0: ಭಾವಗೀತೆಯೊಂದನ್ನ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ. ಇದೀಗ ಆರೋಗ್ಯ ಬಿಂದು. ಮಕ್ಕಳಲ್ಲಿ ಆಟಿಸಂ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ರಾಜು. ಕೇಳುವಿರಿ ಒಂದು ವಾಣಿಜ್ಯ ಪ್ರಕಟಣೆಯ ನಂತರ.
1: ಎಸ್ಎಸ್ ನಾರಾಯಣ ಹೆಲ್ತ್ ಹಾಸ್ಪಿಟಲ್ ದಾವಣಗೆರೆ.
2: ನಮ್ಮಲ್ಲಿ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯಗಳು ಲಭ್ಯ. ಹೃದಯ ಆರೈಕೆ, ನರರೋಗ ಆರೈಕೆ, ಕಿಡ್ನಿ ಆರೈಕೆ, ಮೂತ್ರಕೋಶ ಆರೈಕೆ ಮತ್ತು ಗ್ಯಾಸ್ಟ್ರೋಸೈನ್ಸಸ್ ಸಂಬಂಧಿತ ಸಮಗ್ರ ಚಿಕಿತ್ಸೆಗಾಗಿ ಭೇಟಿ ನೀಡಿ.
1: ಸ್ಟ್ರೋಕ್ ಹಾಗೂ ನರರೋಗ ಸಂಬಂಧಿತ ಸಮಗ್ರ ಚಿಕಿತ್ಸೆಗಳಿಗಾಗಿ ಭೇಟಿ ನೀಡಿ ಎಸ್ಎಸ್ ನಾರಾಯಣ ಹೆಲ್ತ್ ಹಾಸ್ಪಿಟಲ್, NH 4 ಬೈಪಾಸ್ ರಸ್ತೆ, ದಾವಣಗೆರೆ. ವೈದ್ಯರ ಭೇಟಿಗಾಗಿ ಕರೆ ಮಾಡಿ 1800-0309-0309.
3: ಆಟಿಸಂ ಪತ್ತೆ ಹಚ್ಚುವುದು ಯಾವುದೇ ರೀತಿಯಾದ ವೈದ್ಯಕೀಯ ಲಕ್ಷಣಗಳಾಗಲಿ ಮತ್ತು ಪರೀಕ್ಷೆಗಳಿಂದ ಕರೆಕ್ಟಾಗಿ ಗೊತ್ತಾಗೋದಿಲ್ಲ. ಮತ್ತು ಮಗುವಿನ ಇತಿಹಾಸ ಹಿಸ್ಟ್ರಿಯ ಪ್ರಕಾರ ಮತ್ತು ಅದನ್ನು ನೋಡುವಂಥ ಗುಣನಡತೆಗಳಿಂದ ತಿಳ್ಕೊಬೋದು. ಅದು ಯಾವ್ದು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ತಿಳ್ಕೊಬೇಕಾಗಿರೋದು ಅಂತ ಏನು ಅಂತ ಹೇಳಿದ್ರೆ, ಅವರಲ್ಲಿ ಇರುವಂಥ ಹಿಸ್ಟ್ರಿ ಮತ್ತು ಅವರಲ್ಲಿ ನಡೆ ನುಡಿಗಳ ಮೇಲೆ ಅದನ್ನು ಹಿಸ್ಟ್ರಿಯನ್ನು ತಗೊಂಡು ಅದನ್ನ ಲಕ್ಷಣವನ್ನು ಗುರುತಿಸಬಹುದು. ಅದರೊಳಗೆ ಒಂದು ತೀವ್ರವಾದ ಮಾನಸಿಕ ಅಂಗವಿಕಲತೆ ಹೊಂದಿರುವ ವ್ಯಕ್ತಿಗಳು ವ್ಯಕ್ತಿಗಳ ನಡುವಿನ ಸಂಬಂಧವನ್ನು ಬೆಳೆಸಿಕೊಳ್ಳುವಲ್ಲಿ ವಿಫಲರಾಗಿರುತ್ತಾರೆ. ಎಕ್ಸಾಂಪಲ್ ಆಗಿ ಏನು ಅಂತ ಹೇಳಿದ್ರೆ, ತಮ್ಮ ತಂದೆ ತಾಯಿ ಹತ್ತಿರ ಇರುವ ಸಂಬಂಧ ಅವ್ರಿಗೆ ಕರೆಕ್ಟಾಗಿ ಗೊತ್ತಿರೋದಿಲ್ಲ. ಇತರ ಮಕ್ಕಳುಗಳ ಜೊತೆಗೆ ಆಟವಾಡದೇ ಇರೋದು, ಈ ಒಂದೇ ಸತಿ ಬೇರೆ ಮಕ್ಕಳ ಜೊತೆ ಮಿಂಗಲ್ ಆಗೋದ್ರಾಗಲಿ ಅದ್ರ ಜೊತೆ ಆಟಾಡೋದ್ರಾಗಲಿ ಇರುವುದಿಲ್ಲ ಒಂದು. ನೆಕ್ಸ್ಟ್ ಇನ್ನೊಂದೇನು ಅಂತ ಹೇಳಿದ್ರೆ, ಸಂಪರ್ಕ ಸಾಮರ್ಥ್ಯಗಳಲ್ಲಿ ಇರುವ ತೀವ್ರ ವೈಫಲ್ಯತೆ ಹೊಂದಿರುತ್ತಾರೆ. ಅಂದರೆ 50%-ಗಿಂತ ಹೆಚ್ಚಿನ ಮಕ್ಕಳು ಅರ್ಥಪೂರ್ಣವಾದ ಮೌಖಿಕ ಭಾಷೆಗಳನ್ನು ಕೂಡ ಬೆಳೆಸಿಕೊಳ್ಳುವುದಿಲ್ಲ. ಅಂದರೆ ಎಕ್ಸಾಂಪಲ್ ಆಗಿ ಮಾತಾಡದೇ ಇರುವುದು, ಒಂದೇ ಶಬ್ದವನ್ನು ಮೇಲಿಂದ ಮೇಲೆ ಹೇಳುವುದು, ಮತ್ತು ಬೇರೆ ಬೇರೆ ಭಾಷೆಯಲ್ಲಿ ಮಾತಾಡುವಂಥದ್ದು, ಈ ರೀತಿಯಾಗಿ ಸಂಪರ್ಕ ಸಾಮರ್ಥ್ಯದಲ್ಲಿ ತೀವ್ರ ವೈಫಲ್ಯತೆ ಹೊಂದಿರುತ್ತಾರೆ. ಮತ್ತು ಇನ್ನೊಂದೇನಂದ್ರೆ, ಅನೇಕ ಬಗೆಯ ಪರಿಸರ ಪ್ರಚೋದನೆಗಳಿಂದ ಬೆಳಕು, ಶಬ್ದ, ಸ್ಪರ್ಶ ಮತ್ತು ನೋವುಗಳಿಗೆ ಅವರುಗಳ ವಿಲಕ್ಷಣವಾದ ಪ್ರತಿಕ್ರಿಯೆಗಳನ್ನು ವ್ಯಕ್ತಪಡಿಸಿರುತ್ತಾರೆ. ಎಕ್ಸಾಂಪಲ್ ಆಗಿ ಒಂದು ಮಗು ತನ್ನ ಸುತ್ತ ಭಾರಿ ಸದ್ದು ಗದ್ದಲು ನಡೆದಾಗ ಯಾವುದೇ ಪ್ರತಿಕ್ರಿಯೆ ತೋರಿಸದೇ ಇರುವುದು, ಕೇವಲ ಒಂದು ಎಳೆ ಕಾಗದದ ಪರಪರ ಶಬ್ದಕ್ಕೆ ಅತಿಯಾದ ಪ್ರತಿಕ್ರಿಯೆ ವ್ಯಕ್ತಪಡಿಸುವುದು, ಅಥವಾ ಯಾವುದೇ ಒಂದು ಸೈರನ್ ಆಲಿಸಿದಾಗ ಶಬ್ದ ಆಲಿಸಿದಾಗ ಜೋರಾಗಿ ಕೂಗಿಕೊಳ್ಳುವುದು, ಈ ರೀತಿಯಾಗಿ ಪ್ರತಿಕ್ರಿಯೆ ಹೊಂದಿರುತ್ತಾರೆ. ಪುನರಾವರ್ತಿತವಾದ ಗುಣನತೆಗಳನ್ನು ಹೊಂದಿರುತ್ತಾರೆ. ಮೇಲಿಂದ ಮೇಲೆ ಆಟವಾಡುವುದು, ಒಂದೇ ಆಟವನ್ನು ಹಿಂದೆ ಮುಂದೆ ವಾಲುವುದು, ಕೈ ಚಪ್ಪಳೆ ತಟ್ಟುವುದು, ಅರ್ಥವಿಲ್ಲದ ಶಬ್ದಗಳನ್ನು ಉಚ್ಚರಿಸುವುದು, ಹೆಚ್ಚಾಗಿ ಫ್ಯಾನನ್ನು ತೆರೆಯಿಸುವುದು ನೋಡುವುದು, ಅಡುಗೆ ಮನೆ ಸಾಮಾನಲ್ಲಿ ಆಟಾಡುವುದು, ಮತ್ತು ದೀಪದ ನೆರಳಿಗೆ ಜಾಸ್ತಿ ಅದನ್ನೇ ನೋಡಿಕೊಂಡು ಆಡುವುದು, ಮತ್ತು ಬೇರೆ ಮಕ್ಕಳಲ್ಲಿ ಜೊತೆ ಆಡದೆ ತಾವೊಬ್ಬರೇ ಆಡುವಂಥದ್ದು, ಈ ಥರ ಅವರಲ್ಲಿ ಇರ್ತದೆ. ಇದು ಈ ಲಕ್ಷಣಗಳ ಮೇಲೆ ಆಟಿಸಮ್ನ ತಿಳ್ಕೊಬೋದಾಗಿದೆ. ಆಯುರ್ವೇದದಲ್ಲಿ ಇದನ್ನ ವಾತಜ ಉನ್ಮಾದ ಅಥವಾ ಉನ್ಮಾದ ಚಾಪ್ಟರಲ್ಲಿ ಹೇಳಿದ್ದಾರೆ. ಇದನ್ನು ಚರಕ ಸಂಹಿತೆಯಲ್ಲಿ ಚಿಕಿತ್ಸಾ ಅಧ್ಯಾಯದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇದು ಆಯುರ್ವೇದದಲ್ಲಿ ಚಿಕಿತ್ಸೆ ಇದೆಯೇ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಆಯುರ್ವೇದ ಚಿಕಿತ್ಸೆಯಲ್ಲಿ ಒಂದೊಂದು ಪ್ರದೇಶದಲ್ಲಿ, ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯಲ್ಲಿ ಇದನ್ನು ಚಿಕಿತ್ಸೆ ಕೊಡ್ತಾರೆ. ಸಾಮಾನ್ಯವಾಗಿ ಎಲ್ಲರೂ ಒಂದೇ ರೀತಿಯಾಗಿ ಚಿಕಿತ್ಸೆ ಕೊಡೋದಿಲ್ಲ.

0: ಆಟಿಸಮ್ನ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ತಿಳಿದುಕೊಂಡಿರುವುದರಿಂದ ಒಂದೊಂದು ರೀತಿಯಲ್ಲಿ ಚಿಕಿತ್ಸೆ ಕೊಡ್ತಾರೆ. ಆದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮತ್ತು ನಮ್ಮ ಕಾಲೇಜಿನಲ್ಲಿ ಆಯುರ್ವೇದ ಕಾಲೇಜಿನಲ್ಲಿ ವಾತಜ ಉನ್ಮಾದ ಅಂತ ತಿಳಿದುಕೊಂಡು ಅದನ್ನು ಚಿಕಿತ್ಸೆ ಮಾಡ್ತೀವಿ. ಅದು ಯಾವ ರೀತಿ ಇರುತ್ತೆ ಅಂದರೆ, ಫಸ್ಟು ಅದರೊಳಗೆ ಅಭ್ಯಂಗ ಮತ್ತು ಅಭ್ಯಂಗ ಕ್ಷೀರಬಲ ತೈಲ ಮತ್ತು ಸ್ವೇದನ ಕೊಡ್ತೀವಿ. ದೆನ್ ಆಫ್ಟರ್ವರ್ಡ್ ನಸ್ಯಕರ್ಮ ವಿತ್ ಪಂಚವರ್ಧನ ತೈಲದಿಂದ ಮಾಡ್ತೀವಿ, ಮತ್ತು ಬಸ್ತಿ ವಿತ್ ಕ್ಷೀರಬಲ ತೈಲದಿಂದ ಕೊಡ್ತೀವಿ, ಮತ್ತು ಇಂಟರ್ನಲ್ ಆಗಿ ಬ್ರಾಹ್ಮೀಘೃತ ಮತ್ತು ಅಶ್ವಗಂಧ ಲೇಹವನ್ನು ಕೊಡ್ತೀವಿ, ಮತ್ತು ಪಿಚುದಾರಣವಾಗಿ ತುಂಗದ್ರುಮಾದಿ ತೈಲವನ್ನು ಉಪಯೋಗಿಸ್ತಾ ಇದ್ದೇವೆ. ಇದನ್ನು ಸುಮಾರು 2 ವರ್ಷದಿಂದ 3 ವರ್ಷದಿಂದ ನಮ್ಮ ಆಯುರ್ವೇದದಲ್ಲಿ ಪೂರ್ತಿಯಾಗಿ ಫ್ರೀ ಆಗಿ ಮತ್ತು ಯಾವುದೇ ವೆಚ್ಚವಿಲ್ಲದೆ ಚಿಕಿತ್ಸೆ ಮಾಡ್ತಾ ಇದ್ದೇವೆ. ಇದನ್ನು 8 ತಿಂಗಳು ತಗೊಂಡಂಥ ಮಕ್ಕಳಲ್ಲಿ ತುಂಬ ಬದಲಾವಣೆಗಳು ಆಗಿದೆ. ಆ ಬದಲಾವಣೆಗಳಲ್ಲಿ ಏನು ಅಂತ ಹೇಳಿದ್ರೆ, ಅವರಲ್ಲಿರುವಂಥ ಹೈಪರ್ ಆಕ್ಟಿವಿಟಿ ಮತ್ತು ಮೇಲಿಂದ ಮೇಲೆ ಆಟ ಆಡುವಂಥ ಅಭ್ಯಾಸಗಳು ಮತ್ತು ನಿದ್ರೆಯಲ್ಲಿರುವಂಥ ತೊಂದರೆಗಳು ಇವೆಲ್ಲ ತುಂಬ ಬದಲಾವಣೆ ಆಗಿದೆ.
1: ಮಕ್ಕಳಲ್ಲಿ ಆಟಿಸಂ ಕುರಿತು ಮಾಹಿತಿಯನ್ನು ನೀಡಿದವರು ಡಾಕ್ಟರ್ ರಾಜು. ಇದು ಇಂದಿನ ಆರೋಗ್ಯ ಬಿಂದು. ಗಮನಿಸಿ, 1:20 ಮಧ್ಯಾಹ್ನ ಉಲ್ಲಾಸ ಕಾರ್ಯಕ್ರಮದಲ್ಲಿ ಆರೋಗ್ಯ ಬಿಂದು ಮರುಪ್ರಸಾರವಾಗಲಿದೆ. ಸಮಯ 6:55 ಆಗ್ತಾ ಇದೆ. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ.
2: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ, ಪ್ರವಾಚಕ ಕೃಷ್ಣ ಪ್ರಸಾದೋಪಾಧ್ಯಾಯ. ಆರ್ಥಿಕ ವಿಷಯಿಕೆಯ ಮಂತ್ರಿಪರಿಷದ ಸಮಿತಿಯ ಅಸ್ಮೈ ವಿಪಣನ ಸತ್ರಾಯ 14 ಗ್ರೈಷ್ಮಿಕ ಸಸ್ಯಾನಾಂ MSP ನ್ಯೂನತಮ ಸಮರ್ಥನ ಮೂಲ್ಯಾನಿ ವರ್ಧಯಿತುಂ ಅನುಮೋದಿತಂ. ನವದೆಹಲ್ಯಾಂ ಕೇಂದ್ರೀಯ ಮಂತ್ರಿಸಭಾಸಭಾಯಾಃ ಅನಂತರಂ ಪ್ರಸಾರ ಮಾಧ್ಯಮಾನ್ ಸಂಬೋಧಯನ್ ಸೂಚನಾ ಪ್ರಸಾರಣ ಮಂತ್ರಿ ಅಶ್ವಿನಿ ವೈಷ್ಣವಃ ಅವದತ್ ಯತ್ ಅನೇನ ನಿರ್ಣಯೇನ ಉತ್ಪಾದಕೇಭ್ಯಃ ತೇಷಾಂ ಉತ್ಪಾದನಾಂ ಕೃತೆ ಲಾಭಪ್ರದಂ ಮೂಲ್ಯಂ ಸುನಿಶ್ಚಿತಂ ಭವಿಷ್ಯತೀತಿ.
3: ಖರೀಫ್ ಕೆ ಲೀ ಜೋ ಫೈಸಲಾ ಲಿಯಾ ಗಯಾ ಉಸ್ಮೇ ಜಿತ್ನೇ ಭಿ ಖರೀಫ್ ಕೆ ಕ್ರಾಪ್ಸ್ ಹೈ ಉನ್ ಸಬ್ ಮೇ ಕಾಸ್ಟ್ ಪ್ಲಸ್ 50% ಯಾ 50 ಸೇ ಅಧಿಕ್ ಟೋಟಲ್ 260,000 ಕರೋಡ್ ರೂಪಾಯಿ ಕಿಸಾನೋ ಕೋ ಪೇ ಔಟ್ ಜಾಯೇಗಾ ಇಸ್ ಪೂರೆ ಫೈಸಲೇ ಸೇ ಔರ್ ಇಸ್ ಸಾಲ್ ಕಾ ಅನ್ಯುಯಲ್ ಖರೀಫ್ ಪ್ರೊಕ್ಯೂರ್ಮೆಂಟ್ ಹೋಗಾ 824 ಲಾಖ್ ಮೆಟ್ರಿಕ್ ಟನ್ LMT.
2: अस्य सत्रस्य विपणनकालाय ग्रैष्मिक सस्यानां न्यूनतम समर्थन मूल्यानां वृद्धिं स्वीकृत्य नवदेहल्यां केन्द्रीय मंत्रिसभायाः निर्णयः देशे कोटिशः खाद्य प्रदायकेभ्यः सोत्पादानां उचितं लाभप्रदञ्च मूल्यं प्राप्नुयात् इति सुनिश्चितं करिष्यतीति प्रधानमन्त्रिणा नरेन्द्रमोदिना उक्तम्. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ವಸ್ತನಾದಾರಭ್ಯ ಅಸ್ಯ ಮಾಸಸ್ಯ 20 ದಿನಾಂಕ ಪರ್ಯಂತಂ UAE, ನೆದರ್ಲ್ಯಾಂಡ್, ಸ್ವೀಡನ್, ನಾರ್ವೆ, ಇಟ್ಲಿ ಇತ್ಯೇತೇಷಾಂ ದೇಶಾನಾಂ ಯಾತ್ರಾಯಾಂ ಭವಿಷ್ಯತಿ. ವಿದೇಶ ಮಂತ್ರಾಲಯಸ್ಯ ಸಚಿವಃ CB ಜಾರ್ಜಃ ಸೂಚಿತವಾನ್ ಯತ್ ಪಂಚರಾಷ್ಟ್ರಾಣಾಂ ಭ್ರಮಣಸ್ಯ ಪ್ರಥಮಪಾದೆ ಶ್ರೀಮೋದಿ UAE ಅಧ್ಯಕ್ಷಂ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಇತ್ಯನೇನ ಸಹ ಮಿಲಿಷ್ಯತಿ. ಸಹ ಅವದತ್ ಯತ್ ಉಭಾವಪಿ ನೇತಾರೌ ದ್ವಿಪಾಕ್ಷಿಕ ವಿಷಯೇಷು ವಿಶೇಷತಃ ಊರ್ಜಾ ಸಹಕಾರೇ ಪರಸ್ಪರ ಹಿತಸ್ಯ ಕ್ಷೇತ್ರೀಯ ಅಂತಾರಾಷ್ಟ್ರೀಯ ವಿಷಯು ಚ ವಿಚಾರ ವಿನಿಮಯಂ ಕರಿಷ್ಯತಃ. ಅದ್ಯ ನವದೆಹಲ್ಯಾಂ ಬ್ರಿಕ್ಸ್ ವಿದೇಶ ಮಂತ್ರಿ ಮಂಡಲಸ್ಯ ದ್ವಿವಾರ್ಷಿಕಂ ಸಮ್ಮೇಳನಂ ಆರಭ್ಯತೆ. ಸಮ್ಮೇಳನಸ್ಯ ಅಧ್ಯಕ್ಷಃ ವಿದೇಶ ಮಂತ್ರಿ ಎಸ್ ಜಯಶಂಕರಃ ಭವಿಷ್ಯತಿ. ಬ್ರಿಕ್ಸ್ ದೇಶಾನಾಂ ವಿದೇಶ ಮಂತ್ರಿಣಃ ಸದಸ್ಯ ರಾಷ್ಟ್ರಾಣಾಂ ಪ್ರತಿನಿಧಿ ದಳ ಪ್ರಮುಖಾಶ್ಚ ಅಸ್ಯಾಂ ಸಭಾಯಾಂ ಭಾಗಂ ಗ್ರಹಿಷ್ಯಂತಿ. ಕೇಂದ್ರೀಯ ಅನ್ವೇಷಣ ವಿಭಾಗಃ NEET UG 2026 इति परीक्षायाः विषये अभिकथित अनियमिततायाः प्रश्नपत्रस्य अनियमिततया प्रकाशनेति विषये च 5 अभियुक्तान् गृहीतवान्. प्रकरणस्य 5 अभियुक्ताः जयपुरतः 3, एकैकौ गुरुग्राम नाशिकतः, अन्ये अनेक च संकिताः सम्प्रति परीक्षमाणाः सन्ति. ಅಸಮ ಸರ್ವಕಾರ ಅಸ್ಯ ಮಾಸಸ್ಯ 20 ದಿನಾಂಕೆ ರಾಜ್ಯ ವಿಧಾನಸಭಾಯಾಂ ಯೂನಿಫಾರ್ಮ್ ಸಿವಿಲ್ ಕೋಡ್ UGCC ಇತಿ ಸಮಾನ ನಾಗರಿಕ ಸಂಹಿತಾ ವಿಧೇಯಕಂ ಪ್ರವರ್ತಯಿಷ್ಯತಿ. ಮುಖ್ಯಮಂತ್ರಿ ಹಿಮಂತ ಬಿಶ್ವಶರ್ಮಾ ಇತ್ಯೇಷಃ ಮುಖ್ಯಮಂತ್ರಿ ರೂಪೇಣ ದ್ವಿತೀಯ ಕಾರ್ಯಕಾಲಸ್ಯ ಪ್ರಥಮ ಮಂತ್ರಿಸಭಾಯಾಃ ಅಧ್ಯಕ್ಷತಾಂ ಕೃತ್ವಾ ಪ್ರಸಾರ ಮಾಧ್ಯಮಾನ್ ಸಂಬೋಧಯನ್ ಘೋಷಣೈ ಸಹ ಅಕರೋತ್. ಸರ್ವಕಾರೇಣ ಕೇಂದ್ರೀಯ ಅನ್ವೇಷಣ ವಿಭಾಗಸ್ಯ CBI ಇತ್ಯಸ್ಯ ನಿರ್ದೇಶಕಾಯ ಪ್ರವೀಣ ಸೂದ್ ಇತ್ಯಸ್ಮೈ ಏಕವರ್ಷಸ್ಯ ವಿಸ್ತಾರಃ ದತ್ತಃ. उत्तर

0: ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಬೆಳಗ್ಗೆ 8:30 9:30 ಇಂದಿನ ಕಾರ್ಯಕ್ರಮದಲ್ಲಿ ಕಿಡ್ನಿ ಸ್ಟೋನ್ ಅಥವಾ ಮೂತ್ರಕೋಶದ ಕಲ್ಲುಗಳು ಚಿಕಿತ್ಸೆ ಹೇಗೆ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ನೀಡುತ್ತಾರೆ. ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ನುರಿತ ಮೂತ್ರಶಾಸ್ತ್ರಜ್ಞರಾದ ಡಾ ಗಿರೀಶ್ ಸಿಎಸ್ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆ, ಬೈಪಾಸ್ ರಸ್ತೆ, ರಾಷ್ಟೀಯ ಹೆದ್ದಾರಿ, ದಾವಣಗೆರೆ. ಪ್ರಿಯ ಕೇಳುಗರೆ, ನೀವು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ಕಿಡ್ನಿ ಸ್ಟೋನ್ ಅಥವಾ ಮೂತ್ರಕೋಶದ ಕಲ್ಲುಗಳು ಚಿಕಿತ್ಸೆ ಹೇಗೆ ಕುರಿತು ಪ್ರಶ್ನೆಗಳನ್ನು ಕೇಳಬಹುದು. ಕೇಳಿ ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಬೆಳಗ್ಗೆ 8:30.
1: ಎಸ್ಎಸ್ ನಾರಾಯಣ ಹೆಲ್ತ್ ಹಾಸ್ಪಿಟಲ್, ದಾವಣಗೆರೆ.
2: ನಮ್ಮಲ್ಲಿ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯಗಳು ಲಭ್ಯ. ಹೃದಯ ಆರೈಕೆ, ನರರೋಗ ಆರೈಕೆ, ಕಿಡ್ನಿ ಆರೈಕೆ, ಮೂತ್ರಕೋಶ ಆರೈಕೆ ಮತ್ತು ಗ್ಯಾಸ್ಟ್ರೋಸೈನ್ಸಸ್ ಸಂಬಂಧಿತ ಸಮಗ್ರ ಚಿಕಿತ್ಸೆಗಾಗಿ ಭೇಟಿ ನೀಡಿ.
1: ಸ್ಟ್ರೋಕ್ ಹಾಗೂ ನರರೋಗ ಸಂಬಂಧಿತ ಸಮಗ್ರ ಚಿಕಿತ್ಸೆಗಳಿಗಾಗಿ ಭೇಟಿ ನೀಡಿ ಎಸ್ಎಸ್ ನಾರಾಯಣ ಹೆಲ್ತ್ ಹಾಸ್ಪಿಟಲ್, NH4 ಬೈಪಾಸ್ ರಸ್ತೆ, ದಾವಣಗೆರೆ. ವೈದ್ಯರ ಭೇಟಿಗಾಗಿ ಕರೆ ಮಾಡಿ 1800309309.
3: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು 6 June ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
4: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
3: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30th.
4: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
3: ಲಿಡ್ಕರ್, ನಂಬಿಕೆ ನಿರಂತರ.
0: ಇದು ಆಕಾಶವಾಣಿ ಚಿತ್ರದುರ್ಗ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಕಟಣೆಗಳು. ಬಳಿಕ 7:05 ಪ್ರದೇಶ ಸಮಾಚಾರ, ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.
5: ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
6: ಸಹನ ಅವರಮ್ಮ ಮೆಸೇಜ್ ಮಾಡಿದರಮ್ಮ, ಅರ್ಜೆಂಟ್ ಆಗಿ 52,300 ಹಾಕ್ಬೇಕಂತೆ ಕಣಮ್ಮ.
7: ಹೌದು, ನನಗೂ ಬಂದಿದೆ ಕಣೆ.
6: ಏ ಅಮ್ಮ, ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
8: ಹಲೋ, ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
6: ಅಯ್ಯೋ, ನಿಂಗೂ ಬಂತಾ?
8: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗ್ಯಾಕ್ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
6: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ಬೇಕು.
9: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.

0: ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಅಕ್ಕ ಮಹಾದೇವಿ ಯಾರಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ? ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ರಾಜ್ಯದ 6 ಗ್ರಾಮ ಪಂಚಾಯಿತಿಗಳಿಗೆ ಕೇಂದ್ರ ಸರ್ಕಾರದ ರಾಷ್ಟೀಯ ಪಂಚಾಯತ್ ಪುರಸ್ಕಾರ ಲಭಿಸಿರುವುದು ಸಂತೋಷದ ವಿಷಯ. ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ನಗರ ಪಾಲಿಕೆಗಳಿಗೆ ಭೂ ಗ್ಯಾರಂಟಿ ಯೋಜನೆಯಡಿ ಈ ಖಾತಾ ಅಭಿಯಾನ. ರಾಜ್ಯದ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ಹಾಗೂ ಸೀಮಿತ ಸಾಂಪ್ರದಾಯಿಕ ಹಾಗೂ ಪದ್ಧತಿ ಆಧಾರಿತ ಸಂಕೇತಗಳನ್ನು ಧರಿಸಲು ಸರ್ಕಾರದ ಅನುಮತಿ. ಧಾರವಾಡ ಪ್ರತ್ಯೇಕ ಪಾಲಿಕೆ ರಚನೆಗೆ ಸರ್ಕಾರದ ಸಂಪೂರ್ಣ ಬೆಂಬಲ, ಸಚಿವ ಸಂತೋಷ್ ಲಾಡ್. ವಾರ್ತೆಗಳ ವಿವರ. ರಾಜ್ಯದ 6 ಗ್ರಾಮ ಪಂಚಾಯಿತಿಗಳಿಗೆ 2025 ಸಾಲಿನ ಕೇಂದ್ರ ಸರ್ಕಾರದ ರಾಷ್ಟೀಯ ಪಂಚಾಯತ್ ಪುರಸ್ಕಾರ ಲಭಿಸಿರುವುದು ಅತ್ಯಂತ ಸಂತೋಷದ ವಿಷಯ. ಪ್ರಶಸ್ತಿ ವಿಜೇತ ಗ್ರಾಮ ಪಂಚಾಯಿತಿಗಳಿಗೆ ಅಭಿನಂದನೆಗಳು. ಅತಿ ಹೆಚ್ಚು ಪ್ರಶಸ್ತಿಗಳನ್ನು ಗೆಲ್ಲುವ ಮೂಲಕ ರಾಜ್ಯದ ಪಂಚಾಯಿತಿಗಳು ಇತಿಹಾಸ ನಿರ್ಮಿಸಿವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಉಡುಪಿ ಜಿಲ್ಲೆ ಹೆಬ್ರಿಯ, ಮುದ್ರಾಡಿ ಹಾಗೂ ಮಡಮಕ್ಕಿ, ಕುಂದಾಪುರ ತಾಲೂಕಿನ ವಂಡ್ಸೆ ಮತ್ತು ಹಕ್ಲಾಡಿ, ಕಾರ್ಕಳದ ಸಾನೂರು ಹಾಗೂ ಬೆಂಗಳೂರು ನಗರ ಜಿಲ್ಲೆಯ ಹಾಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಗಳು ಬಡತನ ನಿರ್ಮೂಲನೆ, ಜೀವನೋಪಾಯ ಸುಧಾರಣೆ, ಆರೋಗ್ಯಕರ ಪರಿಸರ, ಮಕ್ಕಳ ಸ್ನೇಹಿ ವ್ಯವಸ್ಥೆ, ಸ್ವಾವಲಂಬಿ ಮೂಲಸೌಕರ್ಯ ಹಾಗೂ ಸುರಕ್ಷಿತ ವಾತಾವರಣ ನಿರ್ಮಾಣ ಇನ್ನಿತರೆ ಕಾರ್ಯಗಳಲ್ಲಿ ಮಾಡಿರುವ ಅಮೋಘ ಸಾಧನೆಯನ್ನು ಗುರುತಿಸಿ ಈ ಪ್ರಶಸ್ತಿಗಳು ಬಂದಿವೆ. ಆಡಳಿತ ವಿಕೇಂದ್ರೀಕರಣದ ಮೂಲಕ ಗ್ರಾಮ ಪಂಚಾಯಿತಿಗಳಿಗೆ ಬಲ ತುಂಬಿ ಸುದೃಢ ಭಾರತ ಕಟ್ಟುವುದು ಮಹಾತ್ಮ ಗಾಂಧೀಜಿಯವರ ಕನಸಾಗಿತ್ತು. ಅವರ ಗ್ರಾಮ ಸ್ವರಾಜ್ಯದ ಚಿಂತನೆಯ ಬೆಳಕಲ್ಲಿ ನಮ್ಮ ಸರ್ಕಾರ ಮುನ್ನಡೆಯುತ್ತಿದ್ದು ರಾಜ್ಯಕ್ಕೆ ದೊರೆತ ಪ್ರಶಸ್ತಿಗಳು ನಮ್ಮ ಪ್ರಯತ್ನಕ್ಕೆ ಬಲ ತುಂಬಿವೆ ಎಂದು ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಹೇಳಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ನಗರ ಪಾಲಿಕೆಗಳಿಗೆ ಭೂ ಗ್ಯಾರಂಟಿ ಯೋಜನೆಯಡಿ ಈ ಖಾತಾ ಅಭಿಯಾನ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಜಿಬಿಎ ಕೇಂದ್ರ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೇ 16 ಬೆಂಗಳೂರಿನ 50 ಸ್ಥಳಗಳಲ್ಲಿ ನನ್ನ ಖಾತಾ ನನ್ನ ಹಕ್ಕು ಅಭಿಯಾನ ಆರಂಭಿಸಲಾಗುತ್ತಿದೆ. ಅಧಿಕಾರಿಗಳು ಜನರ ಮನೆ ಬಾಗಿಲಿಗೆ 23 ಲಕ್ಷಕ್ಕೂ ಅಧಿಕ ಆಸ್ತಿಗಳ ಮುದ್ರಿತ ಈ ಖಾತೆಗಳನ್ನು ತಲುಪಿಸಲಿದ್ದಾರೆ. ಅಭಿಯಾನದಲ್ಲಿ ಆಸ್ತಿಗಳಿಗೆ ಸಂಬಂಧಪಟ್ಟ ಜನರ ತೊಂದರೆಗಳನ್ನು ಬಗೆಹರಿಸಲು ಆದ್ಯತೆ ನೀಡಲಾಗಿದೆ ಎಂದರು. ಪ್ರತಿಯೊಬ್ಬರಿಗೂ ಗುಣಮಟ್ಟದ ಚಿಕಿತ್ಸೆ ಸಕಾಲದಲ್ಲಿ ತಲುಪಬೇಕು ಮತ್ತು ಇಲಾಖೆಯ ಕಾರ್ಯಕ್ರಮಗಳು ಜನಸಾಮಾನ್ಯರಿಗೆ ಯಾವುದೇ ಅಡೆತಡೆಯಿಲ್ಲದೆ ಸಿಗಬೇಕು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬೆಂಗಳೂರಿನ ಆರೋಗ್ಯ ಸೌಧದಲ್ಲಿ ರಾಜ್ಯದ ಎಲ್ಲಾ ಜಿಲ್ಲಾ ಆರೋಗ್ಯಾಧಿಕಾರಿಗಳು, ಕಾರ್ಯಕ್ರಮ ಅಧಿಕಾರಿಗಳು ಹಾಗೂ ಜಿಲ್ಲಾ ಶಸ್ತ್ರಚಿಕಿತ್ಸಕರೊಂದಿಗೆ ಮಹತ್ವದ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಅವರು ಮಾತನಾಡಿದರು. ಆರೋಗ್ಯ ಇಲಾಖೆಯ ವಿವಿಧ ಯೋಜನೆಗಳ ಅನುಷ್ಠಾನ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಸಾರ್ವಜನಿಕರಿಗೆ ದೊರೆಯುತ್ತಿರುವ ವೈದ್ಯಕೀಯ ಸೇವೆಗಳ ಕುರಿತು ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚೆ ನಡೆಯಿತು. ಹಸಿರು ವಾತಾವರಣ ನಿರ್ಮಾಣ, ಅರಣ್ಯ ಸಂರಕ್ಷಣೆ ಮತ್ತು ಪರಿಸರ ಜಾಗೃತಿ ಮೂಡಿಸುವ ದಿಕ್ಕಿನಲ್ಲಿ ಅರಣ್ಯ ಇಲಾಖೆ ಇನ್ನಷ್ಟು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಬೇಕು ಎಂದು ಅರಣ್ಯ ಹಾಗೂ ಪರಿಸರ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಬೀದರ್ ಜಿಲ್ಲೆಯ ಅರಣ್ಯ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ವಿವಿಧ

0: ಯೋಜನೆಗಳ ಅನುಷ್ಠಾನ ಕುರಿತು ಸಮಗ್ರ ಮಾಹಿತಿ ಪಡೆದು ಮಾತನಾಡಿದ ಅವರು, ಇಂಚೂರು ಟ್ರೀಪಾರ್ಕ್ ಹಾಗೂ ಹೊನ್ನಿಕೇರಿ ಇಕೋ ಟೂರಿಸಂ ಅಭಿವೃದ್ಧಿ ಕಾಮಗಾರಿಗಳನ್ನು ವೇಗವಾಗಿ ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಉತ್ತಮ ಪರಿಸರ ಅನುಭವ ಒದಗಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯದ ಶಾಲೆಗಳು ಮತ್ತು ಕಾಲೇಜುಗಳಲ್ಲಿ ಏಕರೂಪತೆ, ಸಮಾನತೆ, ಜಾತ್ಯತೀತತೆಗೆ ಅನುಗುಣವಾಗಿ ಸಮವಸ್ತ್ರ ಹಾಗೂ ಸೀಮಿತ ಸಾಂಪ್ರದಾಯಿಕ ಹಾಗೂ ಪದ್ಧತಿ ಆಧಾರಿತ ಸಂಕೇತಗಳನ್ನು ಧರಿಸಲು ಅನುಮತಿಸಲಾಗಿದೆ ಎಂದು ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಖಾತೆ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಕ್ಕಳ ಶಿಕ್ಷಣ ಹಾಗೂ ಕಲಿಕೆಗೆ ಒತ್ತು ನೀಡಬೇಕೇ ಹೊರತು ಅನಗತ್ಯ ವಿಚಾರಗಳು ಶೈಕ್ಷಣಿಕ ಉದ್ದೇಶಗಳನ್ನು ವಿಚಲಿತಗೊಳಿಸಬಾರದು. ಈ ಕಾರಣಕ್ಕೆ 2022 February 5 ಹೊರಡಿಸಲಾಗಿದ್ದ ಆದೇಶವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಿಂಪಡೆಯಲಾಗಿದೆ ಎಂದರು. ರಾಜ್ಯದ ಎಲ್ಲಾ ಸರ್ಕಾರಿ ಶಾಲೆಗಳು, ಅನುದಾನಿತ ಶಿಕ್ಷಣ ಸಂಸ್ಥೆಗಳು, ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮತ್ತು ಪದವಿ ಪೂರ್ವ ಕಾಲೇಜುಗಳಲ್ಲಿ ಸಂಸ್ಥೆಯ ಅಗತ್ಯಗಳು ಮತ್ತು ಸರ್ಕಾರದ ನಿರ್ದೇಶನಗಳಿಗೆ ಅನುಗುಣವಾಗಿ ನಿಯಮಾನುಸಾರ ಸಮವಸ್ತ್ರವನ್ನು ನಿಗದಿಪಡಿಸಿ ಕಡ್ಡಾಯಗೊಳಿಸುವುದನ್ನು ಮುಂದುವರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಪರೀಕ್ಷಾ ಸಂದರ್ಭಗಳಲ್ಲಿ ರಾಷ್ಟ ಮತ್ತು ರಾಜ್ಯ ಮಟ್ಟದ ವಸ್ತ್ರ ಸಂಹಿತೆಯ ನಿಯಮಗಳನ್ನು ಸಂದರ್ಭೋಚಿತವಾಗಿ ಸಂಬಂಧಿಸಿದ ಪ್ರಾಧಿಕಾರಗಳು ಅಳವಡಿಸಿಕೊಳ್ಳಬೇಕು ಎಂದು ಆದೇಶ ಹೊರಡಿಸಿರುವುದಾಗಿ ಅವರು ತಿಳಿಸಿದ್ದಾರೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ CBSE 12ನೇ ತರಗತಿಯ ಪರೀಕ್ಷಾ ಫಲಿತಾಂಶಗಳನ್ನು ಪ್ರಕಟಿಸಿದೆ. ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶವನ್ನು ಅಧಿಕೃತ ವೆಬ್ಸೈಟ್ ಡಿಜಿಲಾಕರ್ ಹಾಗೂ ಉಮಂಗ್ ಆಪ್ನಲ್ಲಿ ರೋಲ್ ಸಂಖ್ಯೆ ನಮೂದಿಸುವ ಮೂಲಕ ಫಲಿತಾಂಶ ಪರಿಶೀಲಿಸಬಹುದು. ಈ ವರ್ಷ CBSE 12ನೇ ತರಗತಿ ಪರೀಕ್ಷೆಗಳಿಗೆ 17,68,000 ಹೆಚ್ಚು ವಿದ್ಯಾರ್ಥಿಗಳು ಹಾಜರಾಗಿದ್ದರು. ಈ ಪೈಕಿ 15,07,000 ಹೆಚ್ಚು ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ ಎಂದು ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಹೇಳಿಕೆಯಲ್ಲಿ ತಿಳಿಸಿದೆ. ಈ ವರ್ಷ ಒಟ್ಟಾರೆ ತೇರ್ಗಡೆಯ ಶೇಕಡಾವಾರು 85.20% ಬಾಲಕಿಯರು ಶೇಕಡಾ 88.86% ಉತ್ತೀರ್ಣರಾಗಿದ್ದರೆ ಬಾಲಕರ ತೇರ್ಗಡೆ ಪ್ರಮಾಣ 82.13%. ಧಾರವಾಡ ಪ್ರತ್ಯೇಕ ಪಾಲಿಕೆ ರಚನೆಗೆ ಸಂಪೂರ್ಣ ಬೆಂಬಲವಿದ್ದು ಈ ಕಡತಕ್ಕೆ ರಾಜ್ಯಪಾಲರ ಅಂಕಿತ ಹಾಕಿಸುವ ನಿಟ್ಟಿನಲ್ಲಿ ಸರ್ಕಾರ ಕಾರ್ಯೋನ್ಮುಖವಾಗಲಿದೆ ಎಂದು ಕಾರ್ಮಿಕ ಖಾತೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ. ಧಾರವಾಡದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತ್ಯೇಕ ಪಾಲಿಕೆ ರಚನೆಗೆ ತಮ್ಮ ಸರ್ಕಾರ ಬದ್ದವಾಗಿದೆ. ಕಾನೂನು ಸಚಿವ HK ಪಾಟೀಲ್ ಅವರ ನೇತೃತ್ವದಲ್ಲಿ ರಾಜ್ಯಪಾಲರ ಭೇಟಿಗೆ ಸಮಯ ಕೇಳಲಾಗುವುದು. ಒಂದು ವೇಳೆ ಈ ಪ್ರಸ್ತಾವನೆಗೆ ಸಹಿ ಹಾಕಲು ರಾಜ್ಯಪಾಲರು ನಿರಾಕರಿಸಿದರೆ ಹೋರಾಟ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ಈಗಾಗಲೇ ರಾಜ್ಯಪಾಲರ ಬಳಿ ಇರುವ ಪ್ರಸ್ತಾವನೆಗೆ ಒಪ್ಪಿಗೆ ಪಡೆಯುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಹಾಗೂ ನಗರಾಭಿವೃದ್ಧಿ ಖಾತೆ ಸಚಿವ ಭೈರತಿ ಸುರೇಶ್ ಅವರೊಂದಿಗೆ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಉತ್ತರ ಕರ್ನಾಟಕ ಸೇರಿದಂತೆ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಪೂರಕವಾಗಿರುವ ಅನೇಕ ರೈಲ್ವೆ ಯೋಜನೆಗಳು ವಿವಿಧ ಕಾರಣಗಳಿಂದ ವರ್ಷಗಳ ಕಾಲ ನೆನೆಗುದಿಗೆ ಬಿದ್ದಿರುವುದು ಅತ್ಯಂತ ಆತಂಕಕಾರಿ ಬೆಳವಣಿಗೆಯಾಗಿದೆ ಎಂದು ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಹುಬ್ಬಳ್ಳಿ ಸಂಸ್ಥೆಯ ಅಧ್ಯಕ್ಷ GK ಆದಪ್ಪಗೌಡರ್ ತಿಳಿಸಿದ್ದಾರೆ. ಉತ್ತರ ಕರ್ನಾಟಕದ ಜನರ ಬಹುಕಾಲದ ಕನಸಾಗಿರುವ ಬೆಳಗಾವಿ ಕಿತ್ತೂರು ಧಾರವಾಡ ರೈಲು ಮಾರ್ಗ ಹಾಗೂ ಹುಬ್ಬಳ್ಳಿ ಅಂಕೋಲಾ ರೈಲು ಯೋಜನೆಗಳು ವಿವಿಧ ಆಡಳಿತಾತ್ಮಕ ಹಾಗೂ ಭೂಸ್ವಾಧೀನ ಸಮಸ್ಯೆಗಳಿಂದ ವಿಳಂಬವಾಗುತ್ತಿರುವುದು ವಿಷಾದನೀಯ ಸಂಗತಿಯಾಗಿದೆ. ಈ ಎರಡು ಯೋಜನೆಗಳು ಉತ್ತರ ಕರ್ನಾಟಕದ ಕೈಗಾರಿಕೆ, ವಾಣಿಜ್ಯ, ಶೈಕ್ಷಣಿಕ ಹಾಗೂ ಸಾಮಾಜಿಕ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡಲಿದ್ದು ಸಾರಿಗೆ ಸಂಪರ್ಕ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸಲಿವೆ ಎಂದು ಅವರು ತಿಳಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆಗೆ ಪೂರ್ವಭಾವಿಯಾಗಿ ಯಾದಗಿರಿ ಜಿಲ್ಲೆಯಲ್ಲಿ ಮತದಾರರ ವಿವರಗಳ ಮ್ಯಾಪಿಂಗ್ ಕಾರ್ಯ ವೇಗ ಪಡೆದುಕೊಂಡಿದ್ದು, ಈಗಾಗಲೇ 963,000 ಅಧಿಕ ಮತದಾರರ ಮಾಹಿತಿಯನ್ನು ಹೋಲಿಕೆ ಮಾಡಿ ಪರಿಶೀಲಿಸಲಾಗಿದೆ ಎಂದು ಯಾದಗಿರಿ ಹೆಚ್ಚುವರಿ ಜಿಲ್ಲಾಧಿಕಾರಿ ರಮೇಶ್ ಕೋಲಾರ್ ತಿಳಿಸಿದ್ದಾರೆ. ದೇಶದಲ್ಲೇ ಮೊದಲ ಬಾರಿಗೆ

0: ಡಿಜಿಟಲ್ ಜನಗಣತಿ ಪ್ರಕ್ರಿಯೆ ನಡೆಯುತ್ತಿದ್ದು ಅದು ಅಂತಿಮ ಹಂತ ತಲುಪಿದೆ. ಜನಗಣತಿ ಪೂರ್ಣಗೊಂಡ ತಕ್ಷಣ ಎಸ್ಐಆರ್ ಪ್ರಕ್ರಿಯೆ ಆರಂಭವಾಗುವ ಸಾಧ್ಯತೆ ಇರುವ ಹಿನ್ನೆಲೆ ಜಿಲ್ಲಾಡಳಿತ ಮ್ಯಾಪಿಂಗ್ ಕಾರ್ಯವನ್ನು ತೀವ್ರಗೊಳಿಸಿದೆ ಎಂದರು. 2025-26 ಸಾಲಿನ ಬೆಂಬಲ ಬೆಲೆ ಯೋಜನೆಯಡಿ ಗದಗ ಜಿಲ್ಲೆಯ ರೈತರಿಂದ ಎಫ್ಎಕ್ಯೂ ಗುಣಮಟ್ಟದ ಸೂರ್ಯಕಾಂತಿ ಹುಟ್ಟುವಳಿಯನ್ನು ಖರೀದಿಸಲು ಬೆಂಬಲ ಬೆಲೆ ನಿಗದಿಪಡಿಸಲಾಗಿದೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಈ ಕುರಿತು ಪ್ರಕಟಣೆ ನೀಡಿರುವ ಅವರು, ಜಿಲ್ಲೆಯ ಪ್ರತಿ ರೈತರಿಂದ ಪ್ರತಿ ಎಕರೆಗೆ 4 ಕ್ವಿಂಟಾಲ್ನಂತೆ ಗರಿಷ್ಠ 20 ಕ್ವಿಂಟಾಲ್ ಎಫ್ಎಕ್ಯೂ ಗುಣಮಟ್ಟದ ಸೂರ್ಯಕಾಂತಿ ಪ್ರತಿ ಕ್ವಿಂಟಾಲ್ಗೆ 7,721 ರೂಪಾಯಿಗಳ ಬೆಂಬಲ ಬೆಲೆಯನ್ನು ಸರ್ಕಾರ ನಿಗದಿಗೊಳಿಸಿ ಆದೇಶ ಹೊರಡಿಸಿದೆ ಎಂದು ತಿಳಿಸಿದ್ದಾರೆ. ಬಡಗುತಿಟ್ಟಿನ ಯಕ್ಷಗಾನದ ಸಾಂಪ್ರದಾಯಿಕ ಭಾಗವತ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಹಡಿನಬಾಳದ ಕಪ್ಪೆಕೆರೆ ಸುಬ್ರಾಯ ಹೆಗಡೆ ನಿಧನರಾಗಿದ್ದಾರೆ. ಅವರಿಗೆ 79 ವರ್ಷ ವಯಸ್ಸಾಗಿತ್ತು. ಗುಂಡಬಾಳ, ಇಡುಗುಂಜಿ, ಅಮೃತೇಶ್ವರಿ, ಕಮಲಶಿಲೆ, ಸಾಲಿಗ್ರಾಮ, ಬಚ್ಚಗಾರು, ಪಂಚಲಿಂಗ ಮೊದಲಾದ ಮೇಳಗಳಲ್ಲಿ 5 ದಶಕಗಳಿಗೂ ಹೆಚ್ಚು ಕಾಲ ಯಕ್ಷಗಾನ ಭಾಗವತರಾಗಿ ಅವರು ಕಲಾ ಸೇವೆಗೈದಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 6 ಗ್ರಾಮ ಪಂಚಾಯಿತಿಗಳಿಗೆ ಕೇಂದ್ರ ಸರ್ಕಾರದ ರಾಷ್ಟೀಯ ಪಂಚಾಯತ್ ಪುರಸ್ಕಾರ ಲಭಿಸಿರುವುದು ಸಂತೋಷದ ವಿಷಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ನಗರ ಪಾಲಿಕೆಗಳಿಗೆ ಭೂ ಗ್ಯಾರಂಟಿ ಯೋಜನೆಯಡಿ ಈ ಖಾತಾ ಅಭಿಯಾನ. ರಾಜ್ಯದ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ಹಾಗೂ ಸೀಮಿತ ಸಾಂಪ್ರದಾಯಿಕ ಹಾಗೂ ಪದ್ಧತಿ ಆಧಾರಿತ ಸಂಕೇತಗಳನ್ನು ಧರಿಸಲು ಸರ್ಕಾರದ ಅನುಮತಿ. ಧಾರವಾಡ ಪ್ರತ್ಯೇಕ ಪಾಲಿಕೆ ರಚನೆಗೆ ಸರ್ಕಾರದ ಸಂಪೂರ್ಣ ಬೆಂಬಲ, ಸಚಿವ ಸಂತೋಷ್ ಲಾಡ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ಇದು ಆಕಾಶವಾಣಿ ಚಿತ್ರದುರ್ಗ. ಇದೀಗ ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ. ಸ್ನೇಹಿತರೆ, ಪಿ ಕಾಳಿಂಗರಾವ್ ಮತ್ತು ಮೈಸೂರು ಅನಂತಸ್ವಾಮಿ ಭಾವಗೀತಾ ಯುಗಗಳನ್ನು ಕಂಡ ಕನ್ನಡಿಗರಿಗೆ ಅಂತಹದೇ ಮತ್ತೊಂದು ಭವ್ಯಲೋಕ ಸೃಷ್ಟಿಸಿಕೊಟ್ಟವರು ಸಂಗೀತ ಸಂಯೋಜಕ ಎನ್ನುವುದಕ್ಕಿಂತ ಹೆಚ್ಚಾಗಿ ಸ್ವರ ಸಂಯೋಜಕ ಎಂದೇ ಪ್ರಸಿದ್ಧಿ ಪಡೆದವರು ಸಿ ಅಶ್ವಥ್. ಕೆಎಸ್ ನರಸಿಂಹಸ್ವಾಮಿಯವರ ಮೈಸೂರು ಮಲ್ಲಿಗೆ ಹಾಡುಗಳು ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಹೊಸ ಅಲೆಯನ್ನೇ ಸೃಷ್ಟಿಸಿತು. ಶಿಶುನಾಳ ಶರೀಫರ ತತ್ವ ಪದಗಳು ಅಶ್ವಥ್ ಅವರ ಸಂಗೀತದ ಮೂಲಕ ಕರುನಾಡಲ್ಲಿ ಗುಡುಗಲಾರಂಭಿಸಿದವು, ಮನದಲ್ಲಿ ಗುನುಗಲಾರಂಭಿಸಿದವು. ಹಾಗಾಗಿ ಇವತ್ತಿನ ಭಾವತರಂಗದಲ್ಲಿ ಸಿ ಅಶ್ವಥ್ ಅವರ ಸ್ವರ ಸಂಯೋಜನೆ ಹಾಗೆ ಅವರದೇ ಸ್ವರದಲ್ಲಿರುವ ಗೀತೆಗಳನ್ನು ಕೇಳೋಣ. ಕೆಎಸ್ ನರಸಿಂಹಸ್ವಾಮಿಯವರ ಕವನ ಆರಂಭದಲ್ಲಿ

0: ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:10 ಚಿತ್ರದುರ್ಗ ಆಕಾಶವಾಣಿ 102.6 FM ಭಕ್ತಿಭಾವದ ಧಾರೆ. ನಮನ ನಮನ ನಮನ.
1: ನಮಾಮಿ ನಮಾಮಿ ಈಶ್ವರ ನಾಟ್ಯ ಪೂಜಿತಂ.
2: ಸ್ನೇಹಿತರೆ, ಕುವೆಂಪು, ದರಾ ಬೇಂದ್ರೆ, ಅಡಿಗರು, ಜಿಎಸ್ ಶುರುದ್ರಪ್ಪ, ಕಣವಿಯಂಥವರ ಕವನಗಳನ್ನು ಓದೋದಕ್ಕೆ ಅಥವಾ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡವರಿಗೆ ಅಶ್ವಥ್ ಅವರ ಸ್ವರ ಸಂಯೋಜನೆ ಮತ್ತು ಧ್ವನಿಯ ಮೂಲಕ ಕನ್ನಡದ ಶ್ರೇಷ್ಠ ಕವಿತೆಗಳು, ಕವನಗಳು ಜನಸಾಮಾನ್ಯರನ್ನು ತಲುಪಿ ಹಾಡುವಂತಾಯಿತು. ಹಾಡುಗಳ ಧ್ವನಿ ಮುದ್ರಣ ಹೇಗಿರುತ್ತೆ ಅಂದರೆ, ಒಂದೇ ಹಾಡನ್ನು 2 ದಿನ ತೆಗೆದುಕೊಳ್ಳೋದು ಉಂಟು, ಆದರೆ ರೆಕಾರ್ಡಿಂಗ್ ಮಾಡಿಕೊಳ್ಳುವಾಗ 2-2 ದಿನಗಳು ಕೂಡ ಆಗಬಹುದು. ಆದರೆ ಅಶ್ವಥ್ ಅವರ ಒಂದು ವಿಶಿಷ್ಟತೆ ಏನು ಅಂದರೆ, ಅವರು ಒಂದೇ ದಿನಕ್ಕೆ 15 ಹಾಡುಗಳನ್ನು ರೆಕಾರ್ಡ್ ಮಾಡಿಬಿಡ್ತಾ ಇದ್ರಂತೆ. ಇದು ಇವರ ಒಂದು ವಿಶೇಷತೆ. ಹಾಗೆ ಅಶ್ವಥ್ ಅವರಿಗೆ ಪಾಶ್ಚಾತ್ಯ ಸಂಗೀತ ವಾದ್ಯಗಳ ಬಗ್ಗೆ ಅಷ್ಟೊಂದು ಒಲವು ಇರಲಿಲ್ಲ. ಅವರು ಹೆಚ್ಚಾಗಿ ನಮ್ಮ ಭಾರತೀಯ ಸಂಗೀತ ವಾದ್ಯಗಳನ್ನೇ ಬಳಸ್ತಾ ಇದ್ರು, ಅದಕ್ಕೆ ಅವರು ಸೀಮಿತ ಆಗಿದ್ರು ಅನ್ನುವಂಥದ್ದು ಕೂಡ ಹೌದು. ಗಾಯಕ ಹಾಗೂ ಸಂಗೀತ ನಿರ್ದೇಶಕರಾಗಿ ಸಿ ಅಶ್ವಥ್ ಅವರದು ಸುಗಮ ಸಂಗೀತ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರು. ಪ್ರತಿಭೆ ಸುಗಮ ಸಂಗೀತಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ. ನಾಟಕ, ಸಿನಿಮಾಗಳಿಗೂ ಧಾರಾವಾಹಿಗಳನ್ನು ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಕವಿಗಳು ಬರೆದ ಸಾಲುಗಳು ಪುಸ್ತಕದಲ್ಲಿ ಉಳಿಯದೆ ಜನಸಾಮಾನ್ಯರನ್ನು ತಲುಪುವಲ್ಲಿ ಮಹನೀಯರ ಪಾಲು ಬಹಳ ದೊಡ್ಡದು. ಸ್ವರ ಸಂಯೋಜನೆಯಲ್ಲಿ ಸಂಗೀತಕ್ಕಿಂತ ಭಾವಕ್ಕೆ ಪ್ರಾಶಸ್ತ್ಯ ನೀಡಿದವರು ಸಿ ಅಶ್ವಥ್.

0: ಸ್ನೇಹಿತರೆ, ನಿಲಯದ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ದುರ್ಗೋದಯ ಪ್ರಸಾರದಲ್ಲಿ ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ FM ಕೇಂದ್ರದಿಂದ ಕೇಳ್ತಾ ಇದ್ದೀರಿ. ಸಮಯ 7:30, ಇದೀಗ ಸೇವಾ ಮಾಹಿತಿ. ರುಟ್ಸೆಟ್ ಸಂಸ್ಥೆ ಚಿತ್ರದುರ್ಗದಲ್ಲಿ ನಿರುದ್ಯೋಗಿ ಗ್ರಾಮೀಣ ಭಾಗದ ಯುವಕ ಯುವತಿಯರಿಗಾಗಿ ಸ್ವ ಉದ್ಯೋಗ ಮಾಡಲು ಟೈಲರಿಂಗ್, ಮಹಿಳೆಯರ ಟೈಲರಿಂಗ್ ತರಬೇತಿ 30 ದಿನಗಳು, ಮಹಿಳೆಯರ ಬ್ಯೂಟಿ ಪಾರ್ಲರ್ ತರಬೇತಿ 35 ದಿನಗಳು, ಕಂಪ್ಯೂಟರ್ ಅಕೌಂಟಿಂಗ್ ಅಂದರೆ ಟ್ಯಾಲಿ ತರಬೇತಿ 38 ದಿನಗಳ ಅವಧಿಯ ತರಬೇತಿಗಳನ್ನು ನೀಡಲಾಗುತ್ತೆ. ಸಂದರ್ಶನ ಇರುತ್ತೆ ಯಾವಾಗಲೇ ಅಂತ ಅನ್ನೋದಾದರೆ ಇದೇ 18 ಮೇ. ಅಭ್ಯರ್ಥಿಗಳ ಅರ್ಹತೆ ಏನಾಗಿರಬೇಕು ಅಂತ ಅನ್ನೋದಾದರೆ 19-50 ವರ್ಷಗಳ ವಯೋಮಿತಿಯನ್ನು ಹೊಂದಿರಬೇಕು, ಕನ್ನಡ ಓದಲು ಬರೆಯಲು ಬಲ್ಲವರಾಗಿರಬೇಕು, ತರಬೇತಿಗೆ ಸಂಬಂಧಿಸಿದ ಪ್ರಾಥಮಿಕ ಜ್ಞಾನ ಹೊಂದಿರಬೇಕಾಗುತ್ತೆ, ಉದ್ಯೋಗವನ್ನು ಮಾಡಬೇಕೆನ್ನುವಂಥ ಆಸಕ್ತಿ ಕೂಡ ಇರಬೇಕು, ತರಬೇತಿಗೆ ಸಂಬಂಧಪಟ್ಟ ಕೌಶಲ್ಯ ಕುರಿತು ಪ್ರಾಥಮಿಕ ಜ್ಞಾನ ಹೊಂದಿದವರಿಗೆ ಆದ್ಯತೆ ಕೂಡ ನೀಡಲಾಗುತ್ತೆ. ಹಾಗೆ ತರಬೇತಿಯು ಊಟ ಮತ್ತು ವಸತಿ ಸಹಿತವಾಗಿ ಸಂಪೂರ್ಣ ಉಚಿತವಾಗಿರುತ್ತೆ. ಆಸಕ್ತ ಅಭ್ಯರ್ಥಿಗಳು ತಮ್ಮ ಮೊಬೈಲ್ ನಂಬರುಳ್ಳ ಸ್ವವಿಳಾಸದ ಅರ್ಜಿಯೊಂದಿಗೆ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಪ್ರತಿಗಳೊಂದಿಗೆ ಇದೇ 18 ರುಟ್ಸೆಟ್ ಸಂಸ್ಥೆಯಲ್ಲಿ ನೇರವಾಗಿ ಸಂದರ್ಶನದಲ್ಲಿ ಭಾಗವಹಿಸಲು ತಿಳಿಸಿದೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದರೆ ಮೊಬೈಲ್ ಸಂಖ್ಯೆಯನ್ನು ನೋಟ್ ಮಾಡಿಕೊಳ್ಳಿ. 8431329162. ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಬೆಳಗ್ಗೆ 8:30 ಪ್ರಸಾರ ಆಗ್ತಾ ಇದೆ. ಇಂದಿನ ಕಾರ್ಯಕ್ರಮದಲ್ಲಿ ಕಿಡ್ನಿ ಸ್ಟೋನ್ ಅಥವಾ ಮೂತ್ರಕೋಶದ ಕಲ್ಲುಗಳು ಚಿಕಿತ್ಸೆ ಹೇಗೆ ಅನ್ನೋದನ್ನು ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ನೀಡುತ್ತಾರೆ ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ನುರಿತ ಮೂತ್ರಶಾಸ್ತ್ರಜ್ಞರಾದ ಡಾಕ್ಟರ್ ಗಿರೀಶ್ ಸಿಎಸ್ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆ, ಬೈಪಾಸ್ ರಸ್ತೆ, ರಾಷ್ಟ್ರೀಯ ಹೆದ್ದಾರಿ, ದಾವಣಗೆರೆ. ಪ್ರಿಯ ಕೇಳುಗರೆ, ನೀವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಿಡ್ನಿ ಸ್ಟೋನ್ಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿದ್ರೆ ಕೇಳಬಹುದು. ಅದಕ್ಕಾಗಿ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273 ಹಾಗೆ ಮತ್ತೊಂದು ಸಂಖ್ಯೆ 9141972272ಕ್ಕೆ ಕರೆ ಮಾಡಿ ಕಿಡ್ನಿ ಸ್ಟೋನ್ ಅಂದರೆ ಮೂತ್ರಕೋಶದ ಕಲ್ಲುಗಳು ಚಿಕಿತ್ಸೆ ಹೇಗೆ ಕುರಿತು ಪ್ರಶ್ನೆಗಳನ್ನು ಕೇಳಿ. ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಬೆಳಗ್ಗೆ 8:30 102.6 FM ಕಂಪನಾಂಕಗಳಲ್ಲಿ.
1: ದೊರಕ ದೊರಕ, ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರೆ ಆಯ್ತು ಕಣವ.
2: ಓಯ್ ಬಸಣ್ಣ, ಬಿಲ್ಲು ಅಲ್ಲೇನೆ, ಕಸನ್ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
1: ಅದರಿಂದ ಏನಾಯ್ತು ದೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
3: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ, ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ.
4: ಜಾನುವಾರುಗಳು ತಿಂದ್ರೆ ಸಾಯ್ತವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
2: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
1: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
5: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
0: ವಿಶ್ವಮಾನವ ಸಾಂಸ್ಕೃತಿಕ ಮತ್ತು ವಿದ್ಯಾಸಂಸ್ಥೆ ಸಿಬಾರಾ

ಹಾಗೂ ಇನ್ನರ್ ವೀಲ್ ಕ್ಲಬ್ ಚಿತ್ರದುರ್ಗ ಮತ್ತು ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಇದೇ ಮೇ 16ರಂದು ಶನಿವಾರ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಹೃದಯ ರೋಗ, ನರರೋಗ, ಮೂತ್ರಪಿಂಡದ ಕಲ್ಲು ಹಾಗೂ ಕ್ಯಾನ್ಸರ್ನಂತಹ ಕಾಯಿಲೆಗಳ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಲಾಗಿದೆ. ಎಲ್ಲಿ ನಡೆಯುತ್ತೆ ಅಂತ ಅನ್ನೋದಾದರೆ ವಿಶ್ವ ಮಾನವ ವಸತಿ ಶಾಲಾ ಆವರಣ ಸಿಬಾರ ಗುತ್ತಿನಾಡು ಇಲ್ಲಿ ಏರ್ಪಡಿಸಲಾಗಿದೆ. ಶಿಬಿರದ ಸದುಪಯೋಗ ಪಡೆದುಕೊಳ್ಳಲು ಆಯೋಜಕರು ಕೋರಿದ್ದಾರೆ. ಹಾಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9731782463ಕ್ಕೆ ಕರೆ ಮಾಡಿ. ಸೇವಾ ಮಾಹಿತಿ ಕೇಳಿದಿರಿ.

ಇದು ಆಕಾಶವಾಣಿ ಚಿತ್ರದುರ್ಗ. ಸಮಯ 7:35 ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಹೆಚ್ಪಿ ಸೌಮ್ಯ. ಮುಖ್ಯಾಂಶಗಳು. ನಾಳೆಯಿಂದ ಪ್ರಧಾನಿ ನರೇಂದ್ರ ಮೋದಿ 6 ದಿನಗಳ ವಿದೇಶ ಪ್ರವಾಸ. ನವದೆಹಲಿಯಲ್ಲಿ ಇಂದಿನಿಂದ 2 ದಿನಗಳ ಕಾಲ ಬ್ರಿಕ್ಸ್ ವಿದೇಶಾಂಗ ಸಚಿವರ ಶೃಂಗಸಭೆ. ಚೀನಾದ ಬೀಜಿಂಗ್ನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಜಾಗತಿಕ ಸಂಘರ್ಷ ಕುರಿತು ಮಹತ್ವದ ಸಮಾಲೋಚನೆ ನಿರೀಕ್ಷೆ. ಐಪಿಎಲ್ ಟಿ20 ಕ್ರಿಕೆಟ್, ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ 6 ವಿಕೆಟ್ಗಳ ಜಯ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ನಾಳೆಯಿಂದ 6 ದಿನಗಳ ಕಾಲ ಯುನೈಟೆಡ್ ಅರಬ್ ಎಮಿರೇಟ್ಸ್, ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿಗೆ ಭೇಟಿ ನೀಡಲಿದ್ದಾರೆ. ಈ ಕುರಿತು ನವದೆಹಲಿಯಲ್ಲಿ ನಿನ್ನೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್, ತಮ್ಮ 5 ರಾಷ್ಟ್ರಗಳ ಭೇಟಿಯ ಮೊದಲ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಯುಎಇ ತಲುಪಲಿದ್ದಾರೆ. ಅಲ್ಲಿ ಅವರು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಯೀದ್ ಅಲ್ ನಹ್ಯಾನ್ ಅವರನ್ನು ಭೇಟಿ ಮಾಡಲಿದ್ದಾರೆ ಎಂದರು. ಉಭಯ ನಾಯಕರು ದ್ವಿಪಕ್ಷೀಯ ಸಹಕಾರದ ಬಗ್ಗೆ, ವಿಶೇಷವಾಗಿ ಇಂಧನ ಸಹಕಾರದ ಬಗ್ಗೆ ಹಾಗೂ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಬಗ್ಗೆ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಎಂದು ಅವರು ತಿಳಿಸಿದರು. ಬ್ರಿಕ್ಸ್ ವಿದೇಶಾಂಗ ಸಚಿವರ 2 ದಿನಗಳ ಸಭೆ ನವದೆಹಲಿಯಲ್ಲಿಂದು ಆರಂಭವಾಗಲಿದೆ. ಈ ಸಭೆಯ ಅಧ್ಯಕ್ಷತೆಯನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ವಹಿಸಲಿದ್ದಾರೆ. ಸದಸ್ಯ ಮತ್ತು ಪಾಲುದಾರ ರಾಷ್ಟಗಳ ವಿದೇಶಾಂಗ ಸಚಿವರು ಮತ್ತು ನಿಯೋಗದ ಮುಖ್ಯಸ್ಥರು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಬ್ರಿಕ್ಸ್ ಮುಖ್ಯಸ್ಥರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ. ಸಭೆಯ ಸಮಯದಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ವಿದೇಶಾಂಗ ಸಚಿವರು ಪರಸ್ಪರ ಆಸಕ್ತಿಯ ಜಾಗತಿಕ ಮತ್ತು ಪ್ರಾದೇಶಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಎರಡನೇ ದಿನ ಬ್ರಿಕ್ಸ್ ಸದಸ್ಯ ಮತ್ತು ಪಾಲುದಾರ ರಾಷ್ಟಗಳು ಬ್ರಿಕ್ಸ್ನ ಸ್ಥಿತಿಗತಿ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆ ಕುರಿತು ಅಧಿವೇಶನದಲ್ಲಿ ಚರ್ಚಿಸಲಿದ್ದಾರೆ. ನಂತರ ಜಾಗತಿಕ ಆಡಳಿತ ಮತ್ತು ಬಹುಪಕ್ಷೀಯ ವ್ಯವಸ್ಥೆಯ ಸುಧಾರಣೆಗಳು ಕುರಿತು ಚರ್ಚೆ ನಡೆಸುವ ನಿರೀಕ್ಷೆ ಇದೆ. ದಕ್ಷಿಣ ಆಫ್ರಿಕಾದ ಅಂತಾರಾಷ್ಟೀಯ ಸಂಬಂಧಗಳು ಮತ್ತು ಸಹಕಾರ ಸಚಿವ ರೊನಾಲ್ಡ್ ಲಮೋಲಾ ಅವರೊಂದಿಗೆ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರು ನವದೆಹಲಿಯಲ್ಲಿ ನಿನ್ನೆ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ದ್ವಿಪಕ್ಷೀಯ ಸಹಕಾರವನ್ನು ತೀವ್ರಗೊಳಿಸಲು ಸಮ್ಮತಿಸಲಾಗಿದೆ. ಭಾರತ ದಕ್ಷಿಣ ಆಫ್ರಿಕಾ ಕಾರ್ಯತಂತ್ರದ ಪಾಲುದಾರಿಕೆಯ ವಿವಿಧ ಅಂಶಗಳನ್ನು ಪರಿಶೀಲಿಸಿ ಪರಸ್ಪರ ಆಸಕ್ತಿಯ ಪ್ರಮುಖ ಬಹುಪಕ್ಷೀಯ ವಿಷಯಗಳ ಬಗ್ಗೆ ಸಮಾಲೋಚಿಸಲಾಗಿದೆ ಎಂದು ಹೇಳಿದ್ದಾರೆ. ರೊನಾಲ್ಡ್ ಲಮೋಲಾ ಅವರು ದಕ್ಷಿಣ ಆಫ್ರಿಕಾದ ನಿಯೋಗವನ್ನು ಆಯೋಜಿಸಿದ್ದಕ್ಕಾಗಿ ಭಾರತಕ್ಕೆ ಧನ್ಯವಾದ ಸಲ್ಲಿಸಿದರು. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯ ಮೂಲಕ ಜಾಗತಿಕ ಸಂವಾದವನ್ನು ಉತ್ತೇಜಿಸಲು ಭಾರತದ ಪ್ರಯತ್ನಗಳನ್ನು ಶ್ಲಾಘಿಸಿದರು. ರಾಜತಾಂತ್ರಿಕ ಸಂಬಂಧಗಳನ್ನು ಸ್ಥಾಪಿಸಿದಾಗಿನಿಂದ 3 ದಶಕಗಳಿಗೂ ಹೆಚ್ಚು ಕಾಲ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಿಕಟ ಮತ್ತು ಅರ್ಥಪೂರ್ಣ ಸಂಬಂಧಗಳನ್ನು ಹೊಂದಿವೆ ಎಂದು ಅವರು ಹೇಳಿದ್ದಾರೆ. ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರೊಂದಿಗೆ 2 ದಿನಗಳ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಿನ್ನೆ ಸಂಜೆ ಬೀಜಿಂಗ್ಗೆ ಆಗಮಿಸಿದರು. ಇರಾನ್ ಯುದ್ದ, ಜಾಗತಿಕ ಇಂಧನ ಬಿಕ್ಕಟ್ಟು, ವ್ಯಾಪಾರ ಉದ್ವಿಗ್ನತೆಗಳು, ತೈವಾನ್ ಮತ್ತು ಕೃತಕ ಬುದ್ದಿಮತ್ತೆ ಕಾರ್ಯಸೂಚಿಯಲ್ಲಿ ಪ್ರಾಬಲ್ಯ ಸಾಧಿಸುವ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಜಾಗತಿಕ ಭೌಗೋಳಿಕ ರಾಜಕೀಯಕ್ಕೆ ಈ ಶೃಂಗಸಭೆಯು ಒಂದು ನಿರ್ಣಾಯಕ ಕ್ಷಣವಾಗಿದೆ.

0: ಪ್ರಮುಖ ಪ್ರಗತಿಗಳ ನಿರೀಕ್ಷೆಗಳು ಸೀಮಿತವಾಗಿದ್ದರೂ ಹೆಚ್ಚುತ್ತಿರುವ ಅಂತಾರಾಷ್ಟ್ರೀಯ ಅನಿಶ್ಚಿತತೆಯ ನಡುವೆ ವಿಶ್ವದ ಎರಡು ಪ್ರಮುಖ ದೇಶಗಳ ನಡುವಿನ ಸಂಬಂಧಗಳನ್ನು ಸ್ಥಿರಗೊಳಿಸುವ ನಿರ್ಣಾಯಕ ಪ್ರಯತ್ನವಾಗಿ ಈ ಸಭೆಯನ್ನು ಜಾಗತಿಕ ಸಮುದಾಯ ನೋಡುತ್ತಿದೆ. ಹೊರ್ಮುಜ್ ಜಲಸಂಧಿಯನ್ನು ಮತ್ತೆ ತೆರೆಯಲು ಮತ್ತು ಕೊಲ್ಲಿಯಲ್ಲಿ ಉದ್ವಿಗ್ನತೆಯನ್ನು ಕಡಿಮೆ ಮಾಡುವ ಗುರಿ ಹೊಂದಲಾಗಿದೆ. ಈ ನಿಟ್ಟಿನಲ್ಲಿ ಮಾತುಕತೆಗಳನ್ನು ಉತ್ತೇಜಿಸಲು ಟೆಹರಾನ್ನೊಂದಿಗೆ ಚೀನಾದ ಪ್ರಭಾವವನ್ನು ಬಳಸಲು ಟ್ರಂಪ್ ಕ್ಸಿ ಜಿನ್ಪಿಂಗ್ ಅವರನ್ನು ಒತ್ತಾಯಿಸುವ ಸಾಧ್ಯತೆ ಇದೆ. ಎರಡೂ ಕಡೆಯವರು ಅಸ್ತಿತ್ವದಲ್ಲಿರುವ ವ್ಯಾಪಾರ ಒಪ್ಪಂದದ ಸಂಭಾವ್ಯ ವಿಸ್ತರಣೆಯ ಬಗ್ಗೆ ಚರ್ಚಿಸುತ್ತಿದ್ದಾರೆ. ಬೋಯಿಂಗ್ ವಿಮಾನ, ಕೃಷಿ ರಫ್ತು ಮತ್ತು ಇಂಧನ ಉತ್ಪನ್ನಗಳು ಸೇರಿದಂತೆ ಅಮೆರಿಕದ ಸರಕುಗಳನ್ನು ಚೀನಾ ಖರೀದಿಸಬೇಕೆಂದು ಪ್ರೇರೇಪಿಸುವ ಸಾಧ್ಯತೆ ಇದೆ. ಅಮೆರಿಕ ಅಧ್ಯಕ್ಷರು ತಮ್ಮ ಚೀನಾ ಭೇಟಿಯಲ್ಲಿ ಹಲವಾರು ಉನ್ನತ ವ್ಯಾಪಾರ ಮತ್ತು ತಂತ್ರಜ್ಞಾನ ದಿಗ್ಗಜರನ್ನು ತಮ್ಮೊಂದಿಗೆ ಕರೆತಂದಿದ್ದಾರೆ. ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಆರ್ಥಿಕ ಮತ್ತು ತಾಂತ್ರಿಕ ಸಮಸ್ಯೆಗಳ ಪ್ರಾಮುಖ್ಯತೆಯ ಬಗ್ಗೆ ಸಮಾಲೋಚನೆ ನಡೆಸಲು ಉದ್ದೇಶಿಸಿದ್ದಾರೆ. ಟ್ರಂಪ್ ಜೊತೆ ಎನ್ವಿಡಿಯಾ ಸಿಇಒ ಜೆನ್ಸನ್ ಹುವಾಂಗ್, ಆಪಲ್ ಸಿಇಒ ಟಿಮ್ ಕುಕ್, ಟೆಸ್ಲಾ ಮತ್ತು ಸ್ಪೇಸ್ಎಕ್ಸ್ ಮುಖ್ಯಸ್ಥ ಎಲಾನ್ ಮಸ್ಕ್ ಹಾಗೂ ಬ್ಲ್ಯಾಕ್ ರಾಕ್ ಸಿಇಒ ಲ್ಯಾರಿ ಫಿಂಕ್ ಸೇರಿದ್ದಾರೆ. ಮೆಟಾ, ವೀಸಾ, ಜೆಪಿ ಮೋರ್ಗಾನ್, ಬೋಯಿಂಗ್ನ ಹಿರಿಯ ಪ್ರತಿನಿಧಿಗಳು ಸಹ ನಿಯೋಗದ ಭಾಗವಾಗಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇರಾನ್ ಜೊತೆಗಿನ ಯುದ್ಧದ ಸಮಯದಲ್ಲಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಸಂಯುಕ್ತ ಅರಬ್ ಒಕ್ಕೂಟಕ್ಕೆ ರಹಸ್ಯವಾಗಿ ತೆರಳಿ ಅಲ್ಲಿನ ಅಧ್ಯಕ್ಷರನ್ನು ಭೇಟಿಯಾಗಿರುವುದಾಗಿ ವರದಿಯಾಗಿದೆ. ನೆತನ್ಯಾಹು ಅವರ ಕಚೇರಿಯ ಹೇಳಿಕೆಯ ಪ್ರಕಾರ ಇಸ್ರೇಲ್ ಪ್ರಧಾನಿಯವರು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಯೀದ್ ಅಲ್ ನಹ್ಯಾನ್ ಅವರೊಂದಿಗೆ ಮಹತ್ವದ ಸಮಾಲೋಚನೆ ನಡೆಸಿದರು. ಈ ಸಭೆಯು ಇಸ್ರೇಲ್ ಮತ್ತು ಯುಎಇ ನಡುವಿನ ಸಂಬಂಧದಲ್ಲಿ ಐತಿಹಾಸಿಕ ಪ್ರಗತಿಗೆ ಕಾರಣವಾಗಿದೆ. ಆದರೂ ಸಭೆಯಲ್ಲಿ ನಡೆದ ಚರ್ಚೆಗಳ ವಿವರಗಳು ಬಹಿರಂಗಗೊಂಡಿಲ್ಲ. ಇಸ್ರೇಲ್ ಪ್ರಧಾನಿಯ ಭೇಟಿಯ ವರದಿಗಳನ್ನು ಯುಎಇ ನಿರಾಕರಿಸಿದೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಯುಎಇ ವಿದೇಶಾಂಗ ಸಚಿವಾಲಯವು ಈ ವರದಿಗಳು ವಾಸ್ತವದಿಂದ ಕೂಡಿಲ್ಲ, ಇಸ್ರೇಲ್ನೊಂದಿಗಿನ ತನ್ನ ಸಂಬಂಧವು ಮುಕ್ತವಾಗಿದೆ ಮತ್ತು ಅಧಿಕೃತವಾಗಿ ಘೋಷಿಸಲಾದ ಅಬ್ರಹಾಂ ಒಪ್ಪಂದಗಳನ್ನು ಮಾತ್ರ ಆಧರಿಸಿದೆ ಎಂದು ಒತ್ತಿ ಹೇಳಿದೆ. ಯಾವುದೇ ರಹಸ್ಯ ಸಭೆಗಳು ಅಥವಾ ಅನಧಿಕೃತ ವ್ಯವಸ್ಥೆಗಳಿಲ್ಲ ಎಂದು ಅದು ಸ್ಪಷ್ಟಪಡಿಸಿದೆ. ಈ ವರದಿಗಳಿಗೆ ಇರಾನ್ ತೀವ್ರವಾಗಿ ಪ್ರತಿಕ್ರಿಯಿಸಿದೆ. ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಕ್ಚಿ ಕೊಲ್ಲಿ ರಾಷ್ಟಗಳು ಇಸ್ರೇಲ್ನೊಂದಿಗೆ ಸಹಕರಿಸುವುದರ ವಿರುದ್ದ ಎಚ್ಚರಿಕೆ ನೀಡಿದರು. ಇರಾನ್ ವಿರುದ್ದ ಇಸ್ರೇಲ್ಗೆ ಸಹಾಯ ಮಾಡುವ ಯಾವುದೇ ದೇಶವನ್ನು ಹೊಣೆಗಾರರನ್ನಾಗಿ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ವೈದ್ಯಕೀಯ ಕೋರ್ಸ್ಗಳಿಗೆ ನೀಟ್ ಆಧಾರಿತ ಪ್ರವೇಶವನ್ನು ಸ್ಥಗಿತಗೊಳಿಸಬೇಕು, ಬದಲಿಗೆ 12ನೇ ತರಗತಿಯ ಅಂಕಗಳ ಆಧಾರದ ಮೇಲೆ ಪ್ರವೇಶಾವಕಾಶ ಕಲ್ಪಿಸಲು ಅವಕಾಶ ನೀಡಬೇಕು ಎಂದು ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ರಾಷ್ಟೀಯ ಮಟ್ಟದ ಪರೀಕ್ಷೆಯಲ್ಲಿ ರಚನಾತ್ಮಕ ದೋಷಗಳಿವೆ. ಗ್ರಾಮೀಣ ಪ್ರದೇಶಗಳು, ಸರ್ಕಾರಿ ಶಾಲೆಗಳು, ತಮಿಳು ಮಾಧ್ಯಮ ಹಿನ್ನೆಲೆ ಮತ್ತು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ವಿದ್ಯಾರ್ಥಿಗಳಿಗೆ ಅನಾನುಕೂಲವಾಗಲಿದೆ ಎಂದು ಮುಖ್ಯಮಂತ್ರಿ ಹೇಳಿದ್ದಾರೆ. ನೀಟ್ ಅನ್ನು ರದ್ದುಗೊಳಿಸುವ ಮತ್ತು 12ನೇ ತರಗತಿಯ ಅಂಕಗಳ ಆಧಾರದ ಮೇಲೆ ಎಂಬಿಬಿಎಸ್, ಬಿಡಿಎಸ್ ಮತ್ತು ಆಯುಷ್ ಕೋರ್ಸ್ಗಳಲ್ಲಿ ರಾಜ್ಯ ಕೋಟಾದಡಿಯಲ್ಲಿ ಎಲ್ಲಾ ಸೀಟುಗಳನ್ನು ಭರ್ತಿ ಮಾಡಲು ರಾಜ್ಯಗಳಿಗೆ ಅನುಮತಿ ನೀಡುವ ರಾಜ್ಯದ ಬಹುಕಾಲದ ಬೇಡಿಕೆಯನ್ನು ಮುಖ್ಯಮಂತ್ರಿ ಪುನರುಚ್ಚರಿಸಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರುವುದನ್ನು ವಿರೋಧಿಸಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ದಕ್ಷಿಣ ಮುಂಬೈನಲ್ಲಿ ನಿನ್ನೆ ಪ್ರತಿಭಟನೆ ನಡೆಸಿದರು. ಈ ವಿಷಯದ ಬಗ್ಗೆ ಜಂಟಿ ಸಂಸದೀಯ ಸಮಿತಿಯಿಂದ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದರು. ಮುಂಬೈ ಯುವ ಕಾಂಗ್ರೆಸ್ ಅಧ್ಯಕ್ಷೆ ಜೀನತ್ ಶಬ್ರೀನ್ ನೇತೃತ್ವದಲ್ಲಿ ಫೋರ್ಟ್ ಪ್ರದೇಶದಲ್ಲಿರುವ ರಾಜ್ಯ ಸಿಇಟಿ ಕಚೇರಿಯ ಹೊರಗೆ ಪ್ರತಿಭಟನಾಕಾರರು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ವಿರುದ್ದ ಆರೋಪ ಮಾಡಿದರು. ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಸುಮಾರು 24 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯ ಅಪಾಯಕ್ಕೆ ಸಿಲುಕಿಸಿದೆ ಮತ್ತು ಅವರ ಪೋಷಕರ ಆಕಾಂಕ್ಷೆಗಳನ್ನು ಛಿದ್ರಗೊಳಿಸಿದೆ ಎಂದು ಶಬ್ರೀನ್ ಆರೋಪಿಸಿದರು. ಕೇಂದ್ರ ತನಿಖಾ ದಳ ಸಿಬಿಐ ನಿರ್ದೇಶಕ ಪ್ರವೀಣ್ ಸೂದ್ ಅವರ ಸೇವಾವಧಿಯನ್ನು ಕೇಂದ್ರ ಸರ್ಕಾರ 1 ವರ್ಷ ವಿಸ್ತರಣೆ ಮಾಡಿದೆ. ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಈ ಸಂಬಂಧ ಆದೇಶ ಹೊರಡಿಸಿದೆ. ಸಚಿವ ಸಂಪುಟದ ನೇಮಕಾತಿ ಸಮಿತಿಯು ಇದೇ 24ರ ನಂತರವೂ ಸೂದ್ ಅವರನ್ನು ತನಿಖಾ ಸಂಸ್ಥೆಯ ನಿರ್ದೇಶಕರಾಗಿ ಮುಂದುವರೆಸಲು ಸಮ್ಮತಿಸಿದೆ.

0: ರಾಯ್ಪುರದಲ್ಲಿ ನಿನ್ನೆ ರಾತ್ರಿ ನಡೆದ ಐಪಿಎಲ್ ಕ್ರಿಕೆಟ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ 6 ವಿಕೆಟ್ಗಳ ಗೆಲುವು ದಾಖಲಿಸಿತು. ಮೊದಲು ಬ್ಯಾಟಿಂಗ್ ಮಾಡಿದ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಅಂಗ ಕ್ರಿಶ್ ರಘುವಂಶಿ ಅವರ 71 ಮತ್ತು ರಿಂಕು ಸಿಂಗ್ ಅವರ ಅಜೇಯ 49 ರನ್ಗಳ ನೆರವಿನಿಂದ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ಗಳಿಗೆ 192 ರನ್ ಗಳಿಸಿತು. ಇದಕ್ಕೆ ಉತ್ತರವಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ವಿರಾಟ್ ಕೊಹ್ಲಿ ಅವರ 60 ಎಸೆತಗಳಲ್ಲಿ ಅಜೇಯ 105 ರನ್ಗಳಾಗಿ ನೆರವಿನಿಂದ 19.1 ಓವರ್ಗಳಲ್ಲಿ 4 ವಿಕೆಟ್ಗಳನ್ನು ಕಳೆದುಕೊಂಡು ಗುರಿ ತಲುಪಿತು. ಕೋಲ್ಕತ್ತಾ ಪರ ಕಾರ್ತಿಕ್ ತ್ಯಾಗಿ 3 ವಿಕೆಟ್ಗಳನ್ನು ಪಡೆದರು. ಕೊಹ್ಲಿ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಧರ್ಮಶಾಲಾದ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿಂದು ಪಂಜಾಬ್ ಕಿಂಗ್ಸ್ ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆಯಿಂದ ಪ್ರಧಾನಿ ನರೇಂದ್ರ ಮೋದಿ 6 ದಿನಗಳ ವಿದೇಶ ಪ್ರವಾಸ. ನವದೆಹಲಿಯಲ್ಲಿ ಇಂದಿನಿಂದ 2 ದಿನಗಳ ಕಾಲ ಬ್ರಿಕ್ಸ್ ವಿದೇಶಾಂಗ ಸಚಿವರ ಶೃಂಗಸಭೆ. ಚೀನಾದ ಬೀಜಿಂಗ್ನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಜಾಗತಿಕ ಸಂಘರ್ಷ ಕುರಿತು ಮಹತ್ವದ ಸಮಾಲೋಚನೆ ನಿರೀಕ್ಷೆ. ಐಪಿಎಲ್ ಟಿ20 ಕ್ರಿಕೆಟ್, ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ 6 ವಿಕೆಟ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಇದು ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂ. ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪ್ರಶ್ನೆ ಕೂಡ ಇರುತ್ತೆ.
2: ಇಂದಿನ ಎಲ್ಲಾ ಕಾರ್ಯಕ್ರಮಗಳ ಪ್ರಾಯೋಜಕರು ಎಸ್ಎಸ್ ನಾರಾಯಣ ಹೆಲ್ತ್ ಹಾಸ್ಪಿಟಲ್,
3: ಬೈಪಾಸ್ ರಸ್ತೆ ದಾವಣಗೆರೆ. ನಮ್ಮಲ್ಲಿ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯಗಳು ಲಭ್ಯ. ಹೃದಯ ಆರೈಕೆ, ನರರೋಗ ಆರೈಕೆ, ಕಿಡ್ನಿ ಆರೈಕೆ, ಮೂತ್ರಕೋಶ ಆರೈಕೆ ಮತ್ತು ಗ್ಯಾಸ್ಟ್ರೋಸೈನ್ಸಸ್ ಸಂಬಂಧಿತ ಸಮಗ್ರ ಚಿಕಿತ್ಸೆಗಾಗಿ ಭೇಟಿ ನೀಡಿ
4: ಎಸ್ಎಸ್ ನಾರಾಯಣ ಹೆಲ್ತ್ ಹಾಸ್ಪಿಟಲ್, NH4 ಬೈಪಾಸ್ ರಸ್ತೆ, ದಾವಣಗೆರೆ. ವೈದ್ಯರ ಭೇಟಿಗಾಗಿ 24x7 ಕರೆ ಮಾಡಿ 1800309309.
1: ಪ್ರಶ್ನೆಯನ್ನ ಆರಂಭದಲ್ಲಿ ಕೇಳ್ಬಿಡ್ತೇನೆ, ನಂತರ ಹಾಡುಗಳನ್ನ ಕೇಳಿಸ್ತೇನೆ, ಉತ್ತರವನ್ನ ಎರಡು ಹಾಡಿನ ನಂತರ ತಿಳಿಸ್ತೇನೆ. ಅಂದ್ರೆ ಏನು ಅರ್ಥ ಅಂದ್ರೆ, ನಿಮಗೆ ಎರಡು ಹಾಡಿನ ಕಾಲಾವಕಾಶ ಇರುತ್ತೆ ಸರಿ ಉತ್ತರವನ್ನ ಕಳಿಸೋದಕ್ಕೆ. ಹೇಗೆ? ವಾಟ್ಸಪ್ ಮೂಲಕ 9448640273 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ನಮ್ಮನ್ನ ತಲುಪಲಿ ಅಂತ ಹೇಳ್ತಾ, ಪ್ರಶ್ನೆ ಏನು ಅಂತಂದ್ರೆ, ಸ್ನೇಹಿತರೆ ಈಗೆಲ್ಲ ನೀಟ್ ಏನು ಸೆಕೆಂಡ್ ಇಯರ್ ಪಿ ಯು ಸಿ ಪಾಸ್ ಆಗಿರುವಂಥ ಮಕ್ಕಳು ಪರೀಕ್ಷೆಗೆ ತಯಾರಾಗಿರುವಂಥದ್ದು, ಹಾಗೆ ಇನ್ನೇ ಸ್ವಲ್ಪ ದಿವಸದಲ್ಲೇ ಕಾಲೇಜ್ಗಳನ್ನು ಹುಡುಕುವಂಥದ್ದು, ಯಾವ ಕಾಲೇಜ್ ಚೆನ್ನಾಗಿ ಹೀಗೆಲ್ಲ ನಡೆಯುತ್ತಲ್ವ ಪ್ರಕ್ರಿಯೆಗಳು. ಪ್ರಶ್ನೆ ಏನು ಅಂತಂದರೆ, ಕರ್ನಾಟಕದಲ್ಲಿ ಮೊದಲ ಖಾಸಗಿ ವೈದ್ಯಕೀಯ ಕಾಲೇಜು ಯಾವುದು ಅನ್ನುವಂಥದ್ದು. ಓಕೆ, ಪ್ರಶ್ನೆನ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಮೊದಲ ಖಾಸಗಿ ವೈದ್ಯಕೀಯ ಕಾಲೇಜು ಯಾವುದು ಅನ್ನುವಂಥದ್ದು ಪ್ರಶ್ನೆ ಆಗಿದೆ. ಸರಿ ಉತ್ತರವನ್ನು ನಿರೀಕ್ಷೆ ಮಾಡ್ತಾ ಈಗ ಚಿಗುರಿದ ಕನಸು ಚಿತ್ರದ ಈ ಗೀತೆ.

0: के टेलीलॉ न्याय बंधु कानूनी साक्षरता एवं जागरूकता कार्यक्रम से जुड़े कानूनी सहायता टेलीलॉ के टोल फ्री नंबर 1-4-4-5-4 और वेबसाइट www.tele-law.in से प्राप्त की जा सकती है।
1: ಸ್ನೇಹಿತರೆ ಪ್ರಶ್ನೆಯನ್ನ ಕೇಳಿದ್ದೀನಿ, ಕರ್ನಾಟಕದ ಮೊದಲ ಖಾಸಗಿ ವೈದ್ಯಕೀಯ ಕಾಲೇಜು ಯಾವುದು ಅನ್ನುವಂಥದ್ದು ಪ್ರಶ್ನೆ. ಮತ್ತೊಂದು ಹಾಡಿನ ಕಾಲಾವಕಾಶ ಇದೆ ನೀವು ಸರಿ ಉತ್ತರವನ್ನು ಹೇಳೋದಕ್ಕೆ.

ಹಲೋ ಡಾಕ್ಟರ್ ಆರೋಗ್ಯದಾರಿಯು ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಬೆಳಿಗ್ಗೆ 8:30 102.6 FM ಕಂಪನಾಂಕಗಳಲ್ಲಿ. ಇಂದಿನ ವಿಷಯ ಕಿಡ್ನಿ ಸ್ಟೋನ್ ಅಥವಾ ಮೂತ್ರಪಿಂಡದ ಕಲ್ಲುಗಳು ಚಿಕಿತ್ಸೆ ಹೇಗೆ. ಭಾಗವಹಿಸುತ್ತಾರೆ ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ನುರಿತ ಮೂತ್ರಶಾಸ್ತ್ರಜ್ಞರಾದ ಡಾಕ್ಟರ್ ಗಿರೀಶ್ ಸಿಎಸ್ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆ, ಬೈಪಾಸ್ ರಸ್ತೆ, ರಾಷ್ಟ್ರೀಯ ಹೆದ್ದಾರಿ, ದಾವಣಗೆರೆ. ಸ್ನೇಹಿತರೆ, ನೀವು ಕೂಡ ಕಾರ್ಯಕ್ರಮದಲ್ಲಿ ಪ್ರಶ್ನೆಯನ್ನು ಕೇಳಿ ಉತ್ತರವನ್ನು ಪಡೆಯಬಹುದು. ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು ಹೀಗಿವೆ: 9444864 ಹಾಗೆ 9141702772 ಕರೆ ಮಾಡುವ ಮೂಲಕ ಕಿಡ್ನಿ ಸ್ಟೋನ್ ಬಗ್ಗೆ ಪ್ರಶ್ನೆಗಳನ್ನು ಕೇಳಬಹುದು. ಕೇಳಿ 8:30 ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ. ಹಾಲುಂಡ ತವರು ಚಿತ್ರದ ಗೀತೆಯನ್ನ ಇದೀಗ ಕೇಳೋಣ.

0: ಆಟದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
1: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾ.

0: भारत अभियान।
1: निक्षय मित्र तो हम सबका साथ निभाते, टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जी और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: जन जन का रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ಓಕೆ ಸ್ನೇಹಿತರೆ, ಪ್ರಶ್ನೆಯನ್ನು ಕೇಳಿದೆ, ಉತ್ತರವನ್ನು ಕೊಡುವಂಥ ನಿಟ್ಟಿನಲ್ಲಿ ತುಂಬ ಸಂದೇಶಗಳು ಬಂದಿದೆ. ಜೊತೆಗೆ ಸರಿಯಾದ ಉತ್ತರವನ್ನೇ ತುಂಬ ಕಳಿಸಿರುವಂಥದ್ರಲ್ಲಿ ತುಂಬ ಸರಿಯಾದ ಉತ್ತರವನ್ನೇ ಇದೆ ಅನ್ನುವಂಥದ್ದು ಕೂಡ ಖುಷಿಯ ಸಂಗತಿ ಅಂತ ಹೇಳ್ತಾ ಯಾರೆಲ್ಲ ಸಂದೇಶ ಕಳುಹಿಸಿದ್ರಿ ಅಂತ ನೋಡ್ತಾ ಹೋಗೋಣ. ನೇತ್ರ ನಟರಾಜ್ ಚಿತ್ರದುರ್ಗದಿಂದ, ಮೋನಿಕಾ ಭೂಮಿಕಾ ವಿಷ್ಣು ನಾಯಕ ಚಿತ್ರದಗೊಂಡುವಿನಿಂದ, ಎಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ, ವಾಣಿ ಸತೀಶ್ ಇವರು ಕೂಡ ಚಿತ್ರದುರ್ಗದಿಂದ, ಇನ್ನು ಯಶೋಧ ಎರಳನಾಯಕ ಚಿರತಗೊಂಡುವಿನಿಂದ, ಸೋನು ಚಿತ್ರದುರ್ಗದಿಂದ, ಇನ್ನು ಗೌರಮ್ಮ ಹಿರೇಕೇರೂರು ಹಾವೇರಿ ಜಿಲ್ಲೆಯಿಂದ, ರೂಪಾ ಪಾಂಡುರಂಗರಾವ್ ಇವರು ಕೂಡ ಚಿತ್ರದುರ್ಗದಿಂದ, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೇಲಿ, ಆದಿತ್ಯ ಶಿವಲಿ ಇಲತೇಲಿ ಮತ್ತೆ ಮನೆಯವರು, ಅನಿತಾ ಮುರುಗೇಶ್ ಬಾಪೂಜಿನಗರ ಚಿತ್ರದುರ್ಗದಿಂದ, ನಳಿನಿ ಸತೀಶ್ ಸಂಗಮೇಶ್ವರ್ ಲೇಔಟಿನಿಂದ, ಹಾಗೆ ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕಿನಿಂದ, ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಯರ ತಾಲೂಕಿನಿಂದ, ಹಾಗೆ ಹೊನ್ನೂರಲ್ಲಿಯವರು ಹನುಮಂತಪುರ ಜಗಳೂರು ತಾಲೂಕು, ಹೊಸದುರ್ಗದ ದಯಾನಂದ ಅವರು, ಡಾಕ್ಟರ್ ರವಿ, ಡಾಕ್ಟರ್ ಅನನ್ಯ ಹಾಗೂ ಡಾಕ್ಟರ್ ಅಕುಲ್ ಬಿವಿಕೆಎಸ್ ಲೇಔಟ್ ಚಿತ್ರದುರ್ಗದಿಂದ, ಪೂರ್ಣಿಮಾ ಮಹಾಂತೇಶ್ ಅನುರಾಗ್ ಕಣಮಪ್ಪ ಲೇಔಟ್ ಚಿತ್ರದುರ್ಗ, ಸಿದ್ದಲಿಂಗಮೂರ್ತಿ ಸಿರಿಗೆರೆ, ಪ್ರಣಯ ರಾಣಿ ಪ್ರೇಮ, ಆಂಜನೇಯ ತುರುವನೂರು, ಹನುಮಂತಪ್ಪ ಮಡಿವಾಳರ್ ಜಗಳೂರು, ಹಾಗೆ ಎನ್ ಮೋಹನ್ ಕುಮಾರ್ ಹೊಸದುರ್ಗ ತಾಲೂಕು, ಎನ್ಜಿ ಹಳ್ಳಿ ಕಬ್ಬಳ ಗ್ರಾಮ, ಸಿರಿಗೌರಿ ಮಂಟಪದ ರಸ್ತೆ ಅಂತಿದ್ದೀರಿ ಚಿತ್ರದುರ್ಗದಿಂದ, ಹಾಗೆ ಡಿ ವಿ ಮುರುಗೇಶ್ ಬಾಪೂಜಿನಗರ ಚಿತ್ರದುರ್ಗ, ಇನ್ನು ಚಿತ್ರದುರ್ಗದಿಂದ ಪಂಡರಳ್ಳಿ ರವಿ ಅವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರಸ್ತೆಯಿಂದ, ಅಶ್ವಿನಿ ರಾಜು, ಕೆ ಬಿ ರಾಜು, ಅಚ್ಯುತ್ ಸೂರ್ಯ ತುಂಬ ಜನ ಇದ್ದೀರಿ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಹಾಗೆ ಸಿ ತಿಪ್ಪೇಸ್ವಾಮಿಯವರು, ವೈಎಸ್ ಭಾಗ್ಯಲಕ್ಷ್ಮಿ ಮಲ್ಲಾಪುರ, ಕಲಬುರಗಿ ಜಿಲ್ಲೆ ಮಾದನ ಹಿಪ್ಪರಿಗೆಯಿಂದ ಶಿವಲಿಂಗಪ್ಪ ಭದ್ರೆ ಹಾಗೂ ಭಾಗ್ಯಜ್ಯೋತಿ ಭದ್ರೆ ಮತ್ತು ಭದ್ರೆ ಬಂಧುಗಳು ಅಂತ ಹೇಳ್ತಾ ಇದ್ದಾರೆ. ಸವಿತಾ ದೇವರಾಜ್ ನಚಿಕೇತ್ ಹೃತಿಕ್ ಕೆಳಗೋಟೆಯಿಂದ, ಎಂ ಈಶಣ್ಣ ಮುದ್ದಿಗಾರಹಳ್ಳಿಯಿಂದ, ಅಮಿತ್ ಹೆಗಡೆ ಚಿತ್ರದುರ್ಗ ಅಂತ ಹೇಳ್ತಾ ಇದ್ದಾರೆ, ಟೀಚರ್ಸ್ ಕಾಲೋನಿ ಸೆಕೆಂಡ್ ಕ್ರಾಸ್, ವಾಣಿಶ್ರೀ ಅಶ್ವಥರಾವ್ ನೆಹರು ನಗರ ಚಿತ್ರದುರ್ಗದಿಂದ, ಹುಬ್ಬಳ್ಳಿ ಲೋಹಯ್ಯ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ ಅವರು, ನಾಗೇಂದ್ರಪ್ಪ ಉಡೇವು ಮೊಳಕಾಲ್ಮೂರು ತಾಲೂಕು ಇಲ್ಲಿಂದ ಇವರ ಸಂದೇಶ ಬಂದಿದೆ. ಹಾಗೆ ಮಂಜುಳಾ ಕೆಜಿ ಐಯುಡಿಪಿ ಲೇಔಟ್ ಸೆವೆಂತ್ ಕ್ರಾಸ್ ಚಿತ್ರದುರ್ಗ, ಹರಪನಹಳ್ಳಿ ತಾಲೂಕು ಚಿಗಟೇರಿಯಿಂದ ಕೆಂಚನಗೌಡ ರಮೇಶ್ ಅವರು, ಉಮಾಮೋಹನ ಮುರಳಿ ಜೋಗಿಮಟ್ಟಿ ರಸ್ತೆ ಫಸ್ಟ್ ಕ್ರಾಸ್ ಚಿತ್ರದುರ್ಗ, ಲೇಖನ ಚಂದ್ರಪ್ಪ ಕಾಲ್ಕೆರೆ ಐಯುಡಿಪಿ ಲೇಔಟ್ ಆರನೇ ಕ್ರಾಸ್ ಚಿತ್ರದುರ್ಗ, ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗ, ವೇದ ರಾಮೇಶ್ವರ ಬಡಾವಣೆ ಚಿತ್ರದುರ್ಗ, ವೀಣಾ ಶಿವರಾಜ್ ಚಿತ್ರದುರ್ಗ ಅಂತ ಹೇಳ್ತಾ ಇದ್ದಾರೆ, ಮೋಹನ್ ಕುಮಾರ್ ಭರತ್ಮಸಾಗರ ಚಳ್ಳಕೆರೆ ತಾಲೂಕು, ಡಾಕ್ಟರ್ ಡಿ ನಾಗಭೂಷಣ್ ಡಿ ಎಂ ಅವರು ಚಿತ್ರದುರ್ಗ. ಹಾಗೆ ಮತ್ತೊಂದು ಮೆಸೇಜ್ ಡಿಲೀಟ್ ಮಾಡಿದ್ದೀರಿ, ಯಾಕೆ ಅಂತ ಗೊತ್ತಿಲ್ಲ, 863 ಈ ಸಂಖ್ಯೆಯಿಂದ ನಿಮ್ಮ ಮೊಬೈಲ್ ನಂಬರ್ ಕೊನೆಗೊಳ್ತಾ ಇದೆ. ಆದ್ಯಂತ ಮತ್ತು ಹರ್ಷಿತ ಬಾಪೂಜಿನಗರ ಚಿತ್ರದುರ್ಗ, ಮಂಜುಳಾ ನಿಂಗಪ್ಪ ಬಸವನಕಟ್ಟಿ ಶಿವಮೊಗ್ಗ. ಹಾಗೆ ಮತ್ತೊಂದು ಸಂದೇಶ ಹೆಸರು ಇಲ್ಲಿದೆ,

0: ನಮನ ಗಣೇಶ್ ಉಡುಪಿ ಕಾರ್ಕಳ ಬಜಗೋಳಿಯಿಂದ. ಶಿಲ್ಪಾ ನಾಗರಾಜ್ ಜಶ್ವಿತ್ ಶಿಕ್ಷಕರು ಕೋನಸಾಗರ ಅಂತ ಹೇಳ್ತಾ ಇದ್ದಾರೆ. ಕೂಡ್ಲಿ ತಾಲೂಕಿನ ಹೂಡೆಂನಿಂದ ಶಾಂತಕುಮಾರಿ ಮಂಜುನಾಥ್ ಪ್ರಣತಿ ವಿಸ್ಮಯ ಅವರು. ಜಿಸಿಎಚ್ ಗೊಂಚಗಾರ ಭರಮಸಾಗರ, ಉಮಾದೇವಿ ಪಿಡಬ್ಲ್ಯೂ ಡಿ ಕಾಲೋನಿ, ಬಿಆರ್ ಪ್ರಾಜೆಕ್ಟ್ ಶಿವಮೊಗ್ಗ, ಬಿಂದು ಪ್ರಕಾಶ್ ಬೆಂಗಳೂರು ಕೆ, ಇವರು ಬೆಂಗಳೂರಿನಿಂದ ಕಳುಹಿಸಿರುವಂತಹ ಸಂದೇಶ ಇದು. ಹಾಗೆ ಮತ್ತೊಂದು ಸಂದೇಶ ಬಂದಿದೆ, ಹೆಸರು ಇಲ್ವಲ್ಲ ನಿಮ್ಮ ಹೆಸರು ಎಲ್ಲಿದೆ, ಹಳೆ ಮೆಸೇಜ್ ತೆಗೆದು ನೋಡಬೇಕಾಗುತ್ತೆ. ರಾಘವೇಂದ್ರ ಎಳೆಹೊಳೆ, ಶಶಿಕಲಾ, ಸ್ಫೂರ್ತಿ ಸಾರಥಿ ಶಿಕ್ಷಕರು ಅಂತ ಹೇಳ್ತಾ ಇದ್ದಾರೆ. ಅಣಜಿಗೆರೆ ಹರಪನಹಳ್ಳಿ ತಾಲೂಕು ವಿಜಯನಗರ ಜಿಲ್ಲೆಯಿಂದ. ಅಮೃತ ರಮೇಶ್ ಚಿತ್ರದುರ್ಗದಿಂದ, ದಾವಣಗೆರೆಯಿಂದ ಚಂದ್ರಿಕಾ ನೇರ್ಲಗುಂಡಿ ಅವರು, ಹಾಗೆ ಸಂಧ್ಯಾ ಪ್ರಸನ್ನ ಕುಮಾರ್ ಕಬೀರಾನಂದ ಮಠದ ರಸ್ತೆ ಚಿತ್ರದುರ್ಗ. ಇನ್ನೊಂದು ಯಾರು ಸಂದೇಶ ಕಳುಹಿಸಿದ್ದಾರೆ ಅಂದರೆ ಬ್ರಹ್ಮಾನಂದ ಅವರು, ಕಾಮನಬಾವಿ ಬಡಾವಣೆ ಚಿತ್ರದುರ್ಗ ಅಂತ ಹೇಳ್ತಾ ಇದ್ದಾರೆ. ವಿಶಾಲ ಷಡಕ್ಷರ್ಪ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗ. ಸ್ವರೂಪ್ ಎನ್ ಧರಣಿ ಇವರು ಕೂಡ ಚಿತ್ರದುರ್ಗದಿಂದ. ಮತ್ತೊಂದು ಸಂದೇಶ, ಎನ್ ಜಿ ಬಸವರಾಜ್ ಅವರು, ಅನ್ನಪೂರ್ಣ ಐಯುಡಿಪಿ ಲೇಔಟ್ ಚಿತ್ರದುರ್ಗ 8ನೇ ಕ್ರಾಸ್. ಲೋಕೇಶ್ ಶಿಕ್ಷಕರು ಹಿರಿಯರು, ಹಾಗೆ ಮಾದಪ್ಪ ಮತ್ತು ಕೃಷ್ಣ ಕೆಎಂ ಕಮಂಡಲಗುಂದಿ ಜಗಳೂರು ತಾಲೂಕು. ತರುಣ್ ಮತ್ತು ಸ್ಮಿತಾ ಮಹದೇಂದ್ರಕ್ಕೆ ಏನಿದೆ ಇದು ಮಹೇಂದ್ರಕರ್ ಅವರು, ಓಕೆ ಮಹೇಂದ್ರಕರ್ ಅವರು ರಾಣೆಬೆನ್ನೂರಿನಿಂದ ಕಳುಹಿಸಿರುವಂಥದ್ದು. ಮಾಧವನ್ ಜಯಲಕ್ಷ್ಮಿ ಚೆನ್ನೈಯಿಂದ, ಹಾಗೆ ಭರತೇಶ್ ಕುಮಾರ್, ಅನಿತಾ, ವೇದಾನಂದ ಐಯುಡಿಪಿ ಲೇಔಟ್ ಉಮಾ ಇದ್ದಾರೆ, ಐಯುಡಿಪಿ ಲೇಔಟ್ ಚಿತ್ರದುರ್ಗ. ನಿರ್ಮಲಾ ಮೂರ್ತಿ ಧವಳಗಿರಿ ಬಡಾವಣೆ ಚಿತ್ರದುರ್ಗ. ಇನ್ನು ಕಲಾವತಿ ನಾಗರಾಜ್ ಶೆಟ್ಟಿ ಹೊಳಲ್ಕೆರೆ ರಸ್ತೆ. ಹೇಮಾವತಿ ಯೋಗ ಶಿಕ್ಷಕಿ ಚಿತ್ರದುರ್ಗ. ಶಕುಂತಲಮ್ಮ ಶ್ರೀನಿವಾಸ ಮೂರ್ತಿ, ರೂಪಾ ರಾಘವೇಂದ್ರ ಎಲ್ಲರೂ ಇದ್ದೀರಿ ಚಿಕ್ಕನಾಯಕನ ಹಳ್ಳಿಯಿಂದ. ಹಾಗೆ ಸುಬ್ರಹ್ಮಣ್ಯ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಶಿಲ್ಪಾ ಗಾರ್ಲಪೇಟ್ ಮತ್ತು ಅಮೂಲ್ಯ ಗಾರ್ಲಪೇಟ್ ನೆಹರು ನಗರ ಚಿತ್ರದುರ್ಗ. ಮೀನಾಕ್ಷಿ ಮಲ್ಲಿಕಾರ್ಜುನ್ ಮತ್ತು ಸ್ವರ್ಣಶ್ರೀ ಬಾಪೂಜಿ ನಗರ ಚಿತ್ರದುರ್ಗ. ಹಾಗೆ ಮಾಳಪ್ಪನಹಟ್ಟಿಯಿಂದ ಅಂಗಡಿ ಮಹೇಶ್ ಅಂಗಡಿ ಓಕೆ ಅವರು ಇದ್ದಾರೆ, ಜೊತೆಗೆ ಸರೋಜ ಸಂಜಯ್ ಧನ್ಯ ಕೂಡ ಇದ್ದಾರೆ. ಮೀರಾ ಅಮರನಾಥ್ ಜಯಲಕ್ಷ್ಮಿ ಬಡಾವಣೆಯಿಂದ. ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿ. ಟೈಲರ್ ಹನುಮಂತಪ್ಪ ದೇವರಕೊಟ್ಟ ಇಲ್ಲಿಂದ ಸಂದೇಶ ಬಂದಿದೆ. ಅರುಣ ಜಗದೀಶ್ ವೀರಭದ್ರಸ್ವಾಮಿ ರಸ್ತೆ ಚಳ್ಳಕೆರೆ ಇಲ್ಲಿಂದ ಬಂದಿರುವಂಥದ್ದು. ಲತಾ ಸುಹಾಸ್ ಹೊಸಕೋಟೆಯಿಂದ. ಸಹನ ಆಚಾರ್ ಸಿರಿಗೆರೆಯಿಂದ. ಹಾಗೆ ಶಕುಂತಲಾ ಧಾತ್ರಿ ಮತ್ತು ತ್ರಿಭುವನ್ ಅವರು ಬ್ಯಾಂಕ್ ಕಾಲೋನಿ ಚಿತ್ರದುರ್ಗದಿಂದ. ನಾಗೇಗೌಡ ಸಿಕೆ, ಮಮತಾ ನಾಗೇಗೌಡ ಅವರು ಚೌಲಿಹಳ್ಳಿ ಭರಮಸಾಗರ ಚಿತ್ರದುರ್ಗ ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರೆ ಮತ್ತಷ್ಟು ಸಂದೇಶಗಳಿದೆ, ತಗೊಳ್ಳೋಣ. ಒಂದು ವಾಣಿಜ್ಯ ಪ್ರಕಟಣೆಯ ಕೇಳ್ಕೊಂಡು ಬಂದು.
1: ಅರೆ ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
2: ಹೇಳಿ.
1: ಈ KYC ಅಪ್ಡೇಟ್ ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
2: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ KYC ಅಪ್ಡೇಟ್ ಮಾಡಿಸಬೇಕು.
1: ಆದ್ರೆ ಇದನ್ನು ಹೇಗ್ ಮಾಡೋದು?
2: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ATM ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ BC ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
1: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ
2: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ KYC ಅಪ್ಡೇಟ್ ಮಾಡಿಸಬಹುದು.
1: ಅಷ್ಟೇ?
2: ಅಷ್ಟೇ.
1: ಗೊತ್ತಾಯ್ತು.
2: ನಿಮ್ಮ KYC ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
3: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಸ್ನೇಹಿತರೆ ಮುಂದಿನ ಸಂದೇಶದ ಜೊತೆ ಮುಂದುವರಿಯೋಣ. ಶಿವಮೊಗ್ಗ ಕೃಷಿನಗರ ದೊಡ್ಡಮನೆ ಸವಿತಾ ಗಣೇಶ್, ಆಶಾ ವಿಜಯ್ ಕುಮಾರ್ ಅಂತ ಹೇಳ್ತಾ ಇದ್ದಾರೆ. ಡಾಕ್ಟರ್ ಪ್ರವೀಣ್ ಕೂಡ ಇದ್ದಾರೆ. ಇನ್ನು ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಾಣಿಗರ ವಿಜಯ್ ಕುಮಾರ್ ಅವರು. ಹಾಗೆ ಸುಭಾನ್ ಕೋರಿ ಹಂಪಸಾಗರ ಇಲ್ಲಿಂದ ಸಂದೇಶ ಕಳುಹಿಸಿದರೆ. ಸಾವಿತ್ರಿ ಸಿದ್ದೇಶ್ ಮತ್ತು ಕುಲದೀಪ್ ಅಂತ ಹೇಳ್ತಾ ಇದ್ದಾರೆ ಜಗಳೂರಿನಿಂದ. ಶಿವಮೊಗ್ಗದಿಂದ ರೋಟರಿ ಜಿ ವಿಜಯ್ ಕುಮಾರ್, ಬಿಂದು ವಿಜಯ್ ಕುಮಾರ್ ಅವರು. ಹಾಗೆ ಸುಜಾತ KR ಅವರು ಎಲ್ಲಿಂದ ಅಂತ ಅನ್ನೋದಾದರೆ, ಜೊತೆಗೆ ವಿಯಾನ್ ಕೂಡ ಇದ್ದಾರೆ. ದೈಹಿಕ ಶಿಕ್ಷಕರು ಅಂತ ಹೇಳ್ತಾ ಇದ್ದಾರೆ ಕವಾಡಿಗರ ಹಟ್ಟಿಯಿಂದ. ಮಂಜುನಾಥ್ ಶೆಟ್ಟಿ ಗುಮಾಸ್ತ ಕಾಲೋನಿ ಚಿತ್ರದುರ್ಗದಿಂದ. ಒನಕೆ ಓಬವ್ವಕ್ಕೆ ಗುಡೇಕೋಟೆಯಿಂದ ಅಂಗಡಿ ತಿಪ್ಪೇಶ್ ಚೈತ್ರ ಸೋನು ಅವರು. ಸಂದೇಶ ಡಿಲೀಟ್ ಆಗಿದೆ, ಯಾರು ಅಂತ ಗೊತ್ತಾಗಲಿಲ್ಲ. ಹಾಗೆ KM ಪವಿತ್ರ ಮಹಂತೇಶ್, ನಂದೀಶ್, ನವೀನ್ ತಮಟಕಲ್ಲು ರಸ್ತೆ ಚಿತ್ರದುರ್ಗದಿಂದ. ಇನ್ನು ಪದ್ಮಾ PG ಪ್ರಕಾಶ್ GT ಶಿಕ್ಷಕರು IUDP ಲೇಔಟ್ ಚಿತ್ರದುರ್ಗದಿಂದ ಅಂತ ಹೇಳ್ತಾ ಇದ್ದಾರೆ. ಓ ರಾಜಪ್ಪ ಅವರು, ಕುಶಾಂತ್ ರಾಜ್ ನಗರಂಗೆರೆ ಚಳ್ಳಕೆರೆ ತಾಲೂಕಿನಿಂದ. ಹಾಗೆ ಪಾರಿಜಾತ ರಾಮಪ್ಪ, ಶ್ರೇಷ್ಠ ಭರತ್ ರಾಜ್ ಇವರು ಎಲ್ಲರೂ ಸೇರಿ ಚಿತ್ರದುರ್ಗದಿಂದ ಕಳುಹಿಸಿರುವಂಥದ್ದು. ಇನ್ನು ಇಂದಿರಾ ಜಯದೇವ ಮೂರ್ತಿ ಕೆಳಗೋಟೆಯಿಂದ. ಹಾಗೆ ಚಿಗಟೇರಿಯಿಂದ ಆದಿಶೇಟ್ರ ಬಸವರಾಜ್ ಅವರು. ಮತ್ತು BM ಶ್ರೀನಿವಾಸ್

ಕೂಡ ಇದಾರೆ. ಹೆಸರೇನೋ ಚೇಂಜ್ ಆಗಿದೆ ಅನ್ಸ್ಕೊಂಡಿದ್ದೀನಿ. ಅಂಬಿಕಾ ಕನವಸ ಕಸವನಹಳ್ಳಿ ಗೊಲ್ಲರಹಟ್ಟಿ ಚಿತ್ರದುರ್ಗ ಇಲ್ಲಿಂದ ಕಳುಹಿಸಿದ್ದಾರೆ. ಶಿಲ್ಪಾ ವಿದ್ಯಾನಗರ ಮೈಸ್ ಇಲ್ಲಿಂದ ಬಂದಿರುವಂತದ್ದು ಸಂದೇಶ ಇದು. ಸಣ್ಣ ಮಲ್ಲಯ್ಯ ಭಾಗ್ಯಮ್ಮ ಪದಿನಾನ್ ದೇವರಹಟ್ಟಿಯಿಂದ, ಹಾಗೆ ನವಲಿಯಿಂದ ವೈಬಿ ಚಳ್ಳಮರದ ಅವರು, ಗೀತಾ ಶಶಿಧರ್ ಶಿವಗಂಗದಿಂದ, ಡಾಕ್ಟರ್ ಎಸ್ ಜಿ ಶಿವಪ್ರಸಾದ್ ಅವರು, ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗ ಅಂತ ಹೇಳ್ತಾ ಇದ್ದಾರೆ. ಎಸ್ ಎಂ ಮೃತ್ಯುಂಜಯ ಸ್ವಾಮಿ ವಿಜ್ಞಾನ ಶಿಕ್ಷಕರು ಮಾಡನಾಯಕನ ಹಳ್ಳಿಯಿಂದ, ಹಾಗೆ ಕೆಬಿ ಪಾಲಯ್ಯ ಚಿರತಗೊಂಡು ಕೂಡ್ಲಿಗಿ ತಾಲೂಕಿನಿಂದ, ಕೊಟ್ಟೂರಿನಿಂದ ಜವಳಿ ಶಾರದಾ ಚಂದ್ರಶೇಖರ್ ಅವರು, ಜಿ ಮಹಾಂತೇಶ್ ಸಿಎಂ ಲೇಔಟ್ ಹಿರಿಯೂರಿನಿಂದ, ಹಾಗೆ ಜಿಎಸ್ ಭೋಜರಾಜ್ ಸುಧಾ ಕುಶಾಲಗೌಡ ಸೋಮಶೆಟ್ಟಿಹಳ್ಳಿ ಚನ್ನಗಿರಿ, ಸಚಿನ್ ಭಾಸ್ಕರ್ ಸ್ಕಂದನ್ ಭಾಸ್ಕರ್ ಜಿಹೆಚ್ ಆರ್ ಲೇಔಟ್ ಚಿತ್ರದುರ್ಗ, ಮಹೇಶ್ ಹೊಸೂರು ಶಿಕಾರಿಪುರ, ಹಾಗೆ ಚಂದ್ರಶೇಖರ್ ಹೊನ್ನಗೊಂಡನಹಳ್ಳಿ ಶಿರಾ ತಾಲೂಕು, ರಾಯಭಾಗ ತಾಲೂಕು ಮುಗಳಖೋಡದಿಂದ ಶಿವಲಿಂಗ ಹಿರೇಮಠ ಅವರು, ಕಲಾವತಿ ಹಿರೇಮಠ ಮತ್ತು ಅಭಿಷೇಕಯ್ಯ ಹಿರೇಮಠ ಅವರು, ಹಾಗೆ ಉಮಾದೇವಿಯವರು ಹನುಮಂತಪ್ಪ ಚಳ್ಳಕೆರೆಯಿಂದ ಕಳುಹಿಸಿರುವಂಥದ್ದು. ವಿನಾಯಕ ಮತ್ತು ಕನ್ನಿಕ್ ಅವರು ಚೋರನೂರಿನಿಂದ ಸಂದೇಶ ಕಳುಹಿಸಿದ್ದಾರೆ. ವಿಜಯಪುರದಿಂದ ಸುದರ್ಶನ್ ಭರತ್ ಕುಮಾರ್ ಬಂದೆ ನವಾಜ್ ಅವರು, ಸಿಟಿ ಚಂದ್ರಶೇಖರ್ ವಸಂತಕುಮಾರಿ ಅತ್ತಿಚೌಡೇನಹಳ್ಳಿ ಹೊಳೆ ನರಸೀಪುರ ತಾಲೂಕು, ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ ರಜನಿ ಶ್ರೀಕಂಠ ಅವರು ಜಿಹೆಚ್ ಆರ್ ಲೇಔಟ್ ಚಿತ್ರದುರ್ಗದಿಂದ, ಇನ್ನು ಬೀನಾ ವಸಂತರಾವ್ ವಸಂತಪುರ ಬೆಂಗಳೂರಿನಿಂದ. ಓಕೆ ಸ್ನೇಹಿತರೆ, ಇಷ್ಟು ಸಂದೇಶಗಳು ನನಗೆ ಬಂದಿದೆ. ಆಲ್ಮೋಸ್ಟ್ ಹೆಚ್ಚು ಸರಿಯಾದ ಉತ್ತರವೇ ಇದೆ ಅಂತ ಕೂಡ ನಾನು ಹೇಳಿದ್ದೆ ಆಗಲೇ. ಕೆಲವೊಂದು ತಪ್ಪು ಉತ್ತರಗಳು ಕೂಡ ಬಂದಿದೆ, ಪರವಾಗಿಲ್ಲ. ಈಗ ಸರಿಯಾದ ಉತ್ತರ ಏನು ಅಂತ ತಿಳ್ಕೊಳ್ಳುವಂಥ ಸಮಯ ಇದಾಗಿದೆ ಅಲ್ವಾ? ಸರಿಯಾದ ಉತ್ತರ ಏನಾಗಿತ್ತು, ಪ್ರಶ್ನೆ ಏನಾಗಿ ಕೇಳಿದ್ದೆ ನಾನು ಅಂತಂದರೆ, ಕರ್ನಾಟಕದಲ್ಲಿರುವ ಮೊದಲ ಖಾಸಗಿ ವೈದ್ಯಕೀಯ ಕಾಲೇಜು ಯಾವುದು ಅನ್ನುವಂಥದ್ದು ಪ್ರಶ್ನೆ ಆಗಿತ್ತು. ಇದಕ್ಕೆ ಸರಿಯಾದ ಉತ್ತರ ಬಂದು ಕಸ್ತೂರಬಾ ವೈದ್ಯಕೀಯ ಕಾಲೇಜು, KMC ಮಣಿಪಾಲ. ಇದು ಮೊದಲ ಖಾಸಗಿ ವೈದ್ಯಕೀಯ ಕಾಲೇಜ್ ಆಗಿದೆ. ಇದನ್ನು June 30, 1953 ಡಾಕ್ಟರ್ ತೋನ್ಸೆ ಮಾಧವ ಅನಂತಪೈ ಅವರು ಸ್ಥಾಪಿಸ್ತಾರೆ. ಕಾಲೇಜು ಆರಂಭದಲ್ಲಿ ಮಣಿಪಾಲದಲ್ಲಿ ಪ್ರೀ ಕ್ಲಿನಿಕಲ್ ವಿಭಾಗವನ್ನು ಮಾತ್ರ ಹೊಂದಿರುತ್ತೆ, ಮತ್ತು ವಿದ್ಯಾರ್ಥಿಗಳು ಕ್ಲಿನಿಕಲ್ ತರಬೇತಿಗಾಗಿ ಮಂಗಳೂರಿಗೆ ಹೋಗಬೇಕಾಗಿರುತ್ತೆ. ಆದರೆ 1969 ಮಣಿಪಾಲದಲ್ಲಿ ಕ್ಲಿನಿಕಲ್ ಕಾರ್ಯಕ್ರಮ ಪ್ರಾರಂಭವಾದ ನಂತರ ಇದು ಪೂರ್ಣ ಪ್ರಮಾಣದ ಸ್ವತಂತ್ರ ಕಾಲೇಜ್ ಆಯಿತು ಅನ್ನುವಂಥದ್ದು. ಓಕೆ ಸ್ನೇಹಿತರೆ, ಉತ್ತರ ಗೊತ್ತಾಯ್ತಲ್ವಾ? ಕರ್ನಾಟಕದಲ್ಲಿರುವ ಮೊದಲ ಖಾಸಗಿ ವೈದ್ಯಕೀಯ ಕಾಲೇಜು ಎಂದರೆ ಯಾವುದು ಅಂದರೆ ಕಸ್ತೂರಬಾ ವೈದ್ಯಕೀಯ ಕಾಲೇಜು ಮಣಿಪಾಲ. ಯಾರೆಲ್ಲ ಸಂದೇಶ ಕಳುಹಿಸಿದ್ರು ಎಲ್ರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು.

0: ಎಸ್ಎಸ್ ನಾರಾಯಣ ಹೆಲ್ತ್ ಹಾಸ್ಪಿಟಲ್ ದಾವಣಗೆರೆ. ವೈದ್ಯರ ಭೇಟಿಗಾಗಿ, ಆರೋಗ್ಯದ ತಪಾಸಣೆಗಾಗಿ ಕರೆ ಮಾಡಿ 1800-0309-0309.
1: ನಮ್ಮಲ್ಲಿ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯಗಳು ಲಭ್ಯ. ಹೃದಯ ಆರೈಕೆ, ನರರೋಗ ಆರೈಕೆ, ಕಿಡ್ನಿ ಆರೈಕೆ, ಮೂತ್ರಕೋಶ ಆರೈಕೆ ಮತ್ತು ಗ್ಯಾಸ್ಟ್ರೋಸೈನ್ಸಸ್ ಸಂಬಂಧಿತ ಸಮಗ್ರ ಚಿಕಿತ್ಸೆಗಾಗಿ ಭೇಟಿ ನೀಡಿ
0: ಎಸ್ಎಸ್ ನಾರಾಯಣ ಹೆಲ್ತ್ ಹಾಸ್ಪಿಟಲ್ ದಾವಣಗೆರೆ. ಸ್ಟ್ರೋಕ್ ಹಾಗೂ ನರರೋಗ ಸಂಬಂಧಿತ ಸಮಗ್ರ ಚಿಕಿತ್ಸೆಗಳಿಗಾಗಿ ಭೇಟಿ ನೀಡಿ ಎಸ್ಎಸ್ ನಾರಾಯಣ ಹೆಲ್ತ್ ಹಾಸ್ಪಿಟಲ್, NH4 ಬೈಪಾಸ್ ರಸ್ತೆ, ದಾವಣಗೆರೆ. ವೈದ್ಯರ ಭೇಟಿಗಾಗಿ 24x7 ಕರೆ ಮಾಡಿ 1800-0309-0309.
1: ಹೃದಯ ಆರೈಕೆ, ನರರೋಗ ಆರೈಕೆ, ಕಿಡ್ನಿ ಆರೈಕೆ, ಮೂತ್ರಕೋಶ ಆರೈಕೆ ಮತ್ತು ಗ್ಯಾಸ್ಟ್ರೋಸೈನ್ಸಸ್ ಸಂಬಂಧಿತ ಸಮಗ್ರ ಚಿಕಿತ್ಸೆಗಾಗಿ ಭೇಟಿ ನೀಡಿ
0: ಎಸ್ಎಸ್ ನಾರಾಯಣ ಹೆಲ್ತ್ ಹಾಸ್ಪಿಟಲ್, ದಾವಣಗೆರೆ.
2: ಕೆಳಗರೆ ನಮಸ್ತೆ. ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಕಿಡ್ನಿ ಸ್ಟೋನ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಕಾರ್ಯಕ್ರಮದಲ್ಲಿ. ಕಿಡ್ನಿ ಸ್ಟೋನ್ ಯಾಕೆ, ಹೇಗೆ, ಅದರ ಲಕ್ಷಣಗಳೇನು, ಕಾರಣಗಳೇನು, ಚಿಕಿತ್ಸೆ ಉಂಟಾ, ಹೇಗೆಲ್ಲ ಪರೀಕ್ಷೆಗಳು ನಡೆಯುತ್ತೆ, ಈ ರೀತಿಯಾದ ಹಲವಾರು ಮಾತುಕತೆ ಕಿಡ್ನಿ ಸ್ಟೋನ್ ಬಗ್ಗೆ. ಜೊತೆಗೆ ಇವೆಲ್ಲ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು ಡಾಕ್ಟರ್ ಗಿರೀಶ್ ಸಿಎಸ್ ಅವರು, ಮೂತ್ರಶಾಸ್ತ್ರ ತಜ್ಞರು, ದಾವಣಗೆರೆ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ.

0: ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ.
0: ಓಕೆ, ನಾವು ಮೂತ್ರಪಿಂಡದ ಕಲ್ಲುಗಳ ಬಗ್ಗೆ ಮಾತಾಡ್ತಾ ಇರುವಂಥದ್ದು ಡಾಕ್ಟ್ರೆ. ಹಾಗೆ ನಮ್ಮ ಕೇಳುಗರು ಕೂಡ ಕರೆ ಮಾಡಿ ಮಧ್ಯದಲ್ಲಿ ಅವರ ಪ್ರಶ್ನೆಗಳಿದ್ರೆ ಕೇಳ್ತಾರೆ. ಅದಕ್ಕೋಸ್ಕರ ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640272 ಹಾಗೆ 9141970272ಕ್ಕೆ ಕರೆ ಮಾಡಿ ಕಿಡ್ನಿ ಸ್ಟೋನ್ ಬಗ್ಗೆ ಪ್ರಶ್ನೆಗಳಿದ್ರೆ ಕೇಳಬಹುದು. ಡಾಕ್ಟ್ರೆ, ಈ ಕಿಡ್ನಿ ಸ್ಟೋನ್ ಅನ್ನುವಂಥದ್ದು ಅಥವಾ ಮೂತ್ರಪಿಂಡದ ಕಲ್ಲು ಅನ್ನುವಂಥದ್ದು ಹಾಗಂದ್ರೆ ಏನು ಅನ್ನುವಂಥದ್ದನ್ನು ಆರಂಭದಲ್ಲಿ ನಮಗೆ ತಿಳಿಸಿ.
1: ಮೂತ್ರಪಿಂಡದ ಕಲ್ಲು ಅಂದರೆ ಸಾಮಾನ್ಯವಾಗಿ ಪ್ರತಿ ಮನುಷ್ಯನಿಗೆ ಎರಡು ಮೂತ್ರಪಿಂಡಗಳು ಇರ್ತವೆ. ಅದರಲ್ಲಿ ಸಣ್ಣದಾಗಿ ಕರಳುಗಳು ಉತ್ಪತ್ತಿಯಾಗುತ್ತವೆ. ಆ ಉತ್ಪತ್ತಿಯಾದ ಕಲ್ಲುಗಳು ಕೆಲವು ಬಾರಿ ದೊಡ್ಡದಾಗಿ ಅದರಿಂದ ನೋವು, ಜ್ವರ, ವಾಂತಿ, ಹಲವಾರು ಸಮಸ್ಯೆಗಳು ಆಗಬಹುದು. ಅದು
0: ಮೂತ್ರಪಿಂಡದ
1: ಕಲ್ಲಲ್ಲೇ ಉತ್ಪತ್ತಿಯಾಗಿ ಅದು ಮೂತ್ರನಾಳಕ್ಕೆ ಬರಬಹುದು, ಮೂತ್ರಕೋಶಕ್ಕೆ ಬಂದು ಸಮಸ್ಯೆ ಮಾಡಬಹುದು, ಅಥವಾ ಮೂತ್ರನಾಳದಲ್ಲಿ ಸಿಕ್ಕಾಕೊಂಡು ಹಲವಾರು ಸಮಸ್ಯೆಗಳನ್ನು ಮಾಡಬಹುದು. ಅದು ಉತ್ಪತ್ತಿಯಾಗುವುದು ಮೂತ್ರಪಿಂಡದಲ್ಲಿ.
0: ಓಕೆ, ಈ ಮೂತ್ರಪಿಂಡದ ಕಲ್ಲುಗಳ ಬಗ್ಗೆ ನಾವು ತುಂಬಾ ಸರಿ ಕೇಳ್ತಾ ಇರ್ತೇವೆ ಡಾಕ್ಟ್ರೆ, ಎಷ್ಟು ಕಾಮನ್ ಆಗಿದೆ ಈ ಒಂದು ಸಮಸ್ಯೆ?
1: ಅದು ತುಂಬಾ ಕಾಮನ್ ಸಮಸ್ಯೆ, ಎಸ್ಪೆಷಲಿ ಈಗ ಅದು ತುಂಬಾ ಸಮ್ಮರಲ್ಲಿ ಡಿಹೈಡ್ರೇಟ್ ಆದಾಗ, ನೀರಿನ ಅಂಶ ತಗೊಳ್ಳೋದು ಕಡಿಮೆ ಆದಾಗ, ಅಥವಾ ಬ್ಲಡ್ಡಿನಲ್ಲಿ ಕೆಲವೊಂದು ಸಮಸ್ಯೆ ಇದ್ದಾಗ, ಮೂತ್ರಕೋಶ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ, ಮೂತ್ರನಾಳದ ಯಾವುದೇ ಭಾಗದಲ್ಲಿ ಇನ್ಫೆಕ್ಷನ್ ಆದಾಗ, ಅಥವಾ ಬೇಸಿಕಲಿ ಮೂತ್ರಪಿಂಡದ್ದೇ ಕೆಲವೊಂದು ಮಾರ್ಫಾಲಜಿಕಲ್ ಅಂದರೆ ಅದರದ್ದೇ ಸಮಸ್ಯೆಗಳು ಇದ್ದಾಗ, ಅಥವಾ ಬ್ಲಡ್ಡಲ್ಲಿ ಯೂರಿಕ್ ಆಸಿಡ್ ಜಾಸ್ತಿ ಇದ್ದಾಗ, ಕ್ಯಾಲ್ಸಿಯಂ ಜಾಸ್ತಿ ಇದ್ದಾಗ, ಅಥವಾ ಸಿಸ್ಟಿನ್ಯೂರಿಯಾ ಅಂತ ಹೇಳ್ತೀವಿ, ಅಥವಾ ಹೆರಿಡಿಟ್ರಿ ಕಾಸಸ್ ಎಷ್ಟೊಂದು ಜೀನ್ ಮಾಡಿಫಿಕೇಶನ್ಸ್ ಇಂದ ಹೆರಿಡಿಟ್ರಿ ಆಗಿ ಬರುವಂತ ಕಾರಣಗಳಿಂದನೂ ಇದೆಲ್ಲ ಉತ್ಪತ್ತಿಯಾಗುವಂತ ಸಾಧ್ಯತೆ ಇರುತ್ತದೆ.
0: ಹರಳ ಆಗಬಹುದು.
1: ಹೌದು,
0: ನಾವು ಕಲ್ಲು ಅಂದ ತಕ್ಷಣ ಆದ್ರೆ ನಮ್ಮ ಕಲ್ಪನೆ ಬೇರೆ ಇರುತ್ತೆ.
1: ಅದು ಕಲ್ಲು ಅಂದರೆ ಅದು ಹರಳುಗಳು ಸಣ್ಣದಾಗಿ, ಅದರ ಕಂಪೋಸಿಷನ್ ಅನ್ನದ್ರೆ ಅದರಲ್ಲಿ ಇರುವಂತ ಅಂಶಗಳು ಬೇರೆ ಬೇರೆ ಆಗಿರುತ್ತವೆ. ತುಂಬಾ ಕಾಮನ್ ಆಗಿ ಕ್ಯಾಲ್ಸಿಯಂ ಆಕ್ಸಲೇಟ್ ಸ್ಟೋನ್ ಅನ್ನೋದು ಮನುಷ್ಯರಲ್ಲಿ ಬಹಳ ಮೋಸ್ಟ್ ಕಾಮನ್ ಆಗಿ ಉತ್ಪತ್ತಿ ಆಗುವಂತ ಸ್ಟೋನ್.
0: ಒಂದು ಕರೆ ಇದೆ ಡಾಕ್ಟ್ರೆ, ತಗೊಳ್ಳೋಣ. ಹಲೋ, ನಮಸ್ತೆ. ನಮಸ್ತೆ. ಹಲೋ
1: ಹಲೋ.
0: ನಮಸ್ತೆ ನಮಸ್ತೆ. ಹಲೋ, ಮಾತಾಡಿ. ಓಕೆ ಡಾಕ್ಟ್ರೆ, ನಾವು ಮಾತನ್ನ ಮುಂದುವರ್ಸ. ಓಕೆ, ಕರೆ ಬರ್ತಿದೆ. ಹಲೋ ಹಲೋ ನಮಸ್ತೆ, ಹೆಸರು ಹೇಳಿ. ಹೇಳಿ ಅಂಗಡಿ ಮಹೇಶ್.
2: ಮೇಡಮ್, ಈಗ ಕಿಡ್ನಿ ಸ್ಟೋನ್ ಅಂತ ಇದಾದಾಗ ಇದು ಅದು ಯಾವ ರೀತಿ ಕಾಣಿಸ್ಕೊಳ್ಳುತ್ತೆ ಮೇಡಮ್?
0: ಯಾವ ರೀತಿ ಕಾಣಿಸ್ಕೊಳ್ಳುತ್ತೆ, ಲಕ್ಷಣಗಳು ಏನಿರುತ್ತೆ ಅನ್ನುವಂತದ್ದು.
1: ಕಿಡ್ನಿ ಸ್ಟೋನ್ ಲಕ್ಷಣಗಳು ಅದು ಹಲವಾರು ರೀತಿಯಲ್ಲಿ ಕಾಣಿಸ್ಕೋಬಹುದು. ಬೇಸಿಕಲಿ ಮೊದಲು ಬೆನ್ನಿನ ಜಾಗದಲ್ಲಿ ನೋವು ಬರಬಹುದು. ಕೆಲವೊಬ್ಬರಿಗೆ ನೋವು ಬಂದಾಗ ವಾಮಿಟಿಂಗ್ ಸೆನ್ಸೇಷನ್, ಕೆಲವೊಬ್ಬರಿಗೆ ಇನ್ಫೆಕ್ಷನ್ ಆದ್ರೆ ಚಳಿ ಜ್ವರ, ಕೆಲವೊಬ್ಬರಿಗೆ ಕಲ್ಲು ಹೋಗಿ ಸಿಗಾಕೊಂಡ್ರೆ ಸಿವಿಯರ್ ಪೇನ್ ಅಂದ್ರೆ ತೀವ್ರವಾದ ನೋವು ಉಂಟು ಮಾಡುವಂತ ಸಾಧ್ಯತೆನೂ ಇರುತ್ತೆ. ಕೆಲವೊಬ್ಬರಿಗೆ ಅದು ರೇರ್ಲಿ ಕೆಲವೊಬ್ಬರಿಗೆ ಮೂತ್ರದಲ್ಲಿ ಉರಿ ಬರಬಹುದು, ಅಥವಾ ಮೂತ್ರ ಕೆಂಪಾಗಿ ಹೆಮಚೂರಿಯಾ ಅಂತ ಹೇಳ್ತೀವಿ, ಮೂತ್ರದಲ್ಲಿ ಸ್ವಲ್ಪ ರಕ್ತನೂ ಬರಬಹುದು. ಈ ವಿಧ ವಿಧವಾದ ಲಕ್ಷಣಗಳಿಂದ ಯಾವುದೇ ಲಕ್ಷಣಗಳು ಇದ್ರೂ ಅದನ್ನ ಕಿಡ್ನಿ ಸ್ಟೋನ್ ಸಸ್ಪೆಕ್ಟ್ ಮಾಡಿ ಡಾಕ್ಟರ್ ಅಲ್ಲಿ ಕಾಣಬೇಕು.
2: ಸರ್, ಇದನ್ನ ಹಂಗ ಕರಗಿಸೋದಕ್ಕೆ ಏನಾದ್ರೂ ಇದೆಯಾ ಅಥವಾ ಆಪರೇಷನ್ ಮಾಡಿಸ್ಲೇಬೇಕು ಸರ್?
1: ಕಿಡ್ನಿ ಸ್ಟೋನ್ ಕರಗಿಸೋ ಅಂತ ಮಾತ್ರೆ ಅಥವಾ ಯಾವುದೇ ಔಷಧಿ ಅಂತೂ ಕಂಡಿಡ್ದಿಲ್ಲ, ಅಂದ್ರೆ ಪ್ರಸ್ತುತವಾಗಿಲ್ಲ. ಕಿಡ್ನಿ ಸ್ಟೋನ್ ಇರೋವು ಮುಂಚೆ ಕಿಡ್ನಿ ಸ್ಟೋನ್ ಆಗಿರೋರಿಗೆ ಪದೇ ಪದೇ ಆಗೋದು, ಅದು ಆಗಿರೋ ಕಲ್ಲು ದೊಡ್ಡದಾಗ್ಲಿಲ್ದಂಗೆ ಅದನ್ನ ತಡೆಯುವಂತ ಔಷಧಿಗಳು ಇದಾವೆ. ಬಟ್ ಆಗಿರೋ ಕಲ್ಲುಗಳನ್ನ ಕರಗಿಸೋ ಅಂತ ಮಾತ್ರೆ ಅಥವಾ ಔಷಧಿ ಸದ್ಯಕ್ಕೆ ಇನ್ನು ಲಭ್ಯವಿಲ್ಲ. ಕಿಡ್ನಿ ಸ್ಟೋನ್ ಟ್ರೀಟ್ಮೆಂಟ್ ಹಲವಾರು ವಿಧವಿದೆ. ಸಣ್ಣ ಕಲ್ಲುಗಳಿಗೆ ಆಪರೇಷನ್ ಅವಶ್ಯಕತೆ ಇರುವುದಿಲ್ಲ, ಅದನ್ನ ಜರಗಿಸ್ಬೋದು. ಅದು ಸಣ್ಣದಿದ್ರೆ ನೀರ್ ಚೆನ್ನಾಗಿ ಕುಡಿದ್ರೆ, ಕೆಲವೊಂದು ನೀರ್ ಚೆನ್ನಾಗಿ ಕುಡಿದ್ರೆ, ಮಾತ್ರೆ ತಗೊಂಡ್ರೆ ಅವು ಮೂತ್ರನಾಳದ ಮೂಲಕ ಮೂತ್ರಕೋಶದ ಮೂಲಕ ಹೊರಗಡೆ ಹೋಗುವಂತ ಸಾಧ್ಯತೆಗಳಿರುತ್ತೆ.

0: ಅದೇ ದೊಡ್ಡದಾಗಿ ಸಿಗಾಕೊಂಡ್ರೆ ಅವಕ್ಕೆ ಮಾತ್ರ ಟ್ರೀಟ್ಮೆಂಟ್, ಅದೇ ಎಕ್ಸ್ಪೆಷಲಿ ಆಪರೇಷನ್, ಹಲವಾರು ಮೆಥಡ್ಸ್ ಇದಾವೆ, ಬ್ಲಾಸ್ಟಿಂಗು, ಅವೆಲ್ಲ ಮಾಡಿಸ್ಬೇಕಾಗತ್ತೆ.
1: ಅದು ಎಷ್ಟು ಎಂ ಎಂ ಇದ್ರೆ ಹಂಗೆ ಕರಗಿಸೋ ವ್ಯವಸ್ಥೆ ಇರುತ್ತೆ ಸರ್?
0: ಕರಗಿಸೋಂತ ವ್ಯವಸ್ಥೆ ನಾನು ಹೇಳ್ದಂಗೆ ಕರಗಿಸೋ ವ್ಯವಸ್ಥೆ ಬರೋದಿಲ್ಲ, ಅದ್ರ ಆಪ್ಷನ್ ಇಲ್ಲ. ಅದನ್ನ ಜರುಗಿಸಿ ಅದು ಜರುಗಿ ಯೂರಿನ್ನಲ್ಲಿ ಹೋಗುವಂತ ಸಾಧ್ಯತೆ, ಕೆಲವೊಬ್ಬರಿಗೆ 3 mm ಕಲ್ಲು ಸಿಗಾಕೊಳ್ಳುತ್ತೆ, ಕೆಲವೊಬ್ಬರಿಗೆ 7 mm ಕಲ್ಲು ಹೊರಗಡೆ ಹೋಗುತ್ತೆ. ಡಿಪೆಂಡ್ಸ್, ಒಬ್ರು ಪರ್ಸನ್ದು ಮೂತ್ರನಾಳ ಎಷ್ಟು ದಪ್ಪ ಇದೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಕೆಲವೊಬ್ಬರಿಗೆ ಮೂತ್ರನಾಳ ದಪ್ಪ ಇರುತ್ತೆ, ಅವರಿಗೆ ಹೋಗ್ಬಿಡುತ್ತೆ. ಸಣ್ಣ ಕೆಲವೊಬ್ಬರಿಗೆ ಸಣ್ಣ ಕಲ್ಲು ಸಿಗಾಕೊಂಡು ಆಪರೇಷನ್ ಟ್ರೀಟ್ಮೆಂಟ್ ತಗೊಂಡಿರುವಂತ ಅನುಭವಗಳಿದಾವೆ.
2: ಓಕೆ ಮಹೇಶ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ ನಮಸ್ತೆ. ಓಕೆ, ಕರೆ ಕಟ್ ಆಗಿದೆ ಡಾಕ್ಟ್ರೆ. ಆರಂಭದಲ್ಲಿ ಅವರು ಲಕ್ಷಣಗಳನ್ನು ಕೇಳಿದ್ರು, ಚಿಕಿತ್ಸೆವರೆಗೂ ಕೂಡ ಮಹೇಶ್ ಅವರು ಹೋದ್ರು, ನಾವು ಹಂತ ಹಂತವಾಗಿ ತಗೊಳ್ತಾ ಇದ್ವಿ. ಓಕೆ, ಇದು ಪುರುಷರಲ್ಲಿ ಹೆಚ್ಚು ಅಥವಾ ಮಹಿಳೆಯರಲ್ಲಿ ಹೆಚ್ಚು, ಯಾರಲ್ಲಿ ಆ ರೀತಿ?
0: ಇದು ಪುರುಷರಲ್ಲಿ ಹೆಚ್ಚು ಅಂದ್ರೆ ಮುಂಚಿನ ಡೇಟಾ ಪ್ರಕಾರ ಗ್ಯಾಪ್ ಅಂದ್ರೆ ಪುರುಷರಲ್ಲಿ ತುಂಬಾ ಜಾಸ್ತಿ ಇತ್ತು. ಈಗ ಏನು ರೇಡಿಯೋಲಾಜಿಕಲಿ ಸ್ಕ್ಯಾನಿಂಗು ಎಲ್ಲಾ ತರ ಇನ್ವೆಸ್ಟಿಗೇಷನ್ಗಳು ಜಾಸ್ತಿ ಜನ ಮಾಡಿಸ್ತಿದ್ದಂಗೆ ಆ ಗ್ಯಾಪ್ ಕಡಿಮೆ ಆಗ್ತಿದೆ. ಬಟ್ ಸ್ಟಿಲ್ ಪುರುಷರಲ್ಲಿ ಜಾಸ್ತಿ, ಹೆಂಗಸರಿಗೆ ಕಂಪೇರ್ ಮಾಡಿದ್ರೆ ಪುರುಷರಲ್ಲಿ ಜಾಸ್ತಿ.
2: ಓಕೆ, ಕರೆ ಇದೆ. ಹಲೋ ನಮಸ್ತೆ. ಓಕೆ, ಕರೆ ಕಟ್ ಆಗ್ತಾ ಇದೆ. ಹಲೋ, ಓಕೆ ಡಾಕ್ಟ್ರೆ, ಎಷ್ಟು ಕಾಮನ್ ಅನ್ನೋಂಥದ್ರ ಬಗ್ಗೆ ನಾವು ಮಾತಾಡಿದ್ವಿ ಆರಂಭದಲ್ಲಿ, ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿ ಡಾಕ್ಟ್ರೆ.
0: ಅದು
2: ಇನ್ನೊಂದು ಕರೆ ಇದೆ. ಹಲೋ ನಮಸ್ತೆ. ನಮಸ್ತೆ, ನಮಸ್ತೆ, ಹೆಸರು ಹೇಳಿ.
1: ನಮಸ್ತೆ ಮೇಡಮ್.
0: ನಮಸ್ತೆ.
2: ನಮಸ್ತೆ ಹೇಳಿ.
1: ಮೇಡಮ್ ನಮ್ಮ ಹೆಸರು ಆನಂದ್ ಅಂತ ಹೇಳಿ, ಚಿತ್ರದುರ್ಗದಿಂದ.
2: ಆನಂದ್, ಓಕೆ ಹೇಳಿ ಆನಂದ್, ಪ್ರಶ್ನೆ ಕೇಳಿ.
1: ಮೇಡಮ್ ನಾವು ಈಗ ಒಂದು 15 ದಿನ ಕೆಳಗೆ ಹಾಸ್ಪಿಟಲ್ ಗೆ ಅಡ್ಮಿಂಟ್ ಆಗಿದ್ವಿ ಮೇಡಮ್. ನಮಗೆ ಶುಗರ್ ಇದೆ.
2: ಓಕೆ,
1: ಆಮೇಲೆ ಚಳಿ ಜ್ವರ ಬರ್ತಾ ಇತ್ತು. ಹಾಸ್ಪಿಟಲ್ ಅಲ್ಲಿ ಅಡ್ಮಿಂಟ್ ಆದ್ರೆ ಎಲ್ಲಾ ಟೆಸ್ಟ್ಗಳು ಮಾಡ್ತಿದ್ರು, ಎಲ್ಲ ನಾರ್ಮಲ್ ಅಂತೇಳಿ ಬರ್ತಾ ಇತ್ತು. ಕೊನೆಗೆ ಮತ್ತೆ ಒಂದು ಸ್ಕ್ಯಾನಿಂಗ್ ಬರ್ಕೊಟ್ರು. ಸ್ಕ್ಯಾನಿಂಗ್ ಅಲ್ಲಿ ಒಂದು 5 mm ಸ್ಟೋನ್ ಇದೆ, ಅದ್ರಿಂದ ಈ ತರ ಆಗ್ತಾ ಇದೆ ಅಂತೇಳಿ ಇವರು ಯೂರಾಲಜಿ ಕಿಡ್ನಿ ಡಾಕ್ಟರ್ ಹೇಳಿದ್ರು. ಮತ್ತೆ ಅವ್ರು ಇನ್ನೊಂದು ಹೇಳಿದ್ರು, ಸಿ ಟಿ ಸ್ಕ್ಯಾನ್ ಮಾಡ್ತಿದ್ರು ನಮ್ಗೆ ಫುಲ್ ಕ್ಲಿಯರಿಟಿ ಗೊತ್ತಾಗುತ್ತೆ, ಅದೊಂದು ಮಾಡ್ಕೊಬರ್ರಿ ಅಂತ ಹೇಳಿದ್ರು. ಅದನ್ನು ಮಾಡ್ಕೊಂಡು ತಗೊಂಡೋಗಿ ಕೊಟ್ಟಿದ್ವಿ, ತೋರಿಸಿದ್ವಿ. ಅದರಲ್ಲಿ ಅದು ಅಷ್ಟೆ ಇದೆ ಅಂತ ತೋರಿಸಿದ್ರು ಮೇಡಮ್. ಆಮೇಲೆ ಡಾಕ್ಟರ್ ಇದ್ದು ಕೆಲವು ಮಾತ್ರೆಗಳು ಟಾನಿಕ್, ಆಮೇಲೆ ನಮ್ಗೆ ಇನ್ಸುಲಿನ್ ತಗೊಂತಾ ಇದ್ವಿ ಶುಗರ್ ಈಗ, ಅದನ್ನ ತೋರ್ತಾ ಇದ್ವಿ. ಆದ್ರೆ ಅದರಿಂದ ಮತ್ತೇನಾದ್ರು ಅದೇನೋ ಕರಗ್ಬೋದಾ ಅಥವಾ ಜಾಸ್ತಿ ಆಗ್ಬೋದಾ ಅಂತ ನನ್ ಪ್ರಶ್ನೆ.
0: ಅದು ಒಂದು ಮೊದಲನೇ ಪ್ರಶ್ನೆ, ಆ ಕಲ್ಲು ಸಿ ಟಿ ಸ್ಕ್ಯಾನ್ ಅಲ್ಲಿ ಎಷ್ಟು ದೊಡ್ಡದಿದೆ, ಎಲ್ಲಿದೆ ಅನ್ನೋದು ಬಹಳ ಇಂಪಾರ್ಟೆಂಟು. ಕಿಡ್ನಿಯಲ್ಲಿ ಇರುವಂತದ್ದು ಮಾಡುವಂತ ಪರಿಣಾಮಗಳು ಬೇರೆ. ಅದೇ ಕಿಡ್ನಿ ಕಲ್ಲಿ ಉತ್ಪತ್ತಿ ಆದ ಕಲ್ಲು ಬಂದು ಕೆಳಗಡೆ ಮೂತ್ರ ನಾಳ ಇರುತ್ತಲ್ಲ ಯುರೇಟರ್, ಅಲ್ಲಿ ಸಿಗಾಕೊಂಡ್ರೆ ಅದರ ಆಗುವ ಪರಿಣಾಮಗಳು ಬೇರೆ. ಬಂದು ಒಂದು ವೇಳೆ ಸಿಗಾಕೊಂಡಿದೆ
1: ಮೂತ್ರನು ಕರೆಕ್ಟ್ ಆಗಿ ಹೋಗ್ತಾ ಇದೆ, ಮತ್ತೆ ಈಗ ಸ್ಟೋನ್ ಇದ್ರೆ ಕೆಲವರು ಹೊಟ್ಟೆ ನೋವು ಅಂತೇಳಿ ಬರುತ್ತೆ.
0: ಹೌದು, ಸ್ಟೋನ್ ಇದ್ರೆ ಹೊಟ್ಟೆ ನೋವು ಅಂದ್ರೆ ಹೊಟ್ಟೆ ನೋವು ಅಂತಾನೆ ಬರಬೇಕು ಅಂತ ಇಲ್ಲ, ಬೆನ್ನ ಜಾಗದಲ್ಲಿ ನೋವು ಸ್ಟಾರ್ಟ್ ಆಗತ್ತೆ. ಕೆಲವೊಬ್ರು ಅದರ ರೇಡಿಯೇಷನ್ ಅಂತ ಹೇಳ್ತೀವಿ, ತೊಡೆ ಸಂಧಿಯಲ್ಲಿ, ಕೆಲವು ಗಂಡಸರಿಗೆ ಬೀಜದ ಜಾಗದಲ್ಲಿ, ಹೆಂಗಸರಿಗೂ ಅಷ್ಟೇ ತೊಡೆ ಸಂಧಿಯಲ್ಲಿ, ಅಲ್ಲಿಗೂ ಅಲ್ಲಿಂದ ಅಲ್ಲಿ ತನಕ ನೋವು ಎಲ್ಲಿ ಬೇಕಾದ್ರೂ ಬರಬಹುದು. ಚಳಿ ಜ್ವರ ಬರ್ತಾ ಇರೋದು
1: ಕೆಲಸ ಮಾಡೋದ್ರಿಂದ ಬೆನ್ನು ಬರಬಹುದು, ಯಾಕಂದ್ರೆ ನಾವು ಬಟ್ಟೆ ವಾಶ್ ಮಾಡೋದು ಇದ್ ಮಾಡೋದು ಮಾಡ್ತೀವಿ ಸರ್, ಹಾಗೆ ಬ್ಯಾಕ್ ಪೇನ್ ಇರುತ್ತೆ ಅಂತ ನಾನು ಆತರ
0: ಭಾವನೆ. ಕೆಲಸ ಮಾಡಿದಾಗ ಬರುವಂತ ನಾವು ಇತರ ಕಿಡ್ನಿ ಸ್ಟೋನ್ ತರ ಬಿಟ್ಟು ಬಿಟ್ಟು ಬರೋದಿಲ್ಲ, ಇಡೀ ದಿನ ಇರುತ್ತೆ, ಕೆಲಸ ಮಾಡಿದಾಗ ಜಾಸ್ತಿ ಆಗುತ್ತೆ, ಬಟ್ ಸ್ವಲ್ಪ ನಾವು ಇದ್ದೇ ಇರುತ್ತೆ. ಕಿಡ್ನಿ ಸ್ಟೋನ್ ಕಲ್ಲು ಸಿಗಾಕೊಂಡಾಗ ಆ ತರ ಅಲ್ಲ, ಒಂದು ಸರಿ ಬಂದ್ರೆ ಸಿವಿಯರ ಬರುತ್ತೆ, ಕೆಲವೊಂದ್ಸರಿ ನೋವು ಬಂದ ವಾಂತಿ ಬರಂಗಾಗುತ್ತೆ. ಸಿಗಾಕೊಂಡಾಗ ನೀವು ಎಕ್ಸ್ಪೆಷಲಿ ಹೇಳಿದ್ರಲ್ಲ ಜ್ವರ, ಎಕ್ಸ್ಪೆಷಲಿ ಶುಗರ್ ಇರೋರಿಗೆ ಯೂತ್, ಅದು ಸಿಗಾಕೊಂಡು ಮೂತ್ರ ಇನ್ಫೆಕ್ಷನ್ ಏನಾರ ಆದ್ರೆ ಅವಾಗ ಜ್ವರ ಬರೋ, ಚಳಿ ಜ್ವರ ಬರುವಂತ ಸಾಧ್ಯತೆ ಇರುತ್ತೆ. ಅವಾಗ ಚಳಿ ಜ್ವರ ಬರ್ತಿದೆ ಅಂದ್ರೆ ಅದು ಇಮಿಡಿಯೇಟ್ ಆಗಿ, ಹಾ ಅದನ್ನ ಹೇಳಿದ್ ನಾನು, ವಾಮಿಟ್ ಬರುವಂತ ಸಾಧ್ಯತೆ ಇರುತ್ತೆ, ಚಳಿ ಜ್ವರ ಬರುವಂತ ಸಾಧ್ಯತೆ ಇರುತ್ತೆ. ಚಳಿ ಜ್ವರ ಬರ್ತಿದೆ ಅಂದ್ರೆ ಇಮಿಡಿಯೇಟ್ ಅಲರ್ಟ್ ಆಗ್ಬೇಕು, ಅಂದ್ರೆ ಇನ್ಫೆಕ್ಷನ್ ಜಾಸ್ತಿ ಇದೆ, ಸೊ ಇಮಿಡಿಯೇಟ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು.

0: ಕಲ್ಲು ಜರುಗಿಸೋ ಅಂತ ಸಣ್ಣದಿದ್ರೆ ಜರುಗಿಸೋ ಅಂತ ಪ್ರಯತ್ನ ನಡಿಬೇಕು. ಅದೇ ತುಂಬಾ ಚಳಿ ಜ್ವರ ಬರ್ತಾ ಇದೆ, ಇನ್ವೆಸ್ಟಿಗೇಷನ್ ಬ್ಲಡ್ ಇನ್ವೆಸ್ಟಿಗೇಷನ್ ತುಂಬಾ ಜಾಸ್ತಿ ಇನ್ಫೆಕ್ಷನ್ ಇದೆ ಅಂದ್ರೆ ಕಿಡ್ನಿಯಲ್ಲಿರೋ ಕ್ಯೂನ ಹೊರಗಡೆ ತೆಗೆಯುವಂತ ಪ್ರಯತ್ನಗಳು ಅಂದ್ರೆ ಪ್ರೊಸೀಜರ್ ಮಾಡಿಸ್ಕೊಂಡು ಮಾಡಬೇಕಾಗತ್ತೆ. ಕಲ್ಲು ದೊಡ್ಡದಿದ್ರೆ ಕಲ್ಲು
1: ಈಗ ಅವರು ಮಾತ್ರೆ ಕೊಟ್ಟವೆಲ್ಲ ಖಾಲಿ ಆಗಿ ಈಗ ಅದಕ್ಕೆ ನಾವು ಮತ್ತೇನಾದ್ರೂ ಈಗ
0: ನೀವು ಚಳಿ ಜ್ವರ ಕಡಿಮೆ ಆಗಿದ್ಯಾ? ಓಕೆ, ಕಡಿಮೆ ಆಗಿದ್ರೆ ಫಾಲೋ ಅಪ್ ಅಂತ ಒಂದು ಎಕ್ಸ್ರೇ ಮಾಡಿಸ್ಬೇಕಾಗತ್ತೆ. ಅದು ಅಲ್ಲೇ ಇದೆಯಾ ಕಲ್ಲು, ಜರುಗು ಹೋಗಿದ್ಯಾ? ನೀವು ಆಕ್ಚುಲಿ ನೀವು ಮೂತ್ರಕೋಶ ಕಲ್ಲಿದೆ ಅಂತ ಡಯಾಗ್ನೋಸ್ ಆದ್ಮೇಲೆ ಗೊತ್ತಾದ್ಮೇಲೆ ನೀವು ಪ್ರತಿ ಸರಿ ಯೂರಿನ್ ಮಾಡ್ಬೇಕಾದ್ರೆ ಅಟ್ಲೀಸ್ಟ್ ಆದಷ್ಟು ಟೈಮು ನೋಡ್ಕೋಬೇಕು. ಸಣ್ಣ ಕಲ್ಲಿದ್ರೆ ಯೂರಿನ್ ಹೋದಾಗ ಗೊತ್ತಾಗತ್ತೆ, ಆವಾಗ ಹೋಯ್ತು ಕಲ್ಲು ಅಂದ್ರೆ ನೀವು ಎಕ್ಸ್ರೇ ಅಥವಾ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಿಸುವಂತ ತಪ್ಪುತ್ತೆ. ಆ ಥರ ಏನಾದ್ರು ನಿಮ್ಗೆ ಗೊತ್ತಾಗಿಲ್ಲ ಅನ್ನೋ ಸಂದರ್ಭದಲ್ಲಿ ಒಂದ್ ಸಿಂಪಲ್ ಎಕ್ಸ್ರೇ ಮಾಡಿಸಿದ್ರೆ ಕಲ್ಲುಗಳು ದೊಡ್ಡದಿದ್ರೆ ಕಾಣುತ್ತೆ. ಅದನ್ನ ಹೇಳಿದ್ದು ಈ ನಿಮಗೆ ತೊಂದರೆಗಳು ಪರ್ಸಿಸ್ಟಿಂಗ್ ಅಂದ್ರೆ ಇನ್ನೂ ಕಡಿಮೆ ಆಗಿಲ್ಲ ಅಂದ್ರೆ ಸ್ಕ್ಯಾನಿಂಗ್ ಮಾಡಿಸಿ ನೋಡ್ಬೇಕು. ಅವಾಗ ಅದ್ ಹಂಗೆ ಇದೆ ಜರ್ಗಿಲ್ಲ ಅಂದ್ರೆ ಅವಾಗ ಇಮಿಡಿಯೇಟ್ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದು ಒಳ್ಳೇದು.
2: ಓಕೆ,
1: ಕಡಿಮೆ ಆಗಿದೆ ಅನ್ನೋ ನಮಗೆ ಯಾವ ತರ ಗೊತ್ತಾಗುತ್ತೆ?
2: ಅದು ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ,
0: ಕಡಿಮೆ ಆಗುತ್ತೆ, ಜ್ವರ ಕಡಿಮೆ ಆಗುತ್ತೆ, ವಾಂತಿ ನಿಮಗೆ ಟಿಮ್ಸಮ್ ಗೊತ್ತಾಗುತ್ತೆ, ಕೆಲವೊಂದ್ಸರಿ ನೀವು ಯೂರಿನ್ ಮಾಡಿದಾಗ ಕಲ್ಲು ಹೋಗೋದು ಕಾಣುತ್ತೆ.
2: ಓಕೆ ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಆನಂದ್ ಅವರೇ. ತುಂಬಾ ಗೊಂದಲಗಳಿರುತ್ತೆ ಡಾಕ್ಟರ್, ಒಂದೊಂದ್ಸರಿ ಏನಾದ್ರು ತೊಂದರೆಗೆ ಒಳಗಾದವ್ರಿಗೆ ಹೇಗೆ ಏನು ಅನ್ನುವಂಥದ್ದು. ಅದು ನೀವು ಹೇಳಿದ್ರೆ ಹರಳು ಕರಗೋದಿಲ್ಲ, ಅದನ್ನ ಬ್ಲಾಸ್ಟ್ ಮಾಡ್ತೀವಿ ಅಥವಾ ಬೇರೆ ಯಾವುದೋ ಒಂದು ವಿಧಾನದಿಂದ ಹೊರಗಡೆ ಹಾಕುವಂಥದ್ದು ಅಂತ. ಈ ಹೊರಗಡೆ ಹಾಕುವಂತ ವಿಧಾನದಲ್ಲಿ ಕೆಲವೊಂದ್ಸಾರಿ ರೋಗಿಗೆ ಗೊತ್ತಾಗುತ್ತೆ, ಗೊತ್ತಾಗೋದಿಲ್ಲ ಅಂತ. ಹೇಗೆ ಡಾಕ್ಟರ್ ಈ ಸಂದರ್ಭದಲ್ಲಿ ಅವರು ಹೇಗೆ ತಿಳ್ಕೊಳ್ಬೇಕಾಗುತ್ತೆ?
0: ನಾವು ಎಕ್ಸ್ಪೆಷಲಿ ಮೂತ್ರ ನಾಳದಲ್ಲಿ ಸಿಕ್ಕಾಕೊಂಡಿರುವಂತ ಕಲ್ಲುಗಳನ್ನ ಎಲ್ಲಿ ನಾಳದಲ್ಲಿ ಎಲ್ಲಿ ಸಿಕ್ಕಾಕೊಂಡಿದೆ ಅನ್ನೋದು ಮೊದಲೇ ನೋಡ್ತೀವಿ. ಮೂತ್ರನಾಳದ ಮೇಲ್ಭಾಗದಲ್ಲಿ, ತುಂಬಾ ಮೇಲ್ಭಾಗದಲ್ಲಿ ದೊಡ್ಡ ಕಲ್ಲು ಸಿಗಾಕೊಂಡಿದ್ರೆ ಅದು ಜರುಗುವಂತ ಸಾಧ್ಯತೆ ಬಹಳ ಕಡಿಮೆ ಇರುತ್ತೆ. ಅದೇ ಮೂತ್ರನಾಳದ ತುದಿಯಲ್ಲಿ ಮೂತ್ರಕೋಶದ ಹತ್ತತ್ರ ಬಂದು ಸಿಗಾಕೊಂಡಿದ್ರೆ ಆಲ್ಮೋಸ್ಟ್ ಸಣ್ಣ ಕಲ್ಲಿದ್ರೆ ಅವಾಗ ಅದನ್ನ ಚೆನ್ನಾಗಿ ಹೋಗೋಕೆ ಮಾತ್ರ ಯೂರಿನ್ ಚೆನ್ನಾಗಿ ಹೋಗಂಗೆ ನೀರು ಕುಡಿಯಕ್ಕೆ ಹೇಳ್ತೀವಿ. ಯೂರಿನ್ ಫ್ರೀಕ್ವೆಂಟ್ ಆಗಿ ಮಾಡಿದಾಗ ನೋಡ್ಕೊಳ್ಳಿ ಅಂತ ಹೇಳ್ತೀವಿ. ಕೆಲವೊಬ್ಬರಿಗೆ ಅಂದ್ರೆ ಕೋಆಪರೇಟಿವ್ ಪೇಷಂಟ್ಸ್ಗೆ ಒಂದು ಮೆಶ್ ತರ ಕೊಡ್ತೀವಿ, ಅಂದ್ರೆ ಸೋಸ ತರ, ಅದರಲ್ಲಿ ಯೂರಿನ್ ಮಾಡಿದಾಗ ಯೂರಿನ್ ಅದು ಕಳ್ಳ ಏನಾರು ಇದ್ರೆ ಅದು ಸೋಸ್ ಅದರಲ್ಲಿ ಸಿಗಾಕೊಳ್ಳುತ್ತೆ. ಅದಕ್ಕೆ ಡಿವೈಸ್ ಬರುತ್ತೆ, ಅದು ಕೆಲವೊಬ್ರು ಮೋಟಿವೇಟೆಡ್ ಪೇಷಂಟ್ಸ್ ಇದ್ರೆ ಅದನ್ನ ತಗೊಂಡ್ ನೋಡ್ಕೋಬಹುದು. ಕಲ್ಲು ಬಂದ್ರೆ ಆಟೋಮೆಟಿಕಲಿ ಅದರಲ್ಲಿ ಗೊತ್ತಾಗತ್ತೆ
2: ಸಮಸ್ಯೆ ಇಲ್ಲ ಅಂತ.
0: ಹೌದು, ಹೋಗಿದೆ ಅಂತ ಒಂದು ಕ್ಲಾರಿಟಿ ಸಿಗುತ್ತೆ.
2: ಓಕೆ, ಇನ್ನೊಂದು ಕರೆ ಇದೆ ಡಾಕ್ಟ್ರೆ. ಹಲೋ, ನಮಸ್ತೆ. ನಮಸ್ತೆ.
3: ಹಲೋ,
2: ನಮಸ್ತೆ.
3: ನಮಸ್ತೆ ಮೇಡಮ್,
2: ಹೆಸರು ಹೇಳಿ.
3: ಡಾಕ್ಟರ್ಗೂ ನಮಸ್ತೆ. ನಾನು ಸಹಕಾರಿ ತಾಲೂಕು ಕೊಂಬೆರಳಿಂದ ಪ್ರತಿಭಾ ಮಾಂತೇಶ್ ಅಂತ ಹೇಳಿ.
2: ಸುಶೀಲಮ್ಮನ
3: ಡಾಕ್ಟರ್ ಸರ್,
0: ಹೇಳಿ.
3: ಸುಮಾರು ಐದಾರು ಈ ಕೋವಿಡ್ ಇತ್ತಲ್ಲ ಅವಾಗ ಮೂತ್ರಕೋಶ ಸೋಂಕು ಅಂತ, ಅದೇ ಕಿಡ್ನಿ ಇನ್ಫೆಕ್ಷನ್ ಅಂತ
0: ಆಗಿತ್ತು.
3: ಎಲ್ಲ ಹಾಸ್ಪಿಟ್ಲ್ ಹೋಗ್ಬಿಟ್ಟು ಟ್ರೀಟ್ಮೆಂಟ್ ತಗೊಂಡು 15 ದಿನ ಆಯ್ತು ಸರಿ ಹೋಗಕ್ಕೆ. ಅವಾಗೆಲ್ಲ ವಾಮಿಟಿಂಗ್ ಕಡಿಮೆ, ಬಹಳ ಮೋಷನ್ ಆಗ್ತಾಯಿತ್ತು, ಮೋಷನ್ ತುಂಬಾ ಈ ಗ್ರೀನ್ ಕಲರ್ ಅಲ್ಲಿ ಮೋಷನ್ ಆಗ್ತಾ ಇತ್ತು. ಅದೆಲ್ಲ ಸರಿ ಆಯ್ತು, ಸರಿ ಚೆನ್ನಾಗಿದ್ದೆ. ಈಗ ಸ್ವಲ್ಪ ಯೂರಿನ್ ಯೆಲ್ಲೋ ಕಲರ್ ಹೋಗೋದು, ಸ್ವಲ್ಪ ಹೊಟ್ಟೆನೋವು ಬರೋದು ಆ ತರ ಆಗುತ್ತೆ. ಉಷ್ಣ ಉಪಯುಕ್ತ ಉಷ್ಣ ಆಗೋದು ಅದೆಲ್ಲ ಆಗುತ್ತೆ.
0: ಯೂರಿನ್ ಯೆಲ್ಲೋ ಕಲರೇ ಹೋಗುತ್ತಾ ಈಗಲೂ?
3: ಹಾ ಸರ್.
0: ಅದರಲ್ಲಿ ಯಾವಾಗಾದ್ರೂ ಕೀವು ಹೋಗೋದು ಅಥವಾ ಕೆಂಪುಗೆ ಹೋಗೋದು ಆ ತರ ಆಗುತ್ತಾ? ಶುಗರ್ ಏನಾರು ಇದೆಯಾ?
3: ಶುಗರ್ ಇಲ್ಲ ಸರ್ ನಂಗೆ.
0: ಇದು ಎಸ್ಪೆಷಲಿ ಮೂತ್ರ ಪಿಂಡದ ಇನ್ಫೆಕ್ಷನ್, ನೀವು ಹೇಳಿದ ಸೋಂಕು ಹೆಂಗಸರಲ್ಲಿ ಎಕ್ಸ್ಪೆಷಲಿ ಹೆಂಗಸರಲ್ಲಿ ವೆರಿ ಕಾಮನ್. ಅದ್ರೆ ಯುಟಿಐ ಅಂತ ಹೇಳ್ತೀವಿ, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ, ಮೂತ್ರದ ಇನ್ಫೆಕ್ಷನ್. ಅದು ಹೆಂಗಸರಲ್ಲಿ ಗಂಡಸರಿಗೆ ಕಂಪೇರ್ ಮಾಡಿದ್ರೆ ಬಹಳ ಬೇಗ ಆಗುತ್ತೆ. ಆ ತರ ಏನೇ ಚಿಹ್ನೆಗಳಿದ್ರೆ ನೀವು ಒಂದು ಬೇಸಿಕ್ ಒಂದು ಯೂರಿನ್ ಟೆಸ್ಟ್ ಮಾಡಿಸಿ ನೋಡ್ಬೇಕು, ಅದ್ರಲ್ಲಿ ಗೊತ್ತಾಗತ್ತೆ ಯೂರಿನ್ ಇನ್ಫೆಕ್ಷನ್ ಇದೆಯೋ ಇಲ್ಲ ಅಂತ. ಅಥವಾ ಯೂರಿನ್ ವೈಟ್ ಕಲರ್ ಹೋದ್ರೆ, ಯೂರಿನ್ ಅಲ್ಲಿ ಕೆಂಪು ಕಲರ್ ಏನೋ ಹೋದ್ರೆ, ಅಥವಾ ಯೂರಿನ್ ಮಾಡ್ಬೇಕಾದ್ರೆ ಯೂರಿ ಬಂದ್ರೆ, ನೀವು ಒಂದು ಬೇಸಿಕ್ ಯೂರಿನ್ ಟೆಸ್ಟ್ ಮಾಡಿಸಿದ್ರೆ ಇಮಿಡಿಯೇಟ್ ಒಂದು ಮಾತ್ರೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಅದು ಹತೋಟಿಗೆ ಬರುತ್ತೆ.
2: ನಿಮ್ಮ ವಾಯ್ಸ್ ಸರಿಯಾಗಿ

0: ಕೇಳಿಸ್ತಾ ಇಲ್ಲ, ವಾಯ್ಸ್ ಬ್ರೇಕ್ ಆಗ್ತಿದೆ. ಸಿಗ್ನಲ್ ಸರಿಯಾಗಿ ಸಿಗೋ ಕಡೆ ನಿಂತ್ಕೊಂಡಿದ್ರೆ ಚೆನ್ನಾಗಿತ್ತು. ಓಕೆ, ಈಗಲೂ ತೊಂದರೆ ಇದೆ ಅಂತ ಹೇಳ್ತಾ ಇದ್ದೀರಲ್ವಾ? ಓಕೆ, ಏನು ಏನಾದ್ರು ಸ್ಕ್ಯಾನ್ ಮಾಡಿಸ್ಬೇಕಾ ಅಂತ ಅವರ ಪ್ರಶ್ನೆ.
1: ಇಲ್ಲ ಮೇಡಮ್, ಅದೇ ಹೇಳಿ, ಬೇಸಿಕ್ ಫಸ್ಟ್ ಯೂರಿನ್ ಟೆಸ್ಟ್ ಸಿಂಪಲ್ ಮಾಡಿಸ್ಬೇಕು. ಅದರಲ್ಲಿ ಏನಾದ್ರು ಇನ್ಫೆಕ್ಷನ್ ಇರುವಂತ ಏನಾದ್ರು ಲಕ್ಷಣಗಳಿದ್ರೆ ಅವಾಗ ಬೇಸಿಕ್ ಒಂದು ಅಲ್ಟ್ರಾಸೌಂಡ್ ಅಬ್ರಮನ್ ಅಂತ ಒಂದು ಸ್ಕ್ಯಾನ್ ಮಾಡಿಸ್ಬೇಕು. ಅದರಲ್ಲಿ ಕಿಡ್ನಿ ಏನಾದ್ರು ಊತ ಇದೆಯಾ, ಕಿಡ್ನಿಯಲ್ಲಿ ಏನಾದ್ರು ತುಂಬಿಕೊಂಡಿದ್ಯಾ, ಅಥವಾ ಏನಾದ್ರು ಕಲ್ಲಿದೆಯಾ, ಇನ್ಫೆಕ್ಷನ್ ಚಿಹ್ನೆಗಳೇನಾದ್ರು

0: ಹಾಗೆ ಧನ್ಯವಾದಗಳು ಡಾಕ್ಟರ್. ಈಗ ನಮ್ಗೆ ಏನಾದ್ರೂ ಒಂದು ಸಮಸ್ಯೆ ಇದೆ ಅಂತ ಅನ್ಸಿದ್ರೆ ಈಗ ನಾವು ತಕ್ಷಣ ಯಾವ ವೈದ್ಯರನ್ನ ಕಾಣಬೇಕು? ಈಗ ನೀವು ಒಂದಷ್ಟು ಪರೀಕ್ಷೆಗಳನ್ನ ಹೇಳ್ತೀರಿ, ನಾವೇ ಸ್ವತಃ ಹೋಗಿ ಲ್ಯಾಬ್ ಅಲ್ಲಿ ಇಂತಿದ್ದದು ಮಾಡಿ ಅಂತ ಹೇಳ್ಬೇಕು, ಅಥವಾ ಡಾಕ್ಟರ್ನ ಕಂಡುಬಿಟ್ಟು ಯಾವ ಡಾಕ್ಟರ್ನ ಕಾಣಬೇಕು ಆರಂಭದಲ್ಲಿ ಅಂತ?
1: ಬಹಳ ಒಳ್ಳೆ ಪ್ರಶ್ನೆ. ನಾವು ಏನೇ ಚಿಹ್ನೆಗಳು ಅಥವಾ ಏನೇ ಲಕ್ಷಣಗಳು ಬಂದ್ರೆ ಸ್ವಂತವಾಗಿ ಅನವಶ್ಯಕವಾದ ಪರೀಕ್ಷೆಗಳು ಮಾಡಿಸುವ ಅವಶ್ಯಕತೆ ಇಲ್ಲ. ಏನೇ ಸ್ಪೆಷಲಿಸ್ಟಿಗೆ ಹೋದ್ರೆ ಯಾವ ಪರೀಕ್ಷೆಗಳ ಅವಶ್ಯಕತೆ ಇದೆ, ಈಗ ಇನ್ಫೆಕ್ಷನ್ ಇದೆ ಅಂತ ಒಂದು ಅಸಂಪ್ಷನ್ ಅಲ್ಲಿ ಇದ್ರೆ ಜಸ್ಟ್ ಬೇಸಿಕ್ ಸಿಂಪಲ್ ಯೂರಿನ್ ಟೆಸ್ಟ್, ಒಂದು ಬೇಸಿಕ್ ಒಂದು ಸಿಂಪಲ್ ಬ್ಲಡ್ ಟೆಸ್ಟ್ ಮಾಡಿದ್ರೆ ನಮಗೆ ಒಂದು ಕ್ಲಾರಿಟಿ, ಒಂದು ಡೈರೆಕ್ಷನ್ ಸಿಗುತ್ತೆ. ಈ ತರ ಇರ್ಬೋದು, ಈ ತರ ನೆಕ್ಸ್ಟ್ ಪ್ರಾಬ್ಲಮ್ ಇರ್ಬೋದು, ಅದ್ರ ಪ್ರಕಾರ ನೆಕ್ಸ್ಟ್ ಸ್ಕ್ಯಾನ್ ಅವಶ್ಯಕತೆ ಇದೆಯಾ ಅಂತ ಕ್ಲಿನಿಷಿಯನ್ ಡಿಸೈಡ್ ಮಾಡಬೇಕಾಗುತ್ತೆ. ಎಸ್ಪೆಷಲಿ ಈಗ ಆಲ್ರೆಡಿ ಮುಂಚೆಯಿಂದನೇ ಈ ತರ ಸಮಸ್ಯೆಗಳು ಇದ್ದಿದ್ದ ಹಿಸ್ಟ್ರಿ ಇದ್ರೆ ಡೈರೆಕ್ಟ್ ಆಗಿ ಐದರ್ ಯೂರೋಲಜಿಸ್ಟ್ ಆರ್ ನೆಫ್ರಾಲಜಿ ಎನಿ ಕಿಡ್ನಿ ಸ್ಪೆಷಲಿಸ್ಟ್ ಡಾಕ್ಟರ್ ನ ಡೈರೆಕ್ಟ್ ಕಾಣುವುದು ಸೂಕ್ತ. ಯಾಕಂದ್ರೆ ಡೈರೆಕ್ಟ್ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಸಿಗುತ್ತೆ. ಅಕಸ್ಮಾತ್ ಒಂದು ವೇಳೆ ಲಭ್ಯವಿಲ್ಲದಲ್ಲ, ಸ್ಪೆಷಲಿಸ್ಟ್ ಲಭ್ಯತೆ ಇಲ್ಲದಿದ್ದಲ್ಲಿ ಜನರಲ್ ಮೆಡಿಸಿನ್ ಡಾಕ್ಟರ್ ಫಿಸಿಷಿಯನ್ ಯಾರು ಕನ್ಸಲ್ಟ್ ಮಾಡಿ ಅದು ಬೇಸಿಕ್ ಎವ್ಯಾಲ್ಯುಯೇಷನ್ ಆದ ಮೇಲೆ ಒಂದು ಡಯಾಗ್ನೋಸಿಸ್ ಬಂದ ಮೇಲೆ ಆಮೇಲೆ ಸ್ಪೆಷಲಿಸ್ಟ್ ನ ಕಾಣುವಂತ ಪ್ರಯತ್ನ ಮಾಡಿ
0: ಹೇಳ್ತಾರೆ ಇಲ್ಲಿ ಹೋಗ್ಬೇಕು ಅನ್ನೋದೇ. ಈ ಪ್ರಶ್ನೆ ಯಾಕೆ ಕೇಳಿದೆ ನಾನು, ಸಾಮಾನ್ಯವಾಗಿ ಹೆಣ್ಮಕ್ಳು ಏನೇ ಸಮಸ್ಯೆ ಬಂದ್ರು, ಒಂದು ಏನು ಗುಪ್ತ ಅಂಗ ಅಂತ ಹೇಳ್ತೀವಿ ಆ ಅಲ್ಲಿಗೆ ಏನೇ ಸಮಸ್ಯೆ ಬಂದ್ರು ಫಸ್ಟ್ ನಾವು ಗೈನಕಾಲಜಿಸ್ಟ್ ಅನ್ನ ಕಾಣುವಂತದ್ದು, ಹಾಗಾಗಿಯೇ ಈ ಪ್ರಶ್ನೆ ನಾನು ಕೇಳಿದ್ದು.
1: ಅದು ಅದು ತಪ್ಪಲ್ಲ, ಅವ್ರು ಹೋದ ಮೇಲೆ ಸಮಸ್ಯೆಯನ್ನು ಗೈನಕಾಲಜಿಸ್ಟ್ ಅವರು ಅದನ್ನ ಡಯಾಗ್ನೋಸ್ ಮಾಡಿ ಈ ತರ ಸಸ್ಪೆಕ್ಷನ್ ಇರುತ್ತಲ್ಲ ಅಂತ ಅದನ್ನ ಅವರು ಸ್ಪೆಷಲಿಸ್ಟ್ ಗೆ ರೆಫರ್ ಮಾಡ್ತಾರೆ. ಸೊ ಅದು ಏನು ತಪ್ಪಿಲ್ಲ, ಅವ್ರು ಹೆಂಗಸರು ಡಾಕ್ಟರು ಅವ್ರ ಕಂಫರ್ಟ್ ಹೋಗಿ ಗೈನಕಾಲಜಿಸ್ಟ್ ನು ಕನ್ಸಲ್ಟ್ ಮಾಡಿ ಪ್ರಿಲಿಮಿನರಿ ಎವಾಲ್ಯೂಯೇಷನ್ ಮಾಡಿಸ್ಕೋಬೇಕು. ಅದಾದ ಮೇಲೆ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಏನ್ ಬೇಕು ಕನ್ಸಲ್ಟ್ ಸ್ಪೆಸಿಫಿಕ್ ಕನ್ಸಲ್ಟೆಂಟ್ ಹತ್ರ ಬಂದು ಮಾಡಿಸ್ಕೋಬೇಕಾಗುತ್ತೆ.
0: ಏನು ಅದೇ ಸಮಸ್ಯೆಗೆ ಸಂಬಂಧಪಟ್ಟ ಡಾಕ್ಟರ್ಗಳು ಇರ್ತಾರೆ, ಅವರನ್ನ ಕಾಣುವಂತ ಒಳ್ಳೇದು ಅಂತ ಹೇಳ್ತೀರಿ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಿ ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ. ಕಿಡ್ನಿ ಸ್ಟೋನ್ ಅಥವಾ ಮೂತ್ರಪಿಂಡದ ಕಲ್ಲು ಚಿಕಿತ್ಸೆ ಹೇಗೆ ಅನ್ನುವಂಥದ್ದನ್ನು ಕುರಿತು ನಮಗೆ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ನೀಡ್ತಾ ಇದ್ದಾರೆ ನುರಿತ ಮೂತ್ರಶಾಸ್ತ್ರಜ್ಞರಾದ ಡಾಕ್ಟರ್ ಗಿರೀಶ್ ಸಿ ಎಸ್ ಅವರು. ದಾವಣಗೆರೆ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯಲ್ಲಿ ಇವರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆ, ಬೈಪಾಸ್ ರಸ್ತೆ, ರಾಷ್ಟ್ರೀಯ ಹೆದ್ದಾರಿ, ದಾವಣಗೆರೆ.
2: ಎಸ್ಎಸ್ ನಾರಾಯಣ ಹೆಲ್ತ್ ಹಾಸ್ಪಿಟಲ್ ದಾವಣಗೆರೆ. ವೈದ್ಯರ ಭೇಟಿಗಾಗಿ, ಆರೋಗ್ಯದ ತಪಾಸಣೆಗಾಗಿ ಕರೆ ಮಾಡಿ 1800 0309 0309.
3: ನಮ್ಮಲ್ಲಿ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯಗಳು ಲಭ್ಯ. ಹೃದಯ ಆರೈಕೆ, ನರರೋಗ ಆರೈಕೆ, ಕಿಡ್ನಿ ಆರೈಕೆ, ಮೂತ್ರಕೋಶ ಆರೈಕೆ ಮತ್ತು ಗ್ಯಾಸ್ಟ್ರೋಸೈನ್ಸಸ್ ಸಂಬಂಧಿತ ಸಮಗ್ರ ಚಿಕಿತ್ಸೆಗಾಗಿ ಭೇಟಿ ನೀಡಿ
2: ಎಸ್ಎಸ್ ನಾರಾಯಣ ಹೆಲ್ತ್ ಹಾಸ್ಪಿಟಲ್ ದಾವಣಗೆರೆ. ಸ್ಟ್ರೋಕ್ ಹಾಗೂ ನರರೋಗ ಸಂಬಂಧಿತ ಸಮಗ್ರ ಚಿಕಿತ್ಸೆಗಳಿಗಾಗಿ ಭೇಟಿ ನೀಡಿ ಎಸ್ಎಸ್ ನಾರಾಯಣ ಹೆಲ್ತ್ ಹಾಸ್ಪಿಟಲ್, NH4 ಬೈಪಾಸ್ ರಸ್ತೆ, ದಾವಣಗೆರೆ. ವೈದ್ಯರ ಭೇಟಿಗಾಗಿ 24x7 ಕರೆ ಮಾಡಿ 1800 0309 0309.
3: ಹೃದಯ ಆರೈಕೆ, ನರರೋಗ ಆರೈಕೆ, ಕಿಡ್ನಿ ಆರೈಕೆ, ಮೂತ್ರಕೋಶ ಆರೈಕೆ ಮತ್ತು ಗ್ಯಾಸ್ಟ್ರೋಸೈನ್ಸಸ್ ಸಂಬಂಧಿತ ಸಮಗ್ರ ಚಿಕಿತ್ಸೆಗಾಗಿ ಭೇಟಿ ನೀಡಿ
2: ಎಸ್ಎಸ್ ನಾರಾಯಣ ಹೆಲ್ತ್ ಹಾಸ್ಪಿಟಲ್ ದಾವಣಗೆರೆ.
0: ಕೆಲವರೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೂಡ ಪ್ರಶ್ನೆಗಳನ್ನು ಕೇಳಬಹುದು. ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗೆ ಕರೆ ಮಾಡುವ ಮೂಲಕ ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಕಿಡ್ನಿ ಸ್ಟೋನ್ ಬಗ್ಗೆ ಮಾತಾಡ್ತಾ ಇದೀವಿ ಡಾಕ್ಟರ್. ಕಾರ್ಯಗಳು ಬರ್ತಾ ಇದೆ, ಇನ್ನೊಂದು ಕರೆ ತಗೊಳ್ತೇನೆ. ಹಲೋ ನಮಸ್ತೆ.
4: ಹಲೋ ನಮಸ್ತೆ.
0: ನಮಸ್ತೆ, ಹೆಸರು ಹೇಳಿ.
4: ಹೊನ್ನೂರಲ್ಲಿ ಮೇಡಮ್ ಅವರೇ, ಹನುಮಂತಾಪುರದಿಂದ.
0: ಹೇಳಿ ಹೊನ್ನೂರಲ್ಲಿ ಅವರೇ, ಪ್ರಶ್ನೆ ಕೇಳಿ.
4: ಈಗ ಕಿಡ್ನಿ ಸ್ಟೋನ್ ಅಂತ ಗೊತ್ತಿರಲ್ಲ, ಆಗ ಬಹಳ ನೋವು ಬರ್ತೈತ ಗೆಜ್ಜೆಗೆ ಇನ್ನೊಂದ್ರಾಗ ನಾನು ನೋಡಿದೀನಿ ಕೆಲವರಿಗೆ. ಇಲ್ಲಿಂದ ಆಸ್ಪತ್ರೆ ಹೋಗೋ ತನಕ ಅವ್ರಿಗೆ ಏನಾದ್ರೂ ಪ್ರಥಮವಾಗಿ ಅಥವಾ ನೋವು ಕಡಿಮೆ ಆಗಂತದ್ದು ಏನಾದ್ರೂ ಮಾಡ್ಬೋದೇನ್ ಸರ್?
1: ಡೆಫಿನೆಟ್ಲಿ ನೀವು ಹೇಳಿದ್ದು ಕರೆಕ್ಟ್. ಅದು ಕಿಡ್ನಿ ಸ್ಟೋನ್ ಕಲ್ಗಳಿಂದ ಬೆನ್ನಿಂದಿಗೆ ನೋವು ಬರಬೇಕು ಅಂತ ಏನಿಲ್ಲ. ಕೆಲವೊಂದು ಬಾರಿ ಅದನ್ನ ಹೇಳ್ದಂಗೆ ಬೆನ್ನಿಂದ ಗೆಜ್ಜೆ ತನಕ ಯಾವುದೇ ಜಾಗದಲ್ಲೂ ನೋವು ಕಾಣಿಸ್ಕೋಬಹುದು. ಅದು ನೋವಿನ ತೀವ್ರತೆ ಪ್ರಕಾರ, ನೋವಿನ ತೀವ್ರತೆ ಜಾಸ್ತಿ ಇದ್ದಲ್ಲಿ ನೋವಿನ ಮಾತ್ರೆನ ಡೆಫಿನೆಟ್ಲಿ ತಗೋಬಹುದು. ನೀವು ನಿಯರೆಸ್ಟ್ ನಿಮ್ಗೆ ಏನ್

0: ಸೌಲಭ್ಯ ಇದೆಯೋ ನಿಯರೆಸ್ಟ್ ಡಾಕ್ಟರಿಗೆ ತೋರಿಸಿ ನವೀನ ಮಾತ್ರೆ ತಗೊಂಡು ಅಲ್ಲಿ ನಿಯರೆಸ್ಟ್ ಫೆಸಿಲಿಟಿಯಲ್ಲಿ ಒಂದು ಸ್ಕ್ಯಾನ್ ಯೂರಿನ್ ಪರೀಕ್ಷೆಯ ಫೆಸಿಲಿಟಿ ಇದ್ದಲ್ಲಿ ಅದೊಂದು ಮಾಡಿಸ್ಕೊಂಡು ನೆಕ್ಸ್ಟ್ ಸ್ಟೆಪ್ ಕನ್ಸಲ್ಟೆಂಟ್ ಯೂರೋಲಜಿಸ್ಟ್ ಡಾಕ್ಟರ್ ಹತ್ರ ಕಾಣಬೇಕಾಗತ್ತೆ.
1: ಓಕೆ ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್, ನಾವು ವಿಧಗಳ ಬಗ್ಗೆ ಹೇಳ್ತಾ ಇದ್ವಿ. ಕಿಡ್ನಿ ಸ್ಟೋನ್ ಅಂದ್ರೆ ಒಂದೇ ನಮಗೆ ಕಿಡ್ನಿ ಸ್ಟೋನ್ ಅಂತ ಒಂದು ಗೊತ್ತಿದೆ ಅಷ್ಟೇ, ಅದರಲ್ಲಿ ಏನು ವಿಧಗಳಿದೆ ಡಾಕ್ಟ್ರೆ?
0: ಕಿಡ್ನಿ ಸ್ಟೋನ್ ಅಲ್ಲಿ ಹಲವು, ಅದರ ಕಂಪೋಸಿಷನ್, ಅದರಲ್ಲಿ ಏನು ಸತ್ವ ಇದೆ ಅನ್ನೋದ್ರ ವಿಧದಲ್ಲಿ
1: ಲವಣಗಳು
0: ಸೇರ್ಕೊಂಡು ಅದ್ರ ಪ್ರಕಾರ ಹಲವು ವಿಧಗಳ ಕಿಡ್ನಿ ಸ್ಟೋನ್ ಗಳಿವೆ. ಎಕ್ಸ್ಪೆಷಲಿ ಮೋಸ್ಟ್ ಕಾಮನ್, ತುಂಬಾ ಕಾಮನ್ ಅನ್ನೋದು ಕ್ಯಾಲ್ಸಿಯಂ ಆಕ್ಸಲೇಟ್ ಸ್ಟೋನ್ ಅಂತ ಆಗತ್ತೆ. ಮತ್ತೆ ಸೆಕೆಂಡ್ ಮೋಸ್ಟ್ ಯೂರಿಕ್ ಆಸಿಡ್ ಸ್ಟೋನ್ ಅಂತ ಆಗತ್ತೆ. ಮತ್ತೆ ಸ್ಟ್ಯಾಗಾನ್, ಇನ್ಫೆಕ್ಷನ್ ಜಾಸ್ತಿ ಇದ್ದಲ್ಲಿ, ದೊಡ್ಡ ದೊಡ್ಡ ಕಲ್ಲು ಆಗುವಂತ ಸಾಧ್ಯತೆ ಅಲ್ಲಿ ಇನ್ಫೆಕ್ಷನ್ ಆದಾಗ ಸ್ಟ್ಯಾಗಾನ್ ಅಥವಾ ಸ್ಟ್ರೋವೈಟ್ ಸ್ಟೋನ್ ಅಂತ ಹೇಳ್ತೀವಿ. ಈ ಮೂರು ಸ್ಟೋನ್ ಗಳು ತುಂಬಾ ಕಾಮನ್. ಅದು ಇವನ್ನು ಬಿಟ್ಟು ಬೇರೆ ಬೇರೆ ತರ ಸುಮಾರು 16 ಸ್ಟೋನ್ಸ್ ಅಂತ ಇದಾವೆ, ಆಕ್ಸಲೇಟ್ ಸ್ಟೋನ್ಸ್ ಅಂತ ಇದೆ, ಅಥವಾ ಈಗ ಎಷ್ಟೊಂದು ಈಗ ಆಂಟಿ ರಿಟ್ರೋವೈರಲ್ ಡ್ರಗ್ಸ್ ತಗೊಂತಾರೆ, ಅದರಿಂದ ಇಂಡಿನೆವಿರ್ ಸ್ಟೋನ್ಸ್ ಅಂತ ಬರುತ್ತೆ. ಹಲವಾರು ಟೈಪ್ ಆಫ್ ಸ್ಟೋನ್ಸ್ ಇದಾವೆ, ಬಟ್ ಮೋಸ್ಟ್ ಕಾಮನ್ಲಿ ಕ್ಯಾಲ್ಸಿಯಂ ಆಕ್ಸಲೇಟ್ ಸ್ಟೋನ್, ಸ್ಟ್ರೋವೈಡ್ ಸ್ಟೋನ್ ಮತ್ತೆ ಯೂರಿಕ್ ಆಸಿಡ್ ಸ್ಟೋನ್ ಅನ್ನೋದು ತುಂಬಾ ಕಾಮನ್ ಆಗಿ ಉತ್ಪತ್ತಿ ಆಗುವಂತ ಸ್ಟೋನ್
1: ಹರಳುಗಳು. ಈ ಹರಳುಗಳ ಗಾತ್ರ ಎಷ್ಟಿರಬಹುದು? ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟು, ಮಿನಿಮಮ್ ಅಂದ್ರೆ ಎಷ್ಟಿರಬಹುದು ಡಾಕ್ಟರ್?
0: ಒಂದು ಸ್ಕ್ಯಾನ್ ಅಲ್ಲಿ, ಒಂದು ಇಮೇಜಿಂಗ್ ಅಲ್ಲಿ ಕಾಣಿಸ್ಬೇಕು ಅಂದ್ರೆ ಅಟ್ಲೀಸ್ಟ್ 3 mm, 4 mm. ಅದು ಉತ್ಪತ್ತಿ ಆಗೋದು ಆಬ್ವಿಯಸ್ಲಿ 1 mm, ಸಣ್ಣ ರಾಗಿ ಕಾಳಿಂದ ಸ್ಟಾರ್ಟ್ ಆಗುತ್ತೆ. ಅದು ದೊಡ್ಡದು ಆಗ್ತಾ ಆಗ್ತಾ ಆಗ್ತಾ ಆಗ್ತಾ ಆಗ್ತಾ 3 mm ಇಂತ 4 mm, ಆಗ ನಮಗೆ
1: ತೊಂದರೆ
0: ಸ್ಕ್ಯಾನ್ ಅಲ್ಲಿ ಕಾಣಿಸ್ಕೊಳ್ಳುವಂತ ಪ್ರಾಬಬಿಲಿಟಿ.
1: ಮಾತಾಡೋಣ, ಕರೆ ಇದೆ ತಗೊಳ್ಳೋಣ. ಹಲೋ, ನಮಸ್ತೆ. ನಮಸ್ತೆ, ಮಾತಾಡಿ. ಓಕೆ ಓಕೆ ಡಾಕ್ಟ್ರೆ,
0: ಅದು 3 mm ಇಂದನು ನಾವು 7 cm 8 cm ತನಕ ಸ್ಟೋನ್ ನಾವು ಆಪರೇಟ್ ಮಾಡಿರೋ ಅನುಭವ ಇದೆ. ಅದು ಅಲ್ಲಿ 6 ಗಾತ್ರಕ್ಕೂ ಬೆಳಿಬಹುದು. ಅದಕ್ಕೆ ಸ್ಟ್ಯಾಗಾನ್, ಜೈಂಟ್ ಸ್ಟ್ಯಾಗಾನ್ ಅಂತ ಹೇಳ್ತೀವಿ. ಅಂದರೆ ಅವರು ಸಣ್ಣದಾಗಿ ಉತ್ಪತ್ತಿಯಾದ ಸ್ಟೋನು, ಜಾಸ್ತಿ ಶುಗರ್ ಇತ್ತು, ಇನ್ಫೆಕ್ಷನ್ ಆಗಿದೆ, ಅವ್ರು ನೋಡ್ಕೊಂಡಿಲ್ಲ, ನೋವಿಗೆ ಗ್ಯಾಸ್ಟ್ರಿಕ್ಕು ಅಂತ ಲಾಂಗ್ ಟರ್ಮ್ ಅವರೇ ಆಗಿ ಮೆಡಿಕೇಶನ್ಸ್ ತಗೊಂಡು ಏನು ಸ್ಕ್ಯಾನ್ ಮಾಡಿಸ್ತಲ್ಲೇ, ಪರೀಕ್ಷೆ ಮಾಡಿಸ್ತಲ್ಲ, ಕೆಲವೊಂದ್ಸರಿ ನಾವು 6 cm 7 cm ತನಕ ಸ್ಟೋನ್ ಅನ್ನು ನೋಡಿದೀವಿ. ಆತರ ಅಷ್ಟು ದೊಡ್ಡ ಸ್ಟೋನ್ ಆಗುವಂತ ಉತ್ಪತ್ತಿನೂ ಇರುತ್ತೆ.
1: ಅಂದ್ರೆ ಚಿಕ್ಕದಾದಾಗ ಅದರ ಒಂದು ಸಮಸ್ಯೆ ಶುರು ಮಾಡಿರುತ್ತೆ, ಆದ್ರೆ ನಮ್ಮ ಅನುಭವಕ್ಕೆ ಬರೋದಿಲ್ಲ ಅನ್ನೋದು.
0: ಸಣ್ಣದಿದ್ದಾಗ ಸಣ್ಣ ಸ್ಟೋನು ಸಮಸ್ಯೆಯನ್ನು ಮಾಡಬಹುದು. ಸಣ್ಣ 2 mm 3 mm ಸ್ಟೋನು, ಏನು ಸಣ್ಣ ಹರಳುಗಳ ತರ, ಸಣ್ಣ ರಾಗಿ ಕಾಳ ತರ ಅಷ್ಟಿದ್ರೆ ಅದಾಗೆ ಯೂಶಲಿ ಸಮಸ್ಯೆಯನ್ನು ಮಾಡಲ್ಲ, ಯೂರಿನ್ ಅಲ್ಲಿ ಜರುಗಿ ಹೋಗುತ್ತೆ. ಯಾವುದು ಸಿಗಾಕೊಳ್ಳುತ್ತೋ, ಯಾವುದು ಅಲ್ಲೇ ದೊಡ್ಡದಾಗುತ್ತೋ, ಯಾವುದು ಬೆಳೆಯುತ್ತೋ ಅಲ್ಲೇ ಉಳ್ಕೊಳ್ಳುತ್ತೋ, ಅಂತ ಸ್ಟೋನ್ ಗಳು
1: ಸಮಸ್ಯೆಯನ್ನು
0: ಮಾಡಿ ಕಿಡ್ನಿ ಮೇಲೆ ಒತ್ತಡ ಮಾಡುತ್ತೆ.
1: ಓಕೆ, ಒಂದ್ ಕರೆ ಇದೆ. ಹಲೋ ನಮಸ್ತೆ.
2: ಹಲೋ ನಮಸ್ತೆ ಮೇಡಮ್.
1: ನಮಸ್ತೆ, ಹೆಸರು ಹೇಳಿ.
2: ನಿರ್ಮಲ ಅಂತ ಮೇಡಮ್. ನಮ್ಮ ಮನೆಯವರಿಗೆ ಹುಷಾರಿಲ್ಲ, ಅದಕ್ಕೆ ಎಷ್ಟ್ ಸತಿ ಮಾಡಿದ್ರು ತೆಗಿಲಿಲ್ಲ.
1: ಹೇಳಿ, ಈಗ ಸಿಕ್ಕಿದ್ಯಲ್ಲ, ಕಾಲ್ ಸಿಕ್ಕಿದೆ, ಹೇಳಿ ಏನ್ ಸಮಸ್ಯೆ ಇದೆ?
2: ಅದೇ ಮೇಡಮ್ ರೇ, ಇವಾಗ ನಾವು ಹೊಟ್ಟೆ ನೋವು, ಎದೆ ನೋವು, ಬೆನ್ನು ನೋವು ಅಂತಿರ್ತತೆ, ಗೆಜ್ಜೆಗೆಲ್ಲ ನೋವು ಅಂತಿರ್ತತೆ.
1: ಓಕೆ, ಏನ್ ಕೆಲಸ ಮಾಡ್ತಾರೆ ನಿಮ್ಮ ಮನೆಯವರು?
2: ಏನು ಕೆಲಸ ಇಲ್ಲ ಮೇಡಮ್ ರೇ, ಮ್ಯಾಕೆ ಇದೆ, ಒಂದೆರಡು ಮ್ಯಾಕೆ ಮೇಸ್ಗೆ ಬರ್ತಾರೆ. ಈಗ 2 ವರ್ಷದಿಂದಲೂ ಹಂಗೆ ತೋರಿಸ್ತಾನೆ ಇದೀವಿ, ಅದೇನ್ ಕಮ್ಮಿನೇ ಆಗ್ತಿಲ್ಲ ಮೇಡಮ್ ರೇ.
0: ನಮಸ್ಕಾರ. ಅವರು ನಿಮ್ಮ ಯಜಮಾನರಿಗೆ ಏನಾದ್ರು ಸ್ಕ್ಯಾನ್, ಯೂರಿನ್ ಪರೀಕ್ಷೆ ಏನಾದ್ರು ಮಾಡಿಸಿದೀರಾ?
2: ಎಲ್ಲ ಮಾಡಿಸಿದೀವಿ ಸರ್.
0: ಸ್ಕ್ಯಾನ್ ಅಲ್ಲಿ ಏನಾದ್ರು ಕಲ್ಲು, ಊತ, ಕಿಡ್ನಿಯಲ್ಲಿ ಊತ, ಆತರ ಏನಾದ್ರು ಸಮಸ್ಯೆ ಏನಾದ್ರು?
2: ಆತರ ಏನಿಲ್ಲ, ಊತ ಇಲ್ಲ. ಒಂದ್ಸತಿ ಇಲ್ಲಿ ಗಾಳಿ ವರ್ಷದ ಮ್ಯಾಲೆ ಆಯ್ತು, ಅವಾಗ ಮಾಡಿಸಿದಾಗ 6 mm ಕಲ್ಲೈತೆ.
0: 6 mm ಕಲ್ಲಿತ್ತಾ? ಓಕೆ, ಎರಡು ಕಿಡ್ನಿಯಲ್ಲಿ ಇತ್ತಾ, ಒಂದೇ ಕಿಡ್ನಿಯಲ್ಲಿ? ಓಕೆ, ಎಷ್ಟು ಎಷ್ಟು ವರ್ಷ ಆಯ್ತು ಮಾಡಿಸಿ? 1 ವರ್ಷ ಆಯ್ತಾ?
2: ಒಂದ್ ವರ್ಷ ಆಯ್ತು. ಮೊನ್ನೆ ಮಾಡಿಸಿದ ದಿವಸ, ಮೊನ್ನೆ ಮಾಡಿಸಿದಾಗ ಇದು ಯೂರಿನ್ ಟೆಸ್ಟ್ ನಾಗ ಇದು ಬ್ಲಡ್ ಚೆಕಪ್ ಇದೆ, ಅದ್ರಾಗ ಕಿಡ್ನ ಕಲ್ಲೈತೆ ಅಂತ ಬಂತು. ಮತ್ತೆ ಇದು ಎಕ್ಸ್ರೇ ಅದೆಲ್ಲ ಮಾಡಿಸಿದಾಗ ಅದ್ರಾಗ ಏನಿಲ್ಲ ಅಂತ ಬಂದಿತ್ತು.
0: ಅದಕ್ಕೆ ಸಿಟಿ ಸ್ಕ್ಯಾನ್ ಏನಾದ್ರು ಮಾಡಿಸಿದ್ರಾ?
2: ಇಲ್ಲ, ಸಿಟಿ ಸ್ಕ್ಯಾನ್ ಮಾಡಿಸಿಲ್ಲ, ಇದು MR ಸ್ಕ್ಯಾನ್ ಮಾಡಿಸಿದ್ರು ಸರ್.
0: ಅದ್ರಲ್ಲಿ ಕಲ್ಲಿದೆ ಅಂತ ಏನಾದ್ರು ಕಂಡು ಬಂದಿದ್ಯಾ?
2: ಇಲ್ಲ, ಅದ್ರಾಗ ಏನು ಇಲ್ಲ ಅಂದ್ರು.
0: ಅಂದ್ರೆ ಅದೇ ನೀವ್ ಹೇಳ್ದಂಗೆ 6 mm ಸ್ಟೋನೇ ಇದ್ರೆ ಅದು ಜರುಗಿ ಹೋಗಿರೋ ಅಂತ

0: ಸಾಧ್ಯತೆ ಇರುತ್ತೆ. ಸೊ ಎಂ ಆರ್ ಐ ಸ್ಕ್ಯಾನ್ ಅಲ್ಲಿ ಸೊ ಕಲ್ಲೇನಾದ್ರು ಇತ್ತು ಅಂದ್ರೆ ಕಂಡು ಬರತ್ತೆ. ಸೊ ಅದು ಈಗ ಅದರಲ್ಲಿ ಸಿ ಟಿ ಸ್ಕ್ಯಾನ್ ಅಥವಾ ಎಂ ಆರ್ ಐ ಸ್ಕ್ಯಾನ್ ಅಲ್ಲಿ ಇಲ್ಲ ಅಂದ್ರೆ ಅದು ಇರೋಂತ ಸಾಧ್ಯತೆ ಇಲ್ಲ. ಸೊ ಅದು ಜರುಗೋಗಿರುತ್ತೆ, ಬಟ್ ನಿಮಗೆ ನೋವು
1: ಕಿಡ್ನಿ
0: ಅದು ಹೇಳದಲ್ಲ ಆತರ ನೋವು, ಅದೇ ತರ ನೋವು ಕೆಲವೊಂದ್ಸರಿ ನರದ ಹಿಂದ್ಗಡೆ ಮೂಳೆ ಸಮಸ್ಯೆ ಇದ್ರೆ, ಮಾಂಸ ಖಂಡದ ಸಮಸ್ಯೆ ಇದ್ರೆ, ನರದ ಸಮಸ್ಯೆ ಇದ್ರೆ, ಎಸ್ಪೆಷಲಿ ತುಂಬಾ ಭಾರ ಎತ್ತೋ ಕೆಲಸ ಮಾಡೋರು, ತುಂಬಾ ಲಾಂಗ್ ಟೈಮ್ ನಿಂತ್ಕೊಂಡು ಕೆಲಸ ಮಾಡೋರು, ಆತರ ಹೆವಿ ಕೆಲಸ ಮಾಡೋರಿಗೆ ನರ, ಕೆಲವೊಬ್ಬರಿಗೆ ನರ ಒತ್ತಿರುತ್ತೆ ಅಂತ ಸಮಸ್ಯೆ ಇದ್ದವ್ರಿಗೂ ಅದೇ ತರ ನೋವು ಬರುತ್ತೆ. ಸೊ ಸ್ಕ್ಯಾನ್ ಅಲ್ಲಿ ಇಲ್ಲ ಅಂತಂದ್ರೆ ನೀವು ಭಯ ಪಡೋದು ಏನೂ ಇಲ್ಲ. ಡೆಫಿನೆಟ್ಲಿ ಅದಕ್ಕೆ ನೋವಿಗೆ ಒಂದು ಮಾತ್ರೆ ತಗೋಬೇಕು, ಮತ್ತೆ ಫರ್ದರ್ ಎವಾಲ್ಯೂಯೇಷನ್ ನರ ರೋಗ ತಜ್ಞರಿಗೆ ಯಾರಿಗಾರು ಒಂದ್ಸರಿ ಕಾಣುವುದು ಒಳ್ಳೇದು.
2: ಅಂದ್ರೆ ಇದಲ್ಲದೆ ಬೇರೆ ಇನ್ನೇನಾದ್ರೂ ಸಮಸ್ಯೆ ಇದೆಯಾ ಅನ್ನೋದನ್ನ
0: ಕಂಡುಹಿಡಿಯಬೇಕಾಗುತ್ತೆ. ಕಿಡ್ನಿ ನೋವು, ಹೊಟ್ಟೆ ನೋವು, ಬೆನ್ನೋವು ಬರಕ್ಕೆ ಕಿಡ್ನಿ ಸ್ಟೋನ್ ಒಂದೇ ಕಾರಣ ಅಲ್ಲ. ಒಂದ್ ವೇಳೆ ಮುಂಚೆ ಇತ್ತು ಅಂದ್ರು ಅದರಿಂದ ಅದು ಈಗಲೂ ಇದ್ರೆ ಅದು ಸಮಸ್ಯೆ ಮಾಡಬಹುದು, ಬಟ್ ಇಲ್ಲ ಅಂದ್ರೆ ಅದರಿಂದ ಆಗಿರೋ ಸಮಸ್ಯೆ ಚಾನ್ಸಸ್ ಕಡಿಮೆ. ಸೊ ಬೇರೆ ನರ ರೋಗದ ಸಮಸ್ಯೆಗಳೇನ ಇದೆಯಾ ಅದನ್ನು ಎವಾಲ್ಯೂಯೇಷನ್ ಮಾಡಿಸ್ಕೋಬೇಕಾಗುತ್ತೆ ಒಂದು. ಮತ್ತೆ ಮುಂಚೆ ಒಂದು ಸರಿ ಕಿಡ್ನಿ ಸ್ಟೋನ್ ನಿಮಗೆ ಆಗಿದೆ ಅಂದ್ರೆ ನಿಮ್ ನಿಯರೆಸ್ಟ್ ಹಾಸ್ಪಿಟಲ್ ಅಲ್ಲಿ ಯಾವಾಗ ಅಟ್ ಲೀಸ್ಟ್ ಒಂದು ವರ್ಷಕ್ಕೊಂದ್ಸರಿ ಅಥವಾ ಎರಡು ವರ್ಷಕ್ಕೊಂದ್ಸರಿ ಬೇಸಿಕ್ ಸ್ಕ್ಯಾನ್ ಮಾಡಿಸ್ಕೋತಾ ಇರಬೇಕು. ನೀವು ನೋವು ಇರಲಿ ನೋವು ಇಲ್ದಲೇ ಇರಲಿ, ಸೊ ದಟ್ ಸಣ್ಣ ಕಲ್ಲಿದ್ರೆ ಅದನ್ನ ಟ್ರೀಟ್ಮೆಂಟ್ ಮಾಡಿಸೋದು ಜರುಗಿಸೋ ಅಂತದ್ದು ಸುಲಭ.
2: ಓಕೆ, ಟ್ರೀಟ್ಮೆಂಟ್ ಆಗಿದೆ
0: ಕಿಡ್ನಿ ವೀಕ್ ಇದೆ ಅಂತ ಹೇಳೋದಕ್ಕೆ ಅಂದ್ರೆ ಮುಂಚೆ ಸಿಗಾಕೊಂಡು ಕಲ್ಲೇನಾದ್ರು ವೀಕ್ ಆಗಿರ್ಬೋದು, ಅದಕ್ಕೆ ಕ್ರಿಯಾಟಿನಿನ್ ಅಂತ ಪರೀಕ್ಷೆ ಮಾಡ್ತೀವಿ, ಅದೇನಾದ್ರು ಜಾಸ್ತಿ ಇದ್ರೆ ಕಿಡ್ನಿ ವೀಕ್ ಆಗಿರುವಂತ ಸಾಧ್ಯ. ಅದಕ್ಕೆ ನಾನು ನೆಕ್ಸ್ಟ್ ಹೇಳಕ್ಕೆ ಹೇಳ್ತಾ ಇರೋದು ಕಿಡ್ನಿ ಸ್ಟೋನ್ ಟ್ರೀಟ್ಮೆಂಟ್ ಮಾಡ್ಕೊಂಡ್ಲಿಲ್ಲ ಅಂದ್ರೆ ಕಿಡ್ನಿ ವೀಕ್ ಆಗುವಂತ ಎಲ್ಲಾ ಸಾಧ್ಯತೆಗಳು ಇರುತ್ತೆ.
2: ಓಕೆ,
0: ಹೌದಮ್ಮ, ಈಗ ನೆಕ್ಸ್ಟ್ ವೀಕ್ ಆಗಿದೆಯಲ್ಲ, ಈಗ ಅದನ್ನ ನೆಕ್ಸ್ಟ್ ಫರ್ದರ್ ವೀಕ್ ಆಗ್ಲಿಲ್ದಂಗೆ ಅದನ್ನ ಚೇತರಿಸ್ಕೊಳಂಗೆ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡಬೇಕು. ನಾ ಅವ್ರು ಏನೇನು ಹೇಳ್ತಾರೆ ಕಿಡ್ನಿ ಸಂಬಂಧಪಟ್ಟದ್ದು ಏನೇನು ಟ್ರೀಟ್ಮೆಂಟ್ ಲಾಂಗ್ ಟರ್ಮ್, ಏನು ನೀರೆಷ್ಟು ಕುಡಿಬೇಕು, ಊಟದಲ್ಲಿ ಹೇಗಿರಬೇಕು, ಸ್ಕ್ಯಾನ್ ಎಷ್ಟು ಸರಿ, ನಾನು ಹೇಳ್ದಂಗೆ ವರ್ಷಕ್ಕೊಂದ್ಸರಿ ಸ್ಕ್ಯಾನ್ ಮಾಡಿಸಿ ಮತ್ತೇನಾದ್ರು ಬಂದಿದೆಯಾ ನೋಡ್ಕೋಬೇಕು. ಕೆಲವೊಂದು ಲಾಂಗ್ ಟರ್ಮ್ ನೀವು ಅದ್ರ ಬಗ್ಗೆ ನಾಜೂಕಾಗಿ ಜಾಗರೂಕವಾಗಿ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡಬೇಕಾಗುತ್ತೆ.
2: ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಅಂದ್ರೆ ಇವತ್ತೊಂದು ದಿವಸ ತೋರಿಸ್ಕೊಂಡ್ವಿ ಸಮಸ್ಯೆ ಬಗೆಹರಿತು ಅಂತ, ನಾವು ಸುಮ್ಮನೆ ಆಗೋ ಹಾಗಿಲ್ಲ. ಕಿಡ್ನಿ ಸ್ಟೋನ್ ಇತ್ತು, ಒಂದು ಚಿಕಿತ್ಸೆಗೆ ಒಳಗಾಗಿದ್ವಿ ಅಂದ್ರೆ ಮತ್ತೆ ಫಾಲೋ ಅಪ್ ಅನ್ನುವಂಥದ್ದಿದೆ, ಮತ್ತೆ ಮತ್ತೆ ಅದನ್ನ ಬರೋ ಸಾಧ್ಯತೆ ಇದೆ ಡಾಕ್ಟ್ರೆ? ಒಂದು ಸಾರಿ ಕಿಡ್ನಿ ಸ್ಟೋನ್ ಬಂತು ಅಂದ್ರೆ ಮತ್ತೆ ಬರುವ ಸಾಧ್ಯತೆ ಇದೆಯಾ?
0: ಡೆಫಿನೆಟ್ಲಿ, ಒಂದು ಸಾರಿ ಕಿಡ್ನಿ ಸ್ಟೋನ್ ಬಂದ್ರೆ ನೆಕ್ಸ್ಟ್ 5 ಇಯರ್ಸ್ ಅಲ್ಲಿ ಅಟ್ ಲೀಸ್ಟ್ 50% ಆಫ್ ದ ಪೀಪಲ್ ಗೆ, ಅಂದ್ರೆ ಜನರಿಗೆ ಒಂದು ಸಾರಿ ಆಗಿದೆ ಡಯಾಗ್ನೋಸ್ ಆಗಿದೆ ಅಂದ್ರೆ ಮಿನಿಮಮ್ 50% ಆಫ್ ದ ಜನರಿಗೆ ಮತ್ತೆ ಬರುವಂತ ಸಾಧ್ಯತೆ ಇರುತ್ತೆ.
2: ಓಕೆ ಡಾಕ್ಟರ್, ಯಾಕೆ ಬರುತ್ತೆ, ಕಾರಣ ಏನಿದೆ ಅಂತ ತಿಳ್ಕೊಳ್ಳಿ.
0: ನಾನು ಹೇಳ್ದಂಗೆ ನಾವು ತಗೊಳ್ಳುವಂತ ಆಹಾರ ಮೇನ್ಲಿ, ನಾವು ತಗೊಳ್ಳುವಂತ ಆಹಾರದಲ್ಲಿ ಉಪ್ಪಿನ ಅಂಶ ಜಾಸ್ತಿ ಇದ್ರೆ, ಎಸ್ಪೆಷಲಿ ಪ್ರೋಟೀನ್ ಅಂಶ ಜಾಸ್ತಿ ಇದ್ರೆ, ಅಥವಾ ನಾವು ಕುಡಿಯೋ ನೀರು ಕಡಿಮೆ ಇದ್ರೆ, ಅಥವಾ ಇವು ನಮ್ಮ ಆಹಾರದಲ್ಲಿ ಮತ್ತೆ ನಮ್ಮ ದೇಹದ ವೈಚಾರ್ಯ ಅಂದ್ರೆ ನಾವು ಒಬೆಸಿಟಿ, ನಾವು ದೇಹದ ತೂಕ ಜಾಸ್ತಿ ಇದ್ರೆ, ಕೊಬ್ಬಿನ ಅಂಶ ಜಾಸ್ತಿ ಇದ್ರೆ ಆವಾಗ ಮತ್ತೆ ಮತ್ತೆ ಉತ್ಪತ್ತಿ ಆಗುವಂತ ಸಾಧ್ಯತೆ ಇರುತ್ತೆ. ಎಸ್ಪೆಷಲಿ ಶುಗರ್ ಇರೋರಿಗೆ, ಮತ್ತೆ ಬ್ಲಡ್ಡಿನಲ್ಲಿ ಕೆಲವೊಂದು ಕೆಲವೊಬ್ಬರಿಗೆ ಸಮಸ್ಯೆ ಅಂದ್ರೆ ಕ್ಯಾಲ್ಸಿಯಂ ಅಂದ್ರೆ ಅಂಶ ಜಾಸ್ತಿ ಇದ್ರೆ, ಕೆಲವೊಬ್ಬರಿಗೆ ಗೌಟ್ ಅಂತ ಹೇಳ್ತೀವಿ ಯೂರಿಕ್ ಆಸಿಡ್ ಅಂಶ ಜಾಸ್ತಿ ಇದ್ರೆ, ಕೆಲವೊಬ್ಬರಿಗೆ ಥೈರಾಯ್ಡ್ ತೊಂದರೆ ಇರುತ್ತೆ. ಆ ಥೈರಾಯ್ಡ್ ಸಮಸ್ಯೆ ಇದ್ದಾಗ ಕ್ಯಾಲ್ಸಿಯಂ ಸ್ಟೋನ್ ಅದೆಲ್ಲ ಆಗುವಂತ ಪದೇ ಪದೇ ಪದೇ ಉತ್ಪತ್ತಿ ಆಗುವಂತ ಸಾಧ್ಯತೆ ಇರುತ್ತೆ. ಮತ್ತೆ ಆಲ್ರೆಡಿ ನಾನು ಮುಂಚೆ ಹೇಳ್ದಂಗೆ ಕೆಲವೊಂದು ಜೆನೆಟಿಕ್ ಫ್ಯಾಕ್ಟರ್ಸ್ ಇರುತ್ತೆ, ಕಿಡ್ನಿದೇ ಪ್ರಾಬ್ಲಮ್ ಸಮಸ್ಯೆ ಇರುತ್ತೆ, ಅದರಿಂದ ಪದೇ ಪದೇ ಪದೇ ಆಗುವಂತ ಸಾಧ್ಯತೆ ಇರುತ್ತೆ. ಇನ್ನೊಂದು ಮೋಸ್ಟ್ ಕಾಮನ್ ಇನ್ಫೆಕ್ಷನ್, ಎಸ್ಪೆಷಲಿ ಹೆಂಗಸರಲ್ಲಿ ಯೂರಿನ್ ಇನ್ಫೆಕ್ಷನ್ ಆದಾಗ ಅದು ಲಾಂಗ್ ಸ್ಟ್ಯಾಂಡಿಂಗ್, ಅದನ್ನ ಟ್ರೀಟ್ಮೆಂಟ್ ಮುಂದೂಡಿ ಮುಂದೂಡಿ ಮುಂದೂಡಿ ಅದು ಬಗೆಹರಿದಾಗ ಇನ್ಫೆಕ್ಟಿವ್ ಸ್ಟೋನ್, ಅದೇ ಸ್ಟ್ರೂವೈಡ್ ಸ್ಟೋನ್ ಅಂತ ಆಗುವಂತ ಸಾಧ್ಯತೆ ಇರುತ್ತೆ.
2: ಇವೆಲ್ಲವೂ ಕಾರಣಗಳಾಗೈತೆ ಡಾಕ್ಟ್ರೆ. ನೀವು ಮಧ್ಯದಲ್ಲಿ ಒಂದ್ ಮಾತು ಹೇಳಿದ್ರೆ, ಮಧುಮೇಹ ಅಂದ್ರೆ ಡಯಾಬಿಟಿಸ್ ಇದ್ರೆ ಅವರಿಗೆ ಗೊತ್ತಾಗಲ್ಲ ಅಂತ ಡಾಕ್ಟ್ರೆ.

0: ಯಾಕೆ ಗೊತ್ತಾಗಲ್ಲ, ಕಿಡ್ನಿ ಸ್ಟೋನ್ ಇದೆ ಬಟ್ ಡಯಾಬಿಟಿಸ್ ಇದೆ, ಹಾಗಾಗಿ ಅವರಿಗೆ ಅದು ಗಮನಕ್ಕೆ ಬರ್ತಾ ಇಲ್ಲ, ಅನುಭವಕ್ಕೆ ಬರ್ತಾ ಇಲ್ಲ.
1: ಡಯಾಬಿಟಿಸ್ ಇದ್ರೆ ಒಂದು ಅವರು ಬರೋ ಅನುಭವಕ್ಕೆ ಏನಕ್ಕೆ ಅಂದ್ರೆ ಇನ್ಫೆಕ್ಷನ್ ಬಹಳ ಬೇಗ, ಬೇರೆ ಏನು ನಾನ್ ಡಯಾಬಿಟಿಕ್ ಪೇಷಂಟ್ಗೆ ಎಷ್ಟು ಬೇಗ ಇನ್ಫೆಕ್ಷನ್ ಆಗ್ಬೋದು, ಅದು ಹೇಗೆ ಪ್ರೋಗ್ರೆಸ್ ಆಗ್ಬೋದು ಅಂದ್ರೆ ಇದು ಅಟ್ ಲೀಸ್ಟ್ 2 times ಫಾಸ್ಟ್, ತುಂಬಾ ಬೇಗನೆ ಆಗತ್ತೆ. ಮತ್ತೆ ಕಿಡ್ನಿ ವೀಕ್ ಆಗುವಂತ ಸಾಧ್ಯತೆ, ಡಯಾಬಿಟಿಕ್ ನೆಫ್ರೋಪತಿ ಅಂತ ಹೇಳ್ತೀವಿ, ಅದು ವೀಕ್ ಆಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಮತ್ತೆ ಎಸ್ಪೆಷಲಿ ಕಿಡ್ನಿ ಇನ್ಫೆಕ್ಷನ್, ಪ್ಯಾಪಿಲರಿ ನೆಕ್ರೋಸಿಸ್ ಅಂತ ಹೇಳ್ತೀವಿ, ಅದು ಶುಗರ್ ಇರೋರಿಗೆ ತುಂಬಾ ಬೇಗ ಆಗಿ, ಅದು ಒನ್ ಆಫ್ ದ ಮೋಸ್ಟ್ ಕಾಮನ್ ನೈಡಸ್ ಅಂತ ಹೇಳಿ, ಅದು ಒಂದು ಕೇಂದ್ರ ಬಿಂದು, ಒಂದು ಸ್ಟೋನ್ ಆಗಕ್ಕೆ. ಸೊ ಶುಗರ್ ಇರೋರು ಒಂದು ಹೆಜ್ಜೆ ಮುಂದೆ ಇರಬೇಕು. ಆ ಥರ ಏನಾದ್ರು ಸಣ್ಣ ಪುಟ್ಟ ಯೂರಿನ್ ಇನ್ಫೆಕ್ಷನ್ ಚಿಹ್ನೆಗಳು ಬಂದಲ್ಲಿ ಇಮಿಡಿಯೇಟ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು.
0: ಓಕೆ ಡಾಕ್ಟರ್. ಹೌದು, ಕಿಡ್ನಿ ಸ್ಟೋನ್ ಇದೆ ಅಂತ ಹೇಗೆ ಕಂಡು ಹಿಡಿಯುವಂಥದ್ದು?
1: ಅದೇ ನಾನು ಹೇಳ್ದಂಗೆ ಬೇಸಿಕಲಿ ಆ ಚಿಹ್ನೆಗಳು ಇದ್ದಲ್ಲಿ ಡೌಟ್ ಬರಬೇಕು, ಅಂಥದ್ರಲ್ಲಿ ಕ್ಲಿನಿಷಿಯನ್ನ ಕಾಣುವಂಥದ್ದು ಆಗಬೇಕು. ಮಾಡುವಂಥ ಬೇಸಿಕ್ ಟೆಸ್ಟ್ ಯೂರಿನ್ ಟೆಸ್ಟ್ ಅಲ್ಲಿ, ಅದರಲ್ಲಿ ಏನಾದ್ರು ಇನ್ಫೆಕ್ಷನ್ ಇದೆ ಅಂದ್ರೆ, ಕಿಡ್ನಿ ಸ್ಟೋನ್ ಇರುವಂತ ಸಿಂಪ್ಟಮ್ಸ್ ಏನಾದ್ರು ಇದೆ ಅಂದ್ರೆ, ಬೇಸಿಕ್ ಸಿಂಪಲ್ ಒಂದು ಸ್ಕ್ಯಾನ್, ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿಸಿದ್ರೆ ಕಿಡ್ನಿಯಲ್ಲಿ ಏನಾದ್ರು ಸ್ಟೋನ್ಸ್ ಇದ್ರೆ, ಅಥವಾ ಮೂತ್ರನಾಳದ ಮೇಲ್ಭಾಗ ತುದಿ ಭಾಗದಲ್ಲಿ ಏನಾದ್ರು ಸ್ಟೋನ್ಗಳಿದ್ರೆ, ಅಥವಾ ಮೂತ್ರಕೋಶದಲ್ಲಿ ಏನಾದ್ರು ಸ್ಟೋನ್ ಇದ್ರೆ ಅದರಲ್ಲಿ ಕಂಡು ಬರುತ್ತೆ. ಇಷ್ಟು ಬೇಸಿಕ್ ಎವಾಲ್ಯೂಯೇಷನ್, ಬೇಸಿಕ್ ಪರೀಕ್ಷೆಗಳನ್ನ ಸಿಂಪ್ಟಮ್ಸ್ ಆ ಚಿಹ್ನೆಗಳಿದ್ರೆ ಮಾಡಿಸ್ಕೊಳ್ಳುವಂಥದ್ದು ಮಾಡಬೇಕಾಗುತ್ತೆ.
0: ಕರೆ ಇದೆ. ಹಲೋ ನಮಸ್ತೆ. ಓಕೆ, ಹಲೋ ನಮಸ್ತೆ. ನಮಸ್ತೆ, ಮಾತಾಡಿ, ಹೆಸರು ಹೇಳಿ.
2: ಗಿರೀಶ್ ಅಂತ ಮೇಡಮ್, ಕಾರ್ಯಟಿಯಿಂದ.
0: ಹೇಳಿ ಗಿರೀಶ್, ಪ್ರಶ್ನೆ ಕೇಳಿ.
2: ಮುಂಚೆ ಫೈಲ್ಸ್ ಇರುತ್ತೆ ಮೇಡಮ್ ಆಲ್ರೆಡಿ, ಆಮೇಲೆ ಅದ್ರ ಲಕ್ಷಣಗಳೆಲ್ಲ ಫೈಲ್ಸ್ ಇಂದ ಬರ್ತಾ ಇದೆ ಅಂತ ತಿಳ್ಕೊತೀವಿ. ಡಾಕ್ಟರ್ ಹತ್ರ ಹೋದ್ಮೇಲೆ ಕಿಡ್ನಿ ಸ್ಟೋನ್ ಇದೆ ಅಂತ ಹೇಳ್ತಾರೆ ಅನ್ಕೊಳ್ಳಿ, ಸಪೋಸ್. ಅವಾಗ ಅದರಿಂದ ಇದಕ್ಕೆ, ಇದರಿಂದ ಅದಕ್ಕೆ ಏನಾದ್ರೂ ತೊಂದರೆ
1: ಆಗುವಂತಾ? ಡೆಫಿನೆಟ್ಲಿ ಪೈಲ್ಸಿಗೆ, ಕಿಡ್ನಿ ಸ್ಟೋನಿಗೆ ಯಾವುದೇ ರೀತಿಯ ಸಂಬಂಧ ಡೆಫಿನೆಟ್ಲಿ ಇಲ್ಲ. ಪೈಲ್ಸ್ ಇರೋದು ಅದ್ರ ಬ್ಲಡ್ ವೆಸಲ್ ಅಂತ ಹೇಳ್ತೀವಿ, ಒಂದು ರಕ್ತನಾಳದ ಕಾಯಿಲೆ ಅದು. ಅದು ಎಕ್ಸ್ಪೆಷಲಿ ಮೋಷನ್ ಹೋಗೋ ಜಾಗದಲ್ಲಿ ರಕ್ತನಾಳಗಳು ಒತ್ತಡ ಆಗಿ ಬ್ಲೀಡಿಂಗ್ ಆಗಿ ನೋವು ಬರುವಂಥ ಕಾರಣಗಳು. ಕಿಡ್ನಿ ಸ್ಟೋನ್ ಆಗುವುದು ಮೂತ್ರನಾಳದ ಜಾಗದಲ್ಲಿ, ಯೂರಿನ್ ಉತ್ಪತ್ತಿಯಾಗೋ ಜಾಗದಿಂದ ಯೂರಿನ್ ಹೊರಗಡೆ ಬರೋ ಜಾಗದ ತನಕ ಎಲ್ಲಿ ಬೇಕಾದ್ರೂ ಸಮಸ್ಯೆ ಇದ್ರೆ ಮೂತ್ರ ಹರಳುಗಳಾಗುತ್ತೆ, ಅಂದ್ರೆ ಕಿಡ್ನಿ ಸ್ಟೋನ್ ಆಗುತ್ತೆ. ಬಟ್ ಪೈಲ್ಸಿಗೆ ಮತ್ತೆ ಕಿಡ್ನಿ ಸ್ಟೋನ್ಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಬಟ್ ಪೈಲ್ಸ್ ಇದ್ದವ್ರಿಗೆ ಕಿಡ್ನಿ ಸ್ಟೋನ್ ಆಗಬಾರದು ಅನ್ನೋ ಯಾವುದೋ ಹಾರ್ಡ್ ಅಂಡ್ ಫಾರ್ ಹಾರ್ಡ್ ಅಂಡ್ ಫಾಸ್ಟ್ ರೂಲ್ ಇಲ್ಲ.
0: ಓಕೆ ಗಿರೀಶ್. ಧನ್ಯವಾದಗಳು ಡಾಕ್ಟರ್. ಈಗ ಒಂದು ಹೌದು ಇದೆ ಅಂತ ಗೊತ್ತಾದ್ಮೇಲೆ ಏನೆಲ್ಲ ಚಿಕಿತ್ಸೆಗಳು ಇರುತ್ತೆ, ಹೇಗೆ ಮುಂದುವರಿಯುವಂಥದ್ದು?
1: ಡೆಫಿನೆಟ್ಲಿ ಅದು ಒಂದು ಡಯಾಗ್ನೋಸ್ ಅಂದ್ರೆ, ಈಗ ಕಿಡ್ನಿ ಸ್ಟೋನ್ ಇದೆ ಅಂತ ನಾವು ಕಂಡು ಬಂದಲ್ಲಿ, ಒಂದು ಡಯಾಗ್ನೋಸಿಸ್ ಆದ್ಮೇಲೆ ಅದು ಹೇಗಿದೆ, ಯಾವ ಕಂಡೀಷನ್ ಅಲ್ಲಿ ಇದೆ ಅನ್ನೋದು ನಾವು ಫಸ್ಟ್ ಗುರುತಿಸ್ಕೋಬೇಕು. ಇನ್ಫೆಕ್ಷನ್ ಜಾಸ್ತಿ ಇದೆಯಾ, ಒಂದು ಬ್ಲಡ್ ಅದರಲ್ಲಿ ಇನ್ಫೆಕ್ಷನ್ ಏನಾದ್ರು ಬರೀ ಕಿಡ್ನಿಗೆ ಸೀಮಿತವಾಗಿದೆಯಾ ಅಥವಾ ಹರಡಿದೆಯಾ ಅಂತ ಒಂದು ಕಂಡಿಟ್ಕೊಳ್ಳೋವಂಥದ್ದು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಟ್ರೀಟ್ಮೆಂಟು, ಕಿಡ್ನಿಯಲ್ಲಿ ಆ ಸ್ಟೋನ್ ಎಷ್ಟು ಗಾತ್ರ ಇದೆ, ಒಂದು ಕಲ್ಲಿದೆಯಾ, ಎರಡು ಕಲ್ಲಿದೆಯಾ, ಹತ್ತು ಕಲ್ಲಿದೆಯಾ, ಅದು ಸಿಗಾಕೊಂಡಿದೆಯಾ ಅಥವಾ ಸಿಗಾಕೊಂಡಲೇ ಒಂದು ಸಣ್ಣಗೆ ಸುಮ್ಮನೆ ಕೂತಿದೆಯಾ, ಅವನ್ನ ಎಲ್ಲವುದನ್ನು ಅದ್ರ ಪ್ರಕಾರ ಟ್ರೀಟ್ಮೆಂಟು ಡಿಸೈಡ್ ಆಗುತ್ತೆ.
0: ಇಲ್ಲಿ ಗಾತ್ರ ಮಾತ್ರ ಅಲ್ಲ, ಸಂಖ್ಯೆನೂ ಇರುತ್ತಾ?
1: ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾವು ಒಂದು ಕಿಡ್ನಿ ಒಂದು ಸ್ಟೋ ಪೇಷಂಟ್ ಅಲ್ಲಿ 84 ಸಣ್ಣ ಸ್ಟೋನ್ ತೆಗ್ದಿರೋಂತ ಅನುಭವ ಇದೆ. ಒಂದೇ ಕಿಡ್ನಿಯಲ್ಲಿ ಅದು ಒಂದು ಸಿಗಾಕೊಂಡು, ಮೇಜರ್ ಮೂತ್ರನಾಳದಲ್ಲಿ ಕಿಡ್ನಿ ಜಾಗದಲ್ಲಿ ಸಿಗಾಕೊಂಡು ಅವ್ರು ವರ್ಷಾನ್ಗಟ್ಲೆ ಅದನ್ನ ಟ್ರೀಟ್ಮೆಂಟ್ ತಗೊಂಡಲ್ಲಿ ಅದರಿಂದ ಇನ್ಫೆಕ್ಷನ್ ಆಗಿ ಒಂದೇ ಕಿಡ್ನಿಯಲ್ಲಿ ಅಷ್ಟು ಸ್ಟೋನ್ ಒಂದೇ ಕಿಡ್ನಿಯಲ್ಲಿ ತೆಗ್ದಿರೋಂತ ನಮ್ಗೆ.
0: ಹೇಳಿ ಡಾಕ್ಟರ್, ಚಿಕಿತ್ಸೆ ಹೇಳ್ತಾ ಇದ್ರಿ, ಮಧ್ಯ ಪ್ರಶ್ನೆ ನಾನು ಕೇಳಿದೆ, ನೀವು ಹೇಳಿದ್ದಕ್ಕೆ ಒಂದು ಎರಡು ಅಂದ್ರಲ್ವಾ, ಆ ಸಂಖ್ಯೆಗಳು
1: ಸಣ್ಣ ಸ್ಟೋನ್ಗಳು ಅಷ್ಟ, ಒಂದ್ರ ಒಂದಾದ್ರೂ ಸಮಸ್ಯೆ ಆಗ್ಬೋದು, ಸುಮಾರಿದ್ರೂ ಸಮಸ್ಯೆ ಆಬ್ವಿಯಸ್ಲಿ ಅದರ ಪರಿಣಾಮ ಜಾಸ್ತಿ ಆಗತ್ತೆ. ಬಟ್ ಅದು ಎಲ್ಲಿದೆ, ಅದು ಬಂದು ಸಿಗಾಕೊಂಡಿರುವಂತ ಜಾಗ, ಮೂತ್ರ ಕಿಡ್ನಿ ಅಂದ್ರೆ ಮೂತ್ರಪಿಂಡದಿಂದ ಮೂತ್ರನಾಳಕ್ಕೆ ಹೋಗಿ ಮೂತ್ರಕೋಶಕ್ಕೆ ಯೂರಿನ್ ಹೋಗಿ ಹೊರಗಡೆ ಹೋಗುವಂತ ಕ್ರಿಯೆ ಮನುಷ್ಯನಲ್ಲಿ. ಆ ಮೂತ್ರನಾಳಕ್ಕೆ ಹೋಗೋ ಜಾಗದಲ್ಲೇ ಅದು ಕಲ್ಲು ಬಂದು ಕೂತು ಬ್ಲಾಕ್ ಆಗ್ತಾ ಇದೆ, ಕಿಡ್ನಿಯಿಂದ ಯೂರಿನ್ ಹೋಗೋಕೆ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಅದು ಇಮಿಡಿಯೇಟ್

0: ಇಮಿಡಿಯೇಟ್ ಅಲರ್ಟ್ ಆಗುವಂತ ಪ್ರಶ್ನೆ. ಸೊ ಅಂತದ್ರಲ್ಲಿ ಇಮಿಡಿಯೇಟ್ ಟ್ರೀಟ್ಮೆಂಟ್ ಡಿಲೇ ಮಾಡಂಗೆ ಇಲ್ಲ. ಸೊ ಅದನ್ನ ಡ್ರೈನ್ ಮಾಡುವಂತ ವ್ಯವಸ್ಥೆ ಮಾಡಬೇಕು. ಅವಾಗ ಬೇಸಿಕಲಿ ಸ್ಕ್ಯಾನ್ ಅಲ್ಲಿ ಪರೀಕ್ಷೆ ಅಲ್ಲಿ ತುಂಬಾ ಕಿವಿದೆ, ತುಂಬಾ ಇನ್ಫೆಕ್ಷನ್ ಇದೆ ಅಂದ್ರೆ ಒಂದು ಕಿಡ್ನಿಯಲ್ಲಿ ತುಂಬಿಕೊಂಡಿರೋ ಕ್ಯೂ ಇನ್ಫೆಕ್ಷನ್ ನ ಹೊರಗಡೆ ಹಾಕೋಕೆ ಒಂದು ಚಾನೆಲ್ ಮಾಡ್ಕೋಬೇಕಾಗುತ್ತೆ. ಇದರ ಒಂದು ಸ್ಟೆಂಟ್ ಅಂತ ಹೇಳ್ತೀವಿ, ಒಂದು ಪೈಪ್ ಹಾಕ್ಬೇಕಾಗುತ್ತೆ, ಇಲ್ಲ ಡೈರೆಕ್ಟ್ ಕಿಡ್ನಿಗೆ ಹೊರಗಡೆಯಿಂದ ಬೆನ್ನಿಂದ ಒಂದು ಸಣ್ಣ PCN ಅಂತ ಹೇಳ್ತೀವಿ, ಅದನ್ನ ಒಂದು ಪೈಪ್ ಹಾಕಿ ಕ್ಯೂನೆಲ್ಲ ಫಸ್ಟ್ ಹೊರಗಡೆ ತೆಗೆದು ಯೂರಿನ್ ಸಲೀಸ ಬರಕ್ಕೆ ಫಸ್ಟ್ ಒಂದು ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ. ಇನ್ಫೆಕ್ಷನ್ ಜಾಸ್ತಿ ಆದ್ಮೇಲೆ ಆ ಸ್ಟೋನ್ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಅಂದ್ರೆ ಸ್ಟೋನ್ ನ ತೆಗೆಯುವಂತ ಟ್ರೀಟ್ಮೆಂಟ್ ನ ಕಿಡ್ನಿ ಸ್ಟೋನ್ ಟ್ರೀಟ್ಮೆಂಟ್ ಅಲ್ಲಿ ಹಲವಾರು ವಿಧ ಇದಾವೆ. ಬ್ಲಾಸ್ಟ್ ಮಾಡೋದು ಅದು ಎಕ್ಸ್ಪೆಷಲಿ ಕಿಡ್ನಿಯಲ್ಲಿ ಇರುವಂತ ಸಣ್ಣ ಕಲ್ಗಳು, ಎಕ್ಸ್ಪೆಷಲಿ ಒಂದು 1.5 centimeter ತನಕ ಕಲ್ಲು ಕೆಳಗಡೆ ಕುತ್ಕೊಂಡಿದೆ, ತುಂಬಾ ಹಾರ್ಡ್ ಇಲ್ಲ. ನಾವು CT ಸ್ಕ್ಯಾನ್ ಮಾಡಿಸಿದ್ರೆ ಗೊತ್ತಾಗುತ್ತೆ ಅದು ಸ್ಟೋನ್ ಹಾರ್ಡ್ ಇದೆಯಾ ಅಥವಾ ಸಾಫ್ಟ್ ಇದೆಯಾ. ತುಂಬಾ ಹಾರ್ಡ್ ಇರೋ ಸ್ಟೋನಿಗೆ ಹೊರಗಡೆಯಿಂದ ಬ್ಲಾಸ್ಟ್ ಮಾಡುವಂತ ಬ್ಲಾಸ್ಟ್ ಮಾಡಿದ್ರೆ ಸಕ್ಸಸ್ ಆಗುವಂತ ಚಾನ್ಸಸ್ ಬಹಳ ಕಡಿಮೆ. ಸೊ ಸಾಫ್ಟ್ ಇರೋ ಸ್ಟೋನು, ಸಣ್ಣದಿರೋ ಸ್ಟೋನಿಗೆ ಕೆಲವೊಬ್ಬರಿಗೆ ಆಪರೇಷನ್ ಮಾಡಿದ್ರೆ ಆಬ್ವಿಯಸ್ಲಿ ರಿಸ್ಕ್ ಫ್ಯಾಕ್ಟರ್ಸ್ನೆಲ್ಲ ಎವಾಲ್ಯೂಯೇಟ್ ಮಾಡಿ ಅದು ಒಂದು ಆಪ್ಷನ್ ಕೊಡ್ಬೋದು. ಹೊರಗಡೆಯಿಂದನೇ ಪೇಷಂಟ್ನ ಹೊರಗಡೆಯಿಂದನೇ ಮೆಷಿನ್ ಇಂದ ಅದಕ್ಕೆ ESWL ಅಂತ ಹೇಳ್ತೀವಿ, ಅದನ್ನ ಬ್ಲಾಸ್ಟ್ ಮಾಡುವಂತ ಫೆಸಿಲಿಟಿ ಕೂಡ ಇದೆ. ಅದು ಸಣ್ಣ ಸ್ಟೋನ್ ಅಲ್ಲಿ ಫ್ಲಶ್ ಥೆರಪಿ ಅಂತ ಹೇಳ್ತಾರೆ. ಅದು ಮಾತ್ರೆ ಕೂಡ ನಾನು ಬೇಸಿಕಲಿ ಹೇಳಿದಾಗ ಸಣ್ಣ ಸ್ಟೋನ್ಗಳು ಮೂತ್ರನಾಳದಲ್ಲಿ ಜರುಗುವಂತ ಪಾಸಿಬಿಲಿಟಿ ನಾವು ಅದನ್ನ ನಮಗೆ ಕಂಡು ಬಂದಲ್ಲಿ ಅಂತದನ್ನ ಫ್ಲಶ್ ಮಾಡಕ್ಕೆ ಅಂದ್ರೆ ಯೂರಿನಲ್ಲೇ ಜರುಗಿಸುವಂತ ಥೆರಪಿ ಅಂತ ಹೇಳ್ತೀವಿ, ಮಾತ್ರೆ ಕೊಟ್ಟು ಇಂಜೆಕ್ಷನ್ ಕೊಟ್ಟು ಮಾಡ್ತೀವಿ, ಅದಕ್ಕೆ ಫ್ಲಶ್ ತರ ಅದು ಸಣ್ಣ ಕಲ್ಗಳಿಗೆ ಉಪಯೋಗ ಆಗತ್ತೆ. ಅದು ಒಂದು ವೇಳೆ ಹೋಗ್ತಾ ಇಲ್ಲ, ಸಿಗಾಕೊಂಡಿದೆ, ಅದು ಸಮಸ್ಯೆ ಬಗಿತ್ ಹರಿತಾ ಇಲ್ಲ ಅಂದ್ರೆ ಅವಾಗ ನೆಕ್ಸ್ಟ್ ಇಂಟರ್ವೆನ್ಷನ್ ಅದನ್ನು ತೆಗೆಯುವಂತ ಸಮಸ್ಯೆ ಮಾಡಬೇಕಾಗುತ್ತೆ.
1: ಡಾಕ್ಟರ್, ನೀವೊಂದು ಹೇಳಿದ್ದೇನು ಅಂದ್ರೆ ಈ ಟ್ರೀಟ್ಮೆಂಟ್ ವಿಷಯ ಬಂದಾಗ ನಮ್ಗೆ ಒಂದು ಚಿಕ್ಕದಿದ್ರು ಕೆಲವೊಬ್ಬರಿಗೆ ತುಂಬಾ ತೀವ್ರವಾದ ಸಮಸ್ಯೆ ಕಾಡಬಹುದು, ಆದ್ರೆ ಅಷ್ಟೊಂದು ಆಗವರೆಗೂ ಯಾಕೆ ಅವರಿಗೆ ಗೊತ್ತಾಗಲ್ಲ? ಅಷ್ಟೊಳಗೆ ಬಿಟ್ಕೊಂಡ್ರೆ ಏನೆಲ್ಲ ಸಮಸ್ಯೆ ಆಗಬಹುದು, ತೀವ್ರತರವಾದ ತೊಂದರೆ?
0: ಎಸ್ಪೆಷಲಿ ನಾನು ನೋಡಿರೋ ಅನುಭವ ಪ್ರಕಾರ ಅದು ನೋವು, ಹೊಟ್ಟೆ ನೋವು ಅನ್ನೋ ಒಂದು ಕಾರಣಕ್ಕೆ ಅವರು ಅಲ್ಲೇ ಅವ್ರ ನಿಯರೆಸ್ಟ್ ಇರೋ ಡಾಕ್ಟರ್ ತೋರಿಸ್ಕೊಂತಾರೆ. ಎಲ್ಲ ಜಾಗದಲ್ಲೂ, ಎಲ್ಲ ಹಳ್ಳಿಯಲ್ಲೂ, ಎಲ್ಲ ಇರೋ ಜಾಗದಲ್ಲೂ ಬೇಸಿಕ್ ಸ್ಕ್ಯಾನ್ ಫೆಸಿಲಿಟಿ ಇರುತ್ತೆ ಅಂತ ನಾವು ಹೇಳಕ್ಕೆ ಬರಲ್ಲ. ಅವರು ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತ ತಗೋಬಹುದು, ಕರಳ್ ಇನ್ಫೆಕ್ಷನ್ ಒಂದು ಗ್ಯಾಸ್ಟ್ರೈಟಿಸ್ ಆಗಿದೆ ಅಂತ ತಗೋಬಹುದು, ಗ್ಯಾಸ್ಟ್ರೋಎಂಟರೈಟಿಸ್ ಅಂತ ಮಾತ್ರೆಗಳನ್ನ ಸುಮಾರು ಜನ ತಗೊಂತಾರೆ. ಕೆಲವೊಂದ್ಸರಿ ಮಾತ್ರೆಗೆ ನೋವು ಕಡಿಮೆ ಆಗತ್ತೆ, ಬಟ್ ಒಳಗಡೆ ಆಗ್ತಿರೋ ಸಮಸ್ಯೆ ಕಡಿಮೆ ಆಗ್ತಿದೆಯೋ ಇಲ್ಲೋ ಅದು ಅವರಿಗೆ ಕಂಡು ಬರಲ್ಲ. ನೋವು ಕಡಿಮೆ ಆದ್ರೆ ಬೇಸಿಕಲಿ ಯಾವುದೇ ಮನುಷ್ಯರಿಗೆ ಬಗೆ ಹರಿತಾ ಇದೆ ಅನ್ನೋ ಅನುಭವ ಇರುತ್ತೆ ಆ ಅಸಂಪ್ಷನ್ ಅಲ್ಲಿ. ನೆಕ್ಸ್ಟ್ ಟೈಮು ಅದೇ ಮಾತ್ರೆ ಅವ್ರು ಒಂದು ಸರಿ ಮಾತ್ರೆ ತಗೊಂಡು ಕೊಟ್ಟಿದ್ದಾಗ ಕಡಿಮೆ ಆಗಿದೆ ಅನ್ಕೊಂಡ್ರೆ ಅವ್ರು, ಮೋಸ್ಟ್ ಆಫ್ ದ ನಾನು ನೋಡಿದೀನಿ ಓವರ್ ದ ಕೌಂಟರ್ ಸೆಲ್ಫ್ ಮೆಡಿಕೇಶನ್ಸ್ ತಗೊಳ್ಳೋಂಥವೆಲ್ಲ ತುಂಬಾ ಇನ್ಸಿಡೆನ್ಸಸ್ ಇರುತ್ತೆ. ಆ ಥರ ಆಗಿ ಅದು ಲಾಂಗ್ ಟರ್ಮ್ ಅಲ್ಲಿ ಕಲ್ಲು ದೊಡ್ಡದಾಗಿ ದೊಡ್ಡದಾಗಿ ಆ ಸಮಸ್ಯೆಗಳು ಇನ್ನು ದೊಡ್ಡ ಗಾತ್ರದಲ್ಲಿ ಆಗುವಂತ ಸಾಧ್ಯತೆ ಇರುತ್ತೆ.
1: ಹಾಗಾಗಿ ಅದು ಗೊತ್ತಾಗದೇನೆ ಒಳಗಡೆನೆ ತೊಂದರೆಯನ್ನ ಮಾಡಬಹುದು ಅಂತ. ಈಗ ಕಿಡ್ನಿಯಲ್ಲಿ ಎರಡು ಕಿಡ್ನಿ ಇದೆ ಅಲ್ವಾ, ಹಾಗಾಗಿ ಯಾವ್ದಾದ್ರು ಒಂದು ಭಾಗಕ್ಕೆನೆ ಈ ತರ ಸ್ಟೋನ್ ಆಗುವಂತ ಸಾಧ್ಯತೆ, ಎರಡಕ್ಕೂ ಆಗಬಹುದಾ?
0: ಎರಡು ಕಿಡ್ನಿಗೂ ಒಂದೇ ಟೈಮ್ ಅಲ್ಲಿ ಆಗ್ಬಹುದು. ಅದೇ ಹೇಳಿದ್ರೆ ಆತರ ಆಗುವಂತ ಸಾಧ್ಯತೆ ಎಸ್ಪೆಷಲಿ ಬ್ಲಡ್ ಅಲ್ಲಿ, ಹೈಪೋಪ್ಯಾರಥೈರಾಯ್ಡಿಸಮ್ ಅಂತ ಹೇಳ್ತೀವಿ, ಥೈರಾಯ್ಡ್ ಸಮಸ್ಯೆ ಇದ್ದವರಿಗೆ, ಜೆನೆಟಿಕ್ ಸಮಸ್ಯೆ ಇದ್ದವರಿಗೆ, ಅಂದ್ ಕಿಡ್ನಿಗಳದಲ್ಲೇ ಬೇಸಿಕ್ ಸಮಸ್ಯೆ ಇದ್ದವ್ರಿಗೆ, ಅಂತವ್ರಿಗೆ ಎರಡು ಕಡೆ ಒಟ್ಟಿಗೆ ಆಗುವಂತ ಸಾಧ್ಯತೆ ಇರುತ್ತೆ. ಆತರ ಅದರಲ್ಲಿ ಡೀಟೇಲ್ ಎವಾಲ್ಯೂಯೇಷನ್ ಮಾಡಿಸ್ಕೊಳ್ಳುವಂತ ಪ್ರಕ್ರಿಯೆ ಮಾಡಬೇಕಾಗುತ್ತೆ.
1: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಿ ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ. ಮೂತ್ರಪಿಂಡದ ಕಲ್ಲುಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಡಾಕ್ಟರ್ ಗಿರೀಶ್ CS ಅವರು ನಮಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಪ್ರಾಯೋಜಕರು SS ನಾರಾಯಣ ಹೆಲ್ತ್ ಆಸ್ಪತ್ರೆ, ಬೈಪಾಸ್ ರಸ್ತೆ, ರಾಷ್ಟ್ರೀಯ ಹೆದ್ದಾರಿ, ದಾವಣಗೆರೆ.
2: SS ನಾರಾಯಣ ಹೆಲ್ತ್ ಹಾಸ್ಪಿಟಲ್ ದಾವಣಗೆರೆ, ವೈದ್ಯರ ಭೇಟಿಗಾಗಿ, ಆರೋಗ್ಯದ ತಪಾಸಣೆಗಾಗಿ ಕರೆ ಮಾಡಿ 1800-0309-0309.
3: ನಮ್ಮಲ್ಲಿ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯಗಳು ಲಭ್ಯ. ಹೃದಯ ಆರೈಕೆ, ನರರೋಗ ಆರೈಕೆ, ಕಿಡ್ನಿ ಆರೈಕೆ, ಮೂತ್ರಕೋಶ ಆರೈಕೆ ಮತ್ತು ಗ್ಯಾಸ್ಟ್ರೋಸೈನ್ಸಸ್ ಸಂಬಂಧಿತ ಸಮಗ್ರ ಚಿಕಿತ್ಸೆಗಾಗಿ ಭೇಟಿ ನೀಡಿ
2: SS ನಾರಾಯಣ ಹೆಲ್ತ್ ಹಾಸ್ಪಿಟಲ್ ದಾವಣಗೆರೆ. ಸ್ಟ್ರೋಕ್ ಹಾಗೂ ನರರೋಗ ಸಂಬಂಧಿತ ಸಮಗ್ರ ಚಿಕಿತ್ಸೆಗಳಿಗಾಗಿ ಭೇಟಿ ನೀಡಿ

0: ಎಸ್ಎಸ್ ನಾರಾಯಣ ಹೆಲ್ತ್ ಹಾಸ್ಪಿಟಲ್, NH4 ಬೈಪಾಸ್ ರಸ್ತೆ, ದಾವಣಗೆರೆ. ವೈದ್ಯರ ಭೇಟಿಗಾಗಿ 24x7 ಕರೆ ಮಾಡಿ 1800-0309-0309.
1: ಹೃದಯ ಆರೈಕೆ, ನರರೋಗ ಆರೈಕೆ, ಕಿಡ್ನಿ ಆರೈಕೆ, ಮೂತ್ರಕೋಶ ಆರೈಕೆ ಮತ್ತು ಗ್ಯಾಸ್ಟ್ರೋಸೈನ್ಸಸ್ ಸಂಬಂಧಿತ ಸಮಗ್ರ ಚಿಕಿತ್ಸೆಗಾಗಿ ಭೇಟಿ ನೀಡಿ
0: ಎಸ್ಎಸ್ ನಾರಾಯಣ ಹೆಲ್ತ್ ಹಾಸ್ಪಿಟಲ್, ದಾವಣಗೆರೆ.
2: ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಕಿಡ್ನಿ ಸ್ಟೋನ್ ಬಗ್ಗೆ ಮಾತಾಡ್ತಾ ಇದ್ವಿ. ಡಾಕ್ಟರ್ ಸಾಕಷ್ಟು ನಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಡಾಕ್ಟರ್, ಈಗೆಲ್ಲ ಪ್ರೋಟೀನ್ ಡಯೆಟ್ ಅನ್ನುವಂಥದ್ದನ್ನು ನಾವು ತುಂಬ ಕೇಳ್ತೇವೆ. ತುಂಬ ಸಾರಿ ನಮಗೆ ಪ್ರೋಟೀನ್ ಹೆಚ್ಚಾದರೆ ಅಥವಾ ಅದು ಸಮತೋಲನದಲ್ಲಿ ಇಲ್ಲದೆ ಇದ್ದಾಗ ಕಿಡ್ನಿ ಸ್ಟೋನ್ ಆಗುವಂಥದ್ದೇ ಸಾಧ್ಯತೆ ಹೆಚ್ಚು ಅನ್ನುವಂಥದ್ದಲ್ವ ಡಾಕ್ಟ್ರೆ? ಹಾಗಾದರೆ ಈ ಒಂದು ಪ್ರೋಟೀನ್ ಡಯೆಟ್ಟಲ್ಲಿ ಹೇಗೆ ತಗೊಳ್ತಾರೆ, ಅದರಿಂದ ಏನಾದರೂ ತೊಂದರೆ ಆಗಬಹುದಾ ಅಥವಾ ಹೇಗೆ ಪೂರಕವಾಗಿರುತ್ತ ಅಂತ?
3: ತುಂಬ ಕಾಮನ್ ಆಗಿ ಆಗೋದು ಪ್ರೋಟೀನ್, ಎಕ್ಸ್ಪೆಷಲಿ ಕಿಡ್ನಿ ಸ್ಟೋನಲ್ಲಿ ಹೈ ಪ್ರೋಟೀನ್ ಕನ್ಸಂಪ್ಷನ್. ಇದು ಯಾವುದೇ ಫಾರ್ಮಲ್ಲಿ ಇರ್ಬೋದು, ಪ್ರೋಟೀನ್ ಪೌಡರ್ ಇರ್ಬೋದು ಅಥವಾ ರೆಡ್ ಮೀಟ್ ಅಂತ ಹೇಳ್ತೀವಿ, ಮಾಂಸ ಜಾಸ್ತಿ ಕನ್ಸ್ಯೂಮ್ ಮಾಡೋರಿಗಿರ್ಬೋದು ಅಥವಾ ಪ್ರೋಟೀನ್ ಯಾವುದೇ ವಿಧದಲ್ಲಿ ಒಂದು ಸಮತೋಲನಕ್ಕಿಂತ ಜಾಸ್ತಿ ಇದ್ರೆ 2 ಗ್ರಾಮ್ ಪರ್ ಡೇ ತುಂಬ ಏನಿರುತ್ತೆ ಅವಾಗ ಕಿಡ್ನಿ ಸ್ಟೋನ್ ಆಗುವಂತ ಸಾಧ್ಯತೆಗಳು ಬಹಳ ಜಾಸ್ತಿಯಾಗಿ ಆಗುತ್ತೆ.
2: ಓಕೆ, ಅದೇನ್ ಹೇಳ್ತಾರೆ, ದೇಹದ ತೂಕಕ್ಕೆ 0.8 ಏನೋ ಇರಬೇಕು ಪ್ರೋಟೀನ್ ಅನ್ನು, ಅಷ್ಟು ಇಂಟೇಕ್ ಮಾಡಿದ್ರೆ ಸಾಕು?
3: ಮಿನಿಮಮ್ ಪ್ರೋಟೀನ್ ಇಂಟೇಕ್ ಇರಲೇಬೇಕು, ಅದಕ್ಕಿಂತ ಜಾಸ್ತಿ ಹೆವಿ ಇಂಟೇಕ್ ಇದ್ರೆ ಏನು ಡೈಲಿ ನೀಡ್ಸ್ ಇರುತ್ತಲ್ಲ ಅದು, ಅದ ಎಸ್ಪೆಷಲಿ ಅದು ಡೈಲಿ ಇಂಟೇಕ್ ಇರಬೇಕು. ಗ್ರಾಜುವಲ್ ಆಗಿ ಅವಾಗಿವಾಗ ಓಕೆ, ಬಟ್ ಎಸ್ಪೆಷಲಿ ಮೀಟ್ ಕನ್ಸ್ಯೂಮರ್ಸ್ಗೆ, ಬಟ್ ಡೈಲಿ ಮೀಟ್ ತಿನ್ನೋರಿಗೆ, ಡೈಲಿ ಪ್ರೋಟೀನ್ ಪೌಡರ್ ಕನ್ಸ್ಯೂಮ್ ಮಾಡೋರಿಗೆ ಯಾವಾಗ ಪ್ರೋಟೀನ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೋ ಡೆಫಿನೆಟ್ಲಿ ಕಿಡ್ನಿ ಸ್ಟೋನ್ ಜಾಸ್ತಿ ಆಗುವಂತ ಸಂಭವ ಇರುತ್ತೆ.
2: ಈಗ ಓಕೆ, ಒಂದು ಕರೆ ಇದೆ, ಓಕೆ ಕಟ್ ಆಯ್ತು. ಕ್ರಿಯಾಟಿನ್ ಅನ್ನುವಂತ ಒಂದು ಪೌಡರ್ ಕೂಡ ತಗೊಳ್ತಾರೆ,
3: ಅದು ಅದರಿಂದನೂ ಡೆಫಿನೆಟ್ಲಿ ಆಗುವಂತ ಅಂದ್ರೆ
2: ಕಿಡ್ನಿ ಸ್ಟೋನ್
3: ಆಗುವಂತ ಸಂಬಂಧಗಳು
2: ಜಾಸ್ತಿ ಇದೆ ಅಂತ. ಓಕೆ, ಹೇಳಿ ಡಾಕ್ಟರ್.
3: ಹೌದು, ಆಗುವಂತ ಸಾಧ್ಯತೆ ಡೆಫಿನೆಟ್ಲಿ ಜಾಸ್ತಿ ಇದೆ.
2: ಓಕೆ, ನೀವಾಗ್ಲೇ ಹೇಳಿದ್ರೆ ರಿಪೀಟ್ ಆಗಬಹುದು ಅಂತ ಹೇಳಿದ್ರೆ, ಆದ್ರೆ ಇನ್ನೊಂದು ಕರೆ ಇದೆ ತಗೊಳ್ತೇನೆ. ಹಲೋ ನಮಸ್ತೆ.
4: ಹಲೋ ನಮಸ್ತೆ ಮೇಡಮ್.
2: ನಮಸ್ತೆ, ಹೆಸರು ಹೇಳಿ.
4: ನಾವು ಕಲ್ಕರೆ ತಾಲೂಕು
2: ಹೇಳಿ, ಪ್ರಶ್ನೆ ಕೇಳಿ.
4: ಯೂರಿನ್ ಇನ್ಫೆಕ್ಷನ್ ಗೆ ಕಾರಣ ಏನಂತ ಕೇಳಬೇಕು ಮೇಡಮ್.
2: ಯೂರಿನ್ ಇನ್ಫೆಕ್ಷನ್ ಗೆ
3: ಎಸ್ಪೆಷಲಿ ಯೂರಿನ್ ಇನ್ಫೆಕ್ಷನ್ ಎಸ್ಪೆಷಲಿ ಹೆಂಗಸರಿಗೆ ಜಾಸ್ತಿ ಆಗುವಂಥದ್ದು. ಮೋಸ್ಟ್ ಇನ್ಫೆಕ್ಷನ್ ಏನಕ್ಕಂದ್ರೆ ಅವರ
2: ರಚನೆ
3: ರಚನೆ ಒಂದು ಮೂತ್ರ ನಾಳದ್ದು ಭಾಗ ಹೆಂಗಸರಲ್ಲಿ ಸಣ್ಣದಿರುತ್ತೆ, ಯೂರಿನ್ ಇನ್ಫೆಕ್ಷನ್ ಆಗುವಂಥ ಸಾಧ್ಯತೆ ಜಾಸ್ತಿ. ಪ್ಲಸ್ ಯೂರಿನ್ ಇನ್ಫೆಕ್ಷನ್ ಹೆಂಗಸರಲ್ಲಿ ಏನಕ್ಕೆ ಜಾಸ್ತಿ ಅಂದರೆ ಯೂರಿನ್ ಬರೋ ಜಾಗ ಮತ್ತೆ ಎಸ್ಪೆಷಲಿ ಮಗು ಬರುವಂತ ಜಾಗ ಅದ್ರೆಲ್ಲ ಅದು
2: ಜನನಾಂಗ
3: ಅವೆಲ್ಲ ಸಮೀಪ ಇದ್ದಾಗ ಅದ್ರ ಕ್ರಾಸ್ ಇನ್ಫೆಕ್ಷನ್. ಪ್ಲಸ್ ಅದರಿಂದ ಎಸ್ಪೆಷಲಿ ಮೂತ್ರ ಹೋಗೋ ಜಾಗದಲ್ಲಿ ಕ್ಲೀನ್ಲಿನೆಸ್ ಸ್ವಲ್ಪ ಇಲ್ದಿದ್ರೆ ಎಸ್ಪೆಷಲಿ ಯಂಗಸ್ಟರ್ಲಿ ಯೂರಿನ್ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ, ಅದಾಗೋ ಸಂಭವ ಜಾಸ್ತಿ. ಹಂಗ್ ಬರ್ತಾ ಇದೆ ಅಂದ್ರೆ ಹೊಟ್ಟೆ ನೋವು ಬರುತ್ತೆ, ಸೊಂಟ ಆಗುತ್ತೆ, ಯೂರಿನ್ ಮಾಡ್ಬೇಕಾರೆ ಉರಿ ಆಗುತ್ತೆ ಅಂತ ಅಂದ್ರೆ ಮೂತ್ರ ಕೋಶ ಇರುವುದು ಸ್ವಲ್ಪ ಇನ್ಫೆಕ್ಷನ್ ಆಗಿರುವಂತ ಸಂಭವ ಇರುತ್ತೆ. ಹೌದು, ಅದು ಅದಕ್ಕೆ ಅದು ಪದೇ ಪದೇ ವರ್ಷಕ್ಕೆ 3 ಸರಿ 4 ಸರಿ 5 ಸರಿ ಹಂಗ್ ಬರ್ತಾ ಇದೆ ಅಂದ್ರೆ ಅದಕ್ಕೆ ಡೀಟೇಲ್ಡ್ ಎವಾಲ್ಯೂಯೇಷನ್ ಬೇಕಾಗುತ್ತೆ. ಆದ್ರೂ ಬ್ಲಾಡರ್ ಪೈನ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಅದು ಹೆಂಗಸರಲ್ಲಿ ಬ್ಲಾಡರ್ ಅಲ್ಲಿರೋ ಅದನ್ನ ಎಕ್ಸಾಗರೇಟೆಡ್ ಪೈನ್ ಅಂತ. ಅದಕ್ಕೆ ಡೀಟೇಲ್ಡ್ ಎವಾಲ್ಯೂಯೇಷನ್ ಹಲವಾರು ಕಾರಣಗಳಿರುತ್ತೆ, ಅದನ್ನ ಏನ್ ಕಾರಣ ಅನ್ನೋದನ್ನ ನಾವು ಕಂಡುಕೊಂಡು ಅದ್ರ ಪ್ರಕಾರ ಅದ್ರ ಸ್ಪೆಸಿಫಿಕ್ ಆಗಿ ಚಿಕಿತ್ಸೆ ತಗೋಬೇಕಾಗುತ್ತೆ.
2: ತೋರ್ಸಿಲ್ವಾ ನೀವು?
3: ವರ್ಷಕ್ಕೆ 1 ಸರಿ 2 ಸರಿ ಆದ್ರೆ ಓಕೆ, ಬಟ್ ಅಟ್ ಲೀಸ್ಟ್ 2-3 ಸರಿಗಿಂತ ಜಾಸ್ತಿ ಆಯ್ತು ಅಂದ್ರೆ
4: ಮಾತ್ರೆ ಕೊಡ್ತಾರೆ. ಆ ಮಾತ್ರೆ ನುಂಗಿದ್ರೆ ಮಾತ್ರ ಒಂದೆರಡು ದಿನ ಹಂಗಿರುತ್ತೆ, ತಿರ್ಗಾ ಮತ್ತೆ ಎತ್ತ ಪ್ರಕಾರ ಹಂಗೆ
2: ಮತ್ತೆ
3: ಹಂಗಂದ್ರೆ ಅದು ಅದೇ ಹೇಳಿದ್ದು ಫ್ರೀಕ್ವೆನ್ಸಿ ವರ್ಷದಲ್ಲಿ
4: ಆಗ್ತಾನೆ ಇರುತ್ತೆ. ಅದು ಇನ್ನೊಂದು ಡೈಲಿ ಎಷ್ಟನ ನೀರ್ ಕುಡಿಲಿ, ನೀರ್ ಕುಡಿದ ತಕ್ಷಣನೇ ಹೋಗ್ಬೇಕು.
3: ಹಂಗಂದ್ರೆ ಡೀಟೇಲ್ಡ್ ಎವಾಲ್ಯೂಯೇಷನ್ ಮಾಡಿಸ್ಕೋಬೇಕಾಗತ್ತೆ.
2: ಸರಿ.

0: ಇನ್ನೂ ತೋರಿಸ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ ಡಾಕ್ಟ್ರು.
1: ಸರಿ, ಓಕೆ
0: ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಈಗ ಆಹಾರದಲ್ಲಿ ಏನು ತಗೊಳ್ಬೇಕು, ನೀವು ರೆಡ್ಮಿಟ್ ಬಗ್ಗೆ ಹೇಳಿದ್ರಿ, ಏನು ತಗೊಳ್ಬೇಕು ಏನು ತಗೊಳ್ಬಾರ್ದು, ಅದ್ರ ಜೊತೆಗೆ ಚಿಕಿತ್ಸೆಗೆ ಒಳಗಾದವರು ಹೇಗೆ ಆಹಾರ ಕ್ರಮವನ್ನ ಇಟ್ಕೊಳ್ಬೇಕು.
2: ಒಂದು, ಆಲ್ರೆಡಿ ಕಿಡ್ನಿ ಸ್ಟೋನ್ ಆಗಿರೋರಿಗೆ ನಾವು ಅಡ್ವೈಸ್ ಕೊಡೋದು ಏನಂದ್ರೆ, ಆಹಾರದಲ್ಲಿ ಉಪ್ಪಿನಂಶ ಮಿತಿಯಾಗಿರಬೇಕು. ಅಂದ್ರೆ ಅಟ್ಲೀಸ್ಟ್ ನಾವು ಹೇಳೋದು ದಿನಕ್ಕೆ 1.5 ಗ್ರಾಂಕ್ಕಿಂತ ಕಡಿಮೆ ಇರಬೇಕು. ಅಂದ್ರೆ ಆದಷ್ಟು ಮಿತವಾಗಿ ಉಪ್ಪಿನಂಶ ತಗೋಬೇಕು. ಒಂದು, ಪ್ರೋಟೀನ್ ಅಂಶ, ಎಸ್ಪೆಷಲಿ ಮೀಟು, ಹೈ ಪ್ರೋಟೀನ್ ಡಯಟ್ನ ಆದಷ್ಟು ಮಿತವಾಗಿ ಇಟ್ಕೋಬೇಕು. ಅಂಡ್ ಮೂರನೇದು ನೀರಿನ ಅಂಶ, ದಿನಕ್ಕೆ ಅಟ್ಲೀಸ್ಟ್ 2 ಲೀಟರ್ ತನಕ, 2-2.5 ಲೀಟರ್ ತನಕ ತಗೋ ನೀರಿನ ಸೇವನೆ ಮಾಡಬೇಕು. ಮತ್ತೆ ಸ್ಪೆಸಿಫಿಕಲಿ ಪದೇ ಪದೇ ಸ್ಟೋನ್ ಆಗ್ತಾ ಇದೆ ಅನ್ನೋರಲ್ಲಿ, ಎಸ್ಪೆಷಲಿ ಸ್ಟೋನ್ ಅನಾಲಿಸಿಸ್ ಏನಾದ್ರು ಮಾಡಿದ್ರೆ, ಆಕ್ಸಲೇಟ್ ಸ್ಟೋನ್ ಅಂತ ಏನಾದ್ರು ಆಗಿದ್ರೆ, ಅಂಥವರಲ್ಲಿ ಕೆಲವೊಂದು ಆಕ್ಸಲೇಟ್ ರಿಚ್ ಫುಡ್ಸ್ ಅಂತ ಹೇಳ್ತೀವಿ, ಲೈಕ್ ಸ್ಪಿನಾಚ್ ಇರ್ಬೋದು, ಕಡಲೆ ಇರ್ಬೋದು, ಅದೇ ಪಾಲಕ್, ಬಾದಾಮಿ ಇರ್ಬೋದು, ಹೂಕೋಸ್ ಇರ್ಬೋದು, ಅಥವಾ ಕಾಫಿ ಇರ್ಬೋದು, ಅಥವಾ ಚಾಕ್ಲೇಟ್ ಇರ್ಬೋದು. ಇವು ಅದ್ರ ಯಾವ್ಯಾವದ್ರಲ್ಲಿ ಆಕ್ಸಲೇಟ್ ಜಾಸ್ತಿ ಕಂಟೆಂಟ್ ಜಾಸ್ತಿ ಇರುತ್ತೋ ಅಂಥವನ್ನ ಅವಾಯ್ಡ್ ಮಾಡಬೇಕು. ಮತ್ತೆ ಪದೇ ಪದೇ ರಿಕರ್ ಆಗೋ ಒಂದು ಕಡಿಮೆ ಆಗಬೇಕು ಅಂದ್ರೆ, ಆದಷ್ಟು ಅಂದ್ರೆ ಯಾವಾಗಾದ್ರು ಸಿಟ್ರಸ್ ಫ್ರೂಟ್ಸ್ ಅಂತ ಹೇಳ್ತೀವಿ, ಲೆಮನ್ ಜ್ಯೂಸ್ ಇರ್ಬೋದು, ಆರೆಂಜ್ ಜ್ಯೂಸ್ ಇರ್ಬೋದು, ಅಥವಾ ಕ್ರ್ಯಾನ್ಬೆರಿ ಜ್ಯೂಸ್ ಇರ್ಬೋದು, ಅವನ್ನ ಅವಾಗ ಅವಾಗ ಸೇವನೆ ಮಾಡ್ತಾ ಇದ್ರೆ ಮತ್ತೆ ಉತ್ಪತ್ತಿ ಆಗುವಂಥದ್ದು ಕಡಿಮೆ ಆಗುತ್ತೆ. ಅದನ್ನ ರಿಕರೆನ್ಸ್ ಅಂತ ಹೇಳ್ತೀವಿ. ಒಂದು ಸರಿ ಸ್ಟೋನ್ ಆಗಿರೋದು ಮತ್ತೆ ಉತ್ಪತ್ತಿ ಆಗೋದನ್ನ ಸ್ಟಾಪ್ ಮಾಡೋಕೆ ಈ ಕೆಲವೊಂದು ಎಸ್ಪೆಷಲಿ ಫುಡ್ ಅಲ್ಲಿ ವಾಟ್ ನಾವು ಬಾಯಲ್ಲಿ ಏನ್ ತಗೊಂತೀವೋ ಅದನ್ನ ಜಾಗರೂಕವಾಗಿ ತಗೋಬೇಕಾಗುತ್ತೆ.
0: ಸ್ವಲ್ಪ ಹುಳಿ ಪದಾರ್ಥ ಅಂತೀವಿ, ನಿಂಬೆ ಹಣ್ಣು, ಕಿತ್ತಲೆ, ಮೋಸಂಬಿ, ಅವೆಲ್ಲವೂ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳಿ. ಡಾಕ್ಟರ್, ಈಗ ಕೆಲವೊಂದು ನಾವು ಏನಾದ್ರೂ ಸಮಸ್ಯೆಗೆ ಒಳಗಾದ ನಂತರ ಒಂದು ನಮ್ಮ ಮನಸ್ಸಲ್ಲಿ ಕೂತ್ ಬಿಡುತ್ತೆ, ನಾವೇನೇ ಮಾಡೋಕ್ಕೋದ್ರೂ ನನಗಿಂತದೊಂದು ಸಮಸ್ಯೆ ಇದೆ, ಹಾಗಾಗಿ ನಾನು ಅದನ್ನ ಮಾಡಲ್ಲ ಇದನ್ನು. ಕೆಲವೊಬ್ಬರು ಅದು ಮನಸ್ಸಲ್ಲಿ ತಗೊಂಡ್ಬಿಡ್ತಾರೆ, ನಾನು ಆ ಕೆಲಸ ಮಾಡಬಾರ್ದು, ಈ ಕೆಲಸ ಮಾಡಬಾರ್ದು ಅಂತ. ಆ ರೀತಿಯಾಗಿ ಏನಾದರೂ ಇದೆಯಾ ಕಿಡ್ನಿ ಸ್ಟೋನ್ ಆದವರಿಗೆ, ಅವರು ನಾರ್ಮಲ್ ಲೈಫ್ ಅಲ್ಲೇ ಇರಬಹುದು?
2: 100% ಅವರು ನಾರ್ಮಲ್ ಲೈಫ್ನೇ ರೀಡ್ ಮಾಡಬಹುದು. ಕಿಡ್ನಿ ಸಮಸ್ಯೆ ಆದವರಿಗೆ ಎಸ್ಪೆಷಲಿ ಕಲ್ಲಾದಾಗ ಅದು ಬೇಗ ಟ್ರೀಟ್ಮೆಂಟ್ ಮಾಡಿಕೊಂಡು ಕಿಡ್ನಿ ಮೇಲೆ ಬೇಸಿಕ್ ಫಂಡ ಅಂದ್ರೆ ಬೇಸಿಕ್ ಏನು ಅಂದ್ರೆ ಗೋಲ್ ಆಫ್ ಎ ಕಿಡ್ನಿ ಸ್ಟೋನ್ ಟ್ರೀಟ್ಮೆಂಟ್ ಅಂದ್ರೆ ಕಿಡ್ನಿ ಸ್ಟೋನ್ ಇಂದ ಅದು ಪ್ರೋಗ್ರೆಸ್ ಆಗಿ ಕಿಡ್ನಿ ಮೇಲೆ ಒತ್ತಡ ಆಗಬಾರ್ದು, ಕಿಡ್ನಿ ಫಂಕ್ಷನ್ ಕಡಿಮೆ ಆಗಬಾರ್ದು. ಕಿಡ್ನಿ ಮೇಲೆ ಒತ್ತಡ ಆಗಿ ಕಿಡ್ನಿ ಫಂಕ್ಷನ್ ಕಡಿಮೆ ಆಯ್ತು, ಕ್ರಿಯಾಟಿನಿನ್ ಜಾಸ್ತಿ ಆಯ್ತು, ಕಿಡ್ನಿ ಯೂರಿನ್ ಉತ್ಪತ್ತಿ ಕಡಿಮೆ ಆಗ್ತಿದೆ, ಡಯಾಲಿಸಿಸ್ ಮಾಡ್ತಾ ಇದ್ರೆ ಆಬ್ವಿಯಸ್ಲಿ ಅವರು ಕ್ವಾಲಿಟಿ ಆಫ್ ಲೈಫ್ ದಿನನಿತ್ಯದ ಮಾಡಕ್ ಆಗೋದಿಲ್ಲ, ಡಯಾಲಿಸಿಸ್ ಬೇಕಾಗುತ್ತೆ, ಅದು ಸುಸ್ತಿರುತ್ತೆ, ಕೈಕಾಲು ಊತ ಇರುತ್ತೆ, ಊಟ ಸೇರೋದಿಲ್ಲ, ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ. ಆ ಮಟ್ಟಕ್ಕೆ ಹೋಗುವಂತದನ್ನ ತಡಿಲೇಬೇಕು. ಅಲ್ಲಿ ತನಕ ಹೋಗ್ಲಿಲ್ಲ ಅಂದ್ರೆ ಅರ್ಲಿ ಸ್ಟೇಜಲ್ಲೇ ಟ್ರೀಟ್ಮೆಂಟ್ ತಗೊಂಡು ಅರ್ಲಿ ಸ್ಟೇಜಲ್ಲೇ ಕ್ಲಿಯರ್ ಮಾಡಿಕೊಂಡ್ರೆ ಅವರು ದಿನನಿತ್ಯದ ಕೆಲಸಗಳು, ಅವರು ಬೇರೆ ವರ್ಕ್ ಪ್ರೊಫೆಷನಲ್ ಕೆಲಸಗಳನ್ನು ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿಯ ಸಮಸ್ಯೆ ಬರೋದಿಲ್ಲ.
0: ಕಿಡ್ನಿ ಸ್ಟೋನ್ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಿ ಗೊತ್ತಿಲ್ಲದೇನೆ ತುಂಬಾ ತೀವ್ರವಾದ ಸಮಸ್ಯೆಗೆ ಒಳಗಾದಂತಹ ಉದಾಹರಣೆಗಳು ನಿಮ್ಮ ಸರ್ವಿಸ್ ಅಲ್ಲಿ ಇದೆಯಾ ಡಾಕ್ಟ್ರೆ?
2: ಹೌದು, ಕೆಲವೊಂದು ಕಿಡ್ನಿ ಸ್ಟೋನ್ ಎಕ್ಸ್ಪೆಷಲಿ ಅದನ್ನ ಕಿಡ್ನಿಯಿಂದ ಮೂತ್ರನಾಳದಲ್ಲಿ ಜಾಗದಲ್ಲಿ ಸಿಗಾಕೊಂಡಿರೋದು, ಮೂತ್ರನಾಳದಲ್ಲಿ ದೊಡ್ಡದಾಗ ಸಿಗಾಕೊಂಡು ಊತ ಆಗಿ ಅದು ಕ್ರಾನಿಕ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ, ಕೀವಾಗಿ ಕಿಡ್ನಿಯನ್ನು ಕಳ್ಕೊಂಡಿರುವಂತ ಎಷ್ಟೊಂದು ಜನ ಉದಾಹರಣೆಗಳು ಇದಾವೆ. ಅದೇನಾಗುತ್ತೆ, ಕೀವಾಗತ್ತೆ, ಕಿಡ್ನಿಯಿಂದ ಮೂತ್ರನಾಳದಕ್ಕೆ ಯೂರಿನ್ ಹೋಗಲ್ಲ, ಅದರಿಂದ ಮೂತ್ರಚೀಲಕ್ಕೆ ಹೋಗಲ್ಲ, ಸೊ ಕಿಡ್ನಿಯಲ್ಲೇ ಯೂರಿನ್ ಶೇಖರಣೆ ಆಗುತ್ತೆ, ಅದು ಇನ್ಫೆಕ್ಷನ್ ಆಗುತ್ತೆ, ಪಸ್ ಆಗುತ್ತೆ. ಸೊ ಅದೇನಾಗುತ್ತೆ, ಪಸ್ ಆದಾಗ ಯೂರಿನ್ ಮೇಲೆ ಕಿಡ್ನಿ ಮೇಲೆ ಒತ್ತಡ ಆಗಿ ಕಿಡ್ನಿ ಫಂಕ್ಷನ್ ಅಂದ್ರೆ ಕಿಡ್ನಿ ಮಾಡುವಂತ ಕೆಲಸಗಳು ದಿನ ದಿನ ದಿನ ದಿನ ಕಡಿಮೆ ಆಗ್ತಾ ಹೋಗುತ್ತೆ. ಒಂದು ದಿವಸದಲ್ಲಿ ಯಾವುದೋ ಒಂದು ಟೈಮಲ್ಲಿ ಫೇಲ್ ಆಗುತ್ತೆ, ಆ ಪರ್ಟಿಕ್ಯುಲರ್ ಕಿಡ್ನಿಯನ್ನು ಅಥವಾ ಕೀವ್ ಏನಾದ್ರು ತುಂಬಿದೆ ಅಂತ ಅಂದ್ರೆ ಆ ಕಿಡ್ನಿನ ತೆಗಿಬೇಕಾದ ಸಮಸ್ಯೆನು ಬರುತ್ತೆ. ತೆಗಿಲಿಲ್ಲ ಅಂದ್ರೆ ಅದರಿಂದ ನೆಕ್ಸ್ಟ್ ಹೈಪರ್ ಟೆನ್ಷನ್ ಅಂದ್ರೆ ಬಿಪಿ ಡೆವಲಪ್ ಆಗುವಂತ ಸಾಧ್ಯತೆನೂ ಇರುತ್ತೆ.
0: ಒಂದು ಕರೆ ಇದೆ, ಹಲೋ ನಮಸ್ತೆ. ಓಕೆ, ಕರೆ ಕಟ್ ಆಯ್ತು ಡಾಕ್ಟ್ರೆ, ನಾವು ತಗೊಳ್ಳೋದ್ರೊಳಗಡೆ ಈ ರೀತಿಯಾಗಿ ಕಿಡ್ನಿಯನ್ನ ಕಳ್ಕೊಂಡಂತ
2: ಉದಾಹರಣೆಗಳಿದಾವೆ.
0: ಓಕೆ, ಕೇಳುಗರೆ ನೀವು ಗಮನಿಸಿ, 16ನೇ ತಾರೀಕು ಅಂದ್ರೆ ಬರುವ ಶನಿವಾರ ಏನಿದೆ, ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಯಲ್ಲಿ ಎಸ್ ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆ ದಾವಣಗೆರೆಯವ ಸಹಯೋಗದಲ್ಲಿ ಡಾಕ್ಟರ್ ಕಾರ್ತಿಕ್ ಅವರು ಮೂತ್ರಕೋಶ ಶಿಬಿರವನ್ನ ನಡೆಸ್ತಾ ಇರುವಂತದ್ದು. ಡಾಕ್ಟರ್ ಕಾರ್ತಿಕ್ ಅವರು ನಿಮಗೆ ಅಲ್ಲಿ ಸಲಹೆ ಸೂಚನೆಗಳನ್ನ ಕೊಡ್ತಾರೆ, ಸಿಗ್ತಾರೆ. ರೂಮ್ ನಂಬರ್ 15 ನೀವು ಭೇಟಿ ಆಗಬಹುದು.

0: ಹಾಗೆ ನೀವು ಮೊದಲೇ ಏನಾದರೂ ಮುಂಗಡವಾಗಿ ನೋಂದಾಯಿಸ್ಕೊಳ್ಬೇಕು ಅಂತ ಅನ್ನೋದಾದರೆ ನಿಮಗೆ ಮೊಬೈಲ್ ಸಂಖ್ಯೆ ಕೂಡ ಲಭ್ಯ ಇರುತ್ತೆ. 9555052 5743ಕ್ಕೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡಿಬಹುದು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮೊಬೈಲ್ ಸಂಖ್ಯೆಯನ್ನು ನೋಟ್ ಮಾಡ್ಕೊಳ್ಳಿ, 9555052 5743 ಈ ಸಂಖ್ಯೆಗೆ ಕರೆ ಮಾಡಿ ಜಿಲ್ಲಾ ಆಸ್ಪತ್ರೆ ಚಿತ್ರದುರ್ಗದಲ್ಲಿ ರೂಮ್ ನಂಬರ್ 15ರಲ್ಲಿ ಮೂತ್ರಕೋಶ ಶಿಬಿರವನ್ನು ಏರ್ಪಡಿಸಲಾಗಿದೆ. ಡಾಕ್ಟರ್ ಕಾರ್ತಿಕ್ ಅವರು ನಿಮಗೆ ಅಲ್ಲಿ ಸಿಗ್ತಾರೆ. ಇದು ಉಚಿತ ಶಿಬಿರ ಆಗಿರುವಂಥದ್ದು, ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ. ಓಕೆ ಡಾಕ್ಟ್ರೆ, ಈ ಒಂದು ಕಿಡ್ನಿ ಸ್ಟೋನ್ ಬಗ್ಗೆ ಹೇಳೋದಾದರೆ ನಾವು ಮುನ್ನೆಚ್ಚರಿಕೆಯನ್ನು ವಹಿಸಿದ್ರೆ ಇದೆಲ್ಲ ಸಮಸ್ಯೆ ಆಗ್ತಾ ಇರಲಿಲ್ಲ ಅನ್ನೋದಾದರೆ ಏನೆಲ್ಲ ನಾವು ಪ್ರಿಕಾಷನನ್ನು ತಗೊಳ್ರೆ ಒಳ್ಳೆಯದು ಅಂತ ಹೇಳ್ತೀರಿ?
1: ಎಕ್ಸ್ಪೆಷಲಿ ಪ್ರಿಕಾಷನ್ಸ್ ಅಂದರೆ ನಾನು ಹೇಳ್ದಂಗೆ, ಒಂದು ಊಟದಲ್ಲಿ ನಾನು ಹೇಳ್ದಂಗೆ ಉಪ್ಪಿನ ಅಂಶ ಇರಲಿ, ಪ್ರೋಟೀನ್ ಇರಲಿ, ನೀರಿಂದು ಸೇವನೆ ಇರಲಿ, ಯಾವುದು ರಿಸ್ಕಿ ಅಂದರೆ ಆಕ್ಸಿಲೇಟರಿ ಫುಡ್ಸ್ ಇರಲಿ, ಅಂಥವನ್ನು ನಾವು ಮ್ಯಾನೇಜ್ ಮಾಡಿದ್ರೆ ಅರ್ಧ ಸಮಸ್ಯೆ ಬಗೆಹರಿಯುತ್ತೆ. ಒಂದು, ಮತ್ತು ನಮ್ಮ ಒಬೆಸಿಟಿ ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ದೇಹದ ತೂಕ ಇದ್ದರೆ, ಕೊಬ್ಬಿನಂಶ ಜಾಸ್ತಿ ಇದ್ದರೆ, ಶುಗರ್ ಅನ್ಕಂಟ್ರೋಲ್ಡ್ ಇದ್ದರೆ, ಇವನ್ನು ಹತೋಟಿಗೆ ತರುವಂಥ ಪ್ರಯತ್ನ ಡೆಫಿನೆಟ್ಲಿ ಮಾಡಿದ್ರೆ ಮತ್ತೆ ಅದು ಉತ್ಪತ್ತಿಯಾಗುವಂಥ ಸಾಧ್ಯತೆಗಳು ಬಹಳ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ. ಅದಾದ ಮೇಲೆ ಸ್ಪೆಸಿಫಿಕ್ ಆಗಿರುವ ಡಿಸೀಸಸ್ಗಳಿದ್ರೆ, ಥೈರಾಯ್ಡ್ ತೊಂದರೆಗಳಿದ್ರೆ, ಯೂರಿಕ್ ಆಸಿಡ್ ಸಂಬಂಧಪಟ್ಟ ತೊಂದರೆಗಳಿದ್ರೆ, ಅಥವಾ ಜೆನೆಟಿಕ್ ಕೆಲವೊಂದು ಸಿಸ್ಟಿನ್ಯೂರಿಯಾ ಅಥವಾ ಆಕ್ಸಲ್ಯೂರಿಯಾ ಆ ಥರ ಸಮಸ್ಯೆಗಳು ಕಂಡು ಬಂದಲ್ಲಿ, ಎವಾಲ್ಯುವೇಷನ್ ಆಗಿದ್ದರಲ್ಲಿ ಆ ಥರ ಇದ್ರೆ, ಎಕ್ಸ್ಪೆಷಲಿ ಸಣ್ಣ ಮಕ್ಕಳಲ್ಲಿ ಸ್ಟೋನ್ ಆ ಥರ ಇದ್ರೆ, ಅದರ ಡೀಟೇಲ್ ಎವ್ಯಾಲ್ಯುವೇಷನ್ ಮಾಡಿಕೊಂಡು ಅದನ್ನು ನೆಕ್ಸ್ಟ್, ಅದಕ್ಕೆ ಫಾರ್ಮಕೋಥೆರಪಿ ಅಂತ ಹೇಳ್ತೀವಿ. ಅದನ್ನು ನೆಕ್ಸ್ಟ್ ಉತ್ಪತ್ತಿ ಆಗದೇ ಇಲ್ಲ ಅನ್ನೋ ಗ್ಯಾರಂಟಿ ಇರಲ್ಲ, ಉತ್ಪತ್ತಿ ಆಗೋ ಚಾನ್ಸಸ್ ಇರುತ್ತೆ, ಬಟ್ ಆದಷ್ಟು ಅದರ ಫ್ರೀಕ್ವೆನ್ಸಿ ಪ್ರೊಬ್ಯಾಬಿಲಿಟಿ ಕಡಿಮೆ ಮಾಡಿಕೊಳ್ಳುವಂಥ ಟ್ರೀಟ್ಮೆಂಟ್ ಇದೆ, ಅದನ್ನು ಡೆಫಿನೆಟ್ಲಿ ಮಾಡಿಸ್ಕೋಬೇಕಾಗತ್ತೆ.
0: ಕರೆ ಇದೆ ಒಂದು. ಹಲೋ ನಮಸ್ತೆ. ಓಕೆ, ಕರೆ ಕಟ್ ಆಗ್ತಾ ಇದೆ. ಡಾಕ್ಟ್ರೆ, ಈಗ ನೀವು ಜೆನೆಟಿಕ್ ಅಂತ ಹೇಳಿದ್ರಿ, ಹಿಂದೆ ಇತ್ತು ಮನೆಯಲ್ಲಿ ಯಾರಿಗೋ ಒಂದು ಹಿಸ್ಟ್ರಿ ಇದೆ ಸ್ಟೋನ್ ಆಗಿರುವಂಥದ್ದು, ತಂದೆಗೋ ತಾಯಿಗೋ ಅಥವಾ ಅಜ್ಜ ಅಜ್ಜಿಗೋ, ಮುಂದಿನ ಜನರೇಷನ್ ಅವ್ರಿಗೆ
1: ಬರುವಂತ ಎಲ್ಲಾ ಸಾಧ್ಯತೆಗಳಿರುತ್ತೆ. ಆ ತರ ಜೆನೆಟಿಕ್ ಹಿಸ್ಟ್ರಿ ಇದ್ರೆ, ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ, ಅದಕ್ಕೆ ನಾವು ಮೆಟಾಬಾಲಿಕ್ ಎವಾಲ್ಯುವೇಷನ್ ಅಂತ ಹೇಳ್ತೀವಿ. ಸೊ ಯೂರಿನ್ ಡೀಟೇಲ್ಡ್ ಎಕ್ಸಾಮಿನೇಷನ್, ಯೂರಿನ್ ಅಲ್ಲಿ ಬರುವಂತ ಯೂರಿನ್ ಅಲ್ಲಿ ಪಿ ಎಚ್ ಎಷ್ಟಿದೆ, ಅದ್ರ ಗ್ರಾವಿಟಿ ಎಷ್ಟಿದೆ, ಅದರಲ್ಲಿ ಏನಾರು ಯೂರಿಕ್ ಆಸಿಡ್ ಕಂಟೆಂಟ್ ಇದೆಯಾ, ಅದರಲ್ಲಿ ಏನಾರು ಕ್ಯಾಲ್ಸಿಯಂ ಜಾಸ್ತಿ ಇದೆಯಾ, ಸೋಡಿಯಂ ಲೆವೆಲ್ ಎಷ್ಟು, ಹಲವಾರು ಕಾರಣಗಳು, ಹಲವಾರು ಕಾರಣಗಳಿದ್ದಾವೆ ಯೂರಿನ ಇರಲು ಅಂಶಗಳು. ಅವು ಯಾವಾರು ಕಾರಣಗಳು ಇದಾವೆ, ಜಾಸ್ತಿ ಇದೆ ಅಥವಾ ಅದ್ರ ಸಮಸ್ಯೆ ಇದೆ ಅಂದರೆ, ಆ ಎವ್ಯಾಲ್ಯುವೇಷನ್ ಮಾಡಿಸ್ಕೊಂಡ್ರೆ ಅದನ್ನು ನೆಕ್ಸ್ಟ್ ಅದು ಆದಷ್ಟು ಉತ್ಪತ್ತಿ ಆಗಲಿಲ್ಲದಂಗೆ ಟ್ರೀಟ್ಮೆಂಟ್ ಇರುತ್ತೆ, ಅದನ್ನು ಮಾಡ್ಕೋಬಹುದು. ಸೊ ಆ ಥರ ಫ್ಯಾಮಿಲಿ ಹಿಸ್ಟ್ರಿ ಇದ್ದಲ್ಲಿ ಡೀಟೇಲ್ಡ್ ಎವಾಲ್ಯುವೇಷನ್ ಹಿಸ್ಟ್ರಿ ಬಹಳ ಅತ್ಯಗತ್ಯ.
0: ಒಂದು ಕರೆ ಇದೆ. ಹಲೋ ನಮಸ್ತೆ. ನಮಸ್ತೆ. ಓಕೆ ಡಾಕ್ಟ್ರೆ, ಕಾರ್ಯಕ್ರಮನ ಮುಗಿಸುವಂಥ ಸಮಯ ಆಗ್ತಾ ಇದೆ, ಹಾಗಾಗಿ ಒಂದು ಕಿವಿ ಮಾತು ಅನ್ನೋದಾದರೆ ನೀವು ಹೇಳಿದ್ರಿ ಏನೆಲ್ಲ ಮಾಡಬೇಕು ಅನ್ನುವಂಥದ್ದನ್ನು ಒಂದು ಕಿವಿ ಮಾತನ್ನು ಹೇಳ್ಬೋದು ಡಾಕ್ಟ್ರೆ?
1: ಒಂದು ಕಿವಿ ಮಾತು ಅನ್ನೋದು ಅಂದರೆ ನಾನು ನನ್ನ ಪ್ರಕಾರ ಏನು ಹೇಳ್ಬೋದು ಅಂದರೆ, ಮನುಷ್ಯನಿಗೆ ಆಬ್ವಿಯಸ್ಲಿ ಹೊಟ್ಟೆ ನೋವು, ಬೆನ್ನೋವು ಇವೆಲ್ಲ ಮೋಸ್ಟ್ ಕಾಮನ್ ಕಾರಣಗಳು. ಮಾತ್ರೆ ತಗೊಂಡು ಡೆಫಿನೆಟ್ಲಿ ತಗೊಳ್ಳಿ ಸಿವಿಯರಿಟಿ ಪ್ರಕಾರ, ಬಟ್ ಬೇಸಿಕ್ ಸಿಂಪಲ್ ಟೆಸ್ಟ್ ಅವ್ರ ನಿಯರೆಸ್ಟ್ ಹಾಸ್ಪಿಟಲಲ್ಲಿ ಏನು ಎಲ್ಲಿ ಅವರಿಗೆ ಏನು
0: ಸೌಲಭ್ಯಗಳಿದ್ದಾವೋ
1: ಅಲ್ಲಿ ಬೇಸಿಕ್ ಟೆಸ್ಟ್ ಮಾಡಿಸ್ಕೊಂಡು, ಆವಾಗ ಏನಾರು ಕಿಡ್ನಿ ಸ್ಟೋನು ಅಥವಾ ಏನೋ ಇನ್ಫೆಕ್ಷನ್ಗಳು ಆ ಥರ ಏನಾದ್ರು ಚಿಹ್ನೆಗಳಿದ್ದಲ್ಲಿ ದಯವಿಟ್ಟು ಟ್ರೀಟ್ಮೆಂಟ್ ಜೊತೆಗೆ ಫರ್ದರ್ ಎವ್ಯಾಲ್ಯುವೇಷನ್ ಮಾಡಿಸ್ಕೊಳ್ಳೋ ಅಂತ ಕೆಲಸ ಮಾಡಲೇಬೇಕಾಗುತ್ತೆ. ಏನಕ್ಕೆ ಅಂದರೆ, ಸಮಸ್ಯೆಗಳು ಸಣ್ಣದಿದ್ದಾಗ ಅವನ್ನ ಬಗೆಹರಿಸೋದು, ಅದು ಆ ಮನುಷ್ಯನ ದೇಹದ ಮೇಲೆ ಮಾಡೋ ಪರಿಣಾಮಗಳನ್ನ ತಡೆಯೋದು ಲಾಂಗ್ ಟರ್ಮ್ ಅಂದ್ರೆ ಕಿಡ್ನಿನ ಪ್ರೊಟೆಕ್ಟ್ ದೀರ್ಘಾವಧಿ. ನಾನು ಈ ಸಮಸ್ಯೆ ಬಗ್ಗೆ ಹೇಳಬೇಕಾದ್ರೆ ಕಿಡ್ನಿ ಪ್ರೊಟೆಕ್ಷನ್ ಲಾಂಗ್ ಟರ್ಮ್, ಕಿಡ್ನಿ ಫಂಕ್ಷನ್ ಚೆನ್ನಾಗಿರಬೇಕು ಅಂತ ಅಂದ್ರೆ ಪದೇ ಪದೇ ಕಲ್ಗಳು ಆಗಬಾರ್ದು ಅನ್ನೋದಕ್ಕೆ ಸಿಂಪಲ್ ಟೆಸ್ಟ್ ಅಲ್ಲಿ ಏನಾದ್ರು ಸೈನ್ ಇದ್ರೆ ಡೆಫಿನೆಟಿವ್ ಟ್ರೀಟ್ಮೆಂಟ್ ನ ತಗೊಳ್ಬೇಕು, ತುಂಬಾ ಲೇಟ್ ಡೆಫಿನೆಟ್ಲಿ ಮಾಡಬೇಡಿ. ಅಂಡ್ ಸ್ಪೆಸಿಫಿಕ್ ಕನ್ಸಲ್ಟೆಂಟ್ನ ಕನ್ಸಲ್ಟ್ ಮಾಡಿ ಏನು ಅದ್ರ ಯಾವ ಗಾತ್ರದಲ್ಲಿದೆ, ಯಾವ ಪ್ರಮಾಣದಲ್ಲಿದೆ, ಸಮಸ್ಯೆ ಯಾವ ಲೆವೆಲಲ್ಲಿದೆ, ಆ ಟ್ರೀಟ್ಮೆಂಟ್ನ ಬೇಗ ಸಣ್ಣದಾಗಿದ್ದಾಗ ಬಗೆಹರಿಸ್ಕೊಂಡ್ರೆ ಒಂದು ಪೇಷಂಟ್ಗೆ ಡೆಫಿನೆಟ್ಲಿ ಲಾಂಗ್ ಟರ್ಮ್ ಗೋಲಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ.
0: ಓಕೆ ಡಾಕ್ಟ್ರೆ, ಈ ಒಂದು ಏನು ಕಿಡ್ನಿ ಸ್ಟೋನ್ ಅನ್ನೋ ಅಂಥವ್ರ ಬಗ್ಗೆ ತುಂಬ ಮಾಹಿತಿಯನ್ನು ಕೊಟ್ಟಿದ್ದೀರಿ, ಅದಕ್ಕಾಗಿ

0: ಆಕಾಶವಾಣಿ ಪರವಾಗಿ ಹಾಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು.
1: ಧನ್ಯವಾದಗಳು. ಥ್ಯಾಂಕ್ ಯು.
0: ಥ್ಯಾಂಕ್ ಯು. ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಕಿಡ್ನಿ ಸ್ಟೋನ್ ಅಥವಾ ಮೂತ್ರಪಿಂಡದ ಕಲ್ಲು ಚಿಕಿತ್ಸೆ ಹೇಗೆ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ನೀಡಿದವರು ದಾವಣಗೆರೆ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ನುರಿತ ಮೂತ್ರಶಾಸ್ತ್ರ ತಜ್ಞರಾದ ಡಾಕ್ಟರ್ ಗಿರೀಶ್ ಸಿಎಸ್ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆ, ಬೈಪಾಸ್ ರಸ್ತೆ, ರಾಷ್ಟೀಯ ಹೆದ್ದಾರಿ, ದಾವಣಗೆರೆ.
2: ಎಸ್ಎಸ್ ನಾರಾಯಣ ಹೆಲ್ತ್ ಹಾಸ್ಪಿಟಲ್ ದಾವಣಗೆರೆ. ವೈದ್ಯರ ಭೇಟಿಗಾಗಿ, ಆರೋಗ್ಯದ ತಪಾಸಣೆಗಾಗಿ ಕರೆ ಮಾಡಿ 1800309309.
3: ನಮ್ಮಲ್ಲಿ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯಗಳು ಲಭ್ಯ. ಹೃದಯ ಆರೈಕೆ, ನರರೋಗ ಆರೈಕೆ, ಕಿಡ್ನಿ ಆರೈಕೆ, ಮೂತ್ರಕೋಶ ಆರೈಕೆ ಮತ್ತು ಗ್ಯಾಸ್ಟ್ರೋಸೈನ್ಸಸ್ ಸಂಬಂಧಿತ ಸಮಗ್ರ ಚಿಕಿತ್ಸೆಗಾಗಿ ಭೇಟಿ ನೀಡಿ
2: ಎಸ್ಎಸ್ ನಾರಾಯಣ ಹೆಲ್ತ್ ಹಾಸ್ಪಿಟಲ್ ದಾವಣಗೆರೆ. ಸ್ಟ್ರೋಕ್ ಹಾಗೂ ನರರೋಗ ಸಂಬಂಧಿತ ಸಮಗ್ರ ಚಿಕಿತ್ಸೆಗಳಿಗಾಗಿ ಭೇಟಿ ನೀಡಿ ಎಸ್ಎಸ್ ನಾರಾಯಣ ಹೆಲ್ತ್ ಹಾಸ್ಪಿಟಲ್, NH4 ಬೈಪಾಸ್ ರಸ್ತೆ, ದಾವಣಗೆರೆ. ವೈದ್ಯರ ಭೇಟಿಗಾಗಿ 24x7 ಕರೆ ಮಾಡಿ 1800309309.
3: ಹೃದಯ ಆರೈಕೆ, ನರರೋಗ ಆರೈಕೆ, ಕಿಡ್ನಿ ಆರೈಕೆ, ಮೂತ್ರಕೋಶ ಆರೈಕೆ ಮತ್ತು ಗ್ಯಾಸ್ಟ್ರೋಸೈನ್ಸಸ್ ಸಂಬಂಧಿತ ಸಮಗ್ರ ಚಿಕಿತ್ಸೆಗಾಗಿ ಭೇಟಿ ನೀಡಿ
2: ಎಸ್ಎಸ್ ನಾರಾಯಣ ಹೆಲ್ತ್ ಹಾಸ್ಪಿಟಲ್ ದಾವಣಗೆರೆ.
0: ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದಿರಿ. ತಾಂತ್ರಿಕ ಸಹಕಾರ ಪ್ರಶಾಂತ್, ಕಾರ್ಯಕ್ರಮ ನಡೆಸಿಕೊಟ್ಟದ್ದು ನಾನು ದ್ಯಾಮಲಾಂಬಿಕಾ ಎಂಎಸ್. ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿ ಬಂದಿತು. ಇದು ಆಕಾಶವಾಣಿ ಚಿತ್ರದುರ್ಗ. ಇದೀಗ ಕೆಲವು ಪ್ರಕಟಣೆಗಳು.
4: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45 ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಆಯುರ್ವೇದ, ಯುನಾನಿ, ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ. ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ.

0: श्री राम कथा मर्मज्ञ डॉक्टर कुमार विश्वास जी के साथ श्री रामचरितमानस की भाव रस संगीत यात्रा संपूर्ण श्री रामचरितमानस सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर।
1: नमस्कार निनगे भास्कर।
2: ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ
1: ನಮನ
2: ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:10 ಚಿತ್ರದುರ್ಗ ಆಕಾಶವಾಣಿ 102.6 FM ಭಕ್ತಿಭಾವದ ಧಾರೆ. ನಮನ ನಮನ ನಮನ
3: ನಮಮಿ ನಮಮಿ ಈಶ್ವರ ನಾಟ್ಯ ಪೂಜಿತಂ.
4: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
5: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟುಬಲ್ಲೆನು ನಾನು ಜಾಣೆ.
6: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
5: ಸೂರ್ಯ ಬಂದನೆ
4: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
5: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
4: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
7: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು

0: ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ್ಯ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ
1: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
0: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM ನಲ್ಲಿ.

ಹಾಡು ಹಳೆಯದಾದರೇನು, ಭಾವ ನವನವೀನ ಕವ್ಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನೆನಪು.

ಇದುವರೆಗೂ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ 102.6 FM. ಸ್ನೇಹಿತರೆ, ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಜೊತೆಗೆ ನೀವೆಲ್ಲ ಕಾಯ್ತಾ ಇದ್ದೀರಿ. ನಿಮ್ಮ ಸಲಹೆ ಸೂಚನೆಗಳು ಅಥವಾ ಕಾರ್ಯಕ್ರಮದ ಬಗ್ಗೆ ಅಭಿಪ್ರಾಯಗಳನ್ನು ಒಳಗೊಂಡ ಸಂದೇಶಗಳನ್ನು ತಗೊಳ್ತೀರಾ ಅಂತ ಹೇಳಿಬಿಟ್ಟು, ಖಂಡಿತ ಇದು ನಿಮ್ಮ ಸಂದೇಶಗಳ ಜೊತೆ ಹಾಗೆ ಹಾಡುಗಳನ್ನು ಕೇಳುವಂಥ ಸಮಯ. ಒಂದು ಹಾಡನ್ನು ಕೇಳೋಣ, ನಂತರ ಸಂದೇಶದ ಜೊತೆ ಮುಂದುವರಿಯೋಣ ಅಂತ ಹೇಳ್ತಾ ಆರಂಭದಲ್ಲಿ ಆರಾಧನಾ ಚಿತ್ರದ ಗೀತೆಯನ್ನು ಕೇಳಿಸ್ತಾ ಇದ್ದೀನಿ.

ಸ್ನೇಹಿತರೆ, ಹಾಡುಗಳನ್ನು ಕೇಳ್ತಾ ಜೊತೆಗೆ ನಿಮ್ಮ ಒಂದು ಸಂದೇಶಗಳನ್ನು ಕೂಡ ತಗೊಳ್ಳುವಂಥ ಸಮಯ ಇದಾಗಿದೆ. ಯಾರೆಲ್ಲ ಸಂದೇಶ ಕಳುಹಿಸಿದ್ರು ಅಂತ ನೋಡೋಣ. ಹಾಗೆ ನೀವು ಕೂಡ ಕಾರ್ಯಕ್ರಮಗಳನ್ನು ನಿಮಗೆ ಇಷ್ಟ ಏನು ಅನ್ನಿಸ್ತು ಅನ್ನೋಂಥದ್ದನ್ನು ಸಂದೇಶಗಳನ್ನು ಕಳುಹಿಸಿ ಅಂತ ಹೇಳ್ತಾ, ಓಕೆ ನಾನು ಈ ಒಂದು ಲ್ಯಾಪ್ಟಾಪಲ್ಲಿ ನೋಡ್ತಾ ಇದ್ದೀನಿ ಎಲ್ಲಿದ್ದಾವೆ ಅಂತಂದು, ಹಾಗಾಗಿ ಸ್ವಲ್ಪ ಸಮಯ ತಗೊಳ್ತು, ಪರವಾಗಿಲ್ಲ. ನಮಸ್ಕಾರ ಮೇಡಮ್, ಸುಂದರವಾದ ಕಾರ್ಯಕ್ರಮ ಮಂಜುನಾಥ್ ಕೊಂಡಿಕೊಪ್ಪ ಮಣಕವಾಡದಿಂದ ಕಳುಹಿಸಿದ್ದೀರಿ. ಥ್ಯಾಂಕ್ ಯು, ಸುಂದರವಾದ ಕಾರ್ಯಕ್ರಮ ಅಂತ ಹೇಳಿದ್ದೀರಿ. ಎಲ್ಲವುದನ್ನ ಅಥವಾ ಯಾವುದು ಅನ್ನೋಂಥದ್ದನ್ನು ಹೇಳಬಹುದಿತ್ತು ಅಂತ ಅಂದ್ಕೊಳ್ತಾ, ಪರವಾಗಿಲ್ಲ, ನಿಮ್ಮ ಸಂದೇಶ ಕಳುಹಿಸಿದಿರಿ ಪ್ರೀತಿಯಿಂದ, ಅದಕ್ಕಾಗಿ ಧನ್ಯವಾದಗಳು. ಐತಿಹಾಸಿಕ ಕೋಟೆನಾಡು ಗಂಡುಗಲ್ಲಿ ಮದಕರಿ ನಾಯಕರ ಆಳಿದ ಚಿತ್ರದುರ್ಗದಿಂದ ಅಂತ ಹೇಳಿ ಹೊಸದುರ್ಗದ ದಯಾನಂದ ಅವರು, ಡಾಕ್ಟರ್ ರವಿ, ಡಾಕ್ಟರ್ ಅನನ್ಯ ಹಾಗೂ ಡಾಕ್ಟರ್ ಹಕುಲ್ ಮಹೇಶ್ ಚಂದ್ರ ಬಿ ವಿ ಕೆ ಎಸ್ ಲೇಔಟ್ ಚಿತ್ರದುರ್ಗದಿಂದ, ಶುಭೋದಯದ ಮಲಂಬಿಕಾ ಎಂ ಎಸ್ ಮೇಡಮ್ ಅಂತ ಹೇಳ್ತಾ ಇದ್ದೀರಿ, ನಿಮಗೂ ಕೂಡ ಶುಭೋದಯ. ಬೆಳಗಿನ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲೆಯ ಕೊಟ್ಟೂರಿನ ಶ್ರೀ ಗುರು ಬಸವೇಶ್ವರರ ಬಗ್ಗೆ ನೀವು ನೀಡಿದ ವಿವರಗಳು, ಐತಿಹಾಸಿಕ ಹಿನ್ನೆಲೆ ಮಾಹಿತಿ ತುಂಬಾ ವಿವರವಾಗಿ ಹಾಗೂ ಅರ್ಥಪೂರ್ಣವಾಗಿ ಮೂಡಿಬಂತು. ಭಕ್ತಿಗೀತೆಗಳು 7:45, ಚಿತ್ರಗೀತೆ 8:30 ಏನು ಹಲೋ ಡಾಕ್ಟರ್ ಪ್ರಾಯೋಜಿತ ಕಾರ್ಯಕ್ರಮ, ಅದರಲ್ಲಿ ಕಿಡ್ನಿ ಸ್ಟೋನ್ ಬಗ್ಗೆ ನಡೆಸಿದ ಸಂದರ್ಶನ, ವೈದ್ಯರು ನೀಡಿದ ಸಲಹೆಗಳು ತುಂಬಾ ಉಪಯುಕ್ತವಾಗಿದ್ದು ಅದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು. ಕಾರ್ಯಕ್ರಮ ಹೀಗೆ ಕೇಳ್ತಾ ಇರಿ ಅಂತ ಹೇಳ್ತಾ ಮುಂದಿನ ಸಂದೇಶ ತಗೊಳ್ತಾ ಇದ್ದೀನಿ. ಯಾರು ಕಳುಹಿಸಿದ್ದಾರೆ ನೋಡೋಣ. ಚಿಗಟೇರಿ ಆದಿಶೇಟ್ರ ಬಸವರಾಜ್ ಅವರು, ಕಾರ್ಯಕ್ರಮ ಸೂಪರ್ ಆಗಿ ಮೂಡಿ ಬರ್ತಾ ಇವೆ, ತಮಗೆ ಮತ್ತು ನಿಲಯದ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಧನ್ಯವಾದಗಳು ಅಂತ ಹೇಳಿದ್ದೀರಿ, ನಿಮಗೂ ಕೂಡ ಧನ್ಯವಾದಗಳು. ಹಾಗೆ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ ಅಂತ ಹೇಳ್ತಾ ಇನ್ನು ಮುಂದಿನ ಸಂದೇಶ ತಗೊಳ್ತಾ ಇದ್ದೀನಿ. ಹೌದು, ನೀವೆಲ್ಲ ಅಂದ್ಕೊಳ್ತಿರ್ಬೋದು ಬೆಳಿಗ್ಗೆ ನಾನು ಬೇಗ ಕಳಿಸಿದ್ದೆ ಇನ್ನೂ ನನ್ನ ಸಂದೇಶ ತಗೊಂಡಿಲ್ವಲ್ಲ ಅಂತ, ಎಲ್ಲರೂ ಸಂದೇಶಗಳನ್ನು ನೋಡ್ತೇನೆ. ಇನ್ನು ಶುಭೋದಯ ಆಕಾಶವಾಣಿ, ಈ ದಿನದ ಚಿತ್ರಗೀತೆಗಳು ಮಧುರವಾಗಿ ಮೂಡಿ ಬರ್ತಾ ಇವೆ, ಹಾಗೆ ಕಿಡ್ನಿ ಸ್ಟೋನ್ ಬಗೆಗಿನ ಮಾಹಿತಿ ನನ್ನ ಆತ್ಮೀಯ ಸ್ನೇಹಿತನ ಸಮಸ್ಯೆಯೊಂದಕ್ಕೆ ಸೂಕ್ತ ಮಾಹಿತಿ ದೊರಕಿಸಿ ಅವನ ಮುಖದಲ್ಲಿ ವಿಶೇಷ ನಗು ಮೂಡಿಸಿತು. ಓಕೆ, ನಿರೂಪಕರಾದ ನಿಮಗೂ ಎಲ್ಲ ಆಕಾಶವಾಣಿ ಸಿಬ್ಬಂದಿ ವರ್ಗಕ್ಕೂ ತಂತ್ರಜ್ಞರಿಗೂ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ರಾಗಿದ್ದೇನೆ ಗಿರೀಶ್ ಗಾರೆಹಟ್ಟಿ ಚಿತ್ರದುರ್ಗದಿಂದ. ಓಕೆ, ಅಂದರೆ ನೀವು ಬೇರೆ ಸಮಸ್ಯೆ ಇದ್ದರೆ ಕಿಡ್ನಿ ಸ್ಟೋನ್ ಬರಬಹುದು ಅನ್ನೋಂಥ ಪ್ರಶ್ನೆಯನ್ನು ಕೇಳಿದ್ರಿ ಅಲ್ವಾ, ಹಾಗಾಗಿ ನಿಮಗೆ ಖುಷಿ ಆಗಿದೆ ಅಂತ ಭಾವಿಸ್ತೇನೆ. ಓಕೆ, ಹೀಗೆ ಎಲ್ಲದು ಅನುಕೂಲ ಆಗಲಿ ಅನ್ನೋವಂಥ ದೃಷ್ಟಿಯಿಂದ ಕೇಳುಗರಿಗೆ ಒಂದು ಬಹುಜನ ಹಿತಾಯ ಬಹುಜನ ಸುಖಾಯ ಅನ್ನುವಂಥದ್ದೇ ಆಕಾಶವಾಣಿಯ ಘೋಷವಾಕ್ಯ, ಅದರ ಪ್ರಕಾರನೇ ನಡೀತಾ ಇದೆ. ಖುಷಿ ಆಯಿತು ನಿಮ್ಮ ಒಂದು ಸಂದೇಶಕ್ಕೆ. ಇಷ್ಟು ಬೇಗ ರಿಸಲ್ಟ್ ಬರುತ್ತಲ್ವಾ, ಒಂದು ಇನ್ಸ್ಟೆಂಟ್ ರಿಸಲ್ಟ್ ಅನ್ನುವಂಥದ್ದು ತುಂಬ ಖುಷಿ ಕೊಡುತ್ತೆ. ಇನ್ನು ಚಿತ್ರದುರ್ಗದಿಂದ ಪಂಡಹಳ್ಳಿ ರವಿ ಅವರು, ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರಸ್ತೆಯಿಂದ ಕಳಿಸಿರುವಂಥದ್ದು. ನಮಸ್ತೆ ಮೇಡಮ್, ಇವತ್ತಿನ ಬೆಳಗಿನ ಜಾವದಲ್ಲಿ ನಿಮ್ಮ ನಿರೂಪಣೆಯಿಂದ ಬಂದಂಥ ಭಕ್ತಿಗೀತೆಗಳ ಜೊತೆಗೆ ಪ್ರಾಚೀನ ಕಾಲದ ಕೊಟ್ಟೂರು ಶ್ರೀ ಗುರು ಬಸವೇಶ್ವರ ದೇವಸ್ಥಾನದ ಬಗ್ಗೆ ತಿಳಿಸಿ ಇವತ್ತಿನ ದಿನದ ಎಲ್ಲ ವಿಷಯಗಳ ಮಾಹಿತಿ ಜೊತೆಗೆ ಸುಮಧುರ ಗೀತೆಗಳು ಹಾಗೆ ಆರೋಗ್ಯದ ಬಗ್ಗೆ ಡಾಕ್ಟರ್ ಅವರು ತಿಳಿಸಿದ ಮಾಹಿತಿ, ನಿಮ್ಮ ಜೊತೆಗೆ ಸಂದರ್ಶನ ತಿಳಿದು ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಸುಗಮವಾಗಿ ಬರ್ತಾ ಇವೆ, ತುಂಬ ಹೃದಯದ ಧನ್ಯವಾದಗಳು ಮೇಡಮ್ ಅಂತ ಹೇಳ್ತಾ ಇದ್ದಾರೆ ರವಿಯವರು. ಥ್ಯಾಂಕ್ ಯು ರವಿಯವರೇ, ನಿಮಗೂ ಕೂಡ ಧನ್ಯವಾದಗಳು, ಹೀಗೆ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ ಅಂತ ಹೇಳ್ತಾ ಇನ್ನೊಂದು ಸಂದೇಶ ತಗೊಂಡ್ಬಿಟ್ಟು ಮತ್ತೊಂದು

ಹಾಡನ್ನ ಕೇಳಿಸ್ತೇನೆ. ಯಾರು ಕಳಿಸಿದ್ದಾರೆ? ತುಂಬಾ ಸಿಂಪಲ್ ಆಗಿದೆ. ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಸುಜಾತ ಆರ್, ಗಣೇಶ್, ಲಿಖಿತಾ, ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ ಪೂರ್ವಿಕ ವಿಮರ್ಶ್, ಓಕೆ, ರಾಜಾಜಿನಗರ ಬೆಂಗಳೂರು ಇಲ್ಲಿಂದ ಬಂದಿದೆ. ಥ್ಯಾಂಕ್ ಯು ನಿಮ್ಮ ಒಂದು ಸಂದೇಶಕ್ಕೆ ಅಂತ ಹೇಳ್ತಾ ಈಗ ಮುಂದಿನ ಗೀತೆಯನ್ನು ಕೇಳೋಣ. ರಾಜಾ ಹಿಂದೂಸ್ತಾನಿ ಚಿತ್ರದಿಂದ

0: जोकर।
1: ಸ್ನೇಹಿತರೆ ಗಮನಿಸಿ, ವಿಶ್ವ ಮಾನವ ಸಾಂಸ್ಕೃತಿಕ ಮತ್ತು ವಿದ್ಯಾಸಂಸ್ಥೆ ಸಿಬಾರ ಹಾಗೂ ಇನ್ನರ್ ವೀಲ್ ಕ್ಲಬ್ ಚಿತ್ರದುರ್ಗ ಮತ್ತು ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಇದೇ ಮೇ 16ರಂದು ಶನಿವಾರ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಹೃದಯ ರೋಗ, ನರರೋಗ, ಮೂತ್ರಪಿಂಡ ಕಲ್ಲು ಹಾಗೂ ಕ್ಯಾನ್ಸರ್ನಂತಹ ಕಾಯಿಲೆಗಳ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಲಾಗಿದೆ. ಸ್ಥಳ ಬಂದು ವಿಶ್ವ ಮಾನವ ವಸತಿ ಶಾಲಾ ಆವರಣ, ಸಿಬಾರ ಗುತ್ತಿನಾಡು. ಇಲ್ಲಿ ಶಿಬಿರ ನಡೆಯುತ್ತೆ. ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳುವುದಕ್ಕೆ ಆಯೋಜಕರು ಪ್ರಕಟಣೆಯಲ್ಲಿ ಕೋರಿದ್ದಾರೆ. ಹಾಗೆ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9731782463 ಈ ಸಂಖ್ಯೆಗೆ ಕರೆ ಮಾಡಿ ಮಾಹಿತಿಯನ್ನು ಪಡೆಯಬಹುದು. ಇನ್ನು ಸಂದೇಶಗಳ ಜೊತೆ ಮುಂದುವರಿಯೋಣ. ಬೆಳಗ್ಗೆನೆ ಬಂದಂತ ಸಂದೇಶ ಇದು, ಮುಂಜಾನೆ ಮಾತು ಅಂತ ಹೇಳಿ. ಅತ್ಯಂತ ದೊಡ್ಡ ಸಂಪತ್ತು ಬುದ್ಧಿವಂತಿಕೆ, ಹರಿತವಾದ ಆಯುಧ ತಾಳ್ಮೆ, ಉತ್ತಮವಾದ ರಕ್ಷಣೆ ನಂಬಿಕೆ, ಎಲ್ಲಕ್ಕಿಂತ ಒಳ್ಳೆಯ ಔಷಧ ನಗು, ಇವೆಲ್ಲವೂ ನಮ್ಮ ಜೊತೆಗಿದ್ರೆ ಜೀವನದಲ್ಲಿ ನಿರ್ದಿಷ್ಟ ಗುರಿಯನ್ನು ಯಶಸ್ವಿಯಾಗಿ ತಲುಪಲು ಸಾಧ್ಯವಾಗುತ್ತೆ ಅಂತ ಹೇಳಿ ಅಲ್ಲವೇ ಅಂತ ಒಂದು ಪ್ರಶ್ನೆ ಖಂಡಿತ. ಇನ್ನು ಹೊನ್ನೂರಲ್ಲಿ ಅವರು ಶುಭ ಮುಂಜಾನೆ ಶುಭವ ತರಲಿ ಅಂತ ಹೇಳಿ ಈ ಒಂದು ಸಂದೇಶವನ್ನು ಕಳುಹಿಸಿರುವಂಥದ್ದು. ಓಕೆ, ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಮುಂದಿನ ಸಂದೇಶ ಯಾರು ಕಳುಹಿಸಿದ್ದಾರೆ ಅಂತ ನೋಡೋದಾದರೆ ಬೋಪ ವೆಂಕಟೇಶ್ ಅವರು ಕಳುಹಿಸಿರುವಂಥದ್ದು. ಇಂದಿನ ಸನಾತನ ಜ್ಞಾನಾರ್ಜನೆಗೆ ಅಂತೇಳಿ ಯೋಗ ಮತ್ತು ಧ್ಯಾನ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಯೋಗದ ಮೂಲಕ ಆರೋಗ್ಯ, ಧ್ಯಾನದ ಮೂಲಕ ಶಾಂತಿ, ಈ ರೀತಿಯಾಗಿ ಜಗತ್ತಿಗೆ ನೀಡಿದ ಅತ್ಯಮೂಲ್ಯ ಕೊಡುಗೆ ಅಂತ ಹೇಳಿ ನಾವು ಭಾರತೀಯರಿಂದ ಬಂದಿರುವಂಥ ಜಗತ್ತಿಗೆ ನೀಡಿದ ಅತ್ಯಮೂಲ್ಯ ಕೊಡುಗೆ ಇದು ಅಂತ ಹೇಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು. ಇನ್ನು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲತೆಯಲ್ಲಿ ಆದಿತ್ಯ ಶಿವಲೀಲತೆಯಲ್ಲಿ ಮನೆಯವರು ಕಳುಹಿಸಿರುವಂಥದ್ದು, ಆತ್ಮೀಯ ನಿರೂಪಕರಾದ ಅಂಬಿಕಾ ಮೇಡಮ್ ಅವರಿಗೆ ಶುಭ ಮುಂಜಾನೆ ನಮಸ್ಕಾರಗಳು ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ನಮಸ್ಕಾರ. ಇನ್ನು ಮನಸ್ಸು ಮತ್ತು ದೇಹದ ನಾಣ್ಣುಡಿ ಮಾತಿನೊಂದಿಗೆ ಪ್ರಾರಂಭಿಸಿ ನಮನ ಕಾರ್ಯಕ್ರಮದಲ್ಲಿ ಕೊಟ್ಟೂರು ಶ್ರೀ ಬಸವೇಶ್ವರರ ಕುರಿತ ಭಕ್ತಿ ಪ್ರಧಾನ ಮಾಹಿತಿ ಜೊತೆ ಭಕ್ತಿ ಹಾಡುಗಳಲ್ಲಿ ಗುರು ರಾಘವೇಂದ್ರರ ಗೀತೆಯನ್ನು ಕೇಳಿ ತುಂಬಾ ಸಂತೋಷ ಆಯಿತು, ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು. ಹಾಗೆ ಶುಭ ಮುಂಜಾನೆ ಮೇಡಮ್ ಅಂತ ಹೇಳಿ ಈ ದಿನದ ಭಕ್ತಿ ಗೀತೆಗಳು ಹಾಗೂ ಅರಿಷಡ್ವರ್ಗಗಳ ಉದಾಹರಣೆ ಸಮೇತ ತಾವು ಹೇಳಿದ್ದು ನಾವು ತಿಳಿದುಕೊಳ್ಳುವ ವಿಷಯ ಅಂತ ಹೇಳಿ ಸಿದ್ದಲಿಂಗ ಮೂರ್ತಿಯವರು ಸಿರಿಗೆರೆಯಿಂದ ಕಳುಹಿಸಿರುವಂಥದ್ದು. ಹೌದು, ಏನು ನಾವು ಅರಿಷಡ್ವರ್ಗಗಳು ಏನು ಅಂತ ತಿಳ್ಕೊಳ್ಳೋದು ತುಂಬ ಸುಲಭವಾಗಿದೆ, ಒಂದಿಷ್ಟು ಅಳವಡಿಸ್ಕೊಂಡ್ಬಿಟ್ರೆ ಸಾಕು ಅಂತ ಜೀವನದಲ್ಲಿ ಅಲ್ವಾ. ತುಂಬ ಖುಷಿಯಾಗಿರುತ್ತೆ ಜೀವನ, ತುಂಬ ಸಲೀಸಾಗಿರುತ್ತೆ ಅಂತ ಹೇಳಬಹುದು. ಹಾಗೆ ನಿಮ್ಮ ಒಂದು ಸಂದೇಶಕ್ಕೆ ಧನ್ಯವಾದಗಳು. ಇನ್ನು ಪ್ರತಿಭಾ ರಾಘವೇಂದ್ರ ಅವರು ಚೋರನೂರಿನಿಂದ ಕಳುಹಿಸಿರುವಂಥ ಸಂದೇಶ, ಏನು ಹೇಳ್ತಾ ಇದ್ದಾರೆ ಇವರು ಅಂತ ಅನ್ನೋದಾದರೆ, ಬೆಳಗಿನ ವಂದನೆಗಳು ಮೇಡಮ್ ಅಂತ ಹೇಳಿ ನಮನ ಕಾರ್ಯಕ್ರಮದಲ್ಲಿ ಕೊಟ್ಟೂರಿನ ಕೊಟ್ಟೂರೇಶ್ವರನ ಮಾಹಿತಿ ಮತ್ತು ಭಕ್ತಿಗೀತೆಗಳು ಚೆನ್ನಾಗಿದ್ದವು. ಹಾಗೆ 8:30 ಕಿಡ್ನಿ ಸಂಬಂಧ ವೈದ್ಯರ ಸಂದೇಶದಲ್ಲಿ ಹಲವು ಮಾಹಿತಿಗಳು ದೊರಕಿದ್ವು, ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಖಂಡಿತ. ಇನ್ನು ಗಾದೆ ಅಂತ ಒಂದು ಹೇಳ್ತಾ ಇದ್ದಾರೆ, ಯಾದವೇಂದ್ರ ದನ ಕಾಯ್ದ ರಾಮಚಂದ್ರ ರಾಜ್ಯ ವಾಳಿದ ಅಂತ ಹೇಳಿ. ಕನ್ನಡದ ವಿಷಯ ಅಂತ ಹೇಳಿ ಬಸವಣ್ಣನವರು ಅವರ ತಾಯಿ ತವರೂರಾದ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಇಂಗಳೇಶ್ವರದಲ್ಲಿ ಜನಿಸಿದ್ರು. 22ನೇ ವಯಸ್ಸಿನಲ್ಲಿ ಕೂಡಲ ಸಂಗಮಕ್ಕೆ ಆಗಮಿಸಿ ವಿದ್ಯಾಭ್ಯಾಸ ಮಾಡಿದರು. ಕೂಡಲ ಸಂಗಮನಾಥ ಅವರ ವಚನಾಂಕಿತ ನಂತರ ಕೂಡಲ ಸಂಗಮದಲ್ಲಿ ಲಿಂಗೈಕ್ಯರಾದರು ಅಂತ ಹೇಳಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಓಕೆ, ಕೂಡಲ ಸಂಗಮ ಅನ್ನುವಂಥದ್ದು ಬಸವಣ್ಣನವರ ಅಂಕಿತ ಅಂತ ಹೇಳಿ ಕಳುಹಿಸಿರುವಂಥ ಮಾಹಿತಿ. ಓಕೆ, ಧನ್ಯವಾದಗಳು. ಹೀಗೆ ಮಾಹಿತಿಗಳು ಸಿಗ್ತಾ ಇರಲಿ ಎಲ್ಲ ಕಡೆಯಿಂದನೂ. ಹೌದು, ಜ್ಞಾನಾರ್ಜನೆ ಅನ್ನುವಂಥದ್ದು ಎಲ್ಲಿ ಹೇಗೆ ಬರುತ್ತೆ, ನಾವು ಅದನ್ನು ಸ್ವೀಕರಿಸಬೇಕಲ್ವಾ. ಖಂಡಿತ, ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ ಅಂತ ಹೇಳ್ತಾ ಇನ್ನು ಮುಂದಿನ ಗೀತೆಯನ್ನು ಕೇಳೋಣ, ದಿಲ್ ಸೆ ಚಿತ್ರದಿಂದ.

ಹಿಂದಿ ಹಾಡುಗಳನ್ನ ಕೇಳ್ತಾ ಇದ್ರಿ, ಮತ್ತಷ್ಟು ಸಂದೇಶಗಳಿದೆ, ಹಾಗಾಗಿ ತಗೊಂಡ್ಬಿಡ್ತೀನಿ ಕಾರ್ಯಕ್ರಮ ಮುಗಿಸೋದಕ್ಕಿಂತ ಮುಂಚೆ. ಉಮಾದೇವರು PWD ಕಾಲೋನಿ BR ಪ್ರಾಜೆಕ್ಟ್ ಶಿವಮೊಗ್ಗ ಜಿಲ್ಲೆಯಿಂದ ಕಳುಹಿಸಿರುವಂತದ್ದು. ಗುಡ್ ಮಾರ್ನಿಂಗ್ ಅಂತ ಹೇಳಿ, ಮುಂಜಾನೆ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ನಡೆಸಿಕೊಡ್ತಾ ಇದ್ದೀರಿ, ಚಿತ್ರಗೀತೆಗಳು ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಕಿಡ್ನಿ ಸಮಸ್ಯೆಗೆ ಪರಿಹಾರ ಚೆನ್ನಾಗಿ ತಿಳಿಸಿಕೊಟ್ಟರು, ಒಟ್ಟಾರೆ ಎಲ್ಲ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಬರ್ತಾ ಇದೆ, ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ನೀವು ತುಂಬಾ ಚೆನ್ನಾಗಿ ಸಂದೇಶ ಕಳುಹಿಸಿದ್ದೀರಿ, ನಿಮಗೂ ಕೂಡ ತುಂಬಾ ಧನ್ಯವಾದಗಳು ಅಂತ

ಹೇಳ್ತಾ ಓಕೆ, ಮುಂದಿನ ಸಂದೇಶದ ಜೊತೆ ಮುಂದುವರಿಯೋಣ. ಯಾರು ಕಳುಹಿಸಿದ್ದಾರೆ ಅಂತ ನೋಡೋದಾದ್ರೆ ಈ ಸಂದೇಶ ಬಂದಿದೆ. ನಮಸ್ತೆ, ಶುಭ ಮುಂಜಾನೆ ಮೇಡಮ್. ಬೆಳಗಿನ ಎಲ್ಲ ಕಾರ್ಯಕ್ರಮಗಳನ್ನು ಸಹಕ್ಕೆ ತಪ್ಪದೆ ಕೇಳ್ತೇವೆ. ಅನಿತಾ ಅನಂತರಾಜು ಗೊರ್ಲಡ್ಕು ಹಿರಿಯೂರು ತಾಲೂಕಿನಿಂದ ಈ ಸಂದೇಶ ಕಳುಹಿಸಿದ್ದಾರೆ. ಓಕೆ, ಧನ್ಯವಾದಗಳು ನಿಮಗೆ. ಹೀಗೆ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ ಅಂತ ಹೇಳಿ ನಾಗಭೂಷಣ್ ಸ್ವಾಮಿ ಹೆಚ್ಚವರು, ಸಾಲೂರು, ಶಿಕಾರಿಪುರ ತಾಲೂಕು, ಶಿವಮೊಗ್ಗ ಜಿಲ್ಲೆ. ನಮ್ಮ ಕ್ರಾಂತಿಕಾರಿ ಐತಿಹಾಸಿಕ ದುರ್ಗೋದಯ ನಿಲಯದ ಅದ್ವಿತೀಯ ಶ್ರೇಷ್ಠತೆ ಅನುಪಮ ಮತ್ತು ಎಲ್ಲ ಉದ್ಘೋಷಕರ ವಿಶ್ಲೇಷಕ ಮನೋವೃತ್ತಿ ನಿಲಯದ ಎಲ್ಲ ಕಾರ್ಯಕ್ರಮ ತುಂಬಾ ಉತ್ತಮ ಅನ್ನುವ ಕೇಳುಗರಿಗೆ ನಿರ್ದಿಷ್ಟ ಕಾರ್ಯಕ್ರಮದ ಬಗ್ಗೆ ಅನಿಸಿಕೆ ಹಂಚಿಕೊಳ್ಳಲು ಆಹ್ವಾನಿಸಿದ್ದು ನಮ್ಮ ನಿಲಯದ ಪ್ರಬುದ್ಧತೆಯ ದ್ಯೋತಕ ಅಂತ ಹೇಳಿ ಸುಮ್ಮನೆ ಮೆಚ್ಚುಗೆ ಮುಖ್ಯ ಅಂತ ಓದುವ ಸಾರಸಗಟ್ಟು ನಿಲಯದಂತಲ್ಲ ಅಂತ ಹೇಳಿ ತುಂಬಾ ಹೊಗಳಿದ್ದೀರಿ. ಓಕೆ, ಥ್ಯಾಂಕ್ ಯು ನಿಮ್ಮ ಒಂದು ಪ್ರೀತಿಗೆ, ಅಭಿಮಾನಕ್ಕೆ, ವಿಶ್ವಾಸಕ್ಕೆ ಅಂತ ಹೇಳ್ತಾ ಓಕೆ. ಇನ್ನೊಂದು ಸಂದೇಶ ಬಂದಿದೆ ಸುಭಾನ್ ಕೋರಿ ಅವರು, ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ. ಮಾಹಿತಿ ಜೊತೆ ಉತ್ತಮವಾದ ಹಾಡುಗಳು ಮೇಡಮ್. 1998 ತೆರೆ ಕಂಡ ಮಣಿರತ್ನಂ ನಿರ್ದೇಶನದ ದಿಲ್ಸೆ, ಶಾರುಖ್ ಖಾನ್, ಮೋನಿಶಾ ಕೊಯಿರಾಲ ನಟನೆಯ ಸೂಪರ್ ಮೂವಿ ಮೇಡಮ್. ಧನ್ಯವಾದಗಳು ತಮಗೆ ಹಾಡು ಪ್ರಸಾರಕ್ಕೆ ಅಂತ ಹೇಳ್ತಾ ಇದ್ದೀರಿ. ಓಕೆ, ನಿಮಗೂ ಕೂಡ ಧನ್ಯವಾದಗಳು. ಮುಂದಿನ ಸಂದೇಶ ನೋಡ್ತಾ ಇದ್ದೀನಿ, ಯಾರು ಕಳುಹಿಸಿದ್ದಾರೆ ಅಂತ ಹೇಳಿ. ಶುಭೋದಯ ಆಕಾಶವಾಣಿ, ಈ ದಿನದ ಎಲ್ಲ ಕಾರ್ಯಕ್ರಮಗಳು ಮನೋಜ್ಞವಾಗಿ ಮೂಡಿ ಬರ್ತಾ ಇದೆ. ಕಿಡ್ನಿ ಸ್ಟೋನ್ ಮಾಹಿತಿ ಉಪಯುಕ್ತವಾಗಿತ್ತು, ಹಾಗೆ ಹಿಂದಿ ಚಿತ್ರಗೀತೆಗಳು ಕೇಳಿ ತುಂಬಾ ಖುಷಿ ಆಯಿತು. ನಿರೂಪಕರಾದ ನ್ಯಾಮಲಾಂಬಿಕಾ ಮೇಡಮ್ ಅವರಿಗೆ ಹಾಗೂ ಎಲ್ಲ ಆಕಾಶವಾಣಿ ಸಿಬ್ಬಂದಿಗಳು, ತಂತ್ರಜ್ಞರು ತುಂಬು ಹೃದಯ ಧನ್ಯವಾದಗಳು ಅಂತ ಹೇಳ್ತಾ ಇರೋದು ಜ್ಯೋತಿ ಗಿರೀಶ್, ತಕ್ಷತ್, ಕೌಶಿಕ್, ಗಾರೆಹಟ್ಟಿ, ಚಿತ್ರದುರ್ಗದಿಂದ. ಓಕೆ, ಥ್ಯಾಂಕ್ ಯು, ನಿಮಗೂ ಕೂಡ ಧನ್ಯವಾದಗಳು ಸಂದೇಶ ಕಳುಹಿಸಿದ್ದಕ್ಕಾಗಿ ಅಂತ ಹೇಳ್ತಾ ಮುಂದಿನ ಸಂದೇಶ ಯಾರು ಕಳುಹಿಸಿದ್ದಾರೆ ಅಂದ್ರೆ, ನಮಸ್ತೆ ಆಕಾಶವಾಣಿ ನಿರೂಪಕರಿಗೆ, ಶುಭೋದಯ ಮೇಡಮ್. ಬೆಳಗ್ಗೆ ಪ್ರಸಾರವಾಗುವ ನಮ್ಮನ ಭಕ್ತಿಗೀತೆಗಳು ಹಾಗೂ ಶ್ರೀ ಕೊಟ್ಟೂರೇಶ್ವರ ದೇವರ ಬಗ್ಗೆ ಮಾಹಿತಿ ಮತ್ತು ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಸಿಕೊಟ್ರಿ, ಧನ್ಯವಾದಗಳು ಅಂತ ಹೇಳ್ತಾ ಇದ್ರೆ, ಮಾಳಪ್ಪನಹಟ್ಟಿಯಿಂದ ಅಂಗಡಿ ಮಹೇಶ್, ಸರೋಜ, ಸಂಜಯ್, ಧನ್ಯ, ಮುದಿಮಲ್ಲಪ್ಪ, ಕಸ್ತೂರಮ್ಮ ಅವರೆಲ್ಲರೂ ಸೇರಿ ಕಳುಹಿಸಿದ್ದೀರಿ, ನಿಮಗೂ ಕೂಡ ಧನ್ಯವಾದಗಳು. ಹಾಗೆ ಮ್ಯಾಮ್ ಹಿಂದಿ ಹಾಡುಗಳು ಒಂದಕ್ಕಿಂತ ಒಂದು ಸೂಪರ್ ಅಂತ ಹೇಳಿ ಯಾರು ಕಳುಹಿಸಿದ್ದಾರೆ ಅಂತ ಅನ್ನೋದಾದ್ರೆ ಬಹುಶಃ ಅಮೃತ ರಮೇಶ್ ಅವ್ರದ್ದೇ ಇರಬೇಕಿದ್ದು ಅಂದ್ಕೊಂಡೆ. ಹೌದು, ಅವರೇ ಕಳುಹಿಸಿರೋಂಥದ್ದು, ಅವರು ಯಾವಾಗಲೂ ಇಷ್ಟಪಡ್ತಾರೆ ಈ ರೀತಿಯ ಹಾಡುಗಳನ್ನು ಅಂತ. ಥ್ಯಾಂಕ್ ಯು ನಿಮಗೂ ಕೂಡ. ಇನ್ನು ಆಕಾಶವಾಣಿ ನಿರೂಪಕರಾದ ದ್ಯಾಮಲಾಂಬಿಕಾ ಮೇಡಮ್ ಅವರಿಗೆ ಬೆಳಗಿನ ವಂದನೆಗಳು. ನಮಸ್ತೆ ಮೇಡಮ್ ಅಂತ ಹೇಳ್ತಾ ಇರೋದು ಬಾಗೇನಾಳ್ ರಮ್ಯಾ, ನಿತಿನ್, ಯಶವಂತ್, ಸುರೇಶ್. ಬೆಳಗ್ಗೆ ಶುಭ ನುಡಿಯು ಅರ್ಥಪೂರ್ಣವಾಗಿತ್ತು, ನಮ್ಮನ ಭಕ್ತಿಗೀತೆಗಳ ಜೊತೆಗೆ ನೀಡಿದ ಮಾಹಿತಿ ತುಂಬಾ ಮಧುರವಾಗಿತ್ತು, ಕಿಡ್ನಿ ಸ್ಟೋನ್ ಬಗ್ಗೆ ವೈದ್ಯರು ಹೇಳಿದ ಮಾಹಿತಿ ಅಂತೂ ತುಂಬಾ ಉಪಯುಕ್ತ ಆಗಿತ್ತು, ಹಿಂದಿ ಹಾಡುಗಳು ಸೂಪರ್ ಆಗಿವೆ, ಎಲ್ಲಾ ಕಾರ್ಯಕ್ರಮವನ್ನು ತುಂಬಾ ಚೆನ್ನಾಗಿ ನಡೆಸಿಕೊಡ್ತಾ ಇದ್ದೀರಿ, ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಹೇಳಿ ಒಂದು ಒಗಟು ಮೇಡಮ್ ಬಂದಿದ್ದಾರೆ. ನೋಡಿದರೆ ನೋಟಗಳು, ನಕ್ಕರೆ ನಗುಗಳು, ಒಡೆದರೆ ತುಂಡುಗಳು ಏನು ಅಂತ ಹೇಳಿ. ಹೌದು, ನಾನು ಅಂದ್ಕೊಂಡೆ ಇದು ಕನ್ನಡಿನೇ ಇರಬೇಕು ಅಂತ, ಅವರು ಅದೇ ಹೇಳಿದಿರಿ, ಕನ್ನಡ ಅನ್ನುವಂಥದ್ದೇ ಸರಿಯಾದ ಉತ್ತರ ಅಂತ ಕೂಡ ಹೇಳಿದಿರಿ. ಓಕೆ, ಥ್ಯಾಂಕ್ ಯು, ಎಲ್ಲರ ಒಂದು ಪ್ರೀತಿ ವಿಶ್ವಾಸ ಹೀಗೆ ನಿಮ್ಮ ಸಂದೇಶಗಳ ಮೂಲಕ ನಮಗೆ ತಲುಪ್ತಾ ಇದೆ ಅಂತ ಹೇಳ್ತಾ, ಯಾರೆಲ್ಲ ಸಂದೇಶ ಕಳುಹಿಸಿದ್ರಿ ಧನ್ಯವಾದಗಳನ್ನು ಹೇಳ್ತಾ, ಇಲ್ಲಿಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮುಗಿಸ್ತಾ ಸಮಯ ಹೇಳ್ತಾ ಇದೆ, ಇನ್ನು ಕನ್ನಡ ಚಿತ್ರಗೀತೆಗಳನ್ನು ಕೇಳಿಸುವಂತ ಹೊತ್ತಾಗಿದೆ ಅಂತ ಹೇಳಿ, ಹಾಗಾಗಿ ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ಬಚ್ಚನ್ ಚಿತ್ರದಿಂದ ಇದೆ ಈ ಗೀತೆ.

0: That's all.
1: ಎಸ್ಎಸ್ ನಾರಾಯಣ ಹೆಲ್ತ್ ಹಾಸ್ಪಿಟಲ್ ದಾವಣಗೆರೆ.
2: ನಮ್ಮಲ್ಲಿ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯಗಳು ಲಭ್ಯ. ಹೃದಯ ಆರೈಕೆ, ನರರೋಗ ಆರೈಕೆ, ಕಿಡ್ನಿ ಆರೈಕೆ, ಮೂತ್ರಕೋಶ ಆರೈಕೆ ಮತ್ತು ಗ್ಯಾಸ್ಟ್ರೋಸೈನ್ಸಸ್ ಸಂಬಂಧಿತ ಸಮಗ್ರ ಚಿಕಿತ್ಸೆಗಾಗಿ ಭೇಟಿ ನೀಡಿ.
1: ಸ್ಟ್ರೋಕ್ ಹಾಗೂ ನರರೋಗ ಸಂಬಂಧಿತ ಸಮಗ್ರ ಚಿಕಿತ್ಸೆಗಳಿಗಾಗಿ ಭೇಟಿ ನೀಡಿ ಎಸ್ಎಸ್ ನಾರಾಯಣ ಹೆಲ್ತ್ ಹಾಸ್ಪಿಟಲ್, ಎನ್ಎಚ್ 4 ಬೈಪಾಸ್ ರಸ್ತೆ, ದಾವಣಗೆರೆ. ವೈದ್ಯರ ಭೇಟಿಗಾಗಿ ಕರೆ ಮಾಡಿ 1800309039.
3: ಅಣ್ಣಾ ಬಾಂಡ್ ಚಿತ್ರದ ಗೀತೆ.

ಚಿತ್ರ ಗೀತೆಗಳನ್ನ ಕೇಳ್ತಾ ಇದ್ರಿ. ಹಾಗೆ ರೈತ ಬಂಧವರೇ ಗಮನಿಸಿ, ಇಂದು ಸಂಜೆ 6:51 ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ರೇಷ್ಮೆ ಕೃಷಿಯ ಅನುಭವಗಳನ್ನು ಕುರಿತು ಚಳ್ಳಕೆರೆ ತಾಲೂಕು ಒಡೆಯರಹಳ್ಳಿಯ ಕೃಷಿಕರಾದ ಶಾಂತಣ್ಣ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಹಾಗೆ ರೈತರಿಗೆ ಸಲಹೆ, ಮಾರುಕಟ್ಟೆ ಧಾರಣೆ, ಹವಾಮಾನ ವರದಿ, ಜನಪದ ಗೀತೆಗಳು ಸಹ ಮೂಡಿಬರಲಿವೆ. ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಸಂಜೆ 6:51 102.6 FM ಕಂಪನಾಂಕಗಳಲ್ಲಿ ಕೇಳೋಣ. ಇದೀಗ ರಾಬರ್ಟ್ ಚಿತ್ರದಿಂದ ಆಯ್ದ ಈ ಗೀತೆಯನ್ನು

ಕ್ವಶನ್ ಬಾಕ್ಸ್ ನೇರ ಟೆಲಿಫೋನ್ ರಸಪ್ರಶ್ನೆ ಕಾರ್ಯಕ್ರಮ ಇಂದು ಸಂಜೆ 5:30. ಸ್ನೇಹಿತರೆ, ನೀವೇನು ಮಾಡಬೇಕು ಅಂದರೆ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ನಿಮ್ಮ ಬುದ್ಧಿಮತ್ತೆಯನ್ನು ಒರೆಗೆ ಹಚ್ಚೋದಕ್ಕೆ ಇದೊಂದು ಅವಕಾಶ. ಕ್ವಶನ್ ಬಾಕ್ಸ್ ನೇರ ಟೆಲಿಫೋನ್ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಶ್ನೆಗಳಿಗೆ ಉತ್ತರಿಸಿ ಕಾರ್ಯಕ್ರಮ ಕೇಳ್ತಾ ಇರಿ. 5:30 ನೇರ ಟೆಲಿಫೋನ್ ರಸಪ್ರಶ್ನೆ ಕಾರ್ಯಕ್ರಮ ಕ್ವಶನ್ ಬಾಕ್ಸ್. ಸ್ನೇಹಲೋಕ ಚಿತ್ರದಿಂದ ಆಯ್ದ ಗೀತೆಯನ್ನ ಕೇಳ್ತಾ ಇದ್ದೀರಿ.

ಕೇಳೋಣ ಇದೀಗ ಕೃಷ್ಣ ಚಿತ್ರದ ಗೀತೆಯನ್ನ. ಸ್ನೇಹಿತರೆ, ನೀವು ಟ್ಯೂನ್ ಮಾಡಿದ್ದೀರಿ 102.6 FM ಆಕಾಶವಾಣಿ ಚಿತ್ರದುರ್ಗ ಕೇಂದ್ರವನ್ನ. ಹಾಗೆ ಕನ್ನಡ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಿ. ಜೊತೆಗೆ ಸ್ಟುಡಿಯೋದಿಂದ ಇಷ್ಟೊತ್ತು ನಿಮಗೆ ಜೊತೆ ಆದದ್ದು ನಾನು ದ್ಯಾಮಲಂಬಿಕಾ MS. ಇನ್ ಮುಂದಿನ ಕಾರ್ಯಕ್ರಮಗಳನ್ನು ನಡೆಸಿಕೊಡೋದಕ್ಕೆ ನಿಮಗೆ ಜೊತೆ ಆಗ್ತಾರೆ ಸೌಮ್ಯ ಅವರು. ಕೇಳೋಣ ಇದೀಗ ಕೃಷ್ಣ ಚಿತ್ರದ ಗೀತೆಯನ್ನ, ಹಾಡನ್ನ ಕೇಳ್ತಾ ಇರಿ. ನಾನು ಸ್ಟುಡಿಯೋದಿಂದ ಹೊರಡ್ತಾ ಇದ್ದೀನಿ.

0: ರಮೇಶ್ ಯಾದವ್ ನಿರ್ಮಾಣದ ಚಿತ್ರಗಳೆಂದರೆ ಪ್ರೇಕ್ಷಕರಲ್ಲಿ ತೀವ್ರ ಕುತೂಹಲ. ಏನಾದರೂ ಹೊಸತನ ನೀಡುವುದು ಅವರ ವೈಶಿಷ್ಟ್ಯ. ಇದೀಗ ಅವರ ನಿರ್ಮಾಣದ ಚಿತ್ರ ಜನುಮ ಜನುಮದಲ್ಲೂ, ನವಿರು ಪ್ರೇಮ ಕಥಾನಕ.
1: ಆತ್ಮೀಯ ಕೇಳುಗರಿಗೆಲ್ಲ ಈ ಹೊತ್ತಿನ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇನ್ನು ಮುಂದಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾನು ನಿಮ್ಮೊಂದಿಗಿರ್ತೀನಿ, ಡಾಕ್ಟರ್ ಸೌಮ್ಯ ಮಂಜುನಾಥ್. ಸ್ನೇಹಿತರೇ, ನೀವು ಕೇಳ್ತಿದ್ರ ಚಿತ್ರಗೀತೆಗಳನ್ನ. ಇದೀಗ ಕೇಳೋಣ ಕೃಷ್ಣಲೀಲಾ ಚಿತ್ರದ ಈ ಒಂದು ಸುಮಧುರ ಗೀತೆಯನ್ನು.

ಇದೀಗ ಕೇಳೋಣ ಶ್ರೀರಸ್ತು ಶುಭಮಸ್ತು ಚಿತ್ರದ ಗೀತೆಯನ್ನ. ಗೀತೆಗೆ ಎಲ್ಎನ್ ಶಾಸ್ತ್ರಿ ಹಾಗೂ ಪಲ್ಲವಿಯವರ ಕಂಠಮಾಧುರ್ಯವಿದೆ. ಸಾಹಿತ್ಯ ಮತ್ತು ಸಂಗೀತ ಕೆ ಕಲ್ಯಾಣ್.

ಗಿರಿಕನ್ಯೆ ಚಿತ್ರದಿಂದ ಗೀತೆ ಕೇಳೋಣ. ಡಾಕ್ಟರ್ ರಾಜ್ಕುಮಾರ್ ಅವರ ಕಂಠಸಿರಿಯಲ್ಲಿ ಮೂಡಿ ಬರ್ತಾ ಇದೆ. ಗೀತೆಗೆ ಟಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ.

ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ. ಸಂತ ಶಶುನಾಳ ಶರೀಫ್ ಅವರ ಒಂದು ತತ್ವ ಪದವನ್ನು ಹಾಡಿದ್ದಾರೆ ರಾಗ ಸಂಯೋಜಿಸಿ ಸಿ ಅಶ್ವಥ್.

0: ಬದುಕಿನ ಸಾರವನ್ನು ತಿಳಿಸುವಂತಹ ಶರೀಫರ ತತ್ವ ಪದಗಳನ್ನು ಹಾಡಿನ ಕೇಳಿದ್ರಿ. ಇದೀಗ ಕೇಳೋಣ ಬಂಗಾರದ ಮನುಷ್ಯ ಚಿತ್ರದ ಒಂದು ಗೀತೆ.
1: ಬಂಗಾರ ನೀನು

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ನಿಲಯದ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಾ ಇದ್ದೀನಿ ನಾನು ಡಾಕ್ಟರ್ ಸೌಮ್ಯ ಮಂಜುನಾಥ್. ಆತ್ಮೀಯ ಕೇಳುಗರಿಗೆಲ್ಲ ಈ ಹೊತ್ತಿನ ಮದಕರಿ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಇದೀಗ ಜನಪದ ಗೀತೆಗಳನ್ನು ಕೇಳೋಣ. ಮೊದಲಿಗೊಂದು ಜಾಹೀರಾತು. ಇದೀಗ
1: ಎಸ್ಎಸ್ ನಾರಾಯಣ ಹೆಲ್ತ್ ಹಾಸ್ಪಿಟಲ್ ದಾವಣಗೆರೆ.
2: ನಮ್ಮಲ್ಲಿ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯಗಳು ಲಭ್ಯ. ಹೃದಯ ಆರೈಕೆ, ನರರೋಗ ಆರೈಕೆ, ಕಿಡ್ನಿ ಆರೈಕೆ, ಮೂತ್ರಕೋಶ ಆರೈಕೆ ಮತ್ತು ಗ್ಯಾಸ್ಟ್ರೋಸೈನ್ಸಸ್ ಸಂಬಂಧಿತ ಸಮಗ್ರ ಚಿಕಿತ್ಸೆಗಾಗಿ ಭೇಟಿ ನೀಡಿ.
1: ಸ್ಟ್ರೋಕ್ ಹಾಗೂ ನರರೋಗ ಸಂಬಂಧಿತ ಸಮಗ್ರ ಚಿಕಿತ್ಸೆಗಳಿಗಾಗಿ ಭೇಟಿ ನೀಡಿ ಎಸ್ಎಸ್ ನಾರಾಯಣ ಹೆಲ್ತ್ ಹಾಸ್ಪಿಟಲ್, NH4 ಬೈಪಾಸ್ ರಸ್ತೆ, ದಾವಣಗೆರೆ. ವೈದ್ಯರ ಭೇಟಿಗಾಗಿ ಕರೆ ಮಾಡಿ 1800309 9.
0: ಎಫ್ಎಂ ಸಮಯ ಇದೀಗ ಸರಿಯಾಗಿ 11:02:30. ಬೆಳಗ್ಗೆ 11 ಅಂದರೆ ಅದುವೇ ಜನಪದ ಗೀತೆಗಳ ಕಾರ್ಯಕ್ರಮ. ಸ್ನೇಹಿತರೆ, ಇದೀಗ ಜನಪದ ಗೀತೆಗಳನ್ನು ಕೇಳೋಣ. ಜನಪದ ಅಂದ್ರೇ ಜನರ ಜೀವನ, ಸಂಸ್ಕೃತಿ, ಪರಂಪರೆ ಇವುಗಳನ್ನು ಪ್ರತಿಬಿಂಬಿಸುವಂತಹ ಹಾಡುಗಳೇ ಜಾನಪದ ಹಾಡುಗಳು. ಜನಪದಕ್ಕೆ ಯಾವುದೇ ನಿರ್ದಿಷ್ಟ ಲೇಖಕರಿಲ್ಲ, ಆದರೆ ಪರಂಪರೆ ಇದೆ, ಜೀವನವಿದೆ, ಅನುಭವವಿದೆ, ಇತಿಹಾಸವಿದೆ, ಮೂಲವಿದೆ, ಹೆಗ್ಗಳಿಕೆ ಇದೆ. ಅವೇ ನಮ್ಮ ಜನಪದ ಹಾಡುಗಳು. ಇಂತಹ ಉತ್ಕೃಷ್ಟ ಸಾಹಿತ್ಯವನ್ನು, ಜನಪದರ ಹಾಡುಗಳನ್ನು ಕೇಳೋಣ. ಬನ್ನಿ, ಆರಂಭದಲ್ಲಿ ಒಂದು ಜನಪದ ಗೀತೆ ಪ್ರಸಾರ ಆಗ್ತಿದೆ, ಕೇಳಿ ಬರೋಣ.

ಸಂಗೀತ ಶ್ರೀಕೃಷ್ಣನ್ ಹಾಗೂ ಹೆಚ್ಆರ್ ಕೆ ಪ್ರಸಾದ್ ಅವರ ಧ್ವನಿಯಲ್ಲಿ ಮೂಡಿ ಬರುತ್ತಿರುವ ಜನಪದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇದೀಗ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಮತ್ತೊಂದು ಜನಪದ ಗೀತೆ.

ಇದುವರೆಗೂ ಜನಪದ ಗೀತೆಗಳು ಪ್ರಸಾರವಾದವು. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಇದೀಗ ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಕೇಳುಗರೆ ಗಮನಿಸಿ, ನಿಂಗಮ್ಮ ಎಂಬ 26 ವರ್ಷದ ಯುವತಿಯು ದಿನಾಂಕ 29/1/2026 ಕಾಣೆಯಾಗಿರುತ್ತಾರೆ. ಕೋಲುಮುಖ, ಸಾಧಾರಣ ಮೈಕಟ್ಟು, ಎಣ್ಣೆಗೆಂಪು ಮೈಬಣ್ಣ, ಸುಮಾರು 5.1 ಎತ್ತರವಿದ್ದ ಇವರು ನೀಲಿ ಬಣ್ಣದ ಚೂಡಿದಾರನ್ನ ಮನೆಯಿಂದ ಹೋಗುವಾಗ ಧರಿಸಿರುತ್ತಾರೆ. ಕನ್ನಡ ಭಾಷೆಯನ್ನ ಬಲ್ಲವರಾಗಿರುತ್ತಾರೆ. ಈ ಚೆಹರೆಯುಳ್ಳ ಹೆಂಗಸಿನ ಬಗ್ಗೆ ಸುಳಿವು ಸಿಕ್ಕಲ್ಲಿ ಅಥವಾ ಕಂಡು ಬಂದಲ್ಲಿ ಕೂಡಲೇ ಪಿಎಸ್ಐ ಹೊಳಲ್ಕೆರೆ, ಸಿಪಿಐ ಹೊಳಲ್ಕೆರೆ ವೃತ್ತ, ಚಿತ್ರದುರ್ಗ ಪೊಲೀಸ್ ಉಪವಿಭಾಗ ಕಚೇರಿ ಹಾಗೂ ಎಸ್ಪಿ ಚಿತ್ರದುರ್ಗ ಇವರಿಗೆ ಮಾಹಿತಿ ತಿಳಿಸಲು ಪ್ರಕಟಣೆ ಕೋರುತ್ತದೆ. ಜಯಲಕ್ಷ್ಮಿ ಎಂಬ 28 ವರ್ಷದ ಮಹಿಳೆ ದಿನಾಂಕ 24/3/2026 ಕಾಣೆಯಾಗಿರುತ್ತಾರೆ. ಈ ಸುಮಾರು 5 ಎತ್ತರವಿದ್ದು ಕೋಲುಮುಖ, ತೆಳುವಾದ ಶರೀರ, ಎಣ್ಣೆಗೆಂಪು ಮೈಬಣ್ಣ ಹೊಂದಿದ್ದು ತೆರೆಯಲ್ಲಿ ಕಪ್ಪು ಕೂದಲನ್ನು ಹೊಂದಿದ್ದಾರೆ. ಹಾಗೆ 9ನೇ ತರಗತಿ ಓದಿದ್ದು ಕನ್ನಡ ಭಾಷೆಯನ್ನು ಬಲ್ಲವರಾಗಿರುತ್ತಾರೆ. ಮನೆಯಿಂದ ಹೊರಹೋಗುವಾಗ ಇವರು ಅರಿಶಿನ ಬಣ್ಣದ ಟಾಪ್ ಹಾಗೂ ಕಪ್ಪು ಬಣ್ಣದ ಲೆಗಿನ್ಸ್ ಪ್ಯಾಂಟ್ ಅನ್ನು ಧರಿಸಿರುತ್ತಾರೆ. ಈ ಚೆಹರೆಯುಳ್ಳ ಹೆಂಗಸು ನಿಮ್ಮ ಠಾಣಾ ವ್ಯಾಪ್ತಿಯಲ್ಲಿ ಕಂಡು ಬಂದಲ್ಲಿ ಈ ಕೆಳಕಂಡ ಪೊಲೀಸ್ ಠಾಣೆಗಳಿಗೆ ಮಾಹಿತಿ ನೀಡಬೇಕಾಗಿ ಕೋರಲಾಗಿದೆ. ಚಿತ್ರದುರ್ಗ ಪೊಲೀಸ್ ಠಾಣೆ ಹಾಗೂ ಪೊಲೀಸ್ ಅಧೀಕ್ಷಕರು ಹಿರಿಯೂರು, ಶ್ರೀರಾಮ್ಪುರ ಪೊಲೀಸ್ ಠಾಣೆ, ಪೊಲೀಸ್ ನಿರೀಕ್ಷಕರು ಶ್ರೀರಾಮ್ಪುರ ಪೊಲೀಸ್ ಠಾಣೆ, ಠಾಣಾಧಿಕಾರಿಗಳು ಶ್ರೀರಾಮ್ಪುರ ಪೊಲೀಸ್ ಠಾಣೆ ಇಲ್ಲಿಗೆ ಮಾಹಿತಿಯನ್ನು ನೀಡಲು ಪ್ರಕಟಣೆ ಕೋರುತ್ತದೆ.

0: श्री राम कथा मर्मज्ञ डॉक्टर कुमार विश्वास जी के साथ श्री रामचरितमानस की भाव रस संगीत यात्रा संपूर्ण श्री रामचरितमानस सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर।
1: ಚಂದ್ರಪ್ಪ ಎಂಬ 68 ವರ್ಷದ ಪುರುಷ ಮೊಳಕಾಲ್ಮೂರು ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ದಿನಾಂಕ 8/4/2024 ಕಾಣೆಯಾಗಿರುತ್ತಾರೆ. ಇವರು ಸಾಧಾರಣ ಮೈಕಟ್ಟು, ದುಂಡು ಮುಖ ಹಾಗೂ ಎಣ್ಣೆ ಕೆಂಪು ಮೈಬಣ್ಣ, ಸುಮಾರು 5 ಅಡಿ ಎತ್ತರವಿದ್ದು ಚಂದ್ರಣ್ಣನವರು ಮನೆಯಿಂದ ಹೋಗುವಾಗ ಬಿಳಿ ಬಣ್ಣದ ತುಂಬು ತೋಳಿನ ಶರ್ಟ್, ಬಿಳಿ ಪಂಚೆ ಹಾಗೂ ಸಿಮೆಂಟ್ ಬಣ್ಣದ ಶಾಲನ್ನು ಧರಿಸಿರುತ್ತಾರೆ. ಇವರನ್ನು ಗುರುತು ಸಿಕ್ಕಲ್ಲಿ ಮೊಳಕಾಲ್ಮೂರು ಪೊಲೀಸ್ ಠಾಣೆಗೆ ಮಾಹಿತಿ ನೀಡಬೇಕಾಗಿ ಪ್ರಕಟಣೆ ಕೋರುತ್ತದೆ. ಕಾಣೆಯಾದವರ ಪ್ರಕಟಣೆ ಕೇಳಿದಿರಿ.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳಲ್ಲಿ ನಿಮ್ಮ ಪ್ರೀತಿಯ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಈಗ ಎಫ್ಎಂ ಸಮಯ ಸರಿಯಾಗಿ 11:30:20. ಇದೀಗ ಮಾಹಿತಿ ಕಣಜ. ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುತ್ತೀರಿ.
1: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
2: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಕುಟ್ಟು ಬಲ್ಲೆನು ನಾನು ಜಾಣೆ.
3: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
2: ಸೂರ್ಯ ಬಂದನೆ
0: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
2: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
4: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
5: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ
2: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
4: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ. ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂನಲ್ಲಿ.
0: ಆತ್ಮೀಯ ಕೇಳುಗರಿಗೆಲ್ಲ ಮಾಹಿತಿ ಕಣಜ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ಇಂದಿನ ಪುಸ್ತಕಗಳ ಪರಿಚಯ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಪರಿಚಯಿಸಿಕೊಡಲಿರುವ ಕೃತಿ ಕನ್ನಡ ಸಾಹಿತ್ಯ ಲೋಕದ ಮಹತ್ವದ ಕಾದಂಬರಿಗಳಲ್ಲೊಂದು. ಅದು ಯಾವುದು ಅಂತಂದ್ರೆ, ಕನ್ನಡ ಸಾಹಿತ್ಯ ಲೋಕದ ದಿಗ್ಗಜ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂತಹ ಮಹಾನ್ ಸಾಹಿತಿ ಕೆ ಶಿವರಾಮ ಕಾರಂತ ಅವರ ಮರಳಿ ಮಣ್ಣಿಗೆ ಕೃತಿಯನ್ನು ನಾನಿಂದು ಪರಿಚಯ ಮಾಡಿಕೊಡಲಿದ್ದೇನೆ. ಈ ಪುಸ್ತಕದ ಪರಿಚಯದೊಂದಿಗೆ ಅವರದ್ದೇ ಕಾದಂಬರಿಯ ಆಧಾರಿತ, ಅಂದರೆ ಈ ಮರಳಿ ಮಣ್ಣಿಗೆ ಕಾದಂಬರಿಯ ಆಧಾರಿತವಾಗಿ ಕನ್ನಡ ಚಿತ್ರ ರಚನೆಯಾಗಿದೆ. ಅದು ಯಾವುದು ಅಂತಂದರೆ, ಟಿ ಎಸ್ ನಾಗಾಭರಣ ಅವರ ನಿರ್ದೇಶನದಲ್ಲಿ ತಯಾರಾದಂತಹ ಚಿತ್ರ ಚಿಗುರಿದ ಕನಸು. ಈ ಚಿತ್ರದ ಗೀತೆಗಳನ್ನು ಕೇಳುತ್ತಾ ಪುಸ್ತಕದ ಪರಿಚಯವನ್ನು ಸಹ ಮಾಡಿಕೊಳ್ತಾ ಸಾಗೋಣ. ಬನ್ನಿ ಮತ್ತೆ ಕತ್ತಡ ಕಾರ್ಯಕ್ರಮವನ್ನು ಮಾಹಿತಿ ಮತ್ತು ಮನರಂಜನೆಯೊಂದಿಗೆ ಕೇಳುತ್ತಾ ಸಾಗೋಣ. ಆರಂಭದಲ್ಲಿ ಕೇಳೋಣ ಚಿಗುರಿದ ಕನಸು ಚಿತ್ರದ ಈ ಒಂದು ಗೀತೆ. ಶಂಕರ್ ಮಹದೇವನ್ ಹಾಗೂ ನಂದಿತ ಅವರ ಧ್ವನಿಯಲ್ಲಿ ಮೂಡಿಬಂದಿರುವಂತಹ ಗೀತೆ ಇದು. ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ವಿ ಮನೋಹರ್.

ಇನ್ನು ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಕೋಟಾ ಶಿವರಾಮ ಕಾರಂತರು ಕನ್ನಡ ಸಾಹಿತ್ಯ, ನಾಟಕ, ಪರಿಸರ, ಯಕ್ಷಗಾನ ಮತ್ತು ಸಾಮಾಜಿಕ ಚಿಂತನೆ ಕ್ಷೇತ್ರಗಳಲ್ಲಿ ಅಪಾರ ಕೊಡುಗೆ ನೀಡಿದ ಮಹಾನ್ ಚೇತನರು. ಅವರು ಕಾದಂಬರಿ, ಪ್ರಬಂಧ, ಮಕ್ಕಳ ಸಾಹಿತ್ಯ, ವಿಜ್ಞಾನ ಸಾಹಿತ್ಯ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿಯೂ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹವರು. ಅವರ ಸಾಹಿತ್ಯದಲ್ಲಿ ಪ್ರಕೃತಿ ಪ್ರೀತಿ, ಮಾನವೀಯ ಮೌಲ್ಯಗಳು ಮತ್ತು ಗ್ರಾಮೀಣ ಜೀವನದ ನೈಜತೆ ಸ್ಪಷ್ಟವಾಗಿ ಕಾಣುತ್ತೆ. ಮರಳಿ ಮಣ್ಣಿಗೆ ಕೂಡ ಅಂತಹ ವಿಶಿಷ್ಟ ಕೃತಿಗಳಲ್ಲೊಂದು. ಇನ್ನು ಈ ಪುಸ್ತಕದ ಶೀರ್ಷಿಕೆಯೇ ಹೇಳುವಂತೆ ಮರಳಿ ಮಣ್ಣಿಗೆ ಎಂಬುದು ಮನುಷ್ಯ ಎಷ್ಟೇ ವಿದ್ಯಾವಂತನಾದರೂ ಸಹ, ಎಷ್ಟೇ ನಗರ ಜೀವನದಲ್ಲಿ ಬೆರೆತರೂ ತನ್ನ ಮೂಲ ನೆಲ, ಸಂಸ್ಕೃತಿ ಮತ್ತು ಮಣ್ಣಿನ ಜೊತೆಗಿನ ಸಂಬಂಧವನ್ನ ಮರೆಯಬಾರದು ಎಂಬ ಅರ್ಥವನ್ನ ನೀಡುವಂಥದ್ದು. ಈ ಮಾಹಿತಿಯನ್ನ ಮುಂದುವರಿಸ್ತೀನಿ. ಈ ಕಥೆಯ ಸಾರಾಂಶ ಏನು ಎಂಬುದನ್ನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ.

ಇನ್ನು ಈ ಮರಳಿ ಮಣ್ಣಿಗೆ ಕಾದಂಬರಿಯ ಕಥಾವಸ್ತು ಏನು ಅಂತ ನೋಡೋದಾದ್ರೆ, ನಗರದ ಜೀವನದ ನಡುವೆ ಬದುಕುತ್ತಿರುವ ವ್ಯಕ್ತಿಯೊಬ್ಬನು ತನ್ನ ಊರು, ತನ್ನ ನೆಲ ಮತ್ತು ತನ್ನ ಮೂಲ ಸಂಸ್ಕೃತಿಯಿಂದ ದೂರವಾಗ್ತಾನೆ. ನಂತರ ಅವನು ಹಲವು ಅನುಭವಗಳ ಮೂಲಕ ಹಣ, ಹುದ್ದೆ, ವೈಭವ ಇವೆಲ್ಲವಕ್ಕಿಂತನೂ ಮಣ್ಣಿನ ಮಮತೆ ಮತ್ತು ಮಾನವೀಯ ಸಂಬಂಧಗಳ ಅವುಗಳ ಮೌಲ್ಯವೇ ಮುಖ್ಯವೆಂದು ತನ್ನಲ್ಲಿ ತಾನು ಅರಿತುಕೊಳ್ತಾನೆ. ಬಳಿಕ ಅವನು ಮರಳಿ ತನ್ನ ಊರಿಗೆ ಬಂದು ಗ್ರಾಮೀಣ ಬದುಕಿನೊಂದಿಗೆ ಒಂದಾಗಲು ಪ್ರಯತ್ನಿಸ್ತಾನೆ. ಗ್ರಾಮೀಣ ಜನರ ಸರಳತೆ, ಪ್ರಕೃತಿ ಸೌಂದರ್ಯ ಮತ್ತು ಮಣ್ಣಿನ ನಂಟು ಅವನ ಜೀವನದಲ್ಲಿ ಹೊಸ ಬದಲಾವಣೆಯನ್ನೇ ತರುತ್ತೆ. ಇನ್ನು ಈ ಕಾದಂಬರಿಯ ವಿಶೇಷತೆಯನ್ನು ನಾವು ನೋಡೋದಾದರೆ, ಮಣ್ಣಿನ ಮಮತೆಯನ್ನು ನೈಜವಾಗಿ ಕಟ್ಟಿಕೊಟ್ಟು ಇರೋದನ್ನು ನೋಡಬಹುದು. ಈ ಕಾದಂಬರಿಯ ಮುಖ್ಯ ಅಂಶವೇ ಮಣ್ಣಿನ ಪ್ರೀತಿ ಅಂತ ಅನ್ಬೋದು. ಹುಟ್ಟೂರಿನ ನೆಲದ ಜೊತೆಗಿನ ಭಾವನಾತ್ಮಕ ನಂಟನ್ನು ಲೇಖಕರು ಅತ್ಯಂತ ಸ್ಪಷ್ಟವಾಗಿ ಚಿತ್ರಿಸಿದ್ದಾರೆ. ಗ್ರಾಮದ ಜನರ ಜೀವನ ಶೈಲಿ, ಅವರ ಪರಿಶ್ರಮ, ಪರಸ್ಪರ ಸಹಕಾರ ಹಾಗೂ ಸರಳ ಬದುಕಿನ ಸೌಂದರ್ಯವನ್ನು ಈ ಕೃತಿಯಲ್ಲಿ ಸುಂದರವಾಗಿ ವರ್ಣಿಸಲಾಗಿದೆ ಅಂತಲೇ ಹೇಳ್ಬೋದು. ಹಾಗೆ ಪ್ರಕೃತಿಯೊಂದಿಗಿನ ಮಾನವ ಸಂಬಂಧ ಎಷ್ಟು ಮಹತ್ವದ್ದೆಂದು ಸಹ ಈ ಕಾದಂಬರಿ ಮನಮುಟ್ಟುವ ರೀತಿಯಲ್ಲಿ ತಿಳಿಸುತ್ತೆ. ನಗರದ ಜೀವನ ಶೈಲಿಯಲ್ಲಿ ಹಲವಾರು ಸೌಲಭ್ಯಗಳಿದ್ದರೂ ಸಹ ಶಾಂತಿ ಹಾಗೂ ಮಾನವೀಯತೆ ಕಡಿಮೆಯಾಗಿರೋದನ್ನು ನೋಡಿ, ಹಾಗೆ ಗ್ರಾಮ ಜೀವನದಲ್ಲಿ ಸರಳತೆ ಇದ್ದರೂ ನೆಮ್ಮದಿ ಹೆಚ್ಚಿರುವುದನ್ನು ಲೇಖಕರು ಇಲ್ಲಿ ಕಣ್ಣಿಗೆ ಕಟ್ಟುವಂತೆ ತೋರಿಸ್ಕೊಟ್ಟಿದ್ದಾರೆ. ಇನ್ನು ಈ ಕಾದಂಬರಿಯಲ್ಲಿ ಬಳಸಿರುವಂತಹ ಭಾಷಾ ಶೈಲಿಯಂತೂ ಅತ್ಯಂತ ಸರಳ, ಸುಂದರ ಹಾಗೂ ಜೀವಂತಿಕೆಯಿಂದ ತುಂಬಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇವರು ಈ ಕಾದಂಬರಿಯಲ್ಲಿ ಬಳಸಿರುವ ಭಾಷಾ ಶೈಲಿ ಓದುಗರನ್ನು ಓದಿಸಿಕೊಂಡು ಹೋಗುತ್ತೆ. ಓದುಗರ ಮನಸ್ಸಿನಲ್ಲಿ ದೃಶ್ಯವೇ ತಾನು ಮೂಡುವಂತೆ ಮಾಡುತ್ತೆ. ಒಟ್ಟಾರೆ ಅವರು ಪ್ರಕೃತಿ ಮತ್ತು ಗ್ರಾಮೀಣ ಬದುಕಿನ ಚಿತ್ರಣವನ್ನು ಕಣ್ಣಿನಲ್ಲಿ ಸೆರೆ ಹಿಡಿಯುವಂತೆ ಕಟ್ಟಿಕೊಟ್ಟಿದ್ದಾರೆ ಈ ಮರಳಿ ಮಣ್ಣಿಗೆ ಕಾದಂಬರಿಯಲ್ಲಿ.

ಇನ್ನು ಈ ಕಾದಂಬರಿಯ ಸಂದೇಶ ಏನು ನೀಡುತ್ತೆ ಅಂತ ನೋಡೋದಾದ್ರೆ, ತನ್ನ ಬೇರುಗಳನ್ನ ಮರೆಯದ ಜೀವನವೇ ನಿಜವಾದ ಜೀವನ ಅಂತ ಹೇಳುತ್ತೆ. ಮನುಷ್ಯನು ತನ್ನ ಸಂಸ್ಕೃತಿ, ಮಣ್ಣು ಹಾಗೂ ಪ್ರಕೃತಿಯನ್ನ ಗೌರವಿಸಬೇಕು ಎಂಬ ಮೌಲ್ಯವನ್ನ ಈ ಕಾದಂಬರಿ ಸಾರುತ್ತೆ. ಇನ್ನು ಸಾಹಿತ್ಯಿಕವಾಗಿ ಮರಳಿ ಮಣ್ಣಿಗೆ ಕೃತಿಯು ಕನ್ನಡ ಸಾಹಿತ್ಯ ಲೋಕದಲ್ಲಿ ಗ್ರಾಮೀಣ ಬದುಕಿನ ನೈಜ ಚಿತ್ರಣ ನೀಡಿದ ಪ್ರಮುಖ ಕಾದಂಬರಿಗಳಲ್ಲೊಂದು. ಇಂದಿನ ಯುವಜನತೆಗೆ ತಮ್ಮ ಮೂಲ ಸಂಸ್ಕೃತಿಯ ಮಹತ್ವವನ್ನು ತಿಳಿಸುವ ಶಕ್ತಿ

0: ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ. ಇನ್ನು ಉಮಾದೇವಿ ಪಿಡಬ್ಲ್ಯೂಡಿ ಕಾಲೋನಿ ಬಿಆರ್ ಪ್ರಾಜೆಕ್ಟ್ ಶಿವಮೊಗ್ಗ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಇವತ್ತಿನ ಮಾಹಿತಿ ಕಣಜದ ಪುಸ್ತಕ ಪರಿಚಯ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು, ತುಂಬ ವಿವರವಾಗಿ ಮೂಡಿಬಂತು, ಹಾಗೆ ಚಿತ್ರಗೀತೆಗಳಂತೂ ಅದ್ಭುತವಾಗಿತ್ತು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ತಮ್ಮೂ ಸಹ ಧನ್ಯವಾದಗಳು. ಇನ್ನು ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿಯವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರೋಡು ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ತೆ ಮೇಡಮ್, ಇವತ್ತಿನ ಮಾಹಿತಿ ಕಣಜದಲ್ಲಿ ಪುಸ್ತಕ ಪರಿಚಯ ಕನ್ನಡ ಸಾಹಿತ್ಯ ಜ್ಞಾನಪೀಠ ಪುರಸ್ಕೃತ ಶಿವರಾಮ ಕಾರಂತ ಅವರ ಮರಳಿ ಮಣ್ಣಿಗೆ ಎಂಬ ಕಾದಂಬರಿಯ ಮೂಲಕ ವಿಸ್ತಾರವಾಗಿ ವಿವರಣೆ ತಿಳಿಸಿದ, ಚಿಗುರಿದ ಕನಸು ಸಿನಿಮಾದ ಹಾಡುಗಳನ್ನು ಕೇಳಿಸ್ತಾ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ನಡೆಸಿಕೊಟ್ರಿ. ಅರ್ಥಪೂರ್ಣವಾದ ಕಾದಂಬರಿಯ ಬಗೆಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ, ಹಾಗೂ ಇದರ ಮೇಲಿನ ಕೃತಿಗೆ ಸಾಹಿತ್ಯ ಸಂಗೀತ ಇರುವ ಹಾಡುಗಳನ್ನು ಪ್ರಸಾರ ಮಾಡುತ್ತಿರುವ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ತಮಗೂ ಸಹ ಧನ್ಯವಾದಗಳು. ಹಾಗೆ ಮತ್ತೊಂದು ಸಂದೇಶ ಬಂದಿದೆ, ಭಾಗ್ಯನಾಳ್ ರಮ್ಯಾ ನಿತಿನ್ ಹಾಗೂ ಮನೆಯವರು ಸಂದೇಶವನ್ನು ಕಳಿಸಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಜನಪದ ಗೀತೆಗಳು ತುಂಬ ಚೆನ್ನಾಗಿತ್ತು, ಪುಸ್ತಕಗಳ ಪರಿಚಯದಲ್ಲಿ ಶಿವರಾಮ ಕಾರಂತವರ ಬಗ್ಗೆ ನೀಡಿದ ಮರಳಿ ಮಣ್ಣಿಗೆ ಪುಸ್ತಕದ ವಿವರಣೆ ತುಂಬ ಚೆನ್ನಾಗಿತ್ತು, ಮಾಹಿತಿಯನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ ಮೇಡಮ್, ಹಾಗೆ ಚಿತ್ರಗೀತೆಗಳು ಸಹ ತುಂಬ ಸುಮಧುರವಾಗಿ ಮೂಡಿ ಬಂದವು, ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ಧನ್ಯವಾದ ತಮಗೂ. ನಮಸ್ಕಾರ ಮೇಡಮ್, ಇಂದಿನ ಮಾಹಿತಿ ಕಣಜದಲ್ಲಿ ಮರಳಿ ಮಣ್ಣಿಗೆ ಕಾದಂಬರಿ ಬಗ್ಗೆ ಉತ್ತಮ ಮಾಹಿತಿ, ಮನ ಮುಟ್ಟುವ ಮಾಹಿತಿ, ಜೊತೆಗೆ ನಿಮ್ಮ ಉತ್ತಮವಾದ ನಿರೂಪಣೆ, ಉತ್ತಮವಾದ ಹಾಡುಗಳನ್ನು ಪ್ರಸಾರ ಮಾಡಿದ್ದೀನಿ, ನಿಮಗೆ ಹೃದಯಪೂರ್ವಕವಾದ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಹನುಮಂತಪ್ಪ ಮಡಿವಳರ್ ಜಗಳೂರು ತಾಲೂಕಿನಿಂದ, ಧನ್ಯವಾದಗಳು. ಮತ್ತೊಬ್ಬರು ಸಂದೇಶ ಕಳಿಸಿರುವಂಥದ್ದು ಚಿಗಟೇರಿ ಆದಿಶೆಟ್ರು ಬಸವರಾಜ ಇವರು. ಇವರು ಹೇಳ್ತಾ ಇದ್ದಾರೆ, ಕಾರ್ಯಕ್ರಮಗಳು ಸೂಪರ್ ಆಗಿ ಮೂಡಿ ಬರ್ತಿವೆ, ಹಾಗೂ ತಮಗೆ ಹಾಗೂ ನಿಲಯದ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಧನ್ಯವಾದಗಳು ಅಂತ. ಧನ್ಯವಾದಗಳು ತಮಗೂ ಸಹ. ಸ್ನೇಹಿತರೆ, ಇದಾಗಿತ್ತು ಕೇಳುಗರ ಸಂದೇಶ, ಕಾರ್ಯಕ್ರಮದ ಕುರಿತ ಅವರ ಅನಿಸಿಕೆ ಅಭಿಪ್ರಾಯಗಳು. ಇದೀಗ ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತೊಂದು ಗೀತೆ ಪ್ರಸಾರ ಆಗ್ತಿದೆ, ಕೇಳಿ ಬರೋಣ.
1: ಗುಲಾಬೋಗ

ಕೆಳಗರೆ ಇಂದಿನ ಪುಸ್ತಕ ಪರಿಚಯದಲ್ಲಿ ಮರಳಿ ಮಣ್ಣಿಗೆ ಕೃತಿ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಂಡ್ರಿ. ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಭಾವಿಸ್ತೇನೆ. ಈ ನಿಟ್ಟಿನಲ್ಲಿ ನಮ್ಮ ಕೇಳುಗರು ಕಾರ್ಯಕ್ರಮ ಕುರಿತಂತೆ ಕೆಲವು ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಬನ್ನಿ ಈಗ ಅವರ ಸಂದೇಶಗಳನ್ನು ಓದೋಣ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೇಲಿ ಆದಿತ್ಯ, ಶಿವಲೀಲ ತೇಲಿ ಹಾಗೂ ಮನೆಯವರು ಸಂದೇಶವನ್ನು ಕಳಿಸಿದ್ದಾರೆ. ಆತ್ಮೀಯ ನಿರೂಪಕರಿಗೆ ನಮಸ್ಕಾರಗಳು. ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಮರಳಿ ಮಣ್ಣಿಗೆ ಕಾದಂಬರಿಯ ಬಗ್ಗೆ ವಿಶ್ಲೇಷಣೆಯಾಗಿ ವಿವರವಾಗಿ ಮಾಹಿತಿ ನೀಡಿದ್ರಿ. ಜೊತೆಗೆ ಚಿಗುರಿತ ಕನಸು ಚಿತ್ರದ ಹಾಡುಗಳು ಕಾರ್ಯಕ್ರಮಕ್ಕೆ ಬಹಳ ಪೂರಕವಾಗಿದ್ವು. ತುಂಬಾ ಸೊಗಸಾಗಿ ಮೂಡಿ ಬಂತು ಮೇಡಮ್ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ತಮಗೆ. ಹೀಗೆ

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಈಗ ಎಫ್ಎಂ ಸಮಯ ಸರಿಯಾಗಿ 12 ಗಂಟೆಗಳಾಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮೈಸೂರನ್ನು ಯೋಗ ಜಿಲ್ಲೆ ಎಂದು ಘೋಷಿಸಲು ಕೇಂದ್ರ ಸರ್ಕಾರ ಅನುಮೋದಿಸಿದೆ. ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ಬೆಂಗಳೂರಿನಲ್ಲಿ ಈ ವಿಷಯ ತಿಳಿಸಿದರು. ಆರೋಗ್ಯ, ಜ್ಞಾನ ಮತ್ತು ವಿಶ್ವಶಾಂತಿಗಾಗಿ ಯೋಗ ಎಂಬ ಪರಿಕಲ್ಪನೆಯಡಿ ಆಯುಷ್ ಇಲಾಖೆ ಬೆಂಗಳೂರಿನ ವಿಧಾನಸೌಧದ ಆವರಣದಲ್ಲಿ ಜೂನ್ 21ರಂದು ಬೆಳಗ್ಗೆ 6-8 ಗಂಟೆಯವರೆಗೆ ಯೋಗ ದಿನದ ವಿಶೇಷ ಕಾರ್ಯಕ್ರಮ ಆಯೋಜಿಸಲಿದೆ ಎಂದರು. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ 60ನೇ ಘಟಿಕೋತ್ಸವ ಸಮಾರಂಭ ಇಂದು ಬೆಳಗ್ಗೆ 11:30ಕ್ಕೆ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಡಾ ಬಾಬು ರಾಜೇಂದ್ರ ಪ್ರಸಾದ್ ಅಂತಾರಾಷ್ಟೀಯ ಸಮಾವೇಶ ಭವನದಲ್ಲಿ ಆರಂಭವಾಗಿದೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪದವಿಗಳನ್ನು ಪ್ರದಾನಿಸಲಿದ್ದಾರೆ. ಚಿನ್ನ ಇಂಧನ ಖರೀದಿ ಹಾಗೂ ವಿದೇಶ ಪ್ರವಾಸ ಮಿತಗೊಳಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮನವಿ ಮಾಡಿದ್ದಾರೆ. ಒತ್ತಡ ಹೇರಿಲ್ಲ ಎಂದು ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರದ ಬಿಜೆಪಿ ಕಚೇರಿಯಲ್ಲಿ ಮಾತನಾಡಿದ ಅವರು, ಬೆಂಗಾವಲು ವಾಹನ ಸ್ವಂತದ ಕಾರುಗಳಿಗೆ ಬಳಸುವ ಪೆಟ್ರೋಲ್ ಡೀಸೆಲ್ ಪ್ರಮಾಣವನ್ನು 30%-50% ಕಡಿಮೆ ಮಾಡಲಿದ್ದೇವೆ ಎಂದರು. ಕೇಂದ್ರದ ಸಚಿವರು ಪ್ರಧಾನಮಂತ್ರಿ ಅವರ ಕರೆಗೆ ಓಗೊಟ್ಟು ಮೆಟ್ರೋದಂಥ ಸಾಮೂಹಿಕ ಸಾರಿಗೆ ವ್ಯವಸ್ಥೆ ಬಳಸಲು ಮುಂದಾಗಿದ್ದಾರೆ ಎಂದರು. ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕು ಸೂರುಶೆಟ್ಟಿಕೊಪ್ಪದ ರೈತ ಮಹಿಳೆ ಈರವ್ವ ಅಂಗಡಿ ಗೃಹಲಕ್ಷ್ಮಿ ಯೋಜನೆಯ ಹಣ ಸದ್ಬಳಕೆ ಮಾಡಿಕೊಂಡು ಮಾದರಿಯಾಗಿದ್ದಾರೆ. 29 ಕಂತುಗಳ ಗೃಹಲಕ್ಷ್ಮಿ ಹಣದಿಂದ ತಮ್ಮ 2 ಎಕರೆ ಹೊಲದಲ್ಲಿ ಬೋರ್ವೆಲ್ ಕೊರೆಸಿದ್ದು 5 ಇಂಚು ನೀರು ದೊರೆತಿದೆ. ಗೃಹಲಕ್ಷ್ಮಿ ಯೋಜನೆ ಹಣದಿಂದ ತುಂಬಾ ಅನುಕೂಲವಾಗಿದೆ ಎಂದು ಈರವ್ವ ಅಂಗಡಿ ತಿಳಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯನ್ನು ವಿಭಜಿಸಿ ಧಾರವಾಡದ ಪ್ರತ್ಯೇಕ ಪಾಲಿಕೆ ರಚನೆಗೆ ಒತ್ತಾಯಿಸಿ ನಾಳೆಯಿಂದ ಪಾಲಿಕೆ ಕಚೇರಿ ಎದುರು ಸತ್ಯ ಪ್ರತಿಪಾದನೆ ಸತ್ಯಾಗ್ರಹ ಜರುಗಲಿದೆ ಎಂದು ಹಿರಿಯ ನ್ಯಾಯವಾದಿ ಬಿಡಿ ಹಿರೇಮಠ್ ಧಾರವಾಡದಲ್ಲಿ ತಿಳಿಸಿದ್ದಾರೆ. ಭಾರತೀಯ ವಿಶಿಷ್ಟ ಗುರುತು ಪ್ರಾಧಿಕಾರದ ಹೊಸ UIDAI ಸೇವಾ ಕೇಂದ್ರ ವಿಜಯಪುರದ ಆಶ್ರಮ ರಸ್ತೆಯಲ್ಲಿ ಕಾರ್ಯಾರಂಭಿಸಿದೆ. ಆಧಾರ್ ಕಾರ್ಡ್ಗೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುವ ಕೇಂದ್ರ ಇದಾಗಿದೆ ಎಂದು ಬೆಂಗಳೂರು ಪ್ರಾದೇಶಿಕ ಕಚೇರಿಯ ನಿರ್ದೇಶಕ ಮನೋಜ್ ಕುಮಾರ್ ತಿಳಿಸಿದರು.
1: ವಿಜಯಪುರ ಸಿಟಿಯಲ್ಲಿ ಹೊಸ ಆಧಾರ್ ಸೇವಾ ಕೇಂದ್ರ ಉದ್ಘಾಟನೆ ಆಗಿದೆ. 8 ಆಧಾರ್ ಕಿಟ್ ಇದಾವೆ. ಒಂದು ಆಧಾರ್ ಕಿಟ್ಗೆ ಒಂದ್ ದಿವಸ 50 ಜನಗಳಿಗೆ ನವೀಕರಣ ಇರಲಿ ಅಥವಾ ನೋಂದಣೀಕರಣ ಇರಲಿ ಅದು ಮಾಡಬಹುದು. ಸೊ ಹಾಗಾದ್ರೆ 400 ಜನ ಹಾಗೆ ಇಲ್ಲಿ ನಾವು ಆಧಾರ್ ಸೇವೆ ಕೊಡಬಹುದು. ಈ ಆಧಾರ್ ಸೇವೆಯಲ್ಲಿ ಒಂದು ಎನ್ವೈರ್ಮೆಂಟ್ ಇರುತ್ತೆ, ಅಪ್ಡೇಟ್ ಇರುತ್ತೆ. ಅದು ಅಲ್ಲದೆ ನಮ್ಗೆ ಇನ್ನೊಂದ್ ಏನಾದ್ರೆ ವೈಟ್ ಲಿಸ್ಟಿಂಗ್ ಇರುತ್ತೆ. ಯಾಕಂದ್ರೆ ಯಾರಿಗೆ ಬಯೋಮೆಟ್ರಿಕ್ಸ್ಗೆ ಏನೋ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ದಾಗ ಈ ವೈಟ್ ಲಿಸ್ಟಿಂಗ್ ಇಲ್ಲಿ ಬಂದು ಮಾಡಬಹುದು. ಈ ಆಧಾರ್ ಸೇವಾ ಕೇಂದ್ರಕ್ಕೆ ವಿಶೇಷ ಏನಾದ್ರೆ ಇಲ್ಲಿ ಇರೋ ಸೌಲಭ್ಯ, ಆಮೇಲೆ ಇಲ್ಲಿ ಇರೋ ಟ್ರಾನ್ಸಾಕ್ಷನ್ಸ್ ಎಲ್ಲ ನಮ್ಮೀಗ ಬೇರೆ ಕಡೆ ನಾವು ಎಲ್ಲೂ ಕೊಡೋಕ್ಕಾಗಲ್ಲ. ಆಧಾರ್ ಸೇವಾ ಕೇಂದ್ರದಲ್ಲಿ ಒಬ್ಬರ ಸರ್ವಿಸ್ ಪ್ರೊವೈಡರ್ ಕಡೆಯಿಂದ ಆಪರೇಷನ್ ಮ್ಯಾನೇಜರ್ ಇರ್ತಾವ್ರೆ, ಅದು ಅಲ್ಲದೆ ಇನ್ನೊಬ್ರು ASK ಮ್ಯಾನೇಜರ್ ಇರ್ತಾರೆ. ಅವರಾದ್ರೆ ನಮ್ಮ ಎಂಪ್ಲಾಯ್, UIDAI ಎಂಪ್ಲಾಯಿ, ಅವ್ರು ನಮಗೆ ಡೈರೆಕ್ಟ್ ರಿಪೋರ್ಟ್ ಮಾಡಿದ್ರು.
0: ಕೇಂದ್ರ ಶಿಕ್ಷಣ ಸಚಿವಾಲಯ ಯುವ ಸಂಗಮದಡಿ ಏಕ್ ಭಾರತ್ ಶ್ರೇಷ್ಠ ಭಾರತ್ ಕಾರ್ಯಕ್ರಮ ಆಯೋಜಿಸಿದೆ. ಕಳೆದ 9ನೇ ತಾರೀಖಿನಿಂದ ಈ ಕಾರ್ಯಕ್ರಮ ಆರಂಭಗೊಂಡಿದ್ದು ಇಂದು ಸಮಾರೋಪಗೊಳ್ಳಲಿದೆ. ಈ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ದೇಶದ ವಿಭಿನ್ನ ಭಾಗಗಳ ಸಮೃದ್ಧ ಪರಂಪರೆ, ಸಂಸ್ಕೃತಿ, ಭಾಷೆ, ನವೋದ್ಯಮ ವ್ಯವಸ್ಥೆ ಮತ್ತು ಸಾಮಾಜಿಕ ಆಚರಣೆಗಳನ್ನು ಅರಿತುಕೊಳ್ಳುವ ಅವಕಾಶವನ್ನು ಒದಗಿಸುತ್ತದೆ. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ IIIT ಹಾಗೂ ಜೈಪುರದ MNIT ನೋಡೆಲ್ ಸಂಸ್ಥೆಗಳಾಗಿ 6ನೇ ಹಂತದ ಯುವ ಸಂಗಮದ ಆತಿಥ್ಯ ವಹಿಸಿವೆ. ಇಂದು ಸಂಜೆ 5 ಗಂಟೆಗೆ ಧಾರವಾಡದ IIIT ಸಮಾರೋಪ ಸಮಾರಂಭ ನಡೆಯಲಿದೆ. ಆಕಾಶವಾಣಿ ಸಾರ್ಥಕ ಪ್ರಸಾರ ಸೇವೆಯ 90ನೇ ವರ್ಷಾಚರಣೆ ಹರ್ಷೋತ್ಸವದ ಹಿನ್ನೆಲೆ ಆಕಾಶವಾಣಿ ಧಾರವಾಡ ಕೇಂದ್ರ ನಾಳೆ May 15ರಂದು ಶುಕ್ರವಾರ ಸಂಜೆ 6:30ಕ್ಕೆ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಸಭಾಭವನದಲ್ಲಿ ಆಕಾಶವಾಣಿ @90 ಸಂಧ್ಯಾ ಸುಧೇ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಆಯೋಜಿಸಿದೆ. ಆಕಾಶವಾಣಿಯ ಎ ಶ್ರೇಣಿ ಶಾಸ್ತ್ರೀಯ ಸಂಗೀತ ಗಾಯಕ ರಘುನಂದನ್ ಭಟ್ ಹಾಗೂ ಬಿಹೈ ಶ್ರೇಣಿ ಬಾನ್ಸುರಿ ಕಲಾವಿದೆ ಕೃತಿಕಾ ಜಂಗಿನ್ ಮಠ್ ಕೊಳಲು ವಾದನ ಪ್ರಸ್ತುತಪಡಿಸಲಿದ್ದಾರೆ. ಆಕಾಶವಾಣಿ 90 ವರ್ಷಾಚರಣೆ ಹಿನ್ನೆಲೆ ಆಕಾಶವಾಣಿ ಕಾರವಾರ ಕೇಂದ್ರ ನಾಳೆ ಬೆಳಗ್ಗೆ 7 ಗಂಟೆಗೆ ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಿಂದ ಆಕಾಶವಾಣಿ ಕೇಂದ್ರದವರೆಗೆ ವಾಕಥಾನ್ ಆಯೋಜಿಸಿದೆ. ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಉದ್ಘಾಟಿಸಲಿದ್ದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ದಿಲೀಶ್ ಶಶಿ ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10 ಗಂಟೆಗೆ.

0: Vanita Vihara.
1: ವನಿತಾ ವಿಹಾರದ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಶ್ರೋತೃಗಳೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಕೊಡಗಿನ ಮಡಿಕೇರಿಯ ಕೆ ಜಯಲಕ್ಷ್ಮಿ ಅವರಿಂದ ಖಾಲಿ ಖಾಲಿ ಸಣ್ಣ ಕಥೆ ಕೇಳಲಿದ್ದೀರಿ. ಬಳಿಕ ಮಡಿಕೇರಿಯ ಮೇಘಾ ಭಟ್ ಅವರಿಂದ ಸಂಗೀತ ವೈವಿಧ್ಯ ಮೂಡಿಬರಲಿದೆ. ಆರಂಭದಲ್ಲಿ ಮಡಿಕೇರಿಯ ಕೆ ಜಯಲಕ್ಷ್ಮಿ ಅವರಿಂದ ಸಣ್ಣ ಕಥೆ ಖಾಲಿ ಖಾಲಿ.
2: ಕಾರಿನಿಂದ ಇಳಿದ ಡಾಕ್ಟರ್ ಆಶಿಫಾ ಲಘುಬಗೆಯಿಂದ ತನ್ನ ಕ್ಲಿನಿಕ್ಕಿಗೆ ಬಂದ್ಲು. ಆ ಊರಿನ ಹೆಸರಾಂತ ಡೆಂಟಲ್ ಕ್ಲಿನಿಕ್ ಅವಳದ್ದು. ದಂತೋಪಚಾರಗಳಿಗೆ ಬೇಕಾಗುವ ಸಾಮಗ್ರಿಗಳನ್ನೆಲ್ಲ ಅಣಿಗೊಳಿಸುವ ಕಾಯಕದಲ್ಲಿದ್ದಂತಹ ಅವಳ ಸಹಾಯಕ್ಕೆ ಶಾರದ ಆಶಿಫಳನ್ನ ನೋಡಿದೊಡನೆ, ಮೇಡಮ್ ನೋಡಿದ್ರಾ, ಇವತ್ತು ಕೂಡ ಆ ಮುದುಕಪ್ಪ ಬಂದು ಹೊರಗಿನ ಬೆಂಚಲ್ಲಿ ಕೂತಿದ್ದಾನೆ. ಇವತ್ತು ಮಾತ್ರ ನಾನು ಅವನ ಹೆಸರನ್ನ ನೋಂದಣಿ ಮಾಡ್ಕೊಳ್ಳಲ್ಲಪ್ಪ. ಯಾಕೆ ಬರ್ತಾನೆ ಮೇಡಮ್ ಪ್ರತಿದಿನ ಎಂದಳು. ಅದೇ ನಂಗೂ ಗೊತ್ತಾಗ್ತಿಲ್ಲ. ಅವನ ಡೆಂಟಲ್ ಟ್ರೀಟ್ಮೆಂಟ್ ಅವತ್ತೇ ಆಗಿದೆ. ಅದಾದ್ಮೇಲೆ ದಿನಕ್ಕೊಂದು ನೆಪ ಹೇಳ್ಕೊಂಡು ನನ್ನ ಹತ್ರ ಬರ್ತಾನೇ ಇದ್ದಾನೆ. ನೀವು ಇನ್ನು ಬರುವ ಅವಶ್ಯಕತೆ ಇಲ್ಲ ಎಂದು ನಾನು ಹೇಳಿದ ಮೇಲೂ ದಿನಾ ಬರ್ತಾನೆ ನೋಡು. ಮೋಡ ಮುಸುಕಿ ಸೂರ್ಯನ ದರ್ಶನವಾದರೂ ತಪ್ಪೀತು, ಇವನ ಮುಖದರ್ಶನ ಮಾತ್ರ ತಪ್ಪಲ್ಲ. ಬರಲಿ ಬಿಡು, ಕುಳಿತೂ ಕುಳಿತೂ ಬೇಸರವಾದಾಗ ಸುಸ್ತಾದಾಗ ಹೋಗುತ್ತಾನೆ ಬಿಡಿ ಶಾರದ. ನಮಗೇನು ತೊಂದರೆ ಕೊಡುತ್ತಿಲ್ಲ ತಾನೆ ಪಾಪ ಮುದುಕ. ಅಯ್ಯೋ ಮೇಡಮ್, ಹಾಗೆಲ್ಲ ಹಗುರ ತೀರ್ಮಾನಗಳಿಗೆ ಬರಬೇಡಿ ನೀವು. ಯಾವ ಹುತ್ತದಲ್ಲಿ ಯಾವ ಹಾವೋ. ನೀವು ಬರುವ ಮೊದಲೇ ಬಂದು ಕುಳಿತು ನೀವು ಹೋಗುವವರೆಗೂ ಇದ್ದು ನಿಮ್ಮನ್ನು ಗಮನಿಸ್ತಾನೆ ಅಂತ ಅಂದ್ರೆ ನನಗೇಕೋ ಈ ಮುದುಕನ ಮೇಲೆ ಒಂದು ಅನುಮಾನ. ಮುದುಕ ಆದರೇನಂತೆ, ಕೆಲ ಪುರುಷರ ಚಟ ಚಟ್ಟವೇರುವ ತನಕ ಹೋಗುವುದಿಲ್ಲವಂತೆ. ಏನು ಹೇಳಬೇಕು ಅಂತ ತೋಚದ ಆಶಿಫಾ, ಶಾರದ ಮೊದಲ ಪೇಷಂಟ್ನ ಕರೆಯಮ್ಮ ಅಂದ್ಲು. ಸುಮಾರು 70-75 ಆಸುಪಾಸಿನ ಆ ಮುದುಕ ಶುಕ್ರವಾರವೊಂದನ್ನು ಹೊರತುಪಡಿಸಿ ಉಳಿದೆಲ್ಲ ದಿನಗಳಲ್ಲಿ ಒಂದಲ್ಲ ಒಂದು ಹಲ್ಲಿನ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಕ್ಲಿನಿಕ್ನ ಹೊರಗಡೆ ಇಟ್ಟಿದ್ದ ಬೆಂಚಲ್ಲಿ ಬಂದು ಕೂರ್ತಾ ಇದ್ದ. ಆ ಕ್ಲಿನಿಕ್ಕಿಗೆ ಬರುವ ಹಲವರು ಇದನ್ನು ಗಮನಿಸಿದ್ದರೂ ಕೂಡ ಆಶಿಫಾಳ ಚಲನವಲನಗಳನ್ನೆಲ್ಲ ಗಂಭೀರವಾಗಿ ಗಮನಿಸುತ್ತಿದ್ದ. ಆದರೆ ಎಂದೂ ಆಕೆಯ ಜೊತೆ ಮಾತಿಗಾಗಿ ಹಂಬಲಿಸಿದವನಲ್ಲ. ಬೆಂಚಿನಲ್ಲಿ ಕುಳಿತುಕೊಳ್ಳಲು ಸ್ಥಳಾವಕಾಶ ಸಿಗದಿದ್ದಾಗ ಸುಮ್ಮನೆ ಒಂದು ಮೂಲೆಯಲ್ಲಿ ಸ್ವಲ್ಪ ಹೊತ್ತು ನಿಂತಾದರೂ ಹೋಗುತ್ತಿದ್ದ. ಅವನ ಬರುವಿಕೆ ಹೋಗುವಿಕೆ ಡಾಕ್ಟರ್ ಆಶಿಫಾ ಹಾಗೂ ಅವಳ ಸಹಾಯಕ್ಕೆ ಶಾರದಾಗೆ ಒಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿಯೇ ಉಳಿದಿತ್ತು. ಕೆಲವು ದಿನಗಳು ಕಳೆದವು. ಈಗ ಆ ಮುದುಕಪ್ಪ ಕಾಣಿಸುತ್ತಿಲ್ಲ. ಸುಸ್ತಾಗಿ ಮನೆಯಲ್ಲಿ ಕುಳಿತಿರಬೇಕು ಎಂದು ಇಬ್ಬರೂ ಮಾತನಾಡಿಕೊಂಡರಾದರೂ ಅವನನ್ನು ಮರೆತಿರಲಿಲ್ಲ. ಡಾಕ್ಟರ್ ಆಶಿಫಾ ಹಾಗೂ ಶಾರದ ಇವರ ಇಬ್ಬರ ಕಣ್ಣುಗಳು ಕೂಡ ಆತನನ್ನ ಹುಡುಕ್ತಾ ಇದ್ವು. ಅದೊಂದು ದಿನ ಆಶಿಫಾ ಕೆಲಸ ಮುಗಿಸಿಕೊಂಡು ತನ್ನ ಕ್ಲಿನಿಕ್ನಿಂದ ಮನೆಗೆ ಹೋದಾಗ ಅವಳ ತಾಯಿ ನಾದಿರ ಅಳ್ತಾ ಇದ್ಲು. ಹುಷಾರಿಲ್ಲವೇನಮ್ಮ ಕೇಳಿದಳು ಆಶಿಫಾ. ಸ್ವಲ್ಪ ತಲೆನೋವು ಅಷ್ಟೇ ಮಗಳೇ. ಅಮ್ಮ ನಾದಿರಾಳ ಉತ್ತರ ಆಶಿಫಾಗೆ ತೃಪ್ತಿ ನೀಡಲಿಲ್ಲ. ಒಂದೆರಡು ಬಾರಿ ಬೇರೆ ಬೇರೆ ರೀತಿಯಲ್ಲಿ ತಾಯಿಯ ಅಳುವಿನ ಕಾರಣ ತಿಳಿಯಲು ಯತ್ನಿಸಿದ್ಲು. ಆದರೆ ಪ್ರಯೋಜನ ಆಗಲಿಲ್ಲ. ಮರುದಿನ ಎಂದಿನಂತೆ ಆಕೆ ಕ್ಲಿನಿಕ್ಕಿಗೆ ಬಂದಾಗ ಅವಳ ಬರುವಿಕೆಗಾಗಿಯೇ ಕಾದಿದ್ದ ಶಾರದ, ಮೇಡಮ್ ಆ ಅಜ್ಜ ಮುದುಕಪ್ಪ ತೀರ್ಕೊಂಡಂತೆ. ನಿನ್ನೆ ಸಂಜೆ ತರಕಾರಿ ತಕೊಳ್ಳೋಣ ಅಂತ ನಿಮ್ಮ ಪೇಷಂಟ್ ಹನೀಫ್ನ ಅಂಗಡಿಗೆ ಹೋಗಿದ್ನಾ, ಅವ ಹೇಳ್ದ ಇನ್ನು ನಿಮ್ಮ ಕ್ಲಿನಿಕ್ನ ಬೆಂಚಿನ ಮೂಲೆ ಪರ್ಮನೆಂಟ್ ಆಗಿ ಖಾಲಿ ಇರುತ್ತೆ, ಆ ಮುದುಕಪ್ಪ ತೀರಿ ಹೋದ ಎಂದು. ಮೇಡಮ್ ಆ ಹನೀಫ ಇನ್ನೊಂದು ವಿಚಾರವನ್ನು ಹೇಳಿದ ಗೊತ್ತಾ, ಪಾಪ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಎನ್ನುವಂತೆ ತನ್ನ ಮೊದಲ ಪತ್ನಿ ಮತ್ತು ಮುದ್ದಾದ ಮಗು

0: ಅನ್ನು ಬಿಟ್ಟು ಇನ್ನೊಂದು ಮದುವೆ ಆಗಿ ಸಂಸಾರ ಮಾಡ್ತಾ ಇದ್ನಂತೆ ಆ ಮುದುಕ. ಪಾಪ, ಆತನ ದೈಹಿಕ ಬಲ ಕುಗ್ಗಿದಾಗ ಇನ್ನೂ ಸಣ್ಣ ವಯಸ್ಸಿನ ಆ ಎರಡನೇ ಹೆಂಡತಿ ಇನ್ನಾರನ್ನೋ ವಿವಾಹವಾಗಿ ದುಬೈಗೆ ಹಾರಿದಳಂತೆ. ಅಂದಿನಿಂದ ಮುದುಕ ಒಬ್ಬನೇ ಬದುಕುತ್ತಿದ್ದಾನಂತೆ. ಅಂತೆಯೇ ಆ ಮುದುಕ ಒಮ್ಮೊಮ್ಮೆ ಬುದ್ಧಿಭ್ರಮಣೆ ಆದವರಂತೆ, ನನ್ನ ಮಗಳು ಡಾಕ್ಟರ್, ಗೊತ್ತುಂಟಾ, ನನ್ನ ಮಗಳು ಡಾಕ್ಟರ್ ಎಂದು ನನ್ನನ್ನೂ ಒಳಗೊಂಡಂತೆ ಹಲವರಲ್ಲಿ ಹೇಳುತ್ತಿದ್ದ ಎಂದು ಹನೀಫ್ ಹೇಳಿದ. ಪುಟ್ಟ ಕೂಸನ್ನು ಕಂಕುಳಲ್ಲಿ ಕಟ್ಟಿಕೊಂಡು ತನ್ನ ಅಮ್ಮ ಬದುಕು ಕಟ್ಟಿಕೊಳ್ಳಲು ಹೋರಾಡಿದ್ದು, ತನಗೆ ಬುದ್ಧಿ ತಿಳಿಯುವ ವೇಳೆಗೆ ಬೇಜವಾಬ್ದಾರಿಯ ತನ್ನ ತಂದೆಯನ್ನು ಹಳಿಯುತ್ತಿದ್ದದ್ದು, ಬಹುದೂರದ ಊರಿನಲ್ಲಿ ಯಾವ್ಯಾವುದೋ ಮನೆ ಕೆಲಸಗಳನ್ನು ಮಾಡಿ ತನ್ನನ್ನು ಬೆಳೆಸಿ ಓದಿಸಿದ್ದು, ವಿದ್ಯಾರ್ಥಿ ವೇತನ ಪಡೆಯುತ್ತಲೇ ಓದಿ ತಾನು ಡಾಕ್ಟರ್ ಆದಾಗ ಅವಮಾನ ಸಹಿಸಿದ ಊರಿನಲ್ಲಿಯೇ ಗೌರವದಿಂದ ಜೀವಿಸಬೇಕು, ದೇವರು ಅವಕಾಶ ನೀಡಿದ್ದಾನೆ, ಬಾ ಮಗಳೇ ಎಂದು ಹೇಳುತ್ತಾ ತನ್ನೂರಿಗೆ ತನ್ನೊಂದಿಗೆ ಹಿಂದಿರುಗಿದ್ದು ಎಲ್ಲ ನೆನಪುಗಳು ಆಶೀಫಾಗೆ ಕಣ್ಣಿಗೆ ಕಟ್ಟಿದ ಹಾಗೆ ತೇಲಿ ಬಂದವು. ತಾಯಿಯ ಕಣ್ಣೀರಿನ ಕಾರಣ ಆಕೆಗೆ ಈಗ ತಿಳಿದು ಹೋಯಿತು. ಕ್ಲಿನಿಕ್ನ ತನ್ನ ಕುರ್ಚಿಯಲ್ಲಿ ಕುಳಿತಿದ್ದ ಆಶೀಫಾ ಹಾಗೆ ಹೊರಗಿದ್ದ ಬೆಂಚಿನತ್ತ ದೃಷ್ಟಿ ಹರಿಸಿದ್ಲು. ಬೆಂಚಿನ ಮೂಲೆ ಖಾಲಿ ಖಾಲಿಯಾಗಿತ್ತು. ಹೃದಯದ ಹಂದರದಲ್ಲಿ ಮುದುಕಪ್ಪನ ಚಿತ್ರ ತುಂಬಿಕೊಂಡಿತ್ತು.
1: ಇದುವರೆಗೆ ಖಾಲಿ ಖಾಲಿ ಸಣ್ಣ ಕಥೆ ಕೇಳಿದಿರಿ, ಮಡಿಕೇರಿಯ ಕೆ ಜಯಲಕ್ಷ್ಮಿ ಅವರಿಂದ. ಕೇಳುಗರೆ, ಇನ್ನು ಮುಂದೆ ಮಡಿಕೇರಿಯ ಮೇಘಾ ಭಟ್ ಅವರಿಂದ ಸಂಗೀತ ವೈವಿಧ್ಯ.
2: ಭಕ್ತಿಗೀತೆ ಸದ್ಗುರು ಸಂತ ಕೇಶವದಾಸರ ರಚನೆ.

0: ಇದುವರೆಗೆ ಮಡಿಕೇರಿಯ ಮೇಘ ಭಟ್ ಅವರಿಂದ ಸಂಗೀತ ವೈವಿಧ್ಯ ಕೇಳಿದಿರಿ. ಶ್ರೋತೃಗಳೇ, ಇದಾಗಿತ್ತು ಇಂದಿನ ವನಿತಾ ವಿಹಾರ. ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್, ಸಂಕಲನ ವಿದ್ಯಾರಾವ್ ಕೆಎಲ್. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬಂದ ಇಂದಿನ ಈ ವನಿತಾ ವಿಹಾರ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
1: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ 12:55. ನೀವು ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ಗಳಲ್ಲಿ ನಿಮ್ಮ ಪ್ರೀತಿಯ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಕಾರ್ಯಕ್ರಮಗಳನ್ನು. ಇದೀಗ ಕೆಲವು ಪ್ರಕಟಣೆಗಳನ್ನು ಕೇಳೋಣ.
1: ಇಂದಿನ ಎಲ್ಲಾ ಕಾರ್ಯಕ್ರಮಗಳ ಪ್ರಾಯೋಜಕರು ಎಸ್ಎಸ್ ನಾರಾಯಣ ಹೆಲ್ತ್ ಹಾಸ್ಪಿಟಲ್,
2: ಬೈಪಾಸ್ ರಸ್ತೆ ದಾವಣಗೆರೆ. ನಮ್ಮಲ್ಲಿ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯಗಳು ಲಭ್ಯ. ಹೃದಯ ಆರೈಕೆ, ನರರೋಗ ಆರೈಕೆ, ಕಿಡ್ನಿ ಆರೈಕೆ, ಮೂತ್ರಕೋಶ ಆರೈಕೆ ಮತ್ತು ಗ್ಯಾಸ್ಟ್ರೋಸೈನ್ಸಸ್ ಸಂಬಂಧಿತ ಸಮಗ್ರ ಚಿಕಿತ್ಸೆಗಾಗಿ ಭೇಟಿ ನೀಡಿ
3: ಎಸ್ಎಸ್ ನಾರಾಯಣ ಹೆಲ್ತ್ ಹಾಸ್ಪಿಟಲ್, NH4 ಬೈಪಾಸ್ ರಸ್ತೆ, ದಾವಣಗೆರೆ. ವೈದ್ಯರ ಭೇಟಿಗಾಗಿ 24/7 ಕರೆ ಮಾಡಿ 1-800-0309-0309.
0: ಕೆಳಗರೆ ಇನ್ನು ಮುಂದೆ ನಮ್ಮ ನಿಲಯದಿಂದ 1:20 ಉಲ್ಲಾಸ ಕಾರ್ಯಕ್ರಮ ಮೂಡಿ ಬರಲಿದೆ. ಕಾರ್ಯಕ್ರಮದಲ್ಲಿ ಕರುಣಾಳುವ ಬೆಳಕೆ, ಆರೋಗ್ಯವಿಂದು ಹಾಗೂ ಭಾವಗೀತೆಗಳನ್ನು ಕೇಳಲಿದ್ದೀರಿ. 2:40 ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳು ಮೂಡಿಬರಲಿವೆ. ಸ್ನೇಹಿತರೆ, ಇಂದು ಸಂಜೆ 5:00 ನಮ್ಮ ನಿಲಯದಿಂದ ಪ್ರಸಾರವಾಗುವ ಚಂದವಳ್ಳಿ ಪ್ರಸಾರ ಕಾರ್ಯಕ್ರಮದಲ್ಲಿ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಮೂಡಿಬರಲಿದೆ. ಈ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವ ಗೀತೆಗಳನ್ನು ನಾನೀಗ ತಿಳಿಸ್ತೇನೆ. ಆ ಗೀತೆಗಳು ಯಾವ್ಯಾವು ಅಂತ ನೋಡೋದಾದರೆ, ಚಂದ್ರೋದಯ ಚಿತ್ರದಿಂದ

0: ಈ ಮೂರು ಚಲನಚಿತ್ರದ ಗೀತೆಗಳಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆಗೆ ಕಳಿಸಬಹುದು. ನಮ್ಮ ನಿಲಯದ ಫೋನ್ ಸಂಖ್ಯೆ ಹೀಗಿದೆ 9448640273. ಮತ್ತೊಮ್ಮೆ ಹೇಳ್ತೀನಿ 9448640273 ಈ ಫೋನ್ ಸಂಖ್ಯೆಗೆ ಈ ಹಾಡುಗಳ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಳಿಸಬಹುದು. ಸಂಜೆ 5 ಗಂಟೆಯ ಕಾರ್ಯಕ್ರಮದಲ್ಲಿ ಸಂದೇಶಗಳ ಜೊತೆಗೆ ಹಾಡುಗಳು ಸಹ ಪ್ರಸಾರವಾಗಲಿವೆ.
1: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
2: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಕುಟ್ಟು ಬಲ್ಲೆನು ನಾನು ಜಾಣೆ.
3: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
0: ಇದುವರೆಗೂ ಪ್ರಕಟಣೆಗಳನ್ನು ಕೇಳಿದಿರಿ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ ಮೂಡಿಬರಲಿದೆ.

ಆಕಾಶವಾಣಿ. ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಶಾಖದ ಅಲೆಗಳಿಂದ ಚಿಕ್ಕ ಮಕ್ಕಳಿಂದ ಹಿರಿಯ ನಾಗರಿಕರ ಆರೋಗ್ಯದಲ್ಲಿ ಕಂಡುಬರುವ ಲಕ್ಷಣಗಳು, ಕಾರಣಗಳು ಹಾಗೂ ಪರಿಹಾರ ಕುರಿತು

0: ವಿಜಯಪುರ ನಗರದ ಡಾಕ್ಟರ್ ಸಂತೋಷ್ ಬ್ಯಾಕೋಡ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕುಮಾರ್ ಶೇಖ್ದಾರ್.
1: ಆರೋಗ್ಯ ಸಂಚಿಕೆ ಕೇಳುತ್ತಿರುವಂತಹ ಎಲ್ಲ ಕೇಳುಗರಿಗೆ ನಮಸ್ಕಾರಗಳು. ಇಂದು ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸಂತೋಷ್ ಬ್ಯಾಕೋಡ್ ಅಂತೇಳಿ. ಇವರು MBBS ದಾವಣಗೆರೆಯಲ್ಲಿ ಕಂಪ್ಲೀಟ್ ಮಾಡಿ ಮುಂದೆ ಹುಬ್ಬಳ್ಳಿಯಲ್ಲಿ DCH ಅನ್ನ ಮುಗಿಸಿ ವಿಜಯಪುರ ನಗರದಲ್ಲಿ ಸುಮಾರು 16 ವರ್ಷಗಳಿಂದ ಒಂದು ಖಾಸಗಿ ಸಂಸ್ಥೆಯಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಇಂದಿನ ವಿಷಯ ಏನಪ್ಪಾ ಅಂತಂದ್ರೆ, ಈಗ ತಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಶಾಖದ ಅಲೆಗಳ ಬಗ್ಗೆ ಚಿಕ್ಕವರಿಂದ ಹಿರಿಯ ನಾಗರಿಕರವರೆಗೆ ಆಗುವ ಒಂದು ಆರೋಗ್ಯದಲ್ಲಿ ಸಮಸ್ಯೆಗಳು ಯಾವ ರೀತಿ ಇರ್ತವೆ, ಅವುಗಳ ಲಕ್ಷಣಗಳು, ಕಾರಣಗಳು ಮತ್ತು ಪರಿಹಾರ, ಈ ವಿಷಯ ಕುರಿತು ನಾವು ವೈದ್ಯರಿಂದಲೇ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮಕ್ಕೆ ಡಾಕ್ಟರ್ ಸಂತೋಷ್ ಬ್ಯಾಕೋಡ್ ಅವರಿಗೆ ಸ್ವಾಗತ ಮತ್ತು ನಮಸ್ಕಾರ ಸರ್.
2: ಧನ್ಯವಾದಗಳು
1: ಸರ್. ಇವತ್ತು ನಾವು ಎಲ್ರಿಗೂ ಈ ವರ್ಷ ಒಂದು ಸಮ್ಮರ್ ಅಂತಂದ್ರೆ ಬಹಳ ಬೇಸರವನ್ನ ತಂದಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ, ಯಾಕಂದ್ರೆ ಪ್ರತಿ ವರ್ಷ ಸಮ್ಮರ್ ಬರುತ್ತೆ ಇಲ್ಲ ಅಂತಲ್ಲ, ಆದ್ರೆ ಈ ವರ್ಷದ ಒಂದು ಬೇಸಿಗೆ ಅನ್ನೋದಿದೆಯಲ್ಲ, ಶಾಖದ ಅಲೆಗಳಿಂದ ನಾವು ರೋಸಿ ಹೋಗ್ಬಿಟ್ಟಿವಿ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಈ ಶಾಖದ ಅಲೆಗಳು ಬಂದಂತ ಒಂದು ಸಂದರ್ಭದಲ್ಲಿ ಚಿಕ್ಕವರಿಂದ ಹಿರಿಯ ನಾಗರಿಕರವರೆಗೆ ಅವರ ಆರೋಗ್ಯದಲ್ಲಿ ಕಂಡು ಬರುವಂತ ಒಂದು ಲಕ್ಷಣಗಳು ಮತ್ತೆ ಅದಕ್ಕೆ ಕಾರಣಗಳು ಮತ್ತೆ ಪರಿಹಾರ ಕುರಿತು ಇಂದು ತಾವು ಮಾಹಿತಿಯನ್ನು ಮಾಡಿಕೊಡ್ಬೇಕು. ಮೊದಲನೇ ಪ್ರಶ್ನೆ, ಈಗೇನು ಜನರಲ್ಲಿ ನಾವು ಕರಿತೀವಿ ಹೀಟ್ ವೇವ್ ದಿಂದ ಮಕ್ಕಳಲ್ಲಿ ಕಂಡು ಬರುವಂತಹ ಲಕ್ಷಣಗಳು ಯಾವುವು, ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಮಾಡಿಕೊಡ್ಬೇಕು ಸರ್.
2: ನೀವು ಹೇಳ್ದಂಗೆ ಈ ಸರಿ ಬಿಲ್ಲಂತೂ ಸಿಕ್ಕಾಪಟ್ಟೆ ಐತ್ರಿ, ಎಲ್ಲರಿಗೂ ಟಾಲರೇಟ್ ಮಾಡದೆ ಇರುವಂತ ಲೆವೆಲ್ಗೆ ಹೋಗಿರೋದ್ರಿಂದನೇ ಈ ಸರಿ ಏನಾಗ್ತಾ ಇದೆ, ಈ ಬಿಸಿಲಿನ ಶಾಖದಿಂದ ಆಗುವಂತ ಅಡ್ಡ ಪರಿಣಾಮಗಳು ಜಾಸ್ತಿ ಎದ್ದು ಕಾಣಿಸ್ತಾ ಇದೆ. ಹೀಟ್ ವೇವ್ ಅಂತಂದ್ರೆ ಒಂದೊಂದು ಈ ಸಮ್ಮರ್ ಅಲ್ಲಿ ಅಪ್ಪರ್ ಲಿಮಿಟ್ ಅಂತ ಏನಿರ್ತೈತಿ, ಅದನ್ನ ಕ್ರಾಸ್ ಆಯ್ತು ಅಂತಂದ್ರೆ ಏನಾಗ್ತೈತ್ರಿ, ಹೀಟ್ ವೇವ್ ಮತ್ತು ಅದರ ಸಿಂಪ್ಟಮ್ಸ್ ಬರ್ಲಕ್ಕೆ ಸ್ಟಾರ್ಟ್ ಆಗ್ತೈತ್ರಿ. ಸಣ್ಣ ಮಕ್ಕಳೊಳಗ ಮತ್ತು ವಯಸ್ಸಾದವರಲ್ಲಿ ಇದರ ಎಫೆಕ್ಟ್ ಏನಾಗಿರ್ತೈತ್ರಿ ಬಹಳ ಕಾಣಿಸ್ತೈತಿ. ಯಾಕಂದ್ರೆ ಅವರಲ್ಲಿ ಕೆಲವೊಂದು ಬಾಡಿಯ ನೇಚರ್ ಹಂಗಿರ್ತೈತಿ. ಸಣ್ಣ ಮಕ್ಕಳೊಳಗೆ ಏನಾಗ್ತೈತ್ರಿ, ಇಷ್ಟು ಹೀಟ್ ವೇವ್ ಟೆಂಪರೇಚರ್ ಜಾಸ್ತಿ ಆದಾಗ ಅದಕ್ಕೆ ಅಡಾಪ್ಟ್ ಆಗುವಂತಹ ಕೆಪಾಸಿಟಿ ಇನ್ನು ಪೂರ್ತಿ ಡೆವಲಪ್ ಆಗಿರಂಗಿಲ್ಲ,
1: ರೋಗ ನಿರೋಧಕ ಶಕ್ತಿ ಇರೋದಿಲ್ಲ ಅಂತಾರೆ,
2: ಆಟೋ ರೆಗ್ಯುಲೇಷನ್ ಅಂತ ಹೇಳಿ, ಬಾಡಿ ಟೆಂಪರೇಚರ್ ಇಷ್ಟಿದ್ದಾಗ ಅದನ್ನ ಕೂಲ್ ಮಾಡುವಂತ ಒಂದು ಮೆಕ್ಯಾನಿಸಮ್ ಇರ್ತದೆ, ಅದಕ್ಕೆ ಆಟೋ ರೆಗ್ಯುಲೇಷನ್ ಅಂತ ಹೇಳ್ತಾರೆ. ಅದು ಇನ್ನು ಪೂರ್ಣ ಪ್ರಮಾಣದಲ್ಲಿ ಡೆವಲಪ್ ಆಗಿರಂಗಿಲ್ಲ ಸಣ್ಣ ಮಕ್ಕಳಲ್ಲಿ. ಅದು ವಯಸ್ಸಾದವರಲ್ಲಿನೂ ಅದೇ ರೀತಿ, ಅದು ಏನಾಗ್ತಿ ಕ್ಲೈಮೇಟಿಗೆ ಅಡ್ಜಸ್ಟ್ ಆಗುವಷ್ಟು ಇನ್ನು ಇಳಿತಾ ಇರ್ತೈತೆ ಅದು. ಸೊ ಹಿಂಗಾಗಿ ಎರಡೂ ಕಡೆ ಇದರದ ಇಂಪ್ಯಾಕ್ಟ್ ಜಾಸ್ತಿ ಇರ್ತೈತ್ರಿ. ಸೊ ಸಣ್ಣ ಮಕ್ಕಳಲ್ಲಿ ಇದರ ಇಫ್ಟ್ ಹೀಟ್ ವೇವ್ ಇಫೆಕ್ಟ್ ಅಂತ ನಾವು ಲಕ್ಷಣಗಳು ನೋಡೋದಾದ್ರೆ, ಒಂದು ಡಿಹೈಡ್ರೇಷನ್ ಅಂದ್ರೆ ನಿರ್ಜಲೀಕರಣ, ಅಂದ್ರೆ ಏನಾಕೈತ್ರಿ ಬಾಡಿ ಎಕ್ಸೆಸಿವ್ ಸ್ವೆಟ್ಟಿಂಗ್ ಆಗೋದ್ರಿಂದ ಬೆವರಿಂದ ನೀರಿನಂಶ ಮತ್ತು ಲವಣಾಂಶಗಳು ಬಾಡಿಯಿಂದ
1: ಹೊರಗಡೆ
2: ಹೋಗ್ತಾವ, ಅದಕ್ಕೆ ಏನಾಗ್ತೈತ್ರಿ ಡಿಹೈಡ್ರೇಷನ್ ಅಂತ ಹೇಳ್ತೀವಿ ನಾವು. ಡಿಹೈಡ್ರೇಷನ್ ಲಕ್ಷಣ ಸಣ್ಣ ಮಕ್ಕಳೊಳಗ ಬೇರೆ ಬೇರೆ ತರ ಇರ್ತೈತಿ. ನಾ ಹೇಳಿದಾಗ ಒಂದ್ ಲೆಸ್ ದ್ಯಾನ್ 1 ಇಯರ್, 1 ವರ್ಷ ಕೆಳಗಿನ ಮಕ್ಕಳೊಳಗ ಬೇರೆ ಇರ್ತೈತಿ, ಮಾತು ಬರಂಗಿಲ್ಲ, ಎಕ್ಸ್ಪ್ರೆಸ್ ಮಾಡಕ್ ಬರಂಗಿಲ್ಲ.
1: ಹೌದು,
2: 1 ವರ್ಷ ಆದ್ಮೇಲೆ ಸ್ವಲ್ಪ ಸ್ವಲ್ಪ ಡೋರ್ ಆದಂಗ ಒಂದ್ 4 ವರ್ಷ 5 ವರ್ಷ ಆದ್ರೆ ಕೆಲವೊಂದಿಷ್ಟು ಮಾತು ಹೇಳ್ಬಹುದು. ಇದರ ಲಕ್ಷಣಗಳು ಏನಿರ್ತಾವ ಅಂತಂದ್ರೆ ಡಿಹೈಡ್ರೇಷನ್, ಒಂದು ಕಣ್ಣಲ್ಲಿ ಟಿಯರ್ಸ್ ಅಂತ ಏನ್ ಹೇಳ್ತೇವಲ್ಲ ಕಡಿಮೆ ಆಗ್ತೈತಿ, ಬಾಯಿ ಒಣಗ್ತೈತಿ, ನೀರ್ ಕುಡಿಬೇಕು, ಎಷ್ಟು ಜಾಸ್ತಿ ನೀರ್ ಕುಡಿಬೇಕು ಅನ್ನಿಸ್ತೈತ್ರಿ, ಮತ್ತು ಏನಾಕೈತಿ ಯೂರಿನ್ ಔಟ್ಪುಟ್ ಕಡಿಮೆ ಆಗ್ತೈತ್ರಿ. ಯಾಕಂದ್ರೆ ಯೂರಿನ್ ತಯಾರಾಗ್ಲಕ್ಕ ಅಲ್ಲಿ ಲೋಯ್ಡ್ ಇತ್ತು ಅಂದ್ರೆ ಆಗ್ತೈತಿ, ಅದೆಲ್ಲ ಏನಾಗಿರ್ತೈತಿ ಸ್ವೆಟ್ಟಿಂಗ್ ಆಗಿ ಬೆವರಲ್ಲಿ ರೂಪದಲ್ಲಿ ಅಲ್ಲಿ ಹೋಗಿರೋದ್ರಿಂದ ಯೂರಿನ್ ತಯಾರಾಗೋದು ಕಡಿಮೆ ಆಗಿರೋದ್ರಿಂದ ಯೂರಿನ್ ಪಾಸ್ ಮಾಡೋದು ಫ್ರೀಕ್ವೆನ್ಸಿ ಕಡಿಮೆ ಆಗ, ಇದು ಒಂದು ಡಿಹೈಡ್ರೇಷನ್ ಲಕ್ಷಣ
1: ಚಿಕ್ಕ ಮಕ್ಕಳಲ್ಲಿ ಕಂಡು ಬರುವಂತ.
2: ಇದು ಚಿಕ್ಕ ಮಕ್ಕಳಲ್ಲಿನೂ ಬಂತ್ರಿ, ದೊಡ್ಡವರಲ್ಲಿನೂ, ಇದ್ರ ಅಂದ್ರೆ ಎಲ್ಡರ್ಲಿ ಈ ಹಿರಿಯ ನಾಗರಿಕರಲ್ಲಿನೂ ಈ ತರ ಸಿಂಪ್ಟಮ್ಸ್ ಬರ್ತೈತಿ. ಬಟ್ ಅಲ್ಲಿ ಅವ್ರಿಗೆ ತಿಳಿತೈತಿ ಡಿಹೈಡ್ರೇಷನ್ ಆಗ್ಲಾಗ್ತೈತಿ ಅಂದ್ರೆ ಅದನ್ನ ಹೆಂಗ್ ರಿಕವರಿ ಮಾಡ್ಕೋಬೇಕು, ಸರಿ ಹೋಗಿಸ್ಬೇಕು ಅಂದ್ರ ಅವ್ರು ನೀರ್ ಕುಡಿತಾರ, ಬೇರೆ ಲಿಕ್ವಿಡ್ ಡಯಟ್ ಏನ್ ಮಾಡ್ತಾರೆ ಕನ್ಸ್ಯೂಮ್ ಮಾಡ್ತಾರ. ಬಟ್ ಅವರಲ್ಲಿ ಆದ್ರೂ ಅಷ್ಟೇ ಯೂರಿನ್ ಔಟ್ಪುಟ್ ಕಡಿಮೆ ಆಗೋದು ಫಸ್ಟ್ ಅವರಲ್ಲಿನೂ ಒಂದು ಲಕ್ಷಣ. ಇನ್ ನೆಕ್ಸ್ಟ್ ಹೀಟ್ ಎಕ್ಸಾಷನ್ ಅಂತ ಒಂದು ಬರ್ತೈತ್ರಿ, ಹೀಟ್ ಎಕ್ಸಾಷನ್ ಇದು ನೆಕ್ಸ್ಟ್ ಸೇರ್ ಫಾರ್ಮ್ ಆಫ್ ಹೀಟ್ ವೇವ್ ಎಫೆಕ್ಟ್, ಸಣ್ಣ ಮಕ್ಕಳಲ್ಲಿನೂ ಆಯ್ತು ಹಿರಿಯ ನಾಗರಿಕರಲ್ಲಿನೂ ಆಯ್ತು. ಇದ್ರ ಲಕ್ಷಣಗಳು ಏನ್ ಬರ್ತಾವ ಅಂತಂದ್ರೆ ಎಕ್ಸೆಸಿವ್ ಸ್ವೆಟಿಂಗ್ ಆಗ್ತೈತ್ರಿ, ಬಹಳಷ್ಟು ಸ್ವೆಟಿಂಗ್ ಆಗೋದ್ರಿಂದ ಏನಾಕೈತ್ರಿ ಇವು ನೀರು ಮತ್ತು ಎಲೆಕ್ಟ್ರೋಲೈಟ್ ಲವಣಾಂಶಗಳು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಲಾಸ್ ಆಗ್ತೈತಿ. ಲಾಸ್ ಆದಾಗ ಏನಾಗ್ತೈತ್ರಿ ಅವ್ರದ್ದು ಥರ್ಸ್ಟ್ ಇನ್ನೂ ಜಾಸ್ತಿ ಆಗ್ತೈತ್ರಿ, ಅದಕ್ಕೆ ಏನಾಗ್ತದೆ ಸುಸ್ತ್ ಆಗ್ತಾರ. ಎಕ್ಸಾಸ್ಟ್ ಅಂದ್ರ ಹೆವಿ ಕೆಲಸ ಮಾಡಿ ಬಂದ್ಮೇಲೆ ಹೆಂಗ ಔಷಧ ಕೂಡ್ತಾರಲ್ರಿ ಆತರ ಎಕ್ಸಾಸ್ಟ್ ಸಾಕು, ಇನ್ಕಮ್ ಮಾಡಕ್ ಆಗಂಗಿಲ್ಲ, ಸುಸ್ತ್ ಆಗ್ತೈತಿ, ಕೆಲವೊಂದ್ಸರಿ

0: ಡಿಜಿನೆಸ್ ಅಂತ ಹೇಳಿ ತಲೆ ಚಕ್ಕರ್ ಬರೋದು ಅಂತ ಹೇಳ್ತೈತಿ. ಕೆಲವೊಂದ್ಸರಿ ಈ ಉಲ್ಟಿ ಬಂದಂಗ ಆಗೋದು, ಕೆಲವೊಂದ್ಸರಿ ವಾಮಿಟಿಂಗು ಆಗ್ತೈತ್ರಿ. ಇದು ಎಲ್ಲ ಬಾಡಿ ಒಂಥರ ಅನ್ಈಸಿನೆಸ್, ಮೈಕೈ ನೋಸೋದು, ಈ ಲಕ್ಷಣ. ಹೀಟ್ ಎಕ್ಸಾಷನ್ ಇಲ್ಲೇ ಅಷ್ಟೇ, ಯೂರಿನ್ ಪ್ರೊಡಕ್ಷನ್ ಕಡಿಮೆ ಆಗ್ತೈತಿ, ಒಂದಕ್ಕೆ ಹೋಗಿ ಮಾಡನು ಕಡಿಮೆ ಆಗ್ತದೆ.
1: ಈಗ ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ, ನಾವು ನಿರ್ಜಲೀಕರಣ ಅಂತ ಕರಿತೀವಿ, ಈ ನೀರಿನ ಅಂಶ ನಮ್ಮ ಶರೀರದಲ್ಲಿ ಕಡಿಮೆ ಆಗುವುದರಿಂದ ಮಕ್ಕಳಲ್ಲಿ ಆಗುವಂತ ಬದಲಾವಣೆಗಳೇನು, ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಮಾಡಿಕೊಡ್ಬೇಕು ಸರ್.
0: ಈಗ ನಾನು ಹೇಳ್ದಂಗೆ ಸಣ್ಣ ಮಕ್ಕಳಂದ್ರೆ ಅವು ಏಜ್ ಗ್ರೂಪ್ ಬೇರೆ ಬೇರೆ ಇರ್ತಾವ, ಅದ್ರ ಪ್ರಕಾರನೇ ಅವ್ರ ಸಿಂಪ್ಟಮ್ಸ್ ಇರ್ತೈತ್ರಿ, ಅಂದ್ರೆ ಲಕ್ಷಣಗಳು ಇರ್ತಾವ. ಈಗ ನಾವು 1 ವರ್ಷ ಅಥವಾ ಅದಕ್ಕಿಂತ ಒಂದ್ ಕೆಳಗಿನ ಮಕ್ಕಳಿಗೆ ನೀರಿನ ಅಂಶ ಕಡಿಮೆ ಆಯ್ತಪ್ಪ ಅಂದ್ರೆ ಸಣ್ಣ ಮಕ್ಕಳು 2 ತರ ಬಿಹೇವ್ ಮಾಡು ಅಂದ್ರೆ ಲಕ್ಷಣಗಳನ್ನ ತೋರಿಸಬಹುದು. ಒಂದು ಆಗ್ಲೇ ಹೇಳ್ದಂಗೆ ಹತ್ರನು ಕಣ್ಣಾಗ ನೀರ್ ಬರಂಗಿಲ್ಲ, ಕಣ್ಣು ಒಳಗ್ ಹೋಗ್ತಾವು, ಬಾಯಿ ತುಟಿ ಎಲ್ಲ ಒಣಗ್ತೈತ್ರಿ, ಮತ್ತು ಮಗು ಕಿರಿಕಿರಿ ಮಾಡ್ತೈತಿ, ಇರಿಟೇಷನ್ ಅಂತ ಹೇಳ್ರಿ, ಅದು ಎಕ್ಸ್ಪ್ರೆಸ್ ಮಾಡಕ್ ಬರಂಗಿಲ್ಲ ನನಗೆ ಹಿಂಗ ಆಗೈತೆ ಅಂತ. ಅದಕ್ಕೆ ಏನ್ ಮಾಡ್ತೈತ್ರಿ, ಒಂದು ಇರಿಟೇಷನ್ ಆಗೋದು, ಕಿರಿಕಿರಿ ಮಾಡೋದು, ಸುಮ್ಮನೆ ಅಳೋದು ವಿದೌಟ್ ರೀಸನ್, ಬಟ್ ಅದ್ರ ಒಳಗೆ ಇಂಟರ್ನಲಿ ಅದ್ರ ಲಕ್ಷಣ ಇರ್ತೈತಿ. ನಿರ್ಜಲೀಕರಣ ಮತ್ತು ಈ ಲವಣಾಂಶಗಳು ಹೆಚ್ಚು ಕಡಿಮೆ ಆಗೋದ್ರಿಂದ ಅದರ ಲಕ್ಷಣನೂ ಈ ಇರಿಟೇಬಿಲಿಟಿ ಇರ್ತೈತ್ರಿ. ಇನ್ನೂ ಒಂದ್ ಫಾರ್ಮ್ ಆಗಿ ಏನಾಗ್ಬೋದು, ಸುಸ್ತು ಆಗ್ಬೋದು, ಆಕ್ಟಿವ್ ಇರಂಗಿಲ್ಲ,
1: ಆಕ್ಟಿವ್ ಇರೋದಿಲ್ಲ.
0: ಎರಡೂ ರೀತಿನೂ ಈ ಸಣ್ಣ ಮಕ್ಕಳೊಳಗೆ ಈ ತರ ಬಿಹೇವಿಯರ್ಸ್ ಬರ್ಬೋದು. ನಿರ್ಜಲೀಕರಣ ಲಕ್ಷಣ ಒಂದು ಇರಿಟೇಷನ್ ಆಗ್ಬೋದು, ಇನ್ನೂ ಒಂದು ಸುಸ್ತು ಆಗ್ಬೋದು. ಅಂದ್ರೆ ಅವ್ರ ತಾಯಂದ್ರ ಹೇಳ್ತಾರ, ಇವ್ರ ಮಗು ಹಿಂಗ ರೆಗ್ಯುಲರ್ ಹೆಂಗಿರ್ತೈತೆ ಹಂಗಿಲ್ರಿ, ಬರೇ ಮುಕ್ಕೋತೈತ್ರಿ, ಅಳಂಗೆ ಇಲ್ಲ, ಹೊಟ್ಟಿಗೆ ಏನ್ರಿ ತಿನ್ಸ್ಲಾಕ್ ಹೋದ್ರು ತಿನ್ನಂಗಿಲ್ಲ, ರಿಫ್ಯೂಸಲ್ ಟು ಫೀಡ್, ಅದ್ರ ಲಕ್ಷಣ.
1: ಈಗ ಮುಂದಿನ ಪ್ರಶ್ನೆಗೆ ಬರುವುದಾದ್ರೆ, ನಮ್ಮ ಹಿರಿಯ ನಾಗರಿಕರಲ್ಲಿ ಕಂಡು ಬರುವಂತ ಲಕ್ಷಣಗಳು ಯಾವ ರೀತಿ ಅದಾವಂತೀರಿ?
0: ಇಲ್ಲಿ ಹಿರಿಯ ನಾಗರಿಕರಲ್ಲೇನೋ ಸಿಮಿಲರ್ ಕಂಪ್ಲೇಂಟ್ಸ್ ಬರ್ತೈತ್ರಿ, ಬಟ್ ಅವರಲ್ಲಿ ಏನೋ ಅವೇರ್ನೆಸ್ ಇರ್ತೈತಿ, ನಾವು ಬಿಸಿಲಿಗೆ ಹೋದ್ರ ಇದನ್ ಮಾಡಬಹುದು, ಇದನ್ ಮಾಡಬಾರ್ದು ಅಂತ. ಅವರಲ್ಲೇನೋ ಏನಾಗ್ತೈತ್ರಿ, ಡಿಹೈಡ್ರೇಷನ್ ಲಕ್ಷಣ ಸಿಮಿಲರ್ ಇರ್ತಾವ, ಬಹಳ ನೀರಡಿಕೆ ಆಗ್ತಿರ್ತೈತ್ರಿ, ಅದು ಡಿಹೈಡ್ರೇಷನ್ ಲಕ್ಷಣ. ಅಂದ್ರೆ ದೇಹ ಏನ್ ಮಾಡ್ತೈತಿ, ಡಿಹೈಡ್ರೇಷನ್ ಆಯ್ತು ಅಂದ್ರೆ ಅದನ್ನ ಕರೆಕ್ಟ್ ಮಾಡ್ಕೊಳಕ್ ನೀರ್ ಕುಡಿಬೇಕು, ನೀರ್ ಕುಡಿಬೇಕು ಅನ್ಸ್ತೈತ್ರಿ. ಅವರಲ್ಲಿನೂ ಒಂದೊಂದು ವಯಸ್ಸಾದ್ಮೇಲೆ ಅವರಲ್ಲಿನೂ ಮಸಲ್ ಮಾಸ್ ಎಲ್ಲ ಕಡಿಮೆ ಆಗಿರ್ತೈತಿ, ಶಕ್ತಿ ಕಡಿಮೆ ಇರ್ತೈತಿ, ಅವ್ರಿಗೂ ವೀಕ್ನೆಸ್, ಸುಸ್ತಾಗೋದು, ಇಲ್ಲಿ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಹುರುಪಿರಂಗಿಲ್ಲ, ಅದು ಒಂದು. ಮತ್ತು ಯೂರಿನ್ ಪ್ರಮಾಣನೂ ಅವರಲ್ಲಿ ಕಡಿಮೆ ಆಗ್ತೈತ್ರಿ. ಈ ಇದ್ರದ್ದು ನೆಕ್ಸ್ಟ್ ವರ್ಷನ್ ಅವರಲ್ಲಿ ಎಕ್ಸಾಷನ್ ಅಂತ ಬಂತು ಅಂತಪ್ಪ ಅಂತಂದ್ರೆ ತಲೆ ಚಕ್ರಬೋದು, ತಲೆ ತಿರುಗಿ ಬೀಳ್ತಾರ, ಅವ್ರಿಗೆ ಉಲ್ಟಿ ಬಂದಂಗ ಆಗೋದು, ವಾಮಿಟಿಂಗ್ ಆಗೋದು, ಈ ಲಕ್ಷಣನೂ ಬರ್ಬೋದ್ರಿ. ಇನ್ನೊಂದು ಎಕ್ಸ್ಟ್ರೀಮ್ ಫಾರ್ಮ್ ಒಂದು ಹೇಳಿದ್ದೆ ನಾನು, ಹೀಟ್ ಸ್ಟ್ರೋಕ್ ಅಂತ ಒಂದು ಕಂಡೀಷನ್, ಅದು ಏನು ಸಣ್ಣ ಮಕ್ಕಳಲ್ಲಿನೂ ಆಗ್ಬೋದು, ಹಿರಿಯ ನಾಗರಿಕರಲ್ಲಿನೂ ಆಗ್ಬೋದು. ಇದು ಯಾಕೆ ಆಗ್ತೈತಪ್ಪ ಅಂತಂದ್ರೆ, ಈ ದೇಹದ ಒಂದು ಆಟೋ ರೆಗ್ಯುಲೇಷನ್, ಬಾಡಿ ಇಷ್ಟು ಟೆಂಪರೇಚರ್ ತನಕ ಬಂತು ಅಂತಂದ್ರೆ ಏನ್ ಮಾಡ್ತೈತ್ರಿ, ಅದನ್ನು ಮ್ಯಾನೇಜ್ ಮಾಡ್ಲಕ್ಕ, ಸರಿದೂಗಿಸ್ಲಕ್ಕ ಒಂದು ಆಟೋ ರೆಗ್ಯುಲೇಷನ್ ಅಂತ ಒಂದು ಸಿಸ್ಟಮ್ ಇರ್ತೈತಿ, ಅದು ಆಕ್ಟಿವೇಟ್ ಅಪ್ರಾಪ್ರಿಯೇಟ್ ಲೆವೆಲ್ ಕೆಲಸ ಮಾಡ್ತೈತಿ. ಒಂದು ಬಾಡಿ ಇಷ್ಟು ಟೆಂಪರೇಚರ್ ತನಕ ಬಂತು ಅಂದ್ರೆ ಆ ಲೆವೆಲ್ ಅನ್ನ ಕ್ರಾಸ್ ಆಗಿ ಇನ್ನೂ ದೇಹದ ಟೆಂಪರೇಚರ್ ಜಾಸ್ತಿ ಆಯ್ತು ಅಂತಂದ್ರೆ ಆ ಆಟೋ ರೆಗ್ಯುಲೇಷನ್ ಅಪ್ರಾಪ್ರಿಯೇಟ್ ಆಗಿ ಕೆಲಸ ಮಾಡಂಗಿಲ್ಲ. ಅಂದ್ರೆ ಏನಾಗ್ತೈತ್ರಿ, ಹೀಟ್ ಶೆಕೆ ಜಾಸ್ತಿ ಆಯ್ತಂದ್ರೆ ಸ್ವೆಟಿಂಗ್ ಆಗ್ಬೇಕು, ಅದು ಲಕ್ಷಣ ಏನು, ಬಾಡಿ ತಂಪ್ ಮಾಡ್ಲಾಕ. ಈ ಹೀಟ್ ಸ್ಟ್ರೋಕ್ ಅಲ್ಲಿ ಏನಾಗ್ತೈತ್ರಿ, ಆ ಸಿಸ್ಟಮ್ ಡಿರೇಂಜ್ ಆಗ್ಬಿಡ್ತೈತಿ, ಸ್ವೆಟ್ಟಿಂಗೆ ಆಗಂಗಿಲ್ಲ,
1: ಹೌದಿಲ್ಲ.
0: ಅವಾಗ ಏನಾಗ್ಬಿಡ್ತೈತ್ರಿ, ಸ್ಕಿನ್ ಫುಲ್ ಡ್ರೈ, ಒಣಗಿದ್ದು ಫುಲ್ ತವ ಹಿಂಗ ಕಾಯಿಸಿರ್ತಾರಲ್ರಿ, ಹಂಗಾಗ್ಬಿಡ್ತೈತಿ, ಸ್ವೆಟ್ಟಿಂಗ್ ಏನು ಇರಂಗಿಲ್ಲ, ಡ್ರೈ ಸ್ಕಿನ್ ರೆಡ್ ಹಾಟ್ ಸ್ಕಿನ್ ಅಂತ ಹೇಳ್ತಾರೆ ಹೀಟ್ ಸ್ಟ್ರೋಕ್ ಅಲ್ಲಿ. ಇದು ಆಯ್ತೋಪ ಅಂತಂದ್ರೆ ಇಟ್ಸ್ ಕಾಲ್ಡ್ ಮೆಡಿಕಲ್ ಎಮರ್ಜೆನ್ಸಿ ಹೀಟ್ ಸ್ಟ್ರೋಕ್. ಇದರ ಲಕ್ಷಣಗಳು, ಇದು ಯಾಕೆ ಮೆಡಿಕಲ್ ಎಮರ್ಜೆನ್ಸಿ ಅಂದ್ರೆ, ಇದು ಡ್ರೆಡೆಡ್ ಒಂದೇನು ಇಫೆಕ್ಟ್ ಆಫ್ ಈ ನಮ್ಮ ಹೀಟ್ ವೇವ್. ಅದು ಇದರಲ್ಲಿ ಏನಾಗ್ತೈತ್ರಿ, ಇದು ಯೂಶಲಿ ಸಡನ್ ಆನ್ಸ್ ಅಂದ್ರ ಸಡನ್ ಸೆಟ್ ಇವೆಲ್ಲ, ಅವ್ರ ಬಿಸಿಲಲ್ಲಿ ಯೂಶಲಿ ಪೀಕ್ ಬಿಸಿಲಲ್ಲಿ ಹೊರಗೆ ಹೋಗ್ಬಿಟ್ರಪ್ಪ ಅಂತಂದ್ರ ಅವ್ರಿಗೆ ವಿಚಾರ ಮಾಡೋ ಶಕ್ತಿ ಹೋಗ್ಬಿಡ್ತೈತ್ರಿ. ಅಂದ್ರೆ ಈಗ ನೀವು ನಿಮ್ ಹೆಸರು ಏನು ಅಂತ ಕೇಳಿದ್ರ ಅವ್ರ ಹಿಂಗ್ ವಿಚಾರ ಮಾಡ್ತಾರೆ,
1: ಹೇಳಕ್
0: ಸ್ಪಂದನೆ ಮಾಡಕ್ ಆಗೋದಿಲ್ಲ, ಅದಕ್ಕೆ ಡೆಲೀರಿಯಸ್ ಸ್ಟೇಟ್ ಅಂತಾರ, ಕನ್ಫ್ಯೂಸ್ಡ್ ಸ್ಟೇಟ್ ಅಂತಾರ. ನಿಮ್ದು ಯಾವ್ರು ಬೇರೆಯವರಿಂದ ನಿಮ್ದು ಯಾವ್ರು ಅಂತ ಕೇಳಿದ್ರೆ ವಿಚಾರ ಮಾಡ್ತಾರೆ, ಏನೋ ಹೇಳ್ತಾರೆ, ಏನ್ ಮಾತಾಡ್ತಾರೆ, ಇದು ಡೆಲೀರಿಯಸ್ ಸ್ಟೇಟ್ ಅವ್ರ ಕನ್ಫ್ಯೂಸ್ಡ್ ಸ್ಟೇಟ್ ಒಳಗಿರ್ತಾರ. ಇದು ಹೀಟ್ ಸ್ಟ್ರೋಕ್ ಇನ್ಫೆಕ್ಟ್. ಸಣ್ಣ ಮಕ್ಕಳೊಳಗಾದ್ರೂ ಅಫ್ಕೋರ್ಸ್ ಅವ್ರಿಗೂ ಸ್ಕಿನ್ ಸಿಂಪ್ಟಮ್ಸ್ ಹಿಂಗೇ ಇರ್ತಾವ, ಬಟ್ ಅದರಲ್ಲಿ ಲಕ್ಷಣ ಬೇರೆ ಬೇರೆ ಇರ್ತಾವ್ರಿ.
1: ಪಾಲಕರಾದವರು ಈ ಚಿಕ್ಕ ಮಕ್ಕಳಲ್ಲಿ ಈ ರೀತಿಯ ವರ್ತನೆ ಅಥವಾ ಹಿರಿಯ ನಾಗರಿಕರಲ್ಲಿ ಆಗುವಂತ ಈ ವರ್ತನೆಯನ್ನ ಯಾವ ರೀತಿ ಅವರು ಗೊತ್ತುಪಡಿಸ್ಕೋಬೇಕು ಅಂತೀರಿ?
0: ಈ ನಾನು ಈ ಹೀಟ್ ವೇವ್ ಇಂದ ಆದಂತಹ ಡಿಹೈಡ್ರೇಷನ್ ಅವ್ರ ಈ ಹೀಟ್ ಎಕ್ಸಾಷನ್ ಅನ್ನ ಸಿಂಪ್ಟಮ್ಸ್ ವೈಸ್ ಐಡೆಂಟಿಫೈ ಮಾಡ್ಬೇಕು. ಇದಕ್ಕೆ ಸ್ಪೆಸಿಫಿಕ್ ಆಗಿ ಲಕ್ಷಣಗಳು ಇಂಥವೇ ಅಂತ ಹೇಳಿದ್ರು ಡೌಟ್. ಅವರು

0: ನೀರಿನಂಶ ಕಡಿಮೆ ಆಗಿದ್ದು ನೋಟಿಫೈ ಮಾಡಬಹುದು. ಕಣ್ಣು ಡ್ರೈ ಆಗೈತಿ, ಮಗು ಅಳತಾ ಇದೆ ಅಂದ್ರೆ ಕಣ್ಣಾಗಿನ ನೀರ್ ಬರ್ತಾ ಇಲ್ಲ, ತುಟಿ ಒಣಗೈತಿ, ನಾಲ್ಗೈತಿ, ಮಗು ಈಗ ತಾನೇ ನೀರರೆ ಕುಡಿದಿತ್ತು ಅಥವಾ ಊಟ ಮಾಡಿದ್ರು ಇನ್ನೂ ನೀರ್ ಕುಡಿತಾ ಐತಿ ಅಂದ್ರೆ ರೆಗ್ಯುಲರ್ ಕಿಂತ ಜಾಸ್ತಿ ನೀರ್ ಕೇಳ್ತಾ ಇದೆಯಪ್ಪ ಅಂತಂದ್ರ ಡಿಹೈಡ್ರೇಷನ್ ಆಗಿದೆ ಅಂತರ್ಥ. ಮತ್ತು ಆಗ್ಲೇ ನಾ ಹೇಳ್ದಂಗೆ ಮಗು ರುಟೀನ್ ಆಗಿರುವಂತಕ್ಕಿಂತ ಬಹಳ ಇರಿಟೇಟ್ ಅಳತಾ ಇದೆ, ಎಕ್ಸೆಸಿವ್ ಕ್ರೈ, ಇರಿಟೇಷನ್, ಸ್ವಲ್ಪ ಸ್ವಲ್ಪಕ್ಕೆ ಸಿಟ್ಟು ಮಾಡ್ಕೊಳ್ಳೋದು. ಇಲ್ಲ ಅಂತಂದ್ರೆ ರೆಗ್ಯುಲರ್ ಆಗಿ ಎಷ್ಟು ಆಟ ಆಡ್ತಾ ಇರ್ಬೇಕು ಅಷ್ಟು ಆಟ ಆಡಂಗಿಲ್ಲ, ಒಂದೇ ಕಡೆ ಕುತ್ಕೊಂಡಿರ್ತೈತಿ, ಬರೇ ಮಲ್ಕೊಳ್ಳೋದಾಗ್ತಾ ಇರ್ತದೆ. ಇವು ಲಕ್ಷಣಗಳು ನೋಡಿದ್ರೆ ಮಗು ಇಟ್ಸ್ ನಾಟ್ ನಾರ್ಮಲ್. ಯೂಶ್ವಲಿ ತಾಯಿ ಇದನ್ರೆ ಫಸ್ಟ್ ರೆಕಗ್ನೈಸ್ ಮಾಡೋದು, ಇದು ಇವ ಹಿಂಗಿರಂಗಿಲ್ಲ, ಈಕಿ ಹಿಂಗಿರಂಗಿಲ್ಲ, ಇದು ಕೊರ್ತ್ ಈಸಿಲಿ ಟು ಅವ್ರಿಗೆ ಐಡೆಂಟಿಫೈ, ಇದು ವೇರಿಯೇಷನ್ ಆಗೈತಿ ಅಂತ ಕೊರ್ತ. ಮತ್ತು ಇವರಲ್ಲಿ ಏನಾಗ್ತದೆ, ಬಾಡಿ ಟೆಂಪರೇಚರ್ ಕ್ಲೈಮೇಟ್ ಹೆಂಗ್ ಜಾಸ್ತಿ ಆದಂಗ ಅವ್ರಿಗೆ ಮೈ ಬಿಸಿ ಆಗ್ತೈತಿ ನೋಡ್ರಿ, ಅದಕ್ಕೆ ಇವ್ರು ಯೂಶ್ವಲಿ ಏನ್ ಮಾಡ್ತಾರೆ, ಜ್ವರ ಬಂದೈತಿ ಅಂತ ಹೇಳ್ಕೊತಾರೆ.
1: ಹೌದು,
0: ಇದೇನು ಹೀಟ್ ವೇವ್ ಇಂದ ಆಗಿರುವಂತ ಮೈ ಬಿಸಿ ಜ್ವರ ಅಂತ ಕನ್ಫ್ಯೂಸ್ ಮಾಡ್ಕೊಂಡು, ಯೂಶ್ವಲಿ ಜನಸಾಮಾನ್ಯರಲ್ಲಿ ಜ್ವರ ಅಂದ್ರೆ ಏನು ಇನ್ಫೆಕ್ಷನ್ ಆಗಿದೆ ಅದರಿಂದ ಜ್ವರ ಬಂದಿದಾವ ಅಂತ ಹೇಳ್ಬಿಟ್ಟು ಅದಕ್ಕೆ ಅಟ್ರಿಬ್ಯೂಟ್ ಮಾಡ್ತಾರೆ. ಸೊ ಈಗಿನ ಕ್ಲೈಮೇಟ್ ಅಲ್ಲಿ ಫಸ್ಟ್ ಜ್ವರ ಅಂತಂದ್ರೆ ಫಸ್ಟ್ ಈ ಶೆಕೆಯಿಂದನೂ ಮೈ ಬಿಸಿ ಆಗಿರ್ಬೋದು ಅನ್ನೋದು
1: ಗೊತ್ತು
0: ಮಾಡ್ಕೋಬೇಕು.
1: ಈಗ ಇಷ್ಟೆಲ್ಲ ಹೇಳಿದ್ರೆ ಸರ್, ತಾವು ಈ ಹೀಟ್ ವೇವ್ ಲಿಂದ ಆಗುವಂತ ಲಕ್ಷಣಗಳು, ಇದಕ್ಕೆ ಕಾರಣಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಬಹುದಲ್ಲ?
0: ಈಗಿನ ಪರಿಸ್ಥಿತಿಯಲ್ಲಿ ಈ ಸರ್ಕಾರನೂ ಹೇಳಿದು ಹಂಗೆ ಪೀಕ್ ಟೈಮ್ ಅಲ್ಲಿ ಬಿಸಿಲು ಎಕ್ಸ್ಪೋಸ್ ಆಗ್ಬಾರ್ದು. ಪೀಕ್ ಟೈಮ್ ಅಂದ್ರೆ ಯೂಶ್ವಲಿ 12 ಗಂಟೆಯಿಂದ 3 ಗಂಟೆ ಅಂತ ಹೇಳಿದ್ದಾರೆ, ಬಟ್ ನಾವು ಯೂಶ್ವಲಿ ನೀವು 11 ಗಂಟೆಯಿಂದ ಸಾಯಂಕಾಲ 4 ಗಂಟೆ 4:30 ತನಕ ಈ ಬಿಸಿಲಿಗೆ ಡೈರೆಕ್ಟ್ ಆಗಿ ಎಕ್ಸ್ಪೋಸ್ ಆಗ್ಬಾರ್ದು, ಎಸ್ಪೆಷಲಿ ವಲ್ನರೇಬಲ್ ಪೀಪಲ್ ಅಂತ, ಎಸ್ಪೆಷಲಿ ಸಣ್ಣ ಮಕ್ಕಳು ಮತ್ತು ವಯಸ್ಸಾದವರು ಅದನ್ನ ಅವಾಯ್ಡ್ ಮಾಡ್ಬೇಕು. ಇಲ್ಲಾಂದ್ರೆ ಏನ್ ಮಾಡ್ತಾರ್ರಿ, ಸಣ್ಣ ಮಕ್ಕಳು ಹೆಂಗಾದ್ರು ಸ್ಕೂಲ್ ರಜಾ ಬಿಟ್ಟೈತಿ, ಹೋಗದ IPL ನೋಡ್ಕೋತೀವಿ, ಕ್ರಿಕೆಟ್ ಬೆನ್ ಹತ್ತಿ ಕ್ರಿಕೆಟ್ ಆಡದೆ ಅದು ಆಡದೆ ಬಿಸಿಲ್ ಕನ್ಸಿಡರ್ ಮಾಡಂಗಿಲ್ಲ ಏನು ಇಲ್ಲ, ಅದನ್ನ ಅವಾಯ್ಡ್ ಮಾಡ್ಬೇಕು. ಯಾವುದೇ ಒಂದು ರೀಸನ್ ಇರ್ಲಾರೆ, ಎಮರ್ಜೆನ್ಸಿ ರೀಸನ್ ಇರ್ಲಾರೆ, ದೊಡ್ಡವರಾದ್ರೂ ಅಷ್ಟೇ ಈ ಒಂದು ಪೀಕ್ ಬಿಸಿಲಿನ ಟೈಮ್ ಅಲ್ಲಿ ಹೊರಗಡೆ ಹೋಗೋದನ್ನ ಆದಷ್ಟು ಅವಾಯ್ಡ್ ಮಾಡ್ಬೇಕು. ಮತ್ತು ಈಗ ಸ್ವಲ್ಪ ನಮ್ ಕಡೆ ತ್ರಾಸ್ ಮನೆಗಳು ಇರ್ತಾವ್ರಿ, ಅಥವಾ ಒಂದೇ ಫ್ಲೋರ್ ಇಂದ RCC ಮನೆ ಇರ್ತೈತಿ, ಅದು ಇಡೀ ದಿವಸ ಕಾಯ್ದು ಕಾಯ್ದು ಅದು ಆರೋದೇ ಇಲ್ಲ.
1: ಹೌದು,
0: ಆಲ್ಮೋಸ್ಟ್ ಈ ಸಮ್ಮರ್ 2 ತಿಂಗಳು 3 ತಿಂಗಳು ಅಂತ ಅದು ಯಾವತ್ತೂ ಜನ ಸುಡ್ತಿರ್ತೈತ್ರಿ,
1: ಫ್ಯಾನ್ ಹಚ್ಚಿದ್ರು ಕೂಡ ಫ್ಯಾನ್ ಗಾಳಿ ಕೂಡ ಬಿಸಿ
0: ಗಾಳಿನೇ ಬರೋದ್ರು. ಸೊ ಹಿಂಗಾಗಿ ಆದಷ್ಟು ಮನೆಯಲ್ಲಿ ಏನ್ ಮಾಡ್ಬೇಕು, ಈ ಬಿಸಿ ನೀರು ನಾರ್ಮಲ್ ಬಟ್ಟೆ ಹಸಿ ಮಾಡಿ ಅದನ್ನ ಸ್ವಲ್ಪ ಮೈ ಒರೆಸ್ತಾ ಇರೋದು, ಅವಾಗವಾಗ ನೀರ್ ಕುಡಿತಾ ಇರೋದು, ಈ ತರ ಮಾಡ್ಕೊಂಡಿದ್ರೆ ಇದನ್ನ ನೀವು
1: ಕಾರಣ ಇವೆಲ್ಲ ಇರ್ತವೆ
0: ಅವಾಯ್ಡ್ ಮಾಡಬಹುದು.
1: ಅಂದ್ರೆ ಈಗ ನನಗ ತಿಳಿದ ಮಟ್ಟಿಗೆ ನಮಗೆ ಬಾಯಾರಿಕೆ ಆಗ್ಲಿ ಆಗದೆ ಇರ್ಲಿ ಎವ್ರಿ 1 ಅವರ್ಗೆ ನಾವು ಲಸ್ ನೀರ್ ಕುಡಿಬೇಕು ಅಂತ ಹಿರಿಯರು ಹೇಳ್ತಾ ಇದ್ರು, ಇದು ನಿಜಾನಾ ಸರ್?
0: ಹೌದು, ಖಂಡಿತವಾಗ್ಲು. ಈ ಕ್ಲೈಮೇಟ್ ಗಂತೂ ಮೋಸ್ಟ್ಲಿ ಅವ್ರು ಪ್ರೆಡಿಕ್ಟ್ ಮಾಡಿರ್ತಾರೆ ಕಾಣಿಸ್ತೈತಿ, ಅಥವಾ ಅವ್ರ ಅನುಭವಕ್ಕೆ ಬಂದಿದ್ದ ಈಗ
1: ಹೇಳ್ತಾ ಇದ್ದಾರೆ.
0: ಸೊ ಹಿಂಗಾಗಿ ಅದು ಹೇಳ್ತಾ ಇರೋದು ಸತ್ಯನೇ, ಯಾಕಂದ್ರೆ ನೀರು ಕುಡಿತಾನೆ ಇರಬೇಕು. ಅಷ್ಟು ಡಿಹೈಡ್ರೇಷನ್ನು ಹೀಟ್ ವೇವ್ ಇದ್ದಾಗ ನೀವು ನೀರು ಕುಡಿಲಿಲ್ಲ ಅಂದರೆ ಅದು ಮಿಲ್ಡ್ ಫಾರ್ಮ್ ಇದ್ದಿದ್ದು ಮಾಡ್ರೇಟಿಗೆ ಹೋಗ್ತೈತಿ, ಮಾಡ್ರೇಟೆಡ್ ಇದ್ದು ಸಿವಿಯರಿಗೆ
1: ಹೋಗುತ್ತೆ.
0: ಮತ್ತು ಈಗಿನ ಕ್ಲೈಮೇಟಲ್ಲಿ ಬರೀ ನೀರು ಕುಡಿದ್ರೆ ಏನಾಗ್ತೈತ್ರಿ, ವಾಟರ್ ರಿಪ್ಲೇಸ್ಮೆಂಟ್ ಆಕೈತಿ. ಈ ಸ್ವೆಟಿಂಗ್ ಆದ್ರಿಂದ ಬರೀ ನೀರಿನ ಜೊತೆ ಲವಣಾಂಶಗಳು ಬೇಕಾಗ್ತೈತಿ, ಅವೆಲ್ಲ ಲಾಸ್ ಆಗಿರ್ತಾವೆ, ಅದನ್ನು ರಿಪ್ಲೇಸ್ಮೆಂಟ್ ಆಗ್ತೈತಿ. ಬರೀ ನೀರ್ ಕುಡಿಯೋದ್ರಿಂದ ಏನಾಗ್ತೈತ್ರಿ, ವಾಟರ್ ರಿಪ್ಲೇಸ್ಮೆಂಟ್ ಆಯ್ತಂದ್ರ ನಮ್ಮ ಬ್ಲಡ್ ಇರಲಿರುವಂತ ಕೆಲವೊಂದು ಎಲೆಕ್ಟ್ರೋಲೈಟ್ಸ್ ಅಂತ ಹೇಳ್ತೀವಿ, ಸೋಡಿಯಂ ಪೊಟ್ಯಾಸಿಯಂ, ಅವು ಕಡಿಮೆ ಆಗ್ತಾವ. ನೀರಿನ ಪ್ರಮಾಣ ಜಾಸ್ತಿ ಆಗಿ ಎಲೆಕ್ಟ್ರೋಲೈಟ್ ಪ್ರಮಾಣ ಕಡಿಮೆ ಆಯ್ತಪ್ಪ ಅಂದ್ರ ಅದರಿಂದ ಕಾಂಪ್ಲಿಕೇಶನ್ ಆಗ್ತಾವ. ಸೊ ಹಿಂಗಾಗಿ ಬರೀ ನೀರ್ ಕುಡಿಯೋದು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಅದ್ರ ಜೊತೆ ಲವಣಾಂಶನೂ ಹೋಗ್ಬೇಕು. ಅದು ಹೆಂಗ ಹೋಗ್ಬೋದಪ್ಪ ಅಂದ್ರ ORS ಅಥವಾ ಪಾನಕ ಅನ್ರಿ, ಮಜ್ಜಿಗೆ ಅನ್ರಿ, ಈ ತರ ಪದಾರ್ಥಗಳನ್ನು ಕುಡಿಯೋದ್ರಿಂದ ಇದು ಇನ್ನೂ ಅಷ್ಟು ಬೆನಿಫಿಷಿಯಲ್ ಆಗಿದೆ.
1: ಮತ್ತೆ ಈಗ ಇಷ್ಟೆಲ್ಲ ಮಾಹಿತಿಯನ್ನು ಮಾಡಿಕೊಟ್ರಿ ಡಾಕ್ಟರ್ ಸಂತೋಷ್ ಬ್ಯಾಕೋಡವ್ರೆ, ಇದಕ್ಕೆ ಪರಿಹಾರ ಕುರಿತು ಒಂದಿಷ್ಟು ಮಾಹಿತಿಯನ್ನು ಮಾಡಿಕೊಡ್ಬೋದಲ್ಲ?
0: ಪರಿಹಾರಗಳು ಅಂತಂದ್ರೆ ಒಂದು ಪ್ರಿವೆನ್ಷನ್, ಇದು ಆಗದೆ ಇರುವಂಗ ನೋಡ್ಕೊಳ್ಳೋದು ಫಸ್ಟ್ ಪ್ರಯಾರಿಟಿ. ಆಯ್ತು ಅಂದ್ರೆ ಆಮೇಲೆ ಟ್ರೀಟ್ಮೆಂಟ್. ಆಗದೆ ಇರೋಂಗ್ ಹೆಂಗ್ ನೋಡ್ಕೋಬೇಕು, ಎಸ್ಪೆಷಲಿ ಸಣ್ಣ ಮಕ್ಳು ನಾ ಆಗ್ಲೇ ಹೇಳ್ದಂಗೆ ಬಿಸಿಲಿಗೆ ಎಕ್ಸ್ಪೋಸ್ ಮಾಡಬಾರ್ದು. ಆದಷ್ಟು ಬೆಳಗ್ಗೆ 9-10 ಗಂಟೆ ಒಳಗಡೆನೆ ನೀವು ಏನ್ ಫಿಸಿಕಲ್ ಆಕ್ಟಿವಿಟಿ ಆಟ ಅನ್ರಿ ಅದು ಒಂದ್ ಮಾಡಿಸಿ ಮನೇಲೆ ಇರುವಂಗ ನೋಡ್ಕೋಬೇಕು. ಟೈಮ್ ಸಿರಿ ನೀರ್ ಕುಡಿಯೋದು, ಮತ್ತು ಸ್ಟ್ರೇನಿಯಸ್ ಎಕ್ಸರ್ಸೈಸ್ ಅಂತ ಫಿಸಿಕಲ್ ಆಕ್ಟಿವ್ ಅಂತ ಹೇಳ್ತಾರೆ, ಯಾಕೆ ಅದರಿಂದನೂ ಬಾಡಿ ಹೀಟ್ ಆಕೈತಿ. ಆ ಒಂದು ಕೆಲಸ ಕಾರ್ಯಗಳನ್ನ ಅವಾಯ್ಡ್ ಮಾಡೋದು. ಈ ಒಂದು 11-12 ಗಂಟೆಯಿಂದ ಮಧ್ಯಾಹ್ನ 3 ಅಥವಾ 4 ಗಂಟೆ ತನಕ ಡೈರೆಕ್ಟ್ ಸನ್ಲೈಟ್ ಎಕ್ಸ್ಪೋಜರ್ ಹೋಗಬಾರ್ದು.

0: ಒಂದ್ ಪರಿಸ್ಥಿತಿಯಲ್ಲಿ ಹೋಗೋದ್ ಬಂತಂದ್ರು ಕ್ಯಾಪ್ ಹಾಕೊಳ್ಬಹುದು, ಇಲ್ಲಾಂದ್ರೆ ಛತ್ರಿ ಯೂಸ್ ಮಾಡಬಹುದ್ರಿ. ಕೈಯಲ್ಲಿ ಯಾವಾಗ್ಲೂ ಬಾಟಲ್, ನೀರಿನ ಬಾಟಲ್ ತಗೊಂಡೇ ಹೊರಗೆ ಹೋಗ್ಬೇಕು. ನೀರ್ ನಿಮ್ಗೆ ಬೇಕಂದಲ್ಲಿ ಕೆಲವೊಂದ್ಸರಿ ಸಿಗ್ತೈತಿ, ಕೆಲವೊಂದ್ಸರಿ ಸಿಗಂಗಿಲ್ಲ. ಸೊ ಹಿಂಗಾಗಿ ನೀರಿನ ಬಾಟಲ್ ಯಾವಾಗ್ಲೂ ಕ್ಯಾರಿ ಮಾಡ್ಕೊಂಡು ಹೊರಗೆ ಹೋಗ್ಬೇಕು.
1: ಈಗ ನಾವು ಸನ್ ಸ್ಟ್ರೋಕ್ ಅಂತ ಒಂದು ಶಬ್ದವನ್ನ ಈ ವರ್ಷ ಕೇಳ್ತಾ ಇದ್ದೇವೆ. ಈ ಸನ್ ಸ್ಟ್ರೋಕ್ ಅಂದ್ರೆ ಏನು, ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಮಾಡಿಕೊಡ್ತೀರಾ?
0: ಸನ್ ಸ್ಟ್ರೋಕ್ ಅನ್ನುವಂಥದ್ದು ಒಂದು ಈ ಹೀಟ್ ವೇವ್ ಅದ ಸಿವಿಯರ್ ಫಾರ್ಮ್ ಅಂತ ಹೇಳಿ ಹೇಳ್ತೇವ್ರಿ. ಅಂದ್ರೆ ಬಾಡಿ ಟೆಂಪರೇಚರ್ ಒಂದು ಲೆವೆಲ್ಗೆ ಬಂದ ತಕ್ಷಣ ಏನಾಗ್ತದೆ,

0: ಇಷ್ಟು ಮಾಹಿತಿ ಮಾಡಿಕೊಡ್ತಾರೆ. ಸನ್ ಸ್ಟ್ರೋಕ್ ಅನ್ನುವಂಥದ್ದು ಒಂದು ಈ ಹೀಟ್ ವೇವ್ ಅದ ಸಿವಿಯರ್ ಫಾರ್ಮ್ ಅಂತ ಹೇಳಿ ಹೇಳ್ತೇವ್ರಿ. ಅಂದ್ರೆ ಬಾಡಿ ಟೆಂಪರೇಚರ್ ಒಂದ್ ಲೆವೆಲ್ಗೆ ಬಂದ ತಕ್ಷಣ ಏನಾಗ್ತೈತಿ, ಒಂದ್ ಲೆವೆಲ್ಗೆ ಬರೋ ತನಕನೂ ಬಾಡಿ ಅದನ್ನ ಆಟೋ ರೆಗ್ಯುಲೇಟ್ ಮಾಡ್ತೈತಿ. ಆ ಒಂದು ಸರ್ಟನ್ ಲೆವೆಲ್ ಅನ್ನ ಬಾಡಿ ಟೆಂಪರೇಚರ್ ರಾಸ್ ಆಯ್ತು ಅಂತಂದ್ರೆ ಏನಾಗ್ತೈತ್ರಿ, ಡೈರೆಕ್ಟ್ ಹೀಟ್ ಇಂದ ಆಗುವಂತ ಇಂಜುರಿ ಸ್ಟಾರ್ಟ್ ಆಗ್ತೈತ್ರಿ. ಎಸ್ಪೆಷಲಿ ಎಂಡ್ ಆರ್ಗನ್ಸ್, ಬ್ರೈನ್ ಅನ್ರಿ, ಹಾರ್ಟ್ ಅನ್ರಿ, ಕಿಡ್ನಿ ಅನ್ರಿ. ಈ ಆಟೋ ರೆಗ್ಯುಲೇಷನ್ ತಪ್ಪು ಅಂದ್ರೆ ಹೀಟ್ ಇಂದ ಡೈರೆಕ್ಟ್ ಆಗಿ ಬ್ರೈನ್ ಇಂಜುರಿ ಸೆಲ್ಗಳು ಇರ್ತಾವ, ಇಂಡಿವಿಜುವಲ್ ಸೆಲ್ ಇರ್ತಾವ, ಅವಕ್ಕೆ ಏನಾಗ್ತಾವ್ರಿ, ಡ್ಯಾಮೇಜ್ ಆಗ್ತೈತಿ. ಅವು ಸ್ವಲ್ಪ ಎಡಿಮಾ ಅಂತ ಹೇಳ್ತಾವ, ಎಡಿಮಾ ಅಂತ ಆಗ್ತೈತಿ. ಕೆಲವೊಂದ್ಸರಿ ಬಹಳ ಪ್ರೊಲಾಂಗ್ಡ್ ಈ ಹೀಟಿಗೆ ಎಕ್ಸ್ಪೋಸ್ ಆಗೋದ್ರಿಂದ ಏನಾಗ್ತದೆ, ಕೆಲವೊಂದ್ಸರಿ ಸೆಲ್ ಡೆತ್ತು ಆಗ್ತೈತಿ. ಅವಾಗ ಏನಾಗ್ತೈತ್ರಿ, ಇವೆಲ್ಲ ಇಂಡಿವಿಜುವಲ್ ಸೆಲ್ ಎಡಿಮಾ ಆಯ್ತಲೋ, ಮೆದುಳಿಗೆ ಸೆರೆಬ್ರಲ್ ಎಡಿಮಾ ಅಂತ ಹೇಳ್ತೀವ್ರಿ. ಸೆರೆಬ್ರಲ್ ಎಡಿಮಾ ಆಯ್ತು ಅಂತ ಏನಾಗ್ತೈತಿ, ನಾಗ್ಲೇ ಇದರ ಲಕ್ಷಣ ಹೇಳಿದೆ, ಟೆಲೀರಿಯಸ್ ಸ್ಟೇಟ್, ಕನ್ಫ್ಯೂಸ್ ಸ್ಟೇಟ್, ಈ ತರ ಆಗಿ ಸುಸ್ತ್ ಆಗ್ಬಿಡ್ತಾರ. ಕೆಲವೊಂದ್ಸರಿ ಇದ್ರ ಸಿವಿಯರ್ ಫಾರ್ಮ್ ಆಗಿ ಏನಾಗ್ತೈತ್ರಿ, ಫಿಟ್ಸು ಬರ್ತೈತಿ. ಫಿಟ್ಸು ಅಂತಂದ್ರೆ ಕನ್ವಲ್ಷನ್ ಅಂತ ಹೇಳ್ತೇವೆ,
1: ಅಪಸ್ಮಾರ ಅಂತ
0: ಕನ್ವಲ್ಷನ್ ಬರ್ತೈತ್ರಿ. ಕೆಲವೊಂದ್ಸರಿ ಏನಾಗ್ಬಿಡ್ತೈತ್ರಿ, ಅಲ್ಲೇ ಕೊಲ್ಯಾಪ್ಸ್ ಆಗಿ ಬಿದ್ದ್ಬಿಡ್ತಾರ. ಸೊ ಈ ರೀತಿ ಈ ಡೈರೆಕ್ಟ್ ಹೀಟ್ ಇಂದ ಆಗುವಂತ ಎಫೆಕ್ಟ್ ಸನ್ ಸ್ಟ್ರೋಕ್ ಅಂತ ಹೇಳ್ತಾರೆ. ಅಂಡ್ ಇಟ್ ಈಸ್ ಅ ಮೆಡಿಕಲ್ ಎಮರ್ಜೆನ್ಸಿ. ಈ ತರ ಏನಾದರೂ ಕಂಡು ಬಂತು ಅಂತಂದ್ರೆ ಇಮಿಡಿಯೇಟ್ ಮೆಡಿಕಲ್ ಅಟೆನ್ಷನ್, ಇದನ್ನ ಅಲ್ಲೇ ಸಾಲ್ವ್ ಮಾಡುವಂತ, ಎಲ್ಲಿ ಹತ್ತಿರದಲ್ಲಿ ಮೆಡಿಕಲ್ ಫೆಸಿಲಿಟಿ ಇದೆ ಅಲ್ಲಿ ಇಮಿಡಿಯೇಟ್ ಕರ್ಕೊಂಡು ಹೋಗಿ, ಇಟ್ ಈಸ್ ಅ ಮೆಡಿಕಲ್ ಎಮರ್ಜೆನ್ಸಿ.
1: ಮತ್ತೆ ಈಗ ಕಾರ್ಯಕ್ರಮದ ಕೊನೆಯದಾಗಿ ನಮ್ಮ ಎಲ್ಲ ಕೇಳುಗರಿಗೆ ಒಂದು ಕಿವಿಮಾತನ್ನ ಏನಾದರೂ ಹೇಳ್ಬೋದಾ ಸರ್?
0: ಕಿವಿ ಮಾತು ಅಂದ್ರೆ, ಈಗಿನ ಬಿಸಿಲಲ್ಲಿ ಪರಿಸ್ಥಿತಿಯಲ್ಲಿ ಈಗ ಆಗಲೇ ಸರ್ಕಾರನೂ ಆದೇಶ ಹೊರಡಿಸಿ ಗೈಡ್ಲೈನ್ಸ್ ಅನ್ನ ರೆಕಮೆಂಡ್ ಮಾಡಿದೆ, ಈ ದಿನ ಪಾಲನೆ ಮಾಡ್ರಿ ಅಂತ. ಫಸ್ಟ್ ಬಿಸಿಲಿಗೆ ಹೋಗೋದನ್ನ ಅವಾಯ್ಡ್ ಮಾಡ್ರಿ, ಫಸ್ಟ್ ಕ್ರೈಟೀರಿಯಾ. ಆದಷ್ಟು ಜಾಸ್ತಿ ಜಾಸ್ತಿ ಲಿಕ್ವಿಡ್ ಡಯಟ್, ನೀರಿನಂಶ ಇರುವಂತಹ ಪದಾರ್ಥಗಳನ್ನು, ಕೆಲವೊಂದು ಹಣ್ಣು ಬರ್ತಾವ, ಕರ್ಬೂಜ ಬರ್ತೈತ್ರಿ, ಕಲ್ಲಂಗಡಿ ಬರ್ತೈತಿ, ವಾಟರ್ ಕಂಟೆಂಟ್ ಜಾಸ್ತಿ ಇರುವಂತಹ ಇರ್ತಾವ ಕನ್ಸ್ಯೂಮ್ ಮಾಡಬೇಕು, ತಿನ್ಬೇಕು. ಮತ್ತು ಓ ಆರ್ ಎಸ್, ಪಾನ್ಕ, ಮತ್ತ ಮಜ್ಜಿಗೆ, ಇವು ಏನಿರ್ತಾವ್ರಿ, ನೀರಿನ ಜೊತೆ ಇವ್ರ ಜೊತೆ ಲವಣಾಂಶನೂ ಇರ್ತೈತ್ರಿ, ಇವುಗಳನ್ನ ರೆಗ್ಯುಲರ್ ಆಗಿ ಕುಡಿತಾ ಇರಬೇಕು. ಮತ್ತು ಹೊರಗಡೆ ಹೋಗೋ ಪರಿಸ್ಥಿತಿ ಬಂದ್ರು ನಾ ಆಗ್ಲೇ ಹೇಳ್ದಂಗೆ ಕ್ಯಾಪು ಛತ್ರಿ ಯೂಸ್ ಮಾಡ್ರಿ. ಕೆಲವೊಂದ್ಸರಿ ಡ್ಯಾಂಪ್ ಕ್ಲಾತ್ ಅಂದ್ರೆ ಒಂದು ಹಸಿ ಅರ್ಬಿ ಮಾಡಿಕೊಂಡು ಅದನ್ನ ತಲೆ ಮೇಲೆ ಹಾಕೊಂಡು ಹೋದ್ರೆ ಹೀಟ್ ಏನಾಗ್ತೈತ್ರಿ, ಅಷ್ಟು ಬಡಿಯಂಗಿಲ್ಲ. ಆದಷ್ಟು ಮನೆ ಒಳಗಡೆ ಕ್ಲೋಸ್ ಡೋರ್ ಅಂತ ಹೇಳ್ತಾರೆ, ಅಂದ್ರೆ ಸನ್ಲೈಟಿಗೆ ಡೈರೆಕ್ಟ್ ಆಗಿ ಎಕ್ಸ್ಪೋಸ್ ಆಗ್ಬೇಡ್ರಿ. ಇನ್ ಕೇಸ್ ನಿಮ್ಗೆ ಹೊರಗಡೆ ಹೋಗೋ ಪರಿಸ್ಥಿತಿ ಬಂತು ಅಂದ್ರೂ ಒಂದು ಅರ್ಧ ಗಂಟೆ ಬಿಸಿಲು ಜಾಸ್ತಿ ಆಯ್ತು, ಎಲ್ಲಿ ನೆರಳಿರ್ತೈತಿ, ಚಾಟ್ ಇರ್ತೈತಿ, ಅಲ್ಲಿ ಹೋಗಿ ಒಂದು 10 ನಿಮಿಷ ಡೈರೆಕ್ಟ್ ಬಿಸಿಲಿಂದ ಸ್ವಲ್ಪ ರೆಸ್ಟ್ ತಗೊಂಡು ನೀರದು ಕುಡಿದು ಮುಂದೆ ಹೋಗ್ಬೋದು ಅಂತ ಮಾಡಿದ್ರೆ ಈ ಹೀಟ್ ವೇವ್ ಆಗುವಂತ ಎಲ್ಲ ಅಡ್ಡ ಪರಿಣಾಮಗಳು, ಡಿಹೈಡ್ರೇಷನ್ ಅನ್ರಿ, ಹೀಟ್ ಎಕ್ಸಾಸ್ಟನ್ ಅನ್ರಿ, ಅಥವಾ ಸಿವಿಯರ್ ಫಾರ್ಮ್ಸ್ ಹೀಟ್ ಸ್ಟ್ರೋಕ್ ಅನ್ನ ಅವಾಯ್ಡ್ ಮಾಡಬಹುದು.
1: ಇದುವರೆಗೆ ವಿಜಯಪುರ ಆಕಾಶವಾಣಿಗೆ ಬರು ಶಾಖದ ಅಲೆಗಳು ಮತ್ತು ಆ ಅಲೆಗಳಿಂದ ಆಗುವಂತ ಚಿಕ್ಕವರಿಂದ ಹಿರಿಯರಲ್ಲಿ ಕಂಡು ಬರುವಂತಹ ಲಕ್ಷಣಗಳು, ಕಾರಣಗಳು, ಪರಿಹಾರ ಕುರಿತು ವಿವರವಾದ ಮಾಹಿತಿಯನ್ನ ನೀಡಿದ್ದಕ್ಕಾಗಿ ತಮಗೆ ವಿಜಯಪುರ ಆಕಾಶವಾಣಿ ಪರವಾಗಿ ತುಂಬಾ ಹೃದಯದ ಧನ್ಯವಾದಗಳು. ನಮಸ್ಕಾರ ಸರ್.
0: ಧನ್ಯವಾದಗಳು ಸರ್.
2: ಇದುವರೆಗೆ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಶಾಖದ ಅಲೆಗಳಿಂದ ಚಿಕ್ಕ ಮಕ್ಕಳಿಂದ ಹಿರಿಯ ನಾಗರಿಕರ ಆರೋಗ್ಯದಲ್ಲಿ ಕಂಡುಬರುವ ಲಕ್ಷಣಗಳು, ಕಾರಣಗಳು ಹಾಗೂ ಪರಿಹಾರ ಈ ಕುರಿತು ವಿಜಯಪುರ ನಗರದ ಡಾಕ್ಟರ್ ಸಂತೋಷ್ ಬ್ಯಾಕ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಕಿರಣ್ ಕುಮಾರ್ ಶೇಖ್ದಾರ್.
3: ಸಹಕಾರ ಸಿದ್ರಾಯ್ ಸಾಳುಂಕೆ,
2: ನಿರ್ವಹಣೆ ಬಿ ಸಿದ್ದಣ್ಣ. ಆಕಾಶವಾಣಿ ವಿಜಯಪುರ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ.
2: ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಜನಧನ್ ಯೋಜನೆ ಕುರಿತು ಮಾಹಿತಿ ನೀಡ್ತಾ ಇದ್ದಾರೆ ಉಲ್ಲಾಸ್ ಗುಣಗಾವರು.
3: ನೆಮ್ಮದಿಯ ಜೀವನಕ್ಕಾಗಿ ಭದ್ರ ಭವಿಷ್ಯವನ್ನು ರೂಪಿಸಿಕೊಳ್ಳುವುದು ಮತ್ತು ಆ ನಿಟ್ಟಿನಲ್ಲಿ ಹಣಕಾಸಿನ ವ್ಯವಹಾರಗಳನ್ನು ವ್ಯವಸ್ಥಿತವಾಗಿ ನಡೆಸಿಕೊಂಡು ಹೋಗುವುದು ಪ್ರತಿಯೊಬ್ಬನ ಕನಸು. ಆರ್ಥಿಕವಾಗಿ ಸ್ವಾವಲಂಬಿಯಾಗಿ ತನ್ನ ಸ್ವಸಾಮರ್ಥ್ಯದ ಮೇಲೆ ಬೆಳೆಯಲಿಚ್ಛಿಸುವ ಪ್ರತಿಯೋರ್ವರಿಗೂ ಇಂದಿನ ದಿನಮಾನದಲ್ಲಿ ಬ್ಯಾಂಕಿನ ಸಹಾಯ ಸಹಕಾರ ಅನಿವಾರ್ಯ. ಹಾಗೆಯೇ ದುಡಿದಿದ್ದರಲ್ಲೇ ಸ್ವಲ್ಪ ಉಳಿಸಿ ಭವಿಷ್ಯಕ್ಕೊಂದಿಷ್ಟು ಭದ್ರತೆ ಕಲ್ಪಿಸಿಕೊಳ್ಳಲು ಬ್ಯಾಂಕಿನ ಸಹಾಯ ಬೇಕೇ ಬೇಕು. ಎಲ್ಲಕ್ಕೂ ಮಿಗಿಲಾಗಿ ವ್ಯವಸ್ಥೆಯಲ್ಲಿ ಪಾರದರ್ಶಕತೆಯನ್ನು ತರಲು ಕೇಂದ್ರ ಸರ್ಕಾರ ಖಾತೆಯ ಮೂಲಕವೇ ನೇರ ನಗದು ವರ್ಗಾವಣೆ ಪರಿಪಾಠವನ್ನು ಜಾರಿ

ತಂದಿದೆ. ಹೀಗಾಗಿ ಇಂದು ಬ್ಯಾಂಕ್ ಖಾತೆ ಪ್ರತಿಯೊಬ್ಬನಿಗೂ ಮೂಲಭೂತ ಸೌಕರ್ಯದಷ್ಟೇ ಅವಶ್ಯಕವಾಗಿದೆ. ಹೀಗಿದ್ದಾಗ್ಯೂ ನಮ್ಮ ದೇಶದಲ್ಲಿ ಕೋಟ್ಯಾಂತರ ಜನರು ಇಂದಿಗೂ ಬ್ಯಾಂಕಿನ ವ್ಯಾಪ್ತಿಗೆ ಒಳಪಟ್ಟಿಲ್ಲ ಎಂಬುದು ವಾಸ್ತವಿಕ. ಹಣಕಾಸು ಶಿಸ್ತು, ಸ್ವಾವಲಂಬನೆ, ಸಾಮಾಜಿಕ ಭದ್ರತೆ ಮುಂತಾದ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ರಾಷ್ಟ್ರದ ಸರ್ವರನ್ನೂ ಬ್ಯಾಂಕಿನ ವ್ಯಾಪ್ತಿಗೆ ಒಳಪಡಿಸುವ ಘನವೆತ್ತ ಉದ್ದೇಶದಿಂದ ಕೇಂದ್ರ ಸರ್ಕಾರ ಆಗಸ್ಟ್ 14, 2014 ಪ್ರಧಾನಮಂತ್ರಿ ಜನ್ಧನ್ ಯೋಜನೆಗೆ ಚಾಲನೆ ನೀಡಿತು. ಸರಳ ಉಳಿತಾಯ ಖಾತೆಯೊಂದಿಗೆ ಉಳಿತಾಯದ ಹವ್ಯಾಸ, ಹಣ ರವಾನೆ, ಜಮಾ ಮಾಡುವುದು, ಸಾಲ, ವಿಮೆ, ಪಿಂಚಣಿ, ಹೀಗೆ ಆರ್ಥಿಕ ಶಿಸ್ತನ್ನು ಬೆಳೆಸಿಕೊಳ್ಳಲು ಜನಸಾಮಾನ್ಯರಿಗೆ ಈ ಯೋಜನೆ ದಾರಿದೀಪವಾಗಿದೆ. ಜನ್ಧನ್ ಯೋಜನೆಯ ಮುಖ್ಯ ಉದ್ದೇಶ ಆರ್ಥಿಕ ಸೇರ್ಪಡೆಯಾಗಿದೆ. ಅಂದರೆ ಜನ್ಧನ್ ಖಾತೆಯ ಮೂಲಕ ಅರ್ಹವಾಗಿರುವಂತಹ ಎಲ್ಲ ಭಾರತೀಯರನ್ನ, ಅದರಲ್ಲೂ ಮುಖ್ಯವಾಗಿ ಅಸಂಘಟಿತ ವಲಯದ ಜನತೆಯನ್ನ ಬ್ಯಾಂಕಿಂಗ್ ಕ್ಷೇತ್ರದ ವ್ಯಾಪ್ತಿಗೆ ತರುವುದು ಜನ್ಧನ್ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಖಾತೆ ಹೊಂದಿದ ಮಾತ್ರಕ್ಕೆ ಯೋಜನೆಯ ಪ್ರಯೋಜನ ಪಡೆಯಲು ಸಾಧ್ಯವಿಲ್ಲ. ಕಾರಣ, ಯೋಜನೆಯ ಮುಖ್ಯ ಉದ್ದೇಶಗಳಾದ ಕಿರು ಉಳಿತಾಯ, ಕಿರು ಆರ್ಥಿಕ ಸಹಾಯ, ವಿಮಾ ಸೌಲಭ್ಯ ಹಾಗೂ ಹಣ ವರ್ಗಾವಣೆಯ ಪ್ರಯೋಜನ ಪಡೆಯಲು ಅನುಕೂಲವಾಗುವಂತೆ ಸೂಕ್ತ ತಿಳುವಳಿಕೆ ನೀಡಲು ಬ್ಯಾಂಕುಗಳಿಗೆ ಸೂಚನೆಯನ್ನು ನೀಡಲಾಗಿದೆ. ಜನ್ಧನ್ ಯೋಜನೆಯ ಪ್ರಮುಖ ಲಾಭಗಳೆಂದರೆ ಇದರಲ್ಲಿ ಎಲ್ಲ ನಾಗರಿಕರಿಗೂ ಪಾಲ್ಗೊಳ್ಳಲು ಅವಕಾಶವಿದೆ. ಖಾತೆಯನ್ನು ಪ್ರಾರಂಭಿಸಲು ಕಡಿಮೆ ಕಾಗದ ಪತ್ರ ಮತ್ತು ಅತ್ಯಂತ ಸರಳ ನಿಯಮಾವಳಿಗಳು ಅನ್ವಯ. ಖಾತೆ ಪ್ರಾರಂಭಕ್ಕೆ ಪ್ರಾರಂಭಿಕ ಶುಲ್ಕ ನೀಡಬೇಕಾದಂತಹ ನಿರ್ಬಂಧವಿಲ್ಲ. ಖಾತೆಯ ಮೇಲೆ ಅವಶ್ಯಕ ಸಂದರ್ಭದಲ್ಲಿ 2,000 ರಿಂದ 10,000 ವರೆಗೆ ನಿಯಮಾನುಸಾರ ಓಡಿ ರೂಪದಲ್ಲಿ ಹಣಕಾಸಿನ ಸಹಾಯವನ್ನು ಕೂಡ ಪಡೆಯಬಹುದು. ಖಾತೆ ಪ್ರಾರಂಭವಾದ ತಕ್ಷಣ ಡೆಬಿಟ್ ಕಾರ್ಡ್ನ ಪಡೆಯಲಿಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಸಾಮಾಜಿಕ ಭದ್ರತಾ ವಿಮಾ ಯೋಜನೆಗಳಲ್ಲಿ ಕೂಡ ಪಾಲ್ಗೊಳ್ಳಬಹುದಾಗಿದೆ. ಖಾತೆಯಲ್ಲಿ ಕನಿಷ್ಠ ಶುಲ್ಕ ಇಡುವ ಅವಶ್ಯಕತೆ ಇರುವುದಿಲ್ಲ. ಖಾತೆಯಲ್ಲಿ ಶುಲ್ಕ ಇದ್ದರೆ ಬಡ್ಡಿಯನ್ನು ಕೂಡ ನೀಡಲಾಗುತ್ತದೆ. ಇತರ ಅನುಕೂಲತೆಗಳೆಂತಂದರೆ ಭಾರತದಲ್ಲಿನ ಯಾವುದೇ ಸ್ಥಳಗಳಿಗಾದರೂ ಸುಲಭವಾಗಿ ಹಣ ವರ್ಗಾವಣೆ ಮತ್ತು ಸ್ವೀಕಾರ, ಸರ್ಕಾರಿ ಯೋಜನೆಗಳ ಮೊತ್ತವನ್ನು ಖಾತೆಗೆ ನೇರವಾಗಿ ಪಡೆಯಬಹುದು, ನಿವೃತ್ತಿ ವೇತನ, ವಿಮೆ ಇತ್ಯಾದಿ ಯೋಜನೆಗಳಲ್ಲಿ ಪಾಲ್ಗೊಳ್ಳಲು ಈ PMJDY ಅಥವಾ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಅನುಕೂಲವನ್ನು ಕಲ್ಪಿಸಿಕೊಡುತ್ತದೆ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯಡಿಯಲ್ಲಿ ಬ್ಯಾಂಕ್ ಖಾತೆ ತೆರೆಯಲು ಅವಶ್ಯಕವಾದ ಕಾಗದ ಪತ್ರಗಳ ಬಗ್ಗೆ ಅನೇಕರಿಗೆ ಸಂಶಯವಿರುತ್ತದೆ. ಈ ಸಂಶಯಗಳನ್ನು ನಿವಾರಿಸುವ ನಿಟ್ಟಿನಲ್ಲಿ ನಾನು ಕೆಲ ಮಾಹಿತಿಯನ್ನು ನೀಡಬಯಸುತ್ತೇನೆ. ಆಧಾರ್ ಕಾರ್ಡ್ ಇದ್ದರೆ ಇತರ ಯಾವುದೇ ದಾಖಲೆಗಳ ಅವಶ್ಯಕತೆ ಇಲ್ಲ. ಒಂದು ವೇಳೆ ವಾಸ್ತವ್ಯದ ವಿಳಾಸ ಬದಲಾಗಿದ್ದರೆ ಪ್ರಸ್ತುತ ವಿಳಾಸವನ್ನು ಸ್ವಯಂ ಪ್ರಮಾಣೀಕೃತಗೊಳಿಸಿ ನೀಡಬೇಕಾಗುವುದು. ಒಂದು ವೇಳೆ ಆಧಾರ್ ಕಾರ್ಡ್ ಇಲ್ಲದಿದ್ದರೆ ಮತದಾರನ ಗುರುತಿನ ಪತ್ರ, ರೇಷನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಅಧಿಕೃತ ಸಾರ್ವಜನಿಕ ಪ್ರಾಧಿಕಾರ ಅಥವಾ ಸಾರ್ವಜನಿಕ ಸೇವಾ ಅಧಿಕಾರಿಗಳು ಪತ್ರ ನೀಡಿದರೆ ಸಾಕು. ಈವರೆಗೆ ಉಳಿತಾಯ ಖಾತೆಯನ್ನೇ ಹೊಂದಿರದವರು ಜನ್ಧನ್ ಯೋಜನಾ ವ್ಯಾಪ್ತಿಯ ಖಾತೆಗಾಗಿ ಸಮೀಪದ ಸೇವಾ ಕ್ಷೇತ್ರದ ಯಾವುದೇ ಬ್ಯಾಂಕಿನ ಶಾಖೆಗಳನ್ನು ಸಂಪರ್ಕಿಸಬಹುದು. ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಅಂಗವಾಗಿ ಘನ ಕೇಂದ್ರ ಸರ್ಕಾರ ಪ್ರತಿಯೋರ್ವರನ್ನ ಬ್ಯಾಂಕ್ ಖಾತೆಯ ಮೂಲಕ ತಲುಪಲು ಅತ್ಯಂತ ಪ್ರಾಮುಖ್ಯತೆಯನ್ನು ನೀಡುತ್ತಾ ಇದೆ. ಸದ್ಯಕ್ಕೆ ಎಲ್ಲ ಬ್ಯಾಂಕುಗಳಲ್ಲಿ ಈ ಕುರಿತು ಅಭಿಯಾನ ಕೂಡ ಜಾರಿಯಲ್ಲಿದೆ. ಅದು ಸೆಪ್ಟೆಂಬರ್ 30 ಜಾರಿಯಲ್ಲಿರುತ್ತದೆ. ಯೋಜನೆಯ ಘೋಷಣೆಯ ನಂತರ ಅದನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಬ್ಯಾಂಕುಗಳು ವಿಶೇಷ ಶ್ರಮವನ್ನು ವಹಿಸುತ್ತಾ ಇವೆ. ಜನಸಾಮಾನ್ಯರನ್ನ ಬ್ಯಾಂಕ್ ಖಾತೆಯ ಮೂಲಕ ಅಭಿವೃದ್ಧಿಗೆ ಪ್ರೇರೇಪಿಸ್ತಾ ಇವೆ. ಮಾನ್ಯ ಪ್ರಧಾನಮಂತ್ರಿಗಳು ಆಗಸ್ಟ್ 14, 2014 ಯೋಜನೆಯನ್ನ ಘೋಷಿಸಿದ ದಿನವೇ 1.5 ಕೋಟಿ ಖಾತೆಗಳು ಪ್ರಾರಂಭಗೊಂಡು ಈ ಕಾರ್ಯ ಗಿನ್ನಿಸ್ ದಾಖಲೆಯನ್ನು ಸೇರಿಕೊಂಡಿದೆ. ಯೋಜನೆಯ ಪ್ರಾರಂಭದಿಂದ ಇಲ್ಲಿಯವರೆಗೆ ಸುಮಾರು 40 ಕೋಟಿ ಖಾತೆಗಳು ಪ್ರಾರಂಭಗೊಂಡಿವೆ. ಇದರಲ್ಲಿ ಸುಮಾರು 20 ಕೋಟಿ ಖಾತೆಗಳು ಗ್ರಾಮೀಣ ಮತ್ತು ಅರೆ ಪಟ್ಟಣಕ್ಕೆ ಸಂಬಂಧಪಟ್ಟಿವೆ. ರಾಜ್ಯದ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕು ಈ ಯೋಜನಾ ಅನುಷ್ಠಾನದಲ್ಲಿ ಅದ್ಭುತ ಕಾರ್ಯವನ್ನೇ ಮಾಡಿದೆ. ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕು ಈವರೆಗೆ 18 ಲಕ್ಷ ಜನರನ್ನ ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯಡಿ ತಂದಿದ್ದು ಶ್ಲಾಘನೀಯವಾಗಿದೆ. ಘನ ಉದ್ದೇಶ ಹೊಂದಿರುವ ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯ ಅನುಷ್ಠಾನದಲ್ಲಿ ಅಹರ್ನಿಶಿ ದುಡಿಯುತ್ತಿರುವ ಬ್ಯಾಂಕ್ ನೌಕರರ ಅರ್ಪಣಾ ಮನೋಭಾವ ಮತ್ತು ತೊಡಗಿಕೊಳ್ಳುವಿಕೆ ಶ್ಲಾಘನೀಯ. ಕೇವಲ ಒಂದು ಉಳಿತಾಯ ಖಾತೆ ಆರ್ಥಿಕ ಪ್ರಗತಿಯ ಹೆಬ್ಬಾಗಿಲು ಎಂದರೆ ಬಹಳಷ್ಟು ಜನರ ಹುಬ್ಬೇರಬಹುದು. ಆದರೆ ಅದು ನಿಜ. ಜನಸಾಮಾನ್ಯರು ಬ್ಯಾಂಕಿನ ಗ್ರಾಹಕರಾಗುವುದೇ ಉಳಿತಾಯ ಖಾತೆ ಹೊಂದುವ ಮೂಲಕ. ಬ್ಯಾಂಕಿನ ಗ್ರಾಹಕರಾದರೆಂದರೆ ಆತ ಅಥವಾ ಅವಳು ಬ್ಯಾಂಕಿನ ಎಲ್ಲಾ ಸೌಲಭ್ಯಗಳನ್ನು ಪಡೆಯಲು ಅರ್ಹರಾಗುತ್ತಾರೆ. ಅಲ್ಲಿಂದ ಅವರ ಆರ್ಥಿಕ ಪ್ರಗತಿಯ ರಹದಾರಿ ತೆರೆದುಕೊಳ್ಳುತ್ತದೆ. ಹೀಗಾಗಿ ಉಳಿತಾಯ ಖಾತೆಗೆ ಬ್ಯಾಂಕಿಂಗ್ ಶಬ್ದಕೋಶದಲ್ಲಿ ತುಂಬಾ ಮಹತ್ವ ಇದೆ. ಎಲ್ಲಾ ಭೌಗೋಳಿಕ ಕ್ಷೇತ್ರದ ಒಟ್ಟಾರೆ ಜನಸಂಖ್ಯೆಯನ್ನ ಬ್ಯಾಂಕಿಂಗ್ ವ್ಯಾಪ್ತಿಗೆ ತರಲು ಕೇಂದ್ರ ಸರ್ಕಾರ, ಭಾರತೀಯ ರಿಸರ್ವ್ ಬ್ಯಾಂಕ್, ನಬಾರ್ಡ್ ಮಾರ್ಗದರ್ಶನದಲ್ಲಿ ಎಲ್ಲಾ ಬ್ಯಾಂಕುಗಳು ಸತತ ಪ್ರಯತ್ನವನ್ನ ಮಾಡುತ್ತಲೇವೆ. ಬ್ಯಾಂಕುಗಳ ರಾಷ್ಟ್ರೀಕರಣ, ಗ್ರಾಮೀಣ ಬ್ಯಾಂಕುಗಳ ಸ್ಥಾಪನೆ ಈ ಪ್ರಯತ್ನಕ್ಕೆ ವೇಗೋತ್ಕರ್ಷವನ್ನು ನೀಡಿದೆ ಎಂದರೆ ತಪ್ಪೆನಿಸಲಿಕ್ಕಿಲ್ಲ. ಆದ್ಯತಾ ರಂಗ, ಸರ್ಕಾರಗಳ ಬಡತನ ನಿರ್ಮೂಲನಾ ಯೋಜನೆ, ಸರ್ಕಾರದ ಆರ್ಥಿಕ ಸರ್ಪಡೆ ಅಭಿಯಾನ, ಸಾಮಾಜಿಕ ಭದ್ರತಾ ಯೋಜನೆಗಳು, ಬಡ್ಡಿ ರಿಯಾಯಿತಿ ಸಹಾಯಧನಗಳು, ಬೆಳೆ ವಿಮಾ ಯೋಜನೆಗಳು,
ಡಿಜಿಟಲೈಜೇಷನ್ ಕ್ರಮಗಳು, ಕಾರ್ಡ್ಗಳ ಬಳಕೆ, ಸ್ವೈಪಿಂಗ್

0: ಹಾಗೂ ಪೋಸ್ ಯಂತ್ರಗಳ ಬಳಕೆ ಹೀಗೆ ಹತ್ತು ಹಲವು ಯೋಜನೆಗಳ ಅನುಷ್ಠಾನ ಮತ್ತು ಪ್ರಯೋಜನ ಪಡೆದುಕೊಳ್ಳಲು ಉಳಿತಾಯ ಖಾತೆಯೇ ಮೂಲಾಧಾರವಾಗಿದೆ. ಅಸಂಘಟಿತ ವಲಯದಲ್ಲಿನ ಲಕ್ಷಾಂತರ ಜನ ಇಂದಿಗೂ ಬ್ಯಾಂಕ್ ಸೌಲಭ್ಯದಿಂದ ದೂರವಿದ್ದಾರಷ್ಟೇ ಅಲ್ಲದೆ ಸಾಮಾನ್ಯ ವಿಮೆ, ಪಿಂಚಣಿಯಂತಹ ಸಾಮಾಜಿಕ ಸುರಕ್ಷಾ ಯೋಜನೆಗಳಿಂದಲೂ ದೂರವಿದ್ದಾರೆ. ಇದನ್ನು ಅರಿತಿರುವಂತಹ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ, ಅಂದರೆ ವರ್ಷಕ್ಕೆ ಕೇವಲ 436 ವಾರ್ಷಿಕ ಪ್ರೀಮಿಯಂನಲ್ಲಿ 2 ಲಕ್ಷ ಜೀವ ವಿಮೆ ರಕ್ಷಣೆಯನ್ನ ಪಡೆಯುವಂತಹದ್ದು, ಮತ್ತು ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ, ಅಂದರೆ ವಾರ್ಷಿಕವಾಗಿ ಕೇವಲ 20 ರೂಪಾಯಿಗಳನ್ನು ನೀಡಿ 2 ಲಕ್ಷ ರೂಪಾಯಿ ಅಪಘಾತ ವಿಮಾ ರಕ್ಷಣೆಯನ್ನ ಪಡೆಯುವಂತಹದ್ದು. ಇದಲ್ಲದೆ ವ್ಯವಸ್ಥಿತ ಪಿಂಚಣಿ ವ್ಯಾಪ್ತಿ ಒಳಪಡದ 18-40 ವರ್ಷದೊಳಗಿನ ಯಾವುದೇ ಭಾರತೀಯ ನಾಗರಿಕರು ಅವರವರ ಆಯ್ಕೆಯಂತೆ 1,000 ರಿಂದ 5,000 ವರೆಗೂ ಪಿಂಚಣಿಯನ್ನು ಪಡೆಯಲು ಅಟಲ್ ಪೆನ್ಷನ್ ಯೋಜನೆಯ ಮೂಲಕ ಅವಕಾಶ ಮಾಡಿಕೊಟ್ಟಿದೆ. ಉಳಿತಾಯ ಖಾತೆಯನ್ನು ಹೊಂದಿದ್ದರೆ ಮಾತ್ರ ಈ ಎಲ್ಲ ಸವಲತ್ತುಗಳನ್ನು ಪಡೆಯಬಹುದಾಗಿದೆ ಎಂಬುದನ್ನು ಮರೆಯಬಾರದು. ಆಧುನಿಕ ಜಗತ್ತಿನಲ್ಲಿ ಸಾಲವೇ ಪ್ರಗತಿಗೆ ಮೂಲ ಎಂಬಂತಾಗಿದ್ದು ಅದು ನಿಜವೂ ಕೂಡ. ಕೃಷಿಯಿಂದ ಉದ್ಯಮದವರೆಗೆ, ಶಿಕ್ಷಣದಿಂದ ಸೂರಿನವರೆಗಿನ ಸಾಲ ಯೋಜನೆಗಳಲ್ಲಿ ಪಾಲ್ಗೊಳ್ಳಬೇಕಾದರೆ ಅವರು ಬ್ಯಾಂಕಿನ ಗ್ರಾಹಕರಾಗಿರಬೇಕು. ಬ್ಯಾಂಕಿನ ಗ್ರಾಹಕರಾಗಿರಬೇಕಾದರೆ ಉಳಿತಾಯ ಖಾತೆಯನ್ನು ಹೊಂದಿರಬೇಕಾದದ್ದು ಅತ್ಯಂತ ಅತ್ಯವಶ್ಯಕ. ಈಗ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಇದಕ್ಕೆಲ್ಲ ಒಂದು ವೇದಿಕೆಯನ್ನು ಒದಗಿಸಿಕೊಟ್ಟಿದೆ. ಅಭಿವೃದ್ಧಿ ಎಂಬ ವಾಹನದ ಕೀಲಿಕೈಯಾಗಿರುವ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಮಹತ್ವವನ್ನು ಪಡೆದಿದೆ ಅಷ್ಟೇ ಅಲ್ಲ, ಅನಿವಾರ್ಯತೆಯನ್ನು ಕೂಡ ಸೃಷ್ಟಿಸಿದೆ. ಸ್ಪರ್ಧಾತ್ಮಕವಾಗಿರುವ ಈ ಜಗತ್ತಿನಲ್ಲಿ ಯಾವುದಕ್ಕೂ ಸಮಯವಿಲ್ಲ, ನಿಜ. ಆದರೆ ಕೇವಲ ಒಂದು ಉಳಿತಾಯ ಖಾತೆ ನಿಮ್ಮ ಅಮೂಲ್ಯ ಸಮಯವನ್ನು ಕೂಡ ಉಳಿಸುತ್ತದೆ ಎಂಬುದನ್ನು ನೆನಪಿಡಿ. ಸಾಲದ ಕಂತುಗಳ ನಿರ್ವಹಣೆ, ವಿಮೆ, ವಿದ್ಯುತ್ ಮತ್ತಿನ್ನಿತರ ಬಿಲ್ಲುಗಳ ಹಣ ರವಾನೆ, ಜಮಾ ಎಲ್ಲವನ್ನು ನಿಮ್ಮ ಉಳಿತಾಯ ಖಾತೆಗೆ ಆದೇಶವನ್ನು ನೀಡಿದ್ದಾದರೆ ಅದು ತನ್ನಷ್ಟಕ್ಕೆ ತಾನೇ ನೋಡಿಕೊಳ್ಳುತ್ತದೆ. ನಗದುರಹಿತ ವ್ಯವಹಾರ ಪ್ರಸ್ತುತ ಮೂಲಮಂತ್ರ. ಸರ್ವರನ್ನ ಬ್ಯಾಂಕಿಂಗ್ ಪರಿಧಿಯೊಳಗಡೆ ತರುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ತನ್ನ ಆರ್ಥಿಕ ಸೇರ್ಪಡೆಯ ನೀತಿಗೆ ಅನುಗುಣವಾಗಿ ಉಳಿತಾಯ ಖಾತೆ ಹೊಂದಲು ಸಾಕಷ್ಟು ಅವಕಾಶ ಕಲ್ಪಿಸಿದೆ. ಮುಂದಿನ ದಿನಮಾನವೇನಿದ್ದರೂ ನಗದುರಹಿತ ವಹಿವಾಟಿನದ್ದೇ. ಬ್ಯಾಂಕಿಂಗ್ ವ್ಯಾಪ್ತಿಗೆ ಬಾರದ ಗ್ರಾಹಕ ಎಲ್ಲ ಸವಲತ್ತುಗಳಿಂದ ವಂಚಿತನಾಗಬೇಕಾಗುತ್ತದೆ. ಕಾಲ ಕಳೆದಂತೆ ಉಳಿತಾಯ ಖಾತೆ ತೆರೆಯುವ ನಿಯಮಗಳು ಇನ್ನಷ್ಟು ಜಟಿಲ ಆಗಬಹುದು. ಕಾರಣ, ಅತ್ಯಂತ ಸರಳವಾಗಿರುವ ನಿಯಮಗಳನ್ನು ಬಳಸಿಕೊಂಡು ನಿಮಗಿಷ್ಟವಾದ ಯಾವುದೇ ಬ್ಯಾಂಕಿನಲ್ಲಿ ಪ್ರಧಾನಮಂತ್ರಿ ಜನಧನ್ ಖಾತೆಯನ್ನು ಇಂದೇ ತೆರೆಯಿರಿ.
1: ಇದುವರೆಗೆ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಕುರಿತು ಮಾಹಿತಿ ನೀಡಿದವರು ಉಲ್ಲಾಸ್ ಗುಣಗಾವರು.
2: ಪ್ರಗತಿ ಪಥ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
3: ನಾನು ಸ್ವಿಮ್ಮಿಂಗ್ ಕಲೀಲಿಕ್ಕೆ ಶುರು ಮಾಡಿದ ಹೊಸ್ತ್ರಲ್ಲಿ ನಮ್ಮ ಅಪ್ಪಂಗೆ, ಅಪ್ಪ ನಾನು ಲೇಡಿ ಮೈಕೆಲ್ ಫೆಲ್ಪ್ಸ್ ಆಗ್ತೀನಿ ಅಂತಿದ್ದೆ. ಅಪ್ಪ ನಾಗೋರು.
4: ನಾನು ಅಷ್ಟೇ, ಸಣ್ಣವನಿದ್ದಾಗ ಸ್ಪೈಡರ್ ಮ್ಯಾನ್ ಆಗ್ತೀನಿ ಅನ್ಕೊಂಡಿದ್ದೆ. ಶಾಲೆಯಲ್ಲಿ ಮೆಡಲ್ಸು ಬಂದಿತ್ತು, ಹೈ ಜಂಪು, ಲಾಂಗ್ ಜಂಪ್ ಅಲ್ಲೆಲ್ಲ.
3: ನಿಂಗೆ ನೆನಪಿದೆಯಾ, ನಾವಿಬ್ರು 8ನೇ ಕ್ಲಾಸಲ್ಲಿ ಇರ್ತಾ ನೀನು ಫಸ್ಟ್ ರ್ಯಾಂಕ್ ಬಂದೆ, ನಾನು ಸೆಕೆಂಡ್ ರ್ಯಾಂಕ್ ಬಂದೆ ಅಂತ ನಮ್ಮಮ್ಮ ನಂಗೆ ಬೈದಿದ್ರು.
4: ಹೌದು, ಯಾರು ಕಲಿಸಿದ್ರು ನೆನಪಿಲ್ಲ, ಆದರೆ ಎಲ್ಲರೂ ಮಾಡ್ತಾರೆ ಅಂತ ನಾವು ಈ ಡ್ರಗ್ಸ್ ಚಟಕ್ಕೆ ಬಿದ್ವಿ ಅಲ್ವಾ. ಅಷ್ಟಕ್ಕೂ ಅಷ್ಟು ಸಣ್ಣ ವಯಸ್ಸಲ್ಲಿ ಶುರು ಮಾಡಬಾರ್ದಾಗಿತ್ತು. ನಾವು
3: ದೇವ್ರದೇ ನಮ್ಮ ಪೇರೆಂಟ್ಸ್ ನಮ್ಗೆ ಸರಿಯಾದ ಟ್ರೀಟ್ಮೆಂಟ್ ಕೊಡಿಸ್ತಿದ್ದಾರೆ. ಒಂದು ಸಣ್ಣ ಫೋನ್ ಕಾಲ್ ಮಾಡಿ ನಾನು ಈ ಡಿ ಅಡಿಕ್ಷನ್ ಸೆಂಟರ್ ಸೇರ್ಕೊಂಡೆ. ಇಲ್ಲಿ ಯಾರು ನನ್ನ ಜಡ್ಜ್ ಮಾಡಲ್ಲ, ನಾನು ಸರಿ ಹೋಗ್ಲಿಕ್ಕೆ ಸರಿಯಾದ ಸಲಹೆ ಚಿಕಿತ್ಸೆ ನೀಡ್ತಾರೆ.
4: ನಾನು ನೀವೆಲ್ಲ ಹೇಳಿದ್ ಕೇಳಿ ರಿಹ್ಯಾಬ್ ಸೇರ್ಕೋಬೇಕಿತ್ತು, ತಡ ಮಾಡ್ಬಿಟ್ಟೆ. ಆದ್ರೆ ನಾನ್ ಮತ್ತೆ ಮೊದ್ಲಿನ ಜೀವನಕ್ಕೆ ಹೋಗ್ತೀನಾ?
3: ಖಂಡಿತ ಸರಿ ಹೋಗ್ತೀಯ ಕಣೋ, ಆದ್ರೆ ಏನ್ ಮಾಡ್ಬೇಕಂತ ಗೊತ್ತಿದೆ ಅಲ್ವಾ? ಸೇ ನೋ ಟು ಡ್ರಗ್ಸ್, ಜಸ್ಟ್ ಸೇ ನೋ. ಆರೋಗ್ಯವನ್ನರಿಸಿ, ಡ್ರಗ್ಸ್ ಅಲ್ಲ.
5: ಆಕಾಶವಾಣಿ, ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
6: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ಬೀಜಿಂಗ್ನಲ್ಲಿ ಅಮೆರಿಕ ಚೀನಾ ಅಧ್ಯಕ್ಷರ ನಡುವೆ ಮಹತ್ವದ ದ್ವಿಪಕ್ಷೀಯ ಸಮಾಲೋಚನೆ. ದೆಹಲಿಯಲ್ಲಿ ಬ್ರಿಕ್ಸ್ ವಿದೇಶಾಂಗ ಸಚಿವರ ಶೃಂಗಸಭೆ, ಜಾಗತಿಕ ಪ್ರಾದೇಶಿಕ ವಿಷಯಗಳ ಕುರಿತು ಚರ್ಚೆ. ಕೇರಳಂನ ನೂತನ ಮುಖ್ಯಮಂತ್ರಿಯಾಗಿ ವಿಡಿ ಸತೀಶನ್ ಆಯ್ಕೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, 4 ಪ್ರಮುಖ ಆರೋಪಿಗಳ ಬಂಧನ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಪಂಜಾಬ್ ಕಿಂಗ್ಸ್ ಮುಂಬೈ ಇಂಡಿಯನ್ಸ್ ತಂಡಗಳ ನಡುವೆ ಹಣಾಹಣಿ. ವಾರ್ತೆಗಳ ವಿವರ. ಬೀಜಿಂಗ್ನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ನಡುವಿನ ದ್ವಿಪಕ್ಷೀಯ ಮಾತುಕತೆ ಆರಂಭವಾಗಿವೆ. ಆರಂಭಿಕ ಭಾಷಣದಲ್ಲಿ ಜಿನ್ಪಿಂಗ್ ಮಾತನಾಡಿ, ಚೀನಾ ಮತ್ತು ಅಮೆರಿಕ ಪ್ರತಿಸ್ಪರ್ಧಿಗಳಲ್ಲ, ಪಾಲುದಾರರಾಗಿರಬೇಕು. ಟ್ರಂಪ್ ಅವರೊಂದಿಗೆ ಚರ್ಚೆ ನಡೆಸಲು ಮತ್ತು

0: ಚೀನಾ ಅಮೆರಿಕ ಸಂಬಂಧಗಳ ದೈತ್ಯ ಹಡಗನ್ನು ಮುನ್ನಡೆಸಲು ಒಟ್ಟಾಗಿ ಕೆಲಸ ಮಾಡಲು ಎದುರು ನೋಡುತ್ತಿದ್ದೇನೆ. 2026 ಹೊಸ ಅಧ್ಯಾಯವನ್ನು ತೆರೆಯುವ ಐತಿಹಾಸಿಕ ಹೆಗ್ಗುರುತು ವರ್ಷವನ್ನಾಗಿ ಮಾಡಲು ಇದು ಸಾಧ್ಯ ಎಂದು ಅವರು ಹೇಳಿದರು. ಡೊನಾಲ್ಡ್ ಟ್ರಂಪ್ ಮಾತನಾಡಿ, ಜಿನ್ಪಿಂಗ್ ಶ್ರೇಷ್ಠ ನಾಯಕ, ಎರಡು ಮಹಾಶಕ್ತಿಗಳ ನಡುವಿನ ಸಂಬಂಧವು ಹಿಂದೆಂದಿಗಿಂತಲೂ ಉತ್ತಮವಾಗಿರುತ್ತದೆ ಎಂದು ಹೇಳಿದರು. ಇದಕ್ಕೂ ಮೊದಲು ಗ್ರೇಟ್ ಹಾಲ್ ಆಫ್ ದಿ ಪೀಪಲ್ ಪ್ರವೇಶ ದ್ವಾರದಲ್ಲಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಭವ್ಯ ಸ್ವಾಗತ ದೊರೆಯಿತು. ಕ್ಸಿ ಜಿನ್ಪಿಂಗ್ ಅವರೊಂದಿಗೆ ಎರಡು ದಿನಗಳ ಶೃಂಗಸಭೆಗಾಗಿ ಅಮೆರಿಕ ಅಧ್ಯಕ್ಷರು ನಿನ್ನೆ ಸಂಜೆ ಬೀಜಿಂಗ್ಗೆ ಆಗಮಿಸಿದರು. ಇರಾನ್ ಯುದ್ದ, ಜಾಗತಿಕ ಇಂಧನ ಬಿಕ್ಕಟ್ಟು, ವ್ಯಾಪಾರ ಉದ್ವಿಗ್ನತೆ, ತೈವಾನ್ ಮತ್ತು ಕೃತಕ ಬುದ್ದಿಮತ್ತೆ ಕುರಿತು ಮಹತ್ವದ ಚರ್ಚೆ ನಡೆಸಲಾಗುತ್ತಿದೆ. ಹಾರ್ಮಸ್ ಜಲಸಂಧಿಯನ್ನು ಮತ್ತೆ ತೆರೆಯಲು ಮತ್ತು ಕೊಲ್ಲಿಯಲ್ಲಿನ ಉದ್ವಿಗ್ನತೆಯನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿರುವ ಹೊಸ ಮಾತುಕತೆಗಳನ್ನು ಪ್ರೋತ್ಸಾಹಿಸಲು ಟೆಹರಾನ್ನೊಂದಿಗೆ ಚೀನಾದ ಪ್ರಭಾವವನ್ನು ಬಳಸಲು ಟ್ರಂಪ್ ಕ್ಸಿ ಜಿನ್ಪಿಂಗ್ ಅವರನ್ನು ಒತ್ತಾಯಿಸುವ ಸಾಧ್ಯತೆ ಇದೆ. ಆರ್ಥಿಕ ಸಂಬಂಧಗಳು ಶೃಂಗಸಭೆಯ ಹೃದಯ ಭಾಗದಲ್ಲಿ ಉಳಿಯುವ ನಿರೀಕ್ಷೆ ಇದೆ. ಎರಡೂ ಕಡೆಯವರು ಅಸ್ತಿತ್ವದಲ್ಲಿರುವ ವ್ಯಾಪಾರ ಒಪ್ಪಂದದ ವಿಸ್ತರಣೆಯ ಬಗ್ಗೆ ಚರ್ಚಿಸುತ್ತಿದ್ದಾರೆ. ಬೋಯಿಂಗ್ ವಿಮಾನಗಳು, ಕೃಷಿ ರಫ್ತುಗಳು ಮತ್ತು ಇಂಧನ ಉತ್ಪನ್ನಗಳು ಸೇರಿದಂತೆ ಅಮೆರಿಕದ ಸರಕುಗಳ ಚೀನಾದ ಖರೀದಿಯನ್ನು ಹೆಚ್ಚಿಸುವುದು ಮಾತುಕತೆಗಳಲ್ಲಿ ಸೇರಿರಬಹುದು. ದೆಹಲಿಯಲ್ಲಿ ಇಂದಿನಿಂದ ಎರಡು ದಿನಗಳ ಬ್ರಿಕ್ಸ್ ವಿದೇಶಾಂಗ ಸಚಿವರ ಶೃಂಗಸಭೆ ಆರಂಭವಾಗಿದ್ದು, ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದಾರೆ. ಸಭೆಯಲ್ಲಿ ಬ್ರಿಕ್ಸ್ ವಿದೇಶಾಂಗ ಸಚಿವರು ಮತ್ತು ಸದಸ್ಯ ರಾಷ್ಟಗಳ ನಿಯೋಗದ ಮುಖ್ಯಸ್ಥರು ಭಾಗವಹಿಸಿದ್ದಾರೆ. ಸಭೆಯ ನಂತರ ವಿವಿಧ ರಾಷ್ಟಗಳ ಪ್ರಮುಖರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಲಿದ್ದಾರೆ. ಈ ಸಭೆಯಲ್ಲಿ ಪರಸ್ಪರ ಹಿತಾಸಕ್ತಿಯ ಜಾಗತಿಕ ಮತ್ತು ಪ್ರಾದೇಶಿಕ ವಿಚಾರಗಳ ಬಗ್ಗೆ ಸಮಾಲೋಚನೆ ನಡೆಸಲಿದ್ದಾರೆ. ಸಭೆಯ ನೇಪಥ್ಯದಲ್ಲಿ ಡಾ ಎಸ್ ಜೈಶಂಕರ್ ಹಲವು ದ್ವಿಪಕ್ಷೀಯ ಸಭೆಗಳನ್ನು ನಡೆಸುವ ನಿರೀಕ್ಷೆ ಇದೆ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಶೃಂಗಸಭೆಯಲ್ಲಿ ಭಾಗವಹಿಸುವ ಸಲುವಾಗಿ ಇರಾನ್ನ ವಿದೇಶಾಂಗ ಸಚಿವ ಸಯ್ಯದ್ ಅಬ್ಬಾಸ್, ರಷ್ಯಾದ ವಿದೇಶಾಂಗ ಸಚಿವ ಸರ್ಗೈ ಲಾವ್ರೋವ್, ಮಾಲ್ಡೀವ್ಸ್ ವಿದೇಶಾಂಗ ವ್ಯವಹಾರಗಳ ಸಚಿವೆ ಇರುತಿಶಮ್ ಅಧಮ್ ಸೇರಿದಂತೆ ಹಲವು ರಾಷ್ಟಗಳ ಪ್ರತಿನಿಧಿಗಳು ದೆಹಲಿಗೆ ಆಗಮಿಸಿದ್ದಾರೆ. ಕೇರಳಂನ 13ನೇ ಮುಖ್ಯಮಂತ್ರಿಯಾಗಿ ವಿಡಿ ಸತೀಶನ್ ಆಯ್ಕೆಯಾಗಿದ್ದಾರೆ. ದೆಹಲಿಯಲ್ಲಿ ಕಾಂಗ್ರೆಸ್ನ ಉನ್ನತ ನಾಯಕರಾದ ದೀಪದಾರ್ ಮುನ್ಷಿ, ಮುಕುಲ್ ವಾಸ್ನಿಕ್ ಹಾಗೂ ಅಜಯ್ ಮಾಕೇನ್ ಈ ಘೋಷಣೆ ಮಾಡಿದ್ದಾರೆ. ಕೇರಳಂನಲ್ಲಿ ನೂತನ ಮುಖ್ಯಮಂತ್ರಿ ಆಯ್ಕೆ ಬಿಕ್ಕಟ್ಟು ಕೊನೆಗೂ ನಿವಾರಣೆಯಾಗಿದೆ. ಕಳೆದ ಒಂದು ವಾರದಿಂದ ನಡೆದ ವ್ಯಾಪಕ ಸಮಾಲೋಚನೆಗಳ ನಂತರ ಸ್ಥಳೀಯ ಮುಖಂಡ ಸತೀಶನ್ ಅವರನ್ನು ಕಾಂಗ್ರೆಸ್ ಹೈಕಮಾಂಡ್ ಆಯ್ಕೆ ಮಾಡಿದೆ. ಬರುವ ಸೆಪ್ಟೆಂಬರ್ 2026 ಅಥವಾ ಮುಂದಿನ ಆದೇಶದವರೆಗೆ ಜಾರಿಗೆ ಬರುವಂತೆ ಕಚ್ಚಾ ಸಕ್ಕರೆ, ಬಿಳಿ ಸಕ್ಕರೆ ಮತ್ತು ಸಂಸ್ಕರಿಸಿದ ಸಕ್ಕರೆ ಸೇರಿದಂತೆ ಸಕ್ಕರೆಯ ರಫ್ತು ನಿಷೇಧಿಸಿದೆ. ವಿದೇಶಿ ವ್ಯಾಪಾರ ನಿರ್ದೇಶನಾಲಯ ರಫ್ತು ನೀತಿಯನ್ನು ನಿರ್ಬಂಧಿತದಿಂದ ನಿಷೇಧಿತ ವಲಯಕ್ಕೆ ತಿದ್ದುಪಡಿ ಮಾಡಿ ಆದೇಶಿಸಿದೆ. ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೇಂದ್ರ ತನಿಖಾ ದಳ ಸಿಬಿಐ ನಾಲ್ವರು ಪ್ರಮುಖ ಆರೋಪಿಗಳನ್ನು ಬಂಧಿಸಿದೆ. ಆರೋಪಿಗಳನ್ನು ಮಂಗಿಲಾಲ್ ಬಿವಾಲ್, ದಿನೇಶ್ ಬಿವಾಲ್, ಹರಿಯಾಣ ನಿವಾಸಿ ಯಶ್ ಯಾದವ್ ಮತ್ತು ಮಂಗಿಲಾಲ್ ಅವರ ಮಗ ವಿಕಾಸ್ ಎಂದು ಗುರುತಿಸಲಾಗಿದೆ. ನಾಲ್ವರನ್ನು ಜೈಪುರದಿಂದ ಬಂಧಿಸಿ ನಿನ್ನೆ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಲಾಯಿತು. ನಂತರ ಅವರನ್ನು ಹೆಚ್ಚಿನ ವಿಚಾರಣೆಗಾಗಿ ದೆಹಲಿಗೆ ಸ್ಥಳಾಂತರಿಸಲಾಯಿತು. ತನಿಖಾ ಅಧಿಕಾರಿಗಳ ಪ್ರಕಾರ ಆರೋಪಿ ಯಶ್ ಯಾದವ್ ಮತ್ತು ವಿಕಾಸ್ ಈ ಹಿಂದೆ ರಾಜಸ್ಥಾನದ ಸಿಕಾರ್ ಜಿಲ್ಲೆಯ ನೀಟ್ ತರಬೇತಿ ಸಂಸ್ಥೆಯಲ್ಲಿ ಒಟ್ಟಿಗೆ ಅಧ್ಯಯನ ಮಾಡಿದ್ದರು. ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಸಂಬಂಧಿಸಿದ ಜಾಲ ಮತ್ತು ಸಮನ್ವಯವು ಆ ಅವಧಿಯಲ್ಲಿ ಬೆಳೆದಿರಬಹುದು ಎಂದು ತನಿಖಾಧಿಕಾರಿಗಳು ಶಂಕಿಸಿದ್ದಾರೆ. ತರಬೇತಿ ಸಂಸ್ಥೆಗಳು, ಮಧ್ಯವರ್ತಿಗಳು, ವಿದ್ಯಾರ್ಥಿಗಳು ಮತ್ತು ಆರೋಪಿಗಳೊಂದಿಗೆ ಸಂಬಂಧ ಹೊಂದಿರುವ ಇತರ ವ್ಯಕ್ತಿಗಳ ನಡುವಿನ ಸಂಭಾವ್ಯ ಸಂಪರ್ಕಗಳ ಬಗ್ಗೆ ಸಿಬಿಐ ಈಗ ತನಿಖೆ ನಡೆಸುತ್ತಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಆಫ್ರಿಕಾ ಸಹಯೋಗದ ಮುಂದಿನ ಹಂತವು ಹೆಚ್ಚಿನ ಮೌಲ್ಯದ ಉತ್ಪನ್ನಗಳು ಮತ್ತು ಸಂಯೋಜಿತ ಪೂರೈಕೆ ಸರಪಳಿಗಳ ಮೇಲೆ ನಿರ್ಮಿಸಲಾಗುವುದು ಎಂದು

ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ಭಾರತ ಆಫ್ರಿಕಾ ವ್ಯವಹಾರ ಸಂವಾದ ಹಾಗೂ ಪ್ರದರ್ಶನ ಮತ್ತು ಭಾರತ ಆಫ್ರಿಕಾ ವೇದಿಕೆ ಶೃಂಗಸಭೆಯ ಹಿನ್ನೆಲೆಯಲ್ಲಿ ಮಾತನಾಡಿದ ಸಚಿವರು, ಕೃಷಿ, ಡಿಜಿಟಲ್ ಮೂಲಸೌಕರ್ಯ, ಆರೋಗ್ಯ ರಕ್ಷಣೆ ಮತ್ತು ಶುದ್ದ ಇಂಧನ ಉತ್ಪಾದನೆ ಹಾಗೂ ತಂತ್ರಜ್ಞಾನ ಪಾಲುದಾರಿಕೆಯವರಿಗೆ ಉಭಯ ದೇಶಗಳ ಬಾಂಧವ್ಯ ಗಟ್ಟಿಯಾಗಿದೆ ಎಂದು ಹೇಳಿದ್ದಾರೆ. ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ತಮ್ಮ ವಿದೇಶ ಪ್ರವಾಸಕ್ಕಾಗಿ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡುತ್ತಿದ್ದಾರೆ. ಆದರೆ ಕೇಂದ್ರ ಸರ್ಕಾರದ ವಿರುದ್ಧ ವಿದೇಶಿ ಪ್ರವಾಸ ವಿಷಯದಲ್ಲಿ ಅನಗತ್ಯ ಆರೋಪ ಮಾಡುತ್ತಿರುವುದು ಸರಿಯಲ್ಲ ಎಂದು ಬಿಜೆಪಿ ವಕ್ತಾರ ಸಂಬಿತ್ ಪಾತ್ರ ಟೀಕಿಸಿದ್ದಾರೆ. ರಾಹುಲ್ ಗಾಂಧಿ ಯಾವುದೇ ನಿಯೋಗ ಸದನ ಸಮಿತಿಗಳ ಸದಸ್ಯರಾಗಿ ವಿದೇಶಿ ಪ್ರವಾಸ ಕೈಗೊಳ್ಳುವುದಿಲ್ಲ. ವೈಯಕ್ತಿಕವಾಗಿ ಪ್ರವಾಸ ಕೈಗೊಳ್ಳುವವರು ಕೇಂದ್ರ ಸರ್ಕಾರವನ್ನು ಟೀಕಿಸುವುದು ಸರಿಯಲ್ಲ ಎಂದು ಹೇಳಿದರು. ನೌಕರರ ಭವಿಷ್ಯನಿಧಿ ಇಪಿಎಫ್ಒ ಭವಿಷ್ಯನಿಧಿ ಹಿಂಪಡೆಯುವಿಕೆ ಕ್ಲೇಮ್ಗಳನ್ನು ಇತ್ಯರ್ಥಪಡಿಸುವ ಪ್ರಕ್ರಿಯೆಯನ್ನು ಸ್ವಯಂಚಾಲಿತಗೊಳಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಿದೆ. ಈ ಕುರಿತು ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿರುವ ಇಪಿಎಫ್ಒ ಕೇಂದ್ರ ಭವಿಷ್ಯನಿಧಿ ಆಯುಕ್ತ ರಮೇಶ್ ಕೃಷ್ಣಮೂರ್ತಿ, ಸರ್ಕಾರವು ಅಂತಿಮ ಇಪಿಎಫ್ಒ ಹಿಂಪಡೆಯುವಿಕೆಯನ್ನು ಸ್ವಯಂಚಾಲಿತಗೊಳಿಸುವತ್ತ ಕಾರ್ಯೋನ್ಮುಖವಾಗಿದೆ. ಇಪಿಎಫ್ಒ ಸದಸ್ಯರು ಉದ್ಯೋಗದಾತರನ್ನು ಬದಲಿಸಿದರೆ ಭವಿಷ್ಯ ನಿಧಿ ಖಾತೆಗಳ ಸ್ವಯಂ ಇತ್ಯರ್ಥ ಮತ್ತು ಸ್ವಯಂ ವರ್ಗಾವಣೆಗಾಗಿ ಇಪಿಎಫ್ಒ ಕಾರ್ಯನಿರ್ವಹಿಸುತ್ತಿದೆ. ಸದ್ಯ 7 ಕೋಟಿಗೂ ಅಧಿಕ ಸದಸ್ಯರನ್ನು ಇಪಿಎಫ್ಒ ಒಳಗೊಂಡಿದೆ ಎಂದು ಹೇಳಿದ್ದಾರೆ. ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆ ಎನ್ಡಿಆರ್ಎಫ್ 20 ವರ್ಷಗಳ ಅಲ್ಪಾವಧಿಯಲ್ಲಿ ದೇಶಾದ್ಯಂತ 140 ಕೋಟಿ ಜನರ ವಿಶ್ವಾಸ ಗಳಿಸಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಗಾಜಿಯಾಬಾದ್ನಲ್ಲಿ ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆಯ ರಾಷ್ಟಪತಿಗಳ ಬಣ್ಣ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿ, ದೇಶಾದ್ಯಂತ ಎಲ್ಲೆಲ್ಲಿ ವಿಪತ್ತು ಸಂಭವಿಸಿದೆಯೋ ಅಥವಾ ಸಂಭವಿಸಬಹುದೋ ಅಂತಹ ಸ್ಥಳಗಳಿಗೆ ಎನ್ಡಿಆರ್ಎಫ್ ಸಿಬ್ಬಂದಿ ತಲುಪಿದಾಗ ಜನರು ನೆಮ್ಮದಿಯ ನಿಟ್ಟುಸಿರು ಬಿಡುತ್ತಾರೆ ಎಂದು ಹೇಳಿದರು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ದೆಹಲಿಯಲ್ಲಿ ನಿನ್ನೆ ಭಾರತ್ ಇನೋವೇಟ್ಸ್ 2026ರ ಭಾಗವಾಗಿ ಉದ್ಯಮದ ನಾಯಕರೊಂದಿಗೆ ದುಂಡುಮೇಜಿನ ಸಭೆ ನಡೆಸಿದರು. ಸಭೆಯಲ್ಲಿ ಭಾರತದ ಡಿಪ್ಟೆಕ್ ಮತ್ತು ಸಂಶೋಧನೆ ಆಧಾರಿತ ನಾವೀನ್ಯತಾ ಪೂರಕ ವ್ಯವಸ್ಥೆ ರೂಪಿಸಲು ಜಾಗತಿಕ ನಾಯಕರು ಹಾಗೂ ಸಂಸ್ಥೆಗಳ ಪಾಲುದಾರರೊಂದಿಗೆ ಅವರು ಸಮಗ್ರ ಚರ್ಚೆ ನಡೆಸಿದರು. ಈ ವೇಳೆ ಸಚಿವರು ಮಾತನಾಡಿ, ಭಾರತದ ನಾವೀನ್ಯತಾ ಪೂರಕ ವ್ಯವಸ್ಥೆಯಲ್ಲಿ ಐಐಟಿಗಳು, ಐಐಎಸ್ಸಿ ಮತ್ತು ಇತರೆ 2 ಹಾಗೂ 3ನೇ ಶ್ರೇಣಿಯ ನಗರಗಳ ಪ್ರಮುಖ ಸಂಶೋಧನಾ ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿದ್ದು, ಅವುಗಳು ಕೃತಕ ಬುದ್ದಿಮತ್ತೆ, ಸೆಮಿಕಂಡಕ್ಟರ್, ಕ್ಲೈಮೇಟ್ ಟೆಕ್, ಸರಕು ಸಾಗಾಣೆ, ಆರೋಗ್ಯ ತಂತ್ರಜ್ಞಾನ, ಅತ್ಯಾಧುನಿಕ ಉತ್ಪಾದನೆ ಸೇರಿದಂತೆ ಹಲವು ವಲಯಗಳಲ್ಲಿ ಹೊಸ ಹೊಸ ನಾವೀನ್ಯತಾ ಕ್ರಮಗಳ ಸಂಶೋಧನೆಗಳನ್ನು ಕೈಗೊಂಡಿವೆ. ಇದರಿಂದಾಗಿ ಭಾರತ ಪ್ರಮುಖ ನಾವೀನ್ಯತಾ ಪಾಲುದಾರ ಎಂದು ಜಾಗತಿಕ ಮಟ್ಟದಲ್ಲಿ ಗುರುತಿಸುವಂತಾಗಿದೆ ಎಂದು ತಿಳಿಸಿದ್ದಾರೆ. ಧರ್ಮಶಾಲಾದ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ ಟಿ20 ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್, ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30ಕ್ಕೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೀಜಿಂಗ್ನಲ್ಲಿ ಅಮೆರಿಕ ಚೀನಾ ಅಧ್ಯಕ್ಷರ ನಡುವೆ ಮಹತ್ವದ ದ್ವಿಪಕ್ಷೀಯ ಸಮಾಲೋಚನೆ. ದೆಹಲಿಯಲ್ಲಿ ಬ್ರಿಕ್ಸ್ ವಿದೇಶಾಂಗ ಸಚಿವರ ಶೃಂಗಸಭೆ, ಜಾಗತಿಕ ಪ್ರಾದೇಶಿಕ ವಿಷಯಗಳ ಕುರಿತು ಚರ್ಚೆ. ಕೇರಳಂನ ನೂತನ ಮುಖ್ಯಮಂತ್ರಿಯಾಗಿ ವಿಡಿ ಸತೀಸನ್ ಆಯ್ಕೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, 4 ಪ್ರಮುಖ ಆರೋಪಿಗಳ ಬಂಧನ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಪಂಜಾಬ್ ಕಿಂಗ್ಸ್, ಮುಂಬೈ ಇಂಡಿಯನ್ಸ್ ತಂಡಗಳ ನಡುವೆ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30ಕ್ಕೆ.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಸಮಯ ಈಗ ಸರಿಯಾಗಿ 1:20:35. ಇದೀಗ ಕಾರ್ಯಕ್ರಮ ಉಲ್ಲಾಸ ಮೂಡಿಬರಲಿದೆ. ಉಲ್ಲಾಸ ಕಾರ್ಯಕ್ರಮದಲ್ಲಿ ಕರುಣಾಳು ಬಾಬೆಳಕೆ, ಆರೋಗ್ಯ ಬಿಂದು ಹಾಗೂ ಭಾವಗೀತೆಗಳನ್ನು ಕೇಳಲಿದ್ದೀರಿ.

0: ಎಸ್ಎಸ್ ನಾರಾಯಣ ಹೆಲ್ತ್ ಹಾಸ್ಪಿಟಲ್ ದಾವಣಗೆರೆ.
1: ನಮ್ಮಲ್ಲಿ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯಗಳು ಲಭ್ಯ. ಹೃದಯ ಆರೈಕೆ, ನರರೋಗ ಆರೈಕೆ, ಕಿಡ್ನಿ ಆರೈಕೆ, ಮೂತ್ರಕೋಶ ಆರೈಕೆ ಮತ್ತು ಗ್ಯಾಸ್ಟ್ರೋಸೈನ್ಸಸ್ ಸಂಬಂಧಿತ ಸಮಗ್ರ ಚಿಕಿತ್ಸೆಗಾಗಿ ಭೇಟಿ ನೀಡಿ.
0: ಸ್ಟ್ರೋಕ್ ಹಾಗೂ ನರರೋಗ ಸಂಬಂಧಿತ ಸಮಗ್ರ ಚಿಕಿತ್ಸೆಗಳಿಗಾಗಿ ಭೇಟಿ ನೀಡಿ ಎಸ್ಎಸ್ ನಾರಾಯಣ ಹೆಲ್ತ್ ಹಾಸ್ಪಿಟಲ್, NH4 ಬೈಪಾಸ್ ರಸ್ತೆ, ದಾವಣಗೆರೆ. ವೈದ್ಯರ ಭೇಟಿಗಾಗಿ ಕರೆ ಮಾಡಿ 1800309039.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ಆತ್ಮೀಯ ಕೇಳುಗರಿಗೆಲ್ಲರಿಗೂ ಮತ್ತೊಮ್ಮೆ ಉಲ್ಲಾಸ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೇ, ಈ ಕಾರ್ಯಕ್ರಮದಲ್ಲಿ ಎಂದಿನಂತೆ ನಿಮಗೊಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ. ಆ ಪ್ರಶ್ನೆ ಏನು ಅಂತ ಈಗಾಗಲೇ ನೀವು ಕಾತರದಿಂದ ಕಾಯ್ತಾ ಇದ್ದೀರಾ ಅಂತ ನಾನು ಭಾವಿಸ್ತೇನೆ. ತಡ ಮಾಡಲ್ಲ ಸ್ನೇಹಿತರೆ, ನಿಮಗಾಗಿ ಒಂದು ಪ್ರಶ್ನೆ ಸಿದ್ಧ ಆಗಿದೆ. ಅದೇನು ಅಂತಂದರೆ, ಕರ್ನಾಟಕದ ನಯಾಗರ ಎಂದು ಯಾವ ಜಲಪಾತವನ್ನು ಕರೆಯುತ್ತಾರೆ ಅಂತಕ್ಕಂಥದ್ದು ಇಂದಿನ ಪ್ರಶ್ನೆ. ಮತ್ತೊಮ್ಮೆ ಹೇಳ್ತೀನಿ, ಕರ್ನಾಟಕದ ನಯಾಗರ ಎಂಬ ಹೆಸರಿರುವ ಜಲಪಾತ ಯಾವುದು? ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೀಡಿ ಈ ಕಾರ್ಯಕ್ರಮದ ಕೊನೆಯಲ್ಲಿ ನಿಮ್ಮ ಹೆಸರುಗಳನ್ನು ತೆಗೆದುಕೊಳ್ತೇನೆ ಅಂತ ಹೇಳ್ತಾ, ನಮ್ಮ ನಿಲಯದ ಫೋನ್ ಸಂಖ್ಯೆ ಹೀಗಿದೆ, 9448640273. ಈ ಸಂಖ್ಯೆಗೆ ನಿಮ್ಮ ಉತ್ತರವನ್ನು ಕಳಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಕೇಳಿದರೆ ಇದೀಗ ಕಾರ್ಯಕ್ರಮದ ಆರಂಭದಲ್ಲಿ ಒಂದು ಭಾವಗೀತೆಯನ್ನು ಕೇಳೋಣ. ತುಳಸಿ ತನಯ ಅವರ ರಚನೆಯ ಭಾವಗೀತೆ ಇದು. ಹಾಡಿದರೆ ಉಪಾಸನಾ ಮೋಹನ್.

0: ಈಗ ಕೇಳಿ ನಮ್ಮ ಮುಂದಿನ ಕಾರ್ಯಕ್ರಮ.
1: ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
2: ಈ ಪಾಲಿ ಭಾಷೆಯಲ್ಲಿ ಬುದ್ಧನ ಜಾತಕ ಕಥೆಗಳಿದ್ದಾವೆ, ಬಹಳ ಸುಂದರವಾದಂತಹ ಕಥೆಗಳು. ಬುದ್ಧ ಮನುಷ್ಯ ರೂಪದಲ್ಲಿ ಈ ಶಾಕ್ಯ ಪರಂಪರೆಯಲ್ಲಿ ಸಿದ್ಧಾರ್ಥನಾಗಿ ಹುಟ್ಟುವುದಕ್ಕಿಂತ ಮೊದಲು ಎಷ್ಟೋ ಜನ್ಮಗಳನ್ನ ಬೇರೆ ಬೇರೆ ಪ್ರಾಣಿಯಾಗಿ ಮನುಷ್ಯನಾಗಿ ಹುಟ್ಟಿದ್ದಂತೆ. ಈಗೊಂದು ಕಥೆ ನನ್ನ ಮುಂದೆ ಇರುವಂತಹದ್ದು. ಆತ ಒಂದು ಸಲ ಜಿಂಕೆಯಾಗಿ ಹುಟ್ಟಿದ್ದ. ಬ್ರಹ್ಮದತ್ತ ರಾಜ ಆಗಿದ್ದಾಗ ಕಾಶಿಯಲ್ಲಿ ಈ ಬೋಧಿಸತ್ವ ಒಂದು ಜಿಂಕೆ ಆಗಿದ್ದ. ಕಾಶಿಯಿಂದ ದೂರದಲ್ಲಿ ಘೋರವಾದ ಕಾಡು, ಕಾಡಂದಮೇಲೆ ಎಲ್ಲ ಪ್ರಾಣಿಗಳು, ಸಾಧು ಪ್ರಾಣಿಗಳು, ಹಿಂಸ ಪ್ರಾಣಿಗಳು ಎಲ್ಲ ಇದ್ದು, ಜಿಂಕೆಗಳೊಂದು ದೊಡ್ಡ ಪಡೆಯೇ ಇತ್ತಂತೆ. ಆ ಪಡೆಗೆ ನಾಯಕನಾದದ್ದು ಬೋಧಿಸತ್ವ ಜಿಂಕೆ. ಈ ಬೋಧಿಸತ್ವ ಜಿಂಕೆ ಅಪರೂಪದ ಪ್ರಾಣಿ ಅದು. ಮೈಯೆಲ್ಲ ಬಂಗಾರದ ಬಣ್ಣ ಅದು, ಥಳ ಥಳ ಹೊಳಿಬೇಕು. ಎಲ್ಲ ಜಿಂಕೆಗಳು ನಾಯಕ ಅಂತ ಒಪ್ಕೊಂಡ್ಬಿಟ್ಟಿತ್ತು. ಆ ಬೋಧಿಸತ್ವ ಹೇಳದಂಗೆ ಕೇಳ್ಕೊಂಡು ಬದುಕ್ತಾ ಇತ್ತು. ಈ ರಾಜನು ಒಳ್ಳೆಯವನೇ ಬ್ರಹ್ಮದತ್ತ, ಆದ್ರೆ ಬೇಟೆ ಹುಚ್ಚು. ಅವನ ತಂಡ ಕಾಡಿನೊಳಗೆ ಹೋಗ್ಬಿಟ್ರೆ ಸಾಕು, ಕಾಡಿ ಕಾಡಿ ನಡುಗ್ತಿತ್ತು. ಪ್ರಾಣಿಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಓಡ್ ಹೋಗ್ಬೇಕು. ರಾಜನಿಗೆ ಅವನ ಪರಿವಾರಕ್ಕೆ ಮನರಂಜನೆ, ಆದ್ರೆ ಪಾಪ ಪ್ರಾಣಿಗಳಿಗೆ ಪ್ರಾಣ ಸಂಕಟ ಅಲ್ವೇ. ಅದರಲ್ಲೂ ಈ ಜಿಂಕೆಗಳ ಹಿಂಡನ್ ಕಂಡ್ರಂತೂ ರಾಜನಿಗೆ ವಿಶೇಷ ಪ್ರೀತಿ. ಜಿಂಕೆ ಮಾಂಸ ಅಂದ್ರೆ ಅತ್ಯಂತ ಪ್ರಿಯವಾದದ್ದಂತ ಅವನಿಗೇನು. ಹೀಗಾಗಿ ಸೈನಿಕರು ಏನ್ ಮಾಡ್ತಿದ್ರು, ಬೆನ್ನಟ್ಟಿ ಬಂದು ಜಿಂಕೆಯನ್ನು ಕೊತ್ಕೊಂಡ್ಬರೋದು. ಅವನ ಆಹಾರಕ್ಕೆ ಬೇಕಾದ ಒಂದು ಜಿಂಕೆ ಆದರೂ ಹತ್ತಾರು ಜಿಂಕೆಗಳು ಸತ್ತು ಹೋಗ್ತಾ ಇತ್ತು. ಅವನ ಪರಿವಾರದ ಸಂತೋಷ, ನಾವು ಜಿಂಕೆ ಹೊಡೆದ್ವಿ ಅಂತ. ಈ ಬೋಧಿಸತ್ವ ಜಿಂಕೆ ವಿಚಾರ ಮಾಡ್ತು, ಸೀದಾ ಹೋಗಿ ರಾಜನ ಮುಂದೆ ನಿಂತ್ಕೊಂತು. ಮಹಾರಾಜ, ನಿಮಗೆ ಬೇಕಾದದ್ದು ಒಂದು ಜಿಂಕೆ ಅಲ್ವಾ? ನಿಮ್ಮ ಪರಿವಾರದವರಿದ್ದಾಗ ಅನೇಕ ಜಿಂಕೆಗಳು ಸತ್ತು ಹೋಗ್ತಾ ಇದ್ದಾವೆ. ನಾವೊಂದು ಪರಿಹಾರ ಹೇಳ್ತೀನಿ. ಪ್ರತಿ ಭಾನುವಾರ ನಿಮಗೆ ಒಂದು ಜಿಂಕೆಯನ್ನು ಈ ಕಾಡಿನ ತುದಿಯಲ್ಲಿ ಒಪ್ಪಿಸ್ತೇವೆ. ಉಳಿದೋನು ತೊಂದರೆ ಕೊಡಬೇಡಿ, ಬಿಟ್ಬಿಡಿ ಅಂತ. ರಾಜನ ಹೌದು ಅನ್ನಿಸ್ತು, ನನಗೆ ಬೇಕಾದ ಒಂದು ಜಿಂಕೆ ಅಲ್ವಾ, ಯಾಕೆ ಹತ್ತಾರು ಕೊಡಬೇಕು? ಆಯ್ತು, ಒಪ್ಕೊಂಡ. ಅದು ಅಲ್ಲದೆ ಈ ಜಿಂಕೆ ನೋಡಿ ಆಶ್ಚರ್ಯ ಅನ್ನಿಸ್ತು ಅವನಿಗೆ, ಬಂಗಾರದ ಬಣ್ಣದ ಜಿಂಕೆ. ತನ್ನ ಸೇವಕರು ಹೇಳಿದ, ಏನಾದರೂ ಈ ಬಂಗಾರದ ಬಣ್ಣದ ಜಿಂಕೆ ಇದೆಯಲ್ಲ ನಾಯಕ ಜಿಂತೆ, ಇದನ್ನು ಕೊಲ್ಕೊಡುದು, ಯಾರೂ ಕೊಲ್ಕೊಡುದು, ಮುಟ್ಟಬಾರ್ದು ಅದನ್ನು. ಅಂದು ಜಿಂಕೆಗಳಲ್ಲಿ ಒಂದು ಪರಿಪಾಠ ಶುರುವಾಯಿತು. ಚೀಟಿ ಎತ್ತಬೇಕು, ಯಾರ ಹೆಸರು ಬರ್ತದೋ ಅವನು ಒಯ್ದು ಭಾನುವಾರ ದಿವಸ ರಾಜನಿಗೆ ಒಪ್ಪಿಸ್ಬೇಕು. ಹೀಗೆ ನಡೀತಾ

0: ಒಂದು ಐದಾರು ವಾರ ಆಯ್ತು. ಒಂದು ದಿನ ಬೋಧಿಸಿದ ಬರಲಿಲ್ಲ. ಒಂದು ಹೆಣ್ಣು ಜಿಂಕೆ ಪುಟ್ಟ ನಾಯಕ, ಈಗ ಮ್ಯಾನೇಜರ್ ಜನರಲ್ ಮ್ಯಾನೇಜರ್ ಇರ್ತಾರಲ್ಲ ಹಾಗೆ ಒಂದು ಪುಟ್ಟ ನಾಯಕ ಆಯ್ತು. ಅವನು ಹೋಗಿ ಕೇಳ್ತಂತೆ, ನೋಡೋಣ ಮುಂದಿನ ಭಾನುವಾರ ನನ್ನ ಸರದಿ ಬಂದಿದೆ, ನಾನು ಸಾಯ್ಬೇಕು, ಆದ್ರೆ ನಾನು ಗರ್ಭಿಣಿ, ಇನ್ನೊಂದು ತಿಂಗಳಿಗೆ ಮರಿ ಹೊಡ್ತದೆ, ನಾನು ಹೋಗಲ್ಲ ಸಾಯೋಲ್ಲ ಅಂತ ಮನಸ್ಸಿಲ್ಲ ನನಗೆ, ಆದರೆ ಈ ಕೊಲ್ಬೇಡ, ನನ್ನ ಬದಲು ಇನ್ಯಾರನ್ನಾದರೂ ಕಳಿಸು, ಮುಂದಿನ ತಿಂಗಳು ನಾನು ಹೋಗ್ತೀನಿ, ಮರಿ ಹುಟ್ಟಿದ ಮೇಲೆ ನಾನಾಗಿ ಹೋಗ್ತೀನಿ, ಯಾಕೆ ಕಾಳಜಿ ಮಾಡ್ತೀಯ ಅಂತ. ಆ ಪುಟ್ಟ ನಾಯಕ ಹೇಳಿದೆ, ನನಗೆಲ್ಲ ಮಾಡೋಕ್ಕಲ್ಲ, ನೀನೇ ಹೋಗ್ಬೇಕು, ನಿನ್ನ ಬದಲು ಇನ್ಯಾರು ಸಾಯಕ್ಕೆ ಬರ್ತಾರೆ ಹೇಳು ಅಂತ ಜೋರಾಗಿ ಕೂಗಾಡ್ದೆ. ಗರ್ಭಿಣಿ ಜಿಂಕೆ ಇತ್ತಲ್ಲ, ತುಂಬ ವಿಚಾರ ಮಾಡ್ದೆ. ನಾಯಕ ಬೋಧಿಸತ್ವ ಜಿಂಕೆ ಕಡೆ ಹೋಯ್ತು, ಕಣ್ಣೀರಿಡ್ತು. ರಾಜ ಕೇಳಿದ್ದು ಒಂದು ಜಿಂಕೆ ಅಲ್ವಾ ನಾಯಕ, ಆದರೆ ನಾವಿಬ್ಬರಿದ್ದೇವೆ, ನಾನು ನನ್ನ ಹೊಟ್ಟೆಯಲ್ಲಿರುವಂಥ ಮಗು, ಮಗು ಹುಟ್ಟಿದ್ಮೇಲೆ ನಾನು ಖಂಡಿತ ಹೋಗ್ತೇನೆ, ಈ ಭಾನುವಾರ ಮತ್ತಾರನ್ನಾದರೂ ಕಳಿಸೋಕೆ ಸಾಧ್ಯನಾ ಅಂತ ಕೇಳ್ತು. ಆ ಬೋಧಿಸತ್ವ ಜಿಂಕೆ ಯೋಚನೆ ಮಾಡಿ ಹೇಳ್ತು, ಚಿಂತೆ ಬೇಡಮ್ಮ, ನೀನು ನಿರಾಳವಾಗಿ ಹೋಗು, ನಾನು ಬೇರೆ ದಾರಿ ಹುಡುಕ್ತೀನಿ. ಭಾನುವಾರ ಅರಮನೆಯಲ್ಲಿ ಬರಬೇಕಲ್ಲ, ಒಂದು ಜಿಂಕೆ ಹಿಡ್ಕೊಂಬರ್ಬೇಕಲ್ಲ, ಜೀವಂತ ತೊಗೊಂಬರೋರೆಲ್ಲ. ರಾಜ ನೋಡಿದ, ಆ ಬಂಗಾರದ ಜಿಂಕೆ ಬಂದ್ಬಿಟ್ಟಿದೆ, ನಾಯಕ ಜಿಂಕೆ. ಆಶ್ಚರ್ಯ ಆಯಿತು, ಕೋಪ ಬಂತು, ನಿನ್ಯಾಕೆ ಹಿಡ್ಕೊಂಬಂದ್ರು? ಸೈನಿಕರು ಬೈದ, ಹೇಳಿದ್ದೀನಿ ಈ ನಾಯಕ ಜಿಂಕೆ ಮುಟ್ಟಬೇಡಿ, ಬಂಗಾರ ಜಿಂಕೆ ಅಂತೇಳಿ, ಅದ್ಯಾಕೆ ಹಿಡ್ಕೊಂಬಂದಿದ್ದೀರಿ ಅಂದ. ಆಗ ಬೋಧಿಸತ್ವ ಹೇಳಿದೆ, ಅವ್ರು ಹಿಡ್ಕೊಂಬರಲಿಲ್ಲ, ನಾನೇ ಬಂದಿದ್ದೀನಿ. ಈ ಸಲ ಪಾಳಿ ಒಂದು ಗರ್ಭಿಣಿ ಜಿಂಕೆದಿತ್ತು, ಆ ಗರ್ಭಿಣಿ ತಾಯಿ ಬದಲಾಗಿ ಮತ್ತೆ ಯಾರು ಬಂದಾರು, ಸಾಯೋದಕ್ಕೆ ಯಾರು ಬರ್ತಾರೆ, ಆದರೆ ನಿನಗೆ ಕೊಟ್ಟ ಮಾತನ್ನು ತಪ್ಪಿಸೋಕ್ಕಾಗಲ್ಲಲ್ಲ, ಅದು ನಾನೇ ಬಂದೆ. ರಾಜ ಚಿಂತೆ ಪಡಬೇಡ ನೀನು, ನನ್ನ ಮಾಂಸನೂ ತುಂಬ ರುಚಿಯಾಗಿದೆ, ತಿನ್ನು ಅಂತ ಹೇಳ್ತು. ರಾಜನ ಕಣ್ಣಲ್ಲಿ ನೀರು ಚಿಂಬಿಡ್ತು. ಆ ಪ್ರಾಣಿಗಿರೋ ದಯ ನನಗಿಲ್ವಾ, ಆ ಗರ್ಭಿಣಿ ಜಿಂಕೆಯನ್ನು ಕೊಲ್ಲಕ್ಕೆ ಹೋಗಿದ್ರಲ್ಲ ನಮ್ಮವರು, ಈ ನಾಯಕ ಜಿಂಕೆಗಿರುವಷ್ಟು ಹೃದಯ ನನಗಿಲ್ವಾ, ಛೇ ಇನ್ನೆಂದೂ ಜಿಂಕೆ ಬೇಟೆ ಆಡೋಲ್ಲ ಅಂತ ಹೇಳ್ಬಿಟ್ಟ. ಹೇಳ್ದ ಸೈನಿಕರು, ಹೇಳ್ದ ಇನ್ಯಾರೂ ಜಿಂಕೆ ಬೇಟೆ ಆಡಬೇಡಿ ಅಂತ. ಆದರೆ ಬೋಧಿಸತ್ವ ಎಷ್ಟು ದೊಡ್ಡವನು ಅಂದರೆ, ಅವನು ಹೇಳ್ತಾನೆ, ರಾಜ ಕಾಡಲ್ಲಿ ಜಿಂಕೆಗಳು ಮಾತ್ರ ಇಲ್ಲ, ಬೇರೆ ಪ್ರಾಣಿಗಳು ಇದ್ದಾವೆ, ನನಗೆ ಹೇಗೆ ನನ್ನ ಪ್ರಾಣ ಮುಖ್ಯನೋ ಅವಕ್ಕೂ ಪ್ರಾಣ ಮುಖ್ಯ ಅಲ್ವಾ. ಆಗ ರಾಜ ಹೇಳ್ದ, ಆಯಿತು ಇನ್ಮೇಲೆ ಬೇಟೆ ನಿಲ್ಲಿಸ್ಬಿಡ್ತೀನಿ ನಾನು, ಬೇಟೆ ಬೇಡ ಅಂತ ಹೇಳಿ ಬಿಟ್ಟ. ಆದರೆ ಅವನು ಬೇಡ್ಕೊಂಡ, ನಿಮ್ಮನ್ನು ನೋಡಬೇಕು ಅನಿಸುತ್ತಲ್ಲ ನನಗೆ ಅಂತ. ಕಾಶಿ ಹೊರಗೆ ಒಂದು ಜಿಂಕೆ ತೋಟ ಮಾಡಿದ, ತಾನು ಹೋಗಿ ಅಲ್ಲಿ ಕೂತ್ಕೋತಾ ಇದ್ದ, ಜಿಂಕೆಗಳನ್ನು ನೋಡ್ತಾ ಇದ್ದಂತೆ. ಇವತ್ತಿಗಾದರೂ ಕಾಶಿಯಲ್ಲಿ ಜಿಂಕೆ ತೋಟ ಇದೆ, ಅದು ಬೋಧಿಸತ್ವ ಮಾಡಿದ್ದು ಅಂತ ಹೇಳ್ತಾರೆ. ಇವತ್ತಿಗಾದರೂ ಅದು ಬೋಧಿಸತ್ವನ ಅಪಾರ ಕರುಣೆಯ ಪ್ರತೀಕವಾಗಿ ನಿಂತ್ಕೊಂಡಿದೆ. ದಯವಿಟ್ಟು ತಿಳ್ಕೊಳ್ಳಿ ಸ್ನೇಹಿತರೆ, ಕರುಣೆ ಕಟಕನ ಹೃದಯನ ಮೃದು ಮಾಡುತ್ತೆ. ಹಿಂಸೆಯಿಂದ ಹಿಂಸೆಯನ್ನು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ, ಹಿಂಸೆಯನ್ನು ಪ್ರೀತಿಯಿಂದಾನೇ ಗೆಲ್ಲಬೇಕು. ಅದಕ್ಕೆ ಇಂಗ್ಲೀಷಲ್ಲಿ ಒಂದು ಮಾತಿದೆ, ಇಟ್ ಈಸ್ ಸೋ ಈಸಿ ಟು ಫೇಸ್ ಕ್ರುಯಲ್ಟಿ ಬಟ್ ಇಂಪಾಸಿಬಲ್ ಟು ಫೇಸ್ ಡಿವಿನಿಟಿ ಅಂತ. ಕ್ರೌರ್ಯವನ್ನು ಸುಲಭವಾಗಿ ಎದುರಿಸ್ಬೋದು, ಏನು ಖಡ್ಗಾಡ್ಕೊಂಡು ನಿಂತ್ಕೋಬಹುದು, ಆದರೆ ಪ್ರೇಮವನ್ನು ಎದುರಿಂದ ಗೆಲ್ತೀರಿ, ಪ್ರೇಮದಿಂದಾನೇ ಗೆಲ್ಲಬೇಕು, ಖಡ್ಗದಿಂದ ಗೆಲ್ಲೋಕ್ಕಾಗಲ್ಲ. ಆದ್ದರಿಂದ ಪ್ರೇಮ ನಮ್ಮ ಜೀವನದ ಮುಖ್ಯ ತಳಪಾಯ ಅನ್ನೋದನ್ನು ಬೋಧಿಸತ್ವದ ಕಥೆ ಹೇಳುತ್ತೆ.
1: ಕರುಣಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಿಕೆ, ನಿರ್ವಹಣೆ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ.
2: ಈಗ ಕೇಳೋಣ ಆರೋಗ್ಯ ಬಿಂದು. ವಿಷಯ ಮಕ್ಕಳಲ್ಲಿ ಆಟಿಸಂ. ಭಾಗವಹಿಸುತ್ತಾರೆ ಡಾಕ್ಟರ್ ರಾಜು.
3: ಆಟಿಸಂ ಪತ್ತೆ ಹಚ್ಚುವುದು ಯಾವುದೇ ರೀತಿಯಾದ ವೈದ್ಯಕೀಯ ಲಕ್ಷಣಗಳಾಗಲಿ ಮತ್ತು ಪರೀಕ್ಷೆಗಳಿಂದ ಕರೆಕ್ಟಾಗಿ ಗೊತ್ತಾಗೋದಿಲ್ಲ. ಮತ್ತು ಮಗುವಿನ ಇತಿಹಾಸ ಹಿಸ್ಟ್ರಿಯ ಪ್ರಕಾರ ಮತ್ತು ಅದನ್ನು ನೋಡುವಂಥ ಗುಣನಡತೆಗಳಿಂದ ತಿಳ್ಕೊಬೋದು. ಅದು ಯಾವ್ದು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ತಿಳ್ಕೊಬೇಕಾಗಿರೋದು ಅಂತ ಏನು ಅಂತ ಹೇಳಿದ್ರೆ, ಅವರಲ್ಲಿ ಇರುವಂಥ ಹಿಸ್ಟ್ರಿ ಮತ್ತು ಅವರಲ್ಲಿ ನಡೆ ನುಡಿಗಳ ಮೇಲೆ ಅದನ್ನು ಹಿಸ್ಟ್ರಿಯನ್ನು ತಗೊಂಡು ಅದನ್ನ ಲಕ್ಷಣವನ್ನು ಗುರುತಿಸಬಹುದು. ಅದರೊಳಗೆ ಒಂದು ತೀವ್ರವಾದ ಮಾನಸಿಕ ಅಂಗವಿಕಲತೆ ಹೊಂದಿರುವ ವ್ಯಕ್ತಿಗಳು ವ್ಯಕ್ತಿಗಳ ನಡುವಿನ ಸಂಬಂಧವನ್ನು ಬೆಳೆಸಿಕೊಳ್ಳುವಲ್ಲಿ ವಿಫಲರಾಗಿರುತ್ತಾರೆ. ಎಕ್ಸಾಂಪಲ್ ಆಗಿ ಏನು ಅಂತ ಹೇಳಿದ್ರೆ, ತಮ್ಮ ತಂದೆ ತಾಯಿ ಹತ್ತಿರ ಇರುವ ಸಂಬಂಧ ಅವ್ರಿಗೆ ಕರೆಕ್ಟಾಗಿ ಗೊತ್ತಿರೋದಿಲ್ಲ, ಇತರ ಮಕ್ಕಳುಗಳ ಜೊತೆಗೆ ಆಟವಾಡೋದೇ ಇರೋದು, ಈ ಒಂದೇ ಸತಿ ಬೇರೆ ಮಕ್ಕಳ ಜೊತೆ ಮಿಂಗಲ್ ಆಗೋದ್ರಾಗಲಿ ಅದ್ರ ಜೊತೆ ಆಟಾಡೋದ್ರಾಗಲಿ ಇರುವುದಿಲ್ಲ ಒಂದು. ನೆಕ್ಸ್ಟ್ ಇನ್ನೊಂದೇನು ಅಂತ ಹೇಳಿದ್ರೆ, ಸಂಪರ್ಕ ಸಾಮರ್ಥ್ಯಗಳಲ್ಲಿ ಇರುವ ತೀವ್ರ ವೈಫಲ್ಯತೆ ಹೊಂದಿರುತ್ತಾರೆ. ಅಂದರೆ ಶೇಕಡ 50% ಹೆಚ್ಚಿನ ಮಕ್ಕಳು ಅರ್ಥಪೂರ್ಣವಾದ ಮೌಖಿಕ ಭಾಷೆಗಳನ್ನು ಕೂಡ ಬೆಳೆಸಿಕೊಳ್ಳುವುದಿಲ್ಲ. ಅಂದರೆ ಎಕ್ಸಾಂಪಲ್ ಆಗಿ ಮಾತಾಡದೇ ಇರುವುದು, ಒಂದೇ ಶಬ್ದವನ್ನು ಮೇಲಿಂದ ಮೇಲೆ ಹೇಳುವುದು, ಮತ್ತು ಬೇರೆ ಬೇರೆ ಭಾಷೆಯಲ್ಲಿ ಮಾತಾಡುವಂಥದ್ದು, ಈ ರೀತಿಯಾಗಿ ಸಂಪರ್ಕ ಸಾಮರ್ಥ್ಯದಲ್ಲಿ ತೀವ್ರ ವೈಫಲ್ಯತೆ ಹೊಂದಿರುತ್ತಾರೆ. ಮತ್ತು ಇನ್ನೊಂದೇನೆಂದರೆ ಅನೇಕ ಬಗೆಯ ಪರಿಸರ ಪ್ರಚೋದನೆಗಳಿಂದ ಬೆಳಕು, ಶಬ್ದ, ಸ್ಪರ್ಶ ಮತ್ತು

0: ನೋವುಗಳಿಗೆ ಅವರುಗಳ ವಿಲಕ್ಷಣವಾದ ಪ್ರತಿಕ್ರಿಯೆಗಳನ್ನು ವ್ಯಕ್ತಪಡಿಸಿರುತ್ತಾರೆ. ಎಕ್ಸಾಂಪಲ್ ಆಗಿ, ಒಂದು ಮಗು ತನ್ನ ಸುತ್ತ ಭಾರಿ ಸದ್ದು ಗದ್ದಲ ನಡೆದಾಗ ಯಾವುದೇ ಪ್ರತಿಕ್ರಿಯೆ ತೋರಿಸದೇ ಇರುವುದು, ಕೇವಲ ಒಂದು ಎಳೆ ಕಾಗದದ ಪರಪರ ಶಬ್ದಕ್ಕೆ ಅತಿಯಾದ ಪ್ರತಿಕ್ರಿಯೆ ವ್ಯಕ್ತಪಡಿಸುವುದು, ಅಥವಾ ಯಾವುದೇ ಒಂದು ಸೈರನ್ ಆಲಿಸಿದಾಗ ಶಬ್ದ ಆಲಿಸಿದಾಗ ಜೋರಾಗಿ ಕೂಗಿಕೊಳ್ಳುವುದು, ಈ ರೀತಿಯಾಗಿ ಪ್ರತಿಕ್ರಿಯೆ ಹೊಂದಿರುತ್ತಾರೆ. ಪುನರಾವರ್ತಿತವಾದ ಗುಣನತೆಗಳನ್ನು ಹೊಂದಿರುತ್ತಾರೆ. ಮೇಲಿಂದ ಮೇಲೆ ಆಟ ಆಡುವುದು, ಒಂದೇ ಆಟವನ್ನು ಹಿಂದೆ ಮುಂದೆ ವಾಲುವುದು, ಕೈ ಚಪ್ಪಳೆ ತಟ್ಟುವುದು, ಅರ್ಥವಿಲ್ಲದ ಶಬ್ದಗಳನ್ನು ಉಚ್ಚರಿಸುವುದು, ಹೆಚ್ಚಾಗಿ ಫ್ಯಾನನ್ನು ತಿರುಗಿಸುವುದು ನೋಡುವುದು, ಅಡಿಗೆ ಮನೆ ಸಾಮಾನಲ್ಲಿ ಆಟ ಆಡುವುದು, ಮತ್ತು ದೀಪದ ನೆರಳಿಗೆ ಜಾಸ್ತಿ ಅದನ್ನೇ ನೋಡಿಕೊಂಡು ಆಡುವುದು, ಮತ್ತು ಬೇರೆ ಮಕ್ಕಳಲ್ಲಿ ಜೊತೆ ಆಡದೆ ತಾವು ಒಬ್ಬರೇ ಆಡುವಂಥದ್ದು, ಈ ಥರ ಅವರಲ್ಲಿ ಇರ್ತದೆ. ಇದು ಈ ಲಕ್ಷಣಗಳ ಮೇಲೆ ಆಟಿಸಮ್ನ ತಿಳ್ಕೊಬೋದಾಗಿದೆ. ಆಯುರ್ವೇದದಲ್ಲಿ ಇದನ್ನ ವಾತಜ ಉನ್ಮಾದ ಅಥವಾ ಉನ್ಮಾದ ಚಾಪ್ಟರ್ ಅಲ್ಲಿ ಹೇಳಿದ್ದಾರೆ. ಇದನ್ನು ಚರಕ ಸಂಹಿತೆಯಲ್ಲಿ ಚಿಕಿತ್ಸಾ ಅಧ್ಯಾಯದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇದು ಆಯುರ್ವೇದದಲ್ಲಿ ಚಿಕಿತ್ಸೆ ಇದೆಯೇ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಆಯುರ್ವೇದ ಚಿಕಿತ್ಸೆಯಲ್ಲಿ ಒಂದೊಂದು ಪ್ರದೇಶದಲ್ಲಿ, ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯಲ್ಲಿ ಇದನ್ನ ಚಿಕಿತ್ಸೆ ಕೊಡ್ತಾರೆ. ಸಾಮಾನ್ಯವಾಗಿ ಎಲ್ಲರೂ ಒಂದೇ ರೀತಿಯಾಗಿ ಚಿಕಿತ್ಸೆ ಕೊಡೋದಿಲ್ಲ. ಆಟಿಸಮ್ನ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ತಿಳಿದುಕೊಂಡಿರುವುದರಿಂದ ಒಂದೊಂದು ರೀತಿಯಲ್ಲಿ ಚಿಕಿತ್ಸೆ ಕೊಡ್ತಾರೆ. ಆದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮತ್ತು ನಮ್ಮ ಕಾಲೇಜಿನಲ್ಲಿ, ಆಯುರ್ವೇದ ಕಾಲೇಜಿನಲ್ಲಿ ವಾತಜ ಉನ್ಮಾದ ಅಂತ ತಿಳಿದುಕೊಂಡು ಅದನ್ನು ಚಿಕಿತ್ಸೆ ಮಾಡ್ತೀವಿ. ಅದು ಯಾವ ರೀತಿ ಇರುತ್ತೆ ಅಂದರೆ, ಫಸ್ಟು ಅದರೊಳಗೆ ಅಭ್ಯಂಗ ಮತ್ತು ಅಭ್ಯಂಗ ಕ್ಷೀರಬಲ ತೈಲ ಮತ್ತು ಸ್ವೇದನ ಕೊಡ್ತೀವಿ. ದೆನ್ ಆಫ್ಟರ್ವರ್ಡ್ ನಸ್ಯಕರ್ಮ ವಿತ್ ಪಂಚವರ್ಧನ ತೈಲದಿಂದ ಮಾಡ್ತೀವಿ, ಮತ್ತು ಬಸ್ತಿ ವಿತ್ ಕ್ಷೀರಬಲ ತೈಲದಿಂದ ಕೊಡ್ತೀವಿ, ಮತ್ತು ಇಂಟರ್ನಲ್ ಆಗಿ ಬ್ರಾಹ್ಮಿ ಘೃತ ಮತ್ತು ಅಶ್ವಗಂಧ ಲೇಹವನ್ನು ಕೊಡ್ತೀವಿ, ಮತ್ತು ಪಿಚುದಾರಣವಾಗಿ ತುಂಗದ್ರಮಾದಿ ತೈಲವನ್ನು ಉಪಯೋಗಿಸ್ತಾ ಇದ್ದೇವೆ. ಇದನ್ನು ಸುಮಾರು 2 ವರ್ಷದಿಂದ 3 ವರ್ಷದಿಂದ ನಮ್ಮ ಆಯುರ್ವೇದದಲ್ಲಿ ಪೂರ್ತಿಯಾಗಿ ಫ್ರೀಯಾಗಿ ಮತ್ತು ಯಾವುದೇ ವೆಚ್ಚವಿಲ್ಲದೆ ಚಿಕಿತ್ಸೆ ಮಾಡ್ತಾ ಇದ್ದೇವೆ. ಇದನ್ನು 8 ತಿಂಗಳು ತಗೊಂಡಂಥ ಮಕ್ಕಳಲ್ಲಿ ತುಂಬ ಬದಲಾವಣೆಗಳು ಆಗಿದೆ. ಆ ಬದಲಾವಣೆಗಳಲ್ಲಿ ಏನು ಅಂತ ಹೇಳಿದ್ರೆ, ಅವರಲ್ಲಿರುವಂಥ ಹೈಪರ್ ಆಕ್ಟಿವಿಟಿ ಮತ್ತು ಮೇಲಿಂದ ಮೇಲೆ ಆಟ ಆಡುವಂಥ ಅಭ್ಯಾಸಗಳು ಮತ್ತು ನಿದ್ರೆಯಲ್ಲಿರುವಂಥ ತೊಂದರೆಗಳು ಇವೆಲ್ಲ ತುಂಬ ಬದಲಾವಣೆ ಆಗಿದೆ.
1: ಇದುವರೆಗೂ ಆರೋಗ್ಯ ಬಿಂದು ಪ್ರಸಾರವಾಯಿತು. ವಿಷಯ ಮಕ್ಕಳಲ್ಲಿ ಆಟಿಸಮ್, ಈ ಕುರಿತು ಮಾಹಿತಿ ತಿಳಿಸಿಕೊಟ್ಟವರು ಡಾಕ್ಟರ್ ರಾಜು. ಸ್ನೇಹಿತರೆ, ಇಂದು ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿರುವ ಗೀತೆಗಳು ಹೀಗಿವೆ. ಚಂದ್ರೋದಯ ಚಿತ್ರದಿಂದ

ಈ ಚಿತ್ರದ ಗೀತೆಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ ಹೀಗಿದೆ 9448640273. ಮತ್ತೊಮ್ಮೆ ತಿಳಿಸ್ತೀನಿ, 9448640273 ಈ ಫೋನ್ ಸಂಖ್ಯೆಗೆ ವಾಟ್ಸಪ್ ಸಂದೇಶವನ್ನು ಕಳಿಸುವ ಮೂಲಕ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಳಬಹುದು. ಕೇಳುಗರೆ, ಇದೀಗ ಭಾವಗೀತೆಯನ್ನು ಕೇಳುವ ಸಮಯ, ಬನ್ನಿ ಕೇಳೋಣ. ತುಳಸಿ ತೆನೆಯವರ ಮತ್ತೊಂದು ರಚನೆಯ ಗೀತೆ ಇದು. ಹಾಡಿದ್ದಾರೆ MD ಪಲ್ಲವಿ. ರಾಗ ಸಂಯೋಜನೆ ಉಪಾಸನಾ ಮೋಹನವರದು.

ನೀವು ಕೇಳ್ತಾ ಇದ್ದೀರಾ ಯಶವಂತ್ ಹುಳಿಬಂಡಿ ಅವರ ಹಾಡಿರುವ ಭಾವಗೀತೆ, ತುಳಸಿನಾಥ್ ತುಳಸಿ ತರಯ್ಯ ಅವರ ರಚನೆ ಗೀತೆ ಇದು.

ಕೇಳಿದರೆ ನೀವು ಕೇಳ್ತಾ ಇದ್ದೀರಾ ಉಲ್ಲಾಸ ಕಾರ್ಯಕ್ರಮವನ್ನ, ಭಾವಗೀತೆಗಳನ್ನ ಕೇಳ್ತಾ ಇದ್ದೀರಿ. ಇದೀಗ ನಾನು ಕಾರ್ಯಕ್ರಮದ ಆರಂಭದಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿದ್ದೆ. ಆ

ಪ್ರಶ್ನೆಗೆ ಉತ್ತರಿಸಿ ಯಾರೆಲ್ಲ ನಮ್ಮ ನಿಲಯಕ್ಕೆ ಸಂದೇಶವನ್ನ ಕಳಿಸಿದ್ದಾರೆ ಅಂತ ಇದೀಗ ನೋಡೋಣ. ಪ್ರಶ್ನೆಗೆ ಉತ್ತರವನ್ನ ಬಳಿಕ ಹೇಳ್ತೇನೆ. ಬನ್ನಿ, ಮೊದಲ ಸಂದೇಶ ಕಳಿಸಿರುವಂಥದ್ದು ನೇತ್ರ ನಟರಾಜ್ ಚಿತ್ರದುರ್ಗದಿಂದ, ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳರ್ತಿಯಿಂದ, ಹೆಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ, ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟಿನಿಂದ, ವಾಣಿ ಸತೀಶ್ ಚಿತ್ರದುರ್ಗದಿಂದ, ಹಾಗೆ ಗೌರಮ್ಮ ಹಿರೇಕೇರೂರು ಹಾವೇರಿ ಜಿಲ್ಲೆಯಿಂದ, ಯಶೋಧ ಯರಳನಾಯಕ ಚಿರತಗುಂಡುವಿನಿಂದ, ರೂಪ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಹಾಗೆ ನಾಗರಾಜ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕು ಇಲ್ಲಿಂದ, ಹಾಗೆ ನಾಗೇಂದ್ರಪ್ಪ ಉಡೇವು ಇವರು ಸಂದೇಶವನ್ನು ಕಳಿಸಿರುವಂಥದ್ದು, ಹಾಗೆ ಡಾಕ್ಟರ್ ಎಸ್ ಜಿ ಶಿವಪ್ರಸಾದ್ ರಸಂಗೊಳ್ಳಿ ರಾಯಣ್ಣ ರಸ್ತೆ ಚಿತ್ರದುರ್ಗ ಇಲ್ಲಿಂದ, ಹಾಗೆ ಅಮಿತ್ ಹೆಗಡೆ ಚಿತ್ರದುರ್ಗದಿಂದ ಟೀಚರ್ಸ್ ಕಾಲೋನಿಯಿಂದ ಇವರು ಸಂದೇಶವನ್ನು ಕಳಿಸಿರುವಂಥದ್ದು, ಹಾಗೆ ಪ್ರೇಮ ನಟರಾಜ್ ನಾಯಕನಹಟ್ಟಿಗೂ ಸಂದೇಶವನ್ನು ಕಳಿಸಿದ್ದಾರೆ, ಹಾಗೆ ಮೀರಾ ಅಮರನಾಥ್ ಚಿತ್ರದುರ್ಗದಿಂದ, ತನ್ಮಯಿ ಮಮತಾ ತಿಮ್ಮಾರೆಡ್ಡಿ ಮರಳ ಸಿದ್ದೇಶ್ವರ ಬಡಾವಣೆ ಇಲ್ಲಿಂದ, ಹಾಗೆ ಮೋನಿಕಾ ಉಮೇಶ್ ವಿಜ್ಞಾನ ಶಿಕ್ಷಕರು ಚೌಡೇಶ್ವರಿ ಬಡಾವಣೆ ಇಲ್ಲಿಂದ, ಹಾಗೆ ರಾಯಭಾಗ ತಾಲೂಕು ಮಂಗಳಕೋಡದಿಂದ ಶಿವಲಿಂಗ ಹೇರಮಠ ಹಾಗೂ ಮನೆಯವರು, ಹಾಗೆ ನಾಗವೇಣಿ ಸತೀಶ್ ರೋಹಿತ್ ಕನ್ನಿಕಾ ರೋಡ್.

ಹಾಗೆ ಪ್ರೇಮ ನಟರಾಜ್ ನಾಯಕನಹಟ್ಟಿಗೂ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮೀರಾ ಅಮರನಾಥ್ ಚಿತ್ರದುರ್ಗದಿಂದ, ತನ್ಮಯಿ ಮಮತಾ ತಿಮ್ಮಾರೆಡ್ಡಿ ಮರಳ ಸಿದ್ದೇಶ್ವರ ಬಡಾವಣೆ ಇಲ್ಲಿಂದ, ಹಾಗೆ ಮೋನಿಕಾ ಉಮೇಶ್ ವಿಜ್ಞಾನ ಶಿಕ್ಷಕರು ಚೌಡೇಶ್ವರಿ ಬಡಾವಣೆ ಇಲ್ಲಿಂದ, ಹಾಗೆ ರಾಯಭಾಗ ತಾಲೂಕು ಮಗಳಕೋಡದಿಂದ ಶಿವಲಿಂಗಯ್ಯ ಹೇರಮಠ ಹಾಗೂ ಮನೆಯವರು, ಹಾಗೆ ನಾಗವೇಣಿ ಸತೀಶ್ ರೋಹಿತ್ ಕನ್ನಿಕ ರೋಡ್ ಚಿತ್ರದುರ್ಗದಿಂದ, ಹಾಗೆ ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ, ಅಂಜಿನಪ್ಪ ಗಂಗಮ್ಮ ಸುಟ್ಟ ಕಾರ್ನಟ್ಟಿಯಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಸುಭಾನ್ ಕೋರಿ ಹಾಗರಬೊಮ್ಮನಹಳ್ಳಿಯಿಂದ, ಹನುಮಂತಪ್ಪ ಮಡಿವಾಳ ಜಗಳೂರಿನಿಂದ, ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಮದನ ಹಿಪ್ಪರಿಗೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಯಾರು ಇದು ಅಂತಂದರೆ ಶಿವಲಿಂಗಪ್ಪ ಬದ್ರೆ ಹಾಗೂ ಜ್ಯೋತಿ ಬದ್ರೆ ಬಂಧುಗಳು. ಹಾಗೆ ಜಗಳೂರು ತಾಲೂಕು ಜಮಾಪುರ ಗ್ರಾಮದಿಂದ ಸಂದೇಶವನ್ನು ಕಳಿಸಿದ್ದಾರೆ ನಮಗೆ ಜೆಸಿಬಿ ಶಿವು ಅವರು. ಹಾಗೆ ಎಂ ಈಶಣ್ಣ ಮುತಿಗಾರನಹಳ್ಳಿಯಿಂದ, ಬುಕ್ಕನಕೆರೆಯಿಂದ ವಿಜೇಂದ್ರ ಅವರು ಮೈಸೂರಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಹಾಗೆ ಬೋಪ ವೆಂಕಟೇಶ್ ಬೋಧನ ಹೊಸಹಳ್ಳಿ ಇವರುಗಳು. ಹಾಗೆ ವಿಜಯಪುರ ಸುದರ್ಶನ ಭರತ್ ಕುಮಾರ್ ಬಂದೆ ನವಾಜ್ ಅವರು. ಹಾಗೆ ಗುಮ್ಮನೂರು ಟೈಲರ್ ಚೆನ್ನಪ್ಪ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಮೋನಿಕಾ ಭೂಮಿಕಾ ವಿಷ್ಣುನಾಯಕ ಚಿರತಗುಂಡುವಿನಿಂದ, ಬೀನಾ ವಸಂತರಾವ್ ಸಂತಪುರ ಬೆಂಗಳೂರು ಇಲ್ಲಿಂದ, ಹಾಗೆ ಮಹೇಶ್ ಹೊಸೂರು ಶಿಕಾರಿಪುರದಿಂದ, ಶಾಂತಾಚಾರ ಬಡಿಗೆರೆ ಕೊಕ್ಕನೂರು ಹರಿಹರ ತಾಲೂಕಿನಿಂದ, ಜೊತೆಗೆ ಒನಕೆ ಒಬ್ಬವನ ತವರೂರು ಗುಡೆಕೋಟೆಯಿಂದ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಅಂಗಡಿ ತಿಪ್ಪೇಶ್ ಚೈತ್ರ ಸೋನು ಪ್ರಜ್ವಲ್ ಇವರುಗಳು. ಹಾಗೆ ಉಮಾದೇವಿ ಪಿ ಡಬ್ಲ್ಯೂ ಡಿ ಕಾಲೋನಿ ಬಿ ಆರ್ ಪ್ರಾಜೆಕ್ಟ್ ಶಿವಮೊಗ್ಗ ಜಿಲ್ಲೆಯಿಂದ, ಸುಬ್ರಹ್ಮಣ್ಯ ಪಿತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ, ಲತಾ ಸುಹಾಸ್ ಹೊಸಕೋಟೆಯಿಂದ, ಹಾಗೆ ಮಿಥುನ್ ಎನ್ ಎಸ್ ಕೆ ಮಸ್ಕಲ್ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮತ್ತೊಬ್ಬರು ಸಂದೇಶ ಕಳಿಸಿದ್ದಾರೆ ಯಾರು ಅಂತ ನೋಡೋದಾದರೆ ಋಷಭೇಂದ್ರಪ್ಪ ಹೆಚ್ ವಾಲ್ಮೀಕಿ ನಗರ ಚಳ್ಳಕೆರೆ ಇಲ್ಲಿಂದ, ಹಾಗೆ ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲ ಗುಂಡಿ ಜಗಳೂರು ತಾಲೂಕಿನಿಂದ, ಮಲ್ಲಿಕಾರ್ಜುನ ಮೊಗಲಹಳ್ಳಿ ಗ್ರಾಮ ಮೊಳಕಾಲ್ಮೂರಿನಿಂದ, ಹಾಗೆ ಕರ್ನಾಟಕದ ನಯಾಗ್ರ ಅಂತ ಕರೀತಾರೆ ಅಂತ ಹೇಳಿಬಿಟ್ಟು ಉತ್ತರವನ್ನು ಕಳಿಸಿದ್ದಾರೆ ಎಂ ಬಸವರಾಜ್ ಸಾವಿತ್ರಮ್ಮ ಯಶೋದಮ್ಮ ಮನೆಯವರು. ಹಾಗೆ ಚಿತ್ರದುರ್ಗದಿಂದ ಪಂಡ್ರಳ್ಳಿ ರವಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಶಿಲ್ಪಾ ವಿದ್ಯಾನಗರದಿಂದ, ಶಿವಣ್ಣ ಪಿ ಓಬನಹಳ್ಳಿ ಚಳ್ಳಕೆರೆ ತಾಲೂಕಿನಿಂದ, ಹಾಗೆ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೇಲಿ ಆದಿತ್ಯ ತೇಲಿ ಹಾಗೂ ಮನೆಯವರು. ಹಾಗೆ ಮಂಜುನಾಥ ಶೆಟ್ಟಿ ಯಾದವೇಂದ್ರ ನಿಲಯ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶಕುಂತಲಮ್ಮ ಶ್ರೀನಿವಾಸ ಮೂರ್ತಿ ರೂಪ ರಾಘವೇಂದ್ರ ಸಂದೇಶವನ್ನು ಕಳಿಸಿರುವಂಥದ್ದು. ಹಾಗೆ ಹರಪನಹಳ್ಳಿ ತಾಲೂಕಿನಿಂದ ಹರಪನಹಳ್ಳಿ ತಾಲೂಕು ಚಿಗಟೇರಿಯಿಂದ ಸಂದೇಶ ಬಂದಿದೆ. ಯಾರು ಕಳಿಸಿರೋದು ಅಂತಂದರೆ ಕೆಂಚನಗೌಡರ್ ರಮೇಶ್ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಸ್ನೇಹಿತರೆ, ಇದು ನಾನು ಕೇಳಿದಂತಹ ಪ್ರಶ್ನೆಗೆ ಉತ್ತರಿಸಿ ಸಂದೇಶವನ್ನು ಕಳಿಸಿದಂತಹ ಕೇಳುಗರು. ಹಾಗಾದರೆ ನಾನು ಕೇಳಿದಂತಹ ಪ್ರಶ್ನೆ ಯಾವುದು ಅಂತ ಹೇಳಿಬಿಡ್ತೀನಿ. ಕರ್ನಾಟಕದ ನಯಾಗರ ಎಂದು ಯಾವ ಜಲಪಾತವನ್ನು ಕರೀತಾರೆ ಅಂತ ಹೇಳಿಬಿಟ್ಟು. ಕರ್ನಾಟಕದ ನಯಾಗರ ಎಂದು ಗೋಕಾಕ ಜಲಪಾತವನ್ನು ಕರೀತಾರೆ. ಯಾಕಂತಂದರೆ ಆ ಜಲಪಾತ ಅತಿ ವಿಸ್ತಾರವಾಗಿದ್ದು, ವಿಶಾಲವಾಗಿದ್ದು, ಎತ್ತರದ ಗುಡ್ಡ ಕೊರಕಲುಗಳಿಂದ ತುಂಬ ಚೆನ್ನಾಗಿ ನೀರು ಬೀಳುತ್ತೆ. ಮಳೆಗಾಲದಲ್ಲಂತೂ ನೋಡೋದಕ್ಕೆ ಅತ್ಯದ್ಭುತವಾಗಿರುತ್ತೆ. ಹಾಗಾಗಿ ಇದನ್ನು ಕರ್ನಾಟಕದ ನಯಾಗರ ಅಂತ ಕರಿತೀವಿ. ಇನ್ನು ಅಮೇರಿಕದಲ್ಲಿ ನಾವು ನಯಾಗರ ಫಾಲ್ಸನ್ನು ನೋಡಬಹುದು. ಇದಾಗಿತ್ತು ನಾನು ಕೇಳಿದ ಪ್ರಶ್ನೆಗೆ ಉತ್ತರ. ಸಂದೇಶವನ್ನು ಕಳಿಸಿದಂತಹ ಎಲ್ಲ ನಮ್ಮ ಕೇಳುಗರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದೀಗ ಮುಂದಿನ ಭಾವಗೀತೆಯನ್ನು ಕೇಳೋಣ. ಕೇಳಿ ಎನ್ ಅಪರ್ಣ ಅವರ ಧ್ವನಿಯಲ್ಲಿ ಭಾವಗೀತೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ಮೈಸೂರಿನಲ್ಲಿ ಮುಖ್ಯಮಂತ್ರಿ ನಗರ ಪ್ರದಕ್ಷಿಣೆ, ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆ. ಬಿಡದಿ ಟೌನ್ಶಿಪ್ ಹೆಸರಿನಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರ, ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಅಸಮಾಧಾನ. ಇಂಧನ ಉಳಿಸಲು ಬೆಂಗಾವಲು ಪಡೆ ವಾಹನಗಳ ಸಂಖ್ಯೆ ಇಳಿಸಿದ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್. ಹಾಗೂ ಮಂಗಳೂರು ಆಕಾಶವಾಣಿ ಕೇಂದ್ರಕ್ಕೆ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಪ್ರಿತುಲ್ ಕುಮಾರ್ ಭೇಟಿ. ಮೈಸೂರಿನಲ್ಲಿಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆ ನಡೆಸಿದರು. ಪ್ರಮುಖವಾಗಿ ನಗರ ವ್ಯಾಪ್ತಿಯಲ್ಲಿ ರಿಂಗ್ ರೋಡ್ ಒಳಭಾಗದಲ್ಲಿ ಹಾಲಿ ಇರುವ 11 ಕಿಲೋವ್ಯಾಟ್ ಓವರ್ ಹೆಡ್ ವಿದ್ಯುತ್ ಮಾರ್ಗಗಳನ್ನು ಭೂಗತ ಕೇಬಲ್ನಿಂದ ಬದಲಾಯಿಸುವ ಕಾಮಗಾರಿಯನ್ನು ಪರಿಶೀಲನೆ ನಡೆಸಿದರು. ಈ ಕಾಮಗಾರಿಯ ಒಟ್ಟು ಕಾರ್ಯಾಪ್ರೇಷಣಾ ಮೊತ್ತ 588.24 ಕೋಟಿಗಳಾಗಿದೆ. ಕಾಮಗಾರಿಯನ್ನು ಪೂರ್ಣಗೊಳಿಸಲು 2 ವರ್ಷ ಅವಧಿ ನಿಗದಿಪಡಿಸಲಾಗಿದೆ. ಈ ಸುಧಾರಿತ ಭೂಗತ ವಿದ್ಯುತ್ ವಿತರಣಾ ವ್ಯವಸ್ಥೆಯಿಂದ ಹೆಚ್ಚಿನ ವಿಶ್ವಾಸಾರ್ಹತೆ, ಕಡಿಮೆ ನಿರ್ವಹಣಾ ವೆಚ್ಚ, ಕಡಿಮೆ ವಿದ್ಯುತ್ ಅಡಚಣೆ, ನಗರದ ಸೌಂದರ್ಯ ಹೆಚ್ಚಿಸುವಿಕೆ, ಕಡಿಮೆ ಮರ ಕತ್ತರಿಸುವಿಕೆ, ಕಡಿಮೆ ವಿದ್ಯುತ್ ಅಪಘಾತಗಳು ಸೇರಿದಂತೆ ಹಲವು ಪ್ರಯೋಜನವಾಗಲಿದೆ. ಬಳಿಕ ಮುಖ್ಯಮಂತ್ರಿಯವರು ನಗರ ಪ್ರದಕ್ಷಿಣೆ ನಡೆಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಒಡಂಬಡಿಕೆಯಿಂದ ನಡೆಯುತ್ತಿರುವ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆ ನಡೆಸಿದರು. ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಗತಿಯಲ್ಲಿರುವ ಅಭಿವೃದ್ಧಿ ಕಾರ್ಯಗಳ ಪರಿವೀಕ್ಷಣೆ ನಡೆಸಿದ ಅವರು,

0: ಮಾನಂದವಾಡಿ ರಸ್ತೆಯ ಎನ್ಐ ಕಾಲೇಜಿನ ರಸ್ತೆಯಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ನಡೆಯುತ್ತಿರುವ ವೈಟ್ ಟಾಪಿಂಗ್ ಕಾಮಗಾರಿಯನ್ನು ವೀಕ್ಷಿಸಿದರು. ಕಾಮಗಾರಿ ಪರಿಶೀಲನೆ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಚ್ಸಿ ಮಹದೇವಪ್ಪ, ಶಾಸಕರಾದ ಹರೀಶ್ ಗೌಡ ಶ್ರೀವತ್ಸ ಹಾಗೂ ಪರಿಷತ್ ಸದಸ್ಯ ಡಾ ಯತೀಂದ್ರ ಸಿದ್ದರಾಮಯ್ಯ ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಿಡದಿ ಟೌನ್ಶಿಪ್ ಹೆಸರಿನಲ್ಲಿ ರಾಜ್ಯ ಸರ್ಕಾರ ರಿಯಲ್ ಎಸ್ಟೇಟ್ ವ್ಯವಹಾರ ನಡೆಸಲು ನಿರ್ಧರಿಸಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಹಾಗೂ ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಡದಿ ಟೌನ್ಶಿಪ್ನಲ್ಲಿ ನಿವೇಶನ ಮಾರಾಟ, ತೆರಿಗೆ ಮತ್ತಿತರ ಮೂಲಗಳಿಂದ 15 ವರ್ಷಗಳಲ್ಲಿ 33,000 ಕೋಟಿ ರೂಪಾಯಿ ಆದಾಯ ಬರಲಿದೆ ಎಂದು ಅಧ್ಯಯನ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಎಂದು ಹೇಳಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆಯಲ್ಲಿ 1,000 ಎಕರೆ ಭೂ ಕಬಳಿಕೆಯಾಗುತ್ತಿದ್ದು ಸಾಲು ಸಾಲು ಅಕ್ರಮಗಳು ನಡೆಯುತ್ತಿವೆ ಎಂದು ದೂರಿದ್ದಾರೆ. ಈ ಹಿಂದೆ 2,320 ಎಕರೆ ಸರ್ಕಾರಿ ಜಮೀನು ಇದೆ ಎಂದು ಉಲ್ಲೇಖಿಸಲಾಗಿದ್ದು, ಈಗ ಅಧಿಸೂಚನೆಯಲ್ಲಿ 750 ಎಕರೆ ಸರ್ಕಾರಿ ಜಮೀನು ಇದೆ ಎಂದು ಉಲ್ಲೇಖಿಸಲಾಗಿದೆ. ಉಳಿದ ಜಮೀನು ಏನಾಯಿತು ಎಂದು ಸರ್ಕಾರವನ್ನು ಪ್ರಶ್ನಿಸಿದ್ದಾರೆ.
1: ಇಲ್ಲಿ 80% ರೈತರು ಒಪ್ಪಿಗೆ ಪಡೀಬೇಕಲ್ಲ Section 2 ನಲ್ಲಿ PPP ಮಾಡಲಲ್ಲಿ, ಅದು ಆಗಿಲ್ಲ. ಇದು ಯಾವುದೇ ಕಾರಣಕ್ಕೂ ಕೃಷಿ ಅತ್ಯಂತ ಉತ್ತಮ ಅಂತ ಕೃಷಿ ಮಾಡ್ತಾ ಇರತಕ್ಕಂತ ರೈತರಿಗೆ ಸಮಸ್ಯೆ ಆಗದಾಗೆ ಅವ್ರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ನಮ್ಮ ಪಕ್ಷದ ಜವಾಬ್ದಾರಿ. 983 ಕೋಟಿ ಎಕರೆಗೆ 12 ಕೋಟಿ ರೂಪಾಯಿ ಸಮಥಿಂಗ್ ಎಕರೆ ಫಿಕ್ಸ್ ಮಾಡಿರೋದು ಸರ್ಕಾರ. ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಿದಿರಿ. ಅದು ಸರ್ಕಾರಿ ಭೂಮಿ, ಅದು ರೈತರ ಭೂಮಿ ಅಲ್ಲ. ಖರಾಬ್ ಲ್ಯಾಂಡ್ 77 ಎಕರೆ, ಅಲ್ಲಿ 77 ಎಕರೆ ಖರಾಬ್ ಭೂಮಿ ಒಳಗಡೆ ಸೇರಿದೆ ಅಂತ ಹೇಳಿ ಅದಕ್ಕೆ ದುಡ್ಡು ಕಟ್ಟಬೇಕು ಅಂತ 3 DCಗಳು 3 ತರ ಆದೇಶ ಮಾಡ್ತಾರೆ.
0: ಪ್ರಾಥಮಿಕ ತರಗತಿಯಿಂದ 12ನೇ ತರಗತಿಯವರೆಗೆ ವಿದ್ಯಾರ್ಥಿಗಳು ಜನಿವಾರ ಹಿಜಾಬ್ ರುದ್ರಾಕ್ಷಿ ಹಾಕಿಕೊಳ್ಳಬಹುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಾಂಪ್ರದಾಯಿಕವಾಗಿ ಅನುಸರಿಸುವ ಧಾರ್ಮಿಕ ಸಂಕೇತಗಳನ್ನು ಧರಿಸಬಹುದೇ ಹೊರತು ಹೊಸದಾಗಿ ಮಾಡುವಂತಿಲ್ಲ ಎಂದು ಬಿಜೆಪಿ ನಾಯಕರ ಆರೋಪಕ್ಕೆ ಪ್ರತಿಕ್ರಿಯಿಸಿದ್ದಾರೆ. ಇದೇ ವೇಳೆ ಪ್ರಧಾನಿ ಡೀಸೆಲ್ ಬಳಕೆ ಕಡಿತಗೊಳಿಸಲು ಕರೆ ನೀಡಿರುವ ಕುರಿತಂತೆ ಪ್ರತಿಕ್ರಿಯಿಸಿ, ಇದು ಕೇವಲ ತಾತ್ಕಾಲಿಕ ಕ್ರಮವಷ್ಟೇ ಎಂದು ತಿಳಿಸಿದ್ದಾರೆ. ಶೀಘ್ರವೇ ಸಂಪುಟ ಪುನರ್ರಚನೆ ಮಾಡುವ ಉದ್ದೇಶವಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರುವ ಬಗ್ಗೆ ಮಾತನಾಡಿದ ಅವರು, ಇದರಿಂದ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಿದೆ ಎಂದು ಹೇಳಿದ್ದಾರೆ. ವಾಹನ ಮಿತವಾಗಿ ಬಳಸಿ ಇಂಧನ ಉಳಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಮಾಡಿದ ಮನವಿಯನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ತಮ್ಮ ಅಧಿಕೃತ ಬೆಂಗಾವಲು ಪಡೆಯ ವಾಹನಗಳ ಸಂಖ್ಯೆಯನ್ನು ಕಡಿಮೆ ಮಾಡುವ ಮೂಲಕ ಅನುಸರಣೆ ಮಾಡಿದ್ದಾರೆ. ಈ ಹಿಂದೆ ರಾಜ್ಯಪಾಲರು ಸಂಚರಿಸುವ ಸಂದರ್ಭದಲ್ಲಿ ಹಲವು ಶಿಷ್ಟಾಚಾರ ವಾಹನಗಳು ಪ್ರಯಾಣಿಸುತ್ತಿದ್ದವು. ಈಗ ಅಗತ್ಯವಿರುವ ಶಿಷ್ಟಾಚಾರ ವಾಹನಗಳನ್ನು ಮಾತ್ರ ಉಳಿಸಿಕೊಂಡು ಪರಿಷ್ಕೃತ ವ್ಯವಸ್ಥೆ ಜಾರಿಗೆ ತರಲಾಗಿದೆ. ಸಾರ್ವಜನಿಕರಿಗೆ ಸರ್ಕಾರದ ಸೌಲಭ್ಯಗಳನ್ನು ತಲುಪಿಸುವುದು ಮತ್ತು ಅದರ ಬಗ್ಗೆ ಅರಿವು ಮೂಡಿಸುವುದು ಪ್ರತಿಯೊಬ್ಬ ಸರ್ಕಾರಿ ನೌಕರರ ಜವಾಬ್ದಾರಿಯಾಗಿದೆ ಎಂದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚೆಲುವರಾಯಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಆಯೋಜಿಸಿದ್ದ ಸರ್ಕಾರಿ ನೌಕರರ ದಿನಾಚರಣೆ, ನಾಗರಿಕ ಸೇವಾ ದಿನಾಚರಣೆ, ಸರ್ವೋತ್ತಮ ಸೇವಾ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ಜಿಲ್ಲೆಯ ಅಭಿವೃದ್ಧಿಗಾಗಿ ಸರ್ಕಾರಿ ನೌಕರರು ಕಾರ್ಯನಿರ್ವಹಿಸಬೇಕು ಎಂದು ಕರೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಪ್ರಿತುಲ್ ಕುಮಾರ್ ಮಂಗಳೂರು ಆಕಾಶವಾಣಿ ಕೇಂದ್ರಕ್ಕೆ ಇಂದು ಭೇಟಿ ನೀಡಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಯೊಂದಿಗೆ ಸಮಾಲೋಚನೆ ನಡೆಸಿದರು. ಆಕಾಶವಾಣಿಯ ವಿವಿಧ ವಿಭಾಗಗಳನ್ನು ಸಂದರ್ಶಿಸಿದ ಅವರು ಪರಿಶೀಲನೆ ನಡೆಸಿದರು. ಇದೇ ವೇಳೆ ಕೇಂದ್ರ ಸಂವಹನ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯೊಂದಿಗೆ ಸಮಾಲೋಚನೆ ನಡೆಸಿದರು. ಈ ಸಂದರ್ಭದಲ್ಲಿ ಆಕಾಶವಾಣಿಯ ಉಪಮಹಾನಿರ್ದೇಶಕ ಸಂಜೀವ್, ಕಾರ್ಯಕ್ರಮ ವಿಭಾಗದ ನೂತನ್, ಮಂಗಳೂರು ಆಕಾಶವಾಣಿ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥ ಪ್ರಶಾಂತ್ ಕುಮಾರ್, ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥ ಬಾಬು ಪಟ್ಟವತಿ ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ

0: ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿದ್ದು ಎನ್ಸಿಆರ್ಬಿ ಅಂಕಿಅಂಶಗಳೇ ಇದಕ್ಕೆ ಸಾಕ್ಷಿ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಕರ್ನಾಟಕ ಕಾಂಗ್ರೆಸ್ ಆಡಳಿತದಲ್ಲಿ ಅಪರಾಧಿಗಳ ಸ್ವರ್ಗವಾಗಿ ಬದಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ. ಬೆಂಗಳೂರು ಜಾಗತಿಕ ಹೂಡಿಕೆ, ತಂತ್ರಜ್ಞಾನ ಮತ್ತು ಉದ್ಯೋಗಗಳ ಕೇಂದ್ರವಾಗಬೇಕಿತ್ತು, ಆದರೆ ಸರ್ಕಾರದ ನಿರ್ಲಕ್ಷ್ಯದಿಂದ ಇಂದು ಮಾದಕ ದ್ರವ್ಯ ಹಾಗೂ ಸೈಬರ್ ಕ್ರೈಂಗಳ ರಾಜಧಾನಿಯಾಗಿ ಮಾರ್ಪಾಡಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರಸಕ್ತ ಸಾಲಿನ ಮುಂಗಾರು ಅವಧಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗುಡ್ಡ ಕುಸಿತ ಮತ್ತು ನೆರೆಯಿಂದ ಯಾವುದೇ ಅನಾಹುತಗಳಾಗದಂತೆ ಅಗತ್ಯವಿರುವ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಪ್ರಸಕ್ತ ಸಾಲಿನ ಮುಂಗಾರು ಸಿದ್ದತೆ ಕುರಿತು ಕೈಗೊಂಡಿರುವ ಕ್ರಮಗಳ ಕುರಿತು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಮಳೆಗಾಲದಲ್ಲಿ ಸಾರ್ವಜನಿಕರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಲು ಅನುಕೂಲವಾಗುವಂತೆ ಎಲ್ಲಾ ತಹಶೀಲ್ದಾರ ಕಚೇರಿಗಳಲ್ಲಿ ದಿನದ 24 ಗಂಟೆ ಕಾರ್ಯನಿರ್ವಹಿಸುವ ಕಂಟ್ರೋಲ್ ರೂಂ ತೆರೆಯುವಂತೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿನ ಜಿಲ್ಲಾ ತುರ್ತು ಕಾರ್ಯಾಚರಣೆ ಕೇಂದ್ರದಲ್ಲಿ ಪೊಲೀಸ್, ಅಗ್ನಿಶಾಮಕ, ಅರಣ್ಯ, ಹೆಸ್ಕಾಂ, ಬಿಎಸ್ಎನ್ಎಲ್ ಕಚೇರಿಯ ಸಿಬ್ಬಂದಿಗಳನ್ನು ಕರ್ತವ್ಯಕ್ಕೆ ನಿಯೋಜಿಸುವಂತೆ ತಿಳಿಸಿದ್ದಾರೆ. ಹೆದ್ದಾರಿಯಲ್ಲಿನ ಅಪಾಯಕಾರಿ ಪ್ರದೇಶಗಳಲ್ಲಿ ಸೂಕ್ತ ಎಚ್ಚರಿಕೆ ಫಲಕ, ಬ್ಯಾರಿಕೇಡ್ ಸೇರಿದಂತೆ ಅಗತ್ಯ ರಕ್ಷಣಾ ಕ್ರಮಗಳನ್ನು ಕೈಗೊಳ್ಳುವಂತೆ ನಿರ್ದೇಶನ ನೀಡಿದ್ದಾರೆ. ಆಕಾಶವಾಣಿ 90ರ ವರ್ಷಾಚರಣೆ ಅಂಗವಾಗಿ ಕಾರವಾರ ಆಕಾಶವಾಣಿ ಹಾಗೂ ರೋಟರಿ ಕ್ಲಬ್ ಮತ್ತು ಅವರ್ ಸೋಷಿಯಲ್ ಗುಡ್ ಸಹಯೋಗದಲ್ಲಿ ಇದೇ 15ರಂದು ಬೆಳಿಗ್ಗೆ 7 ಗಂಟೆಗೆ ಕಾರವಾರದ ರವೀಂದ್ರನಾಥ ಟಗೋರ್ ಕಡಲ ತೀರದಿಂದ ಆಕಾಶವಾಣಿ ಕಚೇರಿಯವರೆಗೆ ವಾಕಥಾನ್ 2026 ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಉದ್ಘಾಟಿಸಲಿದ್ದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಹಾಗೂ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ದಿಲೀಶ್ ಶಶಿ ಮತ್ತಿತರರು ಭಾಗವಹಿಸಲಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗೆ ಸಂಬಂಧಿಸಿದಂತೆ ಯಾವುದೇ ಸಮಸ್ಯೆಯಾಗದಂತೆ ಕಾರ್ಯನಿರ್ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಡಾ ಆನಂದ ಕೆ ನಗರ ಸ್ಥಳೀಯ ಸಂಸ್ಥೆಗಳ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸಮಸ್ಯೆ ಉಲ್ಬಣಿಸಿದರೆ ಆಯಾ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸಿ ಸಮಸ್ಯೆಯನ್ನು ತಕ್ಷಣ ಇತ್ಯರ್ಥಪಡಿಸಿಕೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೈಸೂರಿನಲ್ಲಿ ಮುಖ್ಯಮಂತ್ರಿ ನಗರ ಪ್ರದಕ್ಷಿಣೆ, ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆ. ಬಿಡದಿ ಟೌನ್ಶಿಪ್ ಹೆಸರಿನಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರ. ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಅಸಮಾಧಾನ. ಇಂಧನ ಉಳಿಸಲು ಬೆಂಗಾವಲು ಪಡೆ ವಾಹನಗಳ ಸಂಖ್ಯೆ ಇಳಿಸಿದ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ಹಾಗೂ ಮಂಗಳೂರು ಆಕಾಶವಾಣಿ ಕೇಂದ್ರಕ್ಕೆ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಪ್ರಿತುಲ್ ಕುಮಾರ್ ಭೇಟಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಎಫ್ಎಂ ಸಮಯ ಸರಿಯಾಗಿ ಈಗ 2:25. ನೂರ 102.6 ಎಫ್ಎಂ ಕಂಪನಾಂಕಗಳಲ್ಲಿ ನಮ್ಮ ನಿಲಯದಿಂದ ಕಾರ್ಯಕ್ರಮಗಳನ್ನು ಆಲಿಸ್ತಾ ಇದ್ದೀರಿ. ಇದೀಗ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.
2: ಇಂದಿನ ಎಲ್ಲಾ ಕಾರ್ಯಕ್ರಮಗಳ ಪ್ರಾಯೋಜಕರು ಎಸ್ಎಸ್ ನಾರಾಯಣ ಹೆಲ್ತ್ ಹಾಸ್ಪಿಟಲ್,
3: ಬೈಪಾಸ್ ರಸ್ತೆ ದಾವಣಗೆರೆ. ನಮ್ಮಲ್ಲಿ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯಗಳು ಲಭ್ಯ. ಹೃದಯ ಆರೈಕೆ, ನರರೋಗ ಆರೈಕೆ, ಕಿಡ್ನಿ ಆರೈಕೆ, ಮೂತ್ರಕೋಶ ಆರೈಕೆ ಮತ್ತು ಗ್ಯಾಸ್ಟ್ರೋಸೈನ್ಸಸ್ ಸಂಬಂಧಿತ ಸಮಗ್ರ ಚಿಕಿತ್ಸೆಗಾಗಿ ಭೇಟಿ ನೀಡಿ
4: ಎಸ್ಎಸ್ ನಾರಾಯಣ ಹೆಲ್ತ್ ಹಾಸ್ಪಿಟಲ್, NH4 ಬೈಪಾಸ್ ರಸ್ತೆ, ದಾವಣಗೆರೆ. ವೈದ್ಯರ ಭೇಟಿಗಾಗಿ 24x7 ಕರೆ ಮಾಡಿ 1800309.
1: ಕೆಳಗರೆ ಇಂದು ಸಂಜೆ ಚಂದ್ರವಳ್ಳಿ ಪ್ರಸಾರದಲ್ಲಿ ಸಂಜೆ 5 ಗಂಟೆಗೆ ಪ್ರಸಾರವಾಗಲಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿರುವ ಗೀತೆಗಳು ಹೀಗಿವೆ. ಚಂದ್ರೋದಯ ಚಿತ್ರದಿಂದ

0: ಗೆಜ್ಜನಾದ ಚಿತ್ರದಿಂದ
1: ಸೋಮಾರ ಸಂತೆಗೆ ಚುಂಚಾನ ಪಟ್ಟೆಗೆ ಬಂದಿದ್ದ ಸಂತಿಗೆ ಚಂಗ ಚಿಕ್ಕ ಚಿಕ್ಕ ಚಿಂಗ
0: ಹೊಸ ನೀರು ಚಿತ್ರದಿಂದ

ಈ ಚಿತ್ರದ ಗೀತೆಗಳಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ನಿಲಯಕ್ಕೆ ಕಳಿಸಬಹುದು. ನಮ್ಮ ನಿಲಯದ ಫೋನ್ ಸಂಖ್ಯೆ ಹೀಗಿದೆ, 9448640273. ಈ ಫೋನ್ ಸಂಖ್ಯೆಗೆ ಈ ಹಾಡುಗಳ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಸಂದೇಶಗಳನ್ನಾಗಿ ಕಳಿಸಬಹುದು. ಆ ಸಂದೇಶವನ್ನು ಕಾರ್ಯಕ್ರಮದ ಅವಧಿಯಲ್ಲಿ ಓದಲಾಗುತ್ತೆ, ಜೊತೆಗೆ ಹಾಡುಗಳನ್ನು ಸಹ ಪ್ರಸಾರ ಮಾಡಲಾಗುತ್ತೆ. ಸ್ನೇಹಿತರೆ, ಬನ್ನಿ ಇದೀಗ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳೋಣ. ಈ ಹೊತ್ತಿನ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಾನೊಂದು ಪ್ರಚಲಿತ ವಿಷಯದ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಇಂದು ದೇಶದಲ್ಲಿ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇರೋದು ಯಾವ ವಿಷಯ ಅಂತಂದರೆ, ಪ್ರಮುಖವಾಗಿ ಎರಡು ವಿಷಯಗಳನ್ನು ನಾವು ಗಮನಿಸಬಹುದು. ಒಂದು ಚಿನ್ನ, ಅದೇ ರೀತಿ ಚಿನ್ನದಂತೆ ಬೇಡಿಕೆ ಇರುವಂತಹ ಪೆಟ್ರೋಲ್. ಪೆಟ್ರೋಲ್ ಡೀಸೆಲ್ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿದೆ, ದಿನೇ ದಿನೇ ಅದು ಎಷ್ಟು ದುಬಾರಿ ಆಗ್ತಿದೆ ಅಂತಂದೇಳ್ಬಿಟ್ಟು. ಇದೀಗ ಯಾವಾಗಲೂ ಏರುಗತಿಯಲ್ಲಿ ಇರ್ತಿದ್ದಂತಹ ಚಿನ್ನ ತಕ್ಷಣಕ್ಕೆ ಕೈಗೆ ಸಿಕ್ಕದಷ್ಟು ಆಗಸದ ಎತ್ತರಕ್ಕೆ ಅದರ ಒಂದು ಬೆಲೆಯೂ ಸಹ ಗಗನಕುಸುಮವಾಗಿದೆ ಅಂತಂದೇಳಿ ನಾವು ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ನಾವು ಚಿನ್ನದ ಬಗ್ಗೆ ಒಂದಿಷ್ಟು ಅದರ ಸುತ್ತಮುತ್ತಲಿನ ವಿಷಯಗಳನ್ನು ತಿಳಿದುಕೊಳ್ಳೋಣ. ಚಿನ್ನದ ಪ್ರಾಚೀನತೆ ಏನು, ಚಿನ್ನದ ಬಳಕೆಯಲ್ಲಿ ಅದರ ಮಹತ್ವ ಏನು ಅನ್ನೋದು ಇತ್ಯಾದಿ ವಿಚಾರಗಳನ್ನು ನಾವು ತಿಳಿದುಕೊಳ್ಳೋಣ. ಮಾಹಿತಿಯ ಜೊತೆಗೆ ಮನರಂಜನೆಯೂ ಸಹ ಸಾಧ್ಯ, ಇದು ನಮ್ಮ ಆಕಾಶವಾಣಿಯಿಂದ. ಬನ್ನಿ ಆರಂಭದಲ್ಲಿ ಚಿನ್ನ ಚಿತ್ರದ ಒಂದು ಗೀತೆಯನ್ನು ಕೇಳಿಬರೋಣ.

ಸ್ನೇಹಿತರೆ ಬನ್ನಿ ಇದೀಗ ಚಿನ್ನದ ಕುರಿತು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮಾನವನ ಇತಿಹಾಸದಲ್ಲಿ ಸಾವಿರಾರು ವರ್ಷಗಳಿಂದ ಮೌಲ್ಯ, ಶಕ್ತಿ, ಸಂಸ್ಕೃತಿಯ ಸಂಕೇತವಾಗಿ ಉಳಿದಿರುವ ಲೋಹ ಯಾವುದು ಅಂತ ನೋಡೋದಾದ್ರೆ ಅದು ಚಿನ್ನವೇ ಆಗಿರುತ್ತೆ. ಅದು ಕೇವಲ ಆಭರಣ ಮಾತ್ರ ಅಲ್ಲ, ಆರ್ಥಿಕವಾಗಿ, ವೈಜ್ಞಾನಿಕವಾಗಿ, ಸಾಂಸ್ಕೃತಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಸಹ ತನ್ನದೇ ಆದ ಸ್ಥಾನವನ್ನು ಪಡೆದಿದೆ. ಹಾಗಾಗಿ ಅದರ ಬೇಡಿಕೆಯೂ ಸಹ ಯಾವಾಗಲೂ ಸಹ ಹೆಚ್ಚಾಗಿರುತ್ತೆ.

ಈ ಲೋಹದ ಬಗ್ಗೆ ಕೆಲವು ಕುತೂಹಲಕಾರಿ ವಿಷಯಗಳನ್ನು ಇದೀಗ ನಾವು ತಿಳಿದುಕೊಳ್ಳೋಣ. ಇನ್ನು ಇದನ್ನು ವೈಜ್ಞಾನಿಕವಾಗಿ ಪರಿಚಯ ಮಾಡೋದಾದರೆ ರಾಸಾಯನಶಾಸ್ತ್ರದಲ್ಲಿ ಚಿನ್ನದ ರಾಸಾಯನಿಕ ಸಂಕೇತ AU ಎಂಬುದಾಗಿ. ಇನ್ನು ಇದು ಲ್ಯಾಟಿನ್ ಪದ ಆರಂನಿಂದ ಬಂದಿದ್ದು ಇದರ ಅರ್ಥ ಹೊಳೆಯುವ ಮುಂಜಾವು ಅಂತ ಅರ್ಥವನ್ನು ನೀಡುತ್ತೆ. ಹಾಗೆ ಇದರ ಪರಮಾಣು ಸಂಖ್ಯೆ 79. ಚಿನ್ನದ ಹಳದಿ ಬಣ್ಣದ ಮೃದುವಾದ ತುಕ್ಕು ಹಿಡಿಯದ ಲೋಹ. ಇದು ವಿದ್ಯುತ್ ಮತ್ತು ಉಷ್ಣ ವಾಹಕತೆಯಲ್ಲಿ ತಾಮ್ರ ಮತ್ತು ಬೆಳ್ಳಿಯ ನಂತರದ ಎರಡನೇ ಸ್ಥಾನದಲ್ಲಿದೆ. ಗೊತ್ತ ಸ್ನೇಹಿತರೆ ನಿಮಗೆ, 1 ಗ್ರಾಂ ಚಿನ್ನವನ್ನು 2 ಕಿಲೋಮೀಟರ್ ಉದ್ದದ ತಂತಿಯಾಗಿ ಎಳೆಯಬಹುದಂತೆ. ಹಾಗೆಯೇ ಕೇವಲ 1 ಗ್ರಾಂ ಚಿನ್ನದಿಂದ 1 ಚದುರ ಮೀಟರ್ನಷ್ಟು ತೆಳುವಾದ ಹಾಳೆಯನ್ನು ಮಾಡಬಹುದಂತೆ. ಹಾಗೆ ಇದರ ಅತಿದೊಡ್ಡ ಗುಣ ಏನು ಅಂತಂತಂದರೆ ರಾಸಾಯನಿಕವಾಗಿ ನಿಷ್ಕ್ರಿಯವಾಗುವುದು. ಅಂತಂದರೆ ಗಾಳಿ, ನೀರು, ಯಾವುದೇ ಆಮ್ಲಗಳಿಂದನೂ ಸಹ ಇದು ಹಾಳಾಗೋದಿಲ್ಲ, ಹಾಗೆ ತುಕ್ಕು ಹಿಡಿಯೋದಿಲ್ಲ. ಅದಕ್ಕಾಗಿಯೇ ಇವತ್ತು ಸಹ ನಮ್ಮ ಪೂರ್ವಜರೆಲ್ಲ ಬಳಸಿ ಇಟ್ಟೋಗಿರುವಂತಹ ಚಿನ್ನಗಳು ಇಂದಿಗೂ ಸಹ ಹೊಳಿತಾನೆ ಇರುತ್ತೆ. ನೀವು ಗಮನಿಸಿರಬಹುದು ಸ್ನೇಹಿತರೆ, ಲಕ್ಕುಂಡಿಯಲ್ಲಿ ಅನೇಕ ಆಭರಣಗಳು ದೊರೆತವು. ಇವತ್ತಿಗೂ ಅಲ್ಲಿ ಪುರಾತತ್ವ ಇಲಾಖೆಯಿಂದ ಆವಿಷ್ಕಾರಗಳು ನಡೀತಾನೆ ಇದೆ, ಹಲವಾರು ಆಭರಣಗಳು ಸಿಗ್ತಾನೆ ಇದೆ. ಅವು ಯಾವುದೇ ಚಿನ್ನ ತನ್ನ ಹೊಳಪನ್ನು ಕಳೆದುಕೊಂಡಿಲ್ಲ. ಅದಕ್ಕೆ ಕಾರಣ ಅದಕ್ಕಿರುವ ವಿಶೇಷ ರಾಸಾಯನಿಕ ಗುಣ ಅಂತಲೇ ಹೇಳ್ಬೋದು. ಇನ್ನು ಇದರ ಇತಿಹಾಸ ಮತ್ತು ಸಂಸ್ಕೃತಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಈ ಒಂದು ಗೀತೆಯ ನಂತರ. ಕೇಳಿ ಸದಾರಮೆ ಚಿತ್ರದ ಈ ಒಂದು ಗೀತೆ.

ಕೇಳಿದ್ರೆ ಚಿನ್ನದ ಇತಿಹಾಸ ಏನು ಅಂತ ನೋಡೋದಾದ್ರೆ, ಚಿನ್ನದ ಬಳಕೆ ಮಾನವನಿಗೆ ಸುಮಾರು 6 ವರ್ಷಗಳಿಂದ ಗೊತ್ತು ಅಂತ ಇತಿಹಾಸ ತಿಳಿಸುತ್ತೆ. ಇನ್ನು ಈಜಿಪ್ಟಿನ ಫೆರೋಗಳ ಸಮಾಧಿಯಲ್ಲಿ, ಹಾಗೆ ನಮ್ಮ ಸಿಂಧೂ ಕಣಿವೆ ನಾಗ

ಹೆಚ್ಚ ಪ್ರೀತಿ ಹಾಗೂ ವಿಶೇಷ ಸ್ಥಾನ ಅವರಿಗೆ. ಮದುವೆ ಬಂದರಂತೂ, ಹಬ್ಬ ಬಂದರಂತೂ ಬಂಗಾರಕ್ಕೆ ಆದ್ಯತೆ ಸ್ಥಾನವನ್ನು ನೀಡಲಾಗುತ್ತೆ. ಇನ್ನು ದೇವಾಲಯದ ಅಲಂಕಾರ, ದಾನ ಧರ್ಮ ಎಲ್ಲದರಲ್ಲಿಯೂ ಚಿನ್ನ ಇದೆ. ಜೊತೆಗೆ ಚಿನ್ನವನ್ನು ದೇವತೆಗೂ ಸಹ ಹೋಲಿಸ್ತೀವಿ. ಅಂತಂದರೆ ಚಿನ್ನವನ್ನು ಲಕ್ಷ್ಮೀ ದೇವಿಯ ಲೋಹ ಅಂತಲೇ ಪರಿಗಣಿಸಲಾಗುತ್ತೆ. ಇನ್ನು ಕರ್ನಾಟಕದ ಹಂಪಿ ಹಾಗೂ ಕೋಲಾರದ ಚಿನ್ನದ ಗಣಿಗಳು ಇತಿಹಾಸದಲ್ಲಿ ಪ್ರಸಿದ್ಧಿಯನ್ನು ಪಡೆದಿವೆ. ಪ್ರಸ್ತುತ ಹಟ್ಟಿ ಚಿನ್ನದ ಗಣಿಕಾರಿಕೆಯಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ಇನ್ನು ಭಾರತದ ವಿಶ್ವದ ಅತಿದೊಡ್ಡ ಚಿನ್ನದ ಆಮದು ಮಾಡಿಕೊಳ್ಳುವ ರಾಷ್ಟ್ರಗಳಲ್ಲಿ ಒಂದು ಅಂತ ನಾವು ಕರಿಬೋದು. ಅಂತಂದರೆ ಭಾರತ ಚಿನ್ನದ ಆಮದು ಮಾಡಿಕೊಳ್ಳುವಂತಹ ರಾಷ್ಟ್ರಗಳಲ್ಲಿ ಅಗ್ರಸ್ಥಾನವನ್ನು ಪಡೆದಿದೆ ಅಂತಲೇ ಹೇಳಬಹುದು. ಇನ್ನೂ ಒಂದು ಕುತೂಹಲಕಾರಿ ಸಂಗತಿ ಅಂತಂದರೆ, ವಿಶ್ವದ ಒಟ್ಟು ಚಿನ್ನದ ಸುಮಾರು 11% ಭಾರತದ ಮನೆಗಳಲ್ಲೇ ಇದೆ ಅಂತ ಅಂತಾರೆ ತಜ್ಞರು. ಹೌದಲ್ವ ಸ್ನೇಹಿತರೆ, ನಾವೆಲ್ಲರೂ ಸಹ ಚಿನ್ನದ ಆಭರಣ ಪ್ರಿಯರು. ಚಿನ್ನ ಅಂತಂದರೆ ಅದೇನೋ ಮಮಕಾರ, ಅದೇನೋ ಆಸೆ, ಅದೇನೋ ಕನಸು. ಹಾಗಾಗಿ ಚಿನ್ನಕ್ಕೆ ಯಾವಾಗಲೂ ಬೇಡಿಕೆ ಇರುತ್ತೆ ನಮ್ಮ ಭಾರತೀಯರಲ್ಲಿ ಹಾಗೂ ಭಾರತದಲ್ಲಿ. ಮಾಹಿತಿಯನ್ನು ಮುಂದುವರಿಸ್ತೀನಿ, ಇದೊಂದು ಗೀತೆಯನ್ನು ಕೇಳಿ ಬರೋಣ.

ಸ್ನೇಹಿತರೆ, ಹಾಗಾದರೆ ಚಿನ್ನದ ಆಧುನಿಕ ಬಳಕೆ ಹಾಗೂ ಮಹತ್ವ ಏನು ಅಂತ ಇದೀಗ ತಿಳ್ಕೊಳ್ಳೋಣ. ನಾವೆಲ್ಲ ಅನ್ಕೊಂತೀವಿ ಚಿನ್ನದ ಬಳಕೆ ಕೇವಲ ಆಭರಣದಲ್ಲಿ ಮಾತ್ರ ಅಂತ. ಇಲ್ಲ ಸ್ನೇಹಿತರೆ, ಚಿನ್ನಕ್ಕೆ ಆಭರಣದ ಆಚೆಗೂ ಸಹ ಬಹಳಷ್ಟು ಮಹತ್ವವಿದೆ. ಅದೇನಂತ ತಿಳ್ಕೊಳ್ಳೋಣ. ಸ್ನೇಹಿತರ, ಆರ್ಥಿಕ ವಿಚಾರಕ್ಕೆ ಬಂದರೆ ರಾಷ್ಟ್ರಗಳ ವಿದೇಶಿ ಮನೆಯ ವಿನಿಮಯ ಮೀಸಲು ಚಿನ್ನದಲ್ಲಿರುತ್ತೆ. ಹಣದುಬ್ಬರದ ಸಮಯದಲ್ಲಿ ಚಿನ್ನದ ಮೇಲಿನ ಹೂಡಿಕೆ ಸುರಕ್ಷಿತವಾಗಿರುತ್ತೆ ಅಂತಾರೆ ಆರ್ಥಿಕ ತಜ್ಞರು. ಹಾಗೆ ಇನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮೊಬೈಲ್, ಕಂಪ್ಯೂಟರ್, ಉಪಗ್ರಹಗಳ ಸರ್ಕ್ಯೂಟ್ಗಳಲ್ಲಿ ಚಿನ್ನವನ್ನು ಬಳಕೆ ಮಾಡಲಾಗುತ್ತೆ. ಆದ ಕಾರಣವೇ ಇವುಗಳು ತುಕ್ಕು ಹಿಡಿಯೋದಿಲ್ಲ. ಇನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ ದಂತ ಚಿಕಿತ್ಸೆ, ಕ್ಯಾನ್ಸರ್ ಚಿಕಿತ್ಸೆ, ನ್ಯಾನೋ ತಂತ್ರಜ್ಞಾನದಲ್ಲಿ ಚಿನ್ನದ ಬಳಕೆ ಇರುವುದನ್ನು ನಾವು ನೋಡಬಹುದು. ಹಾಗೆ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಉಪಗ್ರಹ ಮತ್ತು ಬಾಹ್ಯಾಕಾಶ ನೌಕೆಗಳ ರಕ್ಷಣಾ ಕವಚದಲ್ಲಿ ಚಿನ್ನದ ಹಾಳೆಯನ್ನು ಬಳಸ್ತಾರೆ. ಹೀಗೆ ಚಿನ್ನವು ಭೂಮಿಯಿಂದ ಹೊರತೆಗೆದ ಲೋಹ ಮಾತ್ರ ಅಲ್ಲ, ಅದು ನಂಬಿಕೆ, ಸುರಕ್ಷತೆ ಹಾಗೂ ಸೌಂದರ್ಯದ ಸಂಕೇತವಾಗಿದೆ. ಹಾಗೆಯೇ ವಿಜ್ಞಾನ ಕ್ಷೇತ್ರದಲ್ಲೂ ಸಹ ಅದು ತನ್ನ ಮಹತ್ವವನ್ನು ಕಾಪಿಟ್ಟಿದೆ. ಒಟ್ಟಾರೆಯಾಗಿ ಚಿನ್ನ ಚಿನ್ನ ಚಿನ್ನ ಈಗಂತೂ ಎಲ್ಲೆಡೆಯೂ ಬಿಸಿ ಬಿಸಿ ಚರ್ಚೆ. ಹಾಗಾಗಿ ಚಿನ್ನದ

ಇತ್ತು ಒಂದು ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತೆ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿತ್ತು ಅಂತ ಅಂದ್ಕೊಳ್ತೇನೆ. ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಗೀತೆಯನ್ನು ಕೇಳಿ ಬರೋಣ.

0: ಸ್ನೇಹಿತರೆ, ಇಂದು ಸಂಜೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿರುವ ಗೀತೆಗಳು ಹೀಗಿವೆ. ಚಂದ್ರೋದಯ ಚಿತ್ರದಿಂದ ಗೆಜ್ಜನಾದ ಚಿತ್ರದಿಂದ
1: ಕಂಕಾಂಬ್ರದೂರಿಗೆ ಚೌಕಾಸಿ ಮಾಡುತ್ತಾ ನಿಂತಿದ್ದ ಮಲ್ಲಿಗೆ ಚಂಗ ಚಿಕ್ಕ ಚಿಕ್ಕ ಚಿಂಗ
0: ಹೊಸ ನೀರು ಚಿತ್ರದಿಂದ
2: ನಾವೆಲ್ಲ ಒಂದಾಗಿ ಅರಿತು ಬೆರೆತು ಒಟ್ಟಿಗೆ ದುಡಿಯೋಣ.
0: ಈ ಚಿತ್ರದ ಗೀತೆಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ವಾಟ್ಸಪ್ ಸಂದೇಶಕ್ಕೆ ಕಳಿಸಬಹುದು. ಅದು ಫೋನ್ ಸಂಖ್ಯೆ ಹೀಗಿದೆ, 9444684273. ಸ್ನೇಹಿತರೆ, ಇದುವರೆಗೂ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಸಮಯ ಇದೀಗ 3 ಗಂಟೆಗಳಾಗುತ್ತಲಿದೆ. ಇನ್ನು ಮುಂದೆ ವಿವಿಧ ಭಾರತಿ ಮುಂಬೈನಿಂದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆಯೇ.

0: खुशहाली और खेते खुशहाली।
1: हाँ, अल्विदा अल्विदा।

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 5:10. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಮೆಚ್ಚಿನ ರೇಡಿಯೋ ಗೆಳೆಯ ಹೆಚ್ ಇ ಗಣೇಶ್ ಬಾಬು ಮಾಡುವ ನಮಸ್ಕಾರಗಳು ಹಾಗೂ ಸಂಜೆ ಚಂದ್ರವಳ್ಳಿ ಪ್ರಸಾರಕ್ಕೆ ಸ್ವಾಗತ. ಈಗ ಕೇಳಿ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ.

ಆತ್ಮೀಯ ಕೇಳುಗರಿಗೆಲ್ಲ ಮತ್ತೊಮ್ಮೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ನಾವು ನಮಗೆ ಕೇಳುಗರು ನಮ್ಮ ಚಿತ್ರದ ಗೀತೆಗಳಿಗಾಗಿ ಕಳಿಸಿದ ಅನಿಸಿಕೆಗಳನ್ನು ಈಗ ಒಂದೊಂದಾಗಿ ನೋಡ್ತಾ ಹೋಗ್ತೇನೆ.

ಹಾಯ್ ಹಲೋ ಗುಡ್ ಈವ್ನಿಂಗ್ ಅಂತ ಹೇಳ್ತಿದ್ರೆ ಗುಡಿ ವೆರಿ ಗುಡ್ ಈವ್ನಿಂಗ್. ಇವತ್ತು ನೀವು ಕೊಟ್ಟಿರೋ ಹಾಡುಗಳು ಒಂದಕ್ಕಿಂತ ಒಂದು ಸುಮಧುರವಾದ ಹಾಡುಗಳು. ಎಲ್ಲ ಹಾಡುಗಳು ಸಾಹಿತ್ಯ ಸಂಗೀತ ಅವರ ಪಾತ್ರಗಳು ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಎಲ್ಲ ಹಾಡನ್ನು ಕೇಳ್ತೀನಿ ಪ್ರಸಾರ ಮಾಡಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ ಅಮೃತ ರಮೇಶ್ ಚಿತ್ರದುರ್ಗದಿಂದ. ತಮ್ಮ ಅನಿಸಿಕೆಗೆ ಧನ್ಯವಾದ. ಹಾಗೆ ಕಲಬುರಗಿ ಜಿಲ್ಲೆ ಮಾದನ ಹಿಪ್ಪರಿಗೆಯಿಂದ ಶಿವಲಿಂಗಪ್ಪ ಭದ್ರೆ, ಭಾಗ್ಯ ಜ್ಯೋತಿ ಹಾಗೂ ಭದ್ರೆ ಬಂಧುಗಳು, ಪ್ರೀತಿಯ ನೆಚ್ಚಿನ ನಿರೂಪಕರಿಗೆ ನಮಸ್ಕಾರಗಳು. ಇಂದು ನಮಗೆ ಚಂದ್ರೋದಯ ಚಿತ್ರದ ಬಾರೋ ಗೆಳೆಯ ಬಾರೋ ಈ ಗೀತೆಯನ್ನು ದಯವಿಟ್ಟು ಪ್ರಸಾರ ಮಾಡಿರಿ. ಹೇಗಿದೆ, ಯಾಕಂದರೆ ಈಗ ಬಿಸಿಲು ನಾವು ತೆಗೆದುಕೊಂಡು ನಂತರ ಮಳೆ ಬರುವ ಸಾಧ್ಯತೆ ಇದ್ದು ಇಂದು ನಮಗೆ ಮಳೆ ಕೂಡ ಬಂದಿದೆ. ಈ ಹಾಡು ಕೂಡ ಆದರೆ ಸಂಬಂಧಪಟ್ಟದ್ದು, ಅದಕ್ಕೆ ಸಂಬಂಧಪಟ್ಟದ್ದು ಆಗಿದೆ. ಹಾಗಾಗಿ ನಮಗೆ ಈ ಗೀತೆ ಮಾಡಿ. ಈ ಚಿತ್ರದಲ್ಲಿ ಪ್ರೇಮ ಅವರು ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ. ಒಳ್ಳೆಯ ಚಿತ್ರ, ಕೇಳಲು ಕೂಡ ಆನಂದವಾಗುತ್ತದೆ. ದಯವಿಟ್ಟು ನಮ್ಮೆಲ್ಲ ಚಿತ್ರದುರ್ಗ ಬಾನುಲಿ ಕೇಳುಗದವರಿಗೆ ಪ್ರಸಾರ ಮಾಡಿರಿ. ಆಯಿತು, ತಮ್ಮ ಅನಿಸಿಕೆಗೆ ಧನ್ಯವಾದ. ಪ್ರಸಾರ ಮಾಡ್ತೇನೆ, ಕೇಳಿ. ಶುಭ ಸಂಜೆ ನಿರೂಪಕರಿಗೆ ಕಾಶಮ್ಮ ಕಮನ್ಬಾವಿ ಬಡಾವಣೆ ಚಿತ್ರದುರ್ಗ. ಇವರು ಈ ದಿನದ ಮೂರು ಹಾಡು ಚೆನ್ನಾಗಿವೆ. ನಮಗೆ ಗೆಜ್ಜೆನಾದ ಚಿತ್ರದ ಹಾಡು, ಹಾಡಿನ ಸಾಹಿತ್ಯ ಸೊಗಸಾಗಿದೆ, ಪ್ರಸಾರ ಮಾಡಿ ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ತಮ್ಮ ಅನಿಸಿಕೆ ಧನ್ಯವಾದ. ಎನ್ ಮಾರಣ ಶಿಕ್ಷಕರು ತಳಕು ಚಳ್ಳಕೆರೆ ತಾಲೂಕು ಸಂಜಯ ಚಂದ್ರವಳ್ಳಿ ಕಾರ್ಯಕ್ರಮ ನಿರೂಪಕರಿಗೆ ನನ್ನ ನಮಸ್ಕಾರಗಳು. ನೀವು ಕೊಟ್ಟಿರುವ ಮೂರು ಹಾಡುಗಳಲ್ಲಿ ಎಲ್ಲ ಹಾಡುಗಳು ನನಗಿಷ್ಟ. ಸಂಗೀತ, ಸಾಹಿತ್ಯ, ಚಿತ್ರಕಥೆ, ನಿರ್ದೇಶನ ಎಲ್ಲವೂ ಚೆನ್ನಾಗಿದೆ. ಎಲ್ಲ ಹಾಡುಗಳು ಕೇಳ್ತೇವೆ, ತಪ್ಪದೆ ಪ್ರಸಾರ ಮಾಡಿ ಅಂತ ಹೇಳ್ತಿದ್ದಾರೆ. ಆಯಿತು, ತಮ್ಮ ಅನಿಸಿಕೆ ಧನ್ಯವಾದ. ಉಮಾದೇವಿ PWD ಕಾಲೋನಿ BR ಪ್ರಾಜೆಕ್ಟ್ ಶಿವಮೊಗ್ಗ ಜಿಲ್ಲೆಯಿಂದ. ನಿಮ್ಮ ಆಯ್ಕೆ ಹಾಡುಗಳು ಎಲ್ಲವೂ ಚೆನ್ನಾಗಿದ್ದಾವೆ. ನಮಗೆ ತುಂಬ ಇಷ್ಟವಾದ ಹಾಡು ಗೆಜ್ಜೆನಾದ ಸಿನಿಮಾದ ಹಾಡು. ನೀವು ಪ್ರಸಾರ ಮಾಡುವುದನ್ನು ಕಾಯ್ತಾ ಇದ್ದೇವೆ, ನಮಸ್ಕಾರ ಅಂತ ಹೇಳ್ತಿದ್ದಾರೆ. ಧನ್ಯವಾದಗಳು ತಮ್ಮ ಅನಿಸಿಕೆಗೆ. ಹಾಗೆ MR ಶ್ರೀಕಂಠನ್ ಅಗ್ರಹಾರ ಮೈಸೂರು. ಇವರು ಚಿತ್ರದುರ್ಗ ಆಕಾಶವಾಣಿ ಆತ್ಮ ನಿರೂಪಕರಿಗೆ ಗುರುವಾರದ ಶುಭ ಸಂಜೆ. ಇಂದು ಪ್ರಸಾರವಾಗುತ್ತಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮದಲ್ಲಿ ಮೂರು ಬೇರೆ ಬೇರೆ ರೀತಿ ಚಿತ್ರಗಳಿಂದ ಆರಿಸಿಕೊಂಡು ನೀವು ನೀಡಿರುವ ಎಲ್ಲ ಗೀತೆಗಳು ಚೆನ್ನಾಗಿ

ಅವುಗಳಲ್ಲಿ ನನ್ನ ಮೊದಲ ಆಯ್ಕೆ ಎಸ್ ಮಹೇಂದರ್ ಅವರ ನಿರ್ದೇಶನದಲ್ಲಿ 1999 ಬಿಡುಗಡೆಯಾಗಿ ತೆರೆ ಕಂಡ ಚಂದ್ರೋದಯ ಚಿತ್ರದ ಬಾರೋ ಬಾರೋ ಗೆಳೆಯ ಈ ಸ್ವಾತಿ ಮಳೆರಾಯ ಈ ಗೀತೆ ಕಾರಣ. ಈ ಗೀತೆಯ ಖ್ಯಾತ ನಟರುಗಳಾದ ರಮೇಶ್ ಅರವಿಂದ್ ಹಾಗೂ ಪ್ರೇಮ ಅವರುಗಳ ಅಮೋಘ ಅಭಿನಯದೊಂದಿಗೆ ಮತ್ತು ಹಂಸಲೇಖ ಅವರ ಸಾಹಿತ್ಯ ಹಾಗೂ ಅವರದೇ ಆದ ಸಂಗೀತ ಸಂಯೋಜನೆಯೊಂದಿಗೆ ಕೆ ಎಸ್ ಚಿತ್ರ ಅವರ ಮಧುರ ಕಂಠದಲ್ಲಿ ಬಹಳ ಸುಮಧುರವಾಗಿ ಸೃಶ್ಯಾವ್ಯವಾಗಿ ಹಾಗೂ ಅರ್ಥಗರ್ಭಿತವಾಗಿ ಮೂಡಿಬಂದಿದೆ. ನನ್ನ ಆಯ್ಕೆಯ ಗೀತೆಗಳನ್ನು ದಯವಿಟ್ಟು ಪ್ರಸಾರ ಮಾಡಿ, ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ಆಯಿತು, ತಮ್ಮ ಅನಿಸಿಕೆಗೆ ಧನ್ಯವಾದ. ಹಾಗೆ ನಮ್ಮ ಕೇಳುಗರು ಅನಿಸಿಕೆಗಳನ್ನು ಮುಂದುವರಿಸಿದ್ದಾರೆ. ಈಗ ತಡ ಯಾಕೆ, ಈಗ ಚಂದ್ರೋದಯ ಚಿತ್ರದ ಹಾಡನ್ನು ಕೇಳೋಣ. ಗಾಯಕಿ ಚಿತ್ರ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

0: ಕೆಳಗಡೆ ಮುಂದೆ 5:30 ನಮ್ಮ ನಿಲಯದಿಂದ ಕ್ವಶನ್ ಬಾಕ್ಸ್ ನೇರ ಟೆಲಿಫೋನ್ ರಸಪ್ರಶ್ನೆ ಕಾರ್ಯಕ್ರಮ, ನೇರ ಫೋನ್ ಇನ್ ಟೆಲಿಫೋನ್ ರಸಪ್ರಶ್ನೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನೀವು ಕ್ವಶನ್ ಬಾಕ್ಸ್ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಳಸಬಹುದಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು ಹೀಗಿವೆ: 9448640273, ಮತ್ತೊಂದು ಮೊಬೈಲ್ ಸಂಖ್ಯೆ 9141970272, 9448640273 ಆ್ಯಂಡ್ 9141970272.
1: ಎಸ್ಎಸ್ ನಾರಾಯಣ ಹೆಲ್ತ್ ಹಾಸ್ಪಿಟಲ್ ದಾವಣಗೆರೆ.
2: ನಮ್ಮಲ್ಲಿ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯಗಳು ಲಭ್ಯ. ಹೃದಯ ಆರೈಕೆ, ನರರೋಗ ಆರೈಕೆ, ಕಿಡ್ನಿ ಆರೈಕೆ, ಮೂತ್ರಕೋಶ ಆರೈಕೆ ಮತ್ತು ಗ್ಯಾಸ್ಟ್ರೋಸೈನ್ಸಸ್ ಸಂಬಂಧಿತ ಸಮಗ್ರ ಚಿಕಿತ್ಸೆಗಾಗಿ ಭೇಟಿ ನೀಡಿ.
1: ಸ್ಟ್ರೋಕ್ ಹಾಗೂ ನರರೋಗ ಸಂಬಂಧಿತ ಸಮಗ್ರ ಚಿಕಿತ್ಸೆಗಳಿಗಾಗಿ ಭೇಟಿ ನೀಡಿ ಎಸ್ಎಸ್ ನಾರಾಯಣ ಹೆಲ್ತ್ ಹಾಸ್ಪಿಟಲ್, NH4 ಬೈಪಾಸ್ ರಸ್ತೆ, ದಾವಣಗೆರೆ. ವೈದ್ಯರ ಭೇಟಿಗಾಗಿ ಕರೆ ಮಾಡಿ 1800309039.
0: ಹಾಗೆ ನಮ್ಮ ಕೇಳುಗರ ಸಂದೇಶವನ್ನು ಈಗ ನೋಡ್ತಾ ಹೋಗೋಣ. ಮಲ್ಲಿಕಾರ್ಜುನ ಮೊಗಲಹಳ್ಳಿ ಗ್ರಾಮ ಮಲ್ಕಣ್ಮೂರು ತಾಲೂಕ್. ನಮಸ್ತೆ ಸರ್ ಅಂತ ಅಷ್ಟೇ ಕಳಿಸಿದ್ದಾರೆ. ಯಾವ್ದಂಥ ಯಾವ ಹಾಡು ಅಂತ ಅದನ್ನ ಹೇಳಿಲ್ಲ. ಆಯಿತು, ಎಲ್ಲ ಹಾಡನ್ನು ಪ್ರಸಾರ ಮಾಡಿ ಅಂತ ಅಂದ್ಕೋತೀನಿ. ಹಾಗೆ ನಾಗೇಂದ್ರಪ್ಪ ಗುಂಡಮ್ಮ ದೊಡ್ಡ ಉಳ್ಳಾರ್ತಿಯಿಂದ ಮೂರು ಹಾಡುಗಳು ಪ್ರಸಾರ ಮಾಡಿ ಅಂತ ಹೇಳ್ತಿದ್ದಾರೆ ಅವರು. ನಾಗೇಂದ್ರ ದೊಡ್ಡ ಉಳ್ಳಾರ್ತಿ ಹಾಗೂ ಚಳ್ಳಕೆರೆ ತಾಲೂಕು ಸಂಜೆ ನಿರೂಪಕರಿಗೆ ನನ್ನ ನಮಸ್ಕಾರಗಳು. ನೀವು ಕೊಟ್ಟಿರೋ ಮೂರು ಹಾಡುಗಳಲ್ಲಿ ಎಲ್ಲ ಹಾಡುಗಳು ನನಗಿಷ್ಟ. ಸಂಗೀತ, ಸಾಹಿತ್ಯ, ಚಿತ್ರಕಥೆ, ನಿರ್ದೇಶನ ಎಲ್ಲವೂ ಚೆನ್ನಾಗಿದೆ. ಎಲ್ಲ ಹಾಡುಗಳು ಕೇಳ್ತೇವೆ, ತಪ್ಪದೇ ಪ್ರಸಾರ ಮಾಡಿ ಅಂತ ಅವರ ಸಂದೇಶ. ಆಯಿತು, ತಮ್ಮ ಅನಿಸಿಕೆಯ ಸಂದೇಶಕ್ಕೆ ಧನ್ಯವಾದ. ಹಾಗೆ ರಾಯಭಾಗ ತಾಲೂಕು ಮುಗಳಕೂಡ ಇಂದ ಶಿವಲಿಂಗ ಹಿರೇಮಠ್ ಅಭಿಷೇಕಯ್ಯ ಹಿರೇಮಠ್ ಇವರು, ಎಲ್ಲ ಹಾಡುಗಳು ತುಂಬ ಚೆನ್ನಾಗಿವೆ, ಮಧುರವಾಗಿವೆ, ಅರ್ಥಪೂರ್ಣವಾಗಿದೆ, ಸಾಹಿತ್ಯ ಮತ್ತು ಸಂಗೀತ ಕೂಡ ಚೆನ್ನಾಗಿದೆ, ಧನ್ಯವಾದಗಳು ಅಂತ ಹೇಳಿದ್ದಾರೆ. ಧನ್ಯವಾದ ತಮಗೆ. ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗುಂದಿ ಜಗಳೂರು ತಾಲೂಕಿಂದ, ನೀವು ಕೊಟ್ಟಿರುವ ಎಲ್ಲ ಹಾಡುಗಳು ತುಂಬ ಮಧುರವಾದ ಹಾಡುಗಳು. ರಾಗ, ತಾಳ, ಪಲ್ಲವಿ ಕೂಡ ನಮಗೆ ಇಷ್ಟ ಆಗಿದೆ. ಸಾಹಿತ್ಯ, ಸಂಗೀತ, ಚಿತ್ರಕಥೆ ಸುಮಧುರವಾಗಿದೆ, ಪ್ರಸಾರ ಮಾಡಿ ಅಂತ ಕಮಂಡಲಗುಂದಿಯಿಂದ ಸಂದೇಶ ಕಳಿಸಿದರೆ. ತಮ್ಮ ಸಂದೇಶಕ್ಕೆ ಧನ್ಯವಾದ. ಹಾಗೆ ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ ಇವರು, ನೀವು ಕೊಟ್ಟಿರೋ ಎಲ್ಲ ಚಿತ್ರದ ಹಾಡುಗಳು ತುಂಬ ಚೆನ್ನಾಗಿದೆ, ನನಗೆ ಎಲ್ಲ ಹಾಡುಗಳು ಇಷ್ಟವಾಗಿದೆ, ಎಲ್ಲ ಹಾಡುಗಳು ಸಾಹಿತ್ಯ ಸಂಗೀತ ತುಂಬ ಚೆನ್ನಾಗಿದೆ, ನಾನು ಎಲ್ಲ ಹಾಡುಗಳನ್ನು ಕೇಳ್ತೇನೆ, ಧನ್ಯವಾದಗಳು, ಶುಭ ಸಂಜೆ ಅಂತ ಹೇಳ್ತಿದ್ದಾರೆ ಸಂಗಮೇಶ್ವರ ಲೇಔಟ್ ಚಿತ್ರದುರ್ಗದಿಂದ. ಆಯಿತು, ತಮ್ಮ ಅನಿಸಿಕೆ ಧನ್ಯವಾದ. ಹಿಂದಿನ ಕಾಲದಲ್ಲಿ ಸಂತೆ ಜಾತ್ರೆಗಳಲ್ಲಿ ಜನ ಸೇರಿ ಮನರಂಜನೆ ಪಡೆಯುತ್ತಿದ್ದರು. ವಾರಕ್ಕೊಂದು ಸಂತೆ, ವರ್ಷಕ್ಕೊಂದು ಜಾತ್ರೆಗಳಲ್ಲಿ ಹೆಣ್ಣು ಗಂಡಿನ ಆ ಕುಡಿನೋಟದಿಂದ ಪ್ರೇಮಾಂಕುರವಾಗಿ ಪ್ರೀತಿ ಪ್ರೇಮ ಪ್ರಣಯಗಳ ಸಂಪರ್ಕವನ್ನು ಏರ್ಪಟ್ಟು ಅದು ವಿವಾಹದ ಪರಿಣಯಕ್ಕೆ ಹೊಸ ತಿರುವು ಪಡೆಯುತ್ತಿತ್ತು ಎಂಬುದನ್ನು ಅನೇಕ ನಿದರ್ಶನ ಪುರಾವೆಗಳನ್ನು ನಾವು ಇಲ್ಲಿ ಸ್ಮರಿಸಬಹುದು. ಇಲ್ಲಿ ನಲ್ಲನು ನಲ್ಲೆಗಾಗಿ ಸೋಮವಾರ ಸಂತೆಯಲ್ಲಿ ಕಂಡು ಸಂಪಿಗೆಗೆ ಹಾಗೂ ಚುಂಚನ ಕಟ್ಟೆಗೆ ಹೋಲಿಕೆ ಮಾಡಿ ತನ್ನ ಮನದ ಇಂಗಿತವನ್ನು ಈ ಹಾಡಿನ ಮೂಲಕ ನಿವೇದಿಸಿಕೊಂಡಿರುವುದು ಪ್ರೀತಿಯ ಕುರುಹಾಗಿದೆ ಎಂದು ಅರ್ಥೈಸುವ ಗೆಜ್ಜೆನಾದ ಚಿತ್ರದ ಸೋಮವಾರ ಸಂತೆಗೆ ಹಾಡನ್ನು ಎಲ್ಲ ನಮ್ಮ ಪ್ರೇಮಾರಾಧಕರಿಗಾಗಿ ಪ್ರಸಾರಿಸಿ ಅಂತ ಹೇಳ್ತಿದ್ದಾರೆ ಕೈಲು ಸಾಹಿತಿ ಬೋಪಾ ವೆಂಕಟೇಶ್, ಲಕ್ಷ್ಮೀ ವೆಂಕಟೇಶ್, ಬೋಧನ ಹೊಸಳ್ಳಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ. ಶಾಂತಾಚಾರ ಬಡಗೇರ್ ಕೊಕ್ಕನೂರಿಂದ ಇವರು, ನಮಸ್ತೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರಕ್ಕೆ ಸಂಜೆಯ ಚಂದ್ರವಳ್ಳಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇಂದು ಆಯ್ದುಕೊಂಡ ಹಾಡುಗಳು ತುಂಬ ಚೆನ್ನಾಗಿದೆ. ನಮ್ಮ ಮೆಚ್ಚಿನ ಚಲನಚಿತ್ರ ಚಂದ್ರೋದಯ ಆಲಯ ಹಾಡು ಪ್ರಸಾರ ಆಗಿದೆ, ತಾವು ಕೇಳಿದಿರ ಅನ್ಕೋತೀನಿ. ತಮ್ಮ ಅನಿಸಿಕೆಗೆ ಧನ್ಯವಾದ.

ಹಾಗೆ ಸಾವಿತ್ರಮ್ಮ ಅವರು, ಸುರೇಂದ್ರ ಶೆಟ್ಟಿ, ರಜನಿ ಶ್ರೀಕಂಠ, ಶ್ರೀಕಂಠಮೂರ್ತಿ, ಜಿ ಎಸ್ ಚಾರ್ ಲೇಔಟ್ ಚಿತ್ರದುರ್ಗ, ಎಲ್ಲ ಹಾಡನ್ನು ಪ್ರಸಾರ ಮಾಡಿ ಅಂತ ಅನಿಸಿಕೆಯನ್ನು ಕಳಿಸಿದ್ದಾರೆ. ಓಕೆ ಕೆಳಗರೆ, ನಮ್ಮ ಎಲ್ಲ ಕೆಳಗರ ಅನಿಸಿಕೆಗಳನ್ನು ಈಗ ನೋಡಿದ್ದೇನೆ. ಈಗ ಗೆಜ್ಜೆನಾದ ಚಿತ್ರದ ಗೀತೆಯನ್ನು ಕೇಳೋಣ. ಗಾಯಕರು ಮಂಜುಳ ಗುರುರಾಜ್ ಹಾಗೂ ಎಲ್ ಎನ್ ಶಾಸ್ತ್ರಿ, ಸಾಹಿತ್ಯ ಮತ್ತು ಸಂಗೀತ ವಿ ಹಂಸಲೆ, ವಿ ಮನೋಹರ್ ಅವರದು.

0: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
1: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟು ಬಲ್ಲೆನು ನಾನು ಜಾಣೆ.
2: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
3: ಸೂರ್ಯ ಬಂದನೆ
0: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
4: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
0: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ
5: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
0: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM.
6: ಇನ್ನು ಹೊಸ ನೀರು ಚಿತ್ರದ ಗೀತೆಯನ್ನು ಕೇಳೋಣ. SP ಬಾಲಸುಬ್ರಹ್ಮಣ್ಯ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ದೊಡ್ಡರಂಗಿಗೌಡ ಅವರು ಬರೆದ ಗೀತೆಗೆ GK ವೆಂಕಟೇಶ್ ಅವರ ಸಂಗೀತ.

ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಡಾಕ್ಟರ್ ಕೃಷ್ಣ ಚಿತ್ರದ ಗೀತೆ. ಕೇಳಿ ಬರುವ ಸ್ವರಗಳು ಎಸ್ ಪಿ ಬಾಲಸುಬ್ರಹ್ಮಣ್ಯ ಹಾಗೂ ಚಿತ್ರ ಅವರು. ರುದ್ರಮೂರ್ತಿ ಶಾಸ್ತ್ರಿ ಅವರು ಬರೆದ ಈ ಗೀತೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

0: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 5:30:40. ಇನ್ನು ಮುಂದೆ ಕೇಳಿ.
1: ಕೇಳಿ ಕ್ವಶನ್ ಬಾಕ್ಸ್, ನೇರ ಫೋನ್ ಇನ್ ರಸಪ್ರಶ್ನೆ ಕಾರ್ಯಕ್ರಮ.

ಹಾಯ್ ಹಲೋ ಕೇಳಿದರೆ, ನಿಮ್ಮೆಲ್ಲರ ಮೆಚ್ಚಿನ ಕಾರ್ಯಕ್ರಮ ಕ್ವಶನ್ ಬಾಕ್ಸ್ ನೇರ ಟೆಲಿಫೋನ್ ರಸಪ್ರಶ್ನೆ ಕಾರ್ಯಕ್ರಮ ಈಗ ಪ್ರಾರಂಭವಾಗಿದೆ. ಹಾಗಾದರೆ ನೀವೇನು ಮಾಡಬೇಕು, ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳಾದ 9444864 ಮತ್ತೊಂದು 9141972 ಕರೆ ಮಾಡಬಹುದು. 9448640273 ಆ್ಯಂಡ್ 9141970272 ಕರೆ ಮಾಡಬೇಕು. ನಿಯಮಗಳು ಹೀಗಿವೆ: ಕರೆ ಮಾಡಿದ 20 ಸೆಕೆಂಡ್ಗಳಲ್ಲಿ ಉತ್ತರವನ್ನು ಕೊಡಬೇಕು. 20 ಸೆಕೆಂಡ್ ಆದ ನಂತರ ಮುಂದಿನ ಕರೆಗೆ ಹೋಗ್ತೇವೆ. 3 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಂತಹ ಕೇಳುಗರ ವಿಜೇತರ ಹೆಸರನ್ನು ಇಲ್ಲಿ ಹೇಳಲಾಗುತ್ತೆ. ತಪ್ಪು ಪ್ರಶ್ನೆ, ಒಂದು ಸರಿ ಹೇಳಿದ ಪ್ರಶ್ನೆ ಮತ್ತೊಮ್ಮೆ ರಿಪೀಟ್ ಮಾಡೋ ಹಾಗಿಲ್ಲ. ಅದು ಒಂದು ಸರಿ ಹೇಳಿದಾಗ ಮತ್ತು ಅದು ತಪ್ಪು ಅಂದಾಗ ಮುಂದಿನ ಪ್ರಶ್ನೆಗೆ ಹೋಗಲಾಗುತ್ತೆ. ಹಾಗಾದರೆ ತಡ ಯಾಕೆ, ನಮ್ಮ ಕೇಳುಗರು ಸಿದ್ಧರಾಗಿದ್ದಾರೆ, ಮಾತಾಡ್ಸೋಣ ಬನ್ನಿ. ಹಲೋ ಹಲೋ ನಮಸ್ಕಾರ, ಕೆ ಸುಬ್ರಹ್ಮಣ್ಯ ಅವರು. ಆಯ್ತು, ನಿಮಗೆ ಪ್ರಶ್ನೆ ಕೇಳ್ತೇನೆ. ಪ್ರಶ್ನೆ ಕೇಳ. ಪ್ರಪಂಚದ ಅತಿ ದೊಡ್ಡ ಹೂ ಯಾವುದು? ಅತಿ ದೊಡ್ಡ ಹೂ ಯಾವುದು? ಹಾ, ಪ್ರಪಂಚದಲ್ಲಿ ವಿಶ್ವದೇ ಅಂದ್ಕೊಳ್ಳಿ, ವಿಶ್ವದ ಅತಿ ದೊಡ್ಡ ಹೂ. ಎಸ್ ಎಸ್ ಎಸ್, ಕರೆಕ್ಟ್, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗೆ ತಮಗೆ ಎರಡನೇ ಪ್ರಶ್ನೆ: 1 ವರ್ಷದಲ್ಲಿ ಎಷ್ಟು ವಾರಗಳಿವೆ? 1 ವರ್ಷ ಅಲ್ವಾ, 365 ದಿನದಲ್ಲಿ ಎಷ್ಟು ವಾರಗಳಿದೆ? ಹಾ, ಎಸ್ ಹೌದು, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗೆ ತಮಗೆ ಮೂರನೇ ಪ್ರಶ್ನೆ: 32 ಮೆದುಳು ಹೊಂದಿರುವ ಜೀವಿ ಯಾವುದು? ಆ ಜೀವಿ ಯಾವುದು? ಹೌದು, ಸುಬ್ರಹ್ಮಣ್ಯ ಅಲ್ವಾ? ಮೂರು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸುಬ್ರಹ್ಮಣಿ, ಪೆತ್ತನಹಳ್ಳಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ.

ಸುಬ್ರಹ್ಮಣ್ಯ ಬೆಂಗಳೂರು ಗ್ರಾಮಾಂತರ ಅಲ್ವಾ? ಸುಬ್ರಹ್ಮಣ್ಯ ಜಯಂತ್. ನೀವು ಸುಬ್ರಹ್ಮಣ್ಯ ಜಯಂತ? ಸುಬ್ರಹ್ಮಣ್ಯ ಜಯಂತ್. ಓಕೆ, ತಮಗೆ ಅಭಿನಂದನೆಗಳು. ಮೂರು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ರ, ತಮಗೆ ಅಭಿನಂದನೆಗಳು. ಹಲೋ, ಹಲೋ, ನಮಸ್ಕಾರ. ಕೆ ಶಿವಲಿಂಗಯ್ಯವರೇ, ತಮಗೆ ಸುಲಭವಾದ ಪ್ರಶ್ನೆನೆ ಕೇಳ್ತೀನಿ. ಮಾನವನ ದೇಹದಲ್ಲಿರುವ ಒಟ್ಟು ಮೂಳೆಗಳೆಷ್ಟು? 206. ಸರಿಯಾದ ಉತ್ತರ. ಹಾಗೆ 200 ರೂಪಾಯಿ ನೋಟ್ನಲ್ಲಿ ಕಾಣುವ ಚಿತ್ರ ಯಾವುದು?

0: ತಪ್ಪು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು, ಪ್ರಯತ್ನ ಪಡಿ. ಹಲೋ ಹಲೋ, ನಮಸ್ಕಾರ.
1: ನಮಸ್ತೆ ಸರ್.
0: ತಮ್ಮ ಹೆಸರು ಹೇಳಿ ಸರ್.
1: ಹೆಸರು ವಿವೇಕ್ ಅಂತ.
0: ಎಲ್ಲಿಂದ ತಾವು?
1: ಹಿರಿಯೂರಿಂದ.
0: ಹಿರಿಯೂರು. ವಿವೇಕ್ ಅವ್ರಿಗೆ ಅದೇ ಪ್ರಶ್ನೆ ರಿಪೀಟ್ ಆಗುತ್ತೆ. 200 ರೂಪಾಯಿ ನೋಟಿನಲ್ಲಿ ಕಾಣುವ ಚಿತ್ರ ಯಾವುದು? ಇಲ್ಲ ಸರ್, ತಪ್ಪು ತಪ್ಪು. ಓಕೆ, ಕರೆ ಮಾಡಿ, ಪ್ರಯತ್ನ ಪಡಿದ್ದಕ್ಕೆ ಧನ್ಯವಾದ ತಮಗೆ. ಹಲೋ, ಮತ್ತೆ. ಹಾಂ ಓಕೆ, 200 ರೂಪಾಯಿ ನೋಟ್ ಅದನ್ನೇ ರಿಪೀಟ್ ಆಗಿದೆ ಪ್ರಶ್ನೆ ನಿಮಗೆ. ಹಾಂ, ಸರಿಯಾದ ಉತ್ತರ ಕೊಟ್ಟಿದ್ರಿ, ಧನ್ಯವಾದ ತಮಗೆ. ಹಾಗೆ ನಿಮಗೆ ನಿಮಗೆ ಸಂಬಂಧಪಟ್ಟಿದ್ದಂಥ ಪ್ರಶ್ನೆನೇ ಇದು. ಕುತುಬ್ ಮಿನಾರ್ ಎಲ್ಲಿದೆ? ಎಸ್, ಸರಿಯಾದ ಉತ್ತರ. ಈಗ ನಿಮಗೆ ಮತ್ತೊಂದು ಪ್ರಶ್ನೆ. ಯಾವ ಪ್ರಾಣಿಯು ಕೆಂಪು ಬಣ್ಣದ ರಕ್ತ ಹೊಂದಿಲ್ಲ? ಹ್ಮ್, ಯಾವ ಪ್ರಾಣಿಯು ಕೆಂಪು ಬಣ್ಣದ ರಕ್ತ ಹೊಂದಿಲ್ಲ? ಇಲ್ಲ ಇಲ್ಲ ಸರ್. ಓಕೆ, ಪ್ರಯತ್ನ ಪಡಿ, ಧನ್ಯವಾದಗಳು. 2 ಪ್ರಶ್ನೆಗೆ ಉತ್ತರ ಕೊಟ್ರಿ, ಇನ್ನೊಂದು ಪ್ರಶ್ನೆ ಮಿಸ್ ಆಯ್ತು.

Hello. ಹಲೋ, ಸ್ವಲ್ಪ ರೇಡಿಯೋನ ದೂರ ಬರ್ತೀರಾ? ಹಲೋ, ಹಲೋ, ಹಲೋ, ಹೇಳಿ, ತಮ್ಮ ಹೆಸರು ಹೇಳಿ. ಓಕೆ, ರೂಪಾ ವಸಂತ್ ಅವರಿಗೆ ಪ್ರಶ್ನೆ ಅದೇ ರಿಪೀಟ್ ಆಗುತ್ತೆ. ಯಾವ ಪ್ರಾಣಿಯು ಕೆಂಪು ಬಣ್ಣದ ರಕ್ತ ಹೊಂದಿಲ್ಲ? ಯಾವ ಪ್ರಾಣಿಯು ಕೆಂಪು ಬಣ್ಣದ ರಕ್ತ ಹೊಂದಿಲ್ಲ? ಗೊತ್ತಾಗ್ತಿಲ್ಲ. ಓಕೆ, ಪ್ರಯತ್ನ ಪಡಿ, ಕರೆ ಮಾಡ್ತಿದ್ದೆ.

ನಮ್ಮ ಹೆಸರು ಹೇಳಿ. ಗೊತ್ತಾಗ್ತಿಲ್ಲ, ಆಯ್ತು. ನಿಮಗೆ ಪ್ರಶ್ನೆ ನಾ ಕೇಳ್ತೇನೆ, ಅದೇ ಪ್ರಶ್ನೆ ರಿಪೀಟ್ ಆಗುತ್ತೆ. ಯಾವ ಪ್ರಾಣಿಯು ಕೆಂಪು ಬಣ್ಣದ ರಕ್ತ ಹೊಂದಿಲ್ಲ? ತಪ್ಪು. ಪ್ರಯತ್ನ ಪಟ್ಟಿದ್ದೀಯ, ಧನ್ಯವಾದ. ಕೆಳಗಡೆ ಮೂರು ಜನ ಉತ್ತರವನ್ನು ಕೊಡಲಿಲ್ಲ, ಉತ್ತರವನ್ನು ನಾನೇ ಹೇಳ್ತೇನೆ. ಯಾವ ಪ್ರಾಣಿಯು ಕೆಂಪು ಬಣ್ಣದ ರಕ್ತ ಹೊಂದಿಲ್ಲ ಅಂದರೆ ಐಸ್ ಫಿಶ್. ಐಸ್ ಫಿಶ್ ಇದು ಕೆಂಪು ಬಣ್ಣದ ರಕ್ತ ಹೊಂದಿಲ್ಲ. ಹಲೋ, ನಮಸ್ಕಾರ. ತಮ್ಮ ಹೆಸರು? ಅನಂತರಾಜ್ ಅವರಿಗೆ. ಓಕೆ, ಅನಂತರಾಜ್ ಅವರಿಗೆ, ಕರ್ನಾಟಕದ ಮೊದಲ ರಾಜಧಾನಿ ಯಾವುದು? ಅಲ್ಲ, ತಪ್ಪು. ಕರ್ನಾಟಕದ ಮೊದಲ ರಾಜಧಾನಿ, ಆಯ್ತು, ನಿಮಗೆ ಕ್ಲೂ ಕೊಡ್ತೀನಿ. ಕರ್ನಾಟಕದ ಮೊದಲ ರಾಜವಂಶ ಯಾವುದು? ಹಾ, ಮತ್ತೆ? ಹಾ ನೋಡ್ರಿ, ಕರೆಕ್ಟ್ ಹೇಳಿದ್ರಿ, ಬನವಾಸಿ ಅವರು. ಅದಾ, ಈಗಿನ ಪ್ರಶ್ನೆ ತಮಗೆ, ಕರ್ನಾಟಕದಲ್ಲಿ ಸಾಂಸ್ಕೃತಿಕ ನಗರ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಹಾ ನೋಡ್ರಿ, ಈ ಕರೆಕ್ಟ್ ಉತ್ತರ ಹೇಳಿದ್ರಿ, ಬನವಾಸಿ. ಮೂರನೇ ಪ್ರಶ್ನೆ, ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಯಾರನ್ನು ಕರೆಯುತ್ತಾರೆ? ಬಹಳ ಸುಲಭವಾದ ಪ್ರಶ್ನೆ ಇದು. ಎರಡಕ್ಕೆ ಪ್ರಯತ್ನ ಪಟ್ರಿ, ಮೂರನೇದು ಬಹಳ ಸುಲಭ ಇದೆ. ಆಯ್ತು, ಪ್ರಯತ್ನ ಪಟ್ಟಿದ್ದೀಯ, ಧನ್ಯವಾದ. ಮತ್ತೊಮ್ಮೆ ಕರೆ ಮಾಡಿ. ಹಲೋ, ಕೆ ಶಿವಲಿಂಗಯ್ಯ ಅವರು, ಹೇನಮಠ ಅವರು. ನಿಮಗೆ ಸಂಬಂಧಪಟ್ಟಿದ್ದೆ ಈ ಪ್ರಶ್ನೆ, ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಯಾರನ್ನು ಕರೆಯುತ್ತಾರೆ? ಯಾರನ್ನ? ಹಾ, ಎಸ್, ಸರಿಯಾದ ಉತ್ತರ ಕೊಟ್ಟಿದ್ರಿ. ಜೋಗ್ ಜಲಪಾತವನ್ನು ರೂಪಿಸುವ ನದಿ ಯಾವುದು? ಕರೆಕ್ಟ್, ಎರಡು ಉತ್ತರವನ್ನ ಸರಿಯಾದ ಕೊಟ್ರಿ. ಈಗ ನಿಮಗೆ ಮೂರನೇ ಪ್ರಶ್ನೆ, ಸೂರ್ಯನ ನಿಜವಾದ ಬಣ್ಣ ಯಾವುದು? ಸೂರ್ಯನ ನಿಜವಾದ ಬಣ್ಣ ಯಾವುದು? ಬಿಳಿ. ಇನ್ನು ಕೇಳಿಸ್ತಾ ಇಲ್ಲ ನನಗೆ, ಇನ್ನೊಮ್ಮೆ ಹೇಳಿ. ತಪ್ಪು. ಪ್ರಯತ್ನ ಪಟ್ರಿ, ಕರೆ ಮಾಡಿದ್ದಕ್ಕೆ ಧನ್ಯವಾದ ತಮಗೆ.

0: ಹಲೋ, ನಮಸ್ಕಾರ. ಹೇಳಿ, ಎಲ್ಲಿಂದ ಕರೆ ಮಾಡ್ತಿದ್ರ? ತಮ್ಮ ಹೆಸರು ಹೇಳಿ. ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಿಲ್ಲ. ನಾನು ಪ್ರಶ್ನೆಗೆ ಹೋಗ್ತೇನೆ, ರಿಪೀಟ್ ಪ್ರಶ್ನೆ ಅದೇ. ಸೂರ್ಯನ ನಿಜವಾದ ಬಣ್ಣ ಯಾವುದು? ಸೂರ್ಯನ ನಿಜವಾದ ಬಣ್ಣ ಯಾವುದು? ಇಲ್ಲ ಇಲ್ಲ, ತಪ್ಪು. ಕರೆ ಮಾಡಿ ಉತ್ತರ ಕೊಟ್ಟಿದ್ದೆ, ಧನ್ಯವಾದ ತಮಗೆ.
1: ಥ್ಯಾಂಕ್ ಯು ಸರ್.

0: ಹಲೋ
1: ಹಲೋ
0: ನಮಸ್ಕಾರ ಹೇಳಿ. ಹೊನ್ನೂರಲ್ಲಿ ಅವರು ಹೆಸರು ಕೇಳಿಸ್ಲಿಲ್ಲ ನನಗೆ. ಆಯ್ತು, ನಿಮಗೆ ಪ್ರಶ್ನೆ ಕೇಳ್ಬಿಡ್ತೇನೆ. ಸೂರ್ಯನ ನಿಜವಾದ ಬಣ್ಣ ಯಾವುದು? ಹ್ಮ್, ಸೂರ್ಯನ ನಿಜವಾದ ಬಣ್ಣ ಯಾವುದು? 20 ಸೆಕೆಂಡ್ ಟೈಮ್ ಇರುತ್ತೆ ತಮಗೆ.

ಬಿಳಿ ಬಣ್ಣ. ಹೌದು, ಸರಿಯಾದ ಉತ್ತರ ಕೊಟ್ಟಿದ್ರಾ. ಹಾಗೆ ನಿಮಗೆ ಇನ್ನೊಂದು ಪ್ರಶ್ನೆ, ಮೆದುಳು ಇಲ್ಲದೆ ಹುಟ್ಟುವ ಜೀವಿ ಯಾವುದು? ಮೆದುಳು ಇಲ್ಲದೆ ಹುಟ್ಟುವ ಜೀವಿ ಯಾವುದು? ಗೊತ್ತಾಗ್ತಿಲ್ಲ. ಓಕೆ ಓಕೆ, ಧನ್ಯವಾದಗಳು ತಮಗೆ ಪ್ರಯತ್ನ ಪಡೋದಕ್ಕೆ. ಹಲೋ ಹಲೋ ಹಾ ನಮಸ್ಕಾರ, ತಮ್ಮ ಹೆಸರು ಹೇಳಿ. ಓಕೆ ವಿನಾಯಕ್ ಅವರು, ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ಆಯ್ತು, ನಿಮಗೆ ಪ್ರಶ್ನೆ ಅದೇ ರಿಪೀಟ್ ಆಗ್ತಿದೆ. ಮೆದುಳು ಇಲ್ಲದೆ ಹುಟ್ಟುವ ಜೀವಿ ಯಾವುದು? ಎಸ್ ಎಸ್, ಸರಿಯಾದ ಉತ್ತರ ಕೊಟ್ಟಿದ್ದೀರ. ಆಮೇಲೆ ಎರಡನೇ ಪ್ರಶ್ನೆ ನಿಮಗೆ, ಯಾವ ಜೀವಿಗೆ ಹೃದಯ ತಲೆಯಲ್ಲಿರುತ್ತದೆ? ಯಾವ ಜೀವಿಗೆ ಹೃದಯ ತಲೆಯಲ್ಲಿರುತ್ತದೆ? ಮೊದಲನೇ ಪ್ರಶ್ನೆಗೆ ಉತ್ತರ ಸರಿ. ಹಾಗೆ ಯಾವ ಜೀವಿಗೆ, ಅದಕ್ಕೆ ಸಂಬಂಧಪಟ್ಟಿದ್ದೆ ಅದನ್ನ, ಅದೇ ಜಾತಿಗೆ ಸಂಬಂಧಪಟ್ಟಿದ್ದದು, ಯಾವ ಜೀವಿಗೆ ಹೃದಯ ತಲೆಯಲ್ಲಿರುತ್ತದೆ? ಅಲ್ಲಲ್ಲ, ನಮ್ಮ ತಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಿಲ್ಲ ನನಗೆ. ಹ್ಮ್, ಓಕೆ, ಉತ್ತಮ ಪ್ರಯತ್ನ ಪಡಿ. ಧನ್ಯವಾದಗಳು ತಮ್ಮ.

ಹಲೋ, ನಮಸ್ಕಾರ. ಪ್ರಶ್ನೆ ಗೊತ್ತಾಯ್ತಾ? ಅಂದ್ರೆ ಯಾವ ಜೀವಿಗೆ ಹೃದಯ ತಲೆಯಲ್ಲಿರುತ್ತದೆ? ಇಲ್ಲ, ತಪ್ಪು ತಪ್ಪು ತಪ್ಪು. ಪ್ರಯತ್ನ ಪಟ್ಟಿದ್ಯಾ, ಧನ್ಯವಾದಗಳು ತಮಗೆ.

ಹಲೋ, ನಮಸ್ಕಾರ, ತಮ್ಮ ಹೆಸರು ಹೇಳಿ. ಕೆ ಶಿವಲಿಂಗಯ್ಯ ಅವರಿಗೆ ಅದೇ ನಿಮಗೆ ಪ್ರಶ್ನೆ ರಿಪೀಟ್ ಆಗ್ತದೆ. ಯಾವ ಜೀವಿಗೆ ಹೃದಯ ತಲೆಯಲ್ಲಿರುತ್ತದೆ? ಯಾವ ಜೀವಿಗೆ ಹೃದಯ ತಲೆಯಲ್ಲಿರುತ್ತದೆ? ಸಿಗಡಿ. ಕರೆಕ್ಟ್, ಸರಿಯಾದ ಉತ್ತರ ಕೊಟ್ಟಿದ್ರಿ. ನಿಮಗೆ ಮತ್ತೊಂದು ಪ್ರಶ್ನೆ, ಬಹಳ ಸುಲಭವಾದ ಪ್ರಶ್ನೆ, ತಮಗೆ ಸಂಬಂಧಪಟ್ಟಿದ್ದೆ. ಕರ್ನಾಟಕ ಸಾಹಿತ್ಯ ಪರಿಷತ್ ಸ್ಥಾಪಿತ ವರ್ಷ ಯಾವುದು? ಸರಿಯಾದ ಉತ್ತರ. ನಿಮಗೆ ಮತ್ತೆ ಮೂರನೇ ಪ್ರಶ್ನೆ, ಕರ್ನಾಟಕ ರಾಜ್ಯದ ವೃಕ್ಷ ಯಾವುದು? ರಾಜ್ಯ ವೃಕ್ಷ. ಇಲ್ಲ, ತಪ್ಪು. ಸ್ವಲ್ಪ ಅದರಲ್ಲಿ ಪ್ರಯತ್ನ ಪಟ್ಟ್ರಿ. ಧನ್ಯವಾದಗಳು ತಮಗೆ. ಹಲೋ, ನಮಸ್ಕಾರ, ಹೇಳಿ, ತಮ್ಮ ಹೆಸರು ಹೇಳಿ. ಕೆ ಸುರೇಶ್ ಟಿ ಅವರಿಗೆ ಪ್ರಶ್ನೆ ರಿಪೀಟ್ ಆಗ್ತದೆ. ಕರ್ನಾಟಕ ರಾಜ್ಯ ವೃಕ್ಷ ಅಂತ ಯಾವುದನ್ನ ಕರೆಯುತ್ತಾರೆ? ರಾಜ್ಯ ವೃಕ್ಷ. ಎಸ್, ಸರಿಯಾದ ಉತ್ತರ. ನಿಮಗೆ ಮತ್ತೊಂದು ಸುಲಭದ ಪ್ರಶ್ನೆ, ಯಾವ ಪಕ್ಷಿ ಗೂಡು ಕಟ್ಟುವುದಿಲ್ಲ? ಸರಿಯಾದ ಉತ್ತರ. ಎರಡು ಪ್ರಶ್ನೆಗೆ ಉತ್ತರ ಕೊಟ್ರಿ, ಮೂರನೇ ಪ್ರಶ್ನೆ

ಕೊಟ್ರೆ ತಮಗೆ ಅಭಿನಂದನೆ ಸಲ್ಲುತ್ತೆ. ಯಾವ ಪ್ರಾಣಿಯ ಹೃದಯ ತಲೆಯಲ್ಲಿರುತ್ತೆ? ತಲೆಯಲ್ಲಿದೆ. ಅಲ್ಲ, ತಪ್ಪು, ಸ್ವಲ್ಪ ಅದ್ರಲ್ಲಿ ಬಂದೋದ್ರಿ. ಕರೆ ಮಾಡಿ ಪ್ರಯತ್ನ ಪಟ್ಟಿದ್ದು ಧನ್ಯವಾದ ತಮಗೆ.

ಹಲೋ, ಮತ್ತೆ ಓಕೆ, ನಿಮಗೆ ಮತ್ತೊಮ್ಮೆ ಪ್ರಶ್ನೆ ರಿಪೀಟ್ ಅದೇ, ಯಾವ ಪ್ರಾಣಿಯ ಹೃದಯ ತಲೆಯಲ್ಲಿದೆ? ತಪ್ಪು, ಪ್ರಯತ್ನ ಪಡಿ. ಯಾವ ಪ್ರಾಣಿಯ ಹೃದಯ ತಲೆಯಲ್ಲಿದೆ? ಓಕೆ, ಧನ್ಯವಾದಗಳು ತಮಗೆ.

0: ಹಲೋ
1: ಹಲೋ ಸರ್,
0: ನಮಸ್ಕಾರ, ಹೇಳಿ. ಸುರೇಶ್ ಅವರ? ಓಕೆ, ಅನಂತರ ಅನಂತರ ಗೊರ್ಲಡ್ಕು. ಪ್ರಶ್ನೆ ರಿಪೀಟ್ ಅದೇ, ಯಾವ ಪ್ರಾಣಿಯ ಹೃದಯ ತಲೆಯಲ್ಲಿದೆ? ತಪ್ಪು ತಪ್ಪು, ಪ್ರಯತ್ನ ಪಟ್ರಿ, ಕರೆ ಮಾಡಿ ಪ್ರಯತ್ನ ಪಟ್ಟಿದ್ದು ಧನ್ಯವಾದ ತಮಗೆ. ಕೆಳಗಡೆ ಮೂರು ಜನ ಉತ್ತರವನ್ನ ಕೊಡ್ಲಿಲ್ಲ, ಉತ್ತರವನ್ನ ನಾನೇ ಕೊಡ್ತೇನೆ. ಯಾವ ಪ್ರಾಣಿಯ ಹೃದಯ ತಲೆಯಲ್ಲಿದೆ? ರೆಬ್ಬಲು ಪ್ರಾಣಿ, ರೆಬ್ಬಲು ಪ್ರಾಣಿ ಅಂತ ಈ ಪ್ರಾಣಿಗೆ ಹೃದಯ ತಲೆಯಲ್ಲಿರುತ್ತೆ. ನಮ್ಮ ಮುಂದಿನ ಕರೆ. ಹಲೋ, ಮತ್ತೆ ತಮಗೆ ರಿಪೀಟ್. ಓಕೆ, ನಿಮಗೆ ಅದರ ಸಂಬಂಧಪಟ್ಟ ಪ್ರಶ್ನೆ, ಎಲುಬುಗಳಿಲ್ಲದ ಪ್ರಾಣಿ ಯಾವುದು? ಎಲುಬುಗಳಿಲ್ಲದ ಪ್ರಾಣಿ ಯಾವುದು? ಅದು ಸಮುದ್ರ ಜಲಚರ ಪ್ರಾಣಿ ಅಂತ ಅಂದ್ಕೊಳ್ಳಿ. ತಪ್ಪು. ಹತ್ರ ಬಂದ್ರಿ, ತಿಮಿಂಗಲ ಅಂತ ಹತ್ರ ಬಂದ್ರಿ. ಮೀನು ಸರಿ. ಯಾವ ಮೀನು? ತಪ್ಪು. ಕರೆ ಮಾಡಿ ಸ್ವಲ್ಪದ್ರಲ್ಲಿ ಬಂದೋಗಿದ್ದೀರಿ, ಧನ್ಯವಾದ ತಮಗೆ.

0: ಹಲೋ,
1: ನಮಸ್ಕಾರ
0: ಹೇಳಿ, ತಮ್ಮ ಹೆಸರು ಹೇಳಿ. ಸುರೇಶ್? ರುದ್ರೇಶ್. ಓಕೆ, ಆಯ್ತು. ನಿಮಗೆ ಪ್ರಶ್ನೆ, ನಿಮ್ಮ ಪ್ರಶ್ನೆ ಅದೇ ರಿಪೀಟ್ ಆಗುತ್ತೆ. ಎಲುಬುಗಳಿಲ್ಲದ ಪ್ರಾಣಿ ಅಥವಾ ಜಲಚರ ಪ್ರಾಣಿ ಯಾವುದು? ಹಾಂ, ಇಲ್ಲ, ತಪ್ಪು. ಧನ್ಯವಾದಗಳು ತಮಗೆ.

0: ಹಲೋ
1: ಹಲೋ
0: ಹಾ ನಮಸ್ಕಾರ ಹೇಳಿ ತಮ್ಮ ಹೆಸರು ಹೇಳಿ ನಿಮಗೆ ಪ್ರಶ್ನೆ ಅದ ರಿಪೀಟ್ ಆಗುತ್ತೆ ಎಲುಬುಗಳಿಲ್ಲದ ಪ್ರಾಣಿ ಯಾವುದು ಪ್ರಾಣಿ ಜಲಚರ ಸರೀಸೃಪಗಳು ಯಾವುದು ಎಲುಬುಗಳಿಲ್ಲದ ಪ್ರಾಣಿ ಅಥವಾ ಜಲಚರ ಪ್ರಾಣಿ ಇರಬಹುದು ಯಾವುದು ಪ್ರಯತ್ನ ಪಟ್ಟಿದ್ದೀಗೆ ಧನ್ಯವಾದ ಕೇಳಿದ್ರೆ ಮೂರು ಜನ ಉತ್ತರವನ್ನು ಕೊಡಲಿಲ್ಲ ಉತ್ತರವನ್ನು ನಾನೇ ಕೊಡ್ತೇನೆ ಎಲುಬುಗಳಿಲ್ಲದ ಪ್ರಾಣಿ ಜಲ್ಲಿ ಮೀನು ಜಲ್ಲಿ ಮೀನು ಇದರಲ್ಲಿ ಎಲುಬುಗಳಿರಲ್ಲ ಅಂತ ಹೇಳ್ತಾರೆ ಮುಂದಿನ ಕರೆ

0: ಹಲೋ
1: ನಮಸ್ತೆ.
0: ಓಕೆ, ನಿಮಗೆ ಪ್ರಶ್ನೆ, ಹೊಸ ಪ್ರಶ್ನೆ ಇದು. ಹಾರಲಾರದ ಪಕ್ಷಿ ಯಾವುದು? ತಪ್ಪು ಸರ್, ಕರೆ ಮಾಡಿ ಪ್ರಯತ್ನ ಬಿಟ್ಟಿದ್ದು ಧನ್ಯವಾದ.

0: Hello.
1: Hello.
0: Namaste.
1: Namaste. Namaste.
0: Sir, ತಮಗೆ ಪ್ರಶ್ನೆ ಅದೇ ರಿಪೀಟ್ ಆಗುತ್ತೆ. ಹಾರಲಾರದ ಪಕ್ಷಿ ಯಾವುದು? ಬರ್ತಾ ಇಲ್ಲ. ಓಕೆ ಸರ್, ಪ್ರಯತ್ನ ಪಡ್ತೀವಿ. ಧನ್ಯವಾದ ತಮಗೆ. ಕೆಳಗರೆ ಮೂರು ಜನ ಉತ್ತರವನ್ನ ಕೊಡ್ಲಿಲ್ಲ, ಉತ್ತರವನ್ನ ನಾನೇ ಕೊಡ್ತೇನೆ. ಹಾರಲಾರದ ಪಕ್ಷಿ ಉಷ್ಟ್ರ ಪಕ್ಷಿ. ಉಷ್ಟ್ರ ಪಕ್ಷಿ ಇದು ಹಾರಲ್ಲ ಅಂತ ಹೇಳ್ತಾರೆ. ಹಲೋ, ನಮಸ್ಕಾರ. ನಮಸ್ಕಾರ, ತಮ್ಮ ಹೆಸರು ಹೇಳಿ. ಶೈಲಾ. ಎಲ್ಲಿಂದ? ಕೆ ಶೈಲಾ, ಪ್ರಶ್ನೆ ತಮಗೆ. ಮಾನವನಂತೆ ನಗುವ ಪ್ರಾಣಿ ಯಾವುದು? ಮಾನವನಂತೆ ನಗುವ ಪ್ರಾಣಿ ಯಾವುದು? ಗೊತ್ತಾಗ್ತಿಲ್ಲ. ಪ್ರಯತ್ನ ಪಡ್ತೀಯ. ಧನ್ಯವಾದ ತಮಗೆ.

0: Hello.
1: Question.
0: ಹಾರಲಾರದ ಪಕ್ಷಿ ಯಾವುದು? ಸರಿ, ಮಾನವನಂತೆ ನಗುವ ಪ್ರಾಣಿ ಯಾವುದು? ಮಾನವನ ಆಯ್ತು. ನಿಮಗೆ ಸುಲಭವಾದ ಪ್ರಶ್ನೆ, ಯಾವ ಪ್ರಾಣಿಗೆ ಕೂದಲು ಇಲ್ಲ?
1: ಗೊತ್ತಾಗ್ತಿಲ್ಲ.
0: ತಪ್ಪು ತಪ್ಪು, ಕರೆ ಮಾಡಿದ ಉತ್ತರ ಕೊಟ್ಟಿಗೆ ತಮ್ಮ ಪ್ರಯತ್ನ ಪಟ್ಟಿದ್ದು ಧನ್ಯವಾದ ತಮಗೆ. ಹಲೋ, ನಮಸ್ತೆ. ತಮಗೆ ಪ್ರಶ್ನೆ ಮತ್ತೊಮ್ಮೆ ಸರ್, ಯಾವ ಪ್ರಾಣಿಗೆ ಕೂದಲು ಇಲ್ಲ? ಕೂದಲಿಲ್ಲದ ಪ್ರಾಣಿ ಪ್ರತಿಯೊಬ್ಬರು ಪ್ರತಿ ಸೀಸನ್ ಅಲ್ಲೂ ಕಾಣುತ್ತೆ, ಅದು ಎಲ್ಲರಿಗೂ. ಹೊಲಗಳಲ್ಲಿ ಹೋದಾಗ ಅಲ್ಲಿ ಎಲ್ಲ ಕಾಣ್ತಾ ಇರುತ್ತೆ. ಗೊತ್ತಾಗ್ತಿಲ್ಲ. ಧನ್ಯವಾದ ತಮಗೆ. ಹಲೋ, ನಮಸ್ತೆ. ತಮ್ಮ ಹೆಸರು ಹೇಳಿ. ತಮಗೆ ಪ್ರಶ್ನೆ ಅದೇ ರಿಪೀಟ್, ಯಾವ ಪ್ರಾಣಿಗೆ ಕೂದಲು ಇಲ್ಲ? ತಪ್ಪು. ಅದು ಅವರಾಣಿ ಹತ್ರ ಬಂದ್ರಿ, ಹತ್ರ ಬಂದು ಹೋದ್ರಿ. ಅಲ್ಲ, ಅದು ಫಸ್ಟ್ನೇ ಉತ್ತರ, ಎರಡನೇ ಉತ್ತರ ಹೇಳಿದ್ರೆ ಅದು ಸರಿ. ಫಸ್ಟ್ನೇ ಉತ್ತರ ತಪ್ಪು, ಫಸ್ಟ್ನೇ ಉತ್ತರ ತಪ್ಪು, ತಪ್ಪು ಹೇಳ್ಬಿಟ್ರಿ. ಆಯ್ತು, ನಿಮಗೆ ಇನ್ನೊಂದು ಪ್ರಶ್ನೆ. ಪಪ್ಪಾಯಿ ಹಣ್ಣು ಯಾವ ದೇಶದ ರಾಷ್ಟ್ರೀಯ ಹಣ್ಣಾಗಿದೆ? ಇಲ್ಲ, ತಪ್ಪು. ಧನ್ಯವಾದಗಳು ಸರ್, ತಮಗೆ ಪ್ರಯತ್ನ ಪಟ್ಟಿದ್ದಕ್ಕೆ ಧನ್ಯವಾದಗಳು. ಕೆಳಗರೆ ಸಮಯದ ಅಭಾವ, ಹಾಗಾಗಿ ಪ್ರಶ್ನೆಗೆ ಉತ್ತರವನ್ನು ನಾನು ಹೇಳ್ತೇನೆ. ಇವತ್ತಿನ ವಿಜೇತರು ಸುಬ್ರಹ್ಮಣ್ಯ ಜಯಂತ್, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ, ಅವರಿಗೆ ಅಭಿನಂದನೆಗಳು. ಪ್ರಯತ್ನಪಟ್ಟ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು.

0: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 6:58. ಈಗ ಕೆಲವು ಪ್ರಕಟಣೆಗಳು.
1: ನಮಸ್ಕಾರ ನಿನಗೆ ಭಾಸ್ಕರ.
2: ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ
1: ನಮನ ನಮನ
2: ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:10 ಚಿತ್ರದುರ್ಗ ಆಕಾಶವಾಣಿ 102.6 ಎಫ್ಎಂನಲ್ಲಿ ಭಕ್ತಿಭಾವದ ಧಾರೆ. ನಮನ ನಮನ ನಮನ.

0: ದೊರಕ ದೊರಕ ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರ ಆಯ್ತು ಕಣವ.
1: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
0: ಅದರಿಂದ ಏನಾಯ್ತು ಗೋರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
2: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತಾವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
1: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
0: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆಯೇ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
3: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
4: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ. ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45ಕ್ಕೆ ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ. ಆಯುರ್ವೇದ, ಯುನಾನಿ, ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ. ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ. ಇಂದಿನ ಎಲ್ಲಾ ಕಾರ್ಯಕ್ರಮಗಳ ಪ್ರಾಯೋಜಕರು ಎಸ್ಎಸ್ ನಾರಾಯಣ ಹೆಲ್ತ್ ಹಾಸ್ಪಿಟಲ್,
5: ಬೈಪಾಸ್ ರಸ್ತೆ ದಾವಣಗೆರೆ. ನಮ್ಮಲ್ಲಿ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯಗಳು ಲಭ್ಯ. ಹೃದಯ ಆರೈಕೆ, ನರರೋಗ ಆರೈಕೆ, ಕಿಡ್ನಿ ಆರೈಕೆ, ಮೂತ್ರಕೋಶ ಆರೈಕೆ ಮತ್ತು ಗ್ಯಾಸ್ಟ್ರೋಸೈನ್ಸಸ್ ಸಂಬಂಧಿತ ಸಮಗ್ರ ಚಿಕಿತ್ಸೆಗಾಗಿ ಭೇಟಿ ನೀಡಿ
6: ಎಸ್ಎಸ್ ನಾರಾಯಣ ಹೆಲ್ತ್ ಹಾಸ್ಪಿಟಲ್, NH4 ಬೈಪಾಸ್ ರಸ್ತೆ, ದಾವಣಗೆರೆ. ವೈದ್ಯರ ಭೇಟಿಗಾಗಿ 24x7 ಕರೆ ಮಾಡಿ 1800 0309 0309.

0: ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಬೆಳಕು. ಕೃಷಿ ಆಧಾರಿತ ಶಿಕ್ಷಣ, ಮಾಹಿತಿ, ಮನರಂಜನೆಯ ಗ್ರಾಮೀಣ ಸೊಗಡಿನ ಚರ್ಚೆ, ಅರಟೆ, ಸಂಭಾಷಣೆ, ಮಾತುಕತೆ ಸರಣಿ ಕೃಷಿ ಬೆಳಕು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ.
1: ಇದುವರೆಗೂ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ FM ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಇನ್ನು ಮುಂದೆ 6:05 ಇಂಗ್ಲಿಷ್ನಲ್ಲಿ ವಾರ್ತೆ, ದೆಹಲಿ ಕೇಂದ್ರದ ಸಹ ಪ್ರಸಾರ.
2: ದಿಸ್ ಇಸ್ ಆಕಾಶವಾಣಿ. ದ ನ್ಯೂಸ್ ರೆಡ್ ಬೈ ಅಭಿಷೇಕ್ ಮುಖೋಪಾಧ್ಯಾಯ್.

ಇನ್ನು ಮುಂದೆ ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಇನ್ನು ಮುಂದೆ 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಚಿಕ್ಕಗೊಂಡನಹಳ್ಳಿ ಗ್ರಾಮದ ತಿಪ್ಪಯ್ಯ ಹಾಗೂ ಸಂಗಡಿಗರಿಂದ ಭಜನೆ ಪದ. 6:30 ಜಿಲ್ಲಾ ವಾರ್ತಾ ಪತ್ರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ. 6:35 ನಮ್ಮ ನಿಲಯದಿಂದ ಸೇವಾ ಮಾಹಿತಿ. 6:51 ಕಿಸಾನ್ ವಾಣಿ ಕೃಷಿರಂಗ. ರೈತರಿಗಾಗಿ ಈ ಕಾರ್ಯಕ್ರಮದಲ್ಲಿ ರೇಷ್ಮೆ ಕೃಷಿ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ವಡೇರಹಳ್ಳಿಯ ಕೃಷಿಕ ಶಾಂತಣ್ಣ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ನಂತರ ರೈತರಿಗೆ ಸಲಹೆ ಹಾಗೂ ಜನಪದ ಗೀತೆಗಳು. 7:45 ಹಿಂದಿ ಚಿತ್ರಗೀತೆಗಳು. 8:00 ಜನರಂಜಿನಿ ಕೇಳುಗರ ಮೆಚ್ಚಿನ ವಾಟ್ಸಾಪ್ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. 8:45 ವಚನಗಳು. 9:15 ಸಾಹಿತ್ಯ ಸಪ್ತಸ್ವರ ಸಂವಾದ ಕಾರ್ಯಕ್ರಮದಲ್ಲಿ ಜಾನಪದ ಸಂಶೋಧಕ ಕಥೆಗಾರ ಡಾಕ್ಟರ್ ಜಿ ವಿ ಆನಂದ್ ಮೂರ್ತಿ ಅವರ ಕೃತಿಗಳ ಪರಿಚಯಾತ್ಮಕ ಮಾತುಕತೆ ಕೇಳುವಿರಿ. ಸಂದರ್ಶಕರು ನವೀನ್ ಮಸ್ಕಲ್. ಸಂಕಲನ ನೇತ್ರಾವತಿ ಡಿ ಕೆಳಗೋಟೆ. 10:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಆಲಿಸುವಿರಿ. ಇನ್ನು ನಮ್ಮ ನಿಲಯದ ನಾಳಿನ ಕಾರ್ಯಕ್ರಮಗಳತ್ತ ಗಮನ ಹರಿಸೋಣ. ನಮ್ಮ ನಿಲಯದ ನಾಳಿನ ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ ಬೆಳಗ್ಗೆ 6:10 ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಕೇಳುವಿರಿ ಡಾಕ್ಟರ್ ರಂಜಾನ್ ದರ್ಗಾ ಅವರಿಂದ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 6:35 ನಮ್ಮ ನಿಲಯದಿಂದ ದೇಶಭಕ್ತಿ ಗೀತೆ ಕೇಳುತ್ತೀರಿ. 6:40 ರೈತರಿಗೆ ಸಲಹೆ. 6:45 ಭಾವಗೀತೆ. 6:50 ಆರೋಗ್ಯ ಬಿಂದು ಕೇಳುವಿರಿ. ವಿಷಯ ಅಧಿಕ ರಕ್ತದೊತ್ತಡ ಹಾಗೂ ಹೋಮಿಯೋಪತಿ ಚಿಕಿತ್ಸೆ. ಭಾಗವಹಿಸುತ್ತಾರೆ ಡಾಕ್ಟರ್ ಪಿ ಡಿ ಪ್ರವೀಣ್ ಕುಮಾರ್. 6:55 ಸಂಸ್ಕೃತ ವಾರ್ತೆ ದೆಹಲಿ ಕೇಂದ್ರದ ಸಹ ಪ್ರಸಾರ. 7:00 ದಿನಚರಿ. 7:15 ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ. 7:30 ಹಾಗೂ ಸಂಜೆ 6:35 ಸೇವಾ ಮಾಹಿತಿ ಕೇಳುವಿರಿ. 7:45 8:30 ಹಾಗೂ 9:30 ಚಿತ್ರಗೀತೆಗಳು ಕೇಳುತ್ತೀರಿ. 9:05 ನಲ್ನುಡಿ ಕೇಳುವಿರಿ. 9:10 ಗಾಂಧಿ ಸ್ಮೃತಿ ಹಾಗೂ ಮೀರಾ ಭಜನ್ ಕೇಳುವಿರಿ. ಪ್ರಸ್ತುತಿ ಶಿವಪ್ರಕಾಶ್ ಡಿ ಆರ್. ನಂತರ ಭಾವಗೀತೆ ಕೇಳುತ್ತೀರಿ. 10:00 ಕರೆಗೊಂದು ಗೀತೆ ಗ್ರಾಮೀಣ ಮಹಿಳೆಯರ ಕೋರಿಕೆಯ ನೇರ ಫೋನಿನ್ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. 11:00 ಜನಪದ ಗೀತೆಗಳು. 11:30 ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಸಾಧಕರ ಪರಿಚಯವಿದೆ. ಇನ್ನು ನಮ್ಮ ನಿಲಯದ ನಾಳಿನ ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಶಾರದಾ ಸಂಗೀತ ವಿದ್ಯಾಲಯದ ಮಹಿಳೆಯರ ಸಂಗೀತ ಕಾರ್ಯಕ್ರಮ. ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದ ಕೊಡುಗೆ. 12:30 ನಮ್ಮ ನಿಲಯದಿಂದ ಪ್ರಕಟಣೆಗಳು. 12:35 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮದಲ್ಲಿ ಬಾಣಂತಿಯರ ಆರೋಗ್ಯ ಮತ್ತು ಹಾರೈಕೆ. ಈ ಕುರಿತು ಹಾಲೂರಿನ ಸಾರ್ವಜನಿಕ ಆಸ್ಪತ್ರೆಯ ಪ್ರಸ್ತುತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಕೆ ವಿ ಕಿರಣ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲುಗೂಡು ವಿ ಮಧುಸೂದನ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕೃಷಿ ಮೂಲಭೂತ ಸೌಲಭ್ಯಗಳ ನಿಧಿ ಕುರಿತು ಮಾಹಿತಿ. ಪ್ರಸ್ತುತಿ ಯೋಗೇಶ್ ಎಂಎನ್. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 1:20 ನಮ್ಮ ನಿಲಯದಿಂದ ಉಲ್ಲಾಸ ಕಾರ್ಯಕ್ರಮದಲ್ಲಿ ಕರುಣಾಳು ಬಾಬೆಳಕೆ ಆರೋಗ್ಯ ಬಿಂದು ಹಾಗೂ ಭಾವಗೀತೆಗಳನ್ನು ಕೇಳುವಿರಿ. 2:40 ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳುತ್ತೀರಿ. 3:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಆಲಿಸುವಿರಿ. ಕೆಳಗರೆ, ನಿಮ್ಮೆಲ್ಲರ ಮೆಚ್ಚಿನ ಕಾರ್ಯಕ್ರಮ ಇನ್ನು ಮುಂದೆ 4:00 to 5:00 ನಮ್ಮ ನಿಲಯದಿಂದ ಜನರಂಜಿನಿ ಕೇಳುಗರ ಮೆಚ್ಚಿನ ನೇರ ಫೋನಿನ್ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. ನಿಮ್ಮ ಸಂತೋಷದ ವಿಷಯ ಜನರಂಜಿನಿ ನೇರ ಫೋನಿನ್ ಕಾರ್ಯಕ್ರಮ ಇನ್ನು ಪ್ರತಿದಿನ ಇನ್ನು ಮುಂದೆ 4:00 to 5:00 ಪ್ರಸಾರವಾಗುತ್ತೆ. ಹಾಗೆ ನಿಮ್ಮಲ್ಲಿ ಮನವಿ, ಶುಕ್ರವಾರದಿಂದ ಪ್ರಾರಂಭವಾದ ಈ ಕಾರ್ಯಕ್ರಮ ಶುಕ್ರವಾರ ಮಾಡಿದಂಥವರು ಶನಿವಾರ ಮಾಡುವಂತಿಲ್ಲ, ಶನಿವಾರ ಮಾಡಿದಂಥವರು ಭಾನುವಾರ ಮಾಡುವಂತಿಲ್ಲ. ದಿನ ಆಲ್ಟರ್ನೇಟಿವ್ ಪ್ರೋಗ್ರಾಮ್ನಲ್ಲಿ ತಾವು ಪಾಲ್ಗೊಳ್ಳಬೇಕೆಂದು ತಮ್ಮಲ್ಲಿ ಮನವಿ. 4:00 to 5:00 ನಿಮ್ಮೆಲ್ಲರ ಮೆಚ್ಚಿನ ಜನರಂಜಿನಿ ಕೇಳುಗರ ಮೆಚ್ಚಿನ ನೇರ ಫೋನಿನ್ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು ಇನ್ನು ಮುಂದೆ ಶುಕ್ರವಾರದಿಂದ. ಇನ್ನು ನಮ್ಮ ನಿಲಯ

0: ನಾಳಿನ ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5 ಗಂಟೆಗೆ ಸಿನಿ ಪ್ರಪಂಚ ಕುರಿತ ವಿಶೇಷ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಹೆಚ್ಚಿ ಗಣೇಶ್ ಬಾಬು. 5:30ಕ್ಕೆ ಪಲ್ಲವಿ ಅಂತ್ಯಾಕ್ಷರಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. 6:15ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಹಾಯಕಲ್ ಗ್ರಾಮದ ಆಲಿಕೆ ಪಾಲಯ್ಯ ಹಾಗೂ ಸಂಘಟಗಳಿಂದ ಭಜನೆ ಪದ. 6:30ಕ್ಕೆ ಅವಲೋಕನ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ. 6:51ಕ್ಕೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಮೆದೇಹಳ್ಳಿಯ ರೈತ ಮಹಿಳೆ ಶ್ರೀಮತಿ ಸವಿತಾ ಸಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ನಂತರ ರೈತರಿಗೆ ಸಲಹೆ ಹಾಗೂ ಜನಪದ ಗೀತೆಗಳು. 7:45ಕ್ಕೆ ಕುವೆಂಪು ಅವರ ವಿಚಾರಧಾರೆಗಳ ಪ್ರಸ್ತುತತೆ ಕುರಿತು ಬರಹಗಾರ ಹಾಗೂ ಉಪನ್ಯಾಸಕರಾದ ಉದಯ ಶ್ರೀ ಇಟಗಿ ಅವರು ಮಾತನಾಡುತ್ತಾರೆ. 8:00ಗೆ ಜನರಂಜಿನಿ ಕೇಳುಗರ ಮೆಚ್ಚಿನ ನೇರ ಫೋನಿನ್ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. 8:45ಕ್ಕೆ ವಚನಗಳು. 9:15ಕ್ಕೆ ಭಾವಗೀತೆಗಳು. 9:30ಕ್ಕೆ ಭಕ್ತಿ ಪ್ರಧಾನ ಚಿತ್ರಗೀತೆಗಳನ್ನು ಕೇಳುವಿರಿ. 10:00ಗೆ ಮುಂಬೈ ವಿದ್ಯಾಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಆಲಿಸುವಿರಿ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಇದು ಆಕಾಶವಾಣಿ ಚಿತ್ರದುರ್ಗ FM ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮ. ಇಂದಿನ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: SS ನಾರಾಯಣ ಹೆಲ್ತ್ ಹಾಸ್ಪಿಟಲ್ ದಾವಣಗೆರೆ.
2: ನಮ್ಮಲ್ಲಿ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯಗಳು ಲಭ್ಯ. ಹೃದಯ ಆರೈಕೆ, ನರರೋಗ ಆರೈಕೆ, ಕಿಡ್ನಿ ಆರೈಕೆ, ಮೂತ್ರಕೋಶ ಆರೈಕೆ ಮತ್ತು ಗ್ಯಾಸ್ಟ್ರೋಸೈನ್ಸಸ್ ಸಂಬಂಧಿತ ಸಮಗ್ರ ಚಿಕಿತ್ಸೆಗಾಗಿ ಭೇಟಿ ನೀಡಿ.
1: ಸ್ಟ್ರೋಕ್ ಹಾಗೂ ನರರೋಗ ಸಂಬಂಧಿತ ಸಮಗ್ರ ಚಿಕಿತ್ಸೆಗಳಿಗಾಗಿ ಭೇಟಿ ನೀಡಿ SS ನಾರಾಯಣ ಹೆಲ್ತ್ ಹಾಸ್ಪಿಟಲ್, NH4 ಬೈಪಾಸ್ ರಸ್ತೆ, ದಾವಣಗೆರೆ. ವೈದ್ಯರ ಭೇಟಿಗಾಗಿ ಕರೆ ಮಾಡಿ 1800-0309-0309.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ಮಿಸ್ ಸೀಮಾ,
2: ಹೌದು,
1: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ. ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
2: ಡಿಜಿಟಲ್ ಅರೆಸ್ಟ್?
1: 1,00,000 ಕೊಡಿ, ಬಚಾವ್ ಆಗ್ತೀರಾ.
2: ಅಷ್ಟೊಂದು ಹಣ?
1: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ. ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
2: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪುಲಿಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
3: ಹಲೋ ಮಮ್ಮ.
2: ಹಾಯ್.
4: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ತಾಲೂಕು ಚಿಕ್ಕಗೊಂಡನಹಳ್ಳಿ ಗ್ರಾಮದ ತಿಪ್ಪಯ್ಯ ಹಾಗೂ ಸಂಗಡಿಗರಿಂದ ಭಜನೆ ಪದ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಇನ್ನು ಮುಂದೆ 6:30 ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.
1: ಆಕಾಶವಾಣಿ ಮೈಸೂರು ಜಿಲ್ಲಾ ವಾರ್ತಾಪತ್ರ, ಬರೆದವರು ಪ್ರಶಾಂತ್.

0: ಓದುತ್ತಿರುವವರು ಸಹನ. ಮೈಸೂರಿನಲ್ಲಿಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆ ನಡೆಸಿದರು. ಪ್ರಮುಖವಾಗಿ ನಗರ ವ್ಯಾಪ್ತಿಯಲ್ಲಿ ರಿಂಗ್ ರೋಡ್ ಒಳಭಾಗದಲ್ಲಿ ಹಾಲಿರುವ 11 ಕಿಲೋವ್ಯಾಟ್ ಓವರ್ ಹೆಡ್ ವಿದ್ಯುತ್ ಮಾರ್ಗಗಳನ್ನು ಭೂಗತ ಕೇಬಲ್ನಿಂದ ಬದಲಾಯಿಸುವ ಕಾಮಗಾರಿಯನ್ನು ಪರಿಶೀಲನೆ ನಡೆಸಿದರು. ಈ ಕಾಮಗಾರಿಯ ಒಟ್ಟು ಕಾರ್ಯಪ್ರೇಷಣಾ ಮೊತ್ತ 588.24 ಕೋಟಿಗಳಾಗಿದೆ. ಕಾಮಗಾರಿಯನ್ನು ಪೂರ್ಣಗೊಳಿಸಲು 2 ವರ್ಷ ಅವಧಿ ನಿಗದಿಪಡಿಸಲಾಗಿದೆ. ಈ ಸುಧಾರಿತ ಭೂಗತ ವಿದ್ಯುತ್ ವಿತರಣಾ ವ್ಯವಸ್ಥೆಯಿಂದ ಹೆಚ್ಚಿನ ವಿಶ್ವಾಸಾರ್ಹತೆ, ಕಡಿಮೆ ನಿರ್ವಹಣಾ ವೆಚ್ಚ, ಕಡಿಮೆ ವಿದ್ಯುತ್ ಅಡಚಣೆ, ನಗರದ ಸೌಂದರ್ಯ ಹೆಚ್ಚಿಸುವಿಕೆ, ಕಡಿಮೆ ಮರ ಕತ್ತರಿಸುವಿಕೆ, ಕಡಿಮೆ ವಿದ್ಯುತ್ ಅಪಘಾತಗಳು ಸೇರಿದಂತೆ ಹಲವು ಪ್ರಯೋಜನವಾಗಲಿದೆ. ಬಳಿಕ ಮುಖ್ಯಮಂತ್ರಿಯವರು ನಗರ ಪ್ರದಕ್ಷಿಣೆ ನಡೆಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಒಡಂಬಡಿಕೆಯಿಂದ ನಡೆಯುತ್ತಿರುವ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆ ನಡೆಸಿದರು. ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಗತಿಯಲ್ಲಿರುವ ಅಭಿವೃದ್ಧಿ ಕಾರ್ಯಗಳ ಪರಿವೀಕ್ಷಣೆ ನಡೆಸಿದ ಅವರು, ಮಾನಂದವಾಡಿ ರಸ್ತೆಯ ಎನ್ಐ ಕಾಲೇಜಿನ ರಸ್ತೆಯಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ನಡೆಯುತ್ತಿರುವ ವೈಟ್ ಟಾಪಿಂಗ್ ಕಾಮಗಾರಿಯನ್ನು ವೀಕ್ಷಿಸಿದರು. ಕಳೆದ 1 ತಿಂಗಳಿನಿಂದ ಮೈಸೂರು ಜಿಲ್ಲೆಯಲ್ಲಿ ವಾಡಿಕೆ ಮಳೆಗಿಂತ ಅತಿ ಕಡಿಮೆ ಮಳೆಯಾಗಿರುವ ಕಾರಣ ಜಿಲ್ಲೆಯಲ್ಲಿ ಕೃಷಿ ಚಟುವಟಿಕೆ ಕುಂಠಿತಗೊಂಡಿರುವ ಹಿನ್ನೆಲೆ ಜಿಲ್ಲೆಯ ರೈತರು ಪರ್ಯಾಯ ಬೆಳೆಯ ಪದ್ಧತಿ ಅನುಸರಿಸಲು ಮುಂದಾಗುತ್ತಿದ್ದಾರೆ. ಸದಾ ಕೃಷಿ ಚಟುವಟಿಕೆಯಲ್ಲಿ ತೊಡಗುವ ರೈತಾಪಿ ವರ್ಗ ಈ ಬಾರಿ ಮಳೆಯ ಅಭಾವದ ಕಾರಣ ದ್ವಿದಳ ಧಾನ್ಯಗಳ ಬಿತ್ತನೆಯ ಬದಲು ರಾಗಿ, ಜೋಳಗಳ ಬಿತ್ತನೆಗೆ ಮುಂದಾಗಬೇಕೆಂದು ಜಿಲ್ಲೆಯ ಕೃಷಿ ಅಧಿಕಾರಿಗಳು ರೈತರಿಗೆ ಮಾಹಿತಿ ನೀಡುತ್ತಿದ್ದಾರೆ. ಜಿಲ್ಲೆಯಲ್ಲಿರುವ ರೈತರ ಕೃಷಿ ಮಾಹಿತಿ ಕೇಂದ್ರಗಳಲ್ಲಿ ಈ ಬಗ್ಗೆ ಮಳೆಯ ಪ್ರಮಾಣವನ್ನು ಆಧರಿಸಿ ರಾಗಿ, ಜೋಳ ಹಾಗೂ ಇನ್ನಿತರ ಬೆಳೆಗಳನ್ನು ಬಿತ್ತನೆ ಮಾಡುವಂತೆ ಕೃಷಿ ಇಲಾಖೆಯ ಅಧಿಕಾರಿಗಳು ರೈತರಿಗೆ ಉಪಯುಕ್ತವಾಗುವ ಮಾಹಿತಿಗಳನ್ನು ನೀಡುತ್ತಿದ್ದಾರೆ. ಜಿಲ್ಲೆಯಲ್ಲಿ ಒಟ್ಟು ನೀರಾವರಿ ಭೂಮಿಯಲ್ಲಿ ಹಾಗೂ ಖುಸ್ಕಿ ಭೂಮಿಯಲ್ಲಿ ಒಟ್ಟು ಶೇಕಡ 76,609 ಹೆಕ್ಟೇರ್ನಲ್ಲಿ ಬಿತ್ತನೆಯ ಗುರಿಯನ್ನು ಹೊಂದಲಾಗಿತ್ತು. ಆದರೆ 2 ಭೂಮಿಯಲ್ಲಿ ಸೇರಿ ಒಟ್ಟು 36,193 ಹೆಕ್ಟೇರ್ನಷ್ಟು ಮಾತ್ರ ಬಿತ್ತನೆಯಾಗಿದೆ. ಈ ಹಿನ್ನೆಲೆ ರೈತರಿಗೆ ಕೃಷಿ ಅಧಿಕಾರಿಗಳು ಅಗತ್ಯ ಸಲಹೆ ಹಾಗೂ ಸೂಚನೆಗಳನ್ನು ನೀಡುತ್ತಿದ್ದಾರೆ. ಕಳೆದ ತಿಂಗಳಿನಿಂದ ಎಲ್ಲೆಡೆ ಬಿಸಿಲಿನ ತಾಪಮಾನ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಸನ್ಸ್ಟ್ರೋಕ್ ಅನ್ನು ತಪ್ಪಿಸುವ ಹಿನ್ನೆಲೆಯಲ್ಲಿ ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ಸನ್ಸ್ಟ್ರೋಕ್ ವಾರ್ಡ್ ಅನ್ನು ತೆರೆಯಲಾಗಿದ್ದು ತುರ್ತು ಸೇವೆಗಾಗಿ 20 ಬೆಡ್ಗಳ ವ್ಯವಸ್ಥೆ ಮಾಡಲಾಗಿದೆ ಹಾಗೂ ಸಿಬ್ಬಂದಿಯನ್ನು ಪ್ರತ್ಯೇಕವಾಗಿ ನಿಯೋಜಿಸಿ ಕೆಆರ್ ಆಸ್ಪತ್ರೆಯ ಆಡಳಿತ ವರ್ಗ ಜನರಿಗೆ ತುರ್ತು ಸೇವೆ ನೀಡಲು ಮುಂದಾಗಿದೆ. ಅನಾವಶ್ಯಕವಾಗಿ ಹೊರಗಡೆ ಬರುವುದು ಸೂಕ್ತವಲ್ಲ, ಏಕೆಂದರೆ ಬಿಸಿಲಿನ ತಾಪಮಾನ ಹೆಚ್ಚಾಗಿರುವ ಕಾರಣ ಸನ್ಸ್ಟ್ರೋಕ್ನಂತಹ ಸಮಸ್ಯೆಗಳು ಹೆಚ್ಚಾಗಬಹುದು ಎಂದು ವೈದ್ಯರು ಸೂಚನೆ ನೀಡಿದ್ದು, ಜನಸಾಮಾನ್ಯರು ಈ ಅವಧಿಯಲ್ಲಿ ಹೆಚ್ಚಿನ ಪ್ರಮಾಣದ ನೀರನ್ನು ಸೇವಿಸಬೇಕಿದೆ. ಪ್ರತಿನಿತ್ಯ 3 ಲೀಟರ್ ನೀರು ಕುಡಿಯುವ ಬದಲು 6 ಅಥವಾ 7 ಲೀಟರ್ನಷ್ಟು ನೀರನ್ನು ಕುಡಿಯಬೇಕು ಹಾಗೂ ಹಣ್ಣುಗಳನ್ನು ಹೆಚ್ಚಾಗಿ ಸೇವಿಸುವ ಮೂಲಕ ದೇಹವನ್ನು ತಂಪಾಗಿಸಬೇಕು ಎಂದು ಜಿಲ್ಲೆಯ ಜನತೆಗೆ ಮಾಹಿತಿ ನೀಡಿದ್ದಾರೆ. ಮೈಸೂರಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವತಿಯಿಂದ ಮುಂಬರುವ ಯುಜಿಸಿ ನೆಟ್ ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ವಿದ್ಯಾರ್ಥಿಗಳು ತಯಾರಾಗಲು ಸ್ಪರ್ಧಾತ್ಮಕ ತರಬೇತಿ ಶಿಬಿರವನ್ನು ಆಯೋಜಿಸಲಾಗಿತ್ತು. ಇದರಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಶಿಬಿರದಲ್ಲಿ ಪಾಲ್ಗೊಂಡು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ. ರಾಜ್ಯದ ವಿಧಾನಸಭೆಗಳ ಕಾರ್ಯವಿಧಾನ ಹಾಗೂ ನಡವಳಿಕೆಯ ಏಕರೂಪತೆ ತರುವ ನಿಟ್ಟಿನಲ್ಲಿ 6 ರಾಜ್ಯಗಳ ವಿಧಾನಸಭೆಯ ಸಭಾಧ್ಯಕ್ಷರುಗಳನ್ನೊಳಗೊಂಡ ಮೊದಲ ಸಭೆಯು ಇದೇ ಮೇ 12ರಂದು ಮೈಸೂರಿನ ಹೊರವಲಯದಲ್ಲಿರುವ ಸೈಲೆಂಟ್ ಶೋರ್ಸ್ನ ಸಭಾಂಗಣದಲ್ಲಿ ನಡೆದಿದೆ. ಈ ಸಭೆಯಲ್ಲಿ ಸಮಿತಿಯ ಅಧ್ಯಕ್ಷರು ಹಾಗೂ ಉತ್ತರ ಪ್ರದೇಶದ ವಿಧಾನಸಭೆಯ ಸಭಾಧ್ಯಕ್ಷರಾದ ಸತೀಶ್ ಮಹನ, ಸಮಿತಿಯ ಸದಸ್ಯರುಗಳಾದ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದ ಯುಟಿ ಖಾದರ್, ನಾಗಾಲ್ಯಾಂಡ್ ವಿಧಾನಸಭೆಯ ಸಭಾಧ್ಯಕ್ಷ ಶಾರಿಗಾನ್ ಲ್ಯಾಂಗ್ಯುಮೇರ್, ಹಿಮಾಚಲ ಪ್ರದೇಶದ ವಿಧಾನಸಭೆಯ ಸಭಾಧ್ಯಕ್ಷ ಕುಲ್ದೀಪ್ ಸಿಂಗ್ ಪತಾನಿಯಾ ಹಾಗೂ ದೆಹಲಿ ವಿಧಾನಸಭೆಯ ಸಭಾಧ್ಯಕ್ಷ ವಿಜೇಂದರ್ ಗುಪ್ತಾ ಅವರುಗಳು ಉಪಸ್ಥಿತರಿದ್ದರು. ಮೇ 8ರಂದು ಮೈಸೂರಿನ ಜಿಲ್ಲಾ ಪಂಚಾಯಿತಿಯ ಡಿ ದೇವರಾಜ ಅರಸು ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಕುರಿತು ಸಭೆಯನ್ನು ನಡೆಸಲಾಗಿದೆ. ಗ್ಯಾರಂಟಿ ಯೋಜನೆಗಳ ಜಿಲ್ಲಾಧ್ಯಕ್ಷ ಅರುಣ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಿ ಜನಸಾಮಾನ್ಯರಿಗಾಗಿ ಹಲವು ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಗಿದೆ. ಇದುವರೆಗೂ ಮೈಸೂರು ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಬರೆದವರು ಪ್ರಶಾಂತ್ಯನ್, ಓದಿದವರು ಸಹನ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಇದು ಆಕಾಶವಾಣಿ ಚಿತ್ರದುರ್ಗ FM ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿ

0: 6:35:10 ಸೇವಾ ಮಾಹಿತಿ.
1: ಎಸ್ಎಸ್ ನಾರಾಯಣ ಹೆಲ್ತ್ ಹಾಸ್ಪಿಟಲ್ ದಾವಣಗೆರೆ.
2: ನಮ್ಮಲ್ಲಿ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯಗಳು ಲಭ್ಯ. ಹೃದಯ ಆರೈಕೆ, ನರರೋಗ ಆರೈಕೆ, ಕಿಡ್ನಿ ಆರೈಕೆ, ಮೂತ್ರಕೋಶ ಆರೈಕೆ ಮತ್ತು ಗ್ಯಾಸ್ಟ್ರೋಸೈನ್ಸಸ್ ಸಂಬಂಧಿತ ಸಮಗ್ರ ಚಿಕಿತ್ಸೆಗಾಗಿ ಭೇಟಿ ನೀಡಿ.
1: ಸ್ಟ್ರೋಕ್ ಹಾಗೂ ನರರೋಗ ಸಂಬಂಧಿತ ಸಮಗ್ರ ಚಿಕಿತ್ಸೆಗಳಿಗಾಗಿ ಭೇಟಿ ನೀಡಿ ಎಸ್ಎಸ್ ನಾರಾಯಣ ಹೆಲ್ತ್ ಹಾಸ್ಪಿಟಲ್, NH4 ಬೈಪಾಸ್ ರಸ್ತೆ, ದಾವಣಗೆರೆ. ವೈದ್ಯರ ಭೇಟಿಗಾಗಿ ಕರೆ ಮಾಡಿ 1800309309.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
0: ಕೆಳಗರೆಯಿಂದ ರಾತ್ರಿ 8 ಗಂಟೆಗೆ ನಮ್ಮ ನಿಲಯದಿಂದ ಜನರಂಜನಿ ವಾಟ್ಸಪ್ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. ನೀವು ವಾಟ್ಸಪ್ ಸಂದೇಶವನ್ನು ಕಳಿಸುವ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆ 9448640273. ಈ ಸಂಖ್ಯೆಗೆ ನೀವು ಸರಿಯಾಗಿ 8 ಗಂಟೆಗೆ ಕಳಿಸಿದಂತಹ ವಾಟ್ಸಪ್ ಸಂದೇಶದ ಹಾಡನ್ನು ಮಾತ್ರ ಪರಿಗಣನೆಗೆ ತೆಗೆದುಕೊಳ್ಳುತ್ತೇವೆ. ಅದಕ್ಕಿಂತ ಮುಂಚೆ ಬಂದಂತಹ ಸಂದೇಶವನ್ನು ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಇದರೊಳಗೂ ಸೇವಾ ಮಾಹಿತಿ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ FM ಕೇಂದ್ರ 102.6 MHz. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಾಣಿಜ್ಯ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ ಕೇಳುತ್ತೀರಿ.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಮಾತೃಭಾಷೆ ಅಂತರಂಗದ ಭಾಷೆ. ನಮ್ಮ ತಾಯ್ನುಡಿ, ಅದು ನೀಡುವ ಜ್ಞಾನ ಸಂಪತ್ತು ಅನನ್ಯವಾದುದು.
1: ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ.
0: ಸ್ಥಳೀಯ ಭಾಷೆಗಳ ಅಭಿವೃದ್ಧಿ ರಾಷ್ಟ್ರದ ಪ್ರಗತಿಗೆ ಪೂರಕ. ಶಿಕ್ಷಣ, ವಾಣಿಜ್ಯ ರಂಗ, ಸಮೂಹ ಮಾಧ್ಯಮ ಮತ್ತು ವ್ಯವಹಾರಗಳಲ್ಲಿ ಸ್ಥಳೀಯ ಭಾಷೆಗಳನ್ನು ಬಳಸಿ ಅವುಗಳನ್ನು ಉಳಿಸೋಣ. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದಿದ್ದಾರೆ ಬಿ ಎಂ ಶ್ರೀಕಂಠಯ್ಯ.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
1: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ನೀಟ್ ಯುಜಿ ಹೊಸ ಪರೀಕ್ಷಾ ವೇಳಾಪಟ್ಟಿ ಶೀಘ್ರವೇ ಬಿಡುಗಡೆ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗ್ರಹ. ಡೀಪ್ಟೆಕ್, ಕೃತಕ ಬುದ್ದಿಮತ್ತೆ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಪಾಲುದಾರಿಕೆ, ಸಚಿವ ಪ್ರಿಯಾಂಕ್ ಖರ್ಗೆ ಜೊತೆ ಚಿಲಿ ನಿಯೋಗ ಮಾತುಕತೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆಗೆ ಚುನಾವಣಾ ಆಯೋಗ ಆದೇಶ, ಸಾರ್ವಜನಿಕರು ಸಹಕರಿಸುವಂತೆ ಮನವಿ. ರಾಜ್ಯದಲ್ಲಿ ಔಷಧಿಯ ಗುಣಮಟ್ಟ ನಿಯಂತ್ರಣಕ್ಕೆ ಆರೋಗ್ಯ ಇಲಾಖೆಯಿಂದ ಕಣ್ಗಾವಲು ಪೋರ್ಟಲ್. ತೆರಿಗೆದಾರರ ಜಾಗೃತಿ ಕಾರ್ಯಕ್ರಮಕ್ಕೆ ಟೆನಿಸ್ ಪಟು ರೋಹನ್ ಬೋಪಣ್ಣ ಚಾಲನೆ. ದೇಶಾದ್ಯಂತ 22 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬರೆದಿದ್ದ ನೀಟ್ ಯುಜಿ 2026 ಪರೀಕ್ಷೆಯನ್ನು ರದ್ದುಗೊಳಿಸಿರುವ ಕೇಂದ್ರ ಸರ್ಕಾರದ ನಿರ್ಧಾರವು ಆಡಳಿತಾತ್ಮಕ ವೈಫಲ್ಯವಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿರುವ ಅವರು, ರಾಜ್ಯದ 1 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಸೇರಿದಂತೆ ದೇಶದ 22 ಲಕ್ಷಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ತಿಂಗಳುಗಟ್ಟಲೆ ಶ್ರಮಪಟ್ಟು ಈ ಪರೀಕ್ಷೆ ಬರೆದಿದ್ದರು. ಪೋಷಕರು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ತರಬೇತಿ, ಪ್ರಯಾಣ ಸೇರಿದಂತೆ ಸಾಕಷ್ಟು ಖರ್ಚುಗಳನ್ನು ಮಾಡಿದ್ದರು. ಆದರೆ ಕೇಂದ್ರದ ಒಂದು ನಿರ್ಧಾರ ಇಡೀ ವಿದ್ಯಾರ್ಥಿ ಸಮುದಾಯವನ್ನು ಅನಿಶ್ಚಿತತೆ ಮತ್ತು ಸಂಕಷ್ಟಕ್ಕೆ ತಳ್ಳಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಕೂಡಲೇ ರಾಜೀನಾಮೆ ನೀಡಬೇಕು, ಈ ಬಗ್ಗೆ ಪಾರದರ್ಶಕ ಹಾಗೂ ಕಾಲಮಿತಿಯ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದ್ದಾರೆ. ಹೊಸ ಪರೀಕ್ಷಾ ವೇಳಾಪಟ್ಟಿಯ ಬಗ್ಗೆ ಕೂಡಲೇ ಸ್ಪಷ್ಟನೆ ನೀಡಬೇಕೆಂದು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಪ್ರವರ್ತಮಾನಕ್ಕೆ ಬರುತ್ತಿರುವ ತಂತ್ರಜ್ಞಾನ, ಶುದ್ದ ಇಂಧನ ಮತ್ತು ನವೋದ್ಯಮ ಕ್ಷೇತ್ರಗಳಲ್ಲಿ ಕರ್ನಾಟಕದ ಜೊತೆಗೆ ವಾಣಿಜ್ಯ ಬಾಂಧವ್ಯ ಬಲಪಡಿಸಲು ಚಿಲಿ ದೇಶವು ಒಲವು ವ್ಯಕ್ತಪಡಿಸಿದೆ. ವಿದೇಶಾಂಗ ಸಚಿವ ಫ್ರಾನ್ಸಿಸ್ಕೋ ಪೆರೇಸ್ ಮೆಕೆನ್ನಾ ನೇತೃತ್ವದ ಚಿಲಿ ಗಣರಾಜ್ಯ ಉನ್ನತ ಮಟ್ಟದ ನಿಯೋಗ ವಿಧಾನಸೌಧದಲ್ಲಿಂದು ಐಟಿ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿತು. ಬಳಿಕ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ, ಡೀಪ್ಟೆಕ್, ಕೃತಕ ಬುದ್ದಿಮತ್ತೆ, ಜೈವಿಕ ತಂತ್ರಜ್ಞಾನ, ವೈಮಾಂತರಿಕ್ಷ ಮತ್ತು ಅತ್ಯಾಧುನಿಕ ಸಂಶೋಧನೆಗೆ ಜಾಗತಿಕ ಕೇಂದ್ರವಾಗಿ ರಾಜ್ಯವು ವಿಶ್ವದ ಗಮನ ಸೆಳೆಯುತ್ತಿದೆ ಎಂದು ತಿಳಿಸಿದರು. ಲ್ಯಾಟಿನ್ ಅಮೆರಿಕಾಗೆ ಪ್ರವೇಶ ದ್ವಾರವಾಗಿರುವ ಚಿಲಿಯು ರಾಜ್ಯದ ನವೋದ್ಯಮಗಳು ಜಾಗತಿಕವಾಗಿ ತಮ್ಮ ವಹಿವಾಟು ವಿಸ್ತರಿಸಲು ಮಹತ್ವದ ಅವಕಾಶ ಒದಗಿಸಲಿದೆ ಎಂದು ಸ್ಪಷ್ಟಪಡಿಸಿದರು. ಚಿಲಿ ವಿದೇಶಾಂಗ ಸಚಿವ ಮೆಕಿನ್ನಾ ಮಾತನಾಡಿ, ಕರ್ನಾಟಕದ ಜೊತೆ ಪಾಲುದಾರಿಕೆ ಹೊಂದಲು ಚಿಲಿ ಉತ್ಸುಕವಾಗಿದೆ ಎಂದು ತಿಳಿಸಿದರು. ಕೇಂದ್ರ ಚುನಾವಣಾ ಆಯೋಗವು ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐಆರ್ ಹಂತ 3 ಇಂದು ಘೋಷಿಸಿದೆ. 16 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಹಂತ ಹಂತವಾಗಿ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಲಾಗುವುದು ಎಂದು ತಿಳಿಸಿದೆ. ಈ ಹಂತದಲ್ಲಿ ಕರ್ನಾಟಕದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ನಡೆಯಲಿದೆ. ಎಲ್ಲಾ ಮತದಾರರು ವಿಶೇಷ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆಯ 3 ಹಂತದಲ್ಲಿ ಉತ್ಸಾಹದಿಂದ ಭಾಗವಹಿಸುವಂತೆ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ಜ್ಞಾನೇಶ್ ಕುಮಾರ್ ಮನವಿ ಮಾಡಿದ್ದಾರೆ. ರಾಜ್ಯದಲ್ಲಿ ಜೂನ್ 20 29 ಅಧಿಕಾರಿಗಳಿಗೆ ಅಗತ್ಯ ತರಬೇತಿ ನಡೆಯಲಿದೆ. ಜೂನ್ 30 ಜುಲೈ 29 ಮನೆ ಮನೆಗೆ ತೆರಳಿ ಬೂತ್ ಮಟ್ಟದ ಅಧಿಕಾರಿಗಳು ಪರಿಶೀಲನೆ ನಡೆಸಲಿದ್ದಾರೆ. ಆಗಸ್ಟ್ 5 ಮತದಾರರ ಕರಡು ಪಟ್ಟಿ ಪ್ರಕಟಣೆಯಾಗಲಿದೆ. ಆಗಸ್ಟ್ 5 ಸೆಪ್ಟೆಂಬರ್ 4 ಸಾರ್ವಜನಿಕರು ಆಕ್ಷೇಪಣೆಗಳನ್ನು ಸಲ್ಲಿಸಲು ಮತ್ತು ಹೊಸದಾಗಿ ಹೆಸರು ಸೇರಿಸಲು ಅವಕಾಶ ನೀಡಲಾಗಿದೆ. ಅಕ್ಟೋಬರ್ 7 ಕರ್ನಾಟಕದ ಅಂತಿಮ ಪರಿಷ್ಕೃತ ಮತದಾರರ ಪಟ್ಟಿ ಅಧಿಕೃತವಾಗಿ ಬಿಡುಗಡೆಯಾಗಲಿದೆ. ದೇಶಾದ್ಯಂತ ನವೀಕರಿಸಿದ ಮತ್ತು ನಿಖರವಾದ ಮತದಾರರ ಪಟ್ಟಿ ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿರುವ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಇದು ಮಹತ್ವದ ಹೆಜ್ಜೆಯಾಗಿದೆ. ಎನ್ಎಸ್ಕ್ಯೂ ಔಷಧಿಗಳನ್ನು ಮಾರುಕಟ್ಟೆಯಲ್ಲಿ ನಿಖರವಾಗಿ ಪತ್ತೆ ಹಚ್ಚಲು ಮತ್ತು ಎನ್ಡಿಪಿಎಸ್ ಔಷಧಗಳ ದುರುಪಯೋಗ ತಡೆಯಲು ನೂತನ ಕಣ್ಗಾವಲು ವ್ಯವಸ್ಥೆಯಾಗಿರುವ ಮಾನಿಟರಿಂಗ್ ಪೋರ್ಟಲ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಬೆಂಗಳೂರಿನಲ್ಲಿ ಇಂದು ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಔಷಧಿಗಳ ಗುಣಮಟ್ಟ ಉತ್ತಮ ದರ್ಜೆಯಲ್ಲಿ ಇಲ್ಲದಾಗ ಈ ಪೋರ್ಟಲ್ ಮೂಲಕ ಮಾಹಿತಿ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಪೋರ್ಟಲ್ನಲ್ಲಿ ಔಷಧೀಯ ಗುಣಮಟ್ಟ ಬಹಿರಂಗಪಡಿಸಿದ ಕೂಡಲೇ ಔಷಧ ಸರಬರಾಜುದಾರರಿಗೆ ಮಾಹಿತಿ ರವಾನೆಯಾಗಲಿದೆ. ಈ ಮೂಲಕ ರಾಜ್ಯದಲ್ಲಿ ಔಷಧೀಯ ಗುಣಮಟ್ಟ ಕಾಪಾಡಬಹುದು ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಮೈಸೂರು ನಗರ ಅಭಿವೃದ್ಧಿ ಕಾಮಗಾರಿಗಳು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳ್ಳುವ ಜೊತೆಗೆ ಗುಣಮಟ್ಟದಿಂದ ಕೂಡಿರಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಮೈಸೂರು ನಗರ ಪ್ರದಕ್ಷಿಣೆ ಮಾಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಗರದಲ್ಲಿ 50 ಕಿಲೋಮೀಟರ್ ರಸ್ತೆಯಲ್ಲಿ ವೈಟ್ ಟಾಪಿಂಗ್ ಮಾಡಲಾಗುತ್ತಿದ್ದು ಇಂತಹ ರಸ್ತೆಗಳು ಸುಮಾರು 30 ವರ್ಷಗಳ ಕಾಲ ಸಂಚಾರ ಯೋಗ್ಯವಾಗಿರಲಿದೆ ಎಂದು ಹೇಳಿದ್ದಾರೆ. ಈ ರಸ್ತೆ ಕಾಮಗಾರಿಯಿಂದ ನಗರದಲ್ಲಿ ಸುಗಮ ಸಂಚಾರ ಹಾಗೂ ವಾಹನ ದಟ್ಟಣೆ ಸಮಸ್ಯೆ ಪರಿಹಾರವಾಗಲಿದೆ ಎಂದು ತಿಳಿಸಿದ್ದಾರೆ. ಮಹಾರಾಣಿ ಕಾಲೇಜಿನ 1,400 ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಹೊಸ ವಿದ್ಯಾರ್ಥಿ ನಿಲಯವನ್ನು ನಿರ್ಮಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಖ್ಯಾತ ಟೆನಿಸ್ ಪಟು ರೋಹನ್ ಬೋಪಣ್ಣ ಬೆಂಗಳೂರಿನಲ್ಲಿಂದು ವರಮಾನ ತೆರಿಗೆ ಇಲಾಖೆಯ ಹೊಸ ಕಾಯ್ದೆ ಕುರಿತ ತೆರಿಗೆದಾರರ ಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ತೆರಿಗೆದಾರರು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಲ್ಲ 2025 ಹೊಸ ಕಾಯ್ದೆ ತೆರಿಗೆ ಉತ್ತಮ ಉಪಕ್ರಮವಾಗಿದೆ. ಇದನ್ನು ಅರ್ಥ ಮಾಡಿಕೊಳ್ಳಲು ತೆರಿಗೆ ಇಲಾಖೆಯೇ ಪರಿಚಯಿಸಿರುವ ಕರ್ ಸಾಥಿ ಎಐ ಆಧಾರಿತ ಸಂವಹನ ಅಂತರ್ಜಾಲ ವ್ಯವಸ್ಥೆ ನಿಜಕ್ಕೂ ಕಾಯ್ದೆಗೆ ಸಂಬಂಧಿಸಿದ ವಿವಿಧ ಪರಿಚ್ಛೇದಗಳನ್ನು ಅರ್ಥ ಮಾಡಿಕೊಳ್ಳಲು ಅನುಕೂಲವಾಗಲಿದೆ ಎಂದರು.
4: Thanks for introducing the chatbot. I think it will be definitely a fantastic initiative to all the youngsters who are, starting to be entrepreneurs and, doing it the right way. Really amazing to see this new initiative. Honestly, appreciate the department's efforts to reach out directly to taxpayers, professionals and young citizens. I urge everyone here to engage actively, ask questions and carry this awareness back to your communities. I thank the Income Tax Department for the invitation. And I wish Praram 2026 all the very best.
3: ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಕರ್ನಾಟಕ ಮತ್ತು ಗೋವಾ ಪ್ರದೇಶದ ತೆರಿಗೆ ಇಲಾಖೆ ಪ್ರಧಾನ ಮುಖ್ಯ ಆಯುಕ್ತರಾದ ವಿದೇಶ ಕಾಲರ 1961 ಹಳೆ ಕಾಯ್ದೆಯಲ್ಲಿ 5.21 ಲಕ್ಷ ಪದಗಳನ್ನು ಬಳಸಲಾಗಿದ್ದರೆ 2025 ಕಾಯ್ದೆಯಲ್ಲಿ ಇದನ್ನು 2.60 ಪದಗಳಿಗೆ ಇಳಿಸಲಾಗಿದೆ. ಪರಿಚ್ಛೇದಗಳ ಸಂಖ್ಯೆಯನ್ನು 819 530 ಪಠ್ಯಗಳ ಸಂಖ್ಯೆಯನ್ನು 47 ಇಳಿಸಲಾಗಿದೆ. ಅರ್ಜಿ ನಮೂನೆಗಳ ಸಂಖ್ಯೆಯನ್ನು 399 ಹಾಗೂ ನಿಯಮಗಳ ಸಂಖ್ಯೆಯನ್ನು 511 ಇಳಿಸಲಾಗಿದೆ. ಇದರಿಂದ ತೆರಿಗೆದಾರರು ತೆರಿಗೆ ಕಾನೂನನ್ನು ಸುಲಭವಾಗಿ ಸರಳ ಭಾಷೆಯಲ್ಲಿ ಅರ್ಥೈಸಿಕೊಳ್ಳಲು ಅನುಕೂಲವಾಗಲಿದೆ. ಕರ್ಸಾತಿ ಆಪ್ ಬಳಕೆಯಿಂದ ತೆರಿಗೆದಾರರ ಮೊಬೈಲ್ನಲ್ಲಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದಾಗಿದೆ ಎಂದು ತಿಳಿಸಿದ್ದಾರೆ. ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ನೂತನವಾಗಿ ಆಯ್ಕೆಯಾದ ಶಾಸಕರು ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಬಾಗಲಕೋಟೆ ಕ್ಷೇತ್ರದ ಶಾಸಕ ಉಮೇಶ್ ಮೇಟಿ ಹಾಗೂ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಾಸಕ ಸಮರ್ಥ್ ಶಾಮನೂರು ಅವರಿಗೆ ವಿಧಾನಸಭೆ ಸಭಾಧ್ಯಕ್ಷ ಯುಟಿ ಖಾದರ್ ಪ್ರಮಾಣ ವಚನ ಬೋಧಿಸಿದರು. ನೀಟ್ ಯುಜಿ ಹೊಸ ಪರೀಕ್ಷೆ ವೇಳಾಪಟ್ಟಿ ಶೀಘ್ರವೇ ಬಿಡುಗಡೆ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗ್ರಹ. ಡೀಪ್ಟೆಕ್, ಕೃತಕ ಬುದ್ದಿಮತ್ತೆ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಪಾಲುದಾರಿಕೆ, ಸಚಿವ ಪ್ರಿಯಾಂಕ್ ಖರ್ಗೆ ಜೊತೆ ಚೀನಿ ನಿಯೋಗ ಮಾತುಕತೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆಗೆ ಚುನಾವಣಾ ಆಯೋಗ ಆದೇಶ. ಸಾರ್ವಜನಿಕರು ಸಹಕರಿಸುವಂತೆ ಮನವಿ. ರಾಜ್ಯದಲ್ಲಿ ಔಷಧೀಯ ಗುಣಮಟ್ಟ ನಿಯಂತ್ರಣಕ್ಕೆ ಆರೋಗ್ಯ ಇಲಾಖೆಯಿಂದ ಕಣ್ಗಾವಲು ಪೋರ್ಟಲ್. ತೆರಿಗೆದಾರರ ಜಾಗೃತಿ ಕಾರ್ಯಕ್ರಮಕ್ಕೆ ಟೆನಿಸ್ ಪಟು ರೋಹನ್ ಬೋಪಣ್ಣ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35.
5: ಆಕಾಶವಾಣಿ ಬೆಂಗಳೂರು. ಆಕಾಶವಾಣಿ ಚಿತ್ರದುರ್ಗ.

ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.

ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು, ನಂತರ ರೇಷ್ಮೆ ಕೃಷಿಯ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ವಡೇರಹಳ್ಳಿಯ ಕೃಷಿಕ ಶಾಂತಣ್ಣ ಅವರೊಂದಿಗೆ ಸಂದರ್ಶನ, ಪೇಟೆ ಧಾರಣೆ, ಹವಾಮಾನ ವರದಿ, ರೈತರಿಗೆ ಸಲಹೆ ಹಾಗೂ ಜನಪದ ಗೀತೆಗಳನ್ನು ಕೇಳುವಿರಿ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಇಂದಿನ ಎಲ್ಲಾ ಕಾರ್ಯಕ್ರಮಗಳ ಪ್ರಾಯೋಜಕರು ಎಸ್ಎಸ್ ನಾರಾಯಣ ಹೆಲ್ತ್ ಹಾಸ್ಪಿಟಲ್,
3: ಬೈಪಾಸ್ ರಸ್ತೆ ದಾವಣಗೆರೆ. ನಮ್ಮಲ್ಲಿ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯಗಳು ಲಭ್ಯ. ಹೃದಯ ಆರೈಕೆ, ನರರೋಗ ಆರೈಕೆ, ಕಿಡ್ನಿ ಆರೈಕೆ, ಮೂತ್ರಕೋಶ ಆರೈಕೆ ಮತ್ತು ಗ್ಯಾಸ್ಟ್ರೋಸೈನ್ಸಸ್ ಸಂಬಂಧಿತ ಸಮಗ್ರ ಚಿಕಿತ್ಸೆಗಾಗಿ ಭೇಟಿ ನೀಡಿ
4: ಎಸ್ಎಸ್ ನಾರಾಯಣ ಹೆಲ್ತ್ ಹಾಸ್ಪಿಟಲ್, NH4 ಬೈಪಾಸ್ ರಸ್ತೆ, ದಾವಣಗೆರೆ. ವೈದ್ಯರ ಭೇಟಿಗಾಗಿ 24x7 ಕರೆ ಮಾಡಿ 1800-0309-0309.
5: ಮೊದಲೇ ಕೇಳಿ ರೇಷ್ಮೆ ಕೃಷಿಯ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ವಡೇರಹಳ್ಳಿಯ ಕೃಷಿಕ ಶಾಂತಣ್ಣ ಅವರೊಂದಿಗೆ ಸಂದರ್ಶನ.
6: ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚಳ್ಳಕೆರೆ ತಾಲೂಕು ವಡೇರಹಳ್ಳಿ ಗ್ರಾಮದ ಪ್ರಗತಿಪರ ಕೃಷಿಕರಾದ ಟಿ ಶಾಂತಣ್ಣ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈರುಳ್ಳಿ ಕೃಷಿ ಹಾಗೂ ರೇಷ್ಮೆ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕೊಂಡಿದ್ದಾರೆ. ಶಾಂತಣ್ಣ ಅವರೇ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
7: ನಮಸ್ಕಾರ
6: ಶಾಂತಣ್ಣ ಅವರು. ಈ ಕೃಷಿ ಬದುಕಾಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರೆ?
7: ಸುಮಾರು ನಾವು ಈಗ ನಮ್ಮ ತಂದೆ ತಾಯಿ ತಂದೆ ಇದರಿಂದನೂ ಮಾಡ್ತಿದ್ವಿ ಸರ್. ಮೊದಲಿಂದನೂ ಮಾಡ್ತಾ ಇದ್ವಿ. ನಾವು ಮಾಡ್ತಿರೋದು ಒಂದು 15-20 ವರ್ಷದಿಂದ ಮಾಡ್ತಾ ಇದ್ವಿ ಸರ್.
6: ವಿದ್ಯಾಭ್ಯಾಸದಲ್ಲಿ ಅವರು ಮಾಡಿದ್ರು
7: ಸರ್? ನಾವು ಒಂದು ಪಿ ಯು ಸಿ ಇಂದ ಮಾಡಿದ್ವಿ.
6: ಪಿ ಯು ಸಿ ಓದಿದ್ಮೇಲೆ ಈ ಕೃಷಿ ಬದುಕಿಗೆ ಬಂದ್ರೆ ಮುಂದೆ ಓದ್ಬೇಕಂತ ಅನ್ನಿಸ್ಲಿಲ್ಲ?
7: ಮುಂದಕ್ಕೆ ಓದ್ಬೇಕಂತ ಅನ್ಸುತ್ತ, ಆದ್ರೆ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಇದಾಗಿದ್ರಿಂದ ನಮ್ಮ ತಮ್ಮರು ಅವರೆಲ್ಲ ಓದ್ತಿದ್ರು, ಅವ್ರನ್ನ ಓದಕ್ಕೆ ಆಗಲ್ಲ ಅಂತ ಉದ್ದೇಶಕ್ಕೆ ನಾವು ಸ್ವಲ್ಪ ಅಲ್ಲಿಗೆ ಡಿಸ್ಕಂಟಿನ್ಯೂ ಮಾಡಿದ್ವಿ ಸರ್.
6: ಈಗ ಓದ್ನ ಮೊಟಕುಗೊಳಿಸಿ ಕೃಷಿ ಬದುಕಿಗೆ ಬಂದ್ರಿ, ಹಾಗಿದ್ರೆ ಈ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತ?
7: ಈಗಿನ ಇದರಲ್ಲಿ ಲಾಭದಾಯಕನೇ, ಬಟ್ ಶ್ರದ್ಧೆಯಿಂದ ಮಾಡಿದ್ರೆ ಲಾಭದಾಯಕನೇ. ಈಗಿನ ಮಳೆ ಮತ್ತೆ ವಾತಾವರಣ ಮತ್ತೆ ಇದರಿಂದ ಸ್ವಲ್ಪ ನಮ್ಗೆ ಟೈಮ್ ಸರಿ ಮಳೆ ಬರಲ್ಲ. ಆ ಒಂದು ಉದ್ದೇಶಕ್ಕೋಸ್ಕರ ಇಲ್ಲಿ ಸ್ವಲ್ಪ ಏನಂದ್ರೆ ಎಲ್ಲ ಈ ಏನ ಹಳ್ಳಿಗಳಲ್ಲಿ ಬಿಟ್ಬಿಟ್ಟು ಎಲ್ಲ ಬೇರೆ ಕಡೆ ಹೋಗ್ತಾರೆ ಯುವಕರೆಲ್ಲ, ಮಳೆ ಮತ್ತು ವಾತಾವರಣದಿಂದ ಬೇರೆ ಕಡೆ ಹೋಗ್ತಾರೆ ಸರ್.
6: ಹಾಗಿದ್ರೆ ನಿಮ್ ಜಮೀನು ಎಷ್ಟು ಎಕರೆ ಇದೆ
7: ಸರ್? ನಮ್ದು ಇಲ್ಲಿ ಒಂದು 3 ಎಕರೆ ಇದೆ ಸರ್.
6: ನೀರಾವರಿನ ಕುಷ್ಕಿ ಜಮೀನು?
7: ನೀರಾವರಿ ಸರ್, ಬೋರ್ವೆಲ್.
6: ನೀರಾವರಿಯಲ್ಲಿ ಏನೇನ್ ಬೆಳೆಗಳು ಬೆಳಿತೀರ
7: ಸರ್? ನಾವು ನೀರುಳ್ಳಿ ಬೆಳಿತೀವಿ, ಈ ಭತ್ತ ಬೆಳಿತೀವಿ, ಮತ್ತೆ ಈ ರಾಗಿ, ರೇಷ್ಮೆ ಹಾಕಿದ್ವಿ ಸ್ವಲ್ಪ.

0: ಮತ್ತೆ ಬೀಜ ನೀರುಳ್ಳಿ ಅಂತ ಬೀಜ ಬೆಳಿತೀವಿ, ಇಷ್ಟೆಲ್ಲ ಬೆಳಿತೀವಿ ಸರ್.
1: ಈಗ ಸಾಕಷ್ಟು ಜನ ನಾವು ರೈತರು ನೋಡ್ತಾ ಇರ್ತೀವಿ, ಹಾಕಿ ಒಂದೇ ತರ ಬೆಳೆಗಳಾಗ್ತಾರೆ, ಬರೀ ಈರುಳ್ಳಿ ಹಾಕೋದು ಇಲ್ಲ ಬರೀ ರೇಷ್ಮೆ ಹಾಕೋದು ಇಲ್ಲ ಬರೀ ಶೇಂಗಾ ಹಾಕೋದು ಇಲ್ಲ ಬರೀ ಟೊಮೆಟೊ ಹಾಕೋದು ಅಂತಂದ್ರೆ ನೀವು ಈ ತರ ಮಿಶ್ರ ಬೆಳೆಗಳು ಬೆಳಿತಿದ್ರೆ ಯಾಕೆ ಈ ತರ ಮಿಶ್ರ ಬೆಳೆಗಳು ಬೆಳಿಬೇಕು ಅನ್ನಿಸ್ತು
0: ಸರ್? ಮಿಶ್ರ

0: ಮತ್ತೆ ಬೀಜ ನೀರುಳ್ಳಿ ಅಂತ ಬೀಜ ಗಡ್ಡೆ ಬೆಳಿತೀವಿ, ಇಷ್ಟೆಲ್ಲ ಬೆಳಿತೀವಿ ಸರ್.
1: ಈಗ ಸಾಕಷ್ಟು ಜನ ನಾವು ರೈತರು ನೋಡ್ತಾ ಇರ್ತೀವಿ, ಹಾಕಿದ್ರೆ ಒಂದೇ ತರ ಬೆಳೆಗಳು ಹಾಕ್ತಾರೆ, ಬೇರೆ ಈರುಳ್ಳಿ ಹಾಕೋದು, ಇಲ್ಲ ಬೇರೆ ರೇಷ್ಮೆ ಹಾಕೋದು, ಇಲ್ಲ ಬೇರೆ ಶೇಂಗಾ ಹಾಕೋದು, ಇಲ್ಲ ಬೇರೆ ಟೊಮೆಟೊ ಹಾಕೋದು. ಅಂತದ್ರಲ್ಲಿ ನೀವು ಈ ತರ ಮಿಶ್ರ ಬೆಳೆಗಳು ಬೆಳಿತಿದ್ರೆ ಯಾಕೆ ಈ ತರ ಮಿಶ್ರ ಬೆಳೆಗಳು ಬೆಳಿಬೇಕು ಅನ್ನಿಸ್ತು?
0: ಸರ್, ಮಿಶ್ರ ಬೆಳೆ ಏನಕ್ಕೆ ಬೆಳಿಬೇಕಂತಂದ್ರೆ, ಭೂಮಿಯಲ್ಲಿ ಕೆಲವೊಂದು ಲವಣಾಂಶಗಳು ಮತ್ತು ಪೋಷಕ ಅಂಶಗಳು ಉತ್ಪತ್ತಿ ಆಗ್ತವೆ ಮಿಶ್ರ ಬೆಳೆ ಬೆಳೆಯೋದ್ರಿಂದ. ಮತ್ತೆ ನಮ್ಗೆ ನಮ್ಮ ಇದರಲ್ಲಿ ಒಂದೇ ಬೆಳೆ ಬೆಳೆದ್ರೆ ನಮ್ಗೆ ಇಳುವರಿ ಬರೋದಿಲ್ಲ, ಮತ್ತೆ ನಮಗೂ ಒಂದು ಆರ್ಥಿಕವಾಗಿ ನಮ್ಗೆ ಮನೆ ತನ ಬೆಳೆಸೋದಕ್ಕೂ ಆಗಲ್ಲ. ಹಂಗಾಗಿ ಮಿಶ್ರ ಬೆಳೆ ಬೆಳೆದ್ರೆ ಒಂದಲ್ಲ ಒಂದು ಒಂದು ಏನಾದ್ರು ಒಂದು ಕೈ ಕೊಟ್ಟರೆ ಅಂದ್ರೆ ಇನ್ನೊಂದಾದ್ರೂ ನಮ್ಮ ಕೈ ಹಿಡಿತತ್ತ ಅನ್ನೋ ಉದ್ದೇಶಕ್ಕೆ ಮಿಶ್ರ ಬೆಳೆ ಬೆಳಿತೀವಿ ಸರ್.
1: ಹಾಗಿದ್ರೆ ನಿಮ್ಗೆ ಈ ನೀರಾವರಿಯಲ್ಲಿ ಹೆಚ್ಚು ಲಾಭ ತಂದು ಕೊಡುವಂತ ಬೆಳೆಗಳು ಯಾವ್ಯಾವು
0: ಸರ್? ಹೆಚ್ಚು ಬೆಳೆ ಲಾಭ ತಂದು ಕೊಡುವಂತಂದ್ರೆ ನೀರುಳ್ಳಿ ಸರ್, ನೀರುಳ್ಳಿ. ಈ ರೇಷ್ಮೆಯಿಂದ, ರೇಷ್ಮೆ ಅಂದ್ರೆ ನಾವು ಮೊದ್ಲೆಲ್ಲ ಬೆಳಿತಿದ್ವಿ, ನಮ್ಮ ನಮ್ಮಪ್ಪ ಇದರಿಂದ ಬೆಳಿತಿದ್ವಿ. ಅವಾಗೆಲ್ಲ ಬರೇ ನಾವು 40-50 ರೂಪಾಯಿಗೆ ಕೆಜಿ ಮಾರ್ಕೊಂಡು ಬಂದಿದ್ವಿ, ಬಟ್ ಸ್ವಲ್ಪ ಸೆಂಟ್ರಲ್ಲಿ ಒಂದು ಒಂದು 15 ವರ್ಷ ಕೈ ಬಿಟ್ಟಿವಿ ನಾವು. ಮತ್ತೆ ಈಗ 1 ವರ್ಷದಿಂದ ಹಾಕಿದ್ವಿ ರೇಷ್ಮೆನ, ಅದು ಸುಮಾರು ಆಗಲಿ. ನಾನೀಗ 1 ವರ್ಷದಿಂದ ಅಂದ್ರೆ ಸುಮಾರು 4 ಬೆಳೆ ತಗೊಂಡಿದ್ವಿ, 3-4 ಬೆಳೆ ಚೆನ್ನಾಗಿ ಅದನ್ನು ಕೈ ಹಿಡಿತು ಸರ್. ಮೊದ್ಲಿದ್ದಷ್ಟು ಅದು ಕೆಲಸ ಇರಲ್ಲ ಅದರಲ್ಲೇನು. ಮೊದ್ಲಂದ್ರೆ ಪುಟ್ಟಿಯಲ್ಲಿ ಸ್ಟ್ಯಾಂಡ್ ಕಟ್ಟಿ ಪುಟ್ಟಿಯಲ್ಲಿ ತಂದು ಎಲ್ಲ ಕಟ್ ಮಾಡಿ ಬೆಳಿಗ್ಗೆ ಸಾಯಂಕಾಲ 4 ಮೇವು ಹಾಕ್ತಿದ್ರು. ಅದರಲ್ಲಿ ಕಟ್ ಮಾಡಿ ಸೊಪ್ಪು ಕಟ್ ಮಾಡಿ ಅಥವಾ ಬೆಡ್ ತೆಗೆಯೋದು ಅದೆಲ್ಲ ದಿವಸಕ್ಕೆ ಕನಿಷ್ಠ ಅಂದ್ರೆ 4 ಸರಿ ಪೊಟ್ಟಿಗಳನ್ನ ಎತ್ತಿರ್ಸ್ಬೇಕಾಯ್ತು. ಅಷ್ಟೊಂದು ಹೆವಿ ಕೆಲಸ ಇರೋದು. ಇವಾಗ ಅಷ್ಟೊಂದು ಹೆವಿ ಕೆಲಸ ಇರಲ್ಲ, ಸ್ಟ್ಯಾಂಡ್ ಮಾಡಿರ್ತೀವಿ. ಏನ್ ಸೊಪ್ಪು ತೋಟದಲ್ಲಿ ಕೊಯ್ಕೆ ಮುಂದ್ಬಿಟ್ಟು ಹಂಗೆ ಹಾಸೋದು. ಇಬ್ರು ಗಂಡ ಹೆಂಡತಿ ಇಬ್ರು ಆದ್ಬಿಟ್ಟ 100-200 ಮಟ್ಟೆ ಆರಾಮ ಮೇಯಿಸ್ಕೊಂಡ್ಬಿಟ್ಟು ನೆಮ್ಮದಾಗಿರ್ಬೋದು ರೇಷ್ಮೆಯಿಂದ. ಅಂದ್ರೆ
1: ಮೊದಲು ನಿಮ್ ತಂದೆ ಕಾಲದಲ್ಲೆಲ್ಲ ರೇಷ್ಮೆ ಬೆಳೀತಿದ್ವಿ, ಮಧ್ಯದಲ್ಲಿ ಒಂದು 8-10 ವರ್ಷ ಬೆಳೆಯ ನಿಲ್ಲಿಸ್ಬಿಟ್ಟಿವಿ ಅಂತಂದ್ರೆ ಯಾಕೆ ನಿಲ್ಸಿದ್ರಿ
0: ಸರ್? ಅಂದ್ರೆ ಅವಾಗ ಸ್ವಲ್ಪ ಮಾರ್ಕೆಟ್ ರೇಟ್ ಅನ್ನೋದು ತುಂಬಾ ಕಡಿಮೆ ಆಯ್ತು ಸರ್ ಅವಾಗ. ಮತ್ತೆ ಕೆಲಸ ಜಾಸ್ತಿ ಆಗ್ಬಿಡ್ತು, ಹಂಗಾಗಿ ನಾವು ಬರೇ 30-40 ರೂಪಾಯಿ, ನಾವು ಬುದ್ಧಿ ಬಂದಾಗ ಬರೇ 40-50 ರೂಪಾಯಿ ಕೆಜಿ ಮಾರ್ಕೊಂಡ್ಬಂದಿದ್ವಿ. ಹಂಗಾಗಿ ಸ್ವಲ್ಪ ಅವಾಗ ಇಳುವರಿನು ಸ್ವಲ್ಪ ಕಡಿಮೆ ಬರೋದದು, ಕೆಲಸ ಜಾಸ್ತಿ ಇರೋದು, ಹಂಗಾಗಿ ಅದು ತೆಗೆದಾಕಿಬಿಟ್ಟಿದ್ರು ಸ್ವಲ್ಪ.
1: ಈಗ ಮತ್ತೆ ಈಗ 1 ವರ್ಷದಿಂದ ಈಗ ಬೆಳಿಲಿಕ್ಕೆ ಪ್ರಾರಂಭ ಮಾಡಿದ್ರು?
0: ಹೌದು ಹೌದು, ಈ ವರ್ಷದಿಂದ ಬೆಳೆಯಕ್ಕೆ ಪ್ರಾರಂಭ ಮಾಡಿದ್ವಿ. ಪರವಿಲ್ಲ ಅಂದ್ರೆ ಅದರಿಂದ ನಮ್ಗೆ ಕೈ ಹಿಡಿಯನ್ನ ಹಿಡಿತೈತೆ ಅನ್ನೋದು ಆಶ್ವಾಸನೆ, ನಮ್ಗೆ ಒಂದು ಧೈರ್ಯ ಐತೆ, ನಮ್ಗೆ ಹಿಡಿತ ಕೈ ಹಿಡಿತೈತೆ ಅನ್ನೋ ಧೈರ್ಯ ಐತೆ ನಮ್ಗೆ.
1: ಈಗ ರೇಷ್ಮೆ ಸೊಪ್ಪು ಯಾವ್ದು ಬೆಳಿತೀರ, V1 ಅಥವಾ M5?
0: ಸರ್, ನಾವು ಇದು V1 ನಾವು ಹಾಕಿರೋದು.
1: ಈಗ ಮೊದ್ಲೆಲ್ಲ M5 ಬೆಳಿತಿದ್ರಿ, ಈಗೆಲ್ಲ V1 ಬೆಳಿತಾ ಇದ್ರಿ, ಏನ್ ವ್ಯತ್ಯಾಸ ಆ ಸೊಪ್ಪು ಈ ಸೊಪ್ಪು?
0: ಆ ಸೊಪ್ಪು ಈ ಸೊಪ್ಪು ಏನ್ ವ್ಯತ್ಯಾಸ ಅಂದ್ರೆ, M5 ಅಲ್ಲಿ ಸ್ವಲ್ಪ ಅದು ಮೃದು ಬರುತ್ತೆ, ಬಟ್ಟೆ ಇದ್ದಂಗೆ ಇರುತ್ತೆ, ತೆಳು ಬರುತ್ತೆ ಅದು. ಅಂದ್ರೆ ಸ್ವಲ್ಪ ಹಾಕಿದ ತಕ್ಷಣ ಸ್ವಲ್ಪ ಬಾರದ್ ಜಲ್ದಿ, ಹಂಗಾಗಿ ಇದು V1 ಆದ್ರೆ ಸ್ವಲ್ಪ ಥಿಕ್ನೆಸ್ ಇರುತ್ತೆ ಸೊಪ್ಪು. ಸ್ವಲ್ಪ ಹಾಕಿದ್ರು ಒಂದು ಈಗ 10 ಗಂಟೆ ಹಾಕಿ ಕನಿಷ್ಠ ಒಂದು ಸಾಯಂಕಾಲ 4 ಗಂಟೆವರೆಗೂ ತಿನ್ನೋವರೆಗು ಅದು ಬಾಡೋದಿಲ್ಲ. ಆ ಉದ್ದೇಶಕ್ಕೆ V1 ಹಾಕಿದ್ವಿ.
1: ಎಷ್ಟು ಎಕರೆ ಬೆಳಿತೇವೆ ರೇಷ್ಮೆ
0: ಸರ್? ನಾವು ಒಂದೀಗ 1.5 ಎಕರೆ 2 ಎಕರೆ ಹಾಕಿದ್ವಿ ಸರ್, ಕನಿಷ್ಠ ಆದ್ರೆ ಅದಕ್ಕೆ ಒಂದು 200-250 ಮಟ್ಟೆ ತರ್ತೀವಿ.
1: ಈಗ V1 ಕಡ್ಡಿ ಎಲ್ಲ ಎಲ್ಲಿಂದ ತಗೊಂಡ್ ನಾಟಿ ಮಾಡಿದ್ರಿ
0: ಸರ್? ನಾವು V1 ಕಡ್ಡಿ ಅಂದ್ರೆ ಇಲ್ಲೇ ತಗೊಂಡಿದ್ವಿ ಸರ್, ಸಸಿ ತಗೊಂಡ್ಬಿಟ್ಟು 2.5 ರೂಪಾಯಿ ಒಂದು ಸಸಿ ಅಂತ ತಗೊಂಡ್ರು, ನರ್ಸರಿ ಮಾಡಿರೋದು ನಾವು ಹಾಕಿದ್ವಿ.
1: ಅಂತರ ಎಷ್ಟು ಕೊಟ್ಟಿದ್ರು ಸಾಲಿನಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ?
0: ಸಾಲಿಗೆ ಅಂದ್ರೆ 3-4 ಸೈಜ್ ಅಲ್ಲಿ ಇಟ್ಟಿದ್ರು ಸರ್, ಸಾಲಿನಿಂದ ಸಾಲಿಗೆ 4 ಅಡಿ, ಸಸಿಯಿಂದ ಸಸಿ 3 ಅಡಿ ಇಟ್ಟಿದ್ರು ಸರ್.
1: ಈ ತರ ಅಂತರ ಕೊಡೋದ್ರಿಂದ ಏನ್ ಅನುಕೂಲ ಅಂತೀರ
0: ಸರ್? ಈ ತರ ಅಂತರ ಅಂತಂದ್ರೆ ನಾವು ಮತ್ತೆ ಈ ಗಾಳಿ ಬೆಳಕಾಡೋದಕ್ಕೂ ಮತ್ತೆ ನೀರ್ ಹಾಯಿಸೋದಕ್ಕೂ ಮತ್ತೆ ಸೊಪ್ಪು ಹಣ್ಣು ಒರಿಯೋದಿಲ್ಲ, ಮತ್ತೆ ನೆಲಮಟ್ಟದಿಂದ ಮೇಲಕ್ಕೆ ಒಂದು 2 ಅಡಿ ಲೆಕ್ಕಕ್ಕೆ ನಾವು ಕಟಾವ್ ಮಾಡಿದ್ವಿ. ಅಲ್ಲಿಂದ ಮೇಲಕ್ಕೆ ನಾವು ಕಟ್ ಮಾಡ್ತಾ ಇರ್ತೀವಿ. ಅದರಿಂದ ಏನ್ ಅನುಕೂಲ ಅಂತಂದ್ರೆ ಈ ಗಾಳಿ ಬೆಳಕು ಆಡೋದು ಮತ್ತೆ ಯಥೇಚ್ಛವಾಗಿ ಮತ್ತೆ ಈ ನಾವು ಬೇಸಪಾಸ ಮಾಡೋದಕ್ಕೂ ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ಅನುಕೂಲ ಆದ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಆತರ ಇದ್ ಮಾಡಿದ್ವಿ.
1: ಪ್ರತಿ ಸರಿ ಒಂದ್ 200-250 ಮೊಟ್ಟೆ ತರ್ತೀವಿ ಅಂತಂದ್ರೆ, ಈಗ ಮೊದ್ಲೆಲ್ಲ ನೀವೇ ಮೊಟ್ಟೆ ತಗೊಂಬಂದ್ಬಿಟ್ಟು ಚಾಕಿ ಹುಳುವನ್ನ ಮಾರ್ಕೊಂಡ್ಬಿಟ್ಟು ನೀವು ಮಾಡ್ಬೇಕಾಗಿತ್ತು, ಈಗೆಲ್ಲ ಚಾಕಿ ಹುಳುಗಳೇ ರೆಡಿ ಸಿಗೋದ್ರಿಂದ ನಿಮ್ಗೆ ಅನುಕೂಲ ಆಗ್ತಾ ಇದೆಯಾ?
0: ಹೌದು ಸರ್, ಅದು ತುಂಬಾ ಅನುಕೂಲ ಆಗುತ್ತೆ. ಈಗ ಹೆಂಗಂತಂದ್ರೆ ಮೊದ್ಲು ನಾವು ಮೊಟ್ಟೆನೆ ತಗೊಂಬಂದು ಚಾಕಿ ಕಟ್ಟಿ 1 ಜರ 2 ಜರ ಅಂತ ಎದ್ದಿಸಿ ಅದಕ್ಕೆಲ್ಲ ಮೊದ್ಲೆಲ್ಲ ನಾವು ಈಟ್ ಇದ್ದ ಟೈಮಲ್ಲಿ ಕುಂಬದಲ್ಲಿ ಹಾಕ್ಬಿಟ್ಟು ಮಡಿಕೆಯಲ್ಲಿ ಸುತ್ತ ಒಂಥರ ಬಟ್ಟೆ ಹಾಕ್ಬಿಟ್ಟು ಈ ತರ ಮಾಡಿ ಬೇಸಿಗೆ ಟೈಮಲ್ಲಿ ಆತರ ಮಾಡ್ತಿದ್ವಿ. ಇವಾಗ ಏನಂದ್ರೆ ಚಾಕಿ ಸೆಂಟರ್ ಅಂತ ಬಂದ್ಬಿಟ್ಟಿದಾವೆ, ಅವರೇನೆ 2 ಜರ ಬಿಡಿಸಿ ಕೊಡ್ತಾರೆ ಸರ್. ಹಂಗಾಗಿ ಸ್ವಲ್ಪ ಅನುಕೂಲ ಆಗುತ್ತೆ,
1: ಸಮಯ ಉಳಿತಾಯ ಆಗುತ್ತೆ.
0: ಈಗ ಮೊದ್ಲೆಲ್ಲ 1 ತಿಂಗಳವರೆಗೆ ಕಾಯ್ಬೇಕಾಯ್ತು, ಇವಾಗ ಏನಿಲ್ಲ, 18-20 ದಿವಸಕ್ಕೆ ಬೆಳೆನೇ ತಗೊಂಡ್ಬಿಡ್ತೀವಿ, ಬೆಳೆನ ಆಗಿ ಮಾರ್ಕೆಟ್ ಮುಗಿಸ್ಕೊಂಡ್ಬರ್ತೀವಿ.
1: ರೇಷ್ಮೆ ಸಾಕಾಣಿಕೆ ಮಾಡ್ಲಿಕ್ಕೂ ಎಲ್ಲ ರೇಷ್ಮೆ ಇಲಾಖೆಯಿಂದ ಸಾಕಷ್ಟು ಅನುಕೂಲಗಳು ಕಲ್ಪಿಸಿಕೊಟ್ಟಿದ್ದಾರೆ, ನೀವೇನಾದ್ರೂ ರೇಷ್ಮೆ ಇಲಾಖೆಯಿಂದ ಸಹಾಯ ಪಡ್ಕೊಂಡಿದ್ದೀರಾ?
0: ಹೌದು ಸರ್, ಪಡ್ಕೊಂಡಿದ್ವಿ. ಈಗ ನಾವು ಅಂದ್ರೆ ಈ ಕಡ್ಡಿ ನಾಟಿ ಮಾಡಿರೋದಕ್ಕೂ ಅದರಲ್ಲಿ NREGINAL ಅಂತ ಹೇಳ್ಬಿಟ್ಟು ನಾವು ಸಣ್ಣ ರೈತರಿಗೆ ಅಂತ ಹೇಳ್ಬಿಟ್ಟು ಅದರಲ್ಲಿ ನಮ್ಗೆ ಅದರಲ್ಲಿನು ಅಮೌಂಟ್ ಸಹಾಯಧನ ಪಡ್ಕೊಂಡಿದ್ವಿ. ಮತ್ತೆ ಈಗ ಮನೆ ಮಾಡಿದ್ವಿ, ಮನೆಯಲ್ಲೇನು ಸಹಾಯಧನ ಅದಕ್ಕೂ ಸಹಾಯಧನ ಕೊಟ್ರು, ಚೆನ್ನಾಗಿದೆ ಸರ್. ಸಹಾಯಧನ ಇದಂತವೆಲ್ಲ ತಗೊಂತ ಇದ್ವಿ. ಮತ್ತೆ ಈ ಡ್ರಿಪ್ ಮಾಡಿದ್ವಿ, ಈಗ ಆ ಡ್ರಿಪ್ಪಿಂದನೂ

0: ಈಗ ಅಪ್ಲಿಕೇಶನ್ ಹಾಕ್ಬಿಟ್ಟಲ್ಲ ಫೈಲ್ ಎಲ್ಲ ಮೂವ್ ಮಾಡಿದ್ವಿ, ಅದು ಬರುತ್ತಂತ ಹೇಳಿದ ಸಾಹೇಬ್ರು, ಅದು ಮಾಡ್ತಾ ಇದ್ವಿ. ಬರ್ತದೆ ಸರ್, ಅದು ನಾವು ಮಾಡ್ಬೇಕು. ಅದು ನಾವು ಮಾಡಿ ಇದಕ್ಕೆ ಇಲಾಖೆಗೆಲ್ಲ ಕೊಟ್ಟು ಇದು ಮಾಡಿದ್ರೆ ಆಗುತ್ತೆ ಸರ್. ಅದು ಆತರ ಮಾಡ್ಬೇಕು.
1: ಈಗ ಮೊದ್ಲೆಲ್ಲ ನಾವು ಪುಟ್ಟಿಲ್ ಸಾಕ್ತಿದ್ವಿ, ತುಂಬಾ ಕಷ್ಟ ಇರ್ತಿತ್ತು, ತುಂಬಾ ಕೆಲಸ ಇರ್ತಿತ್ತು. ಈಗೆಲ್ಲ ನಾವು ಅಟ್ಟ ಪದ್ಧತಿಯಲ್ಲಿ ಸಾಕೋದ್ರಿಂದ ಕೆಲಸ ಕಡಿಮೆ ಆಯ್ತು ಅಂತಂದ್ರೆ, ಮೊದ್ಲು ಪುಟ್ಟಿಯಲ್ಲಿ ಸಾಕ್ಬೇಕಾದ್ರೆ ಯಾವ ರೀತಿ ಇಳುವರಿ ಬರ್ತಾ ಇತ್ತು, ಈಗ ಅಟ್ಟ ಸಿಸ್ಟಮ್ ಅಲ್ಲಿ ಮಾಡಿ ಸಾಕಾಣಿಕೆ ಮಾಡ್ತಿದ್ರೆ ಈಗ ಯಾವ ರೀತಿ ಇಳುವರಿ ಬರ್ತಾ ಇದೆ
0: ಸರ್? ಅಂದ್ರೆ ಈಗ ಮೊದ್ಲು ಪುಟ್ಟಿಯಲ್ಲಿ ಅಂದ್ರೆ ಸ್ವಲ್ಪ ರೋಗಗಳು ಜಾಸ್ತಿ ಆಗವು. ಏನಂತಂದ್ರೆ ಅದ್ರಲ್ಲಿ ಸಗಣಿಯಲ್ಲಿ ಸುಣ್ಣ ಹಾಕೊಂಡು ಬಳಿಯರು, ಮತ್ತೆ ಸಗಣಿ ಅದು ಡೈಲಿ ಬೆಡ್ ತೆಗಿತಿದ್ರು, ಆದ್ರೂ ರೋಗಾಣುಗಳು ಜಾಸ್ತಿ ಅವು ಸ್ಪ್ರೆಡ್ ಆಗಿಬಿಡವು. ರೋಗ ಜಾಸ್ತಿ ಇದಾಗದ, ಯಾಕಂದ್ರೆ ಹತ್ತತ್ತ ಸೊಪ್ಪು ಹಾಕೋದ್ರಿಂದ ಕಟ್ ಮಾಡಿ ಹಾಕೋದ್ರಿಂದ ಇದಾಗದ. ಈಗಂತಂದ್ರೆ ಇದು ಈ ಸೆಲ್ಫ್ ಮಾಡಿರ್ತೀವಿ, ಸೆಲ್ಫ್ ಮಾಡಿದ್ರಿಂದ ನಾವು ಸ್ಟ್ಯಾಂಡ್ ನಿಂದ ಇದು ಒಂದ್ ಸೆಲ್ಫ್ ನಿಂದ ಮೇಲಕ್ಕೆ ಸೆಲ್ಫ್ ಅನ್ನೋದು ಎರಡು ಅಡಿ ಗ್ಯಾಪ್ ಇಟ್ಟಿರ್ತೀವಿ. ಸೊಪ್ಪು ಹೊಯ್ಕೊಂಬಂದು ಹಾಕಿದಾಗ ಏನಾಗುತ್ತೆ ಅಂತಂದ್ರೆ, ಈಗ ಸೊಪ್ಪು ಒಂದು ಬೆಳಿಗ್ಗೆ ನಾವು 8 ಗಂಟೆ ಸೊಪ್ಪು ಹಾಕಿದ್ರೆ ಸುಮಾರು ತಿರು ಸಾಯಂಕಾಲ 4-5 ಗಂಟೆ ಅವ್ರಿಗೆ ಸೊಪ್ಪು ತಿಂತಿರ್ತಾವು. ಹಂಗಾಗಿ ಅವು ತಿನ್ನಂತ ಹುಳ ಗಾಡಿ ಬೆಳಕು ಚೆನ್ನಾಗಿ ಆಡೋದ್ರಿಂದ ಚೆನ್ನಾಗಿ ಇಳುವರಿ ಬರುತ್ತೆ, ರೋಗಾಣುಗಳು ಜಾಸ್ತಿ ಇದಾಗಲ್ಲ. ಮತ್ತೆ ಡೈಲಿ ನಾವು ಸುಣ್ಣ ಹಾಕ್ತಿರ್ತೀವಿ, ಸುಣ್ಣ ಹಾಕಿದ್ರೆ ಹಾಕೋದ್ರಿಂದ ಇದರಲ್ಲಿ ಬೆಡ್ ತೆಗಿಯಂಗಿರಲ್ಲ ಡೈಲಿ. ಅವಾಗೆಲ್ಲ ಮೊದ್ಲೆಲ್ಲ ಅಂದ್ರೆ ಪುಟ್ಟೆಯನ್ನು ಮೇಯಿಸಬೇಕಾದ್ರೆ ಬೆಡ್ ತೆಗಿತಿದ್ರು, ಡೈಲಿನೂ ಬೆಡ್ ತೆಗೆದು ಇದು ಮಾಡ್ಬೇಕಾಯ್ತು. ಇವಾಗೆಲ್ಲ ಬೆಡ್ ಏನು ತೆಗಿಯೋದಕ್ಕಾಗಲ್ಲ, ಏನಂದ್ರೆ ಒಂದೇ ಸರಿ ಲಾಸ್ಟ್ ಎಲ್ಲ ಬೆಳೆ ಆದ್ಮೇಲೆ ಬೆಳೆ ಬೆಡ್ ತೆಗಿಬಿಟ್ಟಿದ್ರು, ಹಂಗಾದ್ರೆ ಒಳ್ಳೆ ಅನುಕೂಲ ಇರುತ್ತೆ ಸ್ಟ್ಯಾಂಡ್ ಅಲ್ಲಿ. ಆದ್ರೆ
1: ರೋಗಗಳು ಬರ್ತಿದ್ದು ಮೊದ್ಲೆಲ್ಲ ನಾವು ಪುಟ್ಟೆಯಲ್ಲಿ ಸಾಕ್ಬೇಕಾದ್ರೆ ಅಂತಂದ್ರೆ ರೇಷ್ಮೆ ಮುಖ್ಯ ಏನೇನು ರೋಗ ಬರುತ್ತೆ?
0: ರೇಷ್ಮೆ ಮುಖ್ಯ ರೋಗ ಅಂತಂದ್ರೆ ಹಾಲುಕೊಂಡೆ, ಈ ಸಪ್ಪೇಡ ರೋಗ, ಈ ಗಂಟು ರೋಗ ಅಂತ, ಸರಪಿಚ್ಚಿಗೆ ರೋಗ ಅಂತ, ತರ ಒಂದ್ 4-5 ರೋಗಗಳು ಬರ್ತದೆ.
1: ಅದನ್ನೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ತಾರೆ?
0: ಅವಕ್ಕೆಲ್ಲ ಈ ಕೆಲವೆಲ್ಲ ಮೆಡಿಸಿನ್ ಬರ್ತಾರೆ, ವಿಜೇತ ಮತ್ತೆ ಪೌಡರ್ ಬರ್ತದೆ, ಅವಕ್ಕೆಲ್ಲ ನಾವು ದೂಢೀಕರಣ ಮಾಡಿದಾಗ ಕಡಿಮೆ ಆಗುತ್ತೆ. ಅವಕ್ಕೆ ರೋಗ ಬರ್ದಂಗೇನೆ ನಾವು ಏನಂದ್ರೂ ಈ ರೋಗ ಬರ್ದಂಗೇನೆ ಇದರಲ್ಲಿ ನಾವು ಮುಂಜಾಗ್ರತೆ ಕ್ರಮವಾಗಿ ಮನೆಯಲ್ಲಿ ಮತ್ತೆ ಸ್ಟ್ಯಾಂಡ್ ನಲ್ಲಿ ಎಲ್ಲ ಸ್ವಲ್ಪ ನಾವು ಸ್ವಚ್ಛತೆ ಕಾಪಾಡ್ಕೋಬೇಕು. ಮತ್ತೆ ಕೆಲವೊಂದು ಈ ಡೆಕಾಲು ಅಂತ ಇಂತ ಇದು ಇಲಾಖೆಯಿಂದ ಕೊಟ್ಟಾಗ ಕೊಡ್ತಾಯಿರ್ತಾರೆ, ಅದನ್ನ ಸ್ಪ್ರೇ ಮಾಡ್ಬೇಕು. ಮತ್ತೆ ಮನೆಯನ್ನ ಕ್ಲೀನ್ ಆಗಿ ಬೆಳೆ ಆದ ತಕ್ಷಣ ಮನೆಯನ್ನ ಕ್ಲೀನ್ ಆಗಿ ಸ್ವಚ್ಛವಾಗಿ ನಿರ್ವಹಣೆ ಮಾಡ್ಕೋಬೇಕು.
1: ನೀವು ಇಷ್ಟ ಚೆನ್ನಾಗಿ ಮಾಡಿದಾಗ 100 ಮಟ್ಟೆಗೆ ಎಷ್ಟು ಕೆಜಿವರೆಗೆ ಇಳುವರಿ ಬರ್ತಾ ಇದೆ?
0: 100 ಮಟ್ಟೆಗೆ ಅಂತಂದ್ರೆ ನಾನು ಈ ಎಣ್ಣೆ ಬೆಳೆ ಮುಂಚೆ ನಾನು ಒಂದು ಸಿಬಿ ಅಂತ ತಂದಿದ್ದೆ, ಕನಿಷ್ಠ ಅಂದ್ರೆ ಒಂದು 180-180 ಮಟ್ಟಿಗೆ 2 ಕ್ವಿಂಟಲ್ವರೆಗೂ ಬೆಳೆದಿದೆ ಸರ್.
1: ಒಳ್ಳೆ ಇಳುವರಿ ತಗೊಂಡಿದ್ದೆ,
0: ಇಳುವರಿ ಚೆನ್ನಾಗಿ ಬಂತು. ಬಟ್ ಆದ್ರೆ ಏನ್ ಮಾಡ್ತೇವೆ ಸ್ವಲ್ಪ ರೇಟು ಮಾರ್ಕೆಟ್ ರೇಟು ಸ್ವಲ್ಪ ಕಡಿಮೆ ಆಯ್ತು. ಇಳುವರಿ ಚೆನ್ನಾಗಿ ಬರ್ತಾರೆ, ಇಳುವರಿ ಹೆಚ್ಚಿನವಾಗಿ 100 ಮಟ್ಟಿಗೆ ಕನಿಷ್ಠ ಅಂದ್ರೆ CSR ತಂದ್ರು ಕನಿಷ್ಠ ಅಂದ್ರೆ 80-90 ಕೆಜಿ ವರೆಗೂ ಬೆಳಿಬಹುದು. 100 ಮಟ್ಟಿಗೆ 100 ಕೆಜಿ ಬೆಳಿಬಹುದು ಸರ್. ಈಗಿನ ಇದರಲ್ಲಿ
1: ರೇಷ್ಮೆ ಎಲ್ಲಿ ಮಾರಾಟ ಮಾಡ್ತಾರೆ
0: ಸರ್? ನಾವು ರಾಮನಗರ ತಗೊಂಡೋಗ್ತೀವಿ ಸರ್.
1: ರಾಮನಗರಕ್ಕೆ ಇಲ್ಲಿಂದ ಅಷ್ಟು ದೂರ ತಗೊಂಡೋಗ್ಬೇಕಾರೆ ಏನು ಗೂಡಿನ ಗುಣಮಟ್ಟ ಹೆಂಗ್ ಕೆಟ್ಟೋಗೋದಿಲ್ಲ
0: ಸರ್? ಕೆಟ್ಟೋಗುತ್ತಂತಂದ್ರೆ ಸ್ವಲ್ಪ ಅದೇ ನಾವು 2-3 ವೆಹಿಕಲ್ ಚೇಂಜ್ ಮಾಡಿದಾಗ ಸ್ವಲ್ಪ ಎಲ್ಲ ಗೂಡೆಲ್ಲ ಇದಾಗ್ತಿರುತ್ತೆ. ಒಂದೇ ವೆಹಿಕಲ್ ಹೋದ್ರೆ ನಾವು ಮೊದ್ಲೆಲ್ಲ ಹೋಗ್ತಿದ್ವಿ ಇಲ್ಲಿಂದ ನಾವು ಮೈಸೂರು ರೋಡ್ಗೆ ಹೋಗಿ ಮೈಸೂರು ರೋಡಿಂದ ಯಾವ್ದು ಬಿಜೆಟಿ ಗಾಡಿ ಅಂತ ಹೋಗಿ ಆ ತರ ಇದು ಮಾಡ್ತಿದ್ವಿ. ಇವಾಗೆಲ್ಲ ಈ ಹಳ್ಳಿ ಕಡೆ ಕೆಲವೆಲ್ಲ ಟಾಟಾ ಎಸಿ ಮಾಡಿರ್ತಾರೆ, ಆ ಟಾಟಾ ಎಸಿಯಿಂದ ಒಂದು ಸೀಟು ಒಂದು ಬೋರ್ ಆಗಿಷ್ಟ ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡಿರ್ತಾರೆ. ಕರ್ಕೊಂಡೋಗೋದು ಕರ್ಕೊಂಡ್ಬಂದ್ಬಿಡ್ತಾರೆ. ಅದರಿಂದ ಇಲ್ಲಿ ಒಂದೇ ಇದರಲ್ಲಿ ಹಾಕಿದ್ರಿಂದ ಏನು ಗುಣಮಟ್ಟ ಏನು ಅಷ್ಟೊಂದು ಇದಾಗಲ್ಲ ಸರ್.
1: ಈಗೆಲ್ಲ ಏನ್ ರೇಟ್ ಸಿಗ್ತಾ ಇದೆ ರೇಷ್ಮೆ
0: ಸರ್? ಈಗೆಲ್ಲ ರೇಟು 500-600 ನಡೀತದೆ ಸರ್. ಈಗ ಪರ್ ಕೆಜಿ CSR ಆದ್ರೆ ಇದು ಸೀಬಿನು ಅದನ್ನು ಅದಕ್ಕೆ ಇದಕ್ಕೊಂದು 100 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ.
1: ಈ ರೇಟ್ ಸಿಕ್ಕರೆ ರೈತರಿಗೆ ಅನುಕೂಲ ಅಂತೀರ?
0: ಅನುಕೂಲ ಅಂದ್ರೆ ಸ್ವಲ್ಪ ಇನ್ನ ಸ್ವಲ್ಪ ಅನುಕೂಲ. ಸುಮಾರು 6 ತಿಂಗಳ ಮುಂಚೆ 500-600 ರೇಟ್ ಇತ್ತು. ಹಂಗಾದಾಗ ಏನಾಗ್ತಾರೆ ಈ ರೈತರು ಬೆಳೆದ್ರು ಅವ್ರಿಗೊಂಥರ ಖುಷಿ ಆಗ್ತಿರುತ್ತೆ, ರೇಟ್ ಆಗುತ್ತಲ್ಲ ನಾವು ಬೆಳಿಬೇಕು ಅನ್ನೋದು. ಈಗ ಈಗಿನ ಸ್ವಲ್ಪ ಇದರಲ್ಲಿ ಏನು ಲೇಬರ್ ಇದ್ರಲ್ಲಿ ಸ್ವಲ್ಪ ಒಳಗಾದ್ರೆ ಸ್ವಲ್ಪ ಕಷ್ಟನೆ, ಸ್ವಲ್ಪ ಜಾಸ್ತಿ ಆಗ್ಬೇಕು. ಇನ್ನ ಸ್ವಲ್ಪ 100 ರೂಪಾಯಿ ಜಾಸ್ತಿ ಆದ್ರೆ ಚೆನ್ನಾಗಿರುತ್ತೆ.
1: ಒಟ್ಟಾರೆ ಆಗಿ ರೇಷ್ಮೆ ಒಂದು ವರ್ಷದಲ್ಲಿ ಎಷ್ಟು ಬೆಳೆ ತಗೊಂತೀರ
0: ಸರ್? ಅದು ಅಂದ್ರೆ ಕನಿಷ್ಠ ಅಂದ್ರೆ ಈಗ ವರ್ಷದಲ್ಲಿ ಒಂದು ಕನಿಷ್ಠ 4-5 ಬೆಳೆ ಅಂತ ತಗೋಬಹುದು. 2 ತಿಂಗಳು 2.5 ತಿಂಗಳು ಒಂದ್ಸರಿ ಬೆಳೆ ತಗೊಂಡ್ಬಂದ್ಬಿಡ್ತದೆ. ಸೊಪ್ಪು ನಾವು ತೋಟ ನಿರ್ವಹಣೆ ಮುಖಾಂತರ ಅದು ಬೆಳೆ ಇಷ್ಟ ಅಂತ ಇದು ಮಾಡ್ತೀವಿ. ನಾವು ತೋಟಕ್ಕೆ ಚಿಕ್ಕಪ್ಪ ಜಲ್ದಿ ಜಲ್ದಿ ಬೇಸಾಯ ಮಾಡಿಬಿಟ್ಟು ಅದಕ್ಕೆಲ್ಲ ಸ್ವಲ್ಪ ಕಟಾವು ಮಾಡಿ ಜಲ್ದಿ ಜಲ್ದಿ ಸ್ವಲ್ಪ ಗೊಬ್ಬರ ಅದು ಇದು ಏನನ್ನ ಹಾಕಿದಾಗ ಇಲಾಖೆಯಿಂದ ಕೊಡುವಂತ ಗೊಬ್ಬರ ಬರ್ತಿರ್ತಾವ ಅದು ಎಲ್ಲ ಹಾಕಿ ಸ್ಪ್ರೇ ಮಾಡೋದಿರ್ತದೆ. ಎಲ್ಲ ಸ್ಪ್ರೇ ಮಾಡಿದಾಗ ಅದು ಅವಾಗ ಪೋಷಣ ಅಂತ ಬರುತ್ತೆ. ಅದಕ್ಕೆಲ್ಲ ಸೊಪ್ಪಿಗೆಲ್ಲ ಅದು ಲಘು ಪೋಷಕಾಂಶಗಳು ಅಂತ ಉಳ್ಳಂತ ಒಂದು ಇದು ಅದನ್ನ ಸ್ಪ್ರೇ ಮಾಡಿದಾಗ ಏನಂದ್ರೆ ಉತ್ಕೃಷ್ಟವಾಗಿ ಚೆನ್ನಾಗಿ ಬರ್ತದೆ, ಜಲ್ದಿ ಜಲ್ದಿ ತರಬಹುದು.
1: ಕೆಲವು ರೈತರು ನಾವು 2 ಬ್ಯಾಚ್ ಮಾಡ್ಕೊಂಡ್ಬಿಟ್ಟು ಕನಿಷ್ಠ 8-10 ಬೆಳೆ ತೆಗಿತೀವಿ ಒಂದ್ ವರ್ಷಕ್ಕೆ ಅಂತಾರೆ, ಅವ್ರು ಯಾವ ರೀತಿ ಮಾಡ್ತಾರೆ?
0: ಅಲ್ಲ ಮಾಡ್ಬೋದು ಸರ್. 2 ಬೆಳೆ ನೀವ್ ಹೇಳ್ದಂಗೆ ಹಂಗೆ ಈಗ 2 ಬ್ಯಾಚ್ ಮಾಡ್ಕೊಂಡ್ರೆ 8-10 ಬೆಳೆ ತಗೋಬಹುದು. ನಾವು ಸದ್ಯಕ್ಕಿನ್ನ ನಾವು ಈಗ ಪ್ರಾರಂಭದಲ್ಲಿ ಇದೀವಲ್ಲ, ಹಂಗಾಗಿ ನಾವು ಮುಂದೆ ಮಾಡ್ಬೇಕನ್ನೋ ಒಂದು ಇದೈತೆ ಸರ್, ಉದ್ದೇಶ ಐತೆ. ಬಟ್ ಈಗ ಸದ್ಯಕ್ಕೆ ನಾವು ಇನ್ನ 1 ವರ್ಷ ಆಯ್ತಲ್ಲ ಹಾಕಿ, ಹಂಗಾಗಿ ನಾವು ಅದು ಮುಂದೆ ಮಾಡ್ಬೇಕನ್ನೋ ಉದ್ದೇಶ ಐತೆ ಸರ್, ಮಾಡ್ತೀವಿ ನಾವು.
1: ಈಗ ರೇಷ್ಮೆ ಜೊತೆಗೆ ಈರುಳ್ಳಿ ಬೆಳಿತೀವಿ ಅಂತಂದ್ರೆ ಅದೆಷ್ಟು ಎಕರೆಯಲ್ಲಿ ಬೆಳಿತೀರಾ?
0: ನೀರುಳ್ಳಿ ಅಂತಂದ್ರೆ ನಾವು ಮೊದಲು ಬರೀ ನೀರು

0: ಸುಮಾರು 4-5 ಎಕರೆ ನೀರುಳ್ಳಿ ಹಾಕಿಸ್ತಾರೆ. ಈಗ ಸ್ವಲ್ಪ ಈ ವರ್ಷದಿಂದ 2 ವರ್ಷದಿಂದ ಸ್ವಲ್ಪ ಕಡಿಮೆ ಆಗ್ತಷ್ಟು, ಒಂದ್ 2 ಎಕರೆ ಲೆಕ್ಕಕ್ಕೆ ಹಾಕ್ತೀನಿ. ಈರುಳ್ಳಿನೂ ಒಳ್ಳೆ ಲಾಭದಾಯಕನೇ, ಅದು ರೇಟ್ ಸಿಕ್ಕಾಗ, ರೇಟ್ ಸಿಕ್ಕಾಗ ಲಾಭದಾಯಕ. ಅಂದ್ರೆ ನೀರು ರೇಷ್ಮೆಗಿನ್ನ ಅದು ಹೊಚ್ಚೆ ಮಾಡಿದ್ರೆ ಅದು ಖರ್ಚು ವೆಚ್ಚ ಬಹಳ ಇರುತ್ತೆ. ಈರುಳ್ಳಿ
1: ಈರುಳ್ಳಿ ಬೀಜನೆಲ್ಲ ನೀವೇ ಬೆಳ್ಕೊಂತೀರ, ಹೊರಗಡೆಯಿಂದ ಕೊಂಡ್ಕೊಂಡ್ ಬರ್ತೀರ
0: ಸರ್? ಬೀಜ ನಾವು ಸದ್ಯಕ್ಕೆ ನಾವೇ ಬೆಳ್ಕೊಂತೀವಿ ಸರ್, ಪ್ರತಿ ವರ್ಷ ನಾವೇ ಬೆಳ್ಕೊಂತೀವಿ. ಬೆಳೆಯೋದ್ರಿಂದ ಏನಪ್ಪಾ ಅಂತಂತಂದ್ರೆ ಅನುಕೂಲ, ಅದು ನಾವೇ ಬೆಳ್ಕೊಂಡ್ರಿಂದ ಅಂದ್ರೆ ಈ ಹೊರಗಡೆ ಈ ಫರ್ಟಿಲೈಸರ್ಸ್ ಅಂಗಡಿ ತಂದ್ಬಿಟ್ರೆ ಏನಾಗ್ತಂದ್ರೆ ಯಾವ ಬೀಜನ ಪ್ಯಾಕೆಟ್ ಮಾಡಿರ್ತಾರೆ, ಅವು ಓಸ್ಟ್ ಹಾಕಿರ್ತಾರೆ, ಯಾವ ಗೊತ್ತಾಗೋದಿಲ್ಲ. ಇತ್ತೊಂದು ಹಾಕಿರ್ತೀವಿ, ಒಂದ್ಸರಿ ತೊಂದ್ರೆ ಹಾಕಿದಾಗ ಏನಾಗುತ್ತಂತಂದ್ರೆ ಅವು ಮೊಳಕೆ ಆಗೋದಿಲ್ಲ, ಹಂಗಾಗಿ ಏನಂತ ನಮ್ಗೆ ಲಾಸ್ ಆಗುತ್ತದೆ. ಸೊ ಒಂದು 1,000 ರೂಪಾಯಿ 2,000 ವರೆಗೂ ಒಂದು ಪರ್ ಕೆಜಿ ಇರ್ತಾವೆ, ಅವು ಕ್ವಾಲಿಟಿ ಇದ್ರ ಮೇಲೆ ಈ ಕಂಪ್ನಿ ಮೇಲೆ ಹೋಗ್ತಿರ್ತವೆ. ಹಂಗಾಗಿ ಏನಾಗುತ್ತಂತಂದ್ರೆ ಈ ಬೀಜ ನಂಬಿಕೆ ಇರಲ್ಲ ಅವು, ನಾವು ಬೆಳ್ಕೊಬಿಟ್ರೆ ಏನಾಗುತ್ತಂತಂದ್ರೆ ನಮ್ಗೆ ಗ್ಯಾರಂಟಿ ಇರುತ್ತೆ. ಹಂಗಾಗಿ ನಮ್ಗೆ ಒಂದು ನಾವು ಬೆಳ್ಕೊಂಡ್ರೆ ಅಷ್ಟು ಗ್ಯಾರಂಟಿ ಇರ್ತಾವೆ, ನಾವು ಬೆಳ್ಕೊಂಡು ನಾವು ಇದು ಮಾಡ್ತೀವಿ.
1: ನೀವು ಜಮೀನಿಗೆ ನೀವು ಬೆಳೆಯಕ್ ಮಾತ್ರ ಬೆಳ್ಕೊಂತೀರ ಅಥವಾ ಹೆಚ್ಚಾದ ಏನಾದ್ರೂ ಮಾರಾಟ ಮಾಡ್ತೀರ?
0: ಮಾಡ್ತೀವಿ ಸರ್, ಹೆಚ್ಚಾದ ನಮ್ಗೆ ಎಷ್ಟು ಬೇಕಷ್ಟು ಇಟ್ಕೊಂಡು ಬೇರೆ ಎಲ್ಲ ಸುಮಾರು ಜನ ತಗೊಂಡು ಹೋಗ್ತಾರೆ ಸರ್, ನಮ್ಮ ಹತ್ರ ತಗೊಂಡು ಹೋಗ್ತಾರೆ, ತಗೊಂಡು ಹೋಗಿ ಬೆಳ್ಕೊಂಡು ಚೆನ್ನಾಗಿ ಬಂದ್ವು ಅಂತಾನು ಹೇಳಿದ ಸರ್.
1: ಈರುಳ್ಳಿ ನೀವು ಬೀಜ ಚೆಲ್ಲೋದಕ್ಕಿಂತ ಮುಂಚೆ ಭೂಮಿನೆಲ್ಲ ಯಾವ ರೀತಿ ಸಿದ್ಧತೆ ಮಾಡ್ಕೊಂತಾರೆ
0: ಸರ್? ಈರುಳ್ಳಿನ ಹೆಂಗ್ ಮಾಡ್ತೀವಿ ಅಂತಂದ್ರೆ ನಾವು ಒಂದ್ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಇರುತ್ತೆ, ಆ ಕೊಟ್ಟಿಗೆ ಗೊಬ್ಬರ ಎಲ್ಲ ಏರಿಸ್ತೀವಿ, ಮಾಗಿ ಮುಳುಗ್ನೆ ಮಾಡಿಬಿಟ್ಟು ಮತ್ತೆ ಈ ಗೋಡ್ ಅಂತ ಬರ್ತೀವಿ ಕೆರೆ ಗೋಡು, ಅದನ್ನ ಹೊಡ್ಸ್ಕೊಂತೀವಿ, ಅದನ್ನೆಲ್ಲ ಹೊಡ್ಸಿ ಎಲ್ಲ ಟ್ಯಾಕ್ಟರ್ ಎಲ್ಲ ಇದನ್ನ ಸೌಂಡ್ ಮಾಡಿಬಿಟ್ಟು ಚೆನ್ನಾಗಿ ಉಳುಮೆ ಎಲ್ಲ ಮಾಡಿ ಚೆನ್ನಾಗಿ ನೇಗಿಲಲ್ಲಿ ಹೊಡ್ಸ್ಬಿಟ್ಟು ಅರಿಸ್ಬಿಟ್ಟು ಚೆನ್ನಾಗಿ, ಮತ್ತೆ ಅದಕ್ಕೊಂದ್ಸರಿ ಹೆಚ್ಚು ಹೆಚ್ಚು ಬಿಸಿಲಿದ್ದಾಗ ಒಂದ್ಸರಿ ನೀರನ್ನ ಹಾಕ್ತೀವಿ, ನೀರು ಹಾಕ್ಸ್ಬಿಟ್ಟು ಮತ್ತೆ ಉಳುಮೆ ಮಾಡಿ ಮತ್ತೆ ಬಿಸಿಲು ಹೆಚ್ಚು ಹೆಚ್ಚಾಗಿದ್ದಾಗ ಆ ಥರ ಎಲ್ಲ ಇದು ಮಾಡ್ತೀವಿ.
1: ಒಂದ್ ಎಕರೆಗೆ ಎಷ್ಟು ಬೀಜ ಚೆಲ್ತೀರ
0: ಸರ್? ಎಕರೆ ಕನಿಷ್ಠ ಅಂದ್ರೆ ಅದು ಸ್ವಲ್ಪ ನೆಲದ ಇದ್ರ ಮೇಲೆ ಹೋಗ್ತದೆ, ಕನಿಷ್ಠ ಅಂದ್ರೆ 4 ಕೆಜಿಯಿಂದ 4.5 ಕೆಜಿ ವರೆಗೂ ಚೆಲ್ತಾರೆ, ಕೆಲವರು 3.5 ಕೆಜಿನೂ ಚೆಲ್ತಾರೆ.
1: ಈಗ ಈರುಳ್ಳಿ ಒಳಗಡೆ ಕೆಲವು ರೈತರು ಅಂತರ ಬೆಳೆಯಾಗಿ ಕೊತ್ತಂಬರಿ ಮೆಣಸಿನ ಗಿಡ ಎಲ್ಲ ಬೆಳಿತಾರೆ, ನೀವೇನಾದ್ರೂ ಬೆಳಿತೀರ?
0: ಹೌದು ಸರ್, ನಾವು ಕೊತ್ತಂಬರಿ ಮೆಣಸಿನ ಗಿಡ ಅವೆಲ್ಲ ಇಡ್ತೀವಿ ಸರ್.
1: ಈ ತರ ಬೆಳೆಯೋದ್ರಿಂದ ಏನ್ ಅನುಕೂಲ ಅಂತ?
0: ಈ ತರ ಅಂತ ಬೆಳೆಯೋದ್ರಿಂದ ನೀರುಳ್ಳಿಗೂ ಕೆಲವೊಂದು ಬೇರುಗಳಲ್ಲಿ ಇರೋಂತ ಕೆಲವು ಸಾರಜನಕನ ಬೇರಲ್ಲಿ ಭೂಮಿನೂ ಸ್ವಲ್ಪ ಇದ್ ಮಾಡ್ತಿರ್ತಾರೆ, ಅದರಿಂದ ಅನುಕೂಲ ಆಗುತ್ತೆ. ಮತ್ತೆ ನಮ್ಗೂ ಅನುಕೂಲ ಆಗುತ್ತೆ, ಮನೆಗೆ ಬೇಕಾಗಿರೋಂತ ಈ ಕೊತ್ತಂಬರಿ ಆಯ್ತು, ಸೊಪ್ಪು ಅದು ಮಾರ್ಕೊಂಡು ಅದರಿಂದ ಸ್ವಲ್ಪ ಮನೆತನ ಮಾಡ್ಬೋದು. ಮತ್ತೆ ಸೊಪ್ಪು ಮಾರಲ್ಲ ಅಂತಂದ್ರೆ ಕೊತ್ತಂಬರಿ ಸೊಪ್ಪು ಬೀಜ ಆಗ್ಬಿಟ್ರೆ ಕಾಳಾದಾಗ ಆ ಕಾಳನ್ನ ಮನೆಗೆ ಆಗ್ಬಿಟ್ಟು ಇಲ್ಲಾಂದ್ರೆ ಮನೆಗಾಗಿ ಹೆಚ್ಚಾದವು ಮಾರಲು ಮಾರ್ತೀವಿ ಸರ್, ಮಾರ್ಕೆಟ್ ಅನುಕೂಲ ಆಗುತ್ತೆ.
1: ಈರುಳ್ಳಿಗೆಲ್ಲ ಸಾಕಷ್ಟು ಕಳೆ ಬರುತ್ತೆ, ಕಳೆ ಯಾವ ರೀತಿ ನಿರ್ವಹಣೆ ಮಾಡ್ತಾರೆ
0: ಸರ್? ಕಳೆ ಅಂತಂದ್ರೆ ಈಗ ನಾವು ಬೀಜ ಚೆಲ್ಲಿರ್ತೀವಿ, ಬೀಜ ಚೆಲ್ಲಿ ಆದ್ಮೇಲೆ ಕೆಲವರು 3 ದಿವಸದಲ್ಲಿ ಚೆಲ್ಲಿ ಆದ 3 ದಿವಸದಲ್ಲಿ ಸ್ಪ್ರೇ ಮಾಡ್ತಾರೆ ಕಳೆನಾಶಕ ಅಂತ ಹೇಳ್ಬಿಟ್ಟು, ಕೆಲವು 15 ದಿವಸ 20 ದಿವಸದಲ್ಲಿ ಸ್ಪ್ರೇ ಮಾಡ್ತಾರೆ. ಹಂಗೆ ಒಂದ್ಸರಿ ಸ್ಪ್ರೇ ಮಾಡಿದಾಗ ಕಳೆನಾಶಕ ಕಳೆ ಇದು ನಿರ್ವಹಣೆ ಸ್ವಲ್ಪ ಕಡಿಮೆ ಆಗುತ್ತೆ, ಹಂಗಾಗಿ ಕಳೆನಾಶಕ ಸ್ವಲ್ಪ ಸ್ಪ್ರೇ ಮಾಡ್ತಾರೆ. ಯಥೇಚ್ಛ ಸ್ಪ್ರೇ ಮಾಡಿದಾಗ ಏನಾಗತ್ತಂದ್ರೆ ಈ ಭೂಮಿಯಲ್ಲಿ ಸ್ವಲ್ಪ ಎಟ್ಟೆ ಬರುತ್ತೆ ಅಂತಂತಾರೆ, ಭೂಮಿನೂ ಕೆಟ್ಟೋಗುತ್ತೆ.
1: ಒಂದ್ಸರಿ ಸಿಂಪರಣೆ ಮಾಡಿದ್ರೆ ಯಾವ್ದೇ ರೀತಿ ತೊಂದರೆ ಆಗಲ್ಲ?
0: ಒಂದ್ಸರಿ ಸಿಂಪರಣೆ ಮಾಡ್ಲೇಬೇಕು ಈಗ, ಯಾಕಂದ್ರೆ ಮಾಡಲ್ಲ ಅಂತಂದ್ರೆ ಈಗಿನ ಕೂಲಿ ಆಳುಗಳು ಇದ್ರಲ್ಲಿ ಮಾಡಲ್ಲ ಅಂತಂದ್ರೆ ನಿರ್ವಹಣೆ ಮಾಡಕ್ ಆಗೋದಿಲ್ಲ. ಎಂತ ಮಾಡ್ಲೇಬೇಕು, ಯಾಕಂದ್ರೆ ಲೇಬರ್ಸ್ ಕನಿಷ್ಠ ಅಂದ್ರೆ ಒಂದು ಹೆಣ್ಣಾಳು ಕನಿಷ್ಠ ಅಂದ್ರೆ 200-250 ರೂಪಾಯಿ ಪರ್ ಡೇ ಇದ್ ಮಾಡ್ತಾರೆ, ಗಂಡ ಆಳ್ಗಂದ್ರೆ 300 ರೂಪಾಯಿ ಮಾಡ್ತಾರೆ, 350-400 ವರೆಗೂ ಮಾಡ್ತಾರೆ. ಹಂಗಾದ್ರೆ ಬೆಳಿಗ್ಗೆ ಅವ್ರು 8 ಗಂಟೆಗೆ ಬಂದ್ಬಿಟ್ರೆ ಮಧ್ಯಾಹ್ನ 2 ಗಂಟೆಗೆ ಆ ಟೈಮ್ ನೋಡ್ಕೊಂಡು ಹೋಗ್ತಿರ್ತಾರೆ ಸರ್ ಹೆಣ್ಣಾಳು. ಹಂಗಾಗಿ ನಾವು ಸ್ಪ್ರೇ ಮಾಡ್ಕೊಂಡೇನೆ ಬೆಳೀತಾ ಹೋಗ್ಬೇಕು.
1: ಇದಕ್ಕೆ ನೀರೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ತಾರೆ
0: ಸರ್? ನೀರೆಲ್ಲ ನಾವು ನೀರುಳ್ಳಿಗೆಲ್ಲ ಹಾಸ್ತೀವಿ ಸರ್, ಎಲ್ಲ ಮಡಿ ಮಾಡಿಬಿಟ್ಟು ಎಲ್ಲ ಹಾಸ್ತೀವಿ. ಡ್ರಿಪ್ನು ಮಾಡ್ಬೋದು, ಡ್ರಿಪ್ ಮಾಡಿದ ಅನುಕೂಲ ಇರುತ್ತೆ. ಸದ್ಯ ನಾವು ಇನ್ನ ಡ್ರಿಪ್ ಮಾಡಿಲ್ಲ, ಮಾಡೋಂತ ಆಲೋಚನೆ ಇದೀವಿ, ಮಾಡ್ಬೇಕು ಸರ್ ಇನ್ನ.
1: ಈಗ ಆಯ್ ನೀರೇ ಕೊಡ್ತಾ ಇರಲ್ಲ, ನೀರೆಲ್ಲ ಸಾಕಷ್ಟು ಆಗ್ತಿದ್ಯಾ ನಿಮ್ ಜಮೀನಲ್ಲಿ ನೀರು?
0: ಸದ್ಯಕ್ಕೆ ಏನ್ ಆಗ್ತಿದೆ ಸರ್, ಸ್ವಲ್ಪ ಅದೇ ಮಳೆ ಹೋಗಿದೆ, ನಮ್ಗೂ ಸ್ವಲ್ಪ ಇನ್ನ ಕಡಿಮೆ ಆಗನ್ನ ಉದ್ದೇಶಕ್ಕೆ ಅನಿಸ್ತಾ ಇದೆ. ಸದ್ಯಕ್ಕೆ ಮಳೆ ಬರ್ಬೇಕು, ಮೇನ್ ಮಳೆ ಬಂದ್ರೆ ಎಲ್ಲಕ್ಕೂ ಅನುಕೂಲ ಆಗ್ತಾರೆ, ಮಳೆ ಇದರಿಂದನೆ ನಿಂತಿರೋದೀಗ.
1: ಎಷ್ಟು ಬೋರ್ ಇದಾವೆ ನಿಮ್ ಜಮೀನಿ, ಸಾಕಷ್ಟು ನೀರು ಆಗ್ತಾ ಇದೆಯಾ
0: ಸರ್? ನಮ್ದು ಸದ್ಯಕ್ಕೆ ಅಂದ್ರೆ 3 ಎಕರೆಗೆ ಒಂದ್ ಬೋರ್ ಇದೆ ಸರ್, 2 ಬೋರ್ ಇದ್ದು 2 ಬೋರ್ ಒಂದ್ ಬೋರ್ ನಮ್ಗೆ ಹೋದ ವರ್ಷ ಅಂದ್ರೆ ನೀರ್ ಕಡಿಮೆ ಆಯ್ತು, ಮತ್ತೆ ಇನ್ನೊಂದ್ ಬೋರ್ ಆಗ್ತದೆ, ಅದು ಪರವಾಗಿಲ್ಲ, ಅದ್ರಲ್ಲಿ ಬರ್ತಾವ ಸದ್ಯಕ್ಕೆ. ಜಮೀನ್ಗೆ ನೀರ ಒಂದ್ ಬೋರ್ ಅಲ್ಲೆಲ್ಲ ಆಗ್ತದೆ ಸರ್.
1: ಮತ್ತೆ ಈರುಳ್ಳಿಗೆ ಸಾಕಷ್ಟು ರೋಗ ಬೀಳುತ್ತೆ, ಏನೇನ್ ರೋಗ ಬೀಳುತ್ತೆ
0: ಸರ್? ಈರುಳ್ಳಿಗೆ ರೋಗ ಅಂತಂದ್ರೆ ಅದರಲ್ಲಿ ಕೆಲವೊಂದು ನೇರಳೆ ಮಚ್ಚೆ ರೋಗ ಅಂತ ಒಂದ್ ಬೀಳುತ್ತೆ, ಅದರಲ್ಲಿ ಮತ್ತೆ ಸುಳಿ ನುಸಿ ರೋಗ ಅಂತ ಒಂದ್ ಬೀಳುತ್ತೆ, ಮತ್ತೆ ಕೋತಿ ರೋಗ ಅಂತ ಹೇಳ್ಬಿಟ್ಟು ಒಂದ್ ಬೀಳುತ್ತೆ, ಇನ್ನೊಂದು ಕೆಲವೆಲ್ಲ ಪರ್ಪಸ್ ಅಂತ ಹೇಳ್ಬಿಟ್ಟು ಒಂದ್ ಬೀಳುತ್ತೆ. ಆ ತರ ಒಂದ್ 4-5 ರೋಗಗಳು ಇರ್ತದೆ ಸರ್ ಈರುಳ್ಳಿಯಲ್ಲಿ.
1: ಈ ರೋಗ ಬಿದ್ದ ಯಾವ ರೀತಿ ಹತೋಟಿ ಮಾಡ್ತಾರೆ
0: ಸರ್? ಅದರಲ್ಲಿ ಅಂತಂದ್ರೆ ನಮ್ಗೆ ಕೆಲವೊಂದು ಈ ಗೊತ್ತಿರ್ತವೆ, ಇಲಾಖೆಯಲ್ಲಿ ಹೋಗಿ ತೋರಿಸಿದಾಗ ತೋಟಗಾರಿಕೆ ಇಲಾಖೆಯಲ್ಲಿ ಕೃಷಿ ಇಲಾಖೆಯಲ್ಲಿ ತೋರಿಸ್ತೀವಿ ಅಂತ ಅಂದ್ರೆ ತೋರಿಸ್ತೀವಿ, ಇಲ್ಲಾಂದ್ರೆ ನಮಗೆ ಗೊತ್ತಿರೋಂಥದ್ದು ಏನನ್ನ ಮೆಡಿಸನ್ ಅದರಲ್ಲಿ ನಾವು ವರ್ಷ ಅಲ್ಲಿ ಸುಮಾರು 15 ವರ್ಷದಿಂದ ಇದು ಮಾಡ್ತಾ ಇರ್ತೀವಲ್ಲ, ಹಂಗಾಗಿ ನಮ್ಗೆ ಅಲ್ಲಿ ಸ್ವಲ್ಪ ಯಾವ ಮೆಡಿಸನ್ ಸ್ಪ್ರೇ ಮಾಡಿದ್ರೆ ಹಿಂಗಿನ ಕಂಟ್ರೋಲ್ ಆಗುತ್ತೆ ಅನ್ನೋದು ನಾನು ಸ್ವಲ್ಪ ಗೊತ್ತಿರೋದ್ರಿಂದ ನಾವೇ ತಂದು

0: ಮಾಡ್ತೀವಿ ಸರ್.
1: ಈಗ ಮೇಲ್ ಗೊಬ್ಬರ ಕೊಡ್ಬೇಕಾದ್ರೆ ಚೆನ್ನಾಗಿ ಇಳುವರಿ ಬರ್ಬೇಕಂದ್ರೆ ಮೇಲ್ ಗೊಬ್ಬರ ಏನೇನ್ ಗೊಬ್ಬರ ಕೊಡ್ತೀರಾ, ಎಷ್ಟು ದಿನದಲ್ಲಿ ಕೊಡ್ತೀರಾ
0: ಸರ್? ಮೇಲು ಗೊಬ್ಬರ ಅಂದ್ರೆ ನಾವು ತಳಕ್ಕೆ ಬೀಜ ಚೆಲ್ಬೇಕಾದ್ರೆ ಮುಂಚೆ ಒಂದ್ ಸ್ವಲ್ಪ ಡಿಎಪಿನ ಮತ್ತೆ ದನಿನ ಗೊಬ್ಬರ ಎಲ್ಲ ಹಾಕಿರ್ತಲ್ಲ, ಅದಾದ್ಮೇಲೆ ಈಗ 15 ದಿವಸದಲ್ಲಿ ಕಳೆನಾಶಕ ಸ್ಪ್ರೇ ಮಾಡ್ಬಿಟ್ಟು ಒಂದ್ಸರಿ ಸ್ವಲ್ಪ ಕಳೆ ಎಲ್ಲ ಕೈ ಹಾಕ್ಬಿಟ್ಟು ಆಮೇಲೆ ಅವಾಗ ಒಂದ್ಸರಿ ಸಾರಜನಕನ ಯೂರಿಯಾನ ಕೊಡ್ತೀವಿ 20 ದಿವಸ ತಿಂಗಳಾದ್ಮೇಲೆ. ಅದಾದ್ಮೇಲೆ ಇನ್ನೊಂದ್ಸರಿ ಕಳೆ ಎಲ್ಲ ಕೈ ಹಾಕ್ಸ್ಬಿಟ್ಟು ಅವಾಗ ಮತ್ತೆ ಮೇಲ್ ಗೊಬ್ಬರ ಯಾವನ ಕಾಂಪ್ಲೆಕ್ಸ್ ಟೈಪ್ ಯಾವನ 17 17 19 19 20 26 ಈ ತರ ಯಾವನ್ನ ಕಾಂಪ್ಲೆಕ್ಸ್ ಕೊಡ್ತೀವಿ ಸರ್.
1: ಈ ತರ ಮೇಲ್ ಗೊಬ್ಬರ ಕೊಡೋದಂತ ಅನುಕೂಲ ಅಂತೀರ?
0: ಹ್ಮ್ ಸರ್, ಕೊಡ್ಲೇಬೇಕು ಸರ್, ಇಲ್ಲ ಕೊಡ್ಲಿಲ್ಲ ಅಂದ್ರೆ ಬರೋದಿಲ್ಲ ಸರ್. ಮೇಲ್ ಗೊಬ್ಬರ ಕೊಡ್ಲಿಲ್ಲ ಅಂತಂದ್ರೆ ಯಾವ ಬೆಳೆನು ಈಗಿನ ವಾತಾವರಣ ಈಗಿನ ಭೂಮಿ ನಾವು ಯಾಕಂದ್ರೆ ಗೌರ್ಮೆಂಟ್ ಗೊಬ್ಬರ ಅಂತೀವಲ್ಲ ಅದು ಕೊಡ್ಲಿಲ್ಲ ಅಂತಂದ್ರೆ ಬರೋದಿಲ್ಲ ಸರ್. ಈಗ
1: ಈಗ ಕಟಾವು ಬರ್ಬೇಕಂದ್ರೆ ಎಷ್ಟು ತಿಂಗಳು ಅವಧಿ ಬೇಕಾಗುತ್ತೆ
0: ಸರ್? ಇದು ಕನಿಷ್ಠ ಅಂದ್ರೆ ಒಂದು 3 ತಿಂಗಳು, 3 ತಿಂಗಳು ಅಂತಂದ್ರೆ ಅದು 90 ದಿವಸ 90 100 110 ದಿವಸ ಒಳಗಡೆ ಬರ್ತದೆ ಸರ್. ಒಂದ್ ತಳಿ ಒಂದು 10 15 ದಿವಸ ಡಿಫ್ರೆನ್ಸ್ ಆಗುತ್ತೆ. 3 ತಿಂಗಳು 3 ತಿಂಗಳ ಮೇಲೆ ಒಂದು 10 15 ದಿವಸ ಲೆಕ್ಕಕ್ಕೆ ಒಟ್ಟಿಗೆ 90 ರಿಂದ 100 110 ದಿವಸ ಅಷ್ಟೇ ಬರ್ತದೆ ಸರ್.
1: ಮಳೆಗಾಲದಲ್ಲಿ ಕಟಾವಿಗೆ ಬಂದಾಗ ಮಳೆ ಬರೋ ಸಾಧ್ಯತೆ ಇರುತ್ತೆ, ಈ ಮಳೆ ಬಂದ್ರೆ ಏನಾದ್ರೂ ತೊಂದರೆ ಆಗುತ್ತಾ?
0: ಹೌದು ಸರ್, ಆಗುತ್ತೆ, ತುಂಬಾ ತೊಂದರೆ ಆಗುತ್ತೆ ಈ ಮಳೆಗಾಲದಲ್ಲಿ ಅಂದ್ರೆ. ಈಗ ಒಳ್ಳೆ ಈ ಅದು ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಕಟಾವು ಮಾಡಿದ್ರೆ ಅವಾಗ ಮಳೆಗಳು ಒಳ್ಳೆ ಮಳೆಗಳು ಈ ಮಗೆ ಮಳೆ ಅಂತ ಇಂಥ ಸೈಕ್ಲೋನ್ ಬರ ಅಂತ ಇರ್ತವೆ. ಅದು ಸ್ವಲ್ಪ ನೋಡ್ಕೊಂಡು ಕಿತ್ತ ಹಾಕೊಂಡು ಬದುಗಳು ಇರ್ತಾವಲ್ಲ ಬದುಗಳ ಮೇಲೆ ಹಾಕೊಂಡ್ರೆ ಮಳೆ ಇಟ್ಕೊಳ್ಳುತ್ತೆ. ಒಂದ್ ಎರಡು ಸರಿ ಮಳೆ ಇಟ್ಕೊಂಡ್ರು ಗಡ್ಡೆ ಮೇಲೆ ಬಿದ್ರು ಅಂತ ಇದಾಗಲ್ಲ. ಮಳೆ ಬಂದು ಬಿಸಿಲು ಹೊಡೆದಾಗ ಏನಾಗ್ತದೆ, ಗಡ್ಡೆ ಒಂದ್ ಸ್ವಲ್ಪ ಹಂಗೆ ಮೇಗಳ ಮುಗ್ಲೆಲ್ಲ ಬಂದಂಗ ಆಗುತ್ತೆ.
1: ಒಂದು ಎಕರೆಗೆ ಎಷ್ಟು ಕಟ್ಟುವರೆಗೆ ಇಳುವರಿ ಬರುತ್ತೆ
0: ಸರ್? ಒಂದು ಎಕರೆಗೆ ಅವು ಬೆಳಿಬೋದು ಸರ್, ಅದು ಕನಿಷ್ಠ ಅಂದ್ರೂ 200 250 ವರೆಗೂ 250 ಪ್ಯಾಕೆಟ್ ವರೆಗೂ ಬೆಳಿಬೋದು. ಚೆನ್ನಾಗಿ ಮಾಗಿ ಚೆನ್ನಾಗಿ ಒಂದ್ ಸ್ವಲ್ಪ ಫಲವತ್ತತೆ ಇದಂತ ಭೂಮಿನಲ್ಲಿ 300 ಪ್ಯಾಕೆಟ್ ಮೇಲೇನು ಬೆಳಿಬಹುದು.
1: ನಿಮ್ದೆಲ್ಲ ಯಾವ ರೀತಿ ಇಳುವರಿ ಬರ್ತಾ ಇದೆ?
0: ನಮ್ದು ಬೆಳೀತು ಸರ್, ನಾವು ಕನಿಷ್ಠ ಅಂದ್ರೂ ಒಂದ್ ಎಕರೆ ಕನಿಷ್ಠ 200 250 ವರೆಗೂ ಬೆಳೆದಿದೆ ಸರ್.
1: 250 ಪ್ಯಾಕೆಟ್ ಬೆಳೆದ ನಂತರ ಇದನ್ನ ಮಾರ್ಕೆಟ್ ತಗೊಂಡ್ ಹೋಗ್ಬೇಕಾದ್ರೆ ಏನಾದ್ರು ಗ್ರೇಡ್ ಮಾಡ್ತಾರೆ?
0: ಹೌದು ಸರ್, ಗ್ರೇಡ್ ಮಾಡ್ತೀವಿ. ಅಲ್ಲ, ನಾವು ಪ್ರತಿಯೊಂದು ನಾವು ಇಲ್ಲಿ ಎಂದು ಕೊಟ್ಟೋದಿಲ್ಲ ಲೋಕಲ್ ಆಗಿ. ನಾವು ಪ್ರತಿ ಸಾರಿನು ಬೆಂಗಳೂರಿಗೆ ಹೊಡೆಯೋದು, ಗ್ರೇಡಿಂಗ್ ಮಾಡ್ತೀವಿ. ಒಂದು 1st ಐಟಮ್ 2nd ಐಟಮ್ 3rd ಐಟಮ್ ಅಂತ ಗ್ರೇಡಿಂಗ್ ಎಲ್ಲ ಮಾಡಿಬಿಟ್ಟು ಪ್ಯಾಕೆಟ್ ಮಾಡಿಬಿಟ್ಟು ಇಲ್ಲಿಂದ ಮತ್ತೆ ಬೆಂಗಳೂರಿಗೆ ತಗೊಂಡೋಗ್ತೀವಿ.
1: ಈಗ ನೀವೆಲ್ಲ ಬೆಂಗಳೂರಲ್ಲೇ ಮಾರಾಟ ಮಾಡ್ತೀವಿ ಅಂತಂದ್ರಿ, ಕೆಲವು ರೈತರು ಬೆಂಗಳೂರಿಗೆ ಹಾಕೊಂಡು ಹೋಗೋದೆಲ್ಲ ಸಾಕಷ್ಟು ಖರ್ಚು ಬರುತ್ತಪ್ಪ ಅಂತ ಅಂದ್ಬಿಟ್ಟು ಇಲ್ಲೇ ಬಂದಿರತಕ್ಕಂತ ವ್ಯಾಪಾರಸ್ಥರಿಗೆ ಮಾರಾಟ ಮಾಡ್ತಾರೆ, ಇಲ್ಲಿ ಮಾರೋದು ಅನುಕೂಲ ಅಂತ ಅನನುಕೂಲ ಅಂತೀರ?
0: ಸರ್, ಅವ್ರವ್ರ ಅನುಕೂಲ ಸರ್. ನಮ್ಗೆ ಅಂದ್ರೆ ಅವರು ಈ ಕೆಲವರು ಈಗ ರೈತರ ಅಂದ್ರೆ ರೈತರ ಜೀವನ ಗೊತ್ತಾರ. ಈಗ ನಿಮ್ಗು ಹೆಂಗಂತಂದ್ರೆ ಈಗ ಅವ್ರ ಆರ್ಥಿಕವಾಗಿ ಏನಾದ್ರು ಒಂದು ಇದಿರ್ತೈತೆ, ಹಂಗಾಗಿ ಅಲ್ಲಿಗೆ ತಗೊಂಡೋಗಿ ಕೊಡೋದು ಅದು ಇದು ಅನ್ನೋದು ಏನ ಅನ್ಕಂದ್ಬಿಟ್ಟು ಇದು ಕೆಲವರು ಇಲ್ಲೇ ಕೊಡ್ತಾರೆ ಸರ್. ನಮ್ಗಂದ್ರೆ ಏನೇ ಇದ್ರು ನಾವು ಯಾವ್ದೇ ಕಾರಣಕ್ಕೂ ಇಲ್ಲಿ ಕೊಡಕ್ ಹೋಗಲ್ಲ ಸರ್. ಅಲ್ಲಿ ತಗೊಂಡೋಗೋದು ಅನುಕೂಲ. ಹೆಂಗಂತಂದ್ರೆ ಈಗ ಅಲ್ಲಿ ತಗೊಂಡೋದ್ರೆ ಸ್ವಲ್ಪ ಆ ಗ್ರೇಡಿಗೆ ತಕ್ಕಂತೆ ರೇಟ್ ಹಾಕ್ತಿರ್ತಾರೆ, ಇಲ್ಲ ಅಂತಾನೆ ಲಂಸಮ್ ಎಲ್ಲ ಒಂದಿದ್ರಲ್ಲೇ ತಗೊಂಡ್ಬಿಡ್ತಾರೆ. ಇಲ್ಲಿ ಕೆಲವೊಂದ್ ಟೈಮಲ್ಲಿ ಮೋಸ ಮಾಡೋಂತ ಬಂದು ತಗೊಂಡಿರ್ತಾರೆ, ಖರೀದಿದಾರ ತಗೊಂತಾರೆ. ಹಂಗಾಗಿ ಅಲ್ಲಿ ಹೋಗ್ಬಿಟ್ರೆ ನೀನ್ ಯಾರು ಹೋದ್ರು ಅದಕ್ಕೇನು ಅದಕ್ಕೆ ಬೆಲೆ ಏನ್ ಕಟ್ಬೇಕು ಅಂತ ತಕ್ಕಂತೆ ಬೆಲೆ ಆಗಿ ಕೊಡ್ತಾರೆ.
1: ಏನ್ ರೇಟ್ ಸಿಗ್ತದೆ ಈರುಳ್ಳಿ?
0: ಈರುಳ್ಳಿ ರೇಟ್ ಸಿಗುತ್ತಾರ, ಖರ್ಚು ವೆಚ್ಚನೆ ಸುಮಾರು ಒಂದು ಈಗ ಒಂದು ಪ್ಯಾಕೆಟ್ ಬೆಳಿಬೇಕಂದ್ರೆ ಖರ್ಚೇನೋ 100 200 ರೂಪಾಯಿ ಖರ್ಚು ಬರ್ತಾರೆ. ಕಳೆ ಮಳೆಯಿಂದ ಲೆಕ್ಕ ಹಾಕಿ ಅವ್ರು ತಗೊಂಡೋಗೋದು. ಒಂದು ಖಾಲಿ ಪ್ಯಾಕೆಟ್ ತರಬೇಕಂದ್ರೆ 30 ರೂಪಾಯಿ ಖಾಲಿ ಪ್ಯಾಕೆಟ್ ಒಂದು, ಹೌದಾ? ಮತ್ತೆ ಇಲ್ಲಿಂದ ನೀವು ಬೆಂಗಳೂರು ತಗೊಂಡೋಗ್ಬೇಕಂದ್ರೆ 50 60 ರೂಪಾಯಿ ಆಗುತ್ತೆ ಒಂದ್ ಪ್ಯಾಕೆಟ್ ಲಗೇಜ್ ಮತ್ತೆ ಅಲ್ಲಿ ಕಮಿಷನ್. ಹಂಗಾಗಿ ಕನಿಷ್ಠ ಅಂದ್ರೆ 100 150 150 ರೂಪಾಯಿ 200 ರೂಪಾಯಿ ಲೆಕ್ಕಕ್ಕೆ ಒಂದೊಂದು ಪ್ಯಾಕೆಟ್ ಖರ್ಚು ಬರುತ್ತೆ. ಅಲ್ಲಿ ಬರೀ 150 ರೂಪಾಯಿ ಸಿಕ್ಕರೆ ಏನ್ ಮಾಡಕ್ಕಾಗತ್ತೆ? ಕೆಲವ್ರು ಎಷ್ಟೋ ಜನ ರೈತರು ತಾಕೊಂಡು ಹೋಗ್ಬಿಟ್ಟು ಬೆಂಗಳೂರಿಗೆ ಬರೀ 150 ರೂಪಾಯಿ ಬಾಡಿಗಿಲ್ದಲ್ಲ ಕೈ ವಾಪಸ್ ಬಂದಿರುತ್ತೆ.
1: ಈಗ ಒಂದ್ ಎಕರೆ ಈರುಳ್ಳಿ ಬೆಳೆದಕ್ಕೆ ಎಷ್ಟು ಖರ್ಚು ಬರುತ್ತೆ ನಿಮ್ಗೆ
0: ಸರ್? ಒಂದ್ ಎಕರೆ ಈರುಳ್ಳಿ ಬೆಳಿಬೇಕಂದ್ರೆ ಕನಿಷ್ಠ ಅಂದ್ರೆ ಒಂದು 30 35 40 ಸಾವಿರ ರೂಪಾಯಿವರೆಗೂ ಖರ್ಚು ಬರ್ತದೆ ಈಗ ಲೇಬರ್ಸ್ ಇದ್ರಲ್ಲಿ.
1: ಈ ತರ 35 40 ಸಾವಿರ ರೂಪಾಯಿ ಖರ್ಚು ಬಂದಾಗ ರೈತರಿಗೆ ಒಂದ್ ಕ್ವಿಂಟಲ್ ಏನ್ ರೇಟ್ ಸಿಕ್ಕ್ರೆ ಅನುಕೂಲ ಅಂತೀರ?
0: ಸರ್, ಹಂಗೆ ಲೆಕ್ಕ ಹಾಕಿದ್ರೆ ನಾವು ಕನಿಷ್ಠ ಅಂದ್ರೂ ಈಗಿನ ರೇಟ್ ಅಂತಂದ್ರೆ ಕನಿಷ್ಠ ಅಂದ್ರೆ 800 1000 ರೂಪಾಯಿ ಮೇಲೆ ಅಬೌವ್ 1000 ರೂಪಾಯಿ ಒಂದು 50 ಕೆಜಿ ಪ್ಯಾಕೆಟ್ಗೆ ಅವರೇಜ್ 900 1000 ರೂಪಾಯಿ ಮೇಲೆ ಸಿಕ್ಕಾಗ ಮಾತ್ರ ಇದಾಗ ಸರ್. ಒಂದೂವರೆ 1000 ರೂಪಾಯಿ ಸಿಕ್ಕ ಅಲ್ಲಿ ಸ್ವಲ್ಪ ಹಾಕಿರತಕ್ಕಂತೆ ಅವ್ರನ್ನ ಸ್ವಲ್ಪ ಖುಷಿ ಪಡ್ಬೇಕಂದ ಸ್ವಲ್ಪ ಖುಷಿ ನೆಮ್ಮದಿಯಾಗಿರ್ಬೇಕು ಮನ್ ರೈತರ ಜೀವನ ಸ್ವಲ್ಪ ಸಂತೋಷವಾಗಿರ್ಬೇಕು. ಇಲ್ಲ ಅಂದ್ರೆ ನೀರುಳ್ಳಿ ಬೆಳೆದಂತ ಬೆಳೆ ಬೆಳೆಗಾರ ಸ್ವಲ್ಪ ಚೆನ್ನಾಗಿರ್ಬೇಕು ಅನ್ನಂಗಿದ್ರೆ ಒಂದೂವರೆ 1000 ರೂಪಾಯಿ 2000 ರೂಪಾಯಿ ಲೆಕ್ಕಕ್ಕೆ ಸಿಕ್ಕರೆ ತುಂಬಾ ಅನುಕೂಲ. ಅದೇ 2 ವರ್ಷ ಮುಂಚೆ ಸಿಕ್ತು, ಚೆನ್ನಾಗಾಯ್ತು ಸರ್.
1: ಈರುಳ್ಳಿಯಲ್ಲಿ ಯಾವ ವರ್ಷ ಆದ್ರೂ ತುಂಬಾ ಲಾಸ್ ಆಗಿರೋದು ಅಥವಾ ತುಂಬಾ ಚೆನ್ನಾಗಿ ಲಾಭ ಬಂದ್ರು ಅಂತ ಉದಾಹರಣೆಗಳು ಇದಾವ?
0: ಇದಾವ ಸರ್. ನನ್ನ ಇದ್ರಲ್ಲೇನೆ ನಾವು ಸುಮಾರು ನನ್ನ ಇದ್ರಲ್ಲೇನೆ ನಾವು ಒಂದ್ಸರಿ ಬರೇ 105 ಪ್ಯಾಕೆಟ್ಗೆ ಕನಿಷ್ಠ ಒಂದ್ 3 ಲಕ್ಷ ಚೂರ ಆಯ್ತು ಸರ್. ಅಂದ್ರೆ ವರ್ಷ ಇನ್ನ 4 ಎಕರೆ 5 ಎಕರೆ ಆಗ್ತಿದ್ದೆ ಆ ವರ್ಷದಲ್ಲಿ. ಅದಕ್ಕಿಂತ ಮುಂಚೆ ವರ್ಷ ಸ್ವಲ್ಪ ಫುಲ್ ತುಂಬಾ ಲಾಸ್ ಆಗಿತ್ತು. ಅದಕ್ಕೆ ಏನಾಯ್ತು ಅಂತಂದ್ರೆ ನಾನು ಸ್ವಲ್ಪ ಕಡಿಮೆ ಆಗ್ತಿ ಬಿಟ್ಟೆ. ಆ ವರ್ಷದಲ್ಲಿ ಕಡಿಮೆ ಹಾಕಿದ್ದು ವರ್ಷದಲ್ಲೇ ಯಥೇಚ್ಛವಾದ ರೇಟ್ ನಾನು ಸುಮಾರು ಒಂದು ಪ್ಯಾಕೆಟ್ ಅನ್ನ 2000 ಮಾರ್ಕೊಂಡ್ ಬಂದಿದ್ದರು.
1: ಚಂದ್ರಣ್ಣ ಅವರೇ ಬರೇ ಈಗ ಈರುಳ್ಳಿ ರೇಷ್ಮೆ ಅಂತ ಅಲ್ಪಾವಧಿ ಬೆಳೆಗಳೇ ಬೆಳೀತಾರೆ, ಯಾಕೆ ತೋಟಗಾರಿಕೆ ಬೆಳೆಗಳು ಅಡಿಕೆ

0: ತೆಂಗು ಮಾವು ಸಪೋಟ ದಾಳಿಂಬೆ ಇಂತ ಬೆಳೆಗಳು ಬೆಳಿಬಾರ್ದು
1: ಸರ್? ಅದೇ ಅಂತಂತಂದ್ರೆ ಅದಕ್ಕೆ ಈಗ ನಮ್ಗೆ ಇಲ್ಲಿ ಬಯಲು ನಮ್ಮ ಪ್ರದೇಶದಲ್ಲಿ ನಮ್ಮ ಚಿತ್ರದುರ್ಗ ಜಿಲ್ಲೆ ಬಯಲು ಪ್ರದೇಶ ಆಗಿರೋದ್ರಿಂದ ನೀರಿಂದು ಕೊರತೆ ಜಾಸ್ತಿ ಇದೆ ಸರ್. ಈ ಬೋರ್ವೆಲ್ಗಳು ಯಾವ ಟೈಮ್ ಕೈ ಕೊಡ್ತಾವೆ ಹೇಳಕ್ ಆಗಲ್ಲ, ಮಳೆ ಬರಲ್ಲ ಟೈಮ್ ಸರಿಯಾಗಿ. ಹಂಗಾಗಿ ಸ್ವಲ್ಪ ಈ ಏನಂದ್ರು ಅವತ್ತಿಂದ ಅವತ್ತಿಂದ ಸ್ವಲ್ಪ ಈ ಅಲ್ಪಾವಧಿ ಬೆಳೆಗಳು ಇಟ್ಕೊಂಡೇನೆ ರೈತರೆಲ್ಲ ಇದು ಮಾಡ್ತಾರೆ ಸರ್. ದೀರ್ಘಾವಧಿ ಬೆಳೆಗಳು ಇರ್ಬೇಕಂದ್ರೆ ಈ ತೆಂಗು ಅಡಿಕೆ ಬಾಳೆ ಅಂತಂದ್ರೆ ಈ ಮೇಯ್ನ್ ಈ ನಮ್ಗೆ ಭದ್ರಾ ಮೇಲ್ದಂಡ ಅನ್ನೋದು ಸ್ವಲ್ಪ ಏನೋ ತರಿಸಿದ್ರೆ ನಮ್ಗೆ ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ತುಂಬಾ ಅನುಕೂಲ ಆಗ್ತಾರೆ.
0: ಈ ತರ ನೀರಾವರಿ ಅನುಕೂಲ ಆದ್ರೆ ಆತರ ಬೆಳಿಬೇಕಂತ ಆಸಕ್ತಿ ಇದೆ.
1: ಹೌದೌದು ಸರ್.
0: ಒಟ್ಟಾರೆಯಾಗಿ ಕೃಷಿ ಬದುಕು ಸಂತೋಷ ನೆಮ್ಮದಿ ತಂದ್ಕೊಟ್ಟಾಯ್ತಾ ನಿಮ್ಗೆ?
1: ಸರ್ ಸದ್ಯಕ್ಕೆ ಪರವಾಗಿಲ್ಲ ಸರ್, ನಮ್ ಇದರಲ್ಲಿ ಅದಕ್ಕೆ ನಮ್ಗೆ ನಾವು ಮೊದಲಲ್ಲಿ ಸುಮಾರು ವರ್ಷದಿಂದ ಸುಮಾರು ಒಂದು 20 ವರ್ಷ ಮುಂಚೆ ನಾವು ಬೆಂಗಳೂರಲ್ಲಿ ಇದ್ವಿ, ಮತ್ತೆ ಅಲ್ಲಿ ಬಿಟ್ಟು ಮದುವೆ ಆದ್ಮೇಲೆ ಇಲ್ಲೇ ಸೆಟ್ಲ್ ಆದ್ವಿ. ಈಗಿನ ವಾತಾವರಣ ಇದನ್ನ ಹಾಕೊಂಡ್ರೆ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿದೆ ಸರ್. ನಾ ಯಾಕಂದ್ರೆ ಇಲ್ಲಿ ಅಲ್ಲಿ ಹೋಗ ಕೈ ಯಾರೋ ಕೈ ಕೆಳಗೆ ಕೆಲಸ ಮಾಡೋದಕ್ಕಿಂತ ಇಲ್ಲಿ ನಮ್ಮ ಕೆಲಸ ನಾವು ಮಾಡ್ಕೊಂಡಿದ್ರೆ ಅನುಕೂಲ ಸರ್. ಸದ್ಯಕ್ಕೆ ಅಂದ್ರೆ ಜಲ್ದಿ ಕೈ ಹಿಡಿಯಲ್ಲ, ಇದು ಸ್ವಲ್ಪ ಕಾಯ್ಬೇಕು ಸರ್, ಇದು ಮಾಡ್ಬೇಕು, ಮಾಡಿರ್ತಕ್ಕಂಥ ಪ್ರತಿಭಾ ಸಿಗುತ್ತೆ.
0: ಎಷ್ಟು ಜನ ನಿಮಗೆ ಮಕ್ಕಳು?
1: ನಮ್ಗೆ ಇಬ್ಬರು ಸರ್, ಒಂದು ಗಂಡು ಒಂದು ಹೆಣ್ಣು.
0: ಮುಂದೆ ಮಗನ್ನು ಏನಾದರೂ ಈ ಕೃಷಿ ಬದುಕು ತರಬೇಕನ್ನೋ ಉದ್ದೇಶ ಇದೆಯೇ?
1: ಇಲ್ಲ ಸರ್, ಅದು ನನ್ನ ಮನಸ್ಸಲ್ಲಿ ಇಲ್ಲ ಇಲ್ಲ. ಯಾಕಂದ್ರೆ ನಾವು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ, ಯಾಕಂತಂದ್ರೆ ನಾವು ಕಷ್ಟ ಪಡೋದಲ್ಲ, ಅವ್ರು ಕಷ್ಟ ಪಡೋದು ಬೇಡ, ಅವ್ರು ಸ್ವಲ್ಪ ಓದಿಸಿ ಚೆನ್ನಾಗಿ ಮಾಡ್ಬೇಕಂತ ಇದೆ ಸರ್.
0: ಬಹಳ ಸಂತೋಷ ಶಾಂತಣ್ಣ ಅವರೇ, ಇದುವರೆಗೂ ನೀವು ಈರುಳ್ಳಿ ಹಾಗೂ ರೇಷ್ಮೆ ಕೃಷಿಯಲ್ಲಿ ಸಾಕಷ್ಟು ಅನುಭವ ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಲಿ ಅಂತ ಹಾರೈಸ್ತೀವಿ. ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ. ನಮಸ್ಕಾರ ಸರ್.
2: ಇದುವರೆಗೂ ರೇಷ್ಮೆ ಕೃಷಿಯ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ವಡೇರಹಳ್ಳಿಯ ಕೃಷಿಕ ಶಾಂತಣ್ಣ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ.
3: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
4: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
3: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
4: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
3: ಲಿಡ್ಕರ್, ನಂಬಿಕೆ ನಿರಂತರ.
2: ಈಗ ಪೇಟೆ ಧಾರಣೆ. ಚನ್ನಗಿರಿಯ ಮಾರುಕಟ್ಟೆ ಧಾರಣೆ ಹೀಗಿದೆ. ಅಡಿಕೆ ರಾಶಿ ಕ್ವಿಂಟಾಲ್ಗೆ ಕನಿಷ್ಠ 45,500 ರೂಪಾಯಿಗಳಿಂದ ಗರಿಷ್ಠ 54,599 ರೂಪಾಯಿಗಳು. ತೆಂಗಿನಕಾಯಿ ಗರಿಷ್ಠ 25,000 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 1,900 ರೂಪಾಯಿಗಳು. ಚಳ್ಳಕೆರೆಯ ಮಾರುಕಟ್ಟೆ ಧಾರಣೆ ಹೀಗಿದೆ. ಕಡಲೆಕಾಯಿ ಬೀಜ ಕ್ವಿಂಟಾಲ್ಗೆ ಕನಿಷ್ಠ 9,730 ರೂಪಾಯಿಯಿಂದ ಗರಿಷ್ಠ 11,950 ರೂಪಾಯಿಗಳು. ಜಗಳೂರಿನ ಮಾರುಕಟ್ಟೆ ಧಾರಣೆ. ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 1,700 ರೂಪಾಯಿಗಳು. ಹಿರಿಯೂರಿನ ಮಾರುಕಟ್ಟೆ ಧಾರಣೆ. ಕಡಲೆಕಾಳು ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 5,738 ರೂಪಾಯಿಗಳು. ಕಡಲೆಕಾಯಿ ಬೀಜ ಕ್ವಿಂಟಾಲ್ಗೆ ಕನಿಷ್ಠ ಗರಿಷ್ಠ 11,979 ರೂಪಾಯಿಗಳು. ಹೊಸದುರ್ಗದ ಮಾರುಕಟ್ಟೆ ಧಾರಣೆ. ಅಡಿಕೆ ಪೌಡಿ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಕನಿಷ್ಠ 25,000 ರೂಪಾಯಿಂದ ಗರಿಷ್ಠ 25,500 ರೂಪಾಯಿಗಳು. ಪೇಟೆ ಧಾರಣೆ ಕೇಳಿದಿರಿ. ಈಗ ಹವಾಮಾನ ವರದಿ. ಉತ್ತರ ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮತ್ತು ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನ 1 ಅಥವಾ 2 ಸ್ಥಳಗಳಲ್ಲಿ ಮಳೆಯಾಗಿದೆ. ಅಣ್ಣಿಗೆರೆ 6 cm, ಗೋಕಾಕ್ 5 cm, ಸಿಂದಗಿ 3 cm, ಹುಕ್ಕೇರಿ 2 cm, ಎನ್ಆರ್ಪುರ 2 cm, ಜಯಪುರ 2 cm, ಕಮ್ಮರಡಿ 1 cm, ಕಡೂರು 1 cm, ಬೈಲಹೊಂಗಲ 1 cm, ಕಲಘಟಗಿ 1 cm, ಕುಂದಗೋಳ 1 cm, ಸುತಗಟ್ಟಿ ಮೆಟ್ಟಿಕೊಪ್ಪ 1 cm, ಬೆಳಗಾವಿ ವಿಮಾನ ನಿಲ್ದಾಣ ವೀಕ್ಷಣಾಲಯ ಬೆಳಗಾವಿ 1 cm, ಹಳಿಯಾಳ 1 cm, ಮುಂಡುಗೋಡ 1 cm ಮಳೆಯಾದ ವರದಿಯಾಗಿದೆ. ದಿನಾಂಕ 25/5/2026 ವರದಿ. ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ವಿಜಯಪುರ, ಬಾಗಲಕೋಟೆ, ಕೊಪ್ಪಳ, ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ ಜಿಲ್ಲೆಗಳಲ್ಲಿ ಒಣಹವೆ. ಕರ್ನಾಟಕದ ದಕ್ಷಿಣ ಒಳನಾಡಿನ ವರದಿ. ದಿನಾಂಕ 14/5/2026 ವರದಿ. ಶಿವಮೊಗ್ಗ ದಾವಣಗೆರೆ

0: ಚಿಕ್ಕಮಗಳೂರು ಹಾಸನ ಕೊಡಗು ಜಿಲ್ಲೆಗಳಲ್ಲಿ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಬಿರುಗಾಳಿಯೊಂದಿಗೆ 40-50 ಕಿಲೋಮೀಟರ್ ಹಗುರದಿಂದ ಸಾಧಾರಣ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಮೈಸೂರು ಚಾಮರಾಜನಗರ ಜಿಲ್ಲೆಗಳಲ್ಲಿ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಬಿರುಗಾಳಿಯೊಂದಿಗೆ 40-50 ಕಿಲೋಮೀಟರ್ ಹಗುರ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಉಳಿದ ಜಿಲ್ಲೆಗಳಲ್ಲಿ ಒಣ ಹವಾಮಾನ ಸಾಧ್ಯತೆ. ದಿನಾಂಕ 15/5/2026 ವರದಿ. ಕೊಡಗು ಮೈಸೂರು ಚಾಮರಾಜನಗರ ಜಿಲ್ಲೆಗಳಲ್ಲಿ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಹಗುರದಿಂದ ಸಾಧಾರಣ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಶಿವಮೊಗ್ಗ ದಾವಣಗೆರೆ ಚಿಕ್ಕಮಗಳೂರು ಹಾಸನ ಮಂಡ್ಯ ಜಿಲ್ಲೆಗಳಲ್ಲಿ ಕೆಲವೆಡೆ ಬಿರುಗಾಳಿ ಸಹಿತ 40-50 ಕಿಲೋಮೀಟರ್ ಹಗುರದಿಂದ ಸಾಧಾರಣ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಬಳ್ಳಾರಿ ವಿಜಯನಗರ ಚಿತ್ರದುರ್ಗ ತುಮಕೂರು ರಾಮನಗರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಗಳಲ್ಲಿ ಕೆಲವು ಸ್ಥಳಗಳಲ್ಲಿ ಬಿರುಗಾಳಿ ಸಹಿತ 30-40 ಕಿಲೋಮೀಟರ್ ಲಘು ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ದಿನಾಂಕ 16/6/2026 ವರದಿ. ಮಂಡ್ಯ ಕೊಡಗು ಮೈಸೂರು ಚಾಮರಾಜನಗರ ರಾಮನಗರ ಜಿಲ್ಲೆಗಳಲ್ಲಿ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಹಗುರದಿಂದ ಮಧ್ಯಮ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ ಜಿಲ್ಲೆಗಳ ಕೆಲವು ಸ್ಥಳಗಳಲ್ಲಿ ಬಿರುಗಾಳಿಯೊಂದಿಗೆ ಗಂಟೆಗೆ 40-50 ಕಿಲೋಮೀಟರ್ ಹಗುರದಿಂದ ಸಾಧಾರಣ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ದಾವಣಗೆರೆ ಕೋಲಾರ ತುಮಕೂರು ಜಿಲ್ಲೆಗಳ ಕೆಲವು ಸ್ಥಳಗಳಲ್ಲಿ ಬಿರುಗಾಳಿಯೊಂದಿಗೆ ಗಂಟೆಗೆ 30-40 ಕಿಲೋಮೀಟರ್ ಹಗುರ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಬಳ್ಳಾರಿ ವಿಜಯನಗರ ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಒಣ ಹವಾಮಾನ ಸಾಧ್ಯತೆ ಇದೆ. ದಿನಾಂಕ 17/5/2026 ವರದಿ. ಮಂಡ್ಯ ಕೊಡಗು ಮೈಸೂರು ಚಾಮರಾಜನಗರ ರಾಮನಗರ ಜಿಲ್ಲೆಗಳಲ್ಲಿ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಗಾಳಿಯೊಂದಿಗೆ ಗಂಟೆಗೆ 40-50 ಕಿಲೋಮೀಟರ್ ಭಾರೀ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ ಜಿಲ್ಲೆಗಳಲ್ಲಿ ಕೆಲವು ಸ್ಥಳಗಳಲ್ಲಿ ಗಾಳಿಯೊಂದಿಗೆ ಗಂಟೆಗೆ 40-50 ಕಿಲೋಮೀಟರ್ ಹಗುರದಿಂದ ಮಧ್ಯಮ ಮಳೆ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ದಾವಣಗೆರೆ ಕೋಲಾರ ತುಮಕೂರು ಜಿಲ್ಲೆಗಳ ಕೆಲವು ಸ್ಥಳಗಳಲ್ಲಿ ಗುಡುಗು ಸಹಿತ ಹಗುರ ಮಳೆ ಅಥವಾ ಬಿರುಗಾಳಿ ಗಂಟೆಗೆ 30-40 ಕಿಲೋಮೀಟರ್ ಬೀಳುವ ಸಾಧ್ಯತೆ ಇದೆ. ಬಳ್ಳಾರಿ ವಿಜಯನಗರ ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಒಣಹವೆ ಸಾಧ್ಯತೆ ಇದೆ. ದಿನಾಂಕ 18/5/2026 ವರದಿ. ಕೊಡಗು ಮೈಸೂರು ಚಾಮರಾಜನಗರ ಮಂಡ್ಯ ರಾಮನಗರ ಜಿಲ್ಲೆಗಳಲ್ಲಿ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಹಗುರದಿಂದ ಮಧ್ಯಮ ಮಳೆ ಅಥವಾ ಗುಡುಗು ಸಹಿತ ಮಳೆ ಗಂಟೆಗೆ 30-40 ಕಿಲೋಮೀಟರ್ ಬೀಳುವ ಸಾಧ್ಯತೆ ಇದೆ. ಉಳಿದ ಜಿಲ್ಲೆಗಳಲ್ಲಿ ಒಣ ಹವಾಮಾನದ ಸಾಧ್ಯತೆ ಇದೆ. ದಿನಾಂಕ 19/5/2026 ವರದಿ. ಚಿಕ್ಕಮಗಳೂರು ಹಾಸನ ಕೊಡಗು ಮೈಸೂರು ಚಾಮರಾಜನಗರ ಜಿಲ್ಲೆಗಳಲ್ಲಿ ಒಂದು ಅಥವಾ ಎರಡು ಕಡೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಉಳಿದ ಜಿಲ್ಲೆಗಳಲ್ಲಿ ಒಣಹವೆ ಸಾಧ್ಯತೆ. ದಿನಾಂಕ 20/5/2026 ವರದಿ. ಚಿಕ್ಕಮಗಳೂರು ಹಾಸನ ಕೊಡಗು ಮೈಸೂರು ಚಾಮರಾಜನಗರ ಜಿಲ್ಲೆಗಳಲ್ಲಿ ಒಂದು ಅಥವಾ ಎರಡು ಕಡೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಉಳಿದ ಜಿಲ್ಲೆಗಳಲ್ಲಿ ಒಣಹವೆ ಸಾಧ್ಯತೆ. ಮುಂದಿನ 24 ಗಂಟೆಗಳವರೆಗೆ ಭಾಗಶಃ ಮೋಡ ಕವಿದ ವಾತಾವರಣ, ಹಗುರ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಕ್ರಮವಾಗಿ 34 ಡಿಗ್ರಿ ಸೆಲ್ಸಿಯಸ್ ಮತ್ತು 23 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಮುಂದಿನ 48 ಗಂಟೆಗಳವರೆಗೆ ಭಾಗಶಃ ಮೋಡ ಕವಿದ ವಾತಾವರಣ, ಹಗುರ ಮಳೆ, ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಕ್ರಮವಾಗಿ 34 ಡಿಗ್ರಿ ಸೆಲ್ಸಿಯಸ್ ಮತ್ತು 23 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಬದಲಾವಣೆ ಕಂಡುಬಂದಿಲ್ಲ. ಹವಾಮಾನ ವರದಿ ಕೇಳಿದಿರಿ. ಈಗ ಕೇಳಿ ರೈತರಿಗೆ ಸಲಹೆ.
1: ಬಾಂಧವರಿಗೂ ನಾನು ಶಿವಣ್ಣ ಬಿ ಕೆ ಕೀಟಶಾಸ್ತ್ರ ಪ್ರಾಧ್ಯಾಪಕನು ವಂದನೆಗಳನ್ನು ಹೇಳ್ತಾ, ಅಡಿಕೆಗೆ ಬರತಕ್ಕಂಥ ಕೊಳೆ ರೋಗಕ್ಕೆ ನಾವು ಇಂದು ವೈಜ್ಞಾನಿಕವಾಗಿ ಬೋಡೋದ್ ಮಿಶ್ರಣವನ್ನು ಯಾವ ರೀತಿ ತಯಾರು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಈಗಾಗಲೇ ಮುಂಗಾರು ಮಳೆ ಪ್ರಾರಂಭವಾಗಿದೆ. ಈ ಮಳೆ ಪ್ರಾರಂಭವಾದ ತಕ್ಷಣ ಆಗೋದಕ್ಕಿಂತ ಮುಂಚೆ ಅಥವಾ ಆಗ ಸಂದರ್ಭದಲ್ಲಿ ನಾವು ಅಡಿಕೆ ಗೊನೆಗಳ ಮೇಲೆ, ಸುಳಿಗಳ ಮೇಲೆ ಶೇಕಡ 1 ಬೋಡೋ ದ್ರಾವಣವನ್ನು ಸಿಂಪರಣೆ ಮಾಡಬೇಕು. ಎಲ್ಲರಿಗೂ ಬೋಡೋ ದ್ರಾವಣದ ಬಗ್ಗೆ ತಿಳಿದಿದೆ, ಆದರೆ ಸಿಂಪರಣೆ ಮಾಡಬೇಕಾದ್ರೆ 1% ಶೇಕಡ 1 ಬೋಡೋ ದ್ರಾವಣ ಯಾವ ರೀತಿ ತಯಾರು ಮಾಡಿಕೊಂಡು ನಾವು ಸಿಂಪರಣೆ ಮಾಡಬೇಕು ಅನ್ನೋದನ್ನ ಅರ್ಥಪೂರ್ಣವಾಗಿ ತಮಗೆ ತಿಳಿಸ್ಕೊಡ್ತೀನಿ. ಬೋಡೋ ದ್ರಾವಣಕ್ಕೆ ಬೇಕಾದ ಕಚ್ಚಾ ವಸ್ತುಗಳು ಎಂದರೆ ಮೈಲು ತುತ್ತು ಮತ್ತು ಸುಣ್ಣ. 1% ಬೋಡೋ ದ್ರಾವಣವನ್ನು ಮಾಡಬೇಕು.

0: ಆದರೆ 1 ಕೆಜಿ ಮೈಲಿ ತುತ್ತನ್ನು 10 ಲೀಟರ್ ನೀರಿನಲ್ಲಿ ನೆನೆ ಇಡಿರಿ, ರಾತ್ರಿ ಹೊತ್ತಿನಲ್ಲಿ ನೆನೆ ಇಡಿ. ಅದೇ ರೀತಿ 1 ಕಿಲೋಗ್ರಾಂ ಸುಣ್ಣವನ್ನು, ಅಂದರೆ ಸುಣ್ಣದ ಪ್ರಮಾಣ ಅಥವಾ ಕ್ವಾಲಿಟಿ ಬೇರೆ ಬೇರೆ ಸಂಸ್ಥೆಗಳಿಂದ ಬರೋದರಿಂದ ಅದನ್ನು ನೋಡ್ಕೊಂಡು ಹಾಕಬೇಕಾಗತ್ತೆ. ಕಲ್ಲು ಸುಣ್ಣ ಆದರೆ 1 ಕೆಜಿ ಕಲ್ಲು ಸುಣ್ಣ ಬೇಕಾಗತ್ತೆ, ಅಂದರೆ ಸಮ ಪ್ರಮಾಣ. ಮೈಲ್ ತುತ್ತನೂ 1 ಕೆಜಿ ಬೇಕಾಗತ್ತೆ, ಸುಣ್ಣನೂ 1 ಕೆಜಿ ಬೇಕಾಗುತ್ತೆ. ಆದರೆ ಇತ್ತೀಚೆಗೆ ಮ್ಯಾಮ್ಕೋನವ್ರು ಕೊಡ್ತಕ್ಕಂಥ ಸುಣ್ಣ ಉತ್ತಮ ಕ್ವಾಲಿಟಿ ಇರೋದ್ರಿಂದ ಅದು ಕೇವಲ 325 ಗ್ರಾಮ್ ಸಾಕಾಗುತ್ತೆ. ಮೈಲ್ ತುತ್ತನ್ನು ನೀವು ಒಂದು ಪ್ಲಾಸ್ಟಿಕ್ ಬಕೆಟ್, ನಾವು ಬೇರೆ ಯಾವುದೇ ಪಾತ್ರೆಗಳು ಇದು ಮೆಟಾಲಿಕ್ ಪಾತ್ರೆಗಳನ್ನು ಬಳಸಬಾರ್ದು. ಮೈಲ್ ತುತ್ತು ತಯಾರಿಕೆಗೆ ಪ್ಲಾಸ್ಟಿಕ್ ಬಕೆಟ್ಗಳನ್ನೇ ಬಳಸಬೇಕಾಗುತ್ತೆ. ಇದು 1 ಕೆಜಿ ಮೈಲ್ ತುತ್ತನ್ನು 10 ಲೀಟರ್ ನೀರಿನಲ್ಲಿ ನೆನೆಸಿಬಿಟ್ಟು ರಾತ್ರಿ ಮಾರನೇ ದಿನ ಸುಣ್ಣವನ್ನು ಅದರ ಜೊತೆಗೆ ಮಿಕ್ಸ್ ಮಾಡಿ. ಅದೇ ರೀತಿ ಸುಣ್ಣನು 1 ಕೆಜಿ ಸುಣ್ಣವನ್ನು 10 ಲೀಟರ್ ನೀರಿನಲ್ಲಿ ಪ್ಲಾಸ್ಟಿಕ್ ಬಕೆಟ್ನಲ್ಲಿ ಮಿಶ್ರಣ ಮಾಡಿ. ಈ ಎರಡೂ ಮಿಶ್ರಣಗಳನ್ನು ಮತ್ತೊಂದು ಬಕೆಟಿಗೆ ಒಟ್ಟು ರಾತ್ರಿ 10 ಲೀಟರ್ ನೀರನ್ನು ಆಗಲೇ ಬಳಸಿರ್ತೀರಿ, ಸುಣ್ಣಕ್ಕೂ 10 ಲೀಟರ್ ನೀರು ಬಳಸಿರ್ತೀರಿ. ಈಗ ಸಮ ಪ್ರಮಾಣದಲ್ಲಿ 40 ಲೀಟರ್ 40 ಲೀಟರ್ ನೀರನ್ನು ಮೈಲ್ ತುತ್ತಿಗೂ ಹಾಕಿ ಮತ್ತೆ ಸುಣ್ಣದ ಬಕೆಟಿಗೆ ಇರತಕ್ಕಂಥದ್ದು 40 ಲೀಟರ್ ಹಾಕಿಬಿಟ್ಟು ಒಟ್ಟು ಅಂದರೆ 50 ಲೀಟರ್ ನೀರಿನ ಪ್ರಮಾಣ. ಮೈಲ್ ತುತ್ತಿಗೆ 50 ಲೀಟರ್ ನೀರಾಗುತ್ತೆ, ಸುಣ್ಣಕ್ಕೂ 50 ಲೀಟರ್ ಆಗುತ್ತೆ. ಅವೆರಡನ್ನು ಮತ್ತೊಂದು ಬಕೆಟ್ನಲ್ಲಿ ಹಾಕ್ಕೊಂಡ್ಬಿಟ್ಟು ಅಂದರೆ ಅಲ್ಲಿಗೆ 100 ಲೀಟರ್ ದ್ರಾವಣ ರೆಡಿ ಆಗುತ್ತೆ. ಈ 100 ಲೀಟರ್ ದ್ರಾವಣವನ್ನು ನೀವು ತಯಾರು ಮಾಡಿದ ದಿನನೇ ಅವಕ್ಕೆ ಸಿಂಪರಣೆ ಮಾಡಿದರೆ ಮಾತ್ರ ಬಹಳ ಪರಿಣಾಮಕಾರಿಯಾಗಿರುತ್ತದೆ, ತಡ ಮಾಡಬಾರದು. ನೀವು ಸಿಂಪರಣೆ ಮಾಡಿ 2-3 ಗಂಟೆಗಳ ಕಾಲ ಮಳೆ ಬರದೇ ಇದ್ದರೆ ಹೆಚ್ಚಿನ ಪರಿಣಾಮಕಾರಿಯಾಗಿ ಕೊಳೆ ರೋಗವನ್ನು ಹತೋಟಿ ಮಾಡುತ್ತದೆ. ಈ ನಮಗೆ ಮೈಲ್ ತುತ್ತನ್ನು ತಯಾರು ಮಾಡಬೇಕಾದ್ರೆ ಸುಣ್ಣದ ಪ್ರಮಾಣ ಎಷ್ಟಾಗಬೇಕು ಅನ್ನೋದನ್ನು ಅದರ pH ನೋಡೋದನ್ನು ರಸಸಾರ ಅಂತ ಏನು ಕರಿತೀವೋ ಅದು ಬಹಳ ಮುಖ್ಯವಾಗಿರುತ್ತೆ. ಈ pH ರಸಸಾರವನ್ನು ಯಾವ ರೀತಿ ನಾವು ಪರೀಕ್ಷೆ ಮಾಡಬೇಕಪ್ಪ ಅಂತಂದರೆ ಒಂದು ಚಾಕುವನ್ನು ದ್ರಾವಣದಲ್ಲಿ ಇಟ್ಟಾಗ ಅದು ಕೆಂಪಾದರೆ ಸುಣ್ಣದ ಪ್ರಮಾಣ ಕಡಿಮೆಯಾಗಿದೆ ಅಂತ ತಿಳ್ಕೊಂಡು ಮತ್ತೆ ಅದಕ್ಕೆ ಸುಣ್ಣ ಸೇರಿಸ್ತಾ ಹೋದರೆ ಅದು ಕೆಂಪು ಪ್ರಮಾಣದಿಂದ ಹೊರಗೆ ಬರುತ್ತದೆ. ಆಗ ಅದು ನ್ಯೂಟ್ರಲ್ pH ಅಂದರೆ 6.5 ರಿಂದ 7 pH ನಮಗೆ ಬಂದಾಗ ಅದು ಸಿಂಪರಣೆಗೆ ಯೋಗ್ಯವಾದ ದ್ರಾವಣ ಅಂತ ತಿಳ್ಕೊಂಡು ನಾವು ಮರಗಳಿಗೆ ಸಿಂಪರಣೆ ಮಾಡಬೇಕು. ಸಿಂಪರಣೆ ಮಾಡುವಾಗ ಎಲ್ಲ ಗೊನೆ ಎಲ್ಲ ಭಾಗಕ್ಕೂ ಬೀಳಬೇಕು, ಮತ್ತು ಸುಳಿ ಭಾಗಕ್ಕೂ ಬಿದ್ದರೆ ಆವಾಗ ಬರ್ತಕ್ಕಂಥ ಸುಳಿ ಕೊಳೆ ರೋಗ ಅಥವಾ ಕಾಯಿ ಕೊಳೆ ರೋಗನ ಏನು ಕರಿತೀವೋ ಅದನ್ನು ನಾವು ನಿರ್ಮೂಲನೆ ಮಾಡೋದು. ಇದರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ನನ್ನ ದೂರವಾಣಿ ಸಂಖ್ಯೆ 9008618461 ಸಂಪರ್ಕಿಸಿ. ಧನ್ಯವಾದಗಳು.
1: ರೈತರಿಗೆ ಸಲಹೆ ಕೇಳಿದಿರಿ. ಈಗ ಕೇಳಿ ಕೆಲವು ಜನಪದ ಗೀತೆಗಳು.

0: ಇದುವರೆಗೂ ಜನಪದ ಗೀತೆ ಒಂದನ್ನ ಕೇಳಿದಿರಿ. ಇದಾಗಿತ್ತು ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ.
1: ಇದುವರೆಗೂ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಸಮಯ 7:35 ನಿಮಿಷಗಳಾಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸರದಲ್ಲಿ ಕನ್ನಡದಲ್ಲಿ ವಾರ್ತೆ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ 5 ರಾಷ್ಟ್ರಗಳಿಗೆ ಭೇಟಿ, ನಾಳೆ ಯುಎಇಗೆ ಪ್ರಯಾಣ. ಪ್ರಧಾನಮಂತ್ರಿ ಅವರೊಂದಿಗೆ ಬ್ರಿಕ್ಸ್ ವಿದೇಶಾಂಗ ಸಚಿವರ ಮಾತುಕತೆ. ಅಮೆರಿಕ ಚೀನಾ ಅಧ್ಯಕ್ಷರ ಸಭೆ, ಹಾರ್ಮೋನ್ ಜಲಸಂಧಿ ಇಂಧನ ಸಾಗಾಟಕ್ಕೆ ಮುಕ್ತವಾಗಿರಲು ಸಹಮತ. 16 ರಾಜ್ಯ ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮತಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ, ಚುನಾವಣಾ ಆಯೋಗದ ಪ್ರಕಟಣೆ. ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್, ಪಿವಿ ಸಿಂಧು ಹಾಗೂ ಸಾತ್ವಿಕ್ ಚಿರಾಗ್ ಶೆಟ್ಟಿ ಜೋಡಿ ಕ್ವಾರ್ಟರ್ ಫೈನಲ್ಸ್ಗೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ನಾಳೆಯಿಂದ 6 ದಿನಗಳ ಕಾಲ ಯುನೈಟೆಡ್ ಅರಬ್ ಎಮಿರೇಟ್ಸ್, ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿಗೆ ಭೇಟಿ ನೀಡಲಿದ್ದಾರೆ. ಈ ಕುರಿತು ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್ ಮಾಹಿತಿ ನೀಡಿದ್ದಾರೆ. ತಮ್ಮ 5 ರಾಷ್ಟ್ರಗಳ ಭೇಟಿಯ ಮೊದಲ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಯುಎಇ ತಲುಪಲಿದ್ದಾರೆ. ಅಲ್ಲಿ ಅವರು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಯೇದ್ ಅಲ್ ನಹ್ಯಾನ್ ಅವರೊಂದಿಗೆ ಭೇಟಿ ಮಾಡಲಿದ್ದಾರೆ ಎಂದರು. ಉಭಯ ನಾಯಕರು ದ್ವಿಪಕ್ಷೀಯ ಸಹಕಾರದ ಬಗ್ಗೆ, ವಿಶೇಷವಾಗಿ ಇಂಧನ ಸಹಕಾರದ ಬಗ್ಗೆ ಹಾಗೂ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಬಗ್ಗೆ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಎಂದು ಅವರು ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ಇಂದು ಬ್ರಿಕ್ಸ್ ವಿದೇಶಾಂಗ ಸಚಿವರೊಂದಿಗೆ ಸಭೆ ನಡೆಸಿದರು. ರಷ್ಯಾದ ಸರ್ಗೆ ಲ್ಯಾಬ್ಸ್ ರೌ, ಇರಾನಿನ ಅಬ್ಬಾಸ್ ಅಗರ್ಚಿ, ದಕ್ಷಿಣ ಆಫ್ರಿಕಾದ ರೊನಾಲ್ಡ್ ಲೆಮೆಲಾ ಹಾಗೂ ಬ್ರೆಜಿಲ್ನ ಮೌರೋ ವಿಯೇರಾ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ಸಮಾಲೋಚಿಸಿದರು. ನವದೆಹಲಿಯಲ್ಲಿ ನಡೆಯುತ್ತಿರುವ ಬ್ರಿಕ್ಸ್ ವಿದೇಶಾಂಗ ಸಚಿವರುಗಳ ಸಮಾವೇಶದ ಹಿನ್ನೆಲೆಯಲ್ಲಿ ಈ ಸಭೆ ನಡೆಯಿತು. ಇದಕ್ಕೂ ಮುನ್ನ ವಿದೇಶಾಂಗ ಖಾತೆ ಸಚಿವ ಡಾ ಎಸ್ ಜೈಶಂಕರ್ ಬ್ರಿಕ್ಸ್ ಸಭೆಯಲ್ಲಿ ಮಾತನಾಡಿ, ಜಾಗತಿಕ ಪರಿಸ್ಥಿತಿಯಲ್ಲಿ ಶಾಂತಿ ಹಾಗೂ ಸುಭದ್ರತೆ ಬಹುಮುಖ್ಯವಾಗಿದೆ. ಇತ್ತೀಚಿನ ಸಂಘರ್ಷಗಳು ಮಾತುಕತೆ ಹಾಗೂ ರಾಜತಾಂತ್ರಿಕ ನಿರ್ವಹಣೆಯೇ ಅತ್ಯುತ್ತಮ ಪರಿಹಾರ ಎಂಬುದನ್ನು ಒತ್ತಿ ಹೇಳಿವೆ ಎಂದರು. ಭಯೋತ್ಪಾದನೆ ವಿರುದ್ದದ ಹೋರಾಟದಲ್ಲಿ ಸಂಘಟಿತ ಸಹಕಾರ ಅಗತ್ಯ ಎಂದು ಹೇಳಿದ ಡಾ ಎಸ್ ಜೈಶಂಕರ್, ಪ್ರಸ್ತುತ ಸಂಘರ್ಷ ಹಾಗೂ ಆರ್ಥಿಕ ಅನಿಶ್ಚಿತತೆ ನಡುವೆ ಬ್ರಿಕ್ಸ್ ರಚನಾತ್ಮಕ ಪಾತ್ರ ವಹಿಸಬಲ್ಲದು ಎಂದರು.
1: We meet at a time of considerable flux in international relations, ongoing conflicts, economic uncertainties, and challenges in trade and technology and climate are shaping the global landscape. There is a growing expectation, particularly from emerging markets and developing countries, that BRICS will play a constructive and stabilizing role. In this background, our discussions today are an opportunity to reflect on global and regional developments and to consider practical ways to strengthen our cooperation.
0: ಬ್ರಿಕ್ಸ್ ಸಮಾವೇಶ ನಾಳೆಯೂ ಮುಂದುವರಿಯಲಿದ್ದು, ಸಹಕಾರ ಮತ್ತು ಸುಸ್ಥಿರ ಅಭಿವೃದ್ಧಿ ಕುರಿತಾಗಿ ಅಧಿವೇಶನಗಳು ನಡೆಯಲಿವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ಚೀನಾ ಅಧ್ಯಕ್ಷ ಸಿ ಜಿನ್ಪಿಂಗ್ ಬೀಜಿಂಗ್ನಲ್ಲಿಂದು ಮಹತ್ವದ ಸಭೆ ನಡೆಸಿದರು. ವ್ಯಾಪಾರ, ತಂತ್ರಜ್ಞಾನ ಮತ್ತು ಪ್ರಾದೇಶಿಕ ಭದ್ರತೆ ಕುರಿತ ಸಂಘರ್ಷಯುತ ಬಿಗು ಪರಿಸ್ಥಿತಿ ನಡುವೆಯೂ ಉಭಯ ಧುರೀಣರು ಸಹಕಾರದ ಅಗತ್ಯವನ್ನು ಪ್ರತಿಪಾದಿಸಿದರು. ಟ್ರಂಪ್ ಅವರು ತಮ್ಮ 2ನೇ ಅಧಿಕಾರದ ಅವಧಿಯಲ್ಲಿ ಚೀನಾಕ್ಕೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದೆ. ಹಾರ್ಮೋನ್ ಜಲಸಂಧಿ ಸುಗಮ ಇಂಧನ ಸಾಗಾಟಕ್ಕೆ ಬೆಂಬಲವಾಗುವ ರೀತಿಯಲ್ಲಿಯೇ ಮುಕ್ತವಾಗಿಯೇ ಇರಬೇಕು ಎಂದು ಸಭೆಯಲ್ಲಿ ಸಹಮತಕ್ಕೆ ಬರಲಾಯಿತು. ಅಧ್ಯಕ್ಷ ಟ್ರಂಪ್ ಚೀನಾ ಅಧ್ಯಕ್ಷ ಕ್ಸಿ ಜೊತೆ ಉತ್ತಮ ಮಾತುಕತೆ ನಡೆಸಿದರು ಎಂದು ಶ್ವೇತಭವನದ ಮೂಲಗಳು ತಿಳಿಸಿವೆ. ಸಭೆಯ ನಂತರ ಸುದ್ದಿಗಾರರನ್ನು ಉದ್ದೇಶಿಸಿ ಮಾತನಾಡಿದ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್, ಚೀನಾ ಅಮೆರಿಕ ಪ್ರತಿಸ್ಪರ್ಧಿಗಳಾಗದೆ ಸಹಭಾಗಿತ್ವದಲ್ಲಿ ಮುಂದುವರಿಯಬೇಕೆನ್ನುವ ಬಗ್ಗೆ ಸಭೆಯಲ್ಲಿ ಪ್ರತಿಪಾದಿಸಲಾಯಿತು ಎಂದರು. ಉಭಯ ದೇಶಗಳ ನಡುವೆ ಭಿನ್ನಾಭಿಪ್ರಾಯಕ್ಕಿಂತ ಪರಸ್ಪರ ಹಿತಾಸಕ್ತಿಯ ವಿಚಾರಗಳೇ ಹೆಚ್ಚಿವೆ ಎಂದು ಹೇಳಿದ ಚೀನಾ ಅಧ್ಯಕ್ಷರು, ಈ ನಿಟ್ಟಿನಲ್ಲಿ ದ್ವಿಪಕ್ಷೀಯ ಸಂಬಂಧದಲ್ಲಿ ಹೊಸ ಅಧ್ಯಾಯ ತೆರೆಯಲು ಕರೆ ನೀಡಿದರು. ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೂಡ ಸಕಾರಾತ್ಮಕ ನಿಲುವು ವ್ಯಕ್ತಪಡಿಸಿ, ಅಮೆರಿಕ ಚೀನಾ ಸಂಬಂಧಗಳು ಹಿಂದೆಂದಿಗಿಂತ ಉತ್ತಮವಾಗಲಿದೆ ಎಂದರು. ಅಮೆರಿಕದ ಪ್ರಮುಖ ವ್ಯಾಪಾರ ಕಂಪನಿಗಳು ಹಾಗೂ ತಂತ್ರಜ್ಞಾನ ಕಂಪನಿಗಳು ತಮ್ಮ ನಿಯೋಗದಲ್ಲಿ ಇರುವುದನ್ನು ಉಲ್ಲೇಖಿಸಿದ ಟ್ರಂಪ್, ಚೀನಾದಲ್ಲಿ ವ್ಯಾಪಾರ ಮತ್ತು ಬಂಡವಾಳ ಹೂಡಿಕೆ ವಿಸ್ತರಿಸಲು ಅಮೆರಿಕ ಉತ್ಸುಕವಾಗಿದೆ ಎಂದರು. ರಾಷ್ಟೀಯ ವಿಕೋಪ ಪ್ರಕ್ರಿಯಾ ಪಡೆ ಎನ್ಡಿಆರ್ಎಫ್ ಸಂಕಷ್ಟದ ಸಂದರ್ಭಗಳಲ್ಲಿ ಜನರ ನೆರವಿಗೆ ಧಾವಿಸುತ್ತಿದ್ದು ಜನಾನುರಾಗಿಯಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಅವರು ಗಾಜಿಯಾಬಾದ್ನಲ್ಲಿಂದು ನಡೆದ ಎನ್ಡಿಆರ್ಎಫ್ ರಾಷ್ಟಪತಿಗಳ ವರ್ಣ ಪ್ರಶಸ್ತಿ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ್ದರು. ಎನ್ಡಿಆರ್ಎಫ್ ಕಳೆದ 20 ವರ್ಷಗಳಲ್ಲಿ ಪ್ರಕೃತಿ ವಿಕೋಪ ಹಾಗೂ ಸಂಕಷ್ಟದ ಸಂದರ್ಭಗಳಲ್ಲಿ ಜನರ ಸಹಾಯಕ್ಕೆ ಬರುತ್ತಿದ್ದು ರಾಜ್ಯ ಹಾಗೂ ಪಂಚಾಯತ್ ಮಟ್ಟದಲ್ಲೂ ಸೇವೆ ಸಲ್ಲಿಸುತ್ತಿದೆ. ಈ ಕಾರ್ಯದಲ್ಲಿ ಎನ್ಸಿಸಿ, ಎನ್ಎಸ್ಎಸ್ ಸಾವಿರ

0: ಸಂಖ್ಯೆಯ ಆಪದ್ ಮಿತ್ರರ ಸೇವೆ ಬಳಸಲಾಗುತ್ತಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಭಾರತ ವಿಕೋಪ ತಡೆ ಮೂಲ ಸೌಕರ್ಯ ಕ್ಷೇತ್ರದಲ್ಲಿ ಮುಂದಾಳತ್ವ ವಹಿಸಿದೆ. ವಿಕೋಪ ನಿರ್ವಹಣಾ ವಲಯದಲ್ಲಿ ಭಾರತ ನಿಸ್ಸಂಶಯವಾಗಿ ಜಾಗತಿಕ ನಾಯಕತ್ವ ಸ್ಥಾನದಲ್ಲಿದೆ ಎಂದು ಗೃಹ ಸಚಿವ ಅಮಿತ್ ಶಾ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಚುನಾವಣಾ ಆಯೋಗ 16 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವಿಶೇಷ ತೀವ್ರ ಪರಿಷ್ಕರಣೆ SIR ನಡೆಸುವುದಾಗಿ ಪ್ರಕಟಿಸಿದೆ. ಪ್ರಸ್ತುತ ನಡೆಯುತ್ತಿರುವ ಮನೆ ಪಟ್ಟಿ ಜನಗಣತಿ ಗಮನದಲ್ಲಿ ಇಟ್ಟುಕೊಂಡು 3ನೇ ಹಂತದ ಮತಪಟ್ಟಿ ವಿಶೇಷ ಪರಿಷ್ಕರಣೆ ನಿಗದಿಪಡಿಸಲಾಗಿದೆ ಎಂದು ಆಯೋಗ ತಿಳಿಸಿದೆ. ಕರ್ನಾಟಕ, ಆಂಧ್ರಪ್ರದೇಶ, ಅರುಣಾಚಲ ಪ್ರದೇಶ, ಹರಿಯಾಣ, ಜಾರ್ಖಂಡ್, ಮಹಾರಾಷ್ಟ್ರ, ಮಣಿಪುರ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಒಡಿಶಾ, ಪಂಜಾಬ್, ಸಿಕ್ಕಿಂ, ತ್ರಿಪುರಾ, ತೆಲಂಗಾಣ ಮತ್ತು ಉತ್ತರಾಖಂಡ್ಗಳಲ್ಲಿ ಮತಪಟ್ಟಿ ಪರಿಷ್ಕರಣೆ ನಡೆಯಲಿದೆ. ಇದಲ್ಲದೆ ದೆಹಲಿ, ಚಂಡೀಗಢ, ದಾದ್ರಾ ಮತ್ತು ನಗರ ಹವೇಲಿ ಹಾಗೂ ದಮನ್ ಮತ್ತು ದೀವ್ ಕೇಂದ್ರಾಡಳಿತ ಪ್ರದೇಶಗಳಲ್ಲೂ ಮತಪಟ್ಟಿ ಪರಿಷ್ಕರಣೆ ನಿಗದಿಯಾಗಿದೆ. ಭಾರತೀಯ ಸೇನಾಪಡೆ ಮತ್ತು ನೌಕಾಪಡೆ ಅಂತರ್ ಸೇವಾ ಸಹಕಾರ ಬಲವರ್ಧನೆಗಾಗಿ ಇಂದು ಒಪ್ಪಂದವೊಂದಕ್ಕೆ ಸಹಿ ಹಾಕಿದೆ. ಸೇನಾಪಡೆಯ ಪರವಾಗಿ ಲೆಫ್ಟಿನೆಂಟ್ ಜನರಲ್ PVS ಕೌಶಿಕ್ ಅಡ್ಜೆಂಟ್ ಜನರಲ್ ಹಾಗೂ ನೌಕಾಪಡೆಯ ಪರವಾಗಿ ಸಿಬ್ಬಂದಿ ಮುಖ್ಯಸ್ಥ ವೈಸ್ ಅಡ್ಮಿರಲ್ ಗುರುಚರಣ್ ಸಿಂಗ್ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದರು. ಅಂತರ ಸೇವಾ ಸಹಕಾರದ ಸಂಸ್ಥೀಕರಣ ಕಾರ್ಯಾಚರಣೆಗಳಲ್ಲಿ ಸಹಯೋಗ ಬಲವರ್ಧನೆ ಹಾಗೂ ಆಂತರಿಕ ವಿನ್ಯಾಸ ವಿಚಾರದಲ್ಲಿ ಸಮನ್ವಯತೆ ಮೊದಲಾದ ವಿಚಾರಗಳನ್ನು ಈ ಒಪ್ಪಂದ ಒಳಗೊಂಡಿದೆ. ಭಾರತದ ಸಗಟು ಬೆಲೆ ಸೂಚ್ಯಾಂಕ ಏಪ್ರಿಲ್ ತಿಂಗಳಲ್ಲಿ ಕಳೆದ 42 ತಿಂಗಳಲ್ಲೇ ಅತ್ಯಧಿಕ ಎನಿಸಿದ ಶೇಕಡ 8.3 ಪ್ರಮಾಣ ತಲುಪಿದೆ. ಮಾರ್ಚ್ ತಿಂಗಳಲ್ಲಿ ಇದು ಶೇಕಡ 3.88 ಖನಿಜ ತೈಲ ಬೆಲೆಯಲ್ಲಿನ ಹೆಚ್ಚಳ, ಕಚ್ಚಾ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಮೂಲ ಲೋಹಗಳು, ತಯಾರಿಕಾ ಉತ್ಪನ್ನಗಳು ಹಾಗೂ ಆಹಾರೇತರ ವಸ್ತುಗಳ ಬೆಲೆ ಹೆಚ್ಚಳ ಸೂಚ್ಯಾಂಕ ಏರಿಕೆಗೆ ಕಾರಣವಾಗಿದೆ ಎಂದು ವಾಣಿಜ್ಯೋದ್ಯಮ ಸಚಿವಾಲಯ ಬಿಡುಗಡೆ ಮಾಡಿದ ದತ್ತಾಂಶಗಳಿಂದ ವ್ಯಕ್ತವಾಗಿದೆ. ಒಮಾನ್ನ ಕರಾವಳಿಯಲ್ಲಿ ಭಾರತೀಯ ಧ್ವಜದ ನೌಕೆ ಮೇಲೆ ನಿನ್ನೆ ನಡೆದ ದಾಳಿ ಬಗ್ಗೆ ಭಾರತ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ಇದು ಸಹಿಸಿಕೊಳ್ಳಲಾಗದ ವಿಚಾರವಾಗಿದೆ ಎಂದು ವಿದೇಶಾಂಗ ವ್ಯವಹಾರ ಸಚಿವಾಲಯ ವಕ್ತಾರ ರಣದೀಪ್ ಜೈಸ್ವಾಲ್ ತಿಳಿಸಿದ್ದಾರೆ. ವಾಣಿಜ್ಯ ಹಾಗೂ ನಾಗರಿಕ ನೌಕೆಗಳನ್ನು ಗುರಿಯಾಗಿಸಿಕೊಳ್ಳಲಾಗುತ್ತಿದೆ ಎಂದು ಅವರು ವಿಷಾದ ವ್ಯಕ್ತಪಡಿಸಿದ್ದಾರೆ. ನಿನ್ನೆಯ ದಾಳಿಯಲ್ಲಿ ಭಾರತೀಯ ನೌಕೆಯಲ್ಲಿದ್ದ ಎಲ್ಲರೂ ಸುರಕ್ಷಿತವಾಗಿದ್ದಾರೆ ಎಂದು ತಿಳಿಸಿರುವ ಜೈಸ್ವಾಲ್ ಅವರನ್ನು ರಕ್ಷಿಸಿರುವುದಕ್ಕಾಗಿ ಒಮನ್ ಸರ್ಕಾರಕ್ಕೆ ಧನ್ಯವಾದ ತಿಳಿಸಿದ್ದಾರೆ. ಎರಡು ಬಾರಿ ಒಲಿಂಪಿಕ್ ಪದಕ ವಿಜೇತೆ ಪಿವಿ ಸಿಂಧು ಹಾಗೂ ಭಾರತದ ಅಗ್ರ ಶ್ರೇಯಾಂಕದ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ್ದಾರೆ. ಇಂದು ನಡೆದ ಪಂದ್ಯದಲ್ಲಿ ವಿಶ್ವದ 12ನೇ ಶ್ರೇಯಾಂಕದ ಪಿವಿ ಸಿಂಧು ಡೆನ್ಮಾರ್ಕ್ನ ಅಮಲಿ ಶುಲ್ಜಾ ಅವರನ್ನು 21-13, 21-15 ಅಂತರದಿಂದ ಪರಾಭವಗೊಳಿಸಿದರು. ಪಿವಿ ಸಿಂಧು ಕ್ವಾರ್ಟರ್ ಫೈನಲ್ಸ್ನಲ್ಲಿ ವಿಶ್ವದ ಹಾಲಿ ಚಾಂಪಿಯನ್ ಜಪಾನಿನ ಅಕಾನೆ ಯಮಕುಚಿ ಅವರನ್ನು ಎದುರಿಸಲಿದ್ದಾರೆ. ಧರ್ಮಶಾಲಾದ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ ಟಿ20 ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಮುಂಬೈ ಇಂಡಿಯನ್ಸ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ 5 ರಾಷ್ಟಗಳಿಗೆ ಭೇಟಿ, ನಾಳೆ ಯುಎಇಗೆ ಪ್ರಯಾಣ. ಪ್ರಧಾನಮಂತ್ರಿ ಅವರೊಂದಿಗೆ ಬ್ರಿಕ್ಸ್ ವಿದೇಶಾಂಗ ಸಚಿವರ ಮಾತುಕತೆ. ಅಮೆರಿಕ ಚೀನಾ ಅಧ್ಯಕ್ಷರ ಸಭೆ, ಹಾರ್ಮೋಜ್ ಜಲಸಂಧಿ ಇಂಧನ ಸಾಗಾಟಕ್ಕೆ ಮುಕ್ತವಾಗಿರಲು ಸಹಮತ. 16 ರಾಜ್ಯ ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮತಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ, ಚುನಾವಣಾ ಆಯೋಗದ ಪ್ರಕಟಣೆ. ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್ ಪಿವಿ ಸಿಂಧು ಹಾಗೂ ಸಾತ್ವಿಕ್ ಚಿರಾಗ್ ಶೆಟ್ಟಿ ಜೋಡಿ ಕ್ವಾರ್ಟರ್ ಫೈನಲ್ಸ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
4: ಇದು ಆಕಾಶವಾಣಿ ಚಿತ್ರದುರ್ಗ FM ಕೇಂದ್ರ 102.6 ಮೆಗಾಹರ್ಟ್ಸ್ಗಳು.

ಈಗ ಸಮಯ ಸರಿಯಾಗಿ 7:45:10. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕೆಳಗರ ಗಮನಿಸಿ, ಇನ್ನು ಮುಂದೆ 8:00 ನಮ್ಮ ನಿಲಯದಿಂದ ಜನರಂಜನಿ ಕೇಳುಗರ ಮೆಚ್ಚಿನ ವಾಟ್ಸಪ್ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. ನೀವು ವಾಟ್ಸಪ್ ಸಂದೇಶವನ್ನು ಕಳಿಸಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆ 9444860423, 9448640273. ಈ ಸಂಖ್ಯೆಗೆ ನೀವು ಕರೆ ಮಾಡಿ ಚಿತ್ರದ ಹೆಸರು, ಶೀರ್ಷಿಕೆ, ನಿಮ್ಮ ಹೆಸರು, ಊರಿನ ಹೆಸರು ಹಾಗೂ ಚಿತ್ರದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು 2 ಲೈನಲ್ಲಿ ತಿಳಿಸಬಹುದು. ಗಮನಿಸಿ, 8:00 ಬಂದಂತಹ ವಾಟ್ಸಪ್ ಸಂದೇಶವನ್ನು ಮಾತ್ರ ಪರಿಗಣಿಸುತ್ತೇವೆ. ಅದಕ್ಕಿಂತ ಮುಂಚೆ ಬಂದಂತಹ ವಾಟ್ಸಪ್ ಸಂದೇಶವನ್ನು ನಾವು ಪರಿಗಣಿಸುವುದಿಲ್ಲ. ಹಾಗಾಗಿ 8:00 ಸರಿಯಾಗಿ ನೀವು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆ 9448640273 ಕಳುಹಿಸಿ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಆರಂಭಿಸಲಿಕ್ಕೆ ಹೋಗೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಚಿತ್ರ ಅವರು ಹಾಡಿರುವ ಲವ್ ಚಿತ್ರದ ಗೀತೆ, ಮಜರು ಸುಲ್ತಾನ್ಪುರಿ ಅವರು ಬರೆದ ಗೀತೆಗೆ ಆನಂದ್ ಮಿಲಂದ್ ಅವರ ಸಂಗೀತ.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 8:06. ಇನ್ನು ಮುಂದೆ ಕೇಳಿ. ಜನರಂಜನಿ ಕೇಳುಗರ ಮೆಚ್ಚಿನ ವಾಟ್ಸಪ್ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಆತ್ಮೀಯ ಕೇಳುಗರೆಲ್ಲ, ಜನರಂಜನಿ ಕೇಳುಗರ ಮೆಚ್ಚಿನ ವಾಟ್ಸಪ್ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ನಿಮ್ಮ ಮೆಚ್ಚಿನ ರೇಡಿಯೋ ಗೆಳೆಯ ಹೆಚ್ ಇ ಗಣೇಶ್ ಬಾಬು ಮಾಡುವ ಆಧಾರದ ಸ್ವಾಗತ. ಕೇಳುಗರೆ, ನೀವು 8 ಗಂಟೆಗೆ ಕಳಿಸಿದಂತಹ ಸಂದೇಶಗಳಿಗೆ, 9444-8640273ಗೆ ಕಳಿಸಿದಂತಹ ಸಂದೇಶಗಳನ್ನು ಈಗ ಪರಿಗಣಿಸುತ್ತಾ ಅದರ ಹಾಡುಗಳನ್ನು ಈಗ ನಾನು ಪ್ರಸಾರ ಮಾಡ್ತೇನೆ.

ಮೊದಲಿಗೆ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ ಅಮೆರಿಕ ಅಮೆರಿಕ ಚಿತ್ರದ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಈ ಹಾಡು ಬೇಕು ಅಂಥೇಳಿ ಬೆಂಗಳೂರು ನಗರ ನಾಗರಭಾವಿಯಿಂದ ಲಕ್ಷ್ಮೀ ಮಂಜುನಾಥ್ ಅವರು ದ್ಯುತಿ ಪ್ರೀತಿ ಹರ್ಷಿತ ಮಾನ್ವಿತ ಅವರಿಗಾಗಿ ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ತಡ ಯಾಕೆ ಕೇಳಿ ಇವರೆಲ್ಲರ ಮೆಚ್ಚಿನ ಅಮೆರಿಕ ಅಮೆರಿಕ ಚಿತ್ರದ ಈ ಹಾಡು.

0: ದೊರಕ ದೊರಕ ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರೆ ಆಯ್ತು ಕಣವ.
1: ಓ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ ಯಾಕಪ್ಪ ರಸ್ತೆಗೆ ಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
0: ಅದರಿಂದ ಏನಾಯ್ತು ಗೌರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು.
2: ಸಣ್ಣ ಪ್ಲಾಸ್ಟಿಕ್ ಕಸ

0: ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗುವುದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
1: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
2: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
3: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
4: ತಂದೆ ಕೊಡಿಸೋ ಸೀರೆ, ಈ ಹಾಡು ಯಾವುದು? ಹೌದು, ಮಿಡಿದ ಹೃದಯಗಳು ಚಿತ್ರದ ಗೀತೆ ಬೇಕು ಅಂತ ಹೇಳಿ ವಾಟ್ಸಪ್ ಸಂದೇಶವನ್ನು ಕಳಿಸಿದ್ದಾರೆ ಚಿತ್ರದುರ್ಗದ ಸಂಗಮೇಶ್ವರ ಲೇಔಟಿಂದ ನಳಿನಿ ಸತೀಶ್ ಅವರು. ಎವರ್ಗ್ರೀನ್ ಸಾಂಗ್ ನನ್ನ ಫೇವ್ರೇಟ್ ಸಾಂಗ್ ಅನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆಯಿತು, ನಿಮ್ಮ ಹಾಡು ಈಗ ಪ್ರಸಾರ ಆಗುತ್ತೆ, ಕೇಳಿ.

0: ಆಯುರ್ಧಾರಾ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರಾ ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45ಕ್ಕೆ ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಆಯುರ್ವೇದ ಯುನಾನಿ ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ
1: ಇನ್ನು ಅಲಾರೆ ಅಲಾರೆ ಮುಕುಂದ ಮೂಲಾರೆ ಅಂತ ಹಾಡನ್ನ ಕೇಳಬೇಕು. ಕೃಷ್ಣನಿ ಬೇಗನೆ ಬಾರೋ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತೇಳಿ ವಾಟ್ಸಪ್ ಸಂದೇಶ ಕಳಿಸಿದರೆ ಚಿತ್ರದುರ್ಗದ ಬ್ಯಾಂಕಲ್ನಿಂದ ರಾಧಿಕಾ ಎನ್ ಪ್ರೇಮ್ ಅವರು. ಕೇಳಿ ನಿಮ್ಮ ಮೆಚ್ಚಿನ ಈ ಹಾಡು.

ಇನ್ನು ಹಸಿರು ಹಸಿರು ಹೂವುಗಳೆಲ್ಲ ಯಾವ ಹಾಡು? ಹೌದು, ಊರಿಗೆ ಉಪಕಾರಿ ಚಿತ್ರದ ಗೀತೆ ಬೇಕು ಅಂಥೇಳಿ ನಮಗೆ ಹೊನ್ನೂರಲ್ಲಿ ಅವರು ಹನುಮಂತಪುರ ಜಗಳೂರು ತಾಲೂಕಿಂದ ವಾಟ್ಸಪ್ ಸಂದೇಶ ಕಳಿಸಿದ್ದಾರೆ. ಕೇಳಿ ನಿಮ್ಮ ಮೆಚ್ಚಿನ ಈ ಹಾಡು.

ಇನ್ನು ಮಕ್ಕಳ ಭಾಗ್ಯ ಚಿತ್ರದ ಗೀತೆ ಬೇಕು ಅಂತ ಹೇಳಿ ನಮಗೆ ವಾಟ್ಸಪ್ ಸಂದೇಶ ಕಳಿಸಿದರೆ ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗುಂದಿಯಿಂದ. ಕೇಳಿ ನಿಮ್ಮ ಮೆಚ್ಚಿನ ಈ ಹಾಡು.

ಕಳೆದ ಗಮನಿಸಿ ಇನ್ನು ಮುಂದೆ 9:15 ನಮ್ಮ ನಿಲಯದಿಂದ ಸಾಹಿತ್ಯ ಸಪ್ತಸ್ವರ ಸಂವಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಜಾನಪದ ಸಂಶೋಧಕ ಕಥೆಗಾರ

ಡಾಕ್ಟರ್ ಜಿವಿ ಆನಂದಮೂರ್ತಿ ಅವರ ಕೃತಿಗಳ ಪರಿಚಯಾತ್ಮಕ ಮಾತುಕತೆ ಕೇಳುವಿರಿ. ಸಂದರ್ಶಕರು ನವೀನ್ ಮಸ್ಕಲ್, ಸಂಕಲನ ನೇತ್ರಾವತಿ ಡಿ ಕೆಳಗೋಟೆ. ತಪ್ಪದೇ ಕೇಳಿ 9:15. ಇನ್ನು ಮುಂದೆ ಸಾಹಿತ್ಯ ಸಪ್ತಸ್ವರ ಸಂವಾದ ಕಾರ್ಯಕ್ರಮ. ಇನ್ನು ಗುರುಭಕ್ತಿ ಚಿತ್ರದ ಗೀತೆ ಬೇಕು ಅಂತ ಹೇಳಿ ನಮಗೆ ವಾಟ್ಸಪ್ ಸಂದೇಶ ಕಳಿಸಿದರೆ ಹಿರಿಯೂರು ತಾಲೂಕು ಮಾರಿಕಣಿವೆಯಿಂದ ಸೌಮ್ಯ ಗಗನ್ ರಾಜ್ಕುಮಾರ್ ಅವರು. 1984 ತೆರೆ ಕಂಡಂತಹ ಚಿತ್ರ ಸಾಂಸಾರಿಕ ಚಿತ್ರ ಅಂತ ಅವರು ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಕೇಳಿದ ಮೆಚ್ಚಿನ ಗುರುಭಕ್ತಿ ಚಿತ್ರದ ಈ ಹಾಡು.

ಮಾಡಬೇಕು ಅಂತ ಹೇಳಿ ನಮಗೆ ಬಹಳ ದೂರದಿಂದ ಬಿಜಾಪುರ ಜಿಲ್ಲೆ ತಿಕ್ಕೋಟ ತಾಲೂಕು ಕಾಜಾಪುರ ಗ್ರಾಮದಿಂದ ಶಿವಶರಣ ಸೌದಿ ಆನಂದ್ ಶಶಿಕುಮಾರ್ ಇಮಾಮ್ ಸಾಬ್ ಅಶೋಕ್ ಅವರ ಸಂದೇಶ. ಆಯಿತು, ನಿಮ್ಮ ಮೆಚ್ಚಿನ ಹಾಡು ಪ್ರಸಾರ ಮಾಡ್ತೀನಿ, ಕೇಳಿ.

ನೀನೇ. ಹೌದು, ಇದು ಬಯಲುದಾರಿ ಚಿತ್ರದ ಗೀತೆ. ಈ ಗೀತೆ ಬೇಕು ಅಂತ ವಾಟ್ಸಪ್ ಸಂದೇಶ ಕಳಿಸಿದ್ದಾರೆ ಪಂಡ್ರಳ್ಳಿ ರವಿ, ಹೊಳಲ್ಕೆರೆ ರಸ್ತೆ, ಚಿತ್ರದುರ್ಗದಿಂದ. ಕೇಳಿ ನಿಮ್ಮ ಮೆಚ್ಚಿನ ಈ ಹಾಡು.

ಇನ್ನು ಕಾರ್ಯಕ್ರಮ ಕೊನೆಯಲ್ಲಿ ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ ಈ ಚಿತ್ರದ ಟೈಟಲ್ ಸಾಂಗ್ ಬೇಕಂತೆ ನಮ್ಮ ಪ್ರಕಾಶ್ ಸಿ ಕೆ ಅರಸೀಕೆರೆ ಚೆಲ್ಲಾಪುರದಿಂದ. ಕೇಳಿ ನಿಮ್ಮ ಮೆಚ್ಚಿನ ಈ ಹಾಡು.

0: ಇದುವರೆಗೂ ಜನರಂಜನಿ ಕೇಳುಗರ ಮೆಚ್ಚಿನ ವಾಟ್ಸಪ್ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಕೇಳುಗರೆ ನಿರಾಶರಾಗಬೇಡಿ, ಮುಂದಿನ ದಿನಗಳಲ್ಲೂ ಸಹ ನಿಮ್ಮ ಹಾಡು ಪ್ರಸಾರ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇದು ಆಕಾಶವಾಣಿ ಚಿತ್ರದುರ್ಗ FM ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 8:45:10. ಈಗ ಕೇಳಿ ವಚನಗಳು. ಮೊದಲೇ ಕೇಳಿ ಅಕ್ಕ ಮಹಾದೇವಿ ಅವರ ವಚನ ಸುಪ್ರಿಯ ಆಚಾರ್ಯ ಅವರ ಧ್ವನಿಯಲ್ಲಿ.
1: श्रीराम कथा मर्मज्ञ डॉक्टर कुमार विश्वास जी के साथ श्रीराम चरितमानस की भाव रस संगीत यात्रा संपूर्ण श्रीराम चरितमानस सोमवार से शुक्रवार सुबह 7 बजे और दोपहर 12:30 बजे DD नेशनल और वेव्स OTT पर.

0: ಕ್ರಮಗಳ ಪ್ರಾಯೋಜಕರು ಎಸ್ಎಸ್ ನಾರಾಯಣ ಹೆಲ್ತ್ ಹಾಸ್ಪಿಟಲ್,
1: ಬೈಪಾಸ್ ರಸ್ತೆ ದಾವಣಗೆರೆ. ನಮ್ಮಲ್ಲಿ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯಗಳು ಲಭ್ಯ. ಹೃದಯ ಆರೈಕೆ, ನರರೋಗ ಆರೈಕೆ, ಕಿಡ್ನಿ ಆರೈಕೆ, ಮೂತ್ರಕೋಶ ಆರೈಕೆ ಮತ್ತು ಗ್ಯಾಸ್ಟ್ರೋಸೈನ್ಸಸ್ ಸಂಬಂಧಿತ ಸಮಗ್ರ ಚಿಕಿತ್ಸೆಗಾಗಿ ಭೇಟಿ ನೀಡಿ
2: ಎಸ್ಎಸ್ ನಾರಾಯಣ ಹೆಲ್ತ್ ಹಾಸ್ಪಿಟಲ್, NH4 ಬೈಪಾಸ್ ರಸ್ತೆ, ದಾವಣಗೆರೆ. ವೈದ್ಯರ ಭೇಟಿಗಾಗಿ 24x7 ಕರೆ ಮಾಡಿ 1800-0309-0309.
3: ಈಗ ಕೇಳಿ ಸಿದ್ದರಾಮೇಶ್ವರ ಅವರ ವಚನ ಅರ್ಚನಾ ಉಡುಪ ಅವರ ಸ್ವರದಲ್ಲಿ.

ಇದುವರೆಗೂ ವಚನಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಇನ್ನು ಮುಂದೆ 9 ಗಂಟೆಗೆ ಇಂಗ್ಲಿಷ್ನಲ್ಲಿ ವಾರ್ತೆ, ದೆಹಲಿ ಕೇಂದ್ರದ ಸಹ ಪ್ರಸಾರ.

0: ತೋರಿದ ದಾರಿ, ಬುದ್ಧನ ಜೀವಿತದ ವಿವರಗಳು, ಬುದ್ಧನ ಕಥೆಗಳು ಹಾಗೂ ವಿಶೇಷವಾಗಿ ಗುಣಸಾಗರಿ ಕಥಾ ಸಂಕಲನ, ಜಾಲಾರ ಹೂವು ಪ್ರಬಂಧ ಸಂಕಲನ, ಕರುಣೆಯ ಹೊಲ ಪ್ರಬಂಧ ಸಂಕಲನ, ನದಿಯ ತೀರದ ನೆನಪು ಪ್ರಬಂಧ ಸಂಕಲನ, ಹೊಳೆಸಾಲು ಜನಪದ ಕಲಾವಿದರನ್ನು ಕುರಿತಾದಂಥ ಕೃತಿ, ಹರಿವ ಹೊಳೆ ಸಂಶೋಧನಾ ಕೃತಿ, ತತ್ವ ಪದಗಳ ಆಯ್ಕೆ ಕೃತಿಯಾಗಿದೆ. ಕೆ ದೊರೆರಾಜ್ ಅವರ ಕುರಿತಾಗಿ ನಮ್ಮ ಹಟ್ಟಿ ಕೃತಿ ಕುರಿತು ನಿರೂಪಣೆಯನ್ನ ಡಾಕ್ಟರ್ ಜಿ ವಿ ಆನಂದಮೂರ್ತಿ ಅವರು ಮಾಡಿದ್ದಾರೆ. ವಿಶೇಷವಾಗಿ ಸಂಪಾದನಾ ಕ್ಷೇತ್ರದಲ್ಲಿ ಕೂಡ ಶ್ರೀಯುತರು ಬಹಳ ದೊಡ್ಡ ಕೆಲಸವನ್ನ ಮಾಡಿದ್ದಾರೆ. ನಾಡಿನ ಶಾಂತವೀರ ಗೋಪಾಲಗೌಡರ ನೆನಪಿನ ಸಂಪುಟವನ್ನು ಕೂಡ ಶ್ರೀಯುತರು ಸಂಪಾದಿಸಿದ್ದಾರೆ. ಅಷ್ಟು ಏಕೆ, ಕರ್ನಾಟಕದ ಮತ್ತು ಕನ್ನಡದ ಸಾಂಸ್ಕೃತಿಕ ರಾಯಭಾರಿಗಳಂತ ಡಾಕ್ಟರ್ ರಾಜ್ಕುಮಾರ್ ಅವರ ಕುರಿತಾಗಿ ನಾಡು ನುಡಿಯ ಅಸ್ಮಿತೆ ಎನ್ನುವಂತಹ ವಿಮರ್ಶಾ ಬರಹಗಳನ್ನು ಕೂಡ ಶ್ರೀಯುತರು ಬರೆದಿದ್ದಾರೆ. ಮುಗಿಲ ಜಹಜು ಎಚ್ ಎಸ್ ಶಿವಪ್ರಕಾಶ್ ಅವರ ಕುರಿತ ವಿಮರ್ಶಾ ಬರಹಗಳಾಗಿದೆ. ಮಹಾಯಾನ ವಿಚಿ ಅವರ ಆಯ್ದ ಕವಿತೆಗಳಾಗಿದೆ. ಹಲವು ತೋಟದ ಹೂಗಳು ಜನಪದ ತತ್ವಪದಗಳ ಸಂಗ್ರಹ, ಗರಿಗೆದರಿದ ನವಿಲು ಜನಪದ ಕಲಾವಿದರ ಆತ್ಮಕಥನಗಳ ನಿರೂಪಣೆಯಾಗಿದೆ. ಸಾಲು ಸಂಪಿಗೆ ನೆರಳು, ವಿಶೇಷವಾಗಿ ಎಳೆಯರಿಗಾಗಿ ಬರೆದಂತಹ ಶ್ರೀಯುತರ ಕೃತಿ ಸಾಲು ಸಂಪಿಗೆ ನೆರಳು ಅನ್ನೋ ಕೃತಿ, ಕನಕದಾಸರು ಮತ್ತು ಮಹಿಪತಿ ದಾಸರ ತತ್ವ ಪದಗಳನ್ನ ಶ್ರೀಯುತರು ಸಂಗ್ರಹಿಸಿದ್ದಾರೆ. ಸುಧಾಕರ್ ಅವರ ಜನಪದ ಬರಹಗಳನ್ನ ಕೂಡ ಸಂಗ್ರಹಿಸಿದ್ದಾರೆ. ಇತ್ತೀಚೆಗೆ ತಾನೇ ಶ್ರೀಯುತರ ಕ್ಷೇತ್ರ ಕಾರ್ಯದ ಕೃತಿ ಕರಿಮಲೆಯಿಂದ ಕೊಂಕಿ ಜರಮಲೆಯವರಿಗೆ ಕಾಡುಗೊಲ್ಲರ ಸಾಂಸ್ಕೃತಿಕ ಆಚರಣೆಗಳ ಅಧ್ಯಯನ ಕೃತಿ, ಈ ಕೃತಿಯನ್ನ ನಾಡಿನ ಶ್ರೇಷ್ಠ ಸಂಸ್ಕೃತಿ ಚಿಂತಕರಾದಂತಹ ಡಾಕ್ಟರ್ ಬಂಜಗಿರಿ ಜಯಪ್ರಕಾಶ್ ಅವರು ಇತ್ತೀಚೆಗೆ ತಾನೇ ಚಳ್ಳಕೆರೆಯಲ್ಲಿ ಕೂಡ ಕೃತಿಯನ್ನು ಅನಾವರಣ ಮಾಡಿರುವಂತದ್ದು ಗೊತ್ತಿರುವಂತಹ ಸಂಗತಿ. ವಿಶೇಷವಾಗಿ ಶ್ರೀಯುತರ ಈವರೆಗಿನ ಸಾಹಿತ್ಯದ ಸಾಧನೆಗಳನ್ನು ಗುರುತಿಸಿ ಕರ್ನಾಟಕ ಗಣ ಸರ್ಕಾರ ಕೂಡ ಕರ್ನಾಟಕ ಸಾಹಿತ್ಯ ಅಕಾಡೆಮಿ 2021ರಲ್ಲಿ ಗುಣಸಾಗರಿ ಕಥಾ ಸಂಕಲನಕ್ಕೆ ಪುಸ್ತಕ ಬಹುಮಾನ ಕೂಡ ನೀಡಿದೆ. ಶ್ರೀಯುತರು ಕರ್ನಾಟಕ ಜನಪದ ಅಕಾಡೆಮಿಯ ಸದಸ್ಯರಾಗಿ ಕೂಡ ಕೆಲಸವನ್ನು ನಿರ್ವಹಿಸಿದ್ದಾರೆ ಮತ್ತು ಸರ್ಕಾರದ ಸಂಸ್ಥೆಯಾದಂತಹ ಸಂತ ಕವಿ ಕನಕದಾಸ ಮತ್ತು ತತ್ವಪದಗಳ ಅಧ್ಯಯನ ಕೇಂದ್ರ ಬೆಂಗಳೂರು ಇವರಿಂದ 2024ನೇ ಸಾಲಿನ ಕನಕ ಗೌರವ ಪುರಸ್ಕಾರಕ್ಕೂ ಕೂಡ ಪಾತ್ರರಾಗಿದ್ದಾರೆ. ಇಷ್ಟೆಲ್ಲ ವೈಶಿಷ್ಟ್ಯತೆ ಮತ್ತು ಅನನ್ಯತೆಯನ್ನು ಹೊಂದಿರುವಂತಹ ಡಾಕ್ಟರ್ ಜಿ ವಿ ಆನಂದಮೂರ್ತಿ ಸರ್ ಅವರಿಗೆ ತಮ್ಮೆಲ್ಲರೂ ಪರವಾಗಿ ಮತ್ತೊಮ್ಮೆ ಸರ್ ತಮಗೆ ನಮಸ್ಕಾರ ಹಾಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ
0: ಸರ್. ತಾವುಗಳು ಓರ್ವ ಪ್ರಾಜ್ಞರಾಗಿ, ಪ್ರಾಧ್ಯಾಪಕರಾಗಿ, ಸರ್ಕಾರದ ವೃತ್ತಿಯಲ್ಲಿ ಸೇವೆಯನ್ನು ಸಲ್ಲಿಸಿದಂತವರು, ಅದರ ಹೊರತಾಗಿ ಕೂಡ ವೃತ್ತಿ ಮತ್ತು ಪ್ರವೃತ್ತಿಯ ಜೊತೆ ಜೊತೆಗೆ ಬರವಣಿಗೆಯನ್ನು ರೂಢಿಸಿಕೊಂಡಿದ್ರು. ಈ ಬರವಣಿಗೆ ಆರಂಭದ ದಿನಗಳ ಬಗ್ಗೆ ಮಾಹಿತಿ ಹಂಚಿಕೊಳ್ಳೋದಾದ್ರೆ ಸರ್.
1: ನಾನು ನನ್ನ ವೃತ್ತಿ ಬದುಕಿನ ಕೊನೆಯ ಹಂತದಲ್ಲಿ ನನ್ನ ಬರವಣಿಗೆಯನ್ನ ನಾನು ಆರಂಭಿಸಿದ್ದು. ಅದಕ್ಕೆ ಮುಂಚೆ ಎಲ್ಲ ನಾನು ಸಾಮಾಜಿಕ ಚಳವಳಿಗಳಲ್ಲಿ ಮತ್ತೆ ಸಾರ್ವಜನಿಕ ಕೆಲಸ ಕಾರ್ಯಗಳಲ್ಲಿ ಜವಾಬ್ದಾರಿಯನ್ನು ನಿರ್ವಹಿಸಿದ್ದೆ. ಆ ನಂತರದಲ್ಲಿ ನಾನು ಮತ್ತೆ ಕನ್ನಡದ ಅನೇಕ ಪ್ರಮುಖ ಸಾಹಿತಿಗಳ ಒಡನಾಟದಲ್ಲಿದ್ದೆ. ಉದಾಹರಣೆಗೆ ಎಚ್ ಎಸ್ ಶಿವಪ್ರಕಾಶ್, ಸಿ ಜಿ ಕೆ, ವಿಚಿ, ಆಮೇಲೆ ಡಾಕ್ಟರ್ ಸಿದ್ದಲಿಂಗಯ್ಯ, ಇಂಥವ್ರ ಹೆಚ್ಚು ಒಡನಾಟ ನನಗಿತ್ತು. ಹೀಗಾಗಿ ನಾನು ಆಮೇಲೆ ನಿಧಾನಕವಾಗಿ ನಾನು ಬರವಣಿಗೆಗೆ ನಾನು ತೆರೆಕೊಂಡಿದ್ದೇನೆ. 2006ರಲ್ಲಿ ನಾನು ನನ್ನ ಮೊದಲ ಕಥೆ ಪ್ರಕಟವಾಯಿತು. ಅದು ಪ್ರಜಾವಾಣಿ ಸ್ಪರ್ಧೆಗೆ ಕಳಿಸಿದ್ದೆ. ಅದು ಮೊದಲನೇ ಬಹುಮಾನ ಪಡ್ಕೊಂತು.
0: ವಿಶ್ವಾಸಾರ್ಹ ಕನ್ನಡ ದಿನಪತ್ರಿಕೆ ಪ್ರಜಾವಾಣಿಯ
1: ಕಥಾ ಸ್ಪರ್ಧೆಯಲ್ಲಿ ನನ್ನ ಮೊದಲನೆಯ ಕತೆ ಬೀಜ ದೇವತೆ ಅಂತಕ್ಕಂಥದ್ದು, ಅದು ಬಹುಮಾನ ಗಳಿಸ್ತು. ಅಲ್ಲಿಂದ ನನ್ನ ಬರವಣಿಗೆ ಯಾನ ಶುರುವಾಯಿತು. ಈಗ ನೀವು ತಾನು ಹೇಳಿದಾಗೆ ಈ ಎಲ್ಲ ಕೃತಿಗಳು ಕೂಡ ಆ ಯಾನದ ಒಂದೊಂದು ಹಂತ.
0: ಖಂಡಿತ ಸರ್. ನೀರಗಂಧ ಅಂತಕ್ಕಂಥ ತಮ್ಮ ಮೊದಲ ಕವನ ಸಂಕಲನ, ಹಾಗೆ ವಿಶೇಷವಾಗಿ ಬುದ್ಧನ ಬಗ್ಗೆ ವಿಶೇಷವಾದಂತಹ ಕಾಳಜಿ ಮತ್ತು ಒಲವು ಮತ್ತು ಬುದ್ಧನ ಕಾರುಣ್ಯವನ್ನು ತಮ್ಮ ಕೃತಿಗಳಲ್ಲಿ ಕೂಡ ಕಾಣಬಹುದು. ಬುದ್ಧನ ಬಗೆಗಿನ ಒಲವು ಮತ್ತು ಕಾಳಜಿಗೆ ತಮ್ಮ ಅನಿಸಿಕೆಗಳು ಸರ್?
1: ಬುದ್ಧನ ಬಗ್ಗೆ ನನಗೆ ಹೆಚ್ಚು ಆಸಕ್ತಿ ಬರೋದಕ್ಕೆ ಕಾರಣ ಕನ್ನಡದ ಪ್ರಖ್ಯಾತ ಚಲನಚಿತ್ರ ನಿರ್ದೇಶಕರಾದ ಕೆ ಎಂ ಶಂಕರಪ್ಪ ಅನ್ನೋರು. ಅವರು ಕನ್ನಡದ ಬಹಳ ಸಂವೇದನಾಶೀಲ ಚಿತ್ರ ನಿರ್ದೇಶಕರು ಮತ್ತು ಒಳ್ಳೆ ಡಾಕ್ಯುಮೆಂಟರಿ ಮೇಕರ್ ಅವರು. ಅವರ ಸಂಪರ್ಕದಲ್ಲಿ ನಾನು ತುಂಬಾ ವರ್ಷ ಇದ್ದೆ, ಸುಮಾರು 25-30 ವರ್ಷಗಳ ಇದ್ದೆ. ಅವರು ಚಲನಚಿತ್ರ ಕ್ಷೇತ್ರವನ್ನು ಪಕ್ಕಕ್ಕೆ ಇಟ್ಬಿಟ್ಟು ಬುದ್ಧನ ಕಡೆ ಹೆಚ್ಚು ಒಲವನ್ನ ಬೆಳೆಸ್ಕೊಂಡಂಥವ್ರು. ಕರ್ನಾಟಕದಲ್ಲಿ ಅನೇಕ ಜನ ಬುದ್ಧನ ಬಗ್ಗೆ ಕಣ್ ತೆರೆಯೋದಕ್ಕೆ ಶಂಕರಪ್ಪನವರ ಕೊಡುಗೆ ಬಹಳ ಮುಖ್ಯವಾಗಿದೆ. ಅವರ ನಿರಂತರ ಒಡನಾಟದಲ್ಲಿದ್ದಂತ ನನಗೂ ಕೂಡ ಆ ಗಾಳಿ ಬೀಸ್ತದೆ. ಹೀಗಾಗಿ ನಾನು ಆರಂಭದಲ್ಲಿ ಬುದ್ಧನ ಜೀವಿತದ ವಿವರಗಳನ್ನು ಕುರಿತು, ಈ ಸಾಮಾನ್ಯವಾಗಿ ಪುರಾಣಗಳನ್ನು ಆಧರಿಸಿ ಇದುವರೆಗೆ ಇತ್ತದು ಬುದ್ಧನ ಕಥೆಗಳು, ವಾಸ್ತವದಿಂದ ಸ್ವಲ್ಪ ದೂರ ಇತ್ತದು. ಹಾಗಾಗಿ ಶಂಕರಪ್ಪನವರ ಪ್ರೇರಣೆ ಮತ್ತು ಪ್ರಭಾವದಿಂದ ವಾಸ್ತವದ ನೆಲೆಗಟ್ಟಿನಲ್ಲಿ ಬುದ್ಧನೂ ಕೂಡ ಎಲ್ಲರ ಹಾಗೆ ಒಬ್ಬ ಮನುಷ್ಯನಾಗೆ ಬದುಕಿ ಬಾಳಿದವನು, ಅವನಿಗಾದಂತಹ ಪರಿವರ್ತನೆ, ಅವನಿಗಾದಂತಹ ಜ್ಞಾನದ ಅರಿವು, ಇವೆಲ್ಲವೂ ಕೂಡ ಒಬ್ಬ ಮನುಷ್ಯನಿಗೆ ಆಗುವ ಅನುಭವಗಳೇ ಅನ್ನುವ ಹಿನ್ನೆಲೆಯಲ್ಲಿ ಬುದ್ಧ ತೋರಿದ ದಾರಿಯನ್ನು ನನ್ನ ಮೊದಲ ಪ್ರಯತ್ನವಾಗಿ ನಾನು ರೂಪಿಸಿದೆ. ಆ ಕೃತಿ ಇದುವರೆಗೆ ಸುಮಾರು 4 ಆವೃತ್ತಿಗಳನ್ನ ಪಡ್ಕೊಂಡು ಅಚ್ಚಾಗಿದೆ ಅದು, ಮತ್ತು ಅದೇ ಕೃತಿ ಇಂಗ್ಲಿಷ್ಗೂ ಕೂಡ ಅಚ್ಚಾಗಿದೆ.
0: ಖಂಡಿತ ಸರ್, ಕೃತಿಯ ಗುಣಾತ್ಮಕತೆಯನ್ನು ಕೂಡ ಸೂಚಿಸುತ್ತೆ. ಕೃತಿ ಇಂಗ್ಲಿಷ್ ಕೂಡ ಅನುವಾದ ಆಗಿದೆ. ಗುಣಾತ್ಮಕತೆ ಮತ್ತು ಮೌಲಿಕತೆ ಕೂಡ ಅದು ಸೂಚಿಸುವಂತದ್ದು ಸರ್. ವಿಶೇಷವಾಗಿ ಜನಪದ ನಮ್ಮ ಜೀವ ಹಾಗೆ ದೈವ ಕೂಡ ಹೌದು. ಅಂತಹ ಜನಪದ ಕಲಾವಿದರನ್ನು ಕೂಡ ಕುರಿತು ತಾವು ಕೆಲಸವನ್ನ ಮಾಡಿದ್ರಿ, ಅವರ ಕುರಿತು ಮಾಹಿತಿಯನ್ನ ಸಂಗ್ರಹಿಸುವಂತ ಕೆಲಸವನ್ನು ಕೂಡ ತಾವು ಮಾಡಿದ್ರಿ ಸರ್. ಈ ಬಗ್ಗೆ ತಮ್ಮ ಮಾತನ್ನ ಹಂಚಿಕೊಳ್ಳೋದಾದ್ರೆ ಸರ್.
1: ಜಾನಪದ ಬಗ್ಗೆ ನನಗೆ ಆಸಕ್ತಿ ತಳೆಯೋದಕ್ಕೆ ಮುಖ್ಯವಾಗಿ ನಾನು ಕನ್ನಡ ಎಂಎನಲ್ಲಿ ನಾನು ಜಾನಪದದ ವಿದ್ಯಾರ್ಥಿ. ಮತ್ತು ಯಾವುದೇ ಜನ ಸಂಸ್ಕೃತಿಯನ್ನು ಅಧ್ಯಯನ ಮಾಡಬೇಕಾದ್ರೆ ಜನತೆಯ ನಡುವೆ ಹೋಗಬೇಕಾಗ್ತದೆ. ಹೀಗಾಗಿ ಜನತೆಯ ನಡುವೆ ಹೋದರೆ ಮಾತ್ರ ನಮಗೆ ಜನ ಸಂಸ್ಕೃತಿಯ ವೈವಿಧ್ಯತೆಗಳು, ಅದರ ಬಹುಮುಖತೆ, ಅದರ ವ್ಯಾಪಕತೆ ನಮ್ಗೆ ಅರ್ಥವಾಗ್ತದೆ. ಸೊ ಹೀಗಾಗಿ ನಾನು ಜಾನಪದ ಅಧ್ಯಯನದ ಹಿನ್ನೆಲೆಯಲ್ಲಿ ನನಗೆ ಜಾನಪದದ ಒಲವು ಮೂಡ್ತದೆ. ಮತ್ತು ಜಾನಪದ ಬರೀ ಸಂಗ್ರಹಕಾರರಾಗಿ ನಾನು ಇರಲಿಲ್ಲ, ಕ್ಷೇತ್ರ ಕಾರ್ಯದ ಮೂಲಕ ನಾನು ಕನ್ನಡದಲ್ಲಿ

0: ಮೊದಲನೇ ಬಾರಿಗೆ ಕನ್ನಡ ಜನಪದ ತತ್ವ ಪದಗಳ ಸಂಕಲನ ಅಂತ ನಾನೊಂದು ತಂದೆ ಅದನ್ನು. ಆಗ ನಾನು ಕರ್ನಾಟಕ ಜಾನಪದ ಅಕಾಡೆಮಿಯ ಸದಸ್ಯನಾಗಿದ್ದ ಅವಧಿಯಲ್ಲಿ ನನಗೆ ಜನಪದ ತತ್ವ ಪದಗಳನ್ನು ಸಂಗ್ರಹಿಸುವ ಒಂದು ಯೋಜನೆ ನನಗೆ ಬಂತದ್ದು. ಆ ಹಿನ್ನೆಲೆಯೊಳಗೆ ನಾನು ಕರ್ನಾಟಕದಾದ್ಯಂತ ವ್ಯಾಪಕವಾಗಿ ಸಂಚರಿಸಿ ಮೌಖಿಕ ರೂಪದಲ್ಲಿದ್ದಂಥ ಜನಪದ ತತ್ವ ಪದಗಳನ್ನು ಮೊದಲನೇ ಬಾರಿಗೆ ಸಂಗ್ರಹಿಸಿ ಅದನ್ನು ಅಚ್ಚು ಮಾಡಿದೆ. ಅದು ಅದು ಕನ್ನಡದ ಮೊದಲನೆಯ ಜನಪದ ತತ್ವ ಪದಗಳ ಸಂಗ್ರಹ. ಅದು ನನ್ನ ತಿಳುವಳಿಕೆ
1: ಕರ್ನಾಟಕವನ್ನು ಒಳಗೊಂಡು ಅನುಲಕ್ಷಿಸಿ
0: ಹೌದು ಅದು ಕ್ಷೇತ್ರ ಕಾರ್ಯವನ್ನು ಆಧರಿಸಿರ್ತಕ್ಕಂಥದ್ದು. ಪ್ರಕಟಿತ ಕೃತಿಗಳ ಜೊತೆ ಒಳಗೇನೆ ಅಜ್ಞಾತ ತತ್ವ ಪದಕಾರರು ಕೂಡ ಇತ್ತು. ಅವ್ರ ಹೆಸರು ಅವ್ರಿಗೆ ಏನು ಇರಲಿಲ್ಲ, ಹಿನ್ನೆಲೆ ಯಾವುದು ಗೊತ್ತಿಲ್ಲದೆ ಇರತಕ್ಕಂತ ನೂರಾರು ಜನಪದ ತತ್ವ ಪದಗಳು ನಮ್ಮ ನಡುವೆ ಓಡಾಡ್ತಿದ್ವು. ಹಾಗಾಗಿ ಆ ಅಜ್ಞಾತ ಜನಪದ ತತ್ವ ಪದಕಾರರ ತತ್ವ ಪದಗಳನ್ನು ಸಂಗ್ರಹಿಸುವ ಕಾರ್ಯವನ್ನು ನಾನು ಮಾಡಿ ಅದನ್ನ ನಾನು ಜಾನಪದ ಅಕಾಡೆಮಿ ಕೊಟ್ಟೆ. ಜಾನಪದ ಅಕಾಡೆಮಿ ಅದನ್ನ ಹಲವು ತೋಟದ ಹೂಗಳು ಅನ್ನೋದು ಈ ಕನ್ನಡ ಸಂಸ್ಕೃತಿಗೆ ವಿಶಿಷ್ಟವಾದ ಬಹುಮುಖತೆಯ ವ್ಯಾಪ್ತಿಯುಳ್ಳ ಒಂದು ಶೀರ್ಷಿಕೆಯೊಂದಿಗೆ ಅದನ್ನು ಪ್ರಕಟ ಮಾಡ್ತಾ ಇದ್ದೆ.
1: ಖಂಡಿತ, ಶೀರ್ಷಿಕೆ ಕೂಡ ಅಷ್ಟೇ ಚೆನ್ನಾಗಿದೆ ಸರ್, ಹಲವು ತೋಟದ ಹೂಗಳು ಅಂತಕ್ಕಂಥದ್ದು. ಸರ್, ವಿಶೇಷವಾಗಿ ಈ ಅಲಕ್ಷಿತ ಮತ್ತು ಅಜ್ಞಾತವಾದಂತ ಜನಪದ ಕಲಾವಿದರನ್ನು ಕೂಡ ಅಂದ್ರೆ ಅಜ್ಞಾತವಾದಂತ ಇವುಗಳನ್ನು ಕೂಡ ಗುರುತಿಸುವಂತ ಪ್ರಯತ್ನವನ್ನ ತಾವು ಈ ಕೃತಿಗಳ ಮೂಲಕ ಮಾಡಿದ್ರಿ ಸರ್. ಹಾಗೆ ವಿಶೇಷವಾಗಿ ಹೊಳೆಸಾಲು ಅನ್ನುವಂಥ ಕೃತಿ ಜನಪದ ಕಲಾವಿದರ ಕುರಿತಾದಂಥ ಕೃತಿ ಸರ್. ಅಂದ್ರೆ ಈ ಭಾಗದ ಮತ್ತು ಕರ್ನಾಟಕದ ಎಲ್ಲ ಭಾಗದ ಜನಪದ ಕಲಾವಿದರನ್ನು ಕೂಡ ಸಮಾಜದ ಮುಖ್ಯವಾಹಿನಿಗೆ ಪರಿಚಯಿಸುವ ನೆಲೆಗಟ್ಟಿನಲ್ಲಿ ಕೃತಿಯ ಮೌಲಿಕತೆ ಕೂಡ ಬಹಳ ಮುಖ್ಯವಾಗಿದೆ. ಈ ಬಗ್ಗೆ ತಮ್ಮ ಮಾತನ್ನು ಹಂಚಿಕೊಳ್ಳೋದಾದ್ರೆ ಸರ್.
0: ಜನಪದ ಕಲಾವಿದರ ಒಡನಾಟ ಮತ್ತೆ ಜನಪದ ಕಲಾವಿದರ ಆತ್ಮಕಥೆಗಳ ನಿರೂಪಣೆಯನ್ನು ಕೂಡ ನಾನು ಜಾನಪದ ಅಕಾಡೆಮಿಯ ಸದಸ್ಯನಾಗಿದ್ದಾಗ ನಾನು ನಿರ್ವಹಿಸಿದಂಥ ಕೃತಿಗಳವು, ನಾನು ಹೊರತಂದಂಥ ಕೃತಿಗಳು. ಈ ಜನಪದ ಸಾಹಿತ್ಯ ಮತ್ತು ಜನಪದ ರೂಪಗಳ ಮತ್ತು ಜನಪದ ಕಲೆಗಳನ್ನ ಕುರಿತು ವ್ಯಾಪಕವಾಗಿ ನಮ್ಮಲ್ಲಿ ಅಧ್ಯಯನಗಳಾಗಿದ್ದಾವೆ ಮತ್ತು ಅವುಗಳ ಸಂಗ್ರಹವೂ ಕೂಡ ಆಗ್ತಾ ಇದೆ. ಆದರೆ ಅವುಗಳನ್ನು ಆ ಮೌಖಿಕ ರೂಪದ ಜನಪದ ಸಾಹಿತ್ಯವನ್ನು ಇಟ್ಕೊಂಡಂಥ ವ್ಯಕ್ತಿಗಳ ವೈಯಕ್ತಿಕ ಬದುಕಿನ ಪರಿಚಯ ಯಾರಿಗೂ ಗೊತ್ತೇ ಇರೋದಿಲ್ಲ. ಅವ್ರ ಹಿನ್ನೆಲೆ, ಅವ್ರು ಇದ್ದಂಥ ಸಾಮಾಜಿಕ ಸ್ಥಿತಿಗತಿಗಳು ಇವೆಲ್ಲವೂ ನಮ್ಗೆ ಯಾರಿಗೂ ಗೊತ್ತಿರ್ತಿರ್ಲಿಲ್ಲ ನಮಗೆ. ಸೊ ಹೀಗಾಗಿ ನಾವು ಮೊದಲನೇ ಬಾರಿಗೆ ಕನ್ನಡದಲ್ಲಿ ಜನಪದ ಕಲಾವಿದರ ಆತ್ಮಕಥೆಗಳ ನಿರೂಪಣೆಯನ್ನು ನಾವು ಸಂಗ್ರಹಿಸಿ ಅದನ್ನು ಹೊರತಂದ್ವಿ. ಅದು ಅದಕ್ಕೆ ಗರಿಗೆ ದರೆದ ನವಿಲು ಅಂತ ಕೃತಿ. ಅದು ಕರ್ನಾಟಕದ ಎಲ್ಲ ಭಾಗಗಳ ಬಹಳ ಆಯ್ದ ಜನಪದ ಕಥೆಗಾರರ ಆತ್ಮಕಥೆಗಳನ್ನ ನಿರೂಪಣೆ ಮಾಡಿದ್ವಿ. ಅಂದ್ರೆ ಒಂದು ಒಂದು ಸಮಾಜದಲ್ಲಿ ಶಿಷ್ಟ ವ್ಯಕ್ತಿಗಳ ಆತ್ಮಕಥೆಗಳು,
1: ಪರಂಪರೆ ಮಾತ್ರ ಶ್ರೇಷ್ಠ ಮತ್ತು ಜನಪದ ಪರಂಪರೆ ಕನಿಷ್ಠ ಅನ್ನುವಂತ ಒಂದು ಪರಂಪರೆ ನಮ್ಮಲ್ಲಿದೆ.
0: ಮತ್ತೆ ಶಿಷ್ಟ ವ್ಯಕ್ತಿಗಳ ಆತ್ಮಕಥೆಗಳು ಬಹಳ ಪ್ರಸಿದ್ಧಿಯಾಗಿರೋ ಇದಾವೆ ನಮ್ಮಲ್ಲಿ. ಅದ್ರ ಜೊತೆ ಒಳಗೇನೆ ಹಾಗೇನೆ ನಮ್ಮ ಜನಪದ ಕಲಾವಿದರು ಕೂಡ ಅವ್ರಿಗಿನ್ನ ಅವರಷ್ಟೇ ಮಿಗಿಲಾಗಿ ತಮ್ಮ ಬದುಕನ್ನು ಸವಿಸಿದಂಥವ್ರು, ತಮ್ಮ ನೋವು ಬವಣೆಗಳ ನಡುವೆನೆ ಈ ಒಂದು ದೊಡ್ಡ ಸಂಪತ್ತನ್ನು ಉಳಿಸ್ಕೊಂಡ್ಬಂದವರು. ಹಾಗಾಗಿ ಅವರ ಬದುಕಿನ ಕಷ್ಟಕೋಟಲೆಗಳನ್ನ, ಅವರ ನೋವು ನೋಲಿವುಗಳನ್ನ ಮೊದಲನೆಯ ಬಾರಿ ಸಂಗ್ರಹಿಸಿ ಪ್ರಕಟಿಸುವ ಜವಾಬ್ದಾರಿಯನ್ನ ಜಾನಪದ ಅಕಾಡೆಮಿ ನನಗೆ ಕೊಡ್ತು. ನಾನು ಅದನ್ನ ಗರಿಗೆದರ ನವಿಲು ಅನ್ನುವ ಒಂದು ಆತ್ಮಕಥೆಗಳ ನಿರೂಪಣೆಯ ಕೃತಿಯಲ್ಲಿ ಅದನ್ನ ನಾನು ಹೊರತಂದೆ. ಅದನ್ನ ಅದು ಬಹಳ ವ್ಯಾಪಕವಾಗಿ ಚರ್ಚೆ ಆಯ್ತು ಮತ್ತು ಕನ್ನಡದಲ್ಲಿ ಅದು ಮೊದಲನೇ ಪ್ರಯತ್ನವಾಗಿದ್ದರಿಂದ ಅದು ಒಂದು ರೀತಿಯ ಮೈಲ್ ಸ್ಟೋನ್ ಅಂತ ವರ್ಕ್ ಅಂತ ಇರಬಹುದು. ಅಂದ್ರೆ ಒಂದು ಜಾನಪದ ಅಧ್ಯಯನದ ದಿಕ್ನೊಳಗೆ ಒಂದು ದಿಕ್ಸೂಚಿಯಾದಂತ ಕೃತಿ ಅದು. ಆ ಪಠ್ಯ ಕನ್ನಡ MA ತರಗತಿಗಳಿಗೆ ಪಠ್ಯವಾಯ್ತದ್ದು ಆ ಗರಿಗೆದರ ನವಿಲು. ಅಲ್ಲಿಂದೀಚೆಗೆ ಕನ್ನಡದಲ್ಲಿ ಜನಪದ ಕಲಾವಿದರ ಆತ್ಮಕಥೆಗಳ ಅನೇಕ ಕೃತಿಗಳು ಹೊರಬಂದು ಹೋದ್ ಹೀಗಾಗಿ ಅದಕ್ಕೆ ಅವರೆಲ್ಲರ ಆ ಬರಹಕ್ಕೆ ಈ ಕೃತಿ ಒಂದು ಪ್ರೇರಣೆ ಆಯ್ತು ಅಂತ ಅದು ನನಗೆ ಗೊತ್ತಿದೆ.
1: ಖಂಡಿತ ಸರ್, ತಾವು ವಿಶೇಷವಾಗಿ ಕರ್ನಾಟಕ ಜನಪದ ಅಕಾಡೆಮಿಯ ಸದಸ್ಯರಾದಂತಹ ಕಾಲಘಟ್ಟದಲ್ಲಿ ವಯಸ್ಕರಿಗಲ್ಲದೆ ಎಳೆಯರಿಗಾಗಿ ಕೂಡ ಜನಪದವನ್ನ ಪರಿಚಯಿಸುವಂತ ಕೆಲಸವನ್ನ ಮಾಡಿದ್ರಿ. ತನ್ಮೂಲಕವಾಗಿ ಮುಂದಿನ ತಲೆಮಾರಿಗೆ ಜನಪದ ಸಾಹಿತ್ಯವನ್ನ ಉಳಿಸುವ, ಬೆಳೆಸುವ ಮತ್ತು ಕಾಪಿಡುವಂತ ಕೆಲಸವನ್ನು ಕೂಡ ತಾವು ಮಾಡಿದ್ರಿ ಸರ್. ಈ ಬಗ್ಗೆ ತಮ್ಮ ಮಾತುಗಳನ್ನ ಹಂಚಿಕೊಳ್ಳೋದಾದ್ರೆ
0: ನಾವು ವಿಶೇಷವಾಗಿ ನಮ್ಮ ಜಾನಪದ ಸಾಹಿತ್ಯ ಎಲ್ರಿಗೂ ಗೊತ್ತೇ ಇದೆ. ಅಂದ್ರೆ ಅದು ಎಲ್ಲ ರೂಪಗಳಲ್ಲೂ ಅದು ಅಧ್ಯಯನಕ್ಕೆ ಸಿಗ್ತಾ ಇತ್ತು. ಆದ್ರೆ ವಿಶೇಷವಾಗಿ ಶಾಲಾ ಮಕ್ಕಳಿಗೆ ಜನಪದ ಪಠ್ಯಗಳನ್ನ ಹೇಗೆ ಪರಿಚಯಿಸೋದು ಅನ್ನುವ ನಮ್ಗೆ ಆಲೋಚನೆ ಬಂದಾಗ ಇದೇ ನಮ್ಮ ಜಾನಪದ ಅಕಾಡೆಮಿ ಆ ಯೋಜನೆಯನ್ನು ಕೈಗೆತ್ತಿಕೊಳ್ತು. ಅದನ್ನು ಕೂಡ ನಾನೇ ನಿರ್ವಹಿಸಿದೆ. ಹಾಗಾಗಿ ಮಕ್ಕಳಿಗೆ ಸರಳವಾಗಿರ್ತಕ್ಕಂಥ ಜನಪದ ಸಾಹಿತ್ಯ ಅಂದ್ರೆ ಏನು, ಅವುಗಳ ರೂಪಗಳು ಯಾವುವು, ಗೀತೆ, ತ್ರಿಪದಿ, ಗಾದೆ, ಒಗಟು, ಸೊ ಇವೆಲ್ಲವನ್ನು ಒಂದು ಸಂಕ್ಷಿಪ್ತ ರೂಪದಲ್ಲಿ ಅಂದ್ರೆ ಅದು ಅದರ ಮೂಲ ರೂಪದಲ್ಲಿ ಸಂಕ್ಷಿಪ್ತವಾಗಿ ಮಕ್ಕಳ ಓದಿಗೆ ಸರಳವಾಗಿ ಕೈಗೆಟುಕುವ ಹಾಗೇನೆ ಅದನ್ನ ನಾನು ರೂಪಿಸಿದ್ದೆ. ಅದನ್ನ ಸೊ ಇದು ಆ ಎಳೆಯರಿಗಾಗಿ ಜಾನಪದ ಅಂತ, ಮಕ್ಕಳಿಗೋಸ್ಕರವೇ ರೂಪಿಸಿದ ಜನಪದ ಸಾಹಿತ್ಯ ಅಂತ. ಆ ಕೃತಿ ಅಮೆರಿಕದ ಲೈಬ್ರರಿಗೆ ಹೋಯ್ತು. ಇಲ್ಲಿಂದ ಅಲ್ಲಿರೋರು ನಮಗೆ ಅಕಾಡೆಮಿಕ್ ಪತ್ರ ಬರ್ತಿದ್ದೇನಪ್ಪ ಅಂದ್ರೆ, ಸರ್ ಈ ಪುಸ್ತಕ ನಮಗೆ ಸುಮಾರು ಒಂದು 2 ವರ್ಷ ನಮ್ಮ ಮಕ್ಕಳು ಓದೋದಕ್ಕೆ ಒಂದು ಸರ್ಕಾಕ್ ಸಿಕ್ಕಿದೆ. ಕನ್ನಡ ಜಾನಪದ ಅಂದ್ರೆ ಎಷ್ಟು ಅದರ ವೈವಿಧ್ಯತೆ, ಅದರ ಆದರ್ಶ, ಅದರ ಮೌಲ್ಯಗಳೆಲ್ಲ ನಾವು ನಮ್ಮ ಮಕ್ಕಳಿಗೆ ಅದನ್ನ ನಾವು ತಲುಪಿಸೋ ಕೆಲಸ ಆಗ್ತಾ ಇದೆ ಸರ್. ಅದನ್ನ ನೀವು ಮಾಡಿದಕ್ಕೆ ನಾವು ನಿಮಗೆ ನಾವು ಧನ್ಯವಾದ ಹೇಳ್ತೀವಿ ಅಂತ ಅದು ಅಮೆರಿಕದ ಒಬ್ಬ ಕನ್ನಡ ಓದುಗರು ನಮಗೆ ತಿಳಿಸಿದ್ರು.
1: ಖಂಡಿತ ಸರ್, ಸಾಲು ಸಂಪಿಗೆ ಮರಗಳು ಬಹುದೊಡ್ಡ ಜನಪ್ರಿಯತೆಯನ್ನು ಪಡೆದಂತ ಒಂದು ಮಾದರಿ ಮತ್ತು

0: ಮೇಲ್ಪಂಕ್ತಿಯಾದ ಒಂದು ಜನಪದ ಕಥಾ ಪರಂಪರೆ ಅಂದ್ರೆ ಜನಪದ ಪ್ರಕಾರದ ಒಂದು ಕೃತಿ ಕೂಡ ಹೌದು. ಹಾಗೆ ವಿಶೇಷವಾಗಿ ಕನ್ನಡ ಸಾಹಿತ್ಯದಲ್ಲಿ ಬಹುದೊಡ್ಡ ಕಾಣಿಕೆ ಮತ್ತು ಕೊಡುಗೆಗಳನ್ನು ಕೊಟ್ಟಂತವರು ಕನಕದಾಸರು ಮತ್ತು ಮಹಿಪತಿದಾಸರು. ಅವರ ತತ್ವ ಪದಗಳನ್ನು ಕೂಡ ತಾವು ಸಂಗ್ರಹಿಸುವಂತ ಕೆಲಸವನ್ನ ತಾವು ಮಾಡಿದ್ರಿ ಸರ್. ಈ ಸಂಗ್ರಹ ಕಾರ್ಯದಲ್ಲಿ ಈ ತತ್ವ ಪದಗಳ ಬಗ್ಗೆ ತಮ್ಮ ಒಲವು ಮತ್ತು ನಿಲುವನ್ನು ಪ್ರಕಟಿಸೋದಾದ್ರೆ ಸರ್.
1: ಜನಪದ ತತ್ವ ಪದಗಳು ಕನ್ನಡದಲ್ಲಿ ಅಷ್ಟಾಗಿ ಪ್ರಕಟ ಆಗಿಲ್ಲ, ಅಂದ್ರೆ ಬಿಡಿಬಿಡಿಯಾಗಿ
0: ಕೀರ್ತನೆಗಳು ಪ್ರಕಟ ಆಗಿದೆ.
1: ಕೀರ್ತನೆಗಳು ಆಗಿದಾವೆ, ಕೆಲವು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಆಗಿದೆ. ಅದೇ ನಮ್ಮ ಚಿತ್ರದುರ್ಗದಲ್ಲಿ ಈ ಕೆಲವು ತತ್ವಪದ ಕಾರ್ಯದಲ್ಲಿ ಅವ್ರದ್ದು ಕೂಡ ಸಂಗ್ರಹ ಆಗಿರ್ಲಿಲ್ಲ ಅದು. ಆಮೇಲೆ ಅವರು ಸಣ್ಣ ಪ್ರಮಾಣದಲ್ಲಿ ಅವರವರೇ ಅದನ್ನ ಪ್ರಕಟಿಸ್ಕೊಂಡಿದ್ರು.
0: ಕೆಂಚಾವದೂತರು
1: ಹೌದು, ಒಂದ್ ಮೂರ್ನಾಲ್ಕು ಆಗಿದಾವೆ ಇಲ್ಲಿ. ಹಾಗೆ ಕರ್ನಾಟಕದಾದ್ಯಂತ ಇದರ ವ್ಯಾಪ್ತಿ ದೊಡ್ಡದಾಗಿದೆ
0: ಸರ್. ವಿಶೇಷವಾಗಿ ಚಿತ್ರದುರ್ಗ ಜಿಲ್ಲೆಯ ಬಳ್ಳಾರಿ ಜಿಲ್ಲೆಯ ಅವಧೂತರ ಸಂಶೋಧನಾ ಕೃತಿಯನ್ನ ಡಾಕ್ಟರ್ ಕರಿಯಪ್ಪ ಜಿ ಮಾಳಿಗೆ ಅವರು ಕೂಡ ಸಂಶೋಧನೆಯನ್ನು
1: ಕರಿಯಪ್ಪ ಮಾಳಿಗೆ ಅವರು ಮಾಡಿದ್ದಾರೆ. ಸೊ ಹೀಗಾಗಿ ನಾವು ಚಿತ್ರದುರ್ಗ ಜಿಲ್ಲೆ ಬರೀ ಜನಪದ ಸಾಹಿತ್ಯಕ್ಕೆ ಅಲ್ಲ, ಅಥವಾ ಬುಡಕಟ್ಟು ಅಧ್ಯಯನಕ್ಕೆ ಎಷ್ಟು ಮುಖ್ಯವಾದ ನೆಲೆಗಟ್ಟೋ, ಹಾಗೆ ತತ್ವ ಪದಗಳ ಅಧ್ಯಯನಕ್ಕೂ ಕೂಡ ದೊಡ್ಡ ನೆಲೆಗಟ್ಟನ್ನು ಒದಗಿಸಿದೆ ಇದೆ. ಅದಿನ್ನೂ ಕೂಡ ಹೆಚ್ಚು ಒಂದ್ ದೊಡ್ಡ ಪ್ರಮಾಣದಲ್ಲಿ ಶೋಧಿತವಾಗಬೇಕಾದ್ರು. ಅದ್ರ ಜೊತೆ ಒಳಗೇನೆ ಈ ಕನಕದಾಸರು ಮತ್ತು ಮಹಿಪತಿ ರಾಯರನ್ನ ಅವರು ತಪ್ಪಾಗಿ ಈ ದಾಸ ಪರಂಪರೆಯ ಕವಿಗಳು ಅನ್ನುವ ಇದಕ್ಕೆ ಅವ್ರನ್ನ ಅವ್ರ ಜೋಡಣೆ ಆಗ್ಬಿಟ್ಟಿತ್ತು ಅವ್ರ ಹೆಸರು. ಆದ್ರೆ ವಾಸ್ತವವಾಗಿ ಅವರು ಅವಧೂತ ಪರಂಪರೆಯ ಕವಿಗಳು. ಅವರು ಅವ್ರನ್ನ ಅಂದ್ರೆ ದಾಸ ಅಂದ್ರೆ ದಾಸ ಸಾಹಿತ್ಯ ಶರಣಾಗತಿಯ ಸಾಹಿತ್ಯ ಅದು. ಅಂದ್ರೆ ಅದ್ರ ಪ್ರಕಾರವೇ ಬೇರೆ, ಅದರ ಆಶಯಗಳೇ ಬೇರೆ ಇರ್ತವೆ. ಅದಕ್ಕಿನ್ನ ಭಿನ್ನವಾದ ಆಶಯ ಮತ್ತು ಸ್ವರೂಪವನ್ನು ಇಟ್ಕೊಂಡಂತ ಮಹಿಪತಿ ರಾಯರು ಕನ್ನಡದಲ್ಲಿ ಅವರು ಸೂಫಿಗಳಿಂದ ಹೆಚ್ಚು ಪ್ರಭಾವಿತರಾದಂಥವ್ರು. ಅವರು ಕೂಡ ಇನ್ನೊಬ್ಬ ಸೂಫಿ ಕವಿನೇ ಅವರು. ಮತ್ತು ಕನಕದಾಸರು ಕೂಡ ವಾಸ್ತವವಾಗಿ ಅವರು ದಾಸ ಪರಂಪರೆಯ ಕವಿಗಳಲ್ಲ, ಅವಧೂತ ಪರಂಪರೆಯ ಕವಿಗಳು. ಅಂದರೆ ನಾವು ಯಾವುದನ್ನು ತತ್ವಪದಕಾರರು ಅಂತ ಕರಿತೀರಿ, ಆ ತತ್ವಪದಕಾರರ ಪರಂಪರೆಯ ಮುಂದುವರಿಕೆ ಅವರು. ಹಾಗಾಗಿ ನಾವು ಅದನ್ನು ವಿಶೇಷವಾಗಿ ಅಧ್ಯಯನ ಮಾಡಿ ಅವರ ಸಂಗ್ರಹವನ್ನು ನಾವು ತತ್ವಪದವಾಗಿ ಹೇಗೆ ಅದನ್ನು ನಿರೂಪಣೆ ಮಾಡಬಹುದು ಅನ್ನೋದನ್ನು.
0: ಕನಕದಾಸರ ಕೀರ್ತನೆಗಳಲ್ಲಿ ಕೂಡ ಅವೈದಿಕ ನೆಲೆಯ ಬಗ್ಗೆ ಒಲವು ಮತ್ತು ನಿಲುವನ್ನು ಕಾಣಬಹುದು ಸರ್. ಮತ್ತು ವ್ಯವಸ್ಥೆಯ ಪ್ರತಿರೋಧದ ನೆಲೆಗಳನ್ನು ಕೂಡ ತಣ್ಣನೆಯ ಭಾವನೆಯಲ್ಲಿ ಕೂಡ ಕಟ್ಕೊಳ್ಳೋದು ಸಾಧ್ಯ.
1: ಬೇರೆ ಇತರ ದಾಸ ಕವಿಗಳಲ್ಲಿ ಇಲ್ಲದೇ ಇರತಕ್ಕಂಥ ಗುಣ ಕನಕದಾಸರ ರಚನೆಗಳಲ್ಲಿ ಇದೆ ಅನ್ನೋದನ್ನು ನಾವು ನನ್ನ ಬರಹದಲ್ಲಿ ಅದನ್ನ ತೋರಿಸಿದ್ದೀನಿ.
0: ಆ ಕಾರಣಕ್ಕಾಗಿ ಸಂತ ಶ್ರೇಷ್ಠರು ಕನಕದಾಸರಾಗಿದ್ದಾರೆ.
1: ಖಂಡಿತ ಅವರು ಒಬ್ಬ ತತ್ವಪದಕಾರರೇ, ಅದರಿಗೆ ಅನುಮಾನ ಇಲ್ಲ.
0: ಖಂಡಿತ
1: ಮಹಿಪತಿ ರಾಯರು ಈ ಸೂಫಿ ಪರಂಪರೆಯ ಹಿನ್ನೆಲೆಯಲ್ಲಿ ಬಂದಂತ ಕವಿ ಅವರು
0: ಸರ್. ವಿಶೇಷವಾಗಿ ತುಮಕೂರು, ಚಿತ್ರದುರ್ಗ ಮತ್ತು ಈ ಭಾಗಗಳಲ್ಲಿ ಬುಡಕಟ್ಟು ಸಂಸ್ಕೃತಿ ಅನನ್ಯತೆ ಬಹಳಷ್ಟು ಇದೆ. ತಾವು ಕಂಡಂತೆ ಬುಡಕಟ್ಟು ಸಂಸ್ಕೃತಿಯ ವೈಶಿಷ್ಟ್ಯತೆಗಳನ್ನ ತಾವು ಸಂಗ್ರಹಿಸಿದ್ರಿ, ಕ್ಷೇತ್ರ ಕಾರ್ಯ ಮಾಡಿದಿರಿ, ಈ ಒಳನೋಟಗಳನ್ನ ಹಂಚಿಕೊಳ್ಳೋದಾದ್ರೆ ಸರ್, ವಿಶೇಷವಾಗಿ ಕಾಡುಗೊಲ್ಲ ಸಮುದಾಯಗಳಲ್ಲಿ ವಿಶಿಷ್ಟವಾದಂತಹ ಆಚರಣೆ ಮತ್ತು ಪದ್ಧತಿಗಳಿದೆ, ಆ ಪದ್ಧತಿಗಳನ್ನ ತಾವು ಗುರುತಿಸಿದ್ರಿ ಮತ್ತು ಕೃತಿಗಳಲ್ಲಿ ದಾಖಲಿಸಿದ್ರಿ. ಆ ಕೃತಿಯ ಹಿನ್ನೆಲೆಯಲ್ಲಿ ಕರಿಮಲೆಯಿಂದ ಕೊಂಕಿ ಜರಮಲೆಯವರೆಗೆ ತಮ್ಮ ನಿರಂತರವಾದಂತ ಅಧ್ಯಯನ, ಅಧ್ಯಾಪನ ಮತ್ತು ಕ್ಷೇತ್ರ ಸಂಗ್ರಹದ ಒಂದು ಪ್ರಮುಖ ಕೃತಿ ಆಗಿದೆ. ಈ ಕೃತಿಯ ಬಗ್ಗೆ ತಮ್ಮ ಮಾತುಗಳನ್ನು ಹಂಚಿಕೊಳ್ಳೋದಾದ್ರೆ ಸರ್.
1: ನಾನು ಕರಿಮಲೆಯಿಂದ ಕೊಂಕಿ ಜರಮಲೆ ಅವರಿಗೆ
0: ಶೀರ್ಷಿಕೆನೆ ಒಂದು ವೈಶಿಷ್ಟ್ಯ.
1: ಈ ಕಾಡುಗೊಲ್ಲರ ಅಧ್ಯಯನವನ್ನು ನಾನು ಕೈಗೆತ್ಕೊಂಡಿದ್ದೀಗ 11 ವರ್ಷಗಳ ಹಿಂದೆ. ನಮ್ಮ ಚಳ್ಳಕೆರೆಯ ಸ್ನೇಹಿತರಾದಂತ ನಿಸರ್ಗ ಗೋವಿಂದರಾಜು ಅಂತಕ್ಕಂಥ,
0: ವಿಶೇಷವಾಗಿ ಸರ್
1: ವಿಶೇಷವಾಗಿ
0: ಬಹುಮುಖ್ಯ ಸಾಹಿತಿಗಳ ಜೊತೆಗೆ ಒಂದು ಒಡನಾಟವನ್ನ, ವಿನಯವಂತಿಕೆಯನ್ನ ಮತ್ತು ತಮ್ಮ ಛಾಯಾಗ್ರಹಣದ ಮೂಲಕವಾಗಿ ವಿಶಿಷ್ಟವಾದಂತಹ ವ್ಯಕ್ತಿ ಮತ್ತು ವ್ಯಕ್ತಿತ್ವ
1: ಬಹಳ ವಿಶೇಷವಾದಂತ ಗುಣ. ಹೌದು, ಅವರ ಬುಡಕಟ್ಟು ಛಾಯಾಗ್ರಹಣ ಬಹಳ ಸೂಕ್ಷ್ಮ ಸಂವೇದನಾಶೀಲತೆಯಿಂದ ಕೂಡಿದೆ. ಅವರ ಸಂಪರ್ಕ ನನಗೆ ದೊರೆಯುತ್ತಾವಾಗ 2015 ನಮ್ಮ ಪಯಣ ನಿಧಾನಕ್ಕೆ ಆರಂಭವಾಯಿತು. ಅದು ಅದುವರೆಗೆ ನಾನು ಕಾಡುಗೊಲ್ಲರ ಬಗ್ಗೆ ಓದಿದ್ದೆ, ನನಗೆ ಅನೇಕ ಅದರ ಬಗ್ಗೆ ಬಂದಂತ ಸಂಶೋಧನಾ ಕೃತಿಗಳನ್ನು ಓದಿದ್ದೆ. ನಾ ಬರೀ ಓದಿದ್ದಷ್ಟೇ, ಆ ಓದಿನ ಮೂಲಕ ನನಗೆ ಹೆಚ್ಚಿನ ಲಾಭ ಏನೂ ಆಗಿರಲಿಲ್ಲ. ಅದು ಎಲ್ಲ ಪುಸ್ತಕಗಳ ಓದುವ ಹಾಗೆ ಅದನ್ನು ಓದ್ಕೊಂಡಿದ್ದೆ, ಅಷ್ಟೇ ಮಾಹಿತಿ ಇದ್ದಿದ್ದು ನನಗೆ. ಆದರೆ ನಿಧಾನವಾಗಿ ನಿಸರ್ಗ ಗೋವಿಂದರಾಜು ಮತ್ತು ಇನ್ನೊಬ್ಬ ನನ್ನ ಆತ್ಮೀಯರಾದಂಥ ಎನ್ ಆರ್ ತಿಪ್ಪೇಸ್ವಾಮಿ ಅವರ ಸಂಪರ್ಕದ ಮೂಲಕ ನಾವು ಕಾಡುಗೊಲ್ಲರ ಹಟ್ಟಿಗಳಿಗೆ ನಾವೇ ಹೋಗಕ್ಕೆ ಶುರು ಮಾಡೋದು. ಹಾಗಾಗಿ ನನಗೆ ಅವಾಗ ಗೊತ್ತಾಗಿದ್ದೇನಪ್ಪ ಅಂದರೆ ಕೃತಿಗಳಲ್ಲಿ ಅದುವರೆಗೆ ಕಾಡುಗೊಲ್ಲರ ಅಧ್ಯಯನಗಳ ಕೃತಿಗಳಲ್ಲಿ ಕಂಡಿದ್ದಕ್ಕಿಂತ ವಿಭಿನ್ನವಾಗಿ ನಂಗೆ ಕಾಡುಗೊಲ್ಲರ ಸಮಗ್ರ ಸಂಸ್ಕೃತಿಯ ವಿರಾಟ ರೂಪವೇ ಕಂಡುಬರ್ತದೆ. 11 ಕ್ಷೇತ್ರ ಕಾರ್ಯದ ಮೂಲಕ ನಾನು ಇಡೀ ಕರ್ನಾಟಕದಾದ್ಯಂತ ಬಹುಪಾಲು ಎಲ್ಲ ಕಾಡುಗೊಲ್ಲರ ಹಟ್ಟಿಗಳಿಗೆ ನಾವು
0: ಯಾವ್ಯಾವ ಜಿಲ್ಲೆಗಳನ್ನ ತಾವು ಸಂದರ್ಶನ,
1: ನಾವು ವಿಜಯನಗರ ಜಿಲ್ಲೆ, ತುಮಕೂರು ಮತ್ತು ಚಿತ್ರದುರ್ಗ ಮತ್ತು ಮಡಕ್ಷಿರ, ಆಮೇಲೆ ಪಾವಗಡ, ಆಮೇಲೆ ರಾಯದುರ್ಗ, ಅದು ನಮ್ಮ ಆಂಧ್ರ ಪ್ರದೇಶದ ಭಾಗಗಳು, ಇಲ್ಲೆಲ್ಲ ಕಾಡುಗೊಲ್ಲರ ನೆಲೆಗಳಿದ್ದಾವೆ. ಸೊ ಮೊದಲ ಬಾರಿಗೆ ನಾವು ಹೊರ ರಾಜ್ಯದಲ್ಲೂ ಅದನ್ನು ಸಂಗ್ರಹಿಸಿದ್ವಿ. ಇದುವರೆಗೂ ಅನೇಕ ಗೊಲ್ರಟ್ಟಿಗಳಿಗೆ ನಮ್ಮ ವಿದ್ವಾಂಸರು ಅದ ಕಡೆ ನೋಡೇ ಇರಲಿಲ್ಲ, ಅಂದರೆ ಅವ್ರಿಗೆ ಗೊತ್ತಿರಲಿಲ್ಲ ಅದು ಆ ಭಾಗಗಳು ಇದಾವೆ ಅಂತ. ಹೀಗಾಗಿ ಇಡೀ ಕರ್ನಾಟಕದ ಎಲ್ಲ ಗೊಲ್ರಟ್ಟಿಗಳನ್ನು ಹೋಗಿ ನೋಡ್ತಕ್ಕಂಥ ಅವಕಾಶ ನಾವೇ ಕಲ್ಪಿಸ್ಕೊಂಡ್ವಿ ಅದು. ಸೊ ಹೀಗಾಗಿ ಕಾಡುಗೊಲ್ಲರ ಸಂಸ್ಕೃತಿಯನ್ನು ಕೆಲವು ಜುಂಜಪ್ಪನ ಕಾವ್ಯ ಅಷ್ಟೇ ಅಲ್ಲ, ಅದು ಅವರಲ್ಲಿ ನೂರಾರು ಆಚರಣೆಗಳಿದ್ದಾವೆ, ನೂರಾರು ನಂಬಿಕೆಗಳಿದ್ದಾವೆ, ಆಮೇಲೆ ನೂರಾರು ದೈವಗಳಿದ್ದಾವೆ. ಅವರ ಪ್ರತಿಯೊಂದು ಆಚರಣೆಯೂ ಒಂದು ವೈಶಿಷ್ಟ್ಯತೆನೆ. ಅವರ ದೇವರುಗಳ ಆರಾಧನೆ, ಮತ್ತೆ ಅವರ ಹಾಡುಗಳು, ಅವರು ಆಡ್ತಿದ್ದಂತ ಹಾಡುಗಳು, ಮತ್ತೆ ಈರಗಾರರು ಅಂತ ಇದ್ದಾರೆ ಅವರಲ್ಲಿ,
0: ಸಾಂಸ್ಕೃತಿಕ ವೀರರು.
1: ಹಾ, ಅವರು ತಮ್ಮ ಸಮುದಾಯಕ್ಕಾಗಿ ತಮ್ಮ ಪ್ರಾಣವನ್ನೇ ಬಲಿ ಕೊಟ್ಟಂತ ವೀರರು.
0: ತಮ್ಮ ಪಶುಪಾಲನಾ ವೃತ್ತಿ
1: ಪಶುಪಾಲನಾ ವೃತ್ತಿಗಾಗಿ ತಮ್ಮ ಹಟ್ಟಿಗಾಗಿ ತಮ್ಮ

0: ಗಟ್ಟಿಗಾಗಿ ತಮ್ಮ ಸಮುದಾಯಕ್ಕಾಗಿ ತಮ್ಮ ಪ್ರಾಣವನ್ನೇ ಬಲಿ ಕೊಟ್ಟಂತ ವೀರರು. ಅಂತ ವೀರರು ತುಂಬಾ ನೂರಾರು ಜನ ಇದ್ದಾರೆ ಕರ್ನಾಟಕದ ಗೊರಟಟ್ಟಿಗಳಲ್ಲಿ. ಸೊ ಹೀಗಾಗಿ ಅವರನ್ನ ನಾವು ಅವರ ಬಗ್ಗೆ ನಾವು ಕಿವಿಯಾರ ಕೇಳ್ದಂಗಾಯ್ತು ನಮ್ಗೆ. ನಮ್ಗೆ ಅದುವರೆಗೂ ಅಷ್ಟು ಜನ ವೀರಗಾರರು ಇದ್ದಾರೆ ಅನ್ನೋದು ಗೊತ್ತಿರಲಿಲ್ಲ. ಹಾಗಾಗಿ ನಾವು ಮೊದಲನೇ ಸಾರಿ ಅಷ್ಟೊಂದು ದೊಡ್ಡ ಪ್ರಮಾಣದ ವೀರಗಾರರ ಒಂದು ಪರಂಪರೆಯನ್ನು ನಾವು ಎದುರುಗೊಂಡ್ಬೇಕು. ಮತ್ತೆ ಕಾಡುಗೊಳ್ಳಲಿದ್ದಂತೆ ನ್ಯಾಯದಾನ ಪದ್ಧತಿ ಅದೆಲ್ಲ ಅವರಲ್ಲಿ ಅದೆಲ್ಲವೂ ಮೌಖಿಕವಾಗಿತ್ತು, ಆದರೆ ಅದೆಲ್ಲೂ ದಾಖಲಾಗಿರಲಿಲ್ಲ.
1: ಸರ್, ವಿಶೇಷವಾಗಿ ಕಾಡುಗೊಲ್ಲ ಸಂಸ್ಕೃತಿ ಕುರಿತು ನಾಡಿನ ಬಹಳ ದೊಡ್ಡ ವಿದ್ವಾಂಸರು ಪ್ರಾಜ್ಞರು ಕೂಡ ಸಂಶೋಧನೆ ಮಾಡಿದ್ದಾರೆ ಮತ್ತು ದಾಖಲಿಸುವಂತ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಅದರ ಹೊರತಾಗಿ ಕೂಡ ಈ ಕೃತಿ ಅನನ್ಯತೆಯ ಬಗ್ಗೆ ಮಾತನ್ನು ಹಂಚಿಕೊಳ್ಳೋದ್ರೆ
0: ಅದನ್ನ ನಾನೇ ಹೇಳೋದು ಎಷ್ಟು ಉಚಿತವ ಗೊತ್ತಿಲ್ಲ ನನಗೆ. ತೀನಂ ಶಂಕರ್ ನಾರಾಯಣಿಂದ ಮೊದಲುಗೊಂಡು ಕನ್ನಡದ ಆಮೇಲೆ ಜಿ ಶಂಪ ಅವರಿಂದ ಮೊದಲುಗೊಂಡು
1: ತುಂಬಾ
0: ವೀರಾಸಬೇಳಿ ಶಿವಣ್ಣ ಕೂಡ ಮಾಡಿದ್ದಾರೆ. ಕಲ್ಮರಳ್ಳಿ ಮಲ್ಲಿಕಾರ್ಜುನ್ ಕೂಡ ಕಾಡುಗೊಲ್ಲರ ಕುಲಕಥನ ಅನ್ನೋದು ಅವೆಲ್ಲ ಬಹಳ ಸಮಗ್ರವಾಗಿ ಬಂದಿದೆ. ಮತ್ತು ಅವರ ದೃಷ್ಟಿಕೋನ ಮತ್ತು ಅವರ ಒಂದು ಒಳನೋಟಗಳ ಮೂಲಕ ಆ ಪ್ರತಿಯೊಂದು ಕೃತಿಯು ಒಂದೊಂದು ವೈಶಿಷ್ಟ್ಯತೆಯನ್ನು ಹೇಳುತ್ತದೆ. ಅವು ಕೂಡ ತುಂಬ ಅವುಗಳ ಕೊಡುಗೆ ಕೂಡ ತುಂಬ ಮುಖ್ಯವಾದಂಥದ್ದು. ಹಾಗಾಗಿ ಅವುಗಳಿಗಿನ್ನ ಹೊರತಾಗಿ ನಾನು ಸಂಪೂರ್ಣವಾಗಿ ಕ್ಷೇತ್ರ ಕಾರ್ಯದ ಮೂಲಕವೇ ಸಂಚರಿಸಿ ಈ ಕೃತಿಯನ್ನು ನಾವು ರೂಪಿಸೋದಕ್ಕೆ ನಾವು ಪ್ರಯತ್ನ ಪಟ್ವಿ. ವಿಶೇಷವಾಗಿ ಅದರ ನಾನು ಮಾಡಿದಂಥ ಒಂದು ಇದು ಏನೆಂದರೆ ಕಾಡುಗೊಲ್ಲರಲ್ಲಿ ಈ ಕುರಿಗಾಗಿ ವಲಸೆ ಹೋಗೋ ಒಂದು ಪರಂಪರೆ ಇದೆ. ಅದು ಅದನ್ನು ಬೇರೆ ಬೇರೆ ಅದನ್ನು ದೇಶಕ್ಕೆ ಹೋಗೋದು ಅಂತ ಕರೀತಾರೆ, ಪಡವ ಹೋಗೋದು ಅಂತ ಕರೀತಾರೆ, ವಲಸೆ ಹೋಗೋದು ಅಂತ ಕರೀತಾರೆ. ಆ ಒಂದು ಸಂಸ್ಕೃತಿ ಇದುವರೆಗೂ ಶೋಧಿತ ಆಗಿರಲಿಲ್ಲ.
1: ಅಂದ್ರೆ ಅವರದೇ ಒಂದು ಆಹಾರ ಪದ್ಧತಿ ಇದೆ, ಔಷಧ ಪದ್ಧತಿ ಇದೆ ಮತ್ತು ಪಶುಪಾಲನೆಯನ್ನ ಸಂವರ್ಧಿಸುವ ನೆಲೆಗಟ್ಟಿನಲ್ಲಿ ವಿಶಿಷ್ಟವಾದಂತಹ ಕ್ರಮಗಳನ್ನು ಕೂಡ ಕೈಗೊಳ್ಳಬಹುದು.
0: ಹೌದು,
1: ಅಂದ್ರೆ ನಾಗರಿಕ ಜಗತ್ತಿನ ಹೊರತಾಗಿ ಕೂಡ ಬುಡಕಟ್ಟು ಸಂಸ್ಕೃತಿಯಲ್ಲಿ ಒಂದು ಅನನ್ಯತೆ ಇದೆ ಅನ್ನೋದನ್ನ ತಾವು ಕೃತಿಯಲ್ಲಿ ದಾಖಲಿಸಿದ್ದೀರಿ.
0: ಅದು ನಾವು ಅವರಿಂದೇನೆ ಓದ್ವಿ, ನಾವು ಅದನ್ನು ಕೂಡ ಬರೀ ನಮ್ಮ ಮಾಹಿತಿ ಸಂಗ್ರಹಿಸಲಿಲ್ಲ. ವಲಸೆಯವ್ರ ಜೊತೆಗೆ ನಾವು ಕೂಡ ಅವರಿಂದೇನೆ ಓದ್ವಿ. ನಾನು ಮತ್ತೆ ನಿಸರ್ಗ ಗೋವಿಂದರಾಜು ಎನ್ ಆರ್ ತಿಪ್ಪೇಸ್ವಾಮಿಯವರು ಬಹಳ ತುಂಬಾ ದಿನಗಳ ಕಾಲ ಅವರಿಂದೇನೆ ಹೋಗಿ ಅವರು ಯಾವ ರೀತಿಯಾಗಿ ಬದುಕ್ತಾರೆ ನಾವು ಅದೇ ರೀತಿಯಾಗಿದ್ದು ಅಲ್ಲಿನ ಸೂಕ್ಷ್ಮಗಳನ್ನ ಅವರ ಆ ವಲಸೆ ಪರಂಪರೆಯ ಮತ್ತು ವಲಸೆ ಜೀವನದ ಸೂಕ್ಷ್ಮಗಳನ್ನು ಹಿಡಿಯೋ ಪ್ರಯತ್ನ ಪಟ್ವಿ. ಇದು ನಾವು ಚಳ್ಳಕೆರೆಯಿಂದ ಆರಂಭಿಸಿ ನಾವು ಚಾಮರಾಜನಗರದವರೆಗೂ ಹೋಗಿದ್ದೀವಿ ನಾವು, ಟಿ ನರಸೀಪುರ ಚಾಮರಾಜನಗರದವರೆಗೂ ಆ ಭಾಗದವರೆಗೂ ಹೋಗಿದ್ದೀವಿ ನಾವು. ಸೊ ಹೀಗಾಗಿ ಒಂದು ವಿಶಿಷ್ಟವಾದ ಅನುಭವವನ್ನು ದಾಖಲಿಸುವ ಪ್ರಯತ್ನ ನಮಗೆ ದೊರೆಯಿತು. ಮತ್ತು ಆ ವಲಸೆ ಪರಂಪರೆ ಮತ್ತು ವಲಸೆ ಸಂಸ್ಕೃತಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾಡುಗೊಲ್ಲರ ಜೀವನವನ್ನು ಆವರಿಸ್ಕೊಂಡಿದೆ ಅನ್ನೋದನ್ನು ನಾವು ಕಣ್ಣಾರೆ ಕಂಡ್ವಿ. ಹಾಗಾಗಿ ಕಾಡುಗೊಲ್ಲರಲ್ಲಿ ಇರ್ತಕ್ಕಂಥ ಪ್ರತಿಭೆ ಮತ್ತು ಕೌಶಲ ಇದೆಲ್ಲ ಬಹಳ ದೊಡ್ಡ ಪ್ರಮಾಣದ್ದು. ಅವರಿರ್ತಕ್ಕಂಥ ಆ ಭಾಷೆ ಮತ್ತು ಅವರಿಗಿದ್ದಂಥ ಮೌಖಿಕ ಸಾಹಿತ್ಯ ಮತ್ತು ಅವರ ಜ್ಞಾನ ಅವರ ಕೌಶಲ ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಬಹಳ ವೈಶಿಷ್ಟ್ಯವಾದಂಥದ್ದು. ಅದರಿಂದ ಯಾರಾದರೂ ಒಬ್ಬ ಕಾಡುಗೊಲ್ಲರು ಮೃತರಾದರೆ ಒಂದು ದೊಡ್ಡ ಜ್ಞಾನ ಪರಂಪರೆ ಅವನೊಂದಿಗೆ ಹೊರಟೋಗ್ಬಿಡ್ತದೆ. ಇದು ನಾವು ಅಕ್ಷರಶಃ ನೋಡಿದ್ದೀನಿ. ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಕ್ಷೇತ್ರದಲ್ಲಿ ಪರಿಣಿತಿ ಇದ್ದೇ ಇರ್ತದೆ.
1: ತಮ್ಮ ಈ ಕ್ಷೇತ್ರ ಕಾರ್ಯದ ಮಧ್ಯೆ ತಾವು ಗುರುತಿಸಬಹುದಾದಂತಹ ಅನನ್ಯ ಕಲಾವಿದರನ್ನ ಮತ್ತು ಹಾಡುಗಾರಿಕೆ ಮತ್ತು ಆ ಕ್ಷೇತ್ರ ಕಾರ್ಯದಲ್ಲಿ ವಿದ್ವಾಂಸರನ್ನ ಅಂದ್ರೆ ಜನಪದೀಯ ಜ್ಞಾನವನ್ನು ಹೊಂದಿದಂತ ಬುಡಕಟ್ಟು ಸಮುದಾಯದ ಅನನ್ಯ ವ್ಯಕ್ತಿಗಳ ಬಗ್ಗೆ ತಾವು ಕಂಡತ್ತೀರಿ?
0: ನಾವು ನಮ್ಮ ಕ್ಷೇತ್ರ ಕಾರ್ಯದ ಅವಧಿಯಲ್ಲಿ ತುಂಬಾ ಜನ ಜನಪದ ಕಲಾವಿದರನ್ನು ಗಮನಿಸಿದ್ವಿ. ನಾವು ಕನಿಷ್ಠ ಪಕ್ಷ ಒಂದು ಹಟ್ಟಿಯಲ್ಲಿ 10 ಜನ ಆದರೂ ಕೂಡ ಬಹಳ ಮೌಖಿಕ ಪರಂಪರೆಯ ದೊಡ್ಡ ಕಲಾವಿದರನ್ನ ಕಂಡ್ವಿ ನಾವು. ಅದರಲ್ಲಿ ನಾನು ಕಂಡಿದ್ದು ಒಬ್ಬ ತುಮಕೂರು ಕೊಟಗೆರೆ ತಾಲೂಕಿನ ಒಬ್ಬ ಎಳವಮ್ಮ ಅಂತ 95 ವರ್ಷದ ಒಬ್ಬ, ತನ್ನ 95ನೇ ವರ್ಷದಲ್ಲೂ ಕೂಡ ಆಕೆ ಕುರಿ ಮೇಯಿಸಕ್ಕೆ ಹೋಗ್ತಾ ಇದ್ಲು. ಮತ್ತು ಜುಂಜಪ್ಪನ ಕಾವ್ಯವನ್ನು ಬಹಳ ನಿರಂತರವಾಗಿ ಆಡೋದು 95 ವರ್ಷದ ಮುದುಕಿ ಆಕೆ. ಆಕೆ ಎಷ್ಟು ನೆನಪಿನಿಂದ ಮತ್ತು ಬಹಳ ದೊಡ್ಡ ಒಂದು ಆಕೆ ಪ್ರತಿಭಾವಂತಳು ಅಂದರೆ ಆ ಇಡೀ ಜುಂಜಪ್ಪನ ಕಾವ್ಯವನ್ನು ತಾವು ಒಬ್ಬಳೇ ಆಡೋಳು. ಆ ಜೊತೆಗೂ ಅಲ್ಲಿನ ಸ್ಥಳೀಯ ದೇವತೆಗಳನ್ನು ಕುರಿತು ಸ್ಥಳೀಯ ನುಡಿಗಟ್ಟಿನಲ್ಲಿ ಮತ್ತು ತನ್ನದೇ ಆದ ಒಂದು ನುಡಿಯ ಲಯದಲ್ಲಿ ಅವಳು ಇಡೀ ದಿವಸ ಆಡ್ತಿದ್ಳು. ಅವಳನ್ನು ನಾನು ಕಣ್ಣಾರೆ ಕಂಡೆ. ಹಾಗೆ ಸಾವಿತ್ರಮ್ಮ ಅಂತ ಇನ್ನೊಬ್ರು ಗುಬ್ಬಿ ತಾಲೂಕಿನ ಎಕ್ಕಲ್ಕಟ್ಟೆ ಗೊಲ್ಡಟ್ಟು, ಇನ್ನೂ ಆಕೆ ಇನ್ನೂ ನಡುಪ್ರಾಯ. ಅವಳ ಬರೀ ಮಾತುಕತೆಯಲ್ಲೇ ಕಾಡುಗೊಲ್ಲರಲ್ಲಿ ನಾವು ವಿಶೇಷವಾಗಿ ಕಾಣ್ತಕ್ಕಂಥ ಅನೇಕ ನುಡಿಗಟ್ಟುಗಳನ್ನು ಕೇಳಿಸ್ಕೊಂಡೆ ನಾನು. ಎಷ್ಟು ಅಗಾಧ ಪ್ರಮಾಣವಾದ ಒಂದು ಕೌಶಲ, ಆ ಒಂದು ಭಾಷಾ ಸಂಪತ್ತು, ಮತ್ತು ತಮ್ಮ ಸಮುದಾಯದ ಬಗ್ಗೆ ಅವ್ರಿಗಿದ್ದಂಥ ಗೌರವ, ಮತ್ತು ವಿಶೇಷವಾಗಿ ಜುಂಜಪ್ಪನ ಬಗ್ಗೆ ಅವರು ಎಷ್ಟು ಒಂದು ಮನತೆರೆದು ಆ ಸೂಕ್ಷ್ಮಗಳೊಂದಿಗೆ ಆ ಕಾವ್ಯವನ್ನು ಹಾಡ್ತಾ ಇದ್ದೆ ಅಂತ ನಾನು ಒಬ್ಬ ಕಲಾವಿದ ಗಮನಿಸಿದೆ ಸಾವಿತ್ರಮ್ಮ. ಹಾಗೇನೆ ಇಲ್ಲಿ
1: ಚಿತ್ರದುರ್ಗ ಜಿಲ್ಲೆ,
0: ಚಿತ್ರದುರ್ಗದಲ್ಲಿ ನಾವು ವಿಜಯನಗರ ಜಿಲ್ಲೆ ಒಳಗೆ ನಾವು ಆ ಬಂಡ್ರಿ ಅಂತ ಒಂದು ಹಳ್ಳಿ ಇದೆ, ಅಲ್ಲೂ ಕೂಡ ಒಂದು 90 ವರ್ಷ ದಾಟದಂತ ಹಿರಿಯ ಚಿತ್ತಯ್ಯ ಅಂತ ಒಬ್ಬ ಹಿರಿಯ ಕಲಾವಿದ, ಒಬ್ಬ ನಿಜವಾಗಿಯೂ ಅದು ಕಾಡುಗೊಲ್ಲರ ಒಂದು ದೊಡ್ಡ ಸಂಪತ್ತು. ಅಷ್ಟು ದೊಡ್ಡ ಕಾಡುಗೊಲ್ಲರ ಬಗ್ಗೆ ಮೌಖಿಕವಾಗಿ ಅಗಾಧವಾದ ಜ್ಞಾನವನ್ನು ಹೊಂದಿದಂತ ಒಬ್ಬ ವ್ಯಕ್ತಿ ಅವರು ಚಿತ್ತಯ್ಯ ಅಂತ. ಅವ್ರನ್ನ ಗಮನಿಸಿದ ಅವ್ರನ್ನ ನಾವು 2 ಸಲ ಭೇಟಿ ಮಾಡಿದೆ ಹೋಗಿ ಇದೇ ಕಾರಣಕ್ಕೋಸ್ಕರ. ನಿಜವಾಗಿಯೂ ಅದು ಕನ್ನಡಿಗ ಒಂದು ದೊಡ್ಡ ಒಂದು ಸಾಂಸ್ಕೃತಿಕ ಕಾಡುಗೊಲ್ಲರ ಸಾಂಸ್ಕೃತಿಕ ನಿಧಿ ಅವರು. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾಡುಗೊಲ್ಲರ ಚರಿತ್ರೆ ಮತ್ತು ಪುರಾಣಗಳನ್ನು ಏಕೀಭವಿಸಿ ಹೇಳ್ತಕ್ಕಂಥ ಪ್ರತಿಭೆ

0: ಅವರಿಗಿತ್ತು. ಆದರೆ ನಾವು ಹೋಗೋ ಅಷ್ಟೊತ್ತಿಗೆ ಅವ್ರಿಗೆ ಅವ್ರು ತುಂಬ ವಯಸ್ಸಾಗೋಗ್ಬಿಟ್ಟಿತ್ತು. ಹಾಗಾಗಿ ಮರು ಅವರಿಗೆ ಸ್ವಲ್ಪ ಅವ್ರ ತೊಡಕಾಗಿ ಕಾಣ್ತಾ ಇತ್ತು. ಅದರ ನಡುವೆ ನಾವು ಅವ್ರ ಬಗ್ಗೆ ಅವರಿಂದ ಸ್ವಲ್ಪ ಸ್ವಲ್ಪ ಮಾಹಿತಿ ತಗೊಂಡು ಅವ್ರ ಬಗ್ಗೆನೂ ಹೆಚ್ಚು ಮಾಹಿತಿನ ನಾವು ಅದನ್ನ ಪತ್ರಿಕೆಗಳಲ್ಲಿ ಪ್ರಕಟಿಸಿದ್ವಿ ಅವ್ರನ್ನ ಕುರಿತು.
1: ಸೊ ವಿಶೇಷವಾಗಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ತಾವು ಕಂಡಂತ ಕಲಾವಿದರ ಬಗ್ಗೆ ಮಾಹಿತಿ ಹಂಚ್ಕೊಳ್ಳೋದಾದ್ರೆ ಸರ್?
0: ಆಮೇಲೆ ಈ ಕೋಲಾಟದ ನರಸಪ್ಪ ಅಂತ ಒಬ್ರು ಇದ್ದಾರೆ ಇಲ್ಲಿ ನಮ್ಮ ಚಳ್ಳಕೆರೆ ತಾಲೂಕಿನಲ್ಲಿ. ಈ ಅವ್ರು ಸುಮಾರಿಗಾಲ 80-85 ದಾಟ್ಬಿಟ್ಟಿದೆ ಅವ್ರಿಗಾಲು. ಎಂತ ಅವರು ಅಂದ್ರೆ ನಿಂತ ಜಾಗದಲ್ಲೇನೆ ಕಾಡುಗೊಲ್ಲರ ಖ್ಯಾತಪ್ಪನ ಕುರಿತು ಕಾಡುಗಳು, ಆಮೇಲೆ ಕೋಲಾಟದ ಹಾಡುಗಳನ್ನ ಕುರಿತು, ಮೂಡ್ಲುಪಾಯಿ ಯಕ್ಷಗಾನದ ಬಗ್ಗೆ ಎಷ್ಟು ನಿರಂತರವಾಗಿ ತಮ್ಮ ಜ್ಞಾಪಕದಿಂದ ಅದನ್ನ ಅವರು ನಿರೂಪಣೆ ಮಾಡ್ತಾರೆ ಅಂದ್ರೆ ಆಶ್ಚರ್ಯ ಆಗುತ್ತೆ. ಏನಪ್ಪ ಕಾಡುಗೊಲ್ಲರಲ್ಲಿ ಇಂಥ ಪ್ರತಿಭಾವಂತರಿದಾರಲ್ಲ ಅಂತ. ಬಹಳ ದೊಡ್ಡ ಕಲಾವಿದ ಆತ. ಆದ್ರೆ ಒಂದು ವಿಷಾದದ ಇದು ಅಂದ್ರೆ ಅವ್ರನ್ನ ನಮ್ಮ ಸಮಾಜ ಇನ್ನು ಗುರುತಿಸೇ ಇಲ್ಲ. ಬಹಳ ದೊಡ್ಡ
1: ಕಲಾವಿದರು
0: ತುಂಬಾ ಜನ ಇದಾರೆ, ಆ ತರದ ತುಂಬಾ ಜನ ಇದಾರೆ. ಈಗ ಇವು ಕೆಲವು ಉದಾಹರಣೆಗಳು ಅಷ್ಟೇ ನಾನು ಹೇಳಿದ್ದು,
1: ಸಾಂಕೇತಿಕವಾಗಿ
0: ಅಷ್ಟೇ ಕೆಲವು.
1: ಸರ್, ಈ ಕೃತಿಯ ಕ್ಷೇತ್ರ ಸಮೀಕ್ಷೆಗೆ ತಾವು ಬಹಳಷ್ಟು ಜೀವಿತಾವಧಿಯ ಕಾಲವನ್ನ ವಹಿಸಿದ್ರಿ. 10-11 ವರ್ಷಗಳ ಕಾಲ ಸಂಶೋಧನೆ ಮಾಡಿ ಕೃತಿಯನ್ನ ಪ್ರಕಟ ಮಾಡಿದ್ರಿ. ಆ ಕೃತಿ ಕೂಡ ಬಿಡುಗಡೆ ಆಗಿದೆ ಮತ್ತು ಜನಸಮುದಾಯವನ್ನು ಕೂಡ ತಲುಪಿದೆ. ವಿಶೇಷವಾಗಿ ಸರ್, ತಾವು ಸಿನಿಮಾ ಬಗ್ಗೆ ಕೂಡ ಆಸಕ್ತರಾದಂತವರು, ಸಾಹಿತ್ಯ ಸಂಸ್ಕೃತಿ ಬಗ್ಗೆ ಒಲವನ್ನು ಹೊಂದಿದಂತವ್ರು ಕೂಡ, ಈ ಭಾರತೀಯ ಚಿತ್ರರಂಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಕುರಿತು ಬಂದಂತಹ ಪುಸ್ತಕಗಳಷ್ಟು ಮತ್ತಾವ ನಟನ ಬಗ್ಗೆ ಕೂಡ ಬಂದಿಲ್ಲ. ಆ ನೆಲೆಗಟ್ಟಿನಲ್ಲಿ ಕನ್ನಡದ ಶ್ರಮ ಸಂಸ್ಕೃತಿ ರೂಪಕವಾದಂತವರು, ನಿಜವಾಗಿ ಕೂಡ ಜನಪದ ನಾಯಕರಾದಂತವರು ಡಾಕ್ಟರ್ ರಾಜ್ಕುಮಾರ್ ಅವರು. ಕರ್ನಾಟಕದ ಮತ್ತು ಕನ್ನಡದ ಅನನ್ಯತೆಯ ವ್ಯಕ್ತಿ ಮತ್ತು ಶಕ್ತಿಯಾದಂತವರು. ಅಂತಹ ರಾಜ್ಕುಮಾರ್ ಅವರ ಕುರಿತು ತಮ್ಮ ಒಲವು ಮತ್ತು ನಿಲುವನ್ನ ತಮ್ಮ ಕೃತಿಯಲ್ಲಿ ಪ್ರಕಟ ಮಾಡಿದ್ರಿ. ಆ ಕೃತಿಯ ಹೆಸರೇ ಡಾಕ್ಟರ್ ರಾಜ್ಕುಮಾರ್ ನಾಡು ನುಡಿಯ ಅಸ್ಮಿತೆ. ಈ ಕೃತಿಯ ಬಗ್ಗೆ ತಮ್ಮ ಮಾತುಗಳನ್ನು ಹಂಚಿಕೊಳ್ಳೋದಾದ್ರೆ ಸರ್, ನಮ್ಮ ಕೇಳುಗರೊಂದಿಗೆ.
0: ರಾಜ್ಕುಮಾರ್ ಅಂದ್ರೆ ಇಡೀ ನಾಡಿನೊಳಗೆ ಅವ್ರ ಹೆಸರನ್ನ ಕೇಳದೇ ಇರೋರಿಲ್ಲ, ಅವರ ಸಿನಿಮಾವನ್ನ ನೋಡದೇ ಇರೋರಿಲ್ಲ. ಹೀಗಾಗಿ ಕನ್ನಡ ಸಂಸ್ಕೃತಿ ಒಳಗೆ ರಾಜ್ಕುಮಾರ್ ಅನ್ನೋದು ಹಾಸು ಹೊಕ್ಕಾದ ಹೆಸರು. ಅದು ಎಲ್ಲ ತಲೆಮಾರುಗಳಲ್ಲೂ ಕೂಡ ರಾಜ್ಕುಮಾರ್ ಬಹಳ ಗೌರವಯುತವಾದಂತಹ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ನಮ್ಮ ಎಳೆತನದಿಂದ ನಾವು ರಾಜ್ಕುಮಾರ್ ಸಿನಿಮಾಗಳು ನೋಡ್ಕೊಂಡೇ ಬಂದಿದ್ದು ನಮ್ಗೆ. ಅವಾಗ ಬೇರೆ ನಮ್ಗೆ ಯಾವುದು ಇರಲಿಲ್ಲ ನಮ್ಗೆ ಅವಾಗ. ಹೀಗಾಗಿ ರಾಜ್ಕುಮಾರ್ ಅಂದ್ರೆ ಆತ ಕೇವಲ ನಟನಷ್ಟೇ ಏನಲ್ಲ, ಇಡೀ ಸಮಾಜಕ್ಕೆ ಒಂದು ಆದರ್ಶದ ಮೌಲ್ಯಗಳನ್ನು ಬಿತ್ತದಂತವ್ರು. ಅವರು ಒಬ್ಬ ಆದರ್ಶ ತಂದೆ ಹೇಗಿರಬೇಕು, ಒಬ್ಬ ಅಣ್ಣ ಅಂದ್ರೆ ಹೇಗಿರಬೇಕು, ತಮ್ಮ ಅಂದ್ರೆ ಹೇಗಿರಬೇಕು, ಮತ್ತೆ ಕುಟುಂಬ ಅಂದ್ರೆ ಹೇಗಿರಬೇಕು ಅನ್ನೋದು. ಹಾಗಾಗಿ ಇಡೀ ರಾಜ್ಕುಮಾರ್ ಅವರ ಸಿನಿಮಾದಲ್ಲಿ ನಾನು ಗುರುತಿಸಿದ ಹಾಗೇನೆ ಒಂದು ಅವಿಭಕ್ತ ಕುಟುಂಬದ ಪರವಾದ ಒಲವು ಇತ್ತು. ಮತ್ತೆ ಬಹಳ ವಿಶೇಷವಾಗಿ ಆ ಎಲ್ಲದಕ್ಕೂ ಒಂದು ಜಾತಿ ಧರ್ಮ ಭಾಷೆಗಳನ್ನು ಮೀರಿದ ಒಂದು ದೊಡ್ಡ ಮಾನವೀಯತೆಯ ಅಂಶ ಅವರ ಸಿನಿಮಾಗಳಲ್ಲಿ ಕಂಡುಬರ್ತಾ ಇತ್ತು. ಇದು ನಮ್ಗೆ ಆಕರ್ಷಿಸಿತು. ಇದಕ್ಕೆ ಪೂರಕವಾಗಿ ನಮ್ಮ ಸ್ನೇಹಿತರು ದೊಡ್ಡಹೊಳ್ಳೂರು ರುಕ್ಕೋಜಿ ಅಂತ ಅವರು
1: ಇಡೀ ರಾಜ್ಕುಮಾರ್ ಅವರ ಸಮಗ್ರ ಚರಿತ್ರೆ ಕೊಡುವ ಕೆಲಸವನ್ನು,
0: ಅದು ಸಮಗ್ರ ಅಂದ್ರೆ ಸಮಗ್ರನೇ ಅದು. ಆಮೇಲೆ ಇನ್ನೊಂದು ಅರ್ಥದಲ್ಲಿ ಅದು ಬರೀ ಅದು ರಾಜ್ಕುಮಾರ್ ಅವರನ್ನ ಕುರಿತಾಗಿದ್ರು ಕೂಡ ಅದು ರಾಜ್ಕುಮಾರ್ ಅದು ರಾಜ್ಕುಮಾರ್ನ ಕುರಿತಲ್ಲ. ಅದು ಕನ್ನಡದ ರಂಗಭೂಮಿ
1: ಮತ್ತೆ ಚಿತ್ರ ಚರಿತ್ರೆ,
0: ಕನ್ನಡ ಚಲನಚಿತ್ರ ರಂಗದ ಇತಿಹಾಸವನ್ನ ಬಹಳ ದೊಡ್ಡ ನೆಲೆಯಲ್ಲಿ ಕಟ್ಕೊಟ್ಟಂತ ಒಂದು ಕೃತಿ ಅದು. ಬಹುಶಃ ನನಗೆ ತಿಳಿದ ಹಾಗೇನೆ ಅಥವಾ ಬಲ್ಲವರು ಹೇಳುವ ಹಾಗೆ ಆ ತರದ ಕೃತಿ ಜಗತ್ತಿನ ಯಾವುದೇ ನಟನ ಬಗ್ಗೆ ಇದುವರೆಗೂ ಬಂದಿಲ್ಲ. ಅದು ಸುಮಾರು 20 ವರ್ಷಗಳ ಕಾಲ ಅವರು ಅವಿರತವಾಗಿ ಆ ಶ್ರಮ ವಹಿಸಿ ಆ ಕೃತಿಯನ್ನ ತಂದ್ರು. ಮತ್ತೆ ಆ ಕೃತಿಯನ್ನ ತಂದಾದ ಮೇಲೆ ಅವ್ರೇನ್ ಮಾಡಿದ್ರು ಅಂದ್ರೆ ಒಂದು ದೊಡ್ಡ ಸೆಮಿನಾರ್ ಮಾಡಿದ್ರು ವಿಚಾರ ಸಂಕಿರಣ. ಕನ್ನಡದಲ್ಲಿ ನೀವು ನೆನ್ಪಿಟ್ಕೊಳ್ಳಿ, ಕನ್ನಡದಲ್ಲಿ ರಾಜ್ಕುಮಾರ್ ಅವರನ್ನ ಕುರಿತು ಯಾವುದೇ ಒಂದು ಸಂಘ ಸಂಸ್ಥೆಗಳು, ಸರ್ಕಾರ ಮತ್ತು ಸಾಹಿತ್ಯ ಸಂಸ್ಥೆಗಳು ಸಂಬಂಧಪಟ್ಟಂತ ಸಂಸ್ಥೆಗಳು ಒಂದು ವಿಚಾರ ಸಂಕಿರಣವನ್ನು ಅದುವರೆಗೂ ಆಯೋಜಿಸಿರ್ಲಿಲ್ಲ. ಸೊ ರುಕ್ಕೋಜಿ ಅವರು ಏನ್ ಮಾಡಿದ್ರು, ತಮ್ಮ ಸ್ವಯಂ ಇಚ್ಛಾಶಕ್ತಿಯಿಂದ ರಾಜ್ಕುಮಾರ್ ಅವರ ಬಗ್ಗೆ 3 ದಿನಗಳ ಕಾಲ ಒಂದು ರಾಷ್ಟ್ರೀಯ ಮಟ್ಟದ ವಿಚಾರ ಸಂಕಿರಣವನ್ನ ಏರ್ಪಡಿಸಿದ್ರು. ಆ 3 ದಿನಗಳ ವಿಚಾರ ಸಂಕಿರಣದಲ್ಲಿ ಕನ್ನಡದ ಬಹಳ ಪ್ರಜ್ಞಾವಂತ ಸಾಹಿತಿಗಳು, ಚಿಂತಕರು, ವಿಮರ್ಶಕರು, ಸಿನಿಮಾ ರಂಗದವರು, ನಾಟಕ ರಂಗದವರು, ಗಂಭೀರವಾದ ಪತ್ರಕರ್ತರು, ಸಿನಿಮಾ ವಿಮರ್ಶಕರು ಇವೆಲ್ಲರೂ ಕೂಡ ಸೇರಿಕೊಂಡು ತಮ್ಮ ವಿಚಾರಗಳನ್ನ ಮಂಡನೆ ಮಾಡಿದ್ರು. ಅದು ಕನ್ನಡದಲ್ಲಿ ನಿಜವಾಗಿ ಕೂಡ ಅದು ಬಹಳ ದೊಡ್ಡ ಒಂದು ಮೈಲಿಗಲ್ಲಿನ ಒಂದು ಸಾಧನೆ. ಅದು ಆ ಸಂದರ್ಭದಲ್ಲಿ ಆ ವಿಮರ್ಶಕರು, ಆ ಚಿಂತಕರೆಲ್ಲ ವಿಚಾರ ಸಂಕಿರಣದಲ್ಲಿ ಮಂಡನೆ ಮಾಡಿದಂಥ ವಿಚಾರಗಳನ್ನ ನಾನು ಅದನ್ನ ಒಂದು ಪುಸ್ತಕ ರೂಪದಲ್ಲಿ ತಂದು ಅದನ್ನ ಪ್ರಕಟಿಸಿದೆ. ಅದನ್ನ ಡಾಕ್ಟರ್ ರಾಜ್ಕುಮಾರ್ ನಾಡ ನುಡಿಯ ಅಸ್ಮಿತೆ ಅನ್ನೋದು ಅದಕ್ಕೆಲ್ಲ ಆಧಾರ ಆ ವಿಚಾರ ಸಂಕಿರಣ. ಇದು ಕನ್ನಡದಲ್ಲಿ ಮೊದಲನೇದು ಅಂತ ನಾನು ತಿಳ್ಕೊಳಕ್ಕೆ ಏನಂದ್ರೆ ಕನ್ನಡದ ವಿಮರ್ಶಕರು, ಚಿತ್ರ ವಿಮರ್ಶಕರು, ಸಾಹಿತ್ಯದ ಸಾಹಿತಿಗಳು, ಆಮೇಲೆ ರಂಗತಜ್ಞರು, ನಟರುಗಳು ರಾಜ್ಕುಮಾರ್ ಬಗ್ಗೆ ಮೊದಲನೇ ಸಲ ಮಾತಾಡಿ ಅದನ್ನ ಮೊದಲನೇ ಸಲ ಸಾರ್ವಜನಿಕವಾಗಿ ತಮ್ಮ ಅಭಿಪ್ರಾಯಗಳನ್ನ ಮಂಡನೆ ಮಾಡಿದ್ದು ಮತ್ತೆ ಅದನ್ನ ಕೃತಿ ರೂಪದಲ್ಲಿ ತಂದಿದ್ದು. ಸೊ ಅದವರಿಗೆ ಏನಿತ್ತು ಅಂದ್ರೆ ರಾಜ್ಕುಮಾರ್ ಅಂದ್ರೆ ಅವರು
1: ಮಾತ್ರ ಸೀಮಿತ,
0: ಮಧ್ಯಮ ವರ್ಗದ ಜನತೆಯ ಸ್ವತ್ತು ಅವರು. ನಮ್ಮ ಸಮಾಜದ ಮಧ್ಯಮ ವರ್ಗ ಅಥವಾ ಕೆಳ ಮಧ್ಯಮ ವರ್ಗಗಳು ಹೆಚ್ಚು ಆರಾಧನೆ ಮಾಡ್ತಾರೆ ಅಂತಿತ್ತು. ಅದ್ರೆ ನಮ್ಗೆ ಆಶ್ಚರ್ಯ ಆಗಿದ್ದು ಅಂದ್ರೆ
1: ವಿದ್ವಾಂಸರ ವಲಯ ಕೂಡ,
0: ವಿದ್ವಾಂಸರು ನಮ್ಮ ಕನ್ನಡದ ದೊಡ್ಡ ವಿದ್ವಾಂಸರು, ಚಿಂತಕರು, ವಿಮರ್ಶಕರು ಕೂಡ ಬಹಳ ದೊಡ್ಡ ಗೌರವವನ್ನ

0: ರಾಜ್ಕುಮಾರ್ ಬಗ್ಗೆ ಹೊಂದಿದ್ರು ಅನ್ನೋದಕ್ಕೆ ನಾವು ಆ ವಿಚಾರ ಸಂಕೀರ್ಣದಲ್ಲಿ ನಾವು ಅದನ್ನ ಕಂಡ್ಕೊಂಡು ಸೊ ಅದನ್ನ ಹಾಗೆ ಬಿಡಬಾರದು ಅಂತ ನಾವೇನ್ ಮಾಡಿದ್ವಿ ಅದನ್ನ ಒಂದು ಕೃತಿ ರೂಪದಲ್ಲಿ ತಂದ್ವಿ. ಆ ನಿಜವಾಗಿಯೂ ಕೂಡ ಬಹಳ ಅಧ್ಯಯನ ಯೋಗ್ಯವಾದಂತಹ
1: ಕೃತಿಗಳಲ್ಲಿ ಯಾವ್ಯಾವ ವಿದ್ವಾಂಸನೆಲ್ಲ ತಾವು ದಾಖಲಿಸಿ?
0: ಸೊ ಇದರಲ್ಲಿ ಬಹಳ ಮುಖ್ಯವಾಗಿ ಸಿ ಎನ್ ರಾಮಚಂದ್ರನ್ ಅಂತ ಬಹಳ ದೊಡ್ಡ ಕನ್ನಡದ
1: ಶ್ರೇಷ್ಠ ಬೌದ್ಧಿಕ ವಲಯದ ಪ್ರಾಜ್ಞರು.
0: ಹೌದು ಹೌದು, ಸಿ ಎನ್ ರಾಮಚಂದ್ರನ್ ಅಂತ, ಆಮೇಲೆ ಎಚ್ ಎಸ್ ರಾಘವೇಂದ್ರ ರಾವ್, ಪ್ರೊಫೆಸರ್ ಶಾ ಶೆಟ್ಟರ್ ಅವರು, ಡಿ ಎಸ್ ನಾಗಭೂಷಣ, ಕೃಷ್ಣಮೂರ್ತಿ ಹನೂರು, ಶ್ಯಾಮ್ ಸುಂದರ್ ಕುಲಕರ್ಣಿ, ಆಮೇಲೆ ನಾ ದಾಮೋದರ್ ಶೆಟ್ಟಿ, ಜಿ ಎನ್ ರಂಗನಾಥ್ ರಾವ್, ಕೆ ಎನ್ ಸತ್ಯನಾರಾಯಣ, ಪಿ ಶೇಷಾದ್ರಿ, ಮೊಗಳ್ಳಿ ಗಣೇಶ್, ಆರ್ ಕೆ ಹುಡಗಿ, ಬೈರಮಂಗಲ ರಾಮೇಗೌಡ, ಕೆ ಎಸ್ ನಿಸಾರ್ ಅಹಮದ್, ಮತ್ತು ಗಿರೀಶ್ ಕಾಸರವಳ್ಳಿ, ಎನ್ ಮನು ಚಕ್ರವರ್ತಿ, ರಾಜೇಂದ್ರ ಚೆನ್ನಿ, ಎನ್ ವಿದ್ಯಾಶಂಕರ್, ಚಂದನ್ ಗೌಡ, ಈ ತರದ ಕನ್ನಡದ ಪ್ರಜ್ಞಾವಂತರು ಮತ್ತೆ ಬಹಳ ಸೂಕ್ಷ್ಮ ಸಂವೇದನಾಶೀಲ ಬರಹಗಾರರು
1: ಶ್ರೇಷ್ಠರಾಗಿ ಹೌದು ಅವರನ್ನೆಲ್ಲ ಅವರ ಬಗ್ಗೆ ಮಾತುಗಳನ್ನು ಹಂಚಿಕೊಂಡಿದ್ದಾರೆ.
0: ತುಂಬಾ ಅದ್ಭುತವಾಗಿ ರಾಜ್ಕುಮಾರ್ ಬಗ್ಗೆ ಒಂದು ದೊಡ್ಡ ಒಳನೋಟಗಳನ್ನೇ ಕೊಟ್ಟಿದ್ದಾರೆ.
1: ಹಂಚ್ಕೋಬೇಕು, ಯಾಕಂದ್ರೆ ನಿಸರ್ಗದಲ್ಲಿ ದೇವರನ್ನ ಕಂಡಂತವರು ಕುವೆಂಪು, ಯುಗದ ಕವಿ, ಜಗದ ಕವಿ, ಮಹಾಕವಿ ಕುವೆಂಪು ಅವರು, ಆದ್ರೆ ಅಭಿಮಾನಿಗಳಲ್ಲಿ ದೇವರನ್ನ ಕಂಡಂತವರು ಡಾಕ್ಟರ್ ರಾಜ್ಕುಮಾರ್ ಅವರು. ಈ ತಮ್ಮ ಕೃತಿಯ ಒಳನೋಟಗಳ ಮೂಲಕ ಈ ಮಾತನ್ನು ಹಂಚಿಕೊಳ್ಳುತ್ತಾರೆ ಸರ್.
0: ಅದು ರಾಜ್ಕುಮಾರ್ ಮತ್ತೆ ಕುವೆಂಪು ಬಹಳ ವಿಶಿಷ್ಟವಾಗಿ ಕನ್ನಡ ಕೊಡುಗೆ ಕೊಟ್ಟಂತವ್ರು. ಕುವೆಂಪು ಅವರು ಕನ್ನಡವನ್ನು ವೈಚಾರಿಕವಾಗಿ ಕಟ್ಟುವಂಥವ್ರು, ಅವರು ಅದನ್ನ ಒಳಗಿನಿಂದನೇ ಕಟ್ಟುವ ಕೆಲಸವನ್ನು ಒಳಗಿನಿಂದ ಮಾಡ್ತಾರ ಅವರು. ರಾಜ್ಕುಮಾರ್ ಅವರು ಕನ್ನಡವನ್ನು ಹೊರಗಡೆಯಿಂದ ಕಟ್ಟಿದ್ರು ಅವರು ಅದನ್ನ, ಅಂದ್ರೆ ಭಾವನಾತ್ಮಕವಾಗಿ ಎಲ್ಲ ಕನ್ನಡಿಗರನ್ನು, ಬರೀ ಕನ್ನಡಿಗರನ್ನ ಅಷ್ಟೇ ಅಲ್ಲ, ಎಲ್ಲ ಭಾಷಿಕರನ್ನ, ಎಲ್ಲ ಧರ್ಮದವರನ್ನ ಕನ್ನಡದ ಕಟ್ಟಿನಲ್ಲಿ ಕಟ್ಟದಂಥವ್ರು. ಈಗ ಇವರಿಬ್ಬರು ಕೂಡ ಕಟ್ಟಿದ್ದೇ ಅದು, ಇವರಿಬ್ಬರು ಮಾಡಿದ ಒಂದೇ ಕೆಲಸ ಕನ್ನಡವನ್ನ ಕಟ್ಟಿದ್ದ ಕೆಲಸ. ಕುವೆಂಪು ಅದನ್ನ ವೈಚಾರಿಕವಾಗಿ ಕರ್ನಾಟಕವನ್ನ ಕಟ್ಟುತ್ತಾರೆ, ರಾಜ್ಕುಮಾರ್ ಅವರವರು ಭಾವನಾತ್ಮಕವಾಗಿ ಕರ್ನಾಟಕದ ಜನಸಮೂಹವನ್ನೇ ಕಟ್ಟಿಕೊಡ್ತಾರೆ. ಹೀಗಾಗಿ ಇವರಿಬ್ರು ಕಟ್ಟಿಕೊಡೋ ಕೆಲಸ ಇದೆಯಲ್ಲ, ಅದು ಬಹಳ ದೊಡ್ಡದು ಅಂತ. ಈ ಕಾರಣಕ್ಕಾಗಿ ರಾಜ್ಕುಮಾರ್ ಅವರ ಅಭಿಮಾನಿಗಳು ಇವತ್ತೂ ಇದ್ದಾರೆ, ಇವತ್ತೂ ಇದ್ದಾರೆ. ಅವರು ಎಷ್ಟು ದೊಡ್ಡ ನಟರೋ ಅಷ್ಟೇ ದೊಡ್ಡ ಸಂತ ಅವರು,
1: ಖಂಡಿತ
0: ಸೈಂಟ್ ಅವರು. ಯಾವುದನ್ನು ತನ್ನದನ್ನೋದನ್ನು ಯಾವುದನ್ನು ಇಟ್ಕೊಂಡೇ ಇಲ್ಲ ಅವರು. ಇವತ್ತಿಗೂ ಕೂಡ ನಾವು ಮೊನ್ನೆ ಅವರ ಹುಟ್ಟಿದವರು ಅವ್ರ ಗಾಜಿನೂರಿಗೆ ನಾನು ತಿಪ್ಪೇಸ್ವಾಮಿ ಅವರು ಮತ್ತೆ ಗೋವಿಂದರಾಜ್ ಅವರು ಹೋಗಿದ್ವಿ, ನೋಡಕ್ಕೆ ಹೋಗಿದ್ವಿ. ಅದನ್ನ ನೋಡ್ತಾ ಇದ್ರೆ ರಾಜ್ಕುಮಾರ್ನ ಆ ರೂಪಿಸಿದ್ದು ಆ ನೆಲ, ಅದು ಅದೊಂದು ರೀತಿಯ ಸಂತರ ನೆಲ. ಅದು ಆ ಸಂತರ ನೆಲದಿಂದ ಬಂದ ಇನ್ನೊಬ್ಬ ಸಂತ ರಾಜ್ಕುಮಾರ್. ಸಂತರಿಗಿರಬೇಕಾದ ಎಲ್ಲ ಗುಣಗಳು ಅವ್ರಿಗಿದೆ, ಅವರಲ್ಲಿ ಇತ್ತು. ಅದು ನಾವು ಹತ್ತಿರದಿಂದ ಅಲ್ಲಿ ಎಲ್ಲ ನಾವು ಜನಸಮೂಹವನ್ನ ಎಲ್ಲ ನಾವು ಕೇಳಿದ್ವಿ. ಅವ್ರು ಓಡಾಡ್ತಿದ್ದ ಜಾಗ ಆ ಹೊನ್ನೊಳೆ ಅಂತ ಒಂದು ಜಾಗ ಇದೆ, ಹೊಳೆ ಹರಿಯೋದು ಆ ಜಾಗ, ಮತ್ತೆ ಅವ್ರ ತಂದೆಯವರು ಕೊಂಡ್ಕೊಂಡಿದ್ದಂತ ಒಂದು ಹೊಲದಲ್ಲಿ ಇದ್ದಂತ ಆಲದ ಮರದ ಕೆಳಗಡೆ, ಮತ್ತೆ ಆ ಜನ ಅಲ್ಲಿ ಈಗಲೂ ರಾಜ್ಕುಮಾರ್ ಅವರ ಬಗ್ಗೆ, ಅವ್ರ ಕುಟುಂಬದವ್ರ ಬಗ್ಗೆ ಹೊಂದಿದ್ದ ಭಾವನೆಗಳನ್ನು ಕೇಳ್ತಾ ಹೋದ್ರೆ ರಾಜ್ಕುಮಾರ್ ನಟರಾಗಿ ಎಷ್ಟು ದೊಡ್ಡವರು, ವ್ಯಕ್ತಿಯಾಗಿ ಅಷ್ಟೇ ದೊಡ್ಡ. ಆ ಕಾರಣಕ್ಕಾಗಿ ಇಡೀ ಕರ್ನಾಟಕ ಅವರಿಗೆ ಎಷ್ಟು ದೊಡ್ಡ ಒಂದು ಗೌರವವನ್ನು ಇವತ್ತಿಗೂ ಸಲ್ಲಿಸ್ತಾ ಇದ್ದಾರೆ. ರಾಜ್ಕುಮಾರ್ ಹೆಸರು ಹೇಳಿದ್ರೆ ಸಾಕು. ಮತ್ತೆ ರಾಜ್ಕುಮಾರ್ ತಮ್ಮ ಅಭಿಮಾನಿಗಳನ್ನ ಹೇಗೆ ಮಾಡ್ಕೊಂಡ್ರು ಅಂದ್ರೆ, ಅಭಿಮಾನಿಗಳನ್ನ ಸೃಷ್ಟಿಸಿಕೊಂಡ್ರು, ಅವ್ರನ್ನ ದೇವರು ಅಂದ್ರು, ಅಷ್ಟಕ್ಕೆ ಕೈ ಬಿಡ್ಲಿಲ್ಲ ಅವರು. ಅವ್ರನ್ನೆಲ್ಲ ಅವರು ಕನ್ನಡ ಅಭಿಮಾನಿಗಳಾಗಿ ಅವರು ಅವ್ರನ್ನ ರೂಪಿಸಿದ್ರು, ಅವರು ಕನ್ನಡವನ್ನು ಕಾಯುವ ಕೆಲಸವನ್ನು ಅವ್ರು ವಹಿಸಿಕೊಟ್ರು ಅವರು. ಹೀಗಾಗಿ ಗೋಕಾಕ್ ಚಳವಳಿಯ ಸಂದರ್ಭದಲ್ಲಿ ರಾಜ್ಕುಮಾರ್ ಒಂದು ದೊಡ್ಡ
1: ಬಂದಿದ್ದೇ ಒಂದು ಬಹುದೊಡ್ಡ ಶಕ್ತಿಯಾಗಿ,
0: ಜನಸಾಮಾನ್ಯರೆಲ್ಲ ರಾಜ್ಕುಮಾರ್ ಮೂಲಕ ಆ ಗೋಕಾಕ್ ಚಳವಳಿಗೆ ಬಂದ್ರು, ಅವರೆಲ್ಲ ಕನ್ನಡವನ್ನ ಕಾಯುವ ಕೆಲಸವನ್ನ ಇವತ್ತಿಗೂ ಮಾಡ್ತಾರೆ.
1: ಖಂಡಿತ ಸರ್. ವಿಶೇಷವಾಗಿ ನಾಡೋಜ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪನವರು ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಕುರಿತು ಜನಪದ ನಾಯಕನ ಕೃತಿಯನ್ನು ಕೂಡ ಬರೆದಿದ್ದಾರೆ. ಅಂದ್ರೆ ಜನಪದರ ಮಧ್ಯೆ ಬೆಳೆದಂತ ರಾಜ್ಕುಮಾರ್ ಅವರನ್ನ ಜನಪದ ನಾಯಕ ಅಂತ ಪರಿಭಾವಿಸಿದ್ದಾರೆ. ಯಾಕಾಗಿ ಅಂದ್ರೆ ಸರ್, ವಿಶೇಷವಾಗಿ ಮೂರನೇ ತರಗತಿಯನ್ನು ಕೂಡ ಪೂರೈಸಿದ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಪ್ರಬಲವಲ್ಲದ ವಲಯದಿಂದ ಬಂದಂತ ಹಳ್ಳಿ ಮೂಲದಿಂದ ವ್ಯಕ್ತಿಯೋರ್ವ ತನ್ನ ಶ್ರದ್ಧೆ, ಶ್ರಮ, ಸಂಕಲ್ಪ ಮತ್ತು ಪ್ರತಿಭೆಗಳಿಂದ ಎಷ್ಟು ಎತ್ತರಕ್ಕೆ ಬೆಳಿಬಹುದು ಅಷ್ಟು ಎತ್ತರಕ್ಕೆ ಕೂಡ ಬೆಳಿಬಹುದು ಅನ್ನೋದನ್ನ ತೋರಿಸಿಕೊಟ್ಟಂತ, ಕನ್ನಡ ನಾಡಿನ ಹೃದಯ ಸಿಂಹಾಸನವನ್ನ ಅಲಂಕರಿಸಿದ ರಾಜ್ಕುಮಾರ್ ಅವರು ಅನ್ನೋ ಮಾತನ್ನ ಹಂಚಿಕೊಂಡಿದ್ದಾರೆ. ಆ ಮಾತಿನ ಬಗ್ಗೆ ತಮ್ಮ ಪ್ರತಿಕ್ರಿಯೆ ಸರ್?
0: ಅದಕ್ಕೆ ನೀವ್ ಹೇಳಿದ ಮಾತು ಅಕ್ಷರ ಸತ್ಯ. ಅದು ರಾಜ್ಕುಮಾರ್ ಬಂದಿದ್ದು ಅತ್ತಾಳ್ವಾಡಿಯಿಂದ ಆಚೆಗೆ ಒಂದಷ್ಟು ದೂರದಲ್ಲಿದೆ ದೊಡ್ಡ ಗಾಜಿನೂರು ಅಂತ, ಅದು ಕರ್ನಾಟಕದ ಅಂಶ. ಅದು ತುಂಬಾ ಬಡತನ, ಅವ್ರ ಕುಟುಂಬ ಅಂದ್ರೆ ತುಂಬಾ ಬಡತನದಿಂದ ಬಂದಂತವ್ರು, ಇಡೀ ಕುಟುಂಬ ಆಗಿತ್ತು ಅದು. ಹಾಗಾಗಿ ಅವರಿಗೆ ಈ ನಾಟಕ ಇವೆಲ್ಲ, ಅವರು ರಾಜ್ಕುಮಾರ್ ಅವರು ಸಿನಿಮಾ ನಟನೆಗೆ ಬರೋಕ್ಕಿಂತ ಮುಂಚೆ ಹರಕತೆ ಮಾಡ್ತಾ ಇದ್ರು, ಬಹಳ ಒಳ್ಳೆ ಸಂಗೀತಗಾರರು ಅವರು, ಹರಕತೆ ಮಾಡ್ತಾ ಇದ್ರು ಜೀವನೋಪಾಯಕ್ಕಾಗಿ. ಆಮೇಲೆ ಅವ್ರ ತಂದೆಯಿಂದ ಆ ನಟನೆಗೆ ಅವರೆಲ್ಲ ತೊಡಗಿಸ್ಕೊಂಡ್ರು.
1: ಖಂಡಿತ ಸರ್, ರಾಜ್ಕುಮಾರ್ ಅವರು ಕೂಡ ಕಸಬು ಅಂತ ಪರಿಭಾವಿಸಿದ್ರು ನಟನೆಯನ್ನ.
0: ಹೌದು ಹೌದು, ಅದು ಅವ್ರಿಗೆ ಜೀವನ ಮಾರ್ಗ, ಅದಿಲ್ಲದೆ ಅವ್ರಿಗೆ ಜೀವನವೇ ಇಲ್ಲ ಅದು. ಹಾಗಾಗಿ ಅವರಿಗೆ ಅವ್ರ ಮೊದಲನೇ ಸಿನಿಮಾ ಬೇಡ್ರ ಕಣ್ಣಪ್ಪ ಬಂದಾಗ ಅವ್ರಿಗೆ ಅಂತ ದೊಡ್ಡ ತಯಾರಿ ಬೇಕಿರ್ಲಿಲ್ಲ ಅವ್ರಿಗೆ. ಸಹಜವಾಗಿಯೇ ಅವ್ರಾಗ ಅಷ್ಟೊತ್ತಿಗಾಗಲೇ ಅವರು ಕನ್ನಡದ ರಂಗಭೂಮಿಯಲ್ಲಿ ಪ್ರಸಿದ್ಧರಾಗಿದ್ರು. ಆ ಮುತ್ತುರಾಜ್ ಅಭಿನಯಿಸ್ತಾನೆ ಅಂದ್ರೆ ಜನ ತುಂಬಾ ಜನ ಸೇರ್ತಾ ಇದ್ರು ಅಂತ. ಅವ್ರು ಚಿತ್ರದುರ್ಗದಲ್ಲೂ ಕೂಡ ಕ್ಯಾಂಪ್ ಮಾಡಿದ್ರು ಅವರು. ಆ ಒಂದು ಫೋಟೋ ತೆಗ್ಸಕ್ ಅವರು ತಮ್ಮ ಸಂದರ್ಶನ ಒಂದ್ರಲ್ಲಿ ಹೇಳ್ತಾರೆ, ಅವರು ಯಾವ್ದೋ ಒಂದು ಕತೆಗಾರ ಅನ್ನುವ ಒಂದು ಪತ್ರಿಕೆಗೆ ಒಂದು ಫೋಟೋ ಬೇಕಾಗಿರ್ತದೆ, ಆ ಫೋಟೋ ತೆಗ್ಸಕ್ಕೆ ದುಡ್ಡು ಬೇಕು ಕಾಲದಲ್ಲಿ ಒಂದೂವರೆ ರೂಪಾಯಿ. ಆವಾಗ ಇಲ್ಲಿ ಯಾವ್ದೋ ಒಂದು ಸರ್ಕಲ್ ಅಲ್ಲಿ ಒಂದು ಮಾಡಿ ಮೇಲೆ ಒಂದು ಸ್ಟುಡಿಯೋ ಇತ್ತಂತ, ಅಲ್ಲಿಗೆ ಹೋಗಿ ಫೋಟೋ ತೆಗೆಸ್ಕೊಂಡು ನಾನು ಆ ಕತೆಗಾರ ಅನ್ನುವ

0: ಇದಕ್ಕೆ ಪತ್ರಿಕೆ ಕಳಿಸ್ಕೊಟ್ಟೆ ಅಂತ ಚಿತ್ರದುರ್ಗದ ನೆನಪುಗಳನ್ನ ಹಂಚಿಕೊಳ್ತಾರ ಅವರು. ಹೀಗಾಗಿ ರಾಜ್ಕುಮಾರ್ ಒಬ್ಬ ನಟನಾಗಿ ಬರೋಕ್ಕಿಂತ ಮುಂಚೆನೆ ಬಹಳ ದೊಡ್ಡ ಅವರು ರಂಗಭೂಮಿಯಲ್ಲಿ ನಟರಾಗಿ ಹೆಸರು ಪಡೆದಂತವ್ರು. ಅವ್ರ ತಂಗಿ ಶಾರದಮ್ಮ, ಅವ್ರ ತಮ್ಮ ವರದಪ್ಪ. ಹೀಗಾಗಿ 54ರಲ್ಲಿ ಅವರ ಬೇಡರ ಕಣ್ಣಪ್ಪ ರಿಲೀಸ್ ಆಯ್ತು. ಸೊ ಅದಾದ್ಮೇಲೆ ಅವರು ಮತ್ತೆ ಹಿಂತಿರುಗಿ ನೋಡ್ಲೇ ಇಲ್ಲ ಅವರು. ಸೊ ಹೀಗಾಗಿ ರಾಜ್ಕುಮಾರ್ ಅವ್ರು ನಡೆದು ಬಂದ ದಾರಿಯನ್ನೇ ಬಹಳ ಅದೊಂದು ರೀತಿಯ ಪರಿಪಕ್ವವಾಗುವತ್ತ ನಡೆದ ದಾರಿ ಅದು. ಸೊ ಈಗ ರಾಜ್ಕುಮಾರ್ ತಮ್ಮ ಕೊನೆಯ ದಿನಗಳ ಅಭಿನಯದವರೆಗೂ ಕೂಡ ಅವರು ಆ ಅಭಿನಯ ಅನ್ನೋದನ್ನ ಅನ್ವೇಷಣೆ ಮಾಡ್ತಾರೆ. ನಿಜವಾಗಿ ಅವ್ರು ಹೇಳ್ತಾ ಇದ್ರು, ನನಗೆ ಇದುವರೆಗೂ ನನ್ನ ಚಿತ್ರಗಳನ್ನ ನಾನು ನೋಡಿಲ್ಲ, ಅವ್ರು ನೋಡ್ಕೊಂತಿರ್ಲಿಲ್ಲವಂತೆ. ನನಗೆ ಯಾಕೋ ಸ್ವಲ್ಪ ನನಗೆ ಅಸಮಾಧಾನ ಇದೆ. ನನಗೆ ಈ ಒಂದು ಸಿನಿಮಾ ನೋಡಿದ್ರೆ ನನಗೆ ಏನು ಅನಿಸುತ್ತೆ ಅಂದ್ರೆ ಇದಕ್ಕಿಂತ ಚೆನ್ನಾಗಿ ಮಾಡಬಹುದಲ್ವೇ ಅಂತ ಅನಿಸ್ತಿತ್ತು ನನಗೆ ಅಂತ. ಆದರೆ ಅವರು ಕೆಲವು ಭಕ್ತಿ ಪ್ರಧಾನ ಸಿನಿಮಾಗಳನ್ನು ಅವ್ರು ನೆನಪಿಸ್ಕೊಂತಾರೆ, ನಾನು ನನ್ನ ಹೃದಯ ತೆರೆದು ನಾನು ಅಭಿನಯಿಸಿದ್ದು ಕೆಲವು ಚಿತ್ರಗಳಲ್ಲಿ ಅಂತ ಅವರು ತಮ್ಮ ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ. ಸೊ ಇದು ರಾಜ್ಕುಮಾರ್ ಮುತ್ತುರಾಜನ್ ಅವರು ಕನ್ನಡದಲ್ಲಿ ರಾಜ್ಕುಮಾರ್ ಆಗಿ ಬೆಳೆದು ಬಂದ ಅನೇಕ ಒಂದು ಸುದೀರ್ಘ ಕಾಲದ ಚರಿತ್ರೆ ಅದು.
1: ಖಂಡಿತ ಸರ್. ಹಾಗೆ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಂತ ಸೇವೆಯನ್ನು ಪರಿಗಣಿಸಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಬಂದ ಸಂದರ್ಭದಲ್ಲಿ ಕೂಡ ಬಂದಂತ ಹಣವನ್ನ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಕೊಟ್ಟು ಔದಾರ್ಯವನ್ನ ಮೆರೆದಂತವರು ಡಾಕ್ಟರ್ ರಾಜ್ಕುಮಾರ್ ಅವರು. ಅಂದ್ರೆ ಕನ್ನಡ ಕಟ್ಟುವ ಕ್ರಿಯೆಯಲ್ಲಿ ಕೈಜೋಡಿಸಿದಂತವರು ಡಾಕ್ಟರ್ ರಾಜ್ಕುಮಾರ್ ಅವರು.
0: ಅಷ್ಟೇ, ಅನೇಕ ಕಡೆ ಅನೇಕ ಜಿಲ್ಲೆಗಳಲ್ಲಿ ಕಲಾವಿದರ ಸಹಾಯವರ್ತವಾಗಿ ರಂಗಭೂಮಿ ಕೊಟ್ಟಿದ್ದಾರೆ ಅವರು. ಅಂದ್ರೆ ಕೆಲವು ಕಡೆ ರಂಗಭೂಮಿ ಇರ್ತಿರ್ಲಿಲ್ಲ, ಥಿಯೇಟರ್ಗಳು ಇರ್ತಾ ಇರ್ಲಿಲ್ಲ. ಈಗ ತುಮಕೂರಿನಲ್ಲಿ ರಂಗಮಂದಿರ ಇರ್ಲಿಲ್ಲ. ಆ ರಂಗಮಂದಿರಕ್ಕೆ ಇವರು ಒಂದು ಸಂಗೀತ ಸಂಜೆಯನ್ನ ಮಾಡಿ ಅದ್ರಲ್ಲಿ ಬಂದಂತ ಹಣವನ್ನು ಕೊಡುಗೆ ಕೊಡ್ತಾರೆ. ಈ ತರದ ಅವರು ಎಲ್ಲೂ ಹೇಳ್ಕೊಂತಿರ್ಲಿಲ್ಲ ಅವ್ರು ನಾನು ಕೊಟ್ಟೆ ಅಂತಾರೆ. ಅದೆಲ್ಲ ಬಹಳ ಅದರಲ್ಲಿ ಒಬ್ಬ ಹೇಳಿದ್ನಲ್ಲ ಆರಂಭದಲ್ಲಿ ಹೇಳದೆ, ಅವರೊಬ್ಬಗೆ ಸಂತನ ಗುಣ ಇತ್ತು. ಸಂತರು ಏನ್ ಮಾಡ್ತಾರೆ, ತಮಗಾಗಿ ಏನು ಇಟ್ಕೊಳ್ಳೋದಿಲ್ಲ ಅವರು, ಎಲ್ಲವನ್ನು ಸಮಾಜಕ್ಕೆ ಕೊಡ್ತಕ್ಕಂಥದ್ದ ಕೆಲಸ. ತಾವು ಹಾಡಿದ್ರಿಂದ ಬರ್ತಾ ಇದ್ದಂತ ಹಣವನ್ನ ಮೊತ್ತವನ್ನ ಅವರು ತಾವು ಇಟ್ಕೊಂತ ಇಲ್ಲ, ಅದನ್ನ ಅವನು ಟ್ರಸ್ಟ್ ಕೊಡ್ತಾ ಇದ್ರು ಅದನ್ನು. ಹೀಗಾಗಿ ರಾಜ್ಕುಮಾರ್ ಅವರು ಕೊಡ್ತಾ ಇದ್ದಂತ ಅನೇಕ ಟ್ರಸ್ಟ್ಗಳು ಮತ್ತೆ ಸಂಘ ಸಂಸ್ಥೆಗಳು ಇವೆಲ್ಲವೂ ಕೂಡ ರಾಜ್ಕುಮಾರ್ ಅವರಿಂದ ಪ್ರಯೋಜನ ಪಡ್ಕೊಂಡಿದ್ದೇವೆ. ಹಾಗಾಗಿ ರಾಜ್ಕುಮಾರ್ ಅವೆಲ್ಲ ಅನೇಕ ಸರಿ ಅವು ಯಾರಿಗೂ ಗೊತ್ತಾಗ್ತಾನೆ ಇರಲಿಲ್ಲ, ಇವ್ರು ಕೊಟ್ರ ಅನ್ನೋದು ಈಗೀಗ ಗೊತ್ತಾಗ್ತಾ ಇದೆ ನಮಗೆ.
1: ಖಂಡಿತ ಸರ್. ವಿಶೇಷವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡವನ್ನ ಹೇಗೆ ಬಳಸಬೇಕು ಮತ್ತೆ ಬೆಳೆಸಬೇಕು ಅನ್ನೋದಕ್ಕೆ ಬಹುದೊಡ್ಡ ಮಾದರಿ ಮತ್ತು ಮೇಲ್ಪಂಕ್ತಿ ಹಾಕಿದಂತವರು. ಡಾಕ್ಟರ್ ರಾಜ್ಕುಮಾರ್ ಅನ್ನು ಕುರಿತಂತೆ ಕನ್ನಡದ ಅಸ್ಮಿತೆಯ ಪ್ರತೀಕವಾಗಿರುವಂತಹ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯ ಕೂಡ ಅಧ್ಯಯನ ಪೀಠವನ್ನು ಸ್ಥಾಪನೆ ಮಾಡಿದೆ. ಇತ್ತೀಚೆಗೆ ತಾನೇ ಬೆಂಗಳೂರಿನ ನಗರ ವಿಶ್ವವಿದ್ಯಾನಿಲಯದ ಪ್ರಸಾರಂಗದ ಸಹಕಾರದಲ್ಲಿ ನಾಡೋಜ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪನವರು ಕಥೆಗಾರನ ಕಥೆ ಅನ್ನೋ ಕೃತಿಯನ್ನು ಕೂಡ ಬಿಡುಗಡೆ ಮಾಡಿದ್ರು. ಅದು ಕೂಡ ಈ ಸಂದರ್ಭದ ವೈಶಿಷ್ಟ್ಯತೆ ಅಂತ ನಾವು ಪರಿಭಾವಿಸಬೇಕು. ಅಂದ್ರೆ ಎರಡು ವಿಶ್ವವಿದ್ಯಾನಿಲಯಗಳು ಮೂರನೇ ತರಗತಿ ಫೇಲ್ ಆಗಿರುವಂತಹ ಓರ್ವ ವ್ಯಕ್ತಿಯನ್ನ, ಸಾಮಾನ್ಯ ವ್ಯಕ್ತಿ ಅಸಾಮಾನ್ಯನಾಗಿ ಬೆಳೆದಂತ ಕಥೆಯನ್ನ ಈ ನಾಡಿಗೆ ಪರಿಚಯಿಸುವಕ್ಕೆ ಎರಡು ವಿಶ್ವವಿದ್ಯಾನಿಲಯಗಳು ನಾಡಿನ ಶ್ರೇಷ್ಠರು, ಪ್ರಾಜ್ಞರು, ವಿದ್ವಾಂಸರು ಸೇರ್ಕೊಂಡು ಜನಪ್ರಚಾರಗೊಳಿಸಿದ್ರು. ಅಂದ್ರೆ ವ್ಯಕ್ತಿಯ ವ್ಯಕ್ತಿತ್ವ ಎಂತದ್ದು ಅಂತ ಗೊತ್ತಾಗ್ತದೆ ಸರ್.
0: ಇದ್ರ ಜೊತೆ ಒಳಗೇನೆ ಕನ್ನಡದಲ್ಲಿ ರಾಜ್ಕುಮಾರ್ ಅವರನ್ನ ಕುರಿತು ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳಲ್ಲಿ ಸುಮಾರು ಒಂದು 5-6 ಸಂಶೋಧನಾ ಕೃತಿಗಳು ಪ್ರಕಟವಾಗಿದ್ದಾವೆ ಮತ್ತೆ ಈಗ ಇನ್ನೂ ಅನೇಕ ಜನ ಸಂಶೋಧನೆಯನ್ನು ಮಾಡ್ತಾ ಇದ್ದಾರೆ ರಾಜ್ಕುಮಾರ್ ಅವರನ್ನ ಕುರಿತು ಈಗಲೂ ಕೂಡ.
1: ಸೊ
0: ಅಧ್ಯಯನ ಪೀಠಗಳಲ್ಲಿ ಮತ್ತೆ ಕನ್ನಡ ಹಂಪಿ ವಿಶ್ವವಿದ್ಯಾಲಯದಲ್ಲಿ ಎಷ್ಟೋ ಜನ ಈಗಲೂ ಕೂಡ ರಾಜ್ಕುಮಾರ್ ಅವರನ್ನ ಕುರಿತು ಇನ್ನೂ ಸಂಶೋಧನೆಗಳು ನಡೀತಾ ಇದ್ದಾವೆ. ಇದು ಬಹುಶಃ ಭಾರತದಲ್ಲಿ ಯಾವುದೇ ನಟನ ಬಗ್ಗೆ ಇಷ್ಟು ವ್ಯಾಪಕವಾದ ಕೃತಿಗಳು ಮತ್ತೆ ಒಂದು ಸಂಶೋಧನಾ ಕೇಂದ್ರಗಳು, ಅಧ್ಯಯನ ಪೀಠಗಳು ನಿರ್ಮಾಣಗೊಂಡಿರೋದ್ರ ಬಗ್ಗೆ ನಮ್ಗೆ ಹೆಚ್ಚು ಮಾಹಿತಿ ಇಲ್ಲ. ಆದ್ರೆ ಕನ್ನಡದ ಒಂದು ಭಾಗ್ಯ ಅಂದ್ರೆ ಕರ್ನಾಟಕದ ಒಂದು 2-3 ವಿಶ್ವವಿದ್ಯಾನಿಲಯಗಳಲ್ಲಿ ರಾಜ್ಕುಮಾರ್ ಅಧ್ಯಯನ ಪೀಠಗಳೇ ಇದ್ದಾವೆ, ಹಂಪಿಯಲ್ಲಿ ವಿಶೇಷವಾಗಿದೆ. ಹೀಗಾಗಿ ಇದು ಕೂಡ ಒಂದು ಇಡೀ ಕನ್ನಡ ಜನತೆ ಮತ್ತೆ ಕರ್ನಾಟಕ ಈ ಸರ್ಕಾರ ನಮ್ಮ ರಾಜ್ಕುಮಾರ್ ಅವರಿಗೆ ತೋರಿಸಿದ ಬಹಳ ದೊಡ್ಡ ಗೌರವ ಅಂತ ನಾನು ಭಾವಿಸಿದ್ದೀನಿ.
1: ಖಂಡಿತ ಸರ್. ಹಾಗೆ ಈ ನಾಡಿನ ಬಹುದೊಡ್ಡ ಪ್ರಾಜ್ಞರಾದಂತವರು, ವಿಮರ್ಶಕರಾದಂತವರು ಶ್ರೀಯುತ ಎಚ್ ಎಸ್ ಶಿವಪ್ರಕಾಶ್ ಅವರ ಕುರಿತು ಕೂಡ ತಾವು ಕೃತಿಗಳನ್ನ, ವಿಮರ್ಶಾ ಬರಹಗಳನ್ನು ಕೂಡ ಸಂಕಲಿಸಿದ್ರಿ ಸರ್, ಬರೆದಿದ್ರಿ, ಈ ಬಗ್ಗೆ ಮಾತನ್ನು ಹಂಚಿಕೊಳ್ಳೋದಾದ್ರೆ ಸರ್.
0: ನಾನು ಶಿವಪ್ರಕಾಶ್ ಅವರ ನೇರವಾದ ವಿದ್ಯಾರ್ಥಿ ನಾನು. ಆಮೇಲೆ ಅದಾದ್ಮೇಲೆ ಸುಮಾರು ಒಂದು 40 ನಾನು ಅವ್ರ ಜೊತೆಯಲ್ಲೇ ಇದ್ದೆ. ನಾನು ಸುಮಾರು ನನ್ನ ಮತ್ತು ಅವರ ಒಡನಾಟ 40 ಮಿಕ್ಕಾಗಿದೆ. ಹೀಗಾಗಿ ನಂಗೆ ಶಿವಪ್ರಕಾಶ್ ಅವರ ಬದುಕಿನ ಅನೇಕ ಪ್ರಮುಖ ಘಟ್ಟಗಳೆಲ್ಲ ನನಗೆ ಗೊತ್ತಿತ್ತು ಮತ್ತು ಅವ್ರ ಕೃತಿಗಳ ಮಹತ್ವ ಕೂಡ ಅವು ಯಾವ ಸಂದರ್ಭದಲ್ಲಿ ನಿರ್ಮಾಣವಾದವು, ಆ ಕೃತಿಗಳ ಹಿನ್ನೆಲೆ ಏನು ಅಂತಕೊಂಡು ನನಗೂ ಕೂಡ ನಂಗೆ ಗೊತ್ತಪಡಿಸ್ಕೊಂಡಿದ್ದೇನೆ. ಶಿವಪ್ರಕಾಶ್ ಮೂಲತಃ ಕನ್ನಡದ ಬಹಳ ದೊಡ್ಡ ಕವಿ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡವನ್ನು ಸಮರ್ಥವಾಗಿ ಮತ್ತು ಪ್ರತಿನಿಧಿಸ್ತಾ ಇರತಕ್ಕಂಥ ಬಹಳ ದೊಡ್ಡ ಕವಿಗಳಲ್ಲಿ ಒಬ್ಬರು, ಭಾರತದ ಇವತ್ತಿನ ದೊಡ್ಡ ಕವಿಗಳಲ್ಲಿ ಅವರು ಒಬ್ಬರು. ಸೊ ಹೀಗಾಗಿ ಶಿವಪ್ರಕಾಶರನ್ನು ಕುರಿತು ಇದುವರೆಗೆ ಯಾವುದೇ ಒಂದು ಅಧ್ಯಯನ ಮಾಡಿದಂಥ ಲೇಖನಗಳ ಸಂಗ್ರಹ ಬಂದಿರಲಿಲ್ಲ. ಅದು ಅವರು ಅನಿರೀಕ್ಷಿತವಾಗಿ ಅವರು ತುಮಕೂರಿನ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾದರು. ಆ ಸಂದರ್ಭದಲ್ಲಿ ಅಲ್ಲಿನ ಕೆಲವು ಸ್ನೇಹಿತರು ಶಿವಪ್ರಕಾಶ್ ಅವರಿಗೆ ಗೌರವ ಸಲ್ಲಿಸೋದಕ್ಕೆ ಅದು ಒಂದು ಕಡಿಮೆ ಅವಧಿಯಲ್ಲಿ ಒಂದು 8 ದಿವಸದ ಅವಧಿ ಇತ್ತು. ಇವರು ಶಿವಪ್ರಕಾಶರ ಅವರ ಕೃತಿಗಳ ಬಗ್ಗೆ ಬಂದಿರುವ ವಿಮರ್ಶೆಯನ್ನು ಸಂಗ್ರಹಿಸಿ ಅವ್ರಿಗೆ ಗೌರವಪೂರ್ವಕವಾಗಿ ಅರ್ಪಿಸೋಣ ಅನ್ನೋದನ್ನ ಅವ್ರು ತೀರ್ಮಾನ ಮಾಡ್ಕೊಂಡಿದ್ರು. ಅದು ನನಗೆ ಹೇಳಿದ್ರು ಅವರು ಮುಗಿಲ ಜಹಜು ಅನ್ನುವ ಅವ್ರದೇ ಕವಿತೆಯ ಒಂದು ಸಾಲನ್ನ ನಾನು ಇಟ್ಟು ಅದನ್ನ ಒಂದು ವಿಮರ್ಶಾ ಲೇಖನಗಳ ಸಂಗ್ರಹ ಅಂತ ಮಾಡಿ ಅದನ್ನ ಅವ್ರಿಗೆ ಅರ್ಪಿಸಿದ್ವಿ. ಅದು ಆ ಶಿವಪ್ರಕಾಶರನ್ನ ಕುರಿತು ಬಂದ ಮೊದಲ

0: ಒಂದು ಕೃತಿ ಅವ್ರನ್ನ ಕುರಿತು. ಹೀಗಾಗಿ ಆ ಕೃತಿಯನ್ನ ನಾನೇ ಮಾಡಬೇಕಾಯ್ತು. ಅದು
1: ಖಂಡಿತ ಸರ್, ತಮ್ಮ ಮುಂದಿನ ಕ್ರಿಯಾ ಯೋಜನೆಗಳ ಬಗ್ಗೆ ಮಾಹಿತಿ ಹಂಚಿಕೊಳ್ಳಿ.
0: ಮುಂದೆ ಇನ್ನಷ್ಟು ನನಗೆ ಇನ್ನಷ್ಟು ಕಾಡುಗೊಲ್ಲರ ಬಗ್ಗೆ ಬೇರೆ ಹೆಚ್ಚಿನ ಸಂಶೋಧನೆ ಮಾಡಬೇಕಾಗಿದೆ. ನನ್ನ ಮತ್ತೆ ಕತೆ ಮತ್ತು ಪ್ರಬಂಧಗಳ ಬರವಣಿಗೆಯನ್ನು ನಾನು ಇನ್ನಷ್ಟು ವಿಸ್ತರಿಸಬೇಕಾಗಿದೆ. ಆ ಯೋಜನೆಗಳು ಇದು ಮತ್ತೆ ಕಾಲಕಾಲಕ್ಕೆ ಅನುಗುಣವಾಗಿ ಇನ್ನು ಏನಾದರೂ ಬಂದ್ರೆ, ಹೊಸ ಆಲೋಚನೆಗಳು ಹೊಸ ಅವಕಾಶಗಳು ಬಂದ್ರೆ ಅದನ್ನು ಕೂಡ ನಾನು ಕೈ ಎತ್ಕೊಳ್ಬೇಕು ಅಂತ ಮಾಡಿದ್ದೀನಿ. ಈಗ ಸದ್ಯದಲ್ಲಿ ನನಗೆ ನನ್ನ ಸುಧಾ ಅಂಕಣದಲ್ಲಿ ವಿಚಾರ ಲಹರಿ ಅಂಕಣದಲ್ಲಿ ಬರ್ತಿರತಕ್ಕಂಥ ಲೇಖನಗಳನ್ನ ಪ್ರಕಟ ಮಾಡುವ ಒಂದು ಸಿದ್ಧತೆಯಲ್ಲಿ ಇದ್ದೇನೆ. ಒಂದು ಕಥಾ ಸಂಕಲನ ಕೂಡ ಈಗಾಗಲೇ ಸಿದ್ಧತೆಗೆ ಅಣಿಯಾಗ್ತಾ ಇದೆ. ಮತ್ತೆ ಪ್ರಬಂಧ ಅವು ಕೂಡ ಇದಾವೆ. ಹೀಗಾಗಿ ನನಗೆ ಒಂದು ರೀತಿಯ ನಿರಂತರವಾದ ಚಟುವಟಿಕೆಗಳು ನನಗಿದೆ.
1: ಸರ್, ಹೊಸ ತಲೆಮಾರಿನ ಬರಹಗಾರರಿಗೆ, ಯುವ ಚಿಂತಕರಿಗೆ ಆ ತಮ್ಮ ಮೌಲಿಕ ಸಲಹೆ, ಕನ್ನಡ ಸಾಹಿತ್ಯವನ್ನ ಉಳಿಸುವ ಬೆಳೆಸುವ ಮತ್ತು ಜನಪದ ಕ್ಷೇತ್ರ ಅಧ್ಯಯನದ ಬಗ್ಗೆ ತಮ್ಮ ಸಲಹೆ ಮತ್ತು ಸೂಚನೆ ಸರ್?
0: ಜನಪದ ಕ್ಷೇತ್ರ ಇವತ್ತು ಬಹಳ ಅಲಕ್ಷಿತ ಕ್ಷೇತ್ರ, ಇವತ್ತು ಯಾರಿಗೂ ಆಕರ್ಷಣೆ ಇಲ್ಲದ ಕ್ಷೇತ್ರ ಆಗಿಬಿಟ್ಟಿದೆ. ಯಾಕಂದ್ರೆ ಅಲ್ಲಿ ಯಾವುದೇ ಪ್ರತಿಫಲ ಇಲ್ಲ. ಆದ್ರೆ ನಾವು ಒಂದು ಜನಸಂಸ್ಕೃತಿಯನ್ನ ಗೌರವಿಸೋರು, ಜನಸಂಸ್ಕೃತಿಯ ಸೂಕ್ಷ್ಮಗಳನ್ನು ಅಧ್ಯಯನ ಮಾಡೋರಿಗೆ ಆ ಒಂದು ಜನಪದ ಅಧ್ಯಯನ ಅನ್ನೋದು ಬಹಳ ಮುಖ್ಯ. ಅದು ಬುಡಕಟ್ಟು ಅಧ್ಯಯನ, ಜನಪದ ಸಾಹಿತ್ಯದ ಅಧ್ಯಯನ ಅನ್ನೋದು ಕೂಡ ಅದಕ್ಕೆ ಯಾವುದೇ ಪ್ರತಿಫಲ ಇಲ್ಲದೆ ಇರ್ಬೋದು, ಆದ್ರೆ ನಮ್ಮ ವೈಯಕ್ತಿಕವಾದ ಮೂಲಕ ಅದನ್ನು ಮಾಡಬೇಕಾಗ್ತದೆ. ಮತ್ತೆ ಅದು ಬಹಳ ಬಹಳ ಮುಖ್ಯ. ನೂರಾರು ಅಲಕ್ಷಿತ ಸಮುದಾಯಗಳಿದ್ದಾವೆ, ಹೆಸರು ಕುಲ ಇಲ್ಲದೆ ಇರತಕ್ಕಂಥ ನೂರಾರು ಅಲಕ್ಷಿತ ಸಮುದಾಯಗಳು ಇನ್ನೂ ಕೂಡ ಅಧ್ಯಯನದ ಬೆಳಕಿಗೆ ಬಂದಿಲ್ಲ. ಯಾಕೆ ಅಧ್ಯಯನ ಮಾಡಬೇಕಾಗ್ತದೆ ಅಂದ್ರೆ ಅವರ ಸಾಮಾಜಿಕ ಸ್ವರೂಪವನ್ನ, ಶೈಕ್ಷಣಿಕ ಸ್ವರೂಪವನ್ನ, ಅವರ ಹಿಂದಣ ಬದುಕು ಹೇಗಿತ್ತು ಅನ್ನೋದಕ್ಕೆ, ಮುಂದೆ ಅವರ ಬದುಕು ಹೇಗಿರಬೇಕು ಅನ್ನೋದನ್ನ ಕುರಿತು ಚರ್ಚಿಸೋದಕ್ಕೆ ಮತ್ತೆ ಅದರ ಪ್ರಯತ್ನ ಮಾಡೋದಕ್ಕೆ ಇಂಥ ಅಧ್ಯಯನಗಳು ಪೂರಕವಾಗ್ತವೆ. ಹಾಗಾಗಿ ನಮ್ಮ ಮುಂದಿನ ಯುವಕರು ಹೆಚ್ಚಾಗಿ ಈ ಬಗೆಯ ಅಲಕ್ಷಿತ ಸಮುದಾಯಗಳ ಅಧ್ಯಯನಕ್ಕೆ ಹೋಗೋದ್ರಿಂದ ಸಮಾಜಕ್ಕೆ ಒಳ್ಳೇದಾಗ್ತದೆ. ಅದರಿಂದ ಹೊಸ ಹೊಸ ಒಂದು ಒಳನೋಟಗಳು ದಕ್ತದೆ. ಮತ್ತೆ ಹೊಸ ತಲೆಮಾರಿನ ಲೇಖಕರುಗಳು ಅವ್ರಿಗೇನೋ ನಾವು ಹೇಳೋದೇನಿಲ್ಲ, ಆದ್ರೆ ಒಂದು ಪರಂಪರೆಯ ಅರಿವಿರಲಿ ಅನ್ನೋದು. ಮತ್ತೆ ತಾವು ಏನ್ ಬರೀತೀವೋ ಅದಕ್ಕೆ ಒಂದು ಮಾನವೀಯತೆಯ ಮುಖ ಇರಬೇಕಾಗತ್ತೆ. ಮಾನವೀಯತೆ ಇಲ್ಲದೆ ಯಾವ ಸಾಹಿತ್ಯವೂ ಇರೋದಿಲ್ಲ. ಹಾಗಾಗಿ ಮಾನವೀಯತೆ ಅನ್ನೋದೇ ಬಹಳ ಮುಖ್ಯ. ಅವನ್ನೆಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಸಾಹಿತ್ಯ ಕೃತಿಯಲ್ಲಿ ತರೋದು ಕೂಡ ಅವ್ರ ಜವಾಬ್ದಾರಿ.
1: ಖಂಡಿತ ಸರ್. ಜನಪದ ಕಲಾವಿದರನ್ನ ಗುರುತಿಸುವ ನೆಲೆಗಟ್ಟಿನಲ್ಲಿ ಆಕಾಶವಾಣಿಯ ಪಾತ್ರವನ್ನ ತಮ್ಮ ಕೊನೆಯ ಮಾತುಗಳಲ್ಲಿ ಹಂಚಿಕೊಳ್ಳೋದಾದ್ರೆ ಸರ್?
0: ಖಂಡಿತ, ಆಕಾಶವಾಣಿಯ ಪಾತ್ರ ನಮ್ಮ ಜನಪದ ಕಲಾವಿದರನ್ನ ಗುರುತಿಸುವ ಹಿನ್ನೆಲೆ ಒಳಗೆ, ಅವರ ಪ್ರತಿಭೆಯನ್ನ ಲೋಕಕ್ಕೆ ತೋರಿಸುವ ಒಂದು ನಿಟ್ಟಿನೊಳಗೆ ಆಕಾಶವಾಣಿಯ ಪಾತ್ರ ಬಹಳ ದೊಡ್ಡದು. ನಾನು ಸಂಗ್ರಹಿಸಿದಂತ ಜನಪದ ತತ್ವ ಪದಗಳನ್ನ ನಾನು ಅನೇಕ ತತ್ವ ಪದಗಳನ್ನ ನಾನು ರೇಡಿಯೋದ ಮೂಲಕ ಕೇಳಿದ್ದೆ. ನಾನು ರೇಡಿಯೋದಲ್ಲಿ ಬರೋದು ಶಿವಲಿಂಗವ ಜತ್ತಿ ಅಂತಕ್ಕಂತ ಒಬ್ಬ ತತ್ವ ಪದ ಕರ್ತಿ, ಅವಳ ಮಗ ಹುಟ್ಟಿತವ್ವ ಅನ್ನೋದೊಂದು ತತ್ವ ಬಹಳ ಪ್ರಖ್ಯಾತವಾದ ಕನ್ನಡದ ಶ್ರೇಷ್ಠ ತತ್ವ ಪದ. ಅದನ್ನ ನಾನು ಕೇಳಿದ್ದು ರೇಡಿಯೋದ ಮೂಲಕ, ನಾನು ಅಲ್ಲಿಂದನೇ ಸಂಗ್ರಹಿಸಿಕೊಂಡು ಅದನ್ನ ನನ್ನ ಕೃತಿಗೆ ಸೇರಿಸ್ಕೊಂಡೆ. ಹೀಗಾಗಿ ಆಕಾಶವಾಣಿಯ ಪಾತ್ರ ನಮ್ಮ ಹಿಂದೆ ನಮ್ಮ ಜನಪದ ಸಾಹಿತ್ಯ ಮತ್ತು ಜನಪದ ತತ್ವ ಪದಗಳನ್ನ ಹೊರತರೋದ್ರಲ್ಲಿ ಬಹಳ ಗಂಭೀರವಾದ ಕೆಲಸವನ್ನ ಮಾಡಿದೆ. ನಾನು ಕೂಡ ಆರಂಭದಲ್ಲಿ ಆಕಾಶವಾಣಿಯ ಮೂಲಕನೇ ಜನಪದ ತತ್ವ ಪದಗಳನ್ನು ಸಂಗ್ರಹಿಸುವ ಕಾರ್ಯಕ್ಕೆ ನಾನು ಕೈ ಹಾಕಿ. ಸೊ ಹೀಗಾಗಿ ನಾವೆಲ್ಲ ವೈಯಕ್ತಿಕವಾಗಿ ಆಕಾಶವಾಣಿಯ ಸಿಬ್ಬಂದಿಗೆ ಮತ್ತು ಆಕಾಶವಾಣಿ ಅಂತಕ್ಕಂಥ ಒಂದು ದೊಡ್ಡ ವ್ಯವಸ್ಥೆಗೆ ನಾವು ಋಣಿಯಾಗಿದ್ದೀವಿ.
1: ಖಂಡಿತ ಸರ್, ಧನ್ಯವಾದಗಳು ಸರ್, ತಮ್ಮ ಮೌಲಿಕವಾದ ಮಾತುಗಳಿಗಾಗಿ, ಸಂವಹನಕ್ಕಾಗಿ, ಸಾಧ್ಯತೆಗಾಗಿ.
0: ನಿಮಗೂ ಅಷ್ಟೇನೆ, ಮತ್ತೆ ಎಲ್ಲ ಕೇಳುವವರೆಗೂ ನಾನು ನಮಸ್ಕಾರಗಳು.
2: ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣು ಮೆಟ್ಟಬೇಕು.
3: ಇದುವರೆಗೂ ಸಾಹಿತ್ಯ ಸಪ್ತಸ್ವರ ಸಂವಾದ ಕಾರ್ಯಕ್ರಮದಲ್ಲಿ ಜಾನಪದ ಸಂಶೋಧಕ ಕಥೆಗಾರ ಡಾಕ್ಟರ್ ಜಿವಿ ಆನಂದಮೂರ್ತಿ ಅವರ ಕೃತಿಗಳ ಪರಿಚಯಾತ್ಮಕ ಮಾತುಕತೆ ಕೇಳಿದಿರಿ. ಸಂದರ್ಶಕರು ನವೀನ್ ಮಸ್ಕಲ್, ಸಂಕಲನ ನೇತ್ರಾವತಿ ಡಿ ಕೆಳಗೋಟೆ, ನಿರ್ವಹಣೆ ಶಿವಪ್ರಕಾಶ ಡಿಆರ್, ನಿಲಯದ ಕಾರ್ಯಕ್ರಮ ನಿರ್ವಾಹಕರು. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಯಿತು.

ಕೆಳಗಡೆ ನಾಳೆ ಬೆಳಗ್ಗೆ 6:10 ನಮ್ಮ ನಿಲಯದಿಂದ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. ನಾಳೆ ಬೆಳಗ್ಗೆ 9:10 ಗಾಂಧಿ ಸ್ಮೃತಿ ಹಾಗೂ ಮೀರಾ ಭಜನ್ ಕೇಳುವಿರಿ. ನಾಳೆ ಬೆಳಗ್ಗೆ 10:00 ಗ್ರಾಮೀಣ ಮಹಿಳೆಯರ ಕೋರಿಕೆಯ ನೇರ ಫೋನಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. ಹಾಗೆ ಸಂಜೆ 4:00-5:00 ನಿಮ್ಮೆಲ್ಲರ ಮೆಚ್ಚಿನ ಜನರಂಜನಿ ಕೇಳುಗರ ಮೆಚ್ಚಿನ ನೇರ ಫೋನಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. ಇದು ಆಕಾಶವಾಣಿ ಚಿತ್ರದುರ್ಗ FM ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಇನ್ನು ಮುಂದೆ 10:00-11:00 ಮುಂಬೈ ವಿದ್ಯಾಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಆಲಿಸುವಿರಿ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಇದುವರೆಗೂ ನಮ್ಮ ನಿಲಯದ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ಕೇಳಿದಿರಿ. ಇಲ್ಲಿಗೆ ನಮ್ಮ ನಿಲಯದ ಇಂದಿನ ಸಂಜೆಯ ಚಂದ್ರುಳ್ಳಿ ಪ್ರಸಾರ ಮುಕ್ತಾಯವಾಯಿತು. ಈಗ ಸಮಯ ಸರಿಯಾಗಿ 11:06. ಇನ್ನು ನಮ್ಮ ನಿಲಯದ ನಾಳಿನ ಪ್ರಸಾರವು ಬೆಳಗ್ಗೆ 5:55 ದುರ್ಗೋದಯ ಪ್ರಸಾರದೊಂದಿಗೆ ಆರಂಭವಾಗುತ್ತದೆ. ಇನ್ನು ನಿಮ್ಮ ರೇಡಿಯೋ ಗೆಳೆಯ ಎಚ್ ಜಿ ಗಣೇಶ್ ಬಾಬುಗೆ ಅನುಮತಿ ಕೊಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ಜೈ ಹಿಂದ್. ದುರ್ಗೋದಯ ಪ್ರಸಾರದೊಂದಿಗೆ ಆರಂಭವಾಗುತ್ತದೆ. ಇನ್ನು ನಿಮ್ಮ ರೇಡಿಯೋ ಗೆಳೆಯ ಎಚ್ ಜಿ ಗಣೇಶ್ ಬಾಬುಗೆ ಅನುಮತಿ ಕೊಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ಜೈ ಹಿಂದ್.